ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

ಸರ್ವರಿಗೂ ಶುಭೋದಯ, ಶುಭ ದಿನ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಜೂನ್ 8 ಸೋಮವಾರ. ಶ್ರೀಶಕ 1949, ಶ್ರೀ ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಯೋಗ ವಿಷ್ಕಂಬ ಪ್ರೀತಿ, ಕರ್ಣ ಬಾಲವ, ಸೌರ ವೃಷಭ 25. ಇಂದಿನ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳು ಈ ರೀತಿಯಲ್ಲಿವೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು, ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷವಾಗಿಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿ ಗೀತೆಗಳೊಂದಿಗೆ ಆರಂಭವಾಗಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಆರ್ಜೆ ಶ್ವೇತಾ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಇರಲಿದ್ದು ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ, ಹಾಗೆ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ವಿಶ್ವ

ಪರಿಸರ ದಿನದ ಅಂಗವಾಗಿ ಪ್ರಕೃತಿಯ ನೋವಿಗೆ ಕಾವ್ಯ ವಾಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ ಭಾವಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. 1:00 ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್.ಜೆ. ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿ.ಆರ್. ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಹಾಗೂ ಸರಳವಾಗಿ ಇಂಗ್ಲಿಷ್ ಅನ್ನು ಕಲಿಯುವ ಬಗ್ಗೆ ವಿಜಯ ಹೆಚ್.ಎಸ್. ಅವರಿಂದ ಕಾರ್ಯಕ್ರಮ ಮೂಡಿಬರಲಿದೆ. 3:00 ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. 4:00 ಕಾಫಿ ವಿತ್ ಆರ್.ಜೆ.ಸ್. ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್.ಜೆ.ಗಳು ನಡೆಸಿಕೊಡಲಿದ್ದಾರೆ. 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು ಕುಂದುಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್.ಜೆ. ಶ್ವೇತಾರವರು ನಡೆಸಿಕೊಡಲಿದ್ದಾರೆ. 6:00 ದಿನನಿತ್ಯವೂ ನಾವು ನೋಡುವ

ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ, ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳಿಯರ್ ಅವರು. ರಾತ್ರಿ 7:57 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆಪ್ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಈ ಎಲ್ಲಾ ಕಾರ್ಯಕ್ರಮಗಳು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096279 ಈ ನಂಬರಿಗೆ ಕಳಿಸಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನನ್ನ ಹೃದಯದ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನ್ ಗೊತ್ತಾ, ಬೆಳಗ್ಬೆಳಗ್ಗೆನೆ ಎದ್ದು ಮುಖ ಗಂಟು ಹಾಕೊಳ್ಳೋರಿಗೆ, ಸಿಟ್ಟು ಮಾಡ್ಕೊಳ್ಳೋರಿಗೆ ಒಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೂರ್ಯ ಇನ್ನೂ ಪೂರ್ತಿ ಕಣ್ಬಿಟ್ಟಿಲ್ಲ, ಅದಕ್ಕಿಂತ ಮುಂಚೆನೆ ಕೆಲವರು ಎದ್ದು ಯಾಕಪ್ಪ ಈ ದಿನ ಹುಟ್ಟತ್ತೋ ಏನೋ ಅನ್ನೋ ತರ ಸಿಡಿಮಿಡಿ ಮಾಡ್ತಾ ಹೇಳ್ತಾರೆ. ಹಣೆ ಮೇಲೆ ಆಲ್ರೆಡಿ 4 ಸುಕ್ಕು ಬಿದ್ದಿರುತ್ತೆ. ಬೆಳಗ್ಗೆ ಬೆಳಗ್ಗೆನೆ ನಾವು ಮಾಡೋ ಸಿಟ್ಟು ಇದೆಯಲ್ಲ, ಅದು ಕಾಫಿಗೆ ಸಕ್ಕರೆ ಬದಲು ಉಪ್ಪು ಹಾಕೊಂಡು ಕುಡ್ದ ಹಾಗಿರುತ್ತೆ. ಇಡೀ ದಿನದ ಟೇಸ್ಟ್ ಅನ್ನೇ ಕೆಡ್ಸ್ಬಿಡುತ್ತೆ. ಸೊ ದಿನದ ಆರಂಭ ಯಾವಾಗ್ಲೂ ರೀಚಾರ್ಜ್ ಇದ್ದ ಹಾಗೆ. ಮೊಬೈಲ್ಗೆ ರಾತ್ರಿಯೆಲ್ಲ ಚಾರ್ಜ್ ಇಟ್ಟು ಬೆಳಗ್ಗೆ ಎದ್ದ ತಕ್ಷಣ 10%ಗೆ ಇಳಿದ್ರೆ ಬೇಜಾರಾಗಲ್ವಾ? ನಿಮ್ಮ ಮೂಡು ಕೂಡ ಅಷ್ಟೇ. ಬೆಳಗ್ಗೆನೆ ಸಿಟ್ ಮಾಡ್ಕೊಂಡ್ರೆ ನಿಮ್ಮ ಎನರ್ಜಿ ಮೈನಸ್ ಆಗ್ಬಿಡುತ್ತೆ. ಹಾಗೆ ಸ್ನೇಹಿತರೆ, ನಿಮ್ಮ ಮುಗುಳ್ನಗೆ ನಿಮಗಷ್ಟೇ ಅಲ್ಲ, ನೀವು ಬೆಳಗ್ಗೆ ಎದ್ದು ಒಂದು ಕ್ಯೂಟ್ ಸ್ಮೈಲ್ ಕೊಟ್ರೆ ನಿಮ್ಮನ್ನು ನೋಡಿ ನಿಮ್ಮ ಫ್ಯಾಮಿಲಿ, ನಿಮ್ಮ ಮಕ್ಕಳು, ನಿಮ್ಮ ಸುತ್ತಮುತ್ತ ಇರೋರಿಗೆಲ್ಲರಿಗೂ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ. ಅದು ಬಿಟ್ಟು ಕೋಪ ಮಾಡ್ಕೊಂಡ್ರೆ ಏನ್ ಪ್ರಯೋಜನ ಅಲ್ವಾ? ಸಿಟ್ಟಿನಿಂದ BP ರೈಸ್ ಆಗುತ್ತೆ ಹೊರತು ಬಿಗಡಾಯಿಸಿದ ಕೆಲಸಗಳೇನೂ ಸರಿಯಾಗಲ್ಲ ಅಲ್ವಾ? ಅದಕ್ಕೆ ಆ ಕೋಪ, ಸಿಟ್ಟು, ಕಾಂಪ್ಲಿಕೇಶನ್ಸ್ ಎಲ್ಲವನ್ನು ಸದ್ಯಕ್ಕೆ ಒಂದು ಸೈಡ್ಗಿಟ್ಬಿಡಿ. ಎದ್ದ ತಕ್ಷಣ ದೀರ್ಘವಾಗಿ ಒಂದು ಉಸಿರು ತಗೊಳ್ಳಿ, ಕಿಟಕಿಯಿಂದ ಆಚೆ ನೋಡಿ, ಪ್ರಕೃತಿಯನ್ನ ಎಂಜಾಯ್ ಮಾಡಿ. ಇವತ್ತಿನ ದಿನ ಸೂಪರ್ ಆಗಿರುತ್ತೆ ಅಂತ ನಿಮ್ಗೆ ನೀವೇ ಹೇಳ್ಕೊಳ್ಳಿ. ಯಾಕಂದ್ರೆ ಸ್ಮೈಲಿಂಗ್ ಫೇಸಸ್ ಆರ್ ಆಲ್ವೇಸ್ ಬ್ಯೂಟಿಫುಲ್ ಅಲ್ವಾ? ಸೊ ನಿಮ್ಮ ಮುಖದಲ್ಲಿ ಆ ನಗು ಹಾಗೆ ಇರಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾನೀಗ ಮಾತನಾಡ್ತಾ ಇರೋದು ಜಗತ್ತಿನ ಭೂಪಟವನ್ನೇ ಬದಲಾಯಿಸಿದ ಒಬ್ಬ ಸಾಹಸಿ ನಾವಿಕನ ಬಗ್ಗೆ. ಹೌದಾ, ಯಾರು ಶ್ವೇತಾ ಅವರು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಎಸ್, ಹೌದು ಸ್ನೇಹಿತರೆ, ನೀವು ಗೆಸ್ ಮಾಡಿದ್ದು ಕರೆಕ್ಟ್. ಅವರೇ ವಾಸ್ಕೋಡಗಾಮ. ವಾಸ್ಕೋಡಗಾಮ ಯುರೋಪ್ನಿಂದ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ ಈ ಧೀರನ ಗ್ರೇಟ್ ವಾಯೇಜ್ ಅಂದ್ರೆ ಸಮುದ್ರದ ಯಾನದ ಬಗ್ಗೆ ಕತೆ ಕೇಳಿದ್ರೆ ಖಂಡಿತ ನಿಮಗೆ ಆಶ್ಚರ್ಯವಾಗುತ್ತೆ. ಬನ್ನಿ, ಇವತ್ತಿನ ಬೆಳಗಿನ ಜಾವದ ಈ ಪಯಣದಲ್ಲಿ ಆ ರೋಚಕ ಇತಿಹಾಸವನ್ನ ಸುಲಭವಾಗಿ ಆಸಕ್ತಿದಾಯಕವಾಗಿ ತಿಳಿಸ್ತೀನಿ ಕೇಳಿ. ಮೊದಲನೇದಾಗಿ ಈ ಪ್ರಯಾಣದ ಅಸಲಿ ಉದ್ದೇಶ ಏನಿತ್ತು ಗೊತ್ತಾ ಸ್ನೇಹಿತರೆ? ಆ ಕಾಲದಲ್ಲಿ ಭಾರತದ ಸಾಂಬಾರ ಪದಾರ್ಥಗಳಿಗೆ ಯುರೋಪ್ನಲ್ಲಿ ಅಂದ್ರೆ ನಮ್ಮ ಚಕ್ಕೆ, ಲವಂಗ, ಮೆಣಸು ಇವಕ್ಕೆಲ್ಲ ಯುರೋಪ್ನಲ್ಲಿ ಚಿನ್ನದಷ್ಟೇ ಬೇಡಿಕೆ ಇತ್ತು. ಆದರೆ ಭಾರತಕ್ಕೆ ಬರಲು ಇದ್ದ ಭೂಮಾರ್ಗಗಳು ತುಂಬಾ ಕಷ್ಟದ ಹಾಗೂ ಅಪಾಯಕಾರಿಯಾಗಿದ್ವು. ಹಾಗಾಗಿ ಸಮುದ್ರದ ಮೂಲಕವೇ ಭಾರತಕ್ಕೆ ನೇರ ದಾರಿ ಕಂಡುಹಿಡಿಬೇಕು ಅಂತ ಪೋರ್ಚುಗಲ್ನ ರಾಜ ಮ್ಯಾನ್ಯುಯಲ್ ವಾಸ್ಕೋಡಗಾಮನಿಗೆ ಈ ಜವಾಬ್ದಾರಿ ವಹಿಸಿದ್ರು. ಹಾಗೆ ಸ್ನೇಹಿತರೆ, ಅವರ ಸಾಹಸದ ಪಯಣ ಶುರುವಾಗಿದ್ದು ಎಲ್ಲಿಂದ ಅಂತ ಅಂದ್ರೆ, ಜುಲೈ 8, 1497 ಪೋರ್ಚುಗಲ್ನ ಲಿಸ್ಬನ್ ನಗರದಿಂದ ಈ ಯಾನ ಆರಂಭವಾಯಿತು. ಕೇವಲ ಒಂದಲ್ಲ ಎರಡಲ್ಲ, ಒಟ್ಟು 4 ಹಡಗುಗಳು ಮತ್ತು ಸುಮಾರು 170 ಜನ ನಾವಿಕರ ಬಲಿಷ್ಠ ತಂಡ ಇದರಲ್ಲಿತ್ತು. ಇಡೀ ಆಫ್ರಿಕಾ ಖಂಡವನ್ನು ಬಳಸಿ ಅಟ್ಲಾಂಟಿಕ್ ಸಾಗರ ದಾಟಿ ಕೇಪ್ ಆಫ್ ಗುಡ್ ಹೋಪ್ ಮೂಲಕ ಹಿಂದೂ ಮಹಾಸಾಗರವನ್ನು ಪ್ರವೇಶಿಸಿದರು. ಇದು ಸಾಮಾನ್ಯ ಪ್ರಯಾಣವಾಗಿರಲಿಲ್ಲ ಸ್ನೇಹಿತರೆ. ತಿಂಗಳುಗಟ್ಟಲೆ ಸಮುದ್ರದ ಅಲೆಗಳ ಜೊತೆ ಹಸಿವು ಕಾಯಿಲೆಗಳ ಜೊತೆಗೆ ಹೋರಾಡಬೇಕಾಯಿತು. ಕೊನೆಗೂ ಸಿಕ್ತು ಭಾರತದ ಮಣ್ಣಿನ ಸ್ಪರ್ಶ. ಹಲವು ತಿಂಗಳುಗಳ ಕಠಿಣ ಪ್ರಯಾಣದ ನಂತರ May 20, 1498 ವಾಸ್ಕೋಡಗಾಮನ ಹಡಗುಗಳು ಭಾರತದ ಕೇರಳದ ಕೋಝಿಕೋಡ್ ಅಂದ್ರೆ ಕ್ಯಾಲಿಕಟ್ ಹತ್ತಿರದ ಕಪ್ಪಾಡ್ ಕಡಲ ತೀರಕ್ಕೆ ಬಂದು ತಲುಪಿದವು. ಯುರೋಪಿನ ನಾವಿಕನೊಬ್ಬ ಸಮುದ್ರದ ಮೂಲಕ ಭಾರತದ ಮಣ್ಣಿನ ಮೇಲೆ ಕಾಲಿಟ್ಟ ಐತಿಹಾಸಿಕ ಕ್ಷಣವದು ಅಂತಾನೆ ಹೇಳಬಹುದು. ಕ್ಯಾಲಿಕಟ್ಗೆ ಬಂದಿಳಿದ ವಾಸ್ಕೋಡಗಾಮನನ್ನು ಅಲ್ಲಿನ ಸ್ಥಳೀಯ ರಾಜರಾದ ಜ್ಯಾಮೋರಿನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಆದರೆ ಅಲ್ಲಿ ವ್ಯಾಪಾರ ಮಾಡುತ್ತಿದ್ದ ಅರಬ್ ವರ್ತಕರಿಗೂ ಮತ್ತು ಪೋರ್ಚುಗೀಸರಿಗೂ ಕೆಲವು ಭಿನ್ನಾಭಿಪ್ರಾಯಗಳು ಬಂದವು. ಆದರೂ ವಾಸ್ಕೋಡಗಾಮ ಇಲ್ಲಿಂದ ಅಮೂಲ್ಯವಾದ ಸಾಂಬಾರ ಪದಾರ್ಥಗಳನ್ನು ಸಂಗ್ರಹಿಸುವಲ್ಲಿ ಯಶಸ್ವಿಯಾದರು ಸ್ನೇಹಿತರೆ. ಸೊ ಈ ಒಂದು ವಯೇಜ್ನಿಂದ ಜಗತ್ತಿಗೆ ಆದ ಬದಲಾವಣೆಗಳು ಏನ್ ಗೊತ್ತಾ? ಜಾಗತಿಕ ವ್ಯಾಪಾರದ ದಿಕ್ಸೂಚಿ ಅಂದ್ರೆ ಈ ಸಮುದ್ರ ಮಾರ್ಗದ ಆವಿಷ್ಕಾರದಿಂದಾಗಿ ಪೋರ್ಚುಗೀಸರು ಭಾರತದೊಂದಿಗೆ ನೇರ ವ್ಯಾಪಾರ ಆರಂಭಿಸಿದರು. ಯುರೋಪ್ನ ಬೇರೆ ದೇಶಗಳು ಭಾರತದತ್ತ ಮುಖ ಮಾಡಲು ಇದು ದಾರಿಯಾಯಿತು. ಇದು ಬರೀ ವ್ಯಾಪಾರಕ್ಕೆ ಸೀಮಿತವಾಗದೆ ಮುಂದೆ ಭಾರತದಲ್ಲಿ ಯುರೋಪಿಯರನ್ನ ಆಡಳಿತ ಸ್ಥಾಪನೆಗೂ ಕೂಡ ಕಾರಣವಾಯಿತು ಅನ್ನೋದು ಇತಿಹಾಸದ ಮತ್ತೊಂದು ಮುಖ ಅಂತಾನೆ ಹೇಳಬಹುದು ಸ್ನೇಹಿತರೆ. ಸೊ ವಾಸ್ಕೋಡಗಾಮ ತನ್ನ ಈ ಮೊದಲ ಯಾನವನ್ನು ಮುಗಿಸಿ ಪೋರ್ಚುಗಲ್ಗೆ ಮರಳಿದಾಗ ಅವರು ತಂದಿದ್ದ ಸಾಂಬಾರ ಪದಾರ್ಥಗಳ ಮೌಲ್ಯ ಅವರ ಇಡೀ ಪ್ರಯಾಣಕ್ಕೆ ತಗುಲಿದ ವೆಚ್ಚಕ್ಕಿಂತ 60 ಹೆಚ್ಚಿತ್ತಂತೆ. ಇದೇ ಕಾರಣಕ್ಕೆ ಭಾರತ ಅಂದು ಜಗತ್ತಿನ ಕಣ್ಣಿಗೆ ಚಿನ್ನದ ಹಕ್ಕಿಯಾಗಿ ಕಾಣಿಸ್ತಿತ್ತು. ಇಂತಹ ಸಾಹಸಗಳು ನಮಗೆ ಕಷ್ಟಗಳ ನಡುವೆಯೂ ದಾರಿ ಹುಡುಕುವ ಛಲವನ್ನು ಕಲ್ಪಿಸುತ್ತವೆ ಅಲ್ವಾ? ಸೊ ಇವತ್ತಿನ ಈ ಬೆಳಗಿನ ಮಾಹಿತಿಯ ಪಯಣ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸಿ, ಇನ್ನ ಮುಂದಿನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯವನ್ನ ತಿಳಿಸ್ತೀನಿ ಅಂತ ಹೇಳ್ತಾ ಈಗ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜುಲೈ 8. ಕ್ಯಾಲೆಂಡರ್ನಲ್ಲಿ ಬೇರೆ ದಿನಗಳಿಗಿಂತ ಇವತ್ತು ಒಂಥರಾ ಸ್ಪೆಷಲ್ ಹವಾ. ಯಾಕೆ ಅಂತಂದ್ರೆ, ಇವತ್ತು ಇಂಡಿಯನ್ ಕ್ರಿಕೆಟಿನ ದಾದಾ, ಆಫ್ ಸೈಡಿನ ದೇವರು, ಕೋಲ್ಕತ್ತಾದ ಪ್ರಿನ್ಸ್ ಸೌರವ್ ಗಂಗೂಲಿ ಅವರ ಹುಟ್ಟು ಹಬ್ಬ. ಎಸ್, ಕ್ರಿಕೆಟ್ನಲ್ಲಿ ಸ್ಟ್ರೈಟ್ ಡ್ರೈವ್ ಹೊಡೆಯೋರು ಬೇಕಾದಷ್ಟು ಜನ ಇರಬಹುದು, ಆದ್ರೆ ಆಫ್ ಸೈಡ್ನಲ್ಲಿ ಫೀಲ್ಡರ್ಗಳ ಮಧ್ಯೆ ಗ್ಯಾಪ್ ಹುಡುಕಿ ಚೆಂಡನ್ನ ಬೌಂಡರಿಗೆ ಅಟ್ಟೋ ತಾಕತ್ತಿದೆಯಲ್ಲ, ಅದು ಬೌಲರ್ಗಳ ಎದೆಯಲ್ಲಿ ನಡುಕ ಹುಟ್ಟಿಸುತ್ತಿತ್ತು. ಅದಕ್ಕೆ ಅಲ್ವಾ ಹೇಳೋದು, ಫಸ್ಟ್ ದೇರ್ ಇಸ್ ಎ ಗಾಡ್, ದೆನ್ ದೇರ್ ಇಸ್ ಎ ಸೌರವ್ ಗಂಗೂಲಿ ಆನ್ ದ ಆಫ್ ಸೈಡ್. ಸೌರವ್ ಗಂಗೂಲಿ ಅಂತಂದ್ರೆ ಬರೀ ರನ್ ಗಳಿಸಿದ ಬ್ಯಾಟ್ಸ್ಮನ್ ಅಲ್ಲ ಸ್ನೇಹಿತರೆ, ಟೀಮ್ ಇಂಡಿಯಾ ಕಣ್ಣಲ್ಲಿ ಕಣ್ಣಿಟ್ಟು ಕದನ ಗೆಲ್ಲೋದನ್ನ ಕಲಿಸಿಕೊಟ್ಟಂತಹ ಅಪ್ರತಿಮ ನಾಯಕ ಅಂತಾನೆ ಹೇಳಬಹುದು. 2002 ಲಾರ್ಡ್ಸ್ ಅಂಗಳದಲ್ಲಿ ಟೀಮ್ ಇಂಡಿಯಾ ಗೆದ್ದಾಗ ಗ್ಯಾಲರಿಯಲ್ಲಿ ನಿಂತು ಶರ್ಟ್ ಬಿಚ್ಚಿ ಗಾಳಿಯಲ್ಲಿ ಹಾರಿಸಿದ್ರಲ್ಲ, ಅದು ಬರೀ ಆಟಿಟ್ಯೂಡ್ ಅಲ್ಲ, ಅದು ಬದಲಾದ ಭಾರತೀಯ ಕ್ರಿಕೆಟಿನ ಹೊಸ ಮುನ್ನುಡಿ. ಯಾರಾದರೂ ನಮಗೆ ಸವಾಲು ಹಾಕಿದ್ರೆ ಅವರ ಮನೆಗೆ ಹೋಗಿ ಅವರದ್ದೇ ಶೈಲಿಯಲ್ಲಿ ಉತ್ತರ ಕೊಟ್ಟು ಬರಬೇಕು ಅನ್ನೋದನ್ನ ದಾದಾ ಕಣಕಣದಲ್ಲೂ ತೋರಿಸಿಕೊಟ್ಟಿದ್ದಾರೆ. ಎಸ್, ಸೊ ಇವತ್ತು ದಾದಾ ಬರ್ತ್ಡೇ ದಿನ. ನಾವು ಒಂದು ಶಪಥ ಮಾಡೋಣ, ನಮ್ಮ ಲೈಫ್ನಲ್ಲೂ ಏನೇ ಕಷ್ಟ ಬರಲಿ, ಎದುರಾಳಿ ಎಷ್ಟೇ ಸ್ಟ್ರಾಂಗ್ ಆಗಿರ್ಲಿ, ದಾದಾ ತರಹ ಕ್ರೀಸ್ ಬಿಟ್ಟು ಮುನ್ನುಗ್ಗಿ ಬಂದು ಸಿಕ್ಸರ್ ಸಿಡಿಸೋ ಧೈರ್ಯ ಬೆಳೆಸಿಕೊಳ್ಳೋಣ. ನಿಮಗೆ ಸೌರವ್ ಗಂಗೂಲಿ ಅವರ ಯಾವ ಇನ್ನಿಂಗ್ಸ್ ಅಥವಾ ಯಾವ ಮೊಮೆಂಟ್ ಅತಿ ಹೆಚ್ಚು ಇಷ್ಟ, ತಕ್ಷಣ ನನಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಸೌರವ್ ಗಂಗೂಲಿ ಅವರಿಗೆ ಮತ್ತೊಮ್ಮೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜುಲೈ 8. ಮತ್ತೊಂದು ವಿಶೇಷವಾದ ಮಾಹಿತಿ ಇದೆ. ಏನ್ ಗೊತ್ತಾ? ಭಾರತದ ರಾಜಕೀಯ ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿದರೆ ಇವತ್ತಿನ ದಿನದಲ್ಲಿ ನಮಗೆ ಒಬ್ಬ ಅಪರೂಪದ ಧೀಮಂತ ನಾಯಕರನ್ನ ನೆನಪಿಸುತ್ತೆ. ಅವರೇ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ, ಕಮ್ಯುನಿಸ್ಟ್ ಚಳುವಳಿಯ ಮಹಾನ್ ನಾಯಕ ಜ್ಯೋತಿ ಬಸು ಅವರು. ಇವತ್ತು ಅವರ ಜನ್ಮದಿನ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ನಮ್ಮ ಈ ವಿಶೇಷ ಜರ್ನಿಯಲ್ಲಿ ಅವರ ಜೀವನದ ಕೆಲವು ರೋಚಕ ಹಾಗೂ ಸ್ಫೂರ್ತಿದಾಯಕ ಸಂಗತಿಯನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಿಮಗೊತ್ತಾ, ಬರೋಬ್ಬರಿ 23 ವರ್ಷಗಳ ಕಾಲ. ಹೌದು, 1977 2000 ಸತತವಾಗಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಜನಸೇವೆ ಮಾಡಿದ ಹೆಗ್ಗಳಿಕೆ ಇವರದ್ದು. ಭಾರತದ ಇತಿಹಾಸದಲ್ಲೇ ಅತಿ ದೀರ್ಘಕಾಲ ಸಿಎಂ ಆಗಿದ್ದ ದಾಖಲೆ ಇವರ ಹೆಸರಲ್ಲೇ ಇತ್ತು. ಆದ್ರೆ ಒಂದು ಇಡೀ ರಾಜ್ಯದ ಜನರ ಮನಸ್ಸನ್ನು ಕಾಲು ಶತಮಾನ ಕಾಲ ಗೆಲ್ಲೋದು ಅಂತಂದ್ರೆ ಸಾಮಾನ್ಯದ ಮಾತಲ್ಲ ಅಲ್ವಾ ಸ್ನೇಹಿತರೆ? ಅವರ ಸರಳತೆ ಮತ್ತು ಸಾರ್ವಜನಿಕರ ಮೇಲಿನ ಕಾಳಜಿಯೇ ಅದಕ್ಕೆ ಕಾರಣವಾಗಿತ್ತು. ಸೊ ಅವರ ಸಾಧನೆ ಮತ್ತು ಭೂ ಸುಧಾರಣೆ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ, ಅಧಿಕಾರ ಅಂತಂದ್ರೆ ಕೇವಲ ಸೀಟು ಅಲ್ಲ, ಅದು ಜನಸಾಮಾನ್ಯರ ಬದುಕು ಬದಲಾಯಿಸುವ ಜವಾಬ್ದಾರಿ ಅಂತ ನಂಬಿದ್ದವರು ಜ್ಯೋತಿ ಬಸು. ಅವರು ಜಾರಿಗೆ ತಂದ ಆಪರೇಷನ್ ಬರ್ಗ ಅನ್ನೋ ಭೂ ಸುಧಾರಣೆ ಕ್ರಾಂತಿಕಾರಿ ಹೆಜ್ಜೆ. ಬಡ ಗೇಣಿದಾರ ರೈತರಿಗೆ ಭೂಮಿಯ ಹಕ್ಕನ್ನು ಕುಡಿಸಿ ಹಳ್ಳಿ ಹಳ್ಳಿಗಳಲ್ಲೂ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಗಟ್ಟಿ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತೆ. ಕೋಮು ಸೌಹಾರ್ದತೆಯನ್ನು ಕಾಪಾಡುವಲ್ಲಿ ಅವರದ್ದು ಎತ್ತಿದ ಕೈ. ಇವತ್ತಿನ ಯುವ ಪೀಳಿಗೆ ಅವರ ಈ ನಿರ್ಧಾರಗಳಿಂದ ಕಲಿಯೋದು ತುಂಬಾನೇ ಇದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈಗ ಒಂದು ಸೂಪರ್ ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಕೇಳಿ. 1996 ನಮ್ಮ ದೇಶದ ಪ್ರಧಾನಮಂತ್ರಿ ಆಗೋ ಸುವರ್ಣ ಅವಕಾಶ ಜ್ಯೋತಿ ಬಸು ಅವರಿಗೆ ಹುಡುಕಿಕೊಂಡು ಬಂದಿತ್ತು. ಇಡೀ ಯುನೈಟೆಡ್ ಫ್ರಂಟ್ ಒಕ್ಕೂಟ ಅವರನ್ನೇ ಪ್ರಧಾನಿ ಮಾಡಬೇಕು ಅಂತ ನಿರ್ಧರಿಸಿತ್ತು. ಆದರೆ ಅವರ ಪಕ್ಷದ ಕೇಂದ್ರ ಸಮಿತಿ ಅದಕ್ಕೆ ಒಪ್ಪಿಗೆ ನೀಡಿರಲಿಲ್ಲ. ನಂತರ ಬಸು ಅವರು ಇದನ್ನು ಐತಿಹಾಸಿಕ ತಪ್ಪು ಅಂತಲೇ ಕರೆದರು. ದೇಶದ ಅತ್ಯುನ್ನತ ಹುದ್ದೆ ಕೈಬೆರಳೆಣಿಕೆಯ ದೂರದಲ್ಲಿದ್ದರೂ ಪಕ್ಷದ ಶಿಸ್ತಿಗೆ ತಲೆ ಬಾಗಿ ಸುಮ್ಮನಾದ ಅವರ ನಡೆ ನಿಜಕ್ಕೂ ಗ್ರೇಟ್. ಸೊ ಸ್ನೇಹಿತರೆ, ಲಂಡನ್ನಲ್ಲಿ ಕಾನೂನು ಪದವಿ ಮುಗಿಸಿ ಭಾರತಕ್ಕೆ ಬಂದು ರೈಲ್ವೆ ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಡುತ್ತಾ ಜನನಾಯಕರಾಗಿ ಬೆಳೆದ ಜ್ಯೋತಿ ಬಸು ಅವರು 2010 ನಮ್ಮನ್ನು ಅಗಲಿದರು. ಆದರೆ ಅವರು ಹಾಕಿಕೊಟ್ಟ ಸರಳ ಮತ್ತು ಆದರ್ಶ ರಾಜಕಾರಣದ ಹಾದಿ ಎಂದಿಗೂ ಮಾಧುರಿ. ಮರಣದ ನಂತರವೂ ತಮ್ಮ ಕಣ್ಣುಗಳನ್ನು ಮತ್ತು ದೇಹವನ್ನು ವೈದ್ಯಕೀಯ ಸಂಶೋಧನೆಗೆ ದಾನ ಮಾಡಿ ಹೋಗಿರುವ ಈ ಮಹಾನ್ ಚೇತನಕ್ಕೆ ನಮ್ಮ ರೇಡಿಯೋ ಕಡೆಯಿಂದ ಕೋಟಿ ಕೋಟಿ ನಮನಗಳು. ಎಸ್, ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ನಿಮ್ಮ ಅನಿಸಿಕೆಗಳನ್ನು ನಮಗೆ ವಾಟ್ಸ್ಆಪ್ ಮುಖಾಂತರ ಕಳಿಸಬಹುದು. ವಾಟ್ಸ್ಆಪ್ ಸಂಖ್ಯೆ 9686096279. ಅಂತ ಹೇಳ್ತಾ ಇಂದಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿ. ಓದುವವರು ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್, ಬೆಂಗಳೂರು. ಆತ್ಮಕಥೆ ಭಾಗ 1, ಅಧ್ಯಾಯ 5, ಮುಂದುವರೆದುದು. ನಾನು ತಂದೆಯವರ ಶುಶ್ರೂಷೆ ಮಾಡಲು ಪ್ರಬಲವಾದ ಇಚ್ಛೆ ಹೊಂದಿದ್ದುದು ವ್ಯಾಯಾಮದಲ್ಲಿ ನನಗೆ ಇಚ್ಛೆ ಇಲ್ಲದಿದ್ದುದಕ್ಕೆ ಎರಡನೆಯ ಕಾರಣ. ವ್ಯಾಯಾಮ ಮತ್ತು ಕ್ರಿಕೆಟ್ ಕಡ್ಡಾಯವಾದ ಮೇಲೆ ಈ ಸೇವೆಗೆ ವಿಘ್ನ ಒದಗಿತು. ತಂದೆಯವರ ಸೇವೆ ಮಾಡಲು ನನಗೆ ಅನುಕೂಲವಾಗುವಂತೆ ವ್ಯಾಯಾಮದಿಂದ ನನಗೆ ವಿನಾಯಿತಿ ಕೊಡಬೇಕೆಂದು ನಾನು ಜಿಮಿಯವರನ್ನು ಬೇಡಿಕೊಂಡೆ. ಆದರೆ ಜಿಮಿಯವರು ನನ್ನ ಮಾತನ್ನು ಅಂಗೀಕರಿಸಲಿಲ್ಲ. ಒಂದು ಶನಿವಾರ ನಮ್ಮ ಶಾಲೆ ಬೆಳಗ್ಗೆ ಇತ್ತು. ಮಧ್ಯಾಹ್ನ 4 ಗಂಟೆಗೆ ಮನೆಯಿಂದ ಶಾಲೆಗೆ ವ್ಯಾಯಾಮಕ್ಕೆ ಹೋಗಬೇಕಾಗಿತ್ತು. ನನ್ನಲ್ಲಿ ಗಡಿಯಾರ ಇರಲಿಲ್ಲ. ಅಂತರಿಕ್ಷ ಮೋಡಗಳಿಂದ ಆಚ್ಛಾದಿತವಾಗಿತ್ತು. ನಾನು ಶಾಲೆ ಸೇರುವ ಹೊತ್ತಿಗೆ ವಿದ್ಯಾರ್ಥಿಗಳೆಲ್ಲ ಹೊರಟೇ ಹೋಗಿದ್ದರು. ಮರುದಿನ ಜಿಮಿಯವರು ಹಾಜರಿ ಪಟ್ಟಿಯನ್ನು ನೋಡಿದಾಗ ನನ್ನ ಗೈರು ಹಾಜರಿ ಗೊತ್ತಾಯಿತು. ಗೈರು ಹಾಜರಿಯ ಕಾರಣವನ್ನು ಕೇಳಿದರು. ನಾನು ನಡೆದ ಸಂಗತಿಯನ್ನು ಹೇಳಿದೆ. ನನ್ನ ಮಾತನ್ನು ಅವರು ನಂಬದೆ ನನಗೆ 1 ಆಣೆಯೋ 2 ಆಣೆಯೋ ಮರೆತು ಹೋಗಿದೆ, ದಂಡ ಹಾಕಿದರು. ಇದರಲ್ಲಿ ನನಗೆ ದುಃಖದ ಸಂಗತಿ ಎಂದರೆ ನಾನು ಸುಳ್ಳು ಹೇಳಿದೆನೆಂದು ನನಗೆ ಶಿಕ್ಷೆಯಾದುದು. ನಾನು ಸುಳ್ಳು ಹೇಳಿಲ್ಲವೆಂದು ಸಿದ್ಧಗೊಳಿಸುವುದೆಂತು? ನಾನು ಬಹಳ ಸಂಕಟದಿಂದ ಅತ್ತೆ. ಸತ್ಯವನ್ನು ಹೇಳುವವನು, ಸತ್ಯವನ್ನು ಆಚರಿಸುವವನು ಬಹಳ ಎಚ್ಚರಿಕೆಯ ಮನುಷ್ಯನಾಗಿರಬೇಕೆಂಬುದನ್ನೂ ಅರಿತೆ. ನನ್ನ ವ್ಯಾಸಂಗ ಕಾಲದಲ್ಲಿ ನಾನು ಅಜಾಗರೂಕನಾಗಿದ್ದುದು ಅದೇ ಮೊದಲು, ಅದೇ ಕೊನೆ. ನಾನು ತೆತ್ತ ದಂಡವನ್ನು ಹಿಂದಕ್ಕೆ ಪಡೆದೆನೆಂದು ನನಗೆ ಅಸ್ಪಷ್ಟವಾದ ನೆನಪಿದೆ. ಕೊನೆಗೆ ವ್ಯಾಯಾಮದಿಂದ ವಿನಾಯಿತಿ ದೊರೆಯಿತು. ಶಾಲೆ ಮುಗಿದ ಮೇಲೆ ನಾನು ಮನೆಯಲ್ಲಿ ತಮ್ಮ ಶುಶ್ರೂಷೆಗಾಗಿ ಇರಬೇಕೆಂದು ನಮ್ಮ ತಂದೆ ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೆದುದರಿಂದ ನನಗೆ ವ್ಯಾಯಾಮ ತರಗತಿಯಿಂದ ವಿನಾಯಿತಿ ದೊರೆಯಿತು. ವ್ಯಾಯಾಮವನ್ನು ಬಿಟ್ಟುದುದರಿಂದ ನನಗೇನೂ ನಷ್ಟವಾಗದಿದ್ದರೂ ಮತ್ತೊಂದು ದುರ್ಲಕ್ಷ್ಯಕ್ಕಾಗಿ ನಾನು ಇಂದಿಗೂ ದಂಡ ತೆರುತ್ತಿದ್ದೇನೆ. ಅಂದವಾದ ಅಕ್ಷರ, ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲವೆಂಬ ಭಾವನೆ ನನಗೆ ಹೇಗೆ ಬಂತೋ ಕಾಣೆ. ಇಂಗ್ಲೆಂಡಿಗೆ ಹೋಗುವವರೆಗೆ ನನ್ನಲ್ಲಿ ಇದೇ ಭಾವನೆ ಇತ್ತು. ಅನಂತರ ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆ ಅಲ್ಲಿ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುತ್ತು ಪೋಣಿಸಿದಂತಿದ್ದ ಸುಂದರ ಬರವಣಿಗೆ ನೋಡಿ ನನಗೆ ನಾಚಿಕೆಯೂ ಪಶ್ಚಾತ್ತಾಪವೂ ಉಂಟಾಯಿತು. ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ನಾನು ಅರಿತೆನು. ಈಚೆಗೆ ನನ್ನ ಬರಹವನ್ನು ತಿದ್ದಿಕೊಳ್ಳಬೇಕೆಂದು ಪ್ರಯತ್ನಿಸಿದೆ. ಸುಟ್ಟ ಮಡಕೆಗೆ ಹಸಿ ಮಣ್ಣನ್ನು ಮೆತ್ತಲು ಸಾಧ್ಯವೇ? ಆ ವೇಳೆಗೆ ಕಾಲ ಮೀರಿ ಹೋಗಿತ್ತು. ಚಿಕ್ಕ ವಯಸ್ಸಿನಲ್ಲಿ ಅಸಡ್ಡೆ ಮಾಡಿದುದನ್ನು ಇಂದಿನವರೆಗೆ ತಿದ್ದಿಕೊಳ್ಳಲು ಆಗಲಿಲ್ಲ. ನನ್ನ ಉದಾಹರಣೆಯಿಂದ ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶವೆಂಬುದನ್ನು ಪ್ರತಿಯೊಬ್ಬ ಯುವಕನೂ ಯುವತಿಯೂ ತಿಳಿದುಕೊಳ್ಳಲಿ. ಅಕ್ಷರ ಬರೆಯುವುದನ್ನು ಕಲಿಸುವುದಕ್ಕೆ ಮುಂಚೆ ಮಕ್ಕಳಿಗೆ ಚಿತ್ರಕಲೆ ಅಭ್ಯಾಸ ಮಾಡಿಸಬೇಕೆಂಬುದು ನನ್ನ ಈಗಿನ ಅಭಿಪ್ರಾಯ. ಹಕ್ಕಿ, ಹೂವು ಮುಂತಾದವನ್ನು ನೋಡಿ ತಿಳಿದುಕೊಳ್ಳುವಂತೆ ಮಕ್ಕಳು ಅಕ್ಷರಗಳನ್ನೂ ನೋಡಿ ತಿಳಿದುಕೊಳ್ಳಲಿ. ವಸ್ತುಗಳ ಚಿತ್ರಗಳನ್ನು ಬರೆಯುವಂತೆ ಅವುಗಳನ್ನು ಬರೆಯುವುದನ್ನು ಕಲಿತ ನಂತರವೇ ಅಕ್ಷರ ಬರೆಯುವುದನ್ನು ಕಲಿತುಕೊಳ್ಳಲಿ. ಆಗ ಅವರ ಬರಹ ಅಂದವಾಗಿ ಮುದ್ದಾಗುತ್ತದೆ. ಭಾಗ 1, ಅಧ್ಯಾಯ 5, ಮುಂದುವರೆಯುವುದು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
1: ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
2: ಹಾಗಾದ್ರೆ ನಾನು ಯಾವ ಹಾಲನ್ನ ಬಳಸಲಿ?
1: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
3: ಬಳಸಿ ಪರಿಶುದ್ಧ ನಂದಿನಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಾವಿವತ್ತು ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಗಾಯತ್ರಿ ಅವರು ಅಂಬಿಗರ ಚೌಡಯ್ಯವರ ವಚನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಬನ್ನಿ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, 12ನೇ ಶತಮಾನದ ವಚನಕಾರರಲ್ಲಿ ಶ್ರೇಷ್ಠ ವಚನಕಾರರಾದಂತಹ ಅಂಬಿಗರ ಚೌಡಯ್ಯವರ ವಚನಗಳ ಬಗ್ಗೆ, ಹಾಗೆ ಅಂಬಿಗರ ಚೌಡಯ್ಯವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ಬೋದಾ ಮೇಡಮ್?
7: ಎಲ್ಲರಿಗೂ ಶರಣ ಶರಣಾರ್ಥಿಗಳು. ನಾನೀಗ 12ನೇ ಶತಮಾನದಲ್ಲಿ ನಿರ್ಭಿಡೆ, ಡಂಬದ ವೈರಿ ಎನಿಸಿಕೊಂಡ, ಅನುಭವ ಮಂಟಪದಲ್ಲಿ ವಿರೋಧ ಪಕ್ಷದ ನಾಯಕ ಎನಿಸಿಕೊಂಡ, ಹಾಗೂ ಶಿವಶರಣರೆಲ್ಲರಲ್ಲಿ ನಿಜ ಶರಣ ಎಂದು ಅಲ್ಲಮ ಪ್ರಭುದೇವರಿಂದ ಬಿರುದನ್ನು ಪಡೆದುಕೊಂಡ ಶರಣ ಅಂಬಿಗರ ಚೌಡಯ್ಯನವರ ಒಂದು ವಚನದ ವಿಶ್ಲೇಷಣೆಯನ್ನು ಮಾಡುವ ಪ್ರಯತ್ನ ಮಾಡುತ್ತಿದ್ದೇನೆ. ವಚನ ಹೀಗಿದೆ: ಗಾಳಿಯ ಹಡೆದಲ್ಲಿ ತೂರಿಕೊಳ್ಳಿರಯ್ಯ, ಗಾಳಿ ನಿನ್ನಾಧೀನವಲ್ಲವಯ್ಯ, ನಾಳೆ ತೂರಿಹೇನೆಂದೆಡೆ ಇಲ್ಲವಯ್ಯ, ಶಿವಶರಣೆಂಬುದೊಂದು ಗಾಳಿಯ ಹಡೆದಲ್ಲಿ ಬೇಗ ತೂರೆಂದ ನಂಬಿಗ ಚೌಡಯ್ಯ. ವಚನದ ವಿಶ್ಲೇಷಣೆ ನೋಡುವುದಾದರೆ, ಈ ವಚನದಲ್ಲಿ ಸಮಯದ ಅಮೂಲ್ಯ ಮಹತ್ವದ ಬಗ್ಗೆ, ಸಮಯದ ಪ್ರಯೋಜನ ಪಡೆದುಕೊಳ್ಳಲು ಪ್ರೇರಣೆ ನೀಡುವಂತಹ ವಚನದ ಸಾಲುಗಳಿವು. ಸಮಯವೆಂಬುದು ಅಮೂಲ್ಯ ವಸ್ತು, ಅದೊಂದು ಉತ್ತಮ ಅವಕಾಶ. ಅದರ ಬೆಲೆ ಅರಿಯದವರು ಆ ಅವಕಾಶ, ಸಮಯ ಕೈಬಿಟ್ಟು ಹೋದ ನಂತರ ಪರಿತಪಿಸುತ್ತಾರೆ. ಜೀವನದಲ್ಲಿ ಅವಕಾಶಗಳು ಬೇಕೆಂದಾಗ ಸಿಗುವಂಥದ್ದಲ್ಲ, ಅವಕಾಶ ಸಿಕ್ಕಾಗ ಬಳಸಿಕೊಳ್ಳುವ ಕಲೆಯು ನಮಗೆ ಬೇಕು. ಸಿಕ್ಕ ಅವಕಾಶವನ್ನು ನಾವು ಬಳಸಿಕೊಂಡಾಗ ನಮ್ಮ ಜೀವನ ಭವ್ಯವಾಗುತ್ತದೆ. ಅವಕಾಶ ಎಂದೂ ಕಳೆದುಕೊಳ್ಳಬಾರದು. ಒಕ್ಕಲಿಗನು ರಾಶಿಯ ವೇಳೆ ಗಾಳಿ ಬಿಟ್ಟಾಗ ತೂರಿಕೊಳ್ಳುತ್ತಾನೆ. ಆಮೇಲೆ ಗಾಳಿಯೇ ನೀನು ಆಮೇಲೆ ಬಾ ಎಂದರೂ ಗಾಳಿ ಬರುವುದಿಲ್ಲ. ಗಾಳಿ ಬಿಟ್ಟಾಗ, ಅಂದರೆ ಗಾಳಿ ಬಂದಾಗ ಬೇಗ ಬೇಗ ತೂರಿಕೊಂಡು ರಾಶಿ ಮಾಡಿಕೊಳ್ಳುವ ಹಾಗೆ ದೇವರು ಕೊಟ್ಟ ಉಸಿರು ಇರುವಾಗಲೇ ಸಾಧನೆ ಮಾಡುತ್ತಾ ಶಿವಸುಖ ಅನುಭವಿಸಬೇಕಾಗಿ ಲಿಂಗಾನಂದದ ಆನಂದ ಪಡೆಯಬೇಕು. ದೇವರು ಕೊಟ್ಟ ಆಯುಷ್ಯ ಇದ್ದಾಗ ಆನಂದ ಪಡೆಯದಿದ್ದರೆ ಜೀವನವೇ ವ್ಯರ್ಥ. ಜೀವನ ಶಾಶ್ವತವಲ್ಲ. ಯಾವಾಗ ಕರೆ ಬರುತ್ತದೋ ಗೊತ್ತಿಲ್ಲ. ಅದಕ್ಕೂ ಮುಂಚೆ ನಿತ್ಯ ಲಿಂಗಾರ್ಚನೆ ಅರ್ಪಣೆಯೊಂದಿಗೆ ಆನಂದವನ್ನು ಪಡೆಯಬೇಕೆಂಬುದು ಈ ವಚನದ ಸಂದೇಶವಾಗಿದೆ. ಉತ್ತಮ ಅವಕಾಶ ಎಂಬುದು ಅಡೆತಡೆಗಳ ಕೋಟೆಯೊಳಗೆ ಅಡಗಿರುವ ಅಮೂಲ್ಯ ವಸ್ತು. ಭಗವಂತನು ವಿಶ್ವದ ಎಲ್ಲ ಮಾನವ ಪ್ರಾಣಿ ಪಕ್ಷಿ ಎಲ್ಲರಿಗೂ ಸಮಾನವಾಗಿ ಹಂಚಿರುವ ಒಂದು ವಸ್ತು ಎಂದರೆ ಅದು ಸಮಯ. ಈ ಸಂದರ್ಭದಲ್ಲಿ ಬಸವಣ್ಣನವರ ಒಂದು ವಚನ ನೆನಪಾಗುತ್ತೆ: ನೆರೆ ಕೆನ್ನೆಗೆ ತೆರೆ, ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಒಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ಕೂಡಲ ಸಂಗಮ ದೇವನ ಅಂತ. ಇದೇ ರೀತಿ ಸಮಯದ ಅರಿವನ್ನು ನಾವು ಬಳಸಿಕೊಳ್ಳಬೇಕು ಅಂತ ವಚನದ ಸಂದೇಶವಾಗಿದೆ. ಹೀಗೆ ಶರಣರೆಲ್ಲರೂ ಬೆಳಕಿನೆಡೆಗೆ ನಡೆದು ಬೆಳಕಾದ ಮಹಾನುಭಾವರಾಗಿದ್ದಾರೆ.
6: ಅಂಬಿಗರ ಚೌಡಯ್ಯವರ ಈ ವಚನವನ್ನ ತುಂಬಾ ಚೆನ್ನಾಗಿ ಗೀತಾ ಮೇಡಮ್ ಅವರು ತಿಳಿಸಿದ್ರು. ಅವಕಾಶ ಅನ್ನೋದು ಎಲ್ಲ ಸಮಯದಲ್ಲೂ ನಮಗೆ ಸಿಗಲ್ಲ. ಸಿಕ್ಕ ಅವಕಾಶವನ್ನ ಯಾರು ಸಮರ್ಪಕವಾಗಿ ಬಳಸ್ಕೊಳ್ತಾರೋ ಅವರು ನಿಜವಾದ ಜಾಣ ಅಂತ ಹೇಳ್ಬೋದು. ಅಂತಹ ಅವಕಾಶವನ್ನ ಹೇಗೆ ಬಳಸ್ಕೋಬೇಕು ಎಂಬುದರ ಬಗ್ಗೆ ಅಂಬಿಗರ ಚೌಡಯ್ಯವರು ತಮ್ಮ ವಚನದಲ್ಲಿ ಹೇಳಿರುವುದನ್ನ ಗೀತಾ ಮೇಡಮ್ ಅವರು ತುಂಬಾ ಚೆನ್ನಾಗಿ ತಿಳಿಸಿದ್ರು. ನಂತರದಲ್ಲಿ ಚನ್ನಬಸವಣ್ಣನವರ ವಚನಗಳ ಬಗ್ಗೆ ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಅಷ್ಟೆಲ್ಲ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ.

0: ಕೂಡಲೂ ಕರ ಕಷ್ಟ ಕಾಣ ಕೂಡಲ ಚೆನ್ನ ಸಂಗಮ ದೇವ ಎಂದು ಚನ್ನಬಸವಣ್ಣನವರು ವಚನ ಹಾಡಿದ್ದಾರೆ. ಇದರ ಅರ್ಥ ನೋಡುವುದಾದರೆ ಚನ್ನಬಸವಣ್ಣನವರು ಈ ವಚನದಲ್ಲಿ ಮನುಷ್ಯರಾದವರಿಗೆ ಎಂತಹ ಗುಣಗಳಿರಬೇಕು ಎಂಬುದನ್ನು ಕೆಲವು ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ. ಮಧುರವಾದ ಸಿಹಿಯಾದ ಗುಣವನ್ನು ಎಲ್ಲರಿಗಿಂತ ಚೆನ್ನಾಗಿ ಇರುವೆ ತಿಳಿದಿರುತ್ತದೆ. ಸಮಯದ ಮಹತ್ವವನ್ನು ಕೋಳಿಗಿಂತ ಚೆನ್ನಾಗಿ ಯಾರೂ ತಿಳಿದಿರಲಿಕ್ಕಿಲ್ಲ. ಪಿಂಡವನ್ನು ಅಂದರೆ ಊಟವನ್ನು ಇಟ್ಟಾಗ ಅದನ್ನು ತಿಳಿದಿರುವುದು ಕಾಗೆ ಮಾತ್ರ. ಹೀಗೆ ಎಲ್ಲವೂ ಸಿಹಿ ಸಮಯ ಹಾಗೂ ಗೋತ್ರದ ಗುಣವನ್ನು ತಿಳಿದ ಜ್ಞಾನಿಗಳಾಗಿರುತ್ತವೆ. ಅಂದರೆ ನಿಕೃಷ್ಟವೆಂದು ನಾವು ತಿಳಿದ ಪ್ರಾಣಿಗಳಿಗೆ ಉತ್ಕೃಷ್ಟ ಗುಣಗಳಿವೆ. ಆದರೆ ಎಲ್ಲ ಪ್ರಾಣಿಗಳಿಗಿಂತ ಉತ್ಕೃಷ್ಟ ಗುಣವೆನಿಸಿ ಮಾನವ ಜನ್ಮದಲ್ಲಿ ಹುಟ್ಟಿದ ಬಳಿಕ ಶಿವಜ್ಞಾನದ ಅರಿವು ಇಲ್ಲದೆ ಹೋದರೆ ಕಾಗೆ ಕೋಳಿ ಇರುವೆಗಿಂತಲೂ ನಿಕೃಷ್ಟನಾಗುತ್ತಾನೆ ಈ ಮನುಷ್ಯ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಭಗವಂತನ ಜ್ಞಾನದ ತಿಳಿವನ್ನು ನಾವು ಪ್ರತಿ ಕ್ಷಣದಲ್ಲೂ ಅರಿಯಬೇಕು. ದೇವರು ಕರುಣಿಸಿದ ವಿವೇಕ ಬುದ್ಧಿಯಿಂದ ಶರಣರ ಸಂತರ ಮಹಾತ್ಮರ ಆಗಮನವನ್ನು ಅರಿತುಕೊಂಡು ವರ್ತಿಸಬೇಕೆಂದು ಇದು ಒಳ್ಳೆಯ ಲಕ್ಷಣವೆಂದೂ ಹೇಳಿದ್ದಾರೆ ಚನ್ನಬಸವಣ್ಣನವರು. ಇವರ ಈ ಒಂದು ಮಹಾಜ್ಞಾನದಿಂದಾಗಿ ಅಲ್ಲಮಪ್ರಭುಗಳು ಅವರನ್ನು ಮಹಾಜ್ಞಾನಿ ಎಂದು ಕರೆದಿದ್ದಾರೆ. ತತ್ವ ವಿಚಾರದಂತಹ ಗೂಢ ವಿಷಯಗಳನ್ನು ಸಾಮಾನ್ಯ ಜನರಿಗೆ ಅರ್ಥವಾಗುವಂತೆ ನೇರ ಮತ್ತು ಸರಳ ಭಾಷೆಯಲ್ಲಿ ವಿವರಿಸಿರುವುದು ಇವರ ವಚನಗಳ ವೈಶಿಷ್ಟ್ಯವಾಗಿದೆ. ಈ ಬಗ್ಗೆ ಒಂದು ಸುಭಾಷಿತ ನೋಡುವುದಾದರೆ, ಎಲ್ಲರಿಗೂ ಸಮುದ್ರವು ಒಂದೇ ರೀತಿಯಾಗಿರುತ್ತದೆ. ಅದರಿಂದ ಕೆಲವರು ಮುತ್ತುಗಳನ್ನು ತೆಗೆದುಕೊಳ್ಳುತ್ತಾರೆ, ಕೆಲವರು ಮೀನುಗಳನ್ನು ತೆಗೆದುಕೊಳ್ಳುತ್ತಾರೆ, ಇನ್ನು ಕೆಲವರು ಏನನ್ನೂ ತೆಗೆದುಕೊಳ್ಳದೆ ಕೇವಲ ನಿಂತಿರುವ ಕಾಲುಗಳಲ್ಲಿಯೇ ಹೊರಗೆ ಬರುತ್ತಾರೆ. ಪ್ರಪಂಚ ಒಂದೇ ರೀತಿ ಇದೆ. ಅಲ್ಲಿ ನಾವು ಏನನ್ನು ನೋಡುತ್ತೇವೋ ಅದನ್ನೇ ಪಡೆಯುತ್ತೇವೆ. ಹಾಗೆಯೇ ವಚನಗಳೆಂಬ ಮುತ್ತುಗಳ ಮಹಾಸಾಗರದಲ್ಲಿ ಅತಿ ಉತ್ಕೃಷ್ಟವಾದ ಮುತ್ತುಗಳನ್ನೇ ಆಯ್ದುಕೊಳ್ಳೋಣ.
1: ಚನ್ನಬಸವಣ್ಣನವರ ಒಂದು ವಚನವನ್ನ ಹೇಳುವ ಮೂಲಕ ಗಾಯತ್ರಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ಅದಕ್ಕೆ ಪೂರಕವಾದಂತಹ ಒಂದು ಸುಭಾಷಿತವನ್ನು ಕೂಡ ಹೇಳಿದ್ರು. ಅಂದ್ರೆ ನಮ್ಮ ಆಯ್ಕೆ ಹೇಗೆಲ್ಲ ಇರಬೇಕು ಎಂಬುದನ್ನ ನಾವು ತಿಳ್ಕೊಂಡ್ರೆ ಖಂಡಿತವಾಗಿ ನಾವು ಜೀವನದಲ್ಲಿ ಒಳ್ಳೆಯ ಮಾರ್ಗವನ್ನ ಹಿಡಿಯೋದಕ್ಕೆ ಸಾಧ್ಯ. ಹಾಗೆ ಅಂತಹ ಒಳ್ಳೆಯ ದಾರಿಯನ್ನ ಹಿಡಿಯೋದಕ್ಕೆ ನಮ್ಮ ವಚನಗಳು ಹೇಗೆ ಸಹಕಾರಿಯಾಗಿದೆ ಸಹಾಯಕವಾಗಿದೆ ಎಂಬುದನ್ನ ಗೀತಾ ಮೇಡಮ್ ಅವರು ವಚನದ ಮೂಲಕ ತಿಳಿಸಿದ್ರು. ನಂತರದಲ್ಲಿ ಅಕ್ಕ ಮಹಾದೇವಿಯವರ ಒಂದು ವಚನವನ್ನ ಹೇಳ್ತಾರೆ ಕೇಳೋಣ. ಅಷ್ಟೆಲ್ಲ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಶಿವಮೊಗ್ಗದ ಗೀತಾ ಅವರು ಚನ್ನಬಸವಣ್ಣನವರ ಒಂದು ವಚನವನ್ನ ಹೇಳಿದ್ರು. ಈಗ ಅಕ್ಕ ಮಹಾದೇವಿಯವರ ಕುರಿತಾಗಿ ಹಾಗೆ ಅವರ ವಚನವನ್ನ ಹೇಳ್ತಾರೆ, ಕೇಳೋಣ.
3: 12ನೇ ಶತಮಾನದ ಶರಣ ಸಂಕುಲದಲ್ಲಿ ಅಪಾರ ಜ್ಞಾನ ಯೋಗ ಸಂಪತ್ತಿನಿಂದ ಶಿವಭಕ್ತೆಯಾದ ಪುರುಷ ಪ್ರಧಾನ ವ್ಯವಸ್ಥೆಯನ್ನು ಪ್ರತಿಭಟಿಸಿ ಸ್ತ್ರೀ ವಿಮೋಚನೆಗೆ ಮುನ್ನುಡಿ ಬರೆದ ಶರಣೆ ಅಕ್ಕ ಮಹಾದೇವಿಯ ಒಂದು ವಚನದ ವಿಶ್ಲೇಷಣೆ ಮಾಡುತ್ತಿದ್ದೇನೆ. ವಚನ ಹೀಗಿದೆ: ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲು ತನ್ನನ್ನೇ ಸುತ್ತಿ ಸುತ್ತಿ ಸಾವ ತೆರನಂತೆ ಮನ ಬಂದುದ ಬಯಸಿ ಬಯಸಿ ಬೇವುತ್ತಿರುವೆನಯ್ಯ. ಅಯ್ಯ, ಎನ್ನ ಮನದ ದುರಾಶಯ ಮಾಡಿಸಿ ನಿಮ್ಮತ್ತ ತೋರ ಚೆನ್ನ ಮಲ್ಲಿಕಾರ್ಜುನ ಎಂದು ಅಕ್ಕ ಮಹಾದೇವಿಯ ವಚನವನ್ನು ನೋಡಿದಾಗ ಅಕ್ಕ ಮಹಾದೇವಿಯ ಮನಸ್ಸು ಕಳವಳದ ಸುಳಿಯಲ್ಲಿ ಸಿಕ್ಕಿ ಜರ್ಚರಿತಳಾದ ಸಂದರ್ಭದಲ್ಲಿ ಹೇಳಿರಬಹುದಾದ ಒಂದು ವಚನ. ವಚನದ ವಿಶ್ಲೇಷಣೆಯನ್ನು ನೋಡುವುದಾದರೆ ಈ ವಚನ ಆಕೆಯ ಮಾನಸಿಕ ಸ್ಥಿತಿಯನ್ನು ತಿಳಿಸುತ್ತದೆ. ಈ ವಚನದ ಉದ್ಗಾರದಲ್ಲಿ ಅಕ್ಕ ಮಹಾದೇವಿಯು ತನ್ನ ಅನುಭವವನ್ನು ಕನ್ನಡದ ಕವಿ ಕೋಗಿಲೆಯಾಗಿ ಕನ್ನಡ ನುಡಿಯ ಬನದಲ್ಲಿ ಹಾಡಿದ್ದಾಳೆ. ರೇಷ್ಮೆಯ ಹುಳು ತನ್ನ ಬಾಹ್ಯ ರಸವನ್ನು ಸುರಿಸುತ್ತಾ ಕೋಶವೊಂದನ್ನು ರಚಿಸುತ್ತದೆ. ಈ ಹುಳು ಆಸೆಯಿಂದ ಗೂಡು ಕಟ್ಟಿ ತಾನೇ ನೇಯ್ದ ತನ್ನ ನೂಲುಗಳಿಂದ ಬಂಧಿತವಾಗಿ ತಾನೇ ಕಟ್ಟಿದ ಗೂಡಿನೊಳಗೆ ಭವಿಷ್ಯದ ಅರಿವು ಸಹ ಇಲ್ಲದೆ ಸಿಕ್ಕಿ ಬೀಳುತ್ತದೆ. ಹೊರಬರಲಾಗದೆ ಕೊಲ್ಲಲ್ಪಡುತ್ತದೆ ಈ ಮೂರ್ಖ ಹುಳು. ಆಗ ವಿಧಿಯು ಸಾವಿನ ರೂಪದಲ್ಲಿ ಅದನ್ನು ಬಿಡಿಸಲೆತ್ನಿಸುವುದು. ಅದರ ಜೀವನ ಸ್ವಾವಲಂಬಿಯಾಗಿದೆ. ದೇವನೇ, ನಾನು ಸಹ ಅಷ್ಟೇ ಮೂರ್ಖತನದಿಂದ ಆಸೆಗಳ ನೂಲನ್ನು ಸುತ್ತುತ್ತಾ ಹೋಗಿ ಹೊರಬರಲಾಗದೆ ಮುಂದಿನ ಆಗುಹೋಗುಗಳನ್ನರಿಯದೆ ಬಂಧನದಲ್ಲಿ ಸಿಕ್ಕಿಬಿದ್ದಿದ್ದೇನೆ. ಆಸೆಯ ಪಾಶಗಳು ನನ್ನನ್ನು ಬಂಧಿಸಿ ಬೇಯಿಸುತ್ತಿವೆ. ಆಸೆ ದುರಾಸೆಗಳನ್ನು ನಿವಾರಿಸಿ ಶರೀರದಲ್ಲಿನ ವಿಷಯ ವಾಸನೆಗಳನ್ನು ನಾಶಪಡಿಸು. ನಿನ್ನ ಸನ್ನಿಧಿಗೆ ದಾರಿ ತೋರಿಸು. ನಾನು ಸಹ ನನ್ನ ಮನಸ್ಸಿನಂತೆ ಆಶಿಸಿ ಕಷ್ಟಪಡುತ್ತಿದ್ದೇನೆ. ಅರಿಷಡ್ವರ್ಗಗಳೆಂಬ ಪಂಜರದಲ್ಲಿ ಸಿಕ್ಕಿಬಿದ್ದಿರುವ ಪಕ್ಷಿಯಂತಾಗಿರುವ ನಾನು ಈ ಎಲ್ಲದರಿಂದ ಲೌಕಿಕದಿಂದ ಬಿಡುಗಡೆಯಾಗಲು ಕಷ್ಟಪಡುತ್ತಿರುವ ನನ್ನನ್ನು ದೇವನೇ ಈ ಭವದಿಂದ ಪಾರುಗಾಣಿಸಿ ನಿನ್ನ ಚಿಂತೆಯಲ್ಲಿಯೇ ಇರುವಂತೆ ಅನುಗ್ರಹಿಸು ಎಂದು ಬೇಡುತ್ತಾಳೆ, ಮೊರೆ ಇಡುತ್ತಾಳೆ ಅಕ್ಕ ಮಹಾದೇವಿ ಈ ವಚನದಲ್ಲಿ. ದೇವರ ಒಲುಮೆ ಇದ್ದರೆ ವಿಷವನ್ನೇ ಅಮೃತವೆಂದು ಕುಡಿದು ಬದುಕುವ, ಕಷ್ಟಗಳನ್ನೇ ಹೂಮಾಲೆಯಾಗಿ ಸ್ವೀಕರಿಸಿ ಜಯಶೀಲಳಾಗುವ ಛಲ ಅಕ್ಕ ಮಹಾದೇವಿಯದು. ಆಕೆಯ ಮನ ದೈವೀ ಕಾರುಣ್ಯಕ್ಕಾಗಿ ಹಂಬಲಿಸುವುದನ್ನು ಈ ವಚನದಲ್ಲಿ ಕಾಣಬಹುದು. ರೇಷ್ಮೆಯ ಹುಳುವಿಗೆ ರೇಷ್ಮೆಯನ್ನು ನೇಯುವ ಪ್ರತಿಭೆಯೇ ಅದಕ್ಕೆ ಶತ್ರುವಾದಂತೆ ಅಕ್ಕ ಮಹಾದೇವಿಯ ಚೆಲುವೇ ಆಕೆಗೆ ಶತ್ರುವಾಯಿತು. ಹಸಿವು, ತೃಷೆ, ನಿದ್ರೆ ಮುಂತಾದ ಶರೀರ ಬಯಕೆಗಳನ್ನು ನಿಗ್ರಹಿಸುವುದು ಎಷ್ಟು ಪರಿಯಲ್ಲಿ ಹಂಬಲಿಸಿದರೂ ಚನ್ನಮಲ್ಲಿಕಾರ್ಜುನನ ಒಲಿವನೋ ಒಲಿಯನೋ ಎಂಬ ಚಿಂತೆ ಈ ವಚನದಲ್ಲಿ ವ್ಯಕ್ತವಾಗುತ್ತದೆ. ಇಂತಹ ವಿಚಾರಗಳಿಂದ, ಉನ್ನತ ಮಟ್ಟದ ಅನುಭಾವದ ವಚನಗಳ ನುಡಿ ತೋರಣಗಳಿಂದ ಅಮರಳಾಗಿದ್ದಾಳೆ ಅಕ್ಕ ಮಹಾದೇವಿ. ತನಗೆ ತಾನೇ ಗುರುವಾಗಿ ಲೋಕ ಶಿಕ್ಷಕಿಯಾಗಿ ಲೋಕವೇ ನಿಬ್ಬೆರಗಾಗುವಂತೆ ನುಡಿದಿದ್ದಾಳೆ, ನಡೆದಿದ್ದಾಳೆ ಮಹಾದೇವಿ. ಒಮ್ಮೆ ಅಕ್ಕಿ ಅನ್ನವನ್ನು ಕೇಳಿತು. ನೀನು ನಾನೇ ಆಗಿದ್ದೆ, ಆದರೆ ಅದು ಹೇಗೆ ಅನ್ನವಾದೆ? ಆಗ ಅನ್ನ ಹೇಳಿತು, ಹೌದು, ನಾನು ನೀನೇ ಆಗಿದ್ದೆ. ನಾನು ನೀರು ಬೆಂಕಿಗಳ ಸಂಪರ್ಕಕ್ಕೆ ಒಳಗಾದೆ. ಅವುಗಳ ಸಂಸ್ಕಾರದಿಂದ ಮೃದುವಾದೆ, ಮಧುರವಾದೆ, ಪರಿಮಳ ಭರಿತವಾದೆ. ಅಕ್ಕಿ ಎನ್ನುವ ಭಾವ ಕಳೆದುಕೊಂಡೆ, ಅನ್ನ ಎನ್ನುವ ಅನುಭಾವ ಪಡೆದುಕೊಂಡೆ ಅಂತ ಹೇಳಿತು. ಅದೇ ರೀತಿ ಸಜ್ಜನರ ಸಂಘದಿಂದ ನಮ್ಮಲ್ಲಿರುವ ಅಜ್ಞಾನ, ದುರಿತ, ದುಮ್ಮಾನಗಳ ಭಾವ ಕಾಠಿಣ್ಯತೆ ತೊಲಗಿ ಪುಣ್ಯ, ಜ್ಞಾನ, ಮೋಕ್ಷಗಳೆಂಬ ಮೃದುತ್ವದ ಅನುಭಾವ ದೊರೆಯುತ್ತದೆ. ಅಕ್ಕ ಮಹಾದೇವಿಯ ಈ ವಚನದ ಸಂದೇಶವನ್ನ ನಾವೆಲ್ಲರೂ ನೋಡೋಣ.
2: ಗೀತಾ ಮೇಡಮ್ ಅವರು ಅಕ್ಕ ಮಹಾದೇವಿಯವರ ವಚನವನ್ನ ತುಂಬಾ ಚೆನ್ನಾಗಿ ವಿಶ್ಲೇಷಣೆಯನ್ನು ಮಾಡಿದ್ರು. ಹಾಗೆ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂಬಿಗರ ಚೌಡಯ್ಯ, ಚನ್ನಬಸವಣ್ಣ ಹಾಗೆ ಅಕ್ಕ ಮಹಾದೇವಿಯವರ ವಚನಗಳ ಬಗ್ಗೆ ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿದಂತ ಶಿವಮೊಗ್ಗದ ಗಾಯತ್ರಿ ಮೇಡಮ್ ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದವನ್ನ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೋಡಲ್ಲೇ, ಲೈಟ್ ಗಳು ಆಫ್ ಮಾಡಿಲ್ಲ.
6: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೇ ಕಟ್ಟೋದು.
5: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ ಅದು, ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
6: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರತ್ತೆ ಅಲ್ವಾ?
5: ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
6: ಓ ಹೌದಲ್ವಾ ಅಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
7: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
8: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
7: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
8: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
7: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
8: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
7: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
8: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
9: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
10: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
11: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ರಾಮನ ಅಭಯ. ರಾಮಣೀಯ ಕದಿನಲಿ ವಕ್ಷಿಯೊಡನ ಚಲಮನ ಪ್ರೇಮಮಯ ಮನದೊಡನೆ ಮೋಹ ಬಡದಾತ್ಮ ಭೀಮ ಬಲದೊಡನೆ ರಾಮನ ಅಭಯ ನಿಯಮವಿರೆ ಯಮಳವರಂಗಳವು ಮಂಕುತಿಮ್ಮ. ರಾಮಣೀಯ ಕದಿ ಅಂದರೆ ಸುಂದರವಾದದ್ದು, ರಮಣೀಯವಾದದ್ದು. ನಲಿ ವಕ್ಷಿಯೊಡನ ಚಲಮನ, ನಲಿವ ಅಕ್ಷಿಯೊಡನೆ ಅಚಲ ಮನ, ನಲಿಯುವಂಥ, ಕುಣಿಯುವಂಥ, ಖುಷಿ ಪಡುವಂತಹ ಅಕ್ಷಿ ಕಣ್ಣುಗಳ ಜೊತೆ ಅಚಲವಾಗಿರುವಂತಹ ಮನಸ್ಸು. ಪ್ರೇಮಮಯ ಮನದೊಡನೆ ಮೋಹ ಬಡದಾತ್ಮ, ಪ್ರೇಮಮಯ ಮನಸ್ಸಿನ ಒಳಗಡೆ ಮೋಹ ಬಡದಾತ್ಮ, ಮೋಹವನ್ನು ಆಗಿಸಿಕೊಳ್ಳದೆ ಇರುವಂತಹ ಆತ್ಮ. ಭೀಮ ಬಲದೊಡನೆ ರಾಮನ ಅಭಯ ನಿಯಮವಿರೆ. ಭೀಮ ಬಲದ ಜೊತೆಯಲ್ಲಿ ರಾಮನ ಅಭಯ ಅನ್ನುವಂತಹ ನಿಯಮ ಇದ್ದ ಹಾಗೆ ಯಾಮಳ ವರಂಗಳವು, ಎರಡು ವರಗಳವು. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ರಾಮಣೀಯ ಕದಿ ನಲಿವಕ್ಷಿಯೊಡನ ಚಲ ಮನ, ಪ್ರೇಮಮಯ ಮನದೊಡನೆ ಮೋಹಬಡದಾತ್ಮ, ಭೀಮಬಲದೊಡನೆ ರಾಮನ ಅಭಯ ನಿಯಮವಿರೆ, ಯಮಳವರಂಗಳವು ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ರಮಣೀಯವಾದಂತಹ ವಸ್ತು ದೃಶ್ಯನ ಕಂಡಾಗ ಕಣ್ಣು ಅಲ್ಲೇ ನೆಟ್ಟು ಮನಸ್ಸು ಅದರಲ್ಲೇ ಮುಳುಗಿ ಹೋಗುತ್ತೆ. ಅದನ್ನು ಪಡೆಯೋದಕ್ಕೆ ಬಯಸತ್ತೆ. ಬುದ್ಧಿಯು ಮೋಹದ ವಶವಾಗತ್ತೆ. ಭೀಮಬಲ ಇದ್ದರೂ ಅದು ಶ್ರೀರಾಮನ ಅಭಯಗುಣ ರೂಢಿಸಿಕೊಂಡ್ರೆ ಆಗ ಅವುಗಳೆರಡೂ ವರಗಳಾಗಿ ಪರಿಣಮಿಸತ್ತೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ಈ ಕಗ್ಗದ ಮೊದಲ ಮೂರು ಸಾಲುಗಳಲ್ಲಿ ಎರಡೆರಡು ತೋರಿಕೆಗೆ ವಿರೋಧಗಳ ಹಾಗೆ ಕಾಣುವಂತಹ ಗುಣಗಳನ್ನು ತಿಳಿಸತ್ತೆ. ರಮಣೀಯವಾದ ವಸ್ತು ಪ್ರಸಂಗಗಳನ್ನು ಕಂಡಾಗ ಕಣ್ಣು ಅರಳತ್ತೆ, ಆ ಕಡೆನೆ ಆಕರ್ಷಿತವಾಗಿ ಚಲಿಸತ್ತೆ. ಕಣ್ಣನ್ನು ಹಿಂಬಾಲಿಸಿ ಮನಸ್ಸು ಓಡತ್ತೆ. ಹೀಗೆ ಮನಸ್ಸು ದಿಕ್ಕ ದಿಕ್ಕಿಗೆ ಓಡ್ತಾ ಇದ್ರೆ ಚಂಚಲವಾಗಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದರ ತಿಳುವಳಿಕೆನ ಕಳೆದುಕೊಳ್ಳುತ್ತೆ, ವಿವೇಕ ಹೀನವಾಗತ್ತೆ. ಹಾಗಾದರೆ ಯಾವುದನ್ನು ಕಾಣದೆ ಮೆಚ್ಚದೆ ಭಾವಶೂನ್ಯರಾಗಿ ಕೂತ್ಕೊಳ್ಬೇಕಾ? ಇಲ್ಲ. ಸುಂದರವಾಗಿರೋದನ್ನ ಕಂಡು ಸಂತೋಷ ಪಡೋಣ, ಆದ್ರೆ ಮನಸ್ಸು ಅದರಲ್ಲೇ ಕೊಚ್ಚಿ ಹೋಗಿ ವಿವೇಕನ ಕಳೆದುಕೊಳ್ಳದ ಹಾಗೆ ಅಚಲವಾಗಬೇಕು. ಇದ್ರ ಹಾಗೆ ಕೆಲವು ವಸ್ತು ವ್ಯಕ್ತಿಗಳಲ್ಲಿ ಪ್ರೇಮ ಕೂಡ ಆಗಬಹುದು, ಅದು ಸ್ವಾಭಾವಿಕವೇ. ಆದ್ರೆ ಪ್ರೀತಿ ಕೂಡ ಒಂದು ಮಿತಿಯಲ್ಲಿದ್ರೆ ಕ್ಷೇಮ, ಅತಿಯಾದ್ರೆ ಮೋಹವಾಗಿ ಕಾಡಬಹುದು. ಮಕ್ಕಳು ಪರಿವಾರದವ್ರ ಬಗ್ಗೆ ಪ್ರೀತಿ ಇರೋದು ಸರಿ, ಆದ್ರೆ ಅದು ಅತಿಯಾದಾಗ ಧೃತರಾಷ್ಟ್ರ ಮೋಹವಾಗಿ ವಿನಾಶಕ್ಕೆ ಕಾರಣ ಆಗತ್ತಲ್ಲ, ಹಾಗಾಗಬಹುದು. ಮಕ್ಕಳ ಬಗ್ಗೆ ಪ್ರೀತಿ ಇದ್ದು ಅದನ್ನು ಮಿತಿಯೊಳಗಿಟ್ಟ ಗಾಂಧೀಜಿಯವರು ಮಹಾತ್ಮರು ಅನ್ನಿಸ್ಕೊಳ್ತಾರೆ. ಮನಸ್ಸಲ್ಲಿ ಎಲ್ಲರ ಬಗ್ಗೆ ಎಲ್ಲಾದ್ರ ಬಗ್ಗೆ ಪ್ರೀತಿ ಇರಲಿ, ಆದರೆ ಅದು ಆತ್ಮಕ್ಕೆ ಮೋಹದ ಮುಸುಕು ಹಾಕದೇ ಇರಲಿ. ಮೂರನೇದು ಇನ್ನು ಮುಖ್ಯವಾದದ್ದು, ಅಪಾರವಾದ ಶಕ್ತಿಯನ್ನು ಹೊಂದೋದು ಒಳ್ಳೆಯದೇ, ಆದ್ರೆ ಅದು ರಾಕ್ಷಸ ಶಕ್ತಿಯಾಗಿ ವಿನಾಶಕಾರಿ ಆಗದೆ ಇರಬೇಕಷ್ಟೆ. ಮನುಷ್ಯ ನೋಡಿ, ವೈಜ್ಞಾನಿಕವಾಗಿ ಆವಿಷ್ಕಾರಗಳನ್ನು ಮಾಡ್ತಾ ಅಪಾರ ಶಕ್ತಿಯನ್ನೇನೋ ಸಂಪಾದಿಸಿದ. ಆಕಾಶಕ್ಕೆ ನೆಗೆದ, ಭೂಮಿಯನ್ನು ಕೊರೆದು ಪಾತಾಳಕ್ಕೆ ಇಳಿದ, ಅಣುವನ್ನು ವಿಭಾಗಿಸಿ ಅದರಲ್ಲಿ ಅವಿತಿರೋವಂತಹ ಕಲ್ಪನಾತೀತವಾದ ಶಕ್ತಿಯನ್ನು ಹೊರ ತೆಗೆಯೋದ್ರಲ್ಲಿ ಯಶಸ್ವಿ ಆಗ್ತಾನೆ. ಅದೊಂದು ರಾಕ್ಷಸಿ ಶಕ್ತಿ, ಸಂಯಮದಿಂದ ಬಳಸಿದ್ರೆ ಜಗತ್ತಿಗೆ ಬಹಳ ಪ್ರಯೋಜನಕಾರಿ ಆಗತ್ತೆ. ಆದರೆ ಅದನ್ನು ಹಿಡಿತದಲ್ಲಿ ಇಟ್ಕೊಳ್ಳದೆ ಪ್ರಯೋಗ ಏನಾದರೂ ಮಾಡಿದ್ರೆ ಹಿರೋಶಿಮಾ ಮತ್ತು ನಾಗಾಸಾಕಿಗಳಂತಹ ಮಾರಣ ಹೋಮಗಳು ಕೂಡ ನಡೆಯತ್ತೆ. ತಂದೆ ದ್ರೋಣರು ಮೋಹ ಅತಿಯಾದಾಗ ಮಗ ಅಶ್ವತ್ಥಾಮನಿಗೆ ನೀಡಿದ ನಾರಾಯಣಾಸ್ತ್ರ ಇದೆಯಲ್ಲ, ಒಂದು ಅಪರಿಹಾರ್ಯವಾದ ಆಯುಧ. ಅವನದನ್ನು ನಿಗ್ರಹಿಸೋದಕ್ಕೆ ತಿಳ್ಕೊಳ್ದಲೆ ಪ್ರಯೋಗ ಮಾಡಿ ಅನಾಹುತ ಮಾಡಿದ್ದು ಮಾತ್ರ ಅಕ್ಷಮ್ಯ. ನೋಡಿ, ನಮ್ಮ ಪ್ರತಿನಿತ್ಯದ ಆಗುಹೋಗುಗಳಲ್ಲಿ ನಮ್ಗೆ ಎಷ್ಟೋ ಸುಂದರವಾದ ವಸ್ತುಗಳು ಕಣ್ಣಿಗೆ ಬೀಳತ್ತೆ. ದೃಶ್ಯಮಾಣೆ ಭವೇತ್ ಪ್ರೀತಿ ಅನ್ನೋ ಹಾಗೆ ಕಂಡ ವಸ್ತುನೆಲ್ಲ ಪಡಿಬೇಕು ಅನುಭವಿಸಬೇಕು ಅನ್ನೋ ಆಸೆ ಮನಸ್ಸಲ್ಲಿ ಮೂಡತ್ತೆ. ನಮ್ಗೆ ಯಾವುದು ಹಿತ ಯಾವುದು ಅಹಿತ ಅನ್ನೋ ಪರಿಜ್ಞಾನ ವಿವೇಚನೆ ನಮ್ಗೆ ಯಾವಾಗಲೂ ಇರೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಮನೋನಿಗ್ರಹ ಇದ್ರೆ ನಾವು ಸಂಕಷ್ಟಗಳಲ್ಲಿ ಸಿಕ್ಕಿಕೊಳ್ಳುವ ಸಾಧ್ಯತೆಗಳು ಕಡಿಮೆ ಆಗತ್ತೆ. ವಸ್ತುನ ಪಡಿದೇ ಇದ್ರೆ ಅದರಲ್ಲಿ ಮೋಹಗೊಳ್ಳೋ ಪ್ರಶ್ನೆ ಬರೋದಿಲ್ಲ. ಮೋಹ ಇಲ್ಲದೆ ಇದ್ರೆ ಮನಸ್ಸು ಹಗುರವಾಗಿ ಮುಕ್ತವಾಗಿ ಇರತ್ತೆ. ಬಹಳಷ್ಟು ಜನ ಪರದಾಡೋದು ಅಥವಾ ಸಾಧನೆ ಮಾಡೋದು ಇಂಥ ಸ್ಥಿತಿಗೆ ತಲುಪೋದಕ್ಕೆ ಅಲ್ವಾ? ಅದು ನಮಗೆ ಬರೀ ಮನೋನಿಗ್ರಹದಿಂದ ಸಿಕ್ಕರೆ ಅದೊಂದು ವರವೇ ಸರಿ. ಇನ್ನು ಬಲದ ವಿಷಯಕ್ಕೆ ಬಂದರೆ, ಜನ ದೇಹ ಮತ್ತು ಹಣದ ಬಲ ಹೆಚ್ಚಿದ್ರೆ ಮನುಷ್ಯ ಯಾವಾಗಲೂ ಅಹಂಕಾರನ ತೋರಿಸುವಂಥ ಸಾಧ್ಯತೆಗಳೇ ಜಾಸ್ತಿ. ಇವೆಲ್ಲ ಅವಶ್ಯಕತೆಗೂ ಮೀರಿ ಇದ್ರೆ ಅಹಂಕಾರನ ತೋರದೆ ನಮ್ಮಲ್ಲಿರೋ ಬಲನ ಇನ್ನೊಬ್ಬರ ಹಿತಕ್ಕಾಗಿ ಉಪಯೋಗಿಸೋ ಮನೋದೃಢತೆ ನಮ್ಮಲ್ಲಿದ್ದರೆ ನಾವು ನಮ್ಮ ಸಂಸ್ಕಾರಗಳನ್ನು ಶೀಲನ ಉಳಿಸಿ ಬೆಳೆಸಿ ಕಾಪಾಡಿಕೊಳ್ಬಹುದು. ರಾಮಾಯಣದಲ್ಲಿ ತನಗೆ ಅಮಿತ ಬಲ ಇದ್ದರೂ ರಾಮ ಈಗಲೂ ಶರಣಾಗು ನಿನ್ನನ್ನು ಕ್ಷಮಿಸ್ತೀನಿ ಅಂತ ರಾವಣನಿಗೆ ಹೇಳ್ತಾನಂತೆ. ನಾವು ಸಹ ನಮ್ಮ ಮನಸ್ಸು ಮತ್ತೆ ಬಲನ ಹತೋಟಿಯಲ್ಲಿ ನಿಯಮದಲ್ಲಿ ಇಟ್ಕೊಳ್ಳೋದಕ್ಕೆ ಆದ್ರೆ ಅದನ್ನ ದೈವ ಕೊಟ್ಟ ವರ ಅಂತಾನೆ ಭಾವಿಸ್ಬೇಕು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
9: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಿನೇಶ್ ಹೊಸನಗರ್ ಇವರು ಮಳೆಯ ಕುರಿತಾದಂತಹ ಗಾದೆ ಮಾತುಗಳನ್ನ ತಿಳಿಸ್ಕೊಡ್ತಾರೆ, ಕೇಳೋಣ ಬನ್ನಿ.
15: ಎಲ್ಲರಿಗೂ ನಮಸ್ಕಾರ, ನಾನು ದಿನೇಶ್ ಹೊಸನಗರ. ಇವತ್ತು ನಾನು ಮತ್ತೊಂದು ಮಳೆ, ಕೃತಿಕ ಮಳೆ ಬಗ್ಗೆ ಹೇಳ್ತೇನೆ. ಕೃತಿಕ ಮಳೆನೂ ಸಹ ಬಹಳ ವಿಶೇಷವಾದಂತ ಮಳೆ. ಕೃತಿಕ ಮಳೆ ಗದ್ದೆಗೆ ಬೆಳೆ ಅನ್ನುವಂಥ ಗಾದೆ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ಮಳೆ ಒಮ್ಮೆ ಹಿಡಿದ್ರೆ ಬಿಡೋದೇ ಇಲ್ಲ, ಆ ರೀತಿ ಬೀಳ್ತಾ ಇರುತ್ತಂತೆ. ಸತತವಾಗಿ ಬೀಳ್ತಾ ಇರೋದ್ರಿಂದ ಇಲ್ಲಿ ಗದ್ದೆನಲ್ಲಿ ನಾಟಿ ಮಾಡೋದಕ್ಕೆ ಆತದಕ್ಕೆಲ್ಲ ತುಂಬ ಒಳ್ಳೆಯದು ಅಂತ. ಏನು ಗದ್ದೆ ಒಳಗಡೆ ನೀನು ನಿಲ್ಲುತ್ತಲ್ಲ, ಅವಾಗ ಗದ್ದೆಯಲ್ಲಿರುವಂಥ ಎಲ್ಲ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ. ಕೃತಿಕ ಮಳೆ ಗದ್ದೆಗೆ ಬೆಳೆ ಅನ್ನುವಂಥ ಮಾತು ಇದೆ. ಆದರೆ ಈ ಮಳೆ ಬಗ್ಗೆ ಒಂದು ವಿಶೇಷವಾದ ಕಥೆನೂ ಸಹ ಇದೆ ಜಾನಪದಲ್ಲಿ. ಭಾಳ ಮಳೆ ಬರದೆ ಪಾಪ ಜನ ಕಾಯ್ತಾ ಇದ್ರು, ಎಲ್ಲರೂ ಸಹ ಮುಗಿಲು ನೋಡ್ತಾ ಇನ್ನೂ ಮಳೆ ಬಂದಿಲ್ಲ, ನಾಳೆ ಕತೆ ಹೇಗೆ ಅಂತ ಯೋಚನೆ ಮಾಡ್ತಾ ಇರುವಾಗ ಕೃತಿಕ ನಕ್ಷತ್ರ ಹೊಳೆಯುತ್ತಂತೆ. ಈ ಕೃತಿಕ ನಕ್ಷತ್ರ ನೋಡಂತ ಯಾರೋ ಅನುಭವಿ ಹಿರಿಯರು, ಓಹೋ ಕೃತಿಕ ನಕ್ಷತ್ರ ಕಾಣಿಸ್ತು, ಇದು ಅಗ್ನಿ ತತ್ವದ ನಕ್ಷತ್ರ, ಹಾಗಾಗಿ ನಮ್ಮ ಹಳೆ ಆಸೆ ಬಿಟ್ಟು ಹೋಯ್ತು, ಹೋದಂಗೆ ನಾವು ಕಳ್ಕೊಂಡಂಗೆ ಅಂತ ಅನ್ಕೊಂಡ್ರದ್ದು. ಇದನ್ನ ಕೇಳಿದಂತ ಕೃತಿಕಗೆ ತುಂಬಾ ಸಿಟ್ಟು ಬಂದು ತನ್ನ ಸಿಟ್ಟಿನಿಂದ ಒಂದು ಹೆಜ್ಜೆನ ಭೂಮಿ ಮೇಲೆ ಇಟ್ಟಿದಂತೆ. ಆ ಭೂಮಿ ಮೇಲೆ ಇಟ್ಟಾಗ ಅದೇ ಸಂದರ್ಭದಲ್ಲಿ ಈ ಜೋಳ ತೆನೆ ಎಲ್ಲ ಕೊಯ್ದುಬಿಟ್ಟು ಕಡ್ಡಿಗಳಲ್ಲಿ ಒಣಗಿತ್ತಂತೆ. ಆ ತುಂಬಾ ಒಣಗಿದ ಕಡ್ಡಿ ಮೇಲೆ ಕಾಲಿಟ್ಟಿದ್ರಿಂದ ಆ ಇಡೀ ಜೋಳದ ಹೊಲ ಬೆಂಕಿಯಿಂದ ಆಹುತಿ ಆಗ್ಬಿಡ್ತು, ಒಂದು ಕ್ಷಣಕ್ಕದಲ್ಲಿ ಭಸ್ಮ ಆಗ್ಬಿಡ್ತಂತೆ. ಅವಾಗ ಜನ ನೋಡಿ ಹೆದರಿ ಎಲ್ಲರೂ ಬಂದು ಅವಳ ಹತ್ರ ತಪ್ಪನ್ನ ಯಚನೆ ಮಾಡಿ ಪ್ರಾರ್ಥಿಸ್ಕೊಂಡ್ರದ್ದು, ನಮಗೆ ಮಳೆ ಬರದೇ ಎಲ್ಲೋ ಮರ್ತಿಭ್ರಮೆಯಾಗಿ ಈ ರೀತಿ ಮಾತಾ ಬಂದಿದೆ, ದಯವಿಟ್ಟು ನೀವು ಅದನ್ನು ಕ್ಷಮಿಸಿ, ನಮಗೆ ಮಳೆ ಬರುವಂಥದ್ದು ಏನಾದ್ರು ಮಾಡಿದರೆ ಯಾವಾಗಲೂ ನಿನ್ನ ನೆನ್ಪಿಟ್ಕೊಳ್ತೇವೆ ಅಂತ. ಇವರ ಪ್ರಾರ್ಥನೆಗೆ ಮಂದಂಥ ಕೃತಿಕ ಸ್ವಲ್ಪ ಯೋಚನೆ ಮಾಡಿ, ಹೌದು ಪಾಪ ಇವ್ರು ತುಂಬ ಕಷ್ಟದಲ್ಲಿದ್ದಾರೆ, ಸರಿ ನಾನು ನಿಮಗೆ ಮಳೆ ತಂದುಕೊಡ್ತೀನಿ ಅಂತೇಳಿ ಅವ್ರಿಗೆ ಭಾಷೆ ಕೊಟ್ಟು ಹೇಳುತ್ತಂತೆ. ಆರು ಜನಕ್ಕೆ ಹೆಚ್ಚು ನಂಬಿಕೆ ಬರಲಿಲ್ಲ, ಅರೆ ಇದು ನೋಡಿದ್ರೆ ಅಗ್ನಿ ಉಂಡೆ, ಇದು ಹೇಗೆ ಮಳೆ ತರುತ್ತೆ ಅಂತ. ಈಗ ಸೀದಾ ಹೋಗಿ ಕೃತಿಕ ಮೇಘರಾಜನ ಹತ್ರ ಮೀ ಬೇಡಿಕೆ ಇಡ್ತಾಳಂತೆ. ಆಗ ಮೇಘರಾಜ ಹೇಳ್ತಾನಂತೆ, ಇದು ಮುಂಗಾರು ಸಮಯ ಅಲ್ಲ, ಇನ್ನು ಮುಂಗಾರು ಸಮಯಕ್ಕೆ ಇನ್ನೂ ತಡ ಇದೆ, ಹಾಗಾಗಿ ಈಗಲೇ ಮಳೆ ಬೇಡ ಅಂಥೇಳಿ ಇವಳು ಬೇಡಿಕೆನ ತೀರಿಸ್ಕಸಿ ಇವನು ಹೆಚ್ಚು ನೆಗ್ಲೆಕ್ಟ್ ಮಾಡಿಬಿಡ್ತಾನೆ. ಆಗ ಇದಕ್ಕೆ ಸಿಟ್ಟು ಬಂದ್ಬಿಡ್ತದೆ, ಯಾಕೆ ನಾನು ಅಲ್ಲಿ ಭೂಲೋಕದಲ್ಲಿ ಜನಗಳಿಗೆ ಭಾಷೆ ಕೊಟ್ಟು ಬಂದಿದ್ದೀನಿ, ಇಲ್ಲಿ ನೋಡಿದ್ರೆ ಇವ್ರು ಬೆಳೆದಿಲ್ಲ ಅಂತ. ಅಷ್ಟರಲ್ಲಿ ನೋಡ್ತಾಳಂತೆ ಎಲ್ಲ ಮೋಡ್ಗಳು ಮುಂಗಾರಕ್ಕೆ ಬೀಳಲಿಕ್ಕೆ ಸಿದ್ಧವಾಗಿ ನಿಂತಿದ್ವು ಅಂತ. ಇವಳು ಸಿಟ್ಟಿನಿಂದ ತನ್ನ ಬೆಂಕಿ ಉಂಡೆಗಳ ಮೂಲಕ ಅದ್ರ ಮೇಲೆ ದಾಳಿ ಮಾಡ್ತಾಳೆ, ರಭಸವಾದ ದಾಳಿಗೆ ಆ ಮೋಡ್ಗಳೆಲ್ಲ ಒಡೆದು ಹೋಗ್ಬಿಡ್ತಾನೆ. ಒಡೆದು ಹೋಗುವಾಗ ಎಷ್ಟು ರಭಸವಾಗಿತ್ತು ಅಂದರೆ ಸಿಡ್ಡು ಗುಡುಗಳು ಯಾರು ಬಿಡ್ತು ಅಂದ್ರೆ ಆ ಮೋಡ ಒಡೆದು ಹೋಯ್ತಲ್ಲ, ಆ ಒಡೆದು ಹೋಗಿ ನೀರು ಸತತವಾಗಿ ಕೆಳಗೆ ಸುರಿಯಕ್ಕೆ ಸುರಾಯ್ತ. ಹೆಂಗೆ ಸುರಿತಾ ಇತ್ತು ಅಂದರೆ ಅದು ಕೃತಿಕ ಮಳೆ ಸಮಯದಲ್ಲಿ ನಿಮ್ಗೆ ಅನುಭವ ಆಗುತ್ತೆ, ಅಷ್ಟು ಜೋರೋ ಅಂತ ಸುರಕ್ಷತೆ. ಎಲ್ಲರಿಗೂ ಪಾಪ ಈ ಮಳೆ ಹಿಂಗೆ ಸುರಿತದೆ, ಹಿಂಗೆ ಮಳೆ ಸುರಿತದೆ ಅಂತೇಳಿ ನೋಡ್ಕೊಂತ ಅದ್ರ ಮೇಲೆ ಒಂದು ಗಾದೆ ಹುಟ್ಕೊಳ್ತು. ಕೃತಿಕ ಮಳೆ ಕಿತ್ತು ತಿನ್ನುತ್ತೆ, ಆ ರೀತಿ ಬರ್ತಾ ಇದೆಯಲ್ಲ ಈ ಸಮಯದಲ್ಲಿ ಅಂತೇಳಿ ಎಲ್ಲರೂ ಮಾತಾಡಿದ್ರು. ಅಂದರೆ ಒಂದೇ ಸಮನೆ ಈ ಮಳೆ ಸುರಿತಾನೇ ಇತ್ತಂತೆ. ಈ ಕೃತಿಕ ತನ್ನ ಸಿಟ್ಟನ್ನು ಕಮ್ಮಿ ಮಾಡಿಕೊಂಡು ತಣ್ಣಗಾದರೂ ಸಹ ಒಡೆದು ಹೋಗಿದ್ದ ಮೋಡ ಹೊಟ್ಟೆ ಪಾತ್ರೆಯಲ್ಲಿ ನೀರು ಸುರಿದಂಗೆ ಸುರಿತಾನೇ ಇರ್ತಾನೆ. ಅದಕ್ಕೆ ಕೃತಿಕ ಮಳೆ ಕಿರುವ ಹಿಡಿದಂಗೆ ಅಂತ ಮತ್ತೊಂದು ಗಾದೆ ಉಟ್ಕೊಳ್ತೀವಿ. ಆದರೆ ಮುಂದೆ ಇದ್ರ ಬಗ್ಗೆ ಇನ್ನೊಂದು ಮಾತು ಹೇಳ್ತಾರೆ, ಈ ಕೃತಿಕ ಮಳೆಯಲ್ಲಿ ಜೋಳ ಬಿತ್ತಿದ್ರೆ ಕಿತ್ಕೋ ತಿನ್ನೋಕ್ಕೂ ಜೋಳ ಸಿಗಲ್ಲ ಅಂತ. ಈ ಕಾರಣ ಈ ಜೋಳದ ಮೇಲೆ ಕಾಲಿಟ್ಟು ಸುಟ್ಟಿದ್ರಿಂದ ಜೋಳ ಈ ಕೃತಿಕ ಮಳೆಯಲ್ಲಿ ಎಲ್ಲರೂ ಬಿತ್ತನೆ ಮಾಡಿದ್ರೆ ಅವರಿಗೆ ಅದು ಬೆಳೆ ಸಿಗಲ್ಲ ಅಂತ ವಾಡಿಕೆ ಇರೋದು, ಅಂದರೆ ಮಾತಿರೋದು. ಅದು ಸಾಕಷ್ಟು ಒಳ್ಳೆಯದೇ ಆಗಿದೆ ಅಂತ, ಅಂದರೆ ಅದು ಸಾಕಷ್ಟು ಅನುಭವದ ಮಾತು ಅಂತ ಹೌದು. ಅದೇ ಥರ ಇನ್ನೊಂದು ಮಾತಿದೆ, ಕೃತಿಕ ಮಳೆಯಲ್ಲಿ ಕುಳಿತಷ್ಟು ಎಳೆ ಸಿಗುತ್ತೆ ಅಂತ. ಅಂದರೆ ಕೃತಿಕ ಮಳೆಯಲ್ಲಿ ಬಿತ್ತಿದ್ರೆ ಕುರಿತಷ್ಟು ಎಳ್ಳು ಅಂದ್ರೆ ನೀವೆಷ್ಟು ಬಿತ್ತಿದ್ರದಕ್ಕಿಂತ ಜಾಸ್ತಿ ನಿಮ್ಗೆ ಎಳ್ಳು ಸಿಗುತ್ತೆ ಅಂತ ಅಂದ್ರೆ ಎಳ್ಳಿಗೆ ತುಂಬಾ ಒಳ್ಳೇದಿದೆ, ಎಳ್ಳು ಬಿತ್ತನೆ ಮಾಡ್ಲಿಕ್ಕೆ ತುಂಬಾ ಒಳ್ಳೇದು. ಮುಂದೊಂದು ಗಾದೆ ಮಾತಿದೆ ಅದ್ರ ಬಗ್ಗೆ, ಆದಷ್ಟು ಎಳ್ಳನ್ನ ಕೃತಿಕೆಯಲ್ಲಿ ಬಿತ್ತು, ಮಿಕ್ಕ ಎಳ್ಳನ್ನ ಮಿಷೆಯಲ್ಲಿ ಬಿತ್ತು ಅಂತ. ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಹೇಳ್ತೀರೆ ಕೃತಿಕೆಯಲ್ಲಿ ಎಳ್ಳನ್ನು ಬಿತ್ತಲಿಕ್ಕೆ ತುಂಬಾ ಒಳ್ಳೆಯ ಸಮಯ ಅಂತ. ಕೃತಿಕೆಯಲ್ಲಿ ಎಳ್ಳೆ ಬಿತ್ತರೆ ಆ ವರ್ಷ ಅವರಿಗೆ ಎಳ್ಳು ಸಮೃದ್ಧವಾಗಿ ಸಿಗುತ್ತೆ ಅಂತ. ಅಂದ್ರೆ ಕೃತಿಕ ಮಳೆ ಅನ್ನೋರು ಬಂತು ಅಂತ ಹೇಳಿದ್ರೆ ಎಳ್ಳಿಗೆ ಸಮೃದ್ಧತೆ ಇದೆ ಅಂತ. ಅದೇ ಜೋಳ ಬಿತ್ತಿದ್ರೆ ನಿಮಗೆ ಕಿತ್ಕೋ ತಿನ್ನೋಕ್ಕೂ ಒಂದು ಜೋಳ ಸಿಗಲ್ಲ ಅಂತ. ಇಷ್ಟು ವೇರಿಯೇಷನ್ಸ್ ಇದೆ ನೋಡಿ, ಒಂದಕ್ಕೆ ಆಗುತ್ತೆ ಒಂದು ಬರುತ್ತೆ ಒಂದು ಬರಲ್ಲ. ಅಂದ್ರೆ ಕೆಲವು ಬೀಜದ ಗುಣಗಳ ಮೇಲೂ ಸಹ ಇರುತ್ತೆ. ಕೆಲವು ಬೀಜಗಳಿಗೆ ಮಳೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಆ ಸಮಯದಲ್ಲಿ ಚೆನ್ನಾಗಿ ಬರುತ್ತೆ ಅದು. ಕೆಲವು ಬೀಜಗಳಿಗೆ ಅಂದ್ರೆ ಜೋಳಕ್ಕೆಲ್ಲ ಮಳೆ ಜಾಸ್ತಿ ಬೇಡ. ಅದಕ್ಕೆ ಇವತ್ತು ಕೃತಿಕ ಮಳೆ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಸಹ ಧನ್ಯವಾದ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು.
14: ಧನ್ಯವಾದಗಳು ಸರ್. ಕೃತಿಕ ಮಳೆಗೂ ಕೂಡ ಇರುವಂತಹ ಗಾದೆ ಹಾಗೆ ಅದಕ್ಕೆ ಪೂರಕವಾದಂತಹ ವಿಚಾರವನ್ನ ತಿಳಿಸ್ಕೊಟ್ಟಂತಹ ದಿನೇಶ್ ಹೊಸನಗರ್ ಅವರಿಗೆ ಧನ್ಯವಾದಗಳು.
16: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
17: ಪೊನ್ನಜ್ಜಿ, ಇವತ್ತು ಸ್ಕೂಲ್ ಡೇ ನಲ್ಲಿ ನಾವು ಒಂದು ನಾಟಕ ಮಾಡಿದ್ವಿ.
18: ಅದರಲ್ಲಿ ನಾನು ರಾಜಕುಮಾರಿಯಾಗಿದ್ದೆ.
19: ಮೊನ್ನು ರಾಜಕುಮಾರನಾಗಿದ್ದ.
18: ರಾಜಾರಾಣಿ ಕತೆನಾ?
19: ಹೌದು, ರಾಜಾರಾಣಿ ಕತೆನೆ.
20: ಹಾಗಾದ್ರೆ ಇವತ್ತು ನೀನು ಒಂದು ರಾಜಕುಮಾರಿ ಕತೆ ಹೇಳ್ತೀಯಾ?
21: ಅದಕ್ಕೇನಂತೆ, ರಾಜಕುಮಾರಿಯ ಜಾಣತನ ಅನ್ನೋ ಒಂದು ಕತೆ ಗೊತ್ತಿದೆ ನಂಗೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ.
18: ರಾಜಕುಮಾರಿ ಜಾಣತನ ಏನು ಅಂತ ನೋಡೇ ಬಿಡೋಣ.
21: ಅವಂತಿ ದೇಶದ ರಾಜ ಶತ್ರುಸಿಂಹ. ಶತ್ರುಸಿಂಹನ ಪುತ್ರಿ ಅಂದರೆ ಮಗಳು ಶ್ವೇತಹಂಸಿಣಿ. ರಾಜಕುಮಾರಿ ಶ್ವೇತಹಂಸಿಣಿ ಅನುಪಮ ಸುಂದರಿಯಾಗಿದ್ಲು, ನೋಡೋಕೆ ಬಹಳ ಚಂದ ಇದ್ಲು. ಅವಳು ಯುದ್ಧ ವಿದ್ಯೆಯಲ್ಲಿ ವಿಶೇಷ ಪರಿಣಿತಿಯನ್ನು ಪಡೆದಿದ್ಲು. ರಾಜ್ಯಪಾಲನೆಯ ಸೂಕ್ಷ್ಮ ವಿಷಯಗಳಲ್ಲೂ ಅವಳಿಗೆ ಉತ್ತಮ ಜ್ಞಾನವಿತ್ತು. ಕಲೆಯಲ್ಲೂ ಕೂಡ ಅವಳು ಹೆಚ್ಚಿನ ನೈಪುಣ್ಯತೆ ಹೊಂದಿದ್ಲು. ಸಕಲ ವಿದ್ಯಾ ಪಾರಾಂಗತಳಾದ ಶ್ವೇತಹಂಸಿಣಿಯನ್ನ ಕೈ ಹಿಡಿಯೋಕೆ ಅಂದರೆ ಮದುವೆ ಆಗೋಕೆ ನೆರೆಹೊರೆಯ ರಾಜಕುಮಾರರು ನಾ ಮುಂದು ತಾ ಮುಂದು ಅಂತ ಪೈಪೋಟಿ ನಡೆಸಿದ್ರು. ಇದು ರಾಜ ಶತ್ರುಸಿಂಹನಿಗೆ ತಿಳಿದಿತ್ತು. ಆತ ತನ್ನ ಮಗಳು ರಾಜಕುಮಾರಿಯ ಬಗ್ಗೆ ಹೆಮ್ಮೆ ಪಡ್ತಾ ಇದ್ದ. ಶತ್ರುಸಿಂಹ ತನ್ನ ಮಗಳನ್ನು ಒಬ್ಬ ಯೋಗ್ಯ ಸಮರ್ಥ ರಾಜಕುಮಾರನಿಗೆ ಕೊಟ್ಟು ವಿವಾಹ ಮಾಡೋಕೆ ಅಂತ ಒಂದು ಯೋಜನೆಯನ್ನು ರೂಪಿಸ್ತಾನೆ. ಆತ ಅಕ್ಕಪಕ್ಕದ ಮತ್ತು ದೂರದ ರಾಜ್ಯಗಳ ರಾಜಕುಮಾರರಿಗೆ ಆಹ್ವಾನ ಕಳುಹಿಸಿ ಅವರಿಗೆಲ್ಲ ಕೆಲವೊಂದು ಸ್ಪರ್ಧೆಗಳನ್ನು ಏರ್ಪಡಿಸಿದ. ಅದರಲ್ಲಿ ಗೆದ್ದವರಿಗೆ ಮಗಳು ಶ್ವೇತಹಂಸಿಣಿಯನ್ನಿತ್ತು ಮದುವೆ ಮಾಡೋದು ಅಂತ ನಿರ್ಧಾರ ಮಾಡ್ತಾನೆ. ಅಂತೆಯೇ ಸ್ಪರ್ಧೆಗಳೆಲ್ಲ ನಡೆಯುತ್ತೆ. ಅವರಲ್ಲಿ ಪುಷ್ಪದಂತ ಮತ್ತು ವಿಕ್ರಮಸೇನ ಅನ್ನೋ ಇಬ್ಬರು ರಾಜಕುಮಾರರು ಎಲ್ಲ ವಿದ್ಯೆಗಳಲ್ಲಿ ಸರಿ ಸಮಾನರಾಗಿ ಹೊರಹೊಮ್ಮುತ್ತಾರೆ. ಇದರಿಂದ ರಾಜ ಶತ್ರುಸಿಂಹನಿಗೆ ರಾಜಕುಮಾರಿಯನ್ನು ಯಾರಿಗೆ ಕೊಟ್ಟು ವಿವಾಹ ಮಾಡಬೇಕು ಅನ್ನೋ ಗೊಂದಲ ಉಂಟಾಗುತ್ತೆ. ಆತ ತುಂಬಿದ ಸಭೆಯಲ್ಲಿ ಹೀಗೆ ಅಂತ ಘೋಷಣೆ ಮಾಡ್ತಾನೆ. ನೋಡಿ, ತಾವೆಲ್ಲರೂ ನಡೆದ ಸ್ಪರ್ಧೆಗಳಲ್ಲಿ ರಾಜಕುಮಾರರಾದ ಪುಷ್ಪದಂತ ಮತ್ತು ವಿಕ್ರಮಸೇನರು ಸಮಾನವಾಗಿ ವಿಜಯ ಸಾಧಿಸಿದ್ದನ್ನ ನೋಡಿದ್ದೀರಿ. ಹಾಗಾಗಿ ನಾಳೆ ಇಬ್ಬರೂ ರಾಜಕುಮಾರರ ಹೆಸರಿನ ಚೀಟಿಗಳನ್ನು ಬರೆದು ರಾಜ್ಯಸಭೆಯಲ್ಲಿ ಸಮಸ್ತರ ಮುಂದೆ ಒಂದು ಚಿನ್ನದ ಪಾತ್ರೆಯಲ್ಲಿ ಇಡಲಾಗುತ್ತೆ. ರಾಜಕುಮಾರಿ ಶ್ವೇತಹಂಸಿಣಿ ತಮ್ಮೆಲ್ಲರ ಸನ್ನಿಧಿಯಲ್ಲಿ ಒಂದು ಚೀಟಿಯನ್ನು ಎತ್ತುವಳು. ಆ ಎತ್ತಿದ ಚೀಟಿಯಲ್ಲಿರುವವನ ಹೆಸರಿನ ರಾಜಕುಮಾರ ರಾಜಕುಮಾರಿಯ ಕೈ ಹಿಡಿಯುವ ಭಾಗ್ಯವನ್ನು ಪಡೆಯುತ್ತಾನೆ ಅಂತ ಘೋಷಣೆ ಮಾಡ್ತಾನೆ. ಎಲ್ಲರೂ ಇದಕ್ಕೆ ಸಮ್ಮತಿಯನ್ನು ಸೂಚಿಸ್ತಾರೆ. ಪುಷ್ಪದಂತ ಮತ್ತು ವಿಕ್ರಮಸೇನರು ಕೂಡ ಇದಕ್ಕೆ ಒಪ್ಪುತ್ತಾರೆ.
18: ರಾಜಕುಮಾರಿ ಮರ್ದಿನ ಯಾವ ಚೀಟಿ ಎತ್ತಿದ್ಲು?
21: ಔಸ್ರ ಕಾಣು, ಕತೆನ ಮೊದಲು ಕೇಳು, ಗೊತ್ತಾಗತ್ತೆ. ರಾಜಕುಮಾರಿ ಶ್ವೇತಹಂಸಿಣಿಗೆ ಇಬ್ಬರು ರಾಜಕುಮಾರರಲ್ಲಿ ಪುಷ್ಪದಂತ ಬಹಳ ಇಷ್ಟವಾಗ್ತಾನೆ. ಅವನ ಚತುರತೆ, ಸ್ನೇಹ ಸ್ವಭಾವ, ನಗು ಮುಖ ಅವಳಿಗೆ ಬಹಳ ಪ್ರಿಯವಾಗುತ್ತೆ. ನಾಳೆ ಚೀಟಿಯಲ್ಲಿ ವಿಕ್ರಮಸೇನನ ಹೆಸರು ಬಂದರೆ ತಾನು ಅವನನ್ನೇ ಮದುವೆ ಆಗಬೇಕಾಗಿ ಬರುತ್ತೆ, ಏನು ಮಾಡಲಿ ಅಂತ ಅವಳು ಚಿಂತೆ ಮಾಡ್ತಾಳೆ. ಕೊನೆಗೆ ಅವಳು ಒಂದು ಉಪಾಯ ಹುಡ್ತಾಳೆ. ತನ್ನ ಆಪ್ತ ಸಖಿಯನ್ನು ಕರೆದು ಪುಷ್ಪದಂತ ಅಂತ ಎರಡು ಚೀಟಿಯಲ್ಲಿ ಬರೆದು ಅದನ್ನು ತಂದೆಯ ರಾಜಗೃಹದಲ್ಲಿರುವ ಪಾತ್ರೆಯಲ್ಲಿ ಯಾರಿಗೂ ತಿಳಿಯದ ಹಾಗೆ ಹಾಕಿ ಬಾ ಅಂತ ಹೇಳ್ತಾಳೆ. ತಾನು ಯಾವ ಚೀಟಿ ಎತ್ತಿದ್ರೂ ಹೆಸರು ಪುಷ್ಪದಂತನದೇ ಆಗಿರೋದರಿಂದ ತಾನು ತನಗಿಷ್ಟವಾದ ರಾಜಕುಮಾರನನ್ನೇ ಮದುವೆ ಆಗಬಹುದು ಅಂತ ಅವಳು ಯೋಚನೆ ಮಾಡ್ತಾಳೆ. ಆ ಸಖ್ಯ ಹಾಗೆ ಆಗಲಿ ಅಂತ ಯಾರಿಗೂ ತಿಳಿಯದ ಹಾಗೆ ಚೀಟಿಯನ್ನು ಪಾತ್ರೆಯಲ್ಲಿ ಹಾಕೋಕ್ಕೆ ಹೊರಡ್ತಾಳೆ. ಆದರೆ ಸಖಿ ಸ್ವಲ್ಪ ಹೊತ್ತಿನಲ್ಲೇ ಹಾಗೇನೇ ವಾಪಸ್ ಬರ್ತಾಳೆ. ಬಂದವಳೇ ರಾಜಕುಮಾರಿಯ ಹತ್ರ, ರಾಜಕುಮಾರಿ, ನಾನು ರಾಜಗೃಹಕ್ಕೆ ಹೋದಾಗ ಅಲ್ಲಿ ಮಹಾರಾಜರು ಮಹಾರಾಣಿಯ ಜೊತೆ ಮಾತನಾಡುತ್ತಿದ್ದರು. ನಾನು ಮರೆಯಲ್ಲಿ ನಿಂತು ಅದನ್ನು ಕೇಳಿಸಿಕೊಂಡೆ. ರಾಜಕುಮಾರ ವಿಕ್ರಮಸೇನ ಮಹಾರಾಜರ ಮಿತ್ರ, ರಾಜ ಭಾನುಮಿತ್ರರ ಪುತ್ರರಾಗಿದ್ದಾರೆ. ಹಾಗಾಗಿ ತಮ್ಮ ಅಳಿಯ ಅವನೇ ಆಗಬೇಕು ಅಂತ ಅವರು ಅಂದುಕೊಂಡಿದ್ದಾರೆ. ಹಾಗಾಗಿ ಅವರು ಪಾತ್ರೆಯಲ್ಲಿ ಎರಡೂ ಚೀಟಿಗಳಲ್ಲಿ ವಿಕ್ರಮಸೇನನ ಹೆಸರನ್ನು ಬರೆದು ಹಾಕಿದ್ದಾರೆ. ಈಗ ನಾನು ಪುಷ್ಪದಂತನ ಹೆಸರಿನ ಚೀಟಿಗಳನ್ನು ಹಾಕಿದರೆ ಅವರಿಗೆ ಸಂದೇಹ ಉಂಟಾಗಬಹುದು ಅಂತ ತಿಳಿದು ನಾನು ಚೀಟಿ ಹಾಕಿದೆ, ಹಾಗೆ ಬಂದೆ. ಈಗೇನು ಮಾಡುವಿರಿ ರಾಜಕುಮಾರಿ ಅಂತ ಸಖ್ಯ ಆತಂಕದಿಂದ ಕೇಳ್ತಾಳೆ. ವಿಷಯ ಕೇಳಿ ರಾಜಕುಮಾರಿ ಶ್ವೇತಹಂಸಿಣಿ ಚಿಂತಿತಳಾಗ್ತಾಳೆ. ಸ್ವಲ್ಪ ಹೊತ್ತು ಹಾಗೆ ಯೋಚನೆ ಮಾಡಿ, ಇರಲಿ, ಏನಾದರೂ ಉಪಾಯ ಹುಡುಕ್ತೀನಿ ಇದಕ್ಕೆ, ನಾನು ನೀನು ಹೋಗು ಅಂತ ಸಖಿಯನ್ನು ಸುಮ್ಮನಾಗಿಸ್ತಾಳೆ. ಮರುದಿನ ರಾಜಕುಮಾರಿ ಶ್ವೇತಹಂಸಿಣಿ ಹಸನ್ಮುಖಿಯಾಗಿ ರಾಜ್ಯಸಭೆಗೆ ಬರ್ತಾಳೆ. ರಾಜಕುಮಾರಿಯ ನಗುಮುಖ ನೋಡಿ ಸಖಿಗೆ ಆಶ್ಚರ್ಯ ಆಗುತ್ತೆ. ತನ್ನ ಗೆಳತಿ ಏನು ಮಾಡ್ತಾಳೆ ಅಂತ ಅವಳು ಕುತೂಹಲದಿಂದ ಮರೆಯಲ್ಲಿ ನಿಂತು ವೀಕ್ಷಿಸ್ತಾಳೆ.
1: ರಾಜಕುಮಾರಿ ಏನ್ ಮಾಡ್ತಾಳೆ ಈಗ?
2: ಅಯ್ಯೋ ಸುಮ್ನಿರು, ಈಗಷ್ಟೇ ಅಜ್ಜಿ ಹೇಳಿಲ್ವಾ ನಿಂಗೆ ಅವಸರ ಅಂತ?
1: ಹೇಳ್ತಾರೆ, ತಡಿ.
21: ಇರ್ಲಿ ಇರ್ಲಿ, ನೀವು ಜಗಳ ಆಡ್ಬೇಡಿ. ಸಭೆಯಲ್ಲಿ ಎಲ್ಲರ ಎದುರು ಚಿನ್ನದ ಪಾತ್ರೆಯನ್ನ ಇಡಲಾಗಿತ್ತು. ಮಹಾರಾಜ ರಾಜಕುಮಾರಿಗೆ ಚೀಟಿ ಎತ್ತೋಕ್ಕೆ ಅಪ್ಪಣೆಯನ್ನು ಕೊಡ್ತಾನೆ. ರಾಜಕುಮಾರಿ ಶ್ವೇತಹಂಸಿಣಿ ನಾಚುತ್ತಾ ಬಂದು ಒಂದು ಚೀಟಿಯನ್ನು ಎತ್ತುತ್ತಾಳೆ. ಆದರೆ ಅವಳು ಅದನ್ನು ತೆರೆದು ನೋಡೋದಿಲ್ಲ. ಅವಳು, ಅಪ್ಪಾಜಿ, ಭಾವಿಪತಿಯ ಹೆಸರನ್ನು ಪತ್ನಿಯಾಗುವವಳು ಹೇಳಬಾರ್ದು, ಅಲ್ಲದೆ ನನ್ನನ್ನು ಒರಿಸುವವನ ಹೆಸರು ಓದೋಕ್ಕೆ ನನಗೂ ಸಂಕೋಚವಾಗುತ್ತೆ. ಹಾಗಾಗಿ ಚಿನ್ನದ ಪಾತ್ರೆಯಲ್ಲಿ ಉಳಿದಿರುವ ಚೀಟಿಯನ್ನು ಎತ್ತಿ ನೀವು ಓದಿಬಿಡಿ. ಉಳಿದ ಇನ್ನೊಂದು ಹೆಸರೇ ನನ್ನನ್ನು ಮದುವೆಯಾಗುವ ರಾಜಕುಮಾರನ ಹೆಸರಾಗುತ್ತೆ ಅಂತ ಹೇಳಿದ್ಲು. ಎರಡೂ ಚೀಟಿಯಲ್ಲೂ ವಿಕ್ರಮಸೇನನ ಹೆಸರೇ ಇದ್ದಿದ್ದರಿಂದ ಅರಸ ತಬ್ಬಿಬಾಗ್ತಾನೆ. ಚಿನ್ನದ ಪಾತ್ರೆಯಲ್ಲಿ ಉಳಿದ ಚೀಟಿಯಲ್ಲಿರುವ ವಿಕ್ರಮಸೇನನ ಹೆಸರನ್ನು ತಾನೀಗ ಓದಲೇಬೇಕು. ಆಗ ಅವಳ ಕೈಯಲ್ಲಿರುವ ಚೀಟಿಯಲ್ಲಿ ಪುಷ್ಪದಂತನ ಹೆಸರು ಇದೆ ಅಂತ ಆಗುತ್ತೆ. ಹಾಗಾಗಿ ಶತ್ರುಸಿಂಹ ಅನಿವಾರ್ಯವಾಗಿ ಮಗಳನ್ನು ಪುಷ್ಪದಂತನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾನೆ. ಶ್ವೇತಹಂಸಿಣಿಯ ಜಾಣತನಕ್ಕೆ ಅವಳ ಆಪ್ತ ಸಖಿ ಮೂಗಿನ ಮೇಲೆ ಬೆರಳಿಡ್ತಾಳೆ. ರಾಜ ಶತ್ರುಸಿಂಹನಿಗೂ ಮಗಳ ಈ ಚತುರತನ ತಿಳಿಯುತ್ತೆ. ಆತ ತನ್ನ ಮಗಳ ಜಾಣತನಕ್ಕೆ ಹೆಮ್ಮೆ ಪಡ್ತಾನೆ.
1: ಭಲೇ ಭಲೇ, ರಾಜಕುಮಾರಿಯ ಜಾಣತನಕ್ಕೆ ನಾವು ಹೆಮ್ಮೆ ಪಡ್ತೇವೆ
21: ಅಲ್ವಾ? ಎಷ್ಟು ಜಾಣೆ ನೋಡಿ ಅವಳು.
20: ಹೌದು, ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ರೂ ಜಾಣತನವಿದ್ರೆ ಅದನ್ನ ನಮ್ಮಂತೆ ಮಾಡ್ಕೊಳ್ಬಹುದು.
1: ಪನಂಜಿ, ನಾವು ರಾಜಕುಮಾರಿಯ ಹಾಗೆ ಜಾಣರಲ್ವಾ?
21: ಅಲ್ಲ ಅಂತ ಹೇಳಕ್ಕಾಗುತ್ತಾ?
1: ಅಂದ್ರೆ
21: ನೀವೇ ಹೇಳಿ.
1: ದಡ್ರ ನಾವು?
21: ಇಲ್ಲಪ್ಪ, ನಾನು ಹಾಗೆ ಹೇಳಲೇ ಇಲ್ಲ.
16: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
22: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಹೆಂಗಮ್ಮ ಮಲ್ಗೆ ಮಾರು, ಹೂವು ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಂತವ?
5: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ನಾಗೆ ಹಾಕೊಡ್ತಿದ್ದೆ,
3: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ನಾಗೆ ಹೂವು ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
6: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಪಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
0: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
8: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
7: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
8: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
9: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ,
10: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
13: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ದಿನದ ವಿಶೇಷ ಕಾರ್ಯಕ್ರಮ ಶಿವಮೊಗ್ಗ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಬೆಂಗಳೂರು ಹಾಗೂ ಸಂತ ಶ್ರೀ ಸೇವಾಲಾಲ್ ಮತ್ತು ದುರ್ಗಾಂಬಾ ಸೇವಾ ಸಮಿತಿ ಸ್ವಸಹಾಯ ಮಹಿಳಾ ಸಂಘಗಳು ಇವರ ಸಂಯುಕ್ತಾಶ್ರಯದಲ್ಲಿ ಭದ್ರಾವತಿ ತಾಲೂಕು ನಲ್ಲಿಸರ ತಾಂಡದಲ್ಲಿ ಸಂತ ಶ್ರೀ ಸೇವಾಲಾಲ್ ಪರಂಪರೆ ಮತ್ತು ಪ್ರಸ್ತುತ ವಿಷಯ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು July 8 ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ. ನೆಲ್ಲಿಸರದ ಶ್ರೀ ಸೇವಾಲಾಲ್ ದೇವಸ್ಥಾನ ಸಭಾಂಗಣದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಸಂತ ಶ್ರೀ ಸೇವಾಲಾಲ್ ಅವರ ಜೀವನ ತತ್ವಾದರ್ಶಗಳು, ಸಮಾಜ ಸುಧಾರಣೆಯಲ್ಲಿ ಅವರ ಕೊಡುಗೆ ಹಾಗೂ ಇಂದಿನ ಸಮಾಜದಲ್ಲಿ ಅವರ ಸಂದೇಶದ ಪ್ರಸ್ತುತತೆಯನ್ನು ಕುರಿತು ಉಪನ್ಯಾಸಗಳು ನಡೆಯಲಿವೆ. ಕಾರ್ಯಕ್ರಮವನ್ನು ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಮೋತಿಲಾಲ್ ರು ಚೌಹಾಣ್ ಉದ್ಘಾಟಿಸಲಿದ್ದು, ಹಿರಿಯ ಸಾಹಿತಿ ಡಾಕ್ಟರ್ ಬಿಟಿ ಲಲಿತಾ ನಾಯಕ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಂತ ಶ್ರೀ ಸೇವಾಲಾಲ್ ವಿಷಯದ ಕುರಿತು ವಿಶ್ರಾಂತ ಪ್ರಾಧ್ಯಾಪಕ ಪ್ರೊಫೆಸರ್ ಸಣ್ಣರಾಮ ಉಪನ್ಯಾಸ ನೀಡಲಿದ್ದಾರೆ. ಪ್ರಾಂಶುಪಾಲರಾದ ಪ್ರೊಫೆಸರ್ SM ಮುತ್ತಯ್ಯ ಅವರು ಬುಡಕಟ್ಟು ಸಾಂಸ್ಕೃತಿಕ ನಾಯಕರ ಸ್ವರೂಪ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭದ್ರಾವತಿಯ ಡಿವೈಎಸ್ಪಿ ಪ್ರಕಾಶ್ ರಾಠೋಡ್ ಅವರು ಭಾಗವಹಿಸಲಿದ್ದಾರೆ. ಬಂಜಾರ ಸಮುದಾಯದ ಇತಿಹಾಸ, ಸಂಸ್ಕೃತಿ ಹಾಗೂ ಸಂತ ಶ್ರೀ ಸೇವಾಲಾಲ್ ಅವರ ಆದರ್ಶಗಳನ್ನು ಯುವಜನತೆಗೆ ಪರಿಚಯಿಸುವ ಉದ್ದೇಶದಿಂದ ಈ ಸಂಕೀರ್ಣವನ್ನು ಆಯೋಜಿಸಲಾಗಿದ್ದು, ಸಮಾಜದ ಮುಖಂಡರು, ವಿದ್ಯಾರ್ಥಿಗಳು, ಯುವಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ. ಮುಂದಿನ ವಿವರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೊಂಡಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಜುಲೈ ತಿಂಗಳ 3ನೇ ವಾರದಿಂದ 35 ದಿನಗಳ ಕಾಲ ನಿರುದ್ಯೋಗಿ ಯುವತಿಯರಿಗೆ ಹಾಗೂ ಮಹಿಳೆಯರಿಗೆ ಉಚಿತವಾಗಿ ಬ್ಯೂಟಿ ಪಾರ್ಲರ್ ತರಬೇತಿ ಶಿಬಿರವನ್ನು ಏರ್ಪಡಿಸಿದೆ. ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18-45 ವರ್ಷ ವಯಸ್ಸಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಯುವತಿಯರು ಹಾಗೂ ಮಹಿಳೆಯರು ಈ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಈ ಶಿಬಿರದ ಸಮಯದಲ್ಲಿ ತರಬೇತಿ, ಊಟ ಹಾಗೂ ವಸತಿ ಸೌಕರ್ಯಗಳು ಉಚಿತವಾಗಿ ಕಲ್ಪಿಸಲಾಗುವುದು. ಗ್ರಾಮೀಣ ಭಾಗದ ಬಿಪಿಎಲ್ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಅಭ್ಯರ್ಥಿಗಳು ಸ್ಥಳೀಯ ಭಾಷೆ ಬಲ್ಲವರಾಗಿದ್ದು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ತರಬೇತಿ ಅವಧಿ ಪೂರ್ಣಗೊಂಡ ನಂತರ ಕೇಂದ್ರ ಸರ್ಕಾರದ ಗ್ರಾಮೀಣ ಸಚಿವಾಲಯದಿಂದ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ದಿನಾಂಕ 9/7/2020 ದೂರವಾಣಿ ಸಂಖ್ಯೆ 8970476050 ಮತ್ತೊಂದು ಸಂಖ್ಯೆ 6363139123 ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಶಿವಮೊಗ್ಗ ನಗರದ ಪಿಇಎಸ್ ಐಐಎಂಎಸ್ ಕಾಲೇಜಿನ ವಾಣಿಜ್ಯ ವಿಭಾಗದ ವತಿಯಿಂದ ವ್ಯಾಲ್ಯೂ ಪ್ರಾಡಕ್ಟ್ ಫ್ರೈ ಲಿಮಿಟೆಡ್ಗೆ ಕೈಗಾರಿಕಾ ಭೇಟಿಯನ್ನು ಆಯೋಜಿಸಲಾಗಿತ್ತು. ಈ ಕೈಗಾರಿಕಾ ಭೇಟಿಯಲ್ಲಿ ಪ್ರಥಮ ವರ್ಷದ ಬಿಕಾಂ ಪದವಿಯ ಒಟ್ಟು 120 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ಸಂಸ್ಥೆಯು ನೋನೆ ಹಣ್ಣಿನ ವಿವಿಧ ರೀತಿಯ ಪ್ರಾಡಕ್ಟ್ಗಳನ್ನು ತಯಾರಿಸುತ್ತಿದೆ. ಈ ಕೈಗಾರಿಕಾ ಭೇಟಿಯ ಸಂದರ್ಭದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳನ್ನು ಎರಡು ಗುಂಪುಗಳಾಗಿ ವಿಭಾಗ ಮಾಡಿ ಮೊದಲಿಗೆ ನೋನೆ ಹಣ್ಣಿನ ಮರದ ಪರಿಚಯದಿಂದ ಹಿಡಿದು ಕೈಗಾರಿಕಾ ಪ್ರದೇಶದಲ್ಲಿರುವ ವಿವಿಧ ರೀತಿಯ ಔಷಧೀಯ ಸಸ್ಯಗಳ ಪರಿಚಯ ಮತ್ತು ಅವುಗಳಲ್ಲಿನ ರಾಸಾಯನಿಕ ಪದಾರ್ಥಗಳ ಬಗ್ಗೆ ತಿಳಿಸಿದರು. ನಂತರ ಅದರ ಯಾವ ಯಾವ ಭಾಗಗಳನ್ನು ನೋನೆ ಉತ್ಪನ್ನಗಳಲ್ಲಿ ಬಳಸಲಾಗುತ್ತದೆ ಎನ್ನುವ ಬಗ್ಗೆ ತಿಳಿಸಿದರು. ನಂತರ ಅವುಗಳ ಸಂಸ್ಕರಣೆ, ಗುಣಮಟ್ಟದ ಪರಿಶೀಲನೆ ಮೊದಲಾದ ಹಂತಗಳ ಕುರಿತು ಮಾಹಿತಿಯನ್ನು ನೀಡಿದರು. ಈ ಕೈಗಾರಿಕಾ ಭೇಟಿಯಿಂದ ವಾಣಿಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ನೋನಿ ಉತ್ಪನ್ನಗಳ ಬಗ್ಗೆ ಉಪಯುಕ್ತ ಮಾಹಿತಿ ದೊರೆಯಿತು. ಗುಣಮಟ್ಟದ ನಿಯಂತ್ರಣ ಮತ್ತು ಪ್ಯಾಕೇಜಿಂಗ್ ಕಾರ್ಯಾಚರಣೆಗಳು, ಮಾರ್ಕೆಟಿಂಗ್ ತಂತ್ರಗಳು ಮತ್ತು ಉತ್ಪನ್ನಗಳ ಶ್ರೇಷ್ಠತೆ, ಸಂಸ್ಥೆಯ ಉದ್ಯಮಶೀಲ ಪ್ರಮಾಣ ಮತ್ತು ವ್ಯವಹಾರ ಮಾದರಿ ಕುರಿತು ಮಾಹಿತಿಯನ್ನು ತಿಳಿದುಕೊಂಡರು. ಅಲ್ಲದೆ ದಿನನಿತ್ಯ ನಾವು ನೋಡುವ ಎಷ್ಟೋ ಗಿಡಗಳಲ್ಲಿ ಔಷಧೀಯ ಗುಣಗಳು ಇರುವುದರ ಬಗ್ಗೆ ಅರಿವು ಮೂಡಿತು. ಈ ಕೈಗಾರಿಕಾ ಭೇಟಿಯಲ್ಲಿ ವಾಣಿಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಕೆ ಪ್ರದೀಪ್ ಶೆಟ್ಟಿ ಮತ್ತು ಪಿಜಿ ಸುದೀಪ್ ವಿದ್ಯಾರ್ಥಿಗಳ ಜೊತೆಗೆ ಭಾಗವಹಿಸಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸ್ನೇಹವೇ ಸಾರ್ಥಕ, ಸ್ನೇಹವೇ ಅಮರ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಶಿಕಾರಿಪುರ ರೋಟರಿ ಕದಂಬ ಕ್ಲಬ್, ಶಿವಮೊಗ್ಗ ರೋಟರಿ ಮಲೆನಾಡು ಇವರ ಸಂಯುಕ್ತಾಶ್ರಯದಲ್ಲಿ ರಾಯಲ್ ಆರ್ಕಿಡ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ರೋಟರಿಯನ್ ಶಿವಪ್ರಕಾಶ್ ಎಎಸ್ ಅವರ 60th ಜನ್ಮದಿನ ಆಚರಣೆ ಹಾಗೂ ಜಂಟಿ ಕ್ಲಬ್ ಮೀಟ್ ಕಾರ್ಯಕ್ರಮದಲ್ಲಿ ಶಿವಪ್ರಕಾಶ್ ದಂಪತಿಗಳನ್ನು ಅಭಿನಂದಿಸಿ ಮಾತನಾಡಿದರು. ಶಿವಪ್ರಕಾಶ್ ಉತ್ತಮ ಸ್ನೇಹಿತ. ಸಾಮಾಜಿಕ ಸೇವೆಗಳು ಮನುಷ್ಯನ ಬದುಕನ್ನು ಸಾರ್ಥಕಗೊಳಿಸುತ್ತವೆ, ಸಮಾಜಮುಖಿಯಾಗಿ ಕೆಲಸ ಮಾಡಲು ಮತ್ತಷ್ಟು ಪ್ರೇರಣೆ ನೀಡುತ್ತವೆ. ಶಿವಪ್ರಕಾಶ್ ಮತ್ತು ನನ್ನ ಸ್ನೇಹ ತುಂಬಾ ಗಟ್ಟಿಯಾದುದು. ಅವರ ಸೇವಾ ಕಾರ್ಯಗಳು ಮುಂದುವರೆಯಲಿ ಎಂದು ಹಾರೈಸಿದರು. ಮುಂದಿನ ವಿವರ. ಇನ್ನರ್ ವೀಲ್ ಕ್ಲಬ್ ಶಿವಮೊಗ್ಗ 2026-27 ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಜುಲೈ 10 ನಗರದ ಮಥುರಾ ಪ್ಯಾರಡೈಸ್ನಲ್ಲಿ ಬೆಳಗ್ಗೆ 10:30 ಆಯೋಜಿಸಲಾಗಿದೆ. ಈ ಪದಗ್ರಹಣ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಶಿವಮೊಗ್ಗ ಒನ್ ಸ್ಟಾಪ್ ಸೆಂಟರ್ನ ಕೇಂದ್ರ ಆಡಳಿತಾಧಿಕಾರಿ ಅಕ್ಷತಾ ಹೆಚ್ಪಿ ಅವರು ಆಗಮಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಉಷಾ ಪ್ರಭು, ಸುನಿತಾ ಶ್ರೀಧರ್, ಎನ್ಜಿ ಉಷಾ, ವಸಂತ್ ಶಾಸ್ತ್ರಿ, ಕ್ಲಬ್ನ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿರಲಿದ್ದಾರೆ. ಶಿವಮೊಗ್ಗ ಇನ್ನರ್ ವಿಲ್ ಕ್ಲಬ್ನ 2026-27 ಸಾಲಿನ ಕಾರ್ಯಕ್ರಮ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾಗಿ ಡಿಎಂ ಸುನಿತಾ, ಐಪಿ ಅಧ್ಯಕ್ಷರಾಗಿ ಲತಾ ಎಂ ರಮೇಶ್, ಉಪಾಧ್ಯಕ್ಷರಾಗಿ ಸೀಮಾ ಸದಾನಂದ್, ಕಾರ್ಯದರ್ಶಿ ಸುಮಲತಾ ಹೆಚ್ಪಿ, ಖಜಾಂಚಿ ಶ್ರುತಿ ರಾಕೇಶ್, ಐಎಸ್ಒ ಶ್ವೇತಾ ಗಿರೀಶ್, ಬುಲೆಟ್ನ ಸಂಪಾದಕರಾಗಿ ಸೋಮಿಯ ಅವರು ಆಯ್ಕೆಯಾಗಿದ್ದಾರೆ. ಮುಂದಿನ ವಿವರ. ಜಿಲ್ಲೆಯ ಶಿಕ್ಷಣ ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಗಳು ಸ್ಕೌಟ್ಸ್ ಅಂಡ್ ಗೈಡ್ಸ್ ಬಗ್ಗೆ ಮಾಹಿತಿ ಪಡೆದುಕೊಳ್ಳುವುದು ಅಗತ್ಯ. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಮಾನವೀಯ ಸೇವೆಗಳನ್ನು ಮಾಡುವುದರ ಮುಖಾಂತರ ಪ್ರಪಂಚದ 216 ದೇಶಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ. ಅದರಲ್ಲೂ ಶಿಕ್ಷಣ ಇಲಾಖೆಗೆ ಹೆಚ್ಚು ಒತ್ತು ಕೊಟ್ಟು ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯವನ್ನು ನಿರ್ಮಾಣ ಮಾಡಲು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ರಾಜ್ಯ ಕಾರ್ಯದರ್ಶಿ ಕೆ ಗಂಗಪ್ಪ ಗೌಡ ಅವರು ಅಭಿಮತ ವ್ಯಕ್ತಪಡಿಸಿದರು. ಅವರು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಜಿಲ್ಲಾ ಸಂಸ್ಥೆ ವತಿಯಿಂದ ಜಿಲ್ಲಾ ಸ್ಕೌಟ್ಸ್ ಭವನದಲ್ಲಿ ಹಮ್ಮಿಕೊಳ್ಳಲಾದ ಜಿಲ್ಲಾ ಮಟ್ಟದ ಶಿಕ್ಷಣಾಧಿಕಾರಿಗಳು, ದೈಹಿಕ ಶಿಕ್ಷಣ ಪರಿವೀಕ್ಷಕರು, ಸಿಆರ್ಪಿ, ಬಿಆರ್ಪಿಗಳಿಗೆ ಹಮ್ಮಿಕೊಳ್ಳಲಾದ ಒಂದು ದಿನದ ಮಾಹಿತಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು. ಇಂದು ಮಕ್ಕಳಲ್ಲಿ ಇರುವ ಪ್ರತಿಭೆಗಳನ್ನು ಅನಾವರಣಗೊಳಿಸಲು ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳು ಈ ಮಾಹಿತಿ ಕಾರ್ಯಾಗಾರದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಂಡು ಸಹಕರಿಸಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳಾದ ಎಂ ಪ್ರಕಾಶ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಮಾಹಿತಿ ಕಾರ್ಯಾಗಾರ ಬಹಳ ಅಗತ್ಯ. ಇದರಿಂದ ನಾವುಗಳು ಪರಿಪೂರ್ಣವಾಗುವುದರ ಜೊತೆಗೆ ಬೇರೆಯವರಿಗೂ ಸಹ ತರಬೇತಿಯನ್ನು ನೀಡಲು ಅನುಕೂಲವಾಗುತ್ತದೆ. ಜಿಲ್ಲೆಯ ಎಲ್ಲಾ ಅಧಿಕಾರಿಗಳು ಭಾರತ್ ಸ್ಕೌಟ್ಸ್ ಗೈಡ್ಸ್ ಅನ್ನು ಅನುಷ್ಠಾನಕ್ಕೆ ತರಲು ಹೆಚ್ಚು ಶ್ರಮಿಸಲು ಕರೆ ನೀಡಿದರು. ಶಿಕ್ಷಣದ ಜೊತೆಗೆ ಈ ರೀತಿಯ ಕಾರ್ಯಕ್ರಮಗಳು ತುಂಬಾ ಅಗತ್ಯವಾಗಿದೆ ಎಂದು ನುಡಿದರು. ಈ ಕಾರ್ಯಕ್ರಮದಲ್ಲಿ ತರಬೇತಿ ಆಯುಕ್ತರಾದ ಎಚ್ ಶಿವಶಂಕರಪ್ಪ, ರಾಜೇಶ್ ಅವಲಕ್ಕಿ, ಸುಮನಾ ಶೇಖರ್, ಮಲ್ಲಿಕಾರ್ಜುನ ಕಾನೂರ್, ರುದ್ರಪ್ಪ ಚೀಲೂರ್, ಶಿವಮೊಗ್ಗ ಜಿಲ್ಲೆಯ ಎಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮಾಹಿತಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಮಲೆನಾಡಿನಲ್ಲಿ ಕಳೆದ 3 ದಿನಗಳಿಂದ ಬೀಳುತ್ತಿರುವ ಧಾರಾಕಾರದ ಮಳೆ ಮುಂದುವರೆದಿದ್ದು, ಲಕ್ಕವಳ್ಳಿಯ ಭದ್ರಾ ಜಲಾಶಯಕ್ಕೆ ಹರಿದು ಬರುತ್ತಿರುವ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಸೋಮವಾರ ಬೆಳಗ್ಗೆ 4,135 ಕ್ಯೂಸೆಕ್ ಇದ್ದ ಒಳಹರಿವು ಮಂಗಳವಾರ ಬೆಳಗ್ಗೆಯ ವೇಳೆಗೆ 8,117 ಕ್ಯೂಸೆಕ್ಗೆ ತಲುಪಿದ್ದು, ಪರಿಣಾಮವಾಗಿ ಜಲಾಶಯದ ನೀರಿನ ಮಟ್ಟ ಒಂದೇ ದಿನದಲ್ಲಿ 1 ಅಡಿಯಷ್ಟು ಹೆಚ್ಚಳವಾಗಿದೆ. ಗರಿಷ್ಠ 186 ಅಡಿ ಸಾಮರ್ಥ್ಯದ ಜಲಾಶಯದಲ್ಲಿ ನೀರಿನ ಮಟ್ಟ 139.6 ಇಂಚು ದಾಖಲಾಗಿತ್ತು. ಒಳಹರಿವು ಗಣನೀಯವಾಗಿ ಹೆಚ್ಚಾಗಿರುವುದರಿಂದ ಮಂಗಳವಾರ ಬೆಳಗ್ಗೆ 6 ಗಂಟೆ ವೇಳೆಗೆ ನೀರಿನ ಮಟ್ಟ 140.6 ಇಂಚಿಗೆ ಏರಿಕೆಯಾಗಿದೆ. ಪ್ರಸ್ತುತ ಜಲಾಶಯದಲ್ಲಿ 27,231 TMC ನೀರು ಸಂಗ್ರಹವಿದ್ದು, ಹೊರಹರಿವನ್ನು 212 ಕ್ಯೂಸೆಕ್ಗೆ ಸೀಮಿತಗೊಳಿಸಲಾಗಿದೆ. ಕಳೆದ ವರ್ಷ ಇದೇ ದಿನ ಜಲಾಶಯದ ನೀರಿನ ಮಟ್ಟ 170.9 ಇಂಚು ಇತ್ತು. ಮುಂದಿನ ವಿವರ. ವಿವಿಧ ಕಾರಣಗಳಿಂದ ರದ್ದಾಗಿ APL ಕಾರ್ಡ್ಗಳಾಗಿ ಪರಿವರ್ತನೆಗೊಂಡಿದ್ದ BPL ಪಡಿತರ ಚೀಟಿಗಳನ್ನು ಅರ್ಹರು ಪುನಃ ಪಡೆದುಕೊಳ್ಳಲು ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಟ್ಟಿದ್ದು, ಆಹಾರ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಬಡವರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಶಿವಮೊಗ್ಗ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ CS ಚಂದ್ರಭೂಪಾಲ ಅಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಅನ್ನಭಾಗ್ಯ ಯೋಜನೆ ಕುರಿತಾದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿ, ನಾನಾ ಕಾರಣಗಳಿಂದ APL ಕಾರ್ಡ್ಗಳಾಗಿ ಪರಿವರ್ತನೆಯಾದವರಿಗೆ BPL ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಲು ಈ ಹಿಂದೆ ನೀಡಲಾಗಿದ್ದ 45 ದಿನಗಳ ಕಾಲಮಿತಿಯನ್ನು ಸರ್ಕಾರ ರದ್ದುಗೊಳಿಸಿದ್ದು, ಅರ್ಹರು ಯಾವುದೇ ಗಡುವಿನ ಆತಂಕವಿಲ್ಲದೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿದೆ ಎಂದರು. ಈ ಹಿಂದೆ ರದ್ದಾದ BPL ಕಾರ್ಡ್ಗಳನ್ನು ಮರಳಿ ಪಡೆಯಲು ಕೇವಲ 45 ದಿನಗಳ ಕಾಲಾವಕಾಶ ನೀಡಲಾಗಿತ್ತು. ಆದರೆ ಈ ಗಡುವು ಮುಗಿದಿದ್ದರಿಂದ ರಾಜ್ಯದ ಲಕ್ಷಾಂತರ ಬಡ ಹಾಗೂ ಅರ್ಹ ಕುಟುಂಬಗಳಿಗೆ ತೀವ್ರ ಅನಾನುಕೂಲವಾಗಿತ್ತು. ಯಾವುದೇ ಒಬ್ಬ ಅರ್ಹ ಫಲಾನುಭವಿಯು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಬಾರದು ಎಂಬ ಉದಾತ್ತ ಉದ್ದೇಶದಿಂದ ರಾಜ್ಯ ಸರ್ಕಾರವು 45 ದಿನಗಳ ನಿಗದಿತ ಗಡುವಿನ ನಿಯಮವನ್ನು ಸಂಪೂರ್ಣವಾಗಿ ರದ್ದುಪಡಿಸಿ ಹೊಸ ಆದೇಶ ಹೊರಡಿಸಿದೆ. ವಿವಿಧ ಕಾರಣಗಳಿಂದ BPLನಿಂದ APL ಕಾರ್ಡ್ಗಾಗಿ ಬದಲಾಗಿರುವ ಕಾರ್ಡುದಾರರು ತಮ್ಮ ವ್ಯಾಪ್ತಿಯ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳೊಂದಿಗೆ ಪುನಃ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಅರ್ಜಿಯನ್ನು ಪರಿಶೀಲಿಸಿದ ನಂತರ APL ಕಾರ್ಡ್ಗಳು ಮತ್ತೆ BPL ಕಾರ್ಡ್ಗಳಾಗಿ ಸಕ್ರಿಯಗೊಳ್ಳಲಿವೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲು ಸರ್ಕಾರ ಮುಕ್ತ ಅವಕಾಶ ನೀಡಿದೆ. ಕುಟುಂಬ ದತ್ತಾಂಶದ ಆಧಾರದ ಮೇಲೆ ರಾಜ್ಯಾದ್ಯಂತ ವಿವಿಧ ಕಾರಣಗಳಿಂದ ಸುಮಾರು 4 ಲಕ್ಷಕ್ಕೂ ಅಧಿಕ BPL ಕಾರ್ಡ್ಗಳನ್ನು APL ಕಾರ್ಡ್ಗಳಾಗಿ ವರ್ಗಾಯಿಸಲಾಗಿತ್ತು. ಇದರಲ್ಲಿ ಶಿವಮೊಗ್ಗ ಜಿಲ್ಲೆಯೊಂದರಲ್ಲೇ ಸುಮಾರು 13,641 ಹೆಚ್ಚು BPL ಕಾರ್ಡ್ಗಳು ರದ್ದಾಗಿದ್ದವು. ಸರ್ಕಾರದ ಈ ಹೊಸ ನಿರ್ಧಾರದಿಂದಾಗಿ ಬಡ ಕುಟುಂಬಗಳ ಪಡಿತರ ಚೀಟಿಗಳಿಗೆ ಈಗ ಮತ್ತೆ ಮರುಜೀವ ಬಂದಿದ್ದು, ಅರ್ಹ ನಾಗರಿಕರು ಆತಂಕ ಪಡುವ ಅಗತ್ಯವಿಲ್ಲ. ತಹಶೀಲ್ದಾರ್ ಕಚೇರಿ ಸಂಪರ್ಕಿಸಿ ಈ ಸುವರ್ಣ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಅಧ್ಯಕ್ಷರು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಮುಂದಿನ ವಿವರ. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಪದ್ಮ ಪ್ರಶಸ್ತಿ 2027 ಈ ಪ್ರಶಸ್ತಿಗಾಗಿ ಅರ್ಹ ಸಾಧಕರಿಂದ ನಾಮನಿರ್ದೇಶನಗಳನ್ನು ಆಹ್ವಾನಿಸಿದೆ. ಸಮಾಜದಲ್ಲಿ ಗಮನಾರ್ಹ ಪರಿಣಾಮ ಬೀರಿದರೂ ಗುರುತಿಸಲ್ಪಡದೆ ಉಳಿದಿರುವ ಸಾಧಕರನ್ನು ಗುರುತಿಸಿ ಗೌರವಿಸುವುದು ಈ ಪ್ರಶಸ್ತಿಯ ಮುಖ್ಯ ಉದ್ದೇಶವಾಗಿದೆ. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅಸಾಧಾರಣ ಕೊಡುಗೆ ನೀಡಿದ ಮಹಿಳಾ ಸಾಧಕಿಯರು ಮತ್ತು ಸಮಾಜ ಸೇವಕರು, ತಳಮಟ್ಟದ ಕಾರ್ಯಕರ್ತರು, ಗ್ರಾಮೀಣ ಮತ್ತು ಬುಡಕಟ್ಟು ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವ್ಯಕ್ತಿಗಳು, ಮಹಿಳೆಯರ ಮತ್ತು ಮಕ್ಕಳ ಕಲ್ಯಾಣ, ಪೋಷಣೆ ಹಾಗೂ ಮಹಿಳೆಯರ ವಿರುದ್ಧದ ಅಪರಾಧಗಳ ತಡೆಗಟ್ಟುವಿಕೆಗೆ ಶ್ರಮಿಸಿದವರು, ಮಕ್ಕಳ ರಕ್ಷಣೆ, ದುರ್ಬಲ ವರ್ಗಗಳ ಸಬಲೀಕರಣ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಕೆಲಸ ಮಾಡಿದವರು, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ, ಪೌಷ್ಟಿಕ ಆಹಾರ ಹಾಗೂ ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿದ ಸಾಧಕರು ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಹ ಅಭ್ಯರ್ಥಿಗಳು ಹಾಗೂ ಸಂಸ್ಥೆಗಳು ತಮ್ಮ ಸಾಧನೆಗಳ ವಿವರಗಳನ್ನು ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅಳವಡಿಸಬೇಕಾಗಿರುತ್ತದೆ. ಅರ್ಜಿ ಸಲ್ಲಿಸಲು ದಿನಾಂಕ 31/7/2026 ಕೊನೆಯ ದಿನಾಂಕವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗದ ಆಲ್ಕೋಳ 100 ಅಡಿ ರಸ್ತೆಯಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದರೊಂದಿಗೆ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಇನ್ನು ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
3: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
4: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
5: ನಂದಿನಿ ಪರಿಶುದ್ಧತೆಯ ಪ್ರತೀಕ.
6: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ನಗ್ನಾಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆ ಏನಪ್ಪಾ ಅಂದ್ರೆ, ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಹೆಸರು ಹೇಳ್ತಾ ಇದೆ ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಅದರಲ್ಲೂ ಪರಿಸರ ಅನ್ನುವಾಗ ನನಗಂತೂ ಒಮ್ಮೊಮ್ಮೆ ನದಿ, ಬೆಟ್ಟ, ಕಾಡು, ಜಲಪಾತಗಳು, ಜಲಚರಗಳು, ಇನ್ನೊಮ್ಮೆ ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ, ಹೂವು ಎಲ್ಲ ಇವೆಲ್ಲವೂ ನೆನಪಾಗುತ್ತೆ. ಇದರೊಟ್ಟಿಗೆ ನಮ್ಮ ಜವಾಬ್ದಾರಿಯನ್ನು ನಾವು ಮರಿಬಾರದು. ಅದೇನೇ ಪರಿಸರ ಸಂರಕ್ಷಣೆ, ಪರಿಸರ ಕಾಳಜಿ. ಹೀಗೆಲ್ಲ ಇರುವಾಗ ಕೇಳುಗರೆ, ಇವತ್ತು ನಿಮ್ಮ ನೆಚ್ಚಿನ ರೇಡಿಯೋ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ನೆಚ್ಚಿನ ಆರ್ಜೆ ಅರ್ಪಿತಾ ನಿಮ್ಮನ್ನ ಒಂದು ವಿಶೇಷವಾದ ಲೋಕಕ್ಕೆ ಕರೆದುಕೊಂಡು ಹೋಗೋಣ ಅಂತ. ಅದ್ಯಾವುದಪ್ಪ ಅಂದ್ರೆ, ನೀಲಿ ಸಮುದ್ರದ ಆಳಕ್ಕೆ ಒಂದು ಪುಟ್ಟ ಪ್ರವಾಸ ಹೋಗೋಣವಾ? ನೀವೆಲ್ಲರೂ ರೆಡಿ ಇದ್ದೀರಾ? ನಾನಂತೂ ಇವತ್ತು ನಿಮ್ಮನ್ನ ನೀಲಿ ಸಮುದ್ರದ ಆಳಕ್ಕೆ ಇರುವಂತಹ ಪುಟ್ಟ ಪ್ರಪಂಚದ ಬಗ್ಗೆ ಕರ್ಕೊಂಡು ಹೋಗೋಣ ಅಂತ. ಸಾಗರದ ಅಡಿಯಲ್ಲಿ ಅಡಗಿರುವಂತಹ ಅತಿ ಸುಂದರವಾದ ಬಣ್ಣ ಬಣ್ಣಗಳ ಒಂದು ಅದ್ಭುತ ಪ್ರಪಂಚದ ಬಗ್ಗೆ ನಿಮಗೆ ಗೊತ್ತಾ? ಅದೇನೇ ಹವಳದ ದೀಪಗಳು ಅಥವಾ ಕೋರಲ್ ರೀಫ್ಸ್ ಅಂತ ಕರೀತಾರೆ. ನೋಡೋಕೆ ಬಂಡೆಗಳ ಹಾಗೆ ಕಾಣ್ತವಲ್ಲ, ಇವು ಬರೀ ಕಲ್ಲುಗಳಲ್ಲ, ಬದಲಾಗಿ ಇವು ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳ ಮನೆ ಕೂಡ ಹೌದು. ಇವನ್ನ ಸಮುದ್ರದ ಮಳೆ ಕಾಡುಗಳು ಅಂತ ಕೂಡ ಕರೀತಾರೆ. ನೋಡಿ, ಸಮುದ್ರದಲ್ಲಿ ಕೂಡ ಕಾಡುಗಳು ಇರಬಹುದಾ ಅನ್ನೋ ಒಂದು ಸುಂದರ ಇಮ್ಯಾಜಿನೇಷನ್ಗೆ ಇದು ಉತ್ತಮ ಉದಾಹರಣೆ. ಸಮುದ್ರದ ಮಳೆ ಕಾಡು ಅಂತ ಕರೀತಾರೆ ಈ ಹವಳದ ದಿಬ್ಬಗಳನ್ನ. ಯಾಕೆ ಗೊತ್ತಾ? ಸಾಗರದ ಅತಿ ದೊಡ್ಡ ವೈವಿಧ್ಯತೆ ಇರೋದೇ ಈ ಹವಳದ ದಿಬ್ಬಗಳಲ್ಲಿ. ಬಣ್ಣ ಬಣ್ಣದ ಮೀನುಗಳಿರ್ಬೋದು, ಆಮೆಗಳು, ಜೆಲ್ಲಿ ಫಿಶ್ಗಳು, ಹೀಗೆ ಸಾವಿರಾರು ಜೀವಿಗಳಿಗೆ ಇವುಗಳೇ ಸುರಕ್ಷಿತವಾದಂತ ತಾಣ. ಆದ್ರೆ ಒಂದ್ ಮಾತು, ಇವತ್ತು ನಮ್ಮ ಸಮುದ್ರದ ಬಿಸಿ ಹೆಚ್ಚಾಗ್ತಾ ಇದೆ, ಈ ಹವಳಗಳು ಪಾಪ ಮಿಸುಕಾಡ್ತಾ ಇದೆ. ಬಿಸಿ ಹೆಚ್ಚಾದ್ರೆ ಅವು ತಮ್ಮ ಬಣ್ಣ ಕಳೆದುಕೊಂಡು ಬಿಳಿಯಾಗತ್ತೆ. ಅದನ್ನೇ ಕೋರಲ್ ಬ್ಲೀಚಿಂಗ್ ಅಂತ ಕೂಡ ಕರೀತಾರೆ. ನಮ್ಮ ಸಮುದ್ರದ ಸೌಂದರ್ಯ ಕಾಯೋದು ನಮ್ಮೆಲ್ಲರ ಜವಾಬ್ದಾರಿ ಅಲ್ವಾ? ಖಂಡಿತವಾಗ್ಲು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮುದ್ರದ ಒಳಗೆ ಅಡಗಿರುವಂತ ಹವಳದ ದಿಬ್ಬಗಳ ಬಗ್ಗೆ ಮತ್ತೊಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ ಕೇಳುಗರೆ. ಸಾಗರದ ಅತಿ ಸುಂದರ ಹಾಗೆ ವೈವಿಧ್ಯಮಯ ಪರಿಸರ ವ್ಯವಸ್ಥೆಗಳಲ್ಲಿ ಒಂದಾಗಿರುವಂತ ಈ ಹವಳದ ದಿಬ್ಬಗಳು ಅಥವಾ ಸಮುದ್ರದ ಮಳೆ ಕಾಡು ಅಂತಾನೆ ಪ್ರಮುಖ ಹೊಂದಿರುವಂತಹ ವಿಷಯದ ಬಗ್ಗೆ ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೆ. ಹಾಗಿದ್ರೆ ಹವಳದ ದಿಬ್ಬ ಅಂದ್ರೆ ಏನು ಅರ್ಪಿತಾ ಅಂತ ನೀವು ಕೇಳೋದಾದ್ರೆ, ಹವಳದ ದಿಬ್ಬಗಳು ಅಥವಾ ಹವಳದ ಪಾಲಿಪ್ಸ್ ಅಂತ ಕೂಡ ಕರೀತಾರೆ, ಇವು ಸೂಕ್ಷ್ಮ ಜೀವಿಗಳ ವಸಾಹತುಗಳಿಂದ ನಿರ್ಮಿಸಲ್ಪಟ್ಟಂತಹ ನೀರಿನೊಳಗೆನೆ ರಚನೆಗಳಾಗಿವೆ. ಈ ಜೀವಿಗಳು ತಮ್ಮ ರಕ್ಷಣೆಗಾಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಗಟ್ಟಿಯಾದ ಪದರವನ್ನ ಸ್ರವಿಸುತ್ತೆ. ಕಾಲಕ್ರಮೇಣ ಇವುಗಳು ಒಂದರ ಮೇಲೆ ಒಂದು ಬೆಳೆದು ಬೃಹತ್ ಬಂಡೆಗಳಾಗಿ ರೂಪುಗೊಳ್ಳುತ್ತೆ. ಇದನ್ನೇ ಹವಳದ ದಿಬ್ಬ ಅಂತ ಕರೀತಾರೆ. ಈ ಹವಳದ ದಿಬ್ಬಗಳು ಬೆಳೆಯೋಕೆ ನಿರ್ದಿಷ್ಟವಾದಂಥ ಪರಿಸರ ಕೂಡ ಬೇಕು. ಅದೇನಪ್ಪ ಅಂದರೆ ಇದರ ಉಷ್ಣಾಂಶ ಸುಮಾರು 23-29 ಡಿಗ್ರಿ ಸೆಲ್ಸಿಯಸ್ ನಡುವಿನ ಬೆಚ್ಚಗಿನ ನೀರಿರಬೇಕು. ಆಳ ಎಷ್ಟಿರಬೇಕು ಗೊತ್ತಾ? ಸೂರ್ಯನ ಬೆಳಕು ತಲುಪುವಷ್ಟು ಆಳ, ಸಾಮಾನ್ಯವಾಗಿ 130 ಮೀಟರ್ ಒಳಗೆ. ನೀರು ಸ್ವಚ್ಛವಾಗಿರಬೇಕು, ಉಪ್ಪು ನೀರಿನ ಅಗತ್ಯ ಇರುತ್ತೆ. ಇವುಗಳಲ್ಲಿ ಜೂಕ್ಸನ್ ತೆಲ್ಲಿ ಅನ್ನೋ ಪಾಚಿಗಳು ಹವಳದ ಪಾಲಿಪ್ಗಳೊಂದಿಗೆ ಸಹಜೀವನ ನಡೆಸುತ್ತೆ. ಇದು ಹವಳಕ್ಕೆ ಬೇಕಾದಂತ ಆಹಾರವನ್ನ ಪೂರೈಸುತ್ತೆ, ಜೊತೆಗೆ ಹವಳಗಳಿಗೆ ಸುಂದರ ಬಣ್ಣವನ್ನು ಕೂಡ ನೀಡುತ್ತೆ. ಹಾಗಿದ್ರೆ ಈ ಹವಳದ ದಿಬ್ಬದ ವಿಧಗಳು ಯಾವುದು, ಜೊತೆಗೆ ಇದರ ಮಹತ್ವ ಏನು, ಇನ್ನು ಇದರ ವಿಶೇಷತೆ ಬಗ್ಗೆ ಇನ್ನಷ್ಟು ಮಾಹಿತಿನ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಗರದ ಅತಿ ಸುಂದರವಾದಂತಹ ಪರಿಸರ ಹೊಂದಿರುವಂತಹ ಪರಿಸರದ ವ್ಯವಸ್ಥೆಗಳಲ್ಲಿ ಒಂದಾಗಿರುವಂತಹ ಸಮುದ್ರದ ಮಳೆ ಕಾಡುಗಳು ಅಥವಾ ಹವಳದ ದಿಬ್ಬದ ಬಗ್ಗೆ ಮಾತನಾಡ್ತಾ ಇದ್ದೆ. ಹಾಗೆ ಹವಳದ ದಿಬ್ಬ ಅಂದ್ರೆ ಏನು, ಇದರ ರಚನೆ ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಇನ್ನು ಈ ಹವಳದ ದಿಬ್ಬಗಳಲ್ಲಿ ವಿಧಗಳಿದೆ ಕೇಳುಗರೆ. ಹೌದು, ಡಾರ್ವಿನ್ ಅವರ ವರ್ಗೀಕರಣದ ಪ್ರಕಾರ ಇವುಗಳನ್ನ ಮುಖ್ಯವಾಗಿ ಮೂರು ವಿಧಗಳಾಗಿ ವಿಂಗಡಿಸಬಹುದು. ಅದರಲ್ಲಿ ಮೊದಲನೇದು ಯಾವ್ದಪ್ಪ ಅಂದ್ರೆ ತೀರದಂಚಿನ ದಿಬ್ಬಗಳು, ಅಂದ್ರೆ ಫ್ರಿಂಗಿಂಗ್ ರೀಫ್ಸ್ ಅಂತ. ಇವು ಭೂಮಿಯ ಕರಾವಳಿಗೆ ನೇರವಾಗಿ ಅಂಟಿಕೊಂಡಿರುತ್ತೆ. ಎರಡನೇದು ತಡೆಗಟ್ಟುವ ದಿಬ್ಬಗಳು, ಬ್ಯಾರಿಯರ್ ರೀಫ್ಸ್. ಇವು ಕರಾವಳಿ ತೀರಕ್ಕೂ ಇವುಗಳ ನಡುವೆ ಒಂದು ನೀರಿನ ಭಾಗನೇ ಇರುತ್ತೆ. ಉದಾಹರಣೆಗೆ ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್, ಇದು ಉದಾಹರಣೆ ಕೂಡ. ಹೌದು, ಮತ್ತೊಂದು ವಲಯಾಕಾರದ ದಿಬ್ಬಗಳು, ಅಂದ್ರೆ ಆಟೋಲ್ಸ್ ಅಂತ ಕರೀತಾರೆ. ಇವು ಉಂಗುರದ ಆಕಾರದಲ್ಲಿ ಇರುತ್ತೆ. ಇನ್ನು ಮಧ್ಯದಲ್ಲಿ ಲಗೂನ್ ಕೂಡ ಇರುತ್ತೆ. ಇವು ಹೆಚ್ಚಾಗಿ ಮುಳುಗ್ತಾ ಇರುವಂತಹ ಜ್ವಾಲಾಮುಖಿ ದೀಪಗಳ ಸುತ್ತು ರೂಪುಗೊಳ್ಳುತ್ತೆ. ಉದಾಹರಣೆಗೆ ಲಕ್ಷದ್ವೀಪ. ಕೇಳ್ತಾ ಇದ್ದೀರಲ್ಲ, ಈ ಹವಳದ ದಿಬ್ಬಗಳಲ್ಲಿ ಎಷ್ಟೊಂದೆಲ್ಲ ಬಗೆ ಇದೆ ಅಂತ. ಇನ್ನು ಇವುಗಳ ಜೈವಿಕ ವೈವಿಧ್ಯದ ಬಗ್ಗೆ ತಿಳ್ಕೊಳ್ಳೇಬೇಕು. ಇವು ಸಾಗರದ ಶೇಕಡಾ 1%ಕ್ಕಿಂತ ಕಡಿಮೆ ಪ್ರದೇಶವನ್ನ ಹೊಂದಿದ್ರು ಸುಮಾರು ಶೇಕಡಾ 25%ಕ್ಕಿಂತ ಹೆಚ್ಚು ಸಮುದ್ರ ಜೀವಿಗಳಿಗೆ, ಅಂದ್ರೆ ಮೀನುಗಳು, ಆಮೆ ಹೀಗೆ ಈ ರೀತಿ ಜೀವಿಗಳಿಗೆ ಆಶ್ರಯ ನೀಡುತ್ತೆ. ಇದು ವಿಶೇಷ ಅಲ್ವಾ? ಸಮುದ್ರದಲ್ಲಿರುವಂತಹ ಶೇಕಡಾ 1%ಕ್ಕಿಂತ ಕಡಿಮೆ ಪ್ರದೇಶವನ್ನ ಹೊಂದಿದೆ, ಆದ್ರೆ ನೀರೊಳಗಿರುವಂತಹ ಸಾಕಷ್ಟು ಜೀವಿಗೆ ಆಸರೆ ಕೂಡ ಆಗಿದೆ. ಕರಾವಳಿಯನ್ನ ಅಲೆಗಳು ರಭಸದಿಂದ ಹಾಗೆ ಸವತದಿಂದ ರಕ್ಷಿಸುತ್ತೆ. ಇನ್ನು ಮೀನುಗಾರಿಕೆ ಇರ್ಬೋದು ಅಥವಾ ಪ್ರವಾಸೋದ್ಯಮಕ್ಕೆ ಇವು ಪ್ರಮುಖ ಮೂಲವಾಗಿದೆ. ಕೇಳುಗರೆ, ಈಗ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ. ಹಾಗೆ ಈ ಹವಳದ ದಿಬ್ಬಗಳು ಕೂಡ ಕೆಲವೊಂದು ಸವಾಲುಗಳನ್ನ ಎದುರಿಸ್ತಾ ಇದೆ. ಅದರಲ್ಲೂ ಪ್ರಸ್ತುತ ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಸಮುದ್ರದ ನೀರಿನ ತಾಪಮಾನ ಕೂಡ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಹವಳಗಳು ತಮ್ಮ ದೇಹದಲ್ಲಿರುವಂತಹ ಜೂಕ್ಸನ್ ತೆಲ್ಲಿ ಪಾಚಿಗಳನ್ನ ಹೊರಹಾಕುತ್ತೆ. ಪಾಚಿಗಳು ಕಳೆದುಕೊಂಡಾಗ ಹವಳಗಳು ತಮ್ಮ ಬಣ್ಣ ಕಳೆದುಕೊಂಡು ಬಿಳಿ ಬಣ್ಣಕ್ಕೆ ತಿರುಗುತ್ತೆ. ಇದನ್ನೇ ಹವಳದ ಬ್ಲೀಚಿಂಗ್ ಅಂತ ಕರೀತಾರೆ. ಹೀಗೆ ಬಣ್ಣ ಕಳೆದುಕೊಂಡ ಹವಳಗಳು ಸರಿಯಾದ ಪೋಷಣೆ ಸಿಗದೆ ಸಾಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ನಮ್ಮ ಭಾರತದಲ್ಲಿ ಮನ್ನಾರ್ ಕೊಲ್ಲಿ, ಲಕ್ಷದ್ವೀಪ, ಅಂಡಮಾನ್ ಹಾಗೆ ನಿಕೋಬಾರ್ ದ್ವೀಪಗಳು ಹಾಗೂ ಕಲ್ಚ್ ಕೊಲ್ಲಿಯಲ್ಲಿ ಇವುಗಳನ್ನ ಹೆಚ್ಚಾಗಿ ಕಾಣಬಹುದು. ಕೇಳುಗರೆ, ಹಾಗಿದ್ರೆ ಈ ಹವಳದ ದಿಬ್ಬ ಪ್ರಾಣಿನ, ಸಸ್ಯನ ಅಥವಾ ಕಲ್ಲ ಅನ್ನೋ ಒಂದು ಕನ್ಫ್ಯೂಷನ್ ನಿಮಗೆ ಆಗ್ಬಹುದು, ಗೊಂದಲ ಕೂಡ ಆಗ್ಬಹುದು. ಆದ್ರೆ ಇವು ಪ್ರಾಣಿಗಳು. ಈ ಹವಳದ ದಿಬ್ಬಗಳು ಅಂದ್ರೆ ಹವಳದ ಪಾಲಿಪ್ಗಳು ಸಾಮಾನ್ಯವಾಗಿ ರಾತ್ರಿಯ ಸಮಯದಲ್ಲಿ ಸಣ್ಣ ಸಣ್ಣ ಟೆಂಟಕಲ್ಸ್ಗಳನ್ನ ಹೊರಚಾಚಿ ನೀರಿನಲ್ಲಿ ತೇಲುವಂತಹ ಸಣ್ಣ ಜೀವಿಗಳನ್ನ ಹಿಡಿದು ತಿನ್ನುತ್ತೆ. ಇನ್ನು ವಿಶೇಷವಾಗಿ ಇವುಗಳಿಗೆ ಸೌರಶಕ್ತಿ ಅಗತ್ಯ ಇದೆ. ಹೌದು, ಹಗಲಿನಲ್ಲಿ ಅವುಗಳ ದೇಹದಲ್ಲಿ ವಾಸಿಸುವಂತಹ ಜುಕ್ಸಾನ್ ತೆಲ್ಲಿ ಅನ್ನೋ ಪಾಚಿಗಳು ಸೂರ್ಯನ ಬೆಳಕನ್ನ ಬಳಸಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂದ್ರೆ ಫೋಟೋಸಿಂಥಸಿಸ್ ಮೂಲಕ ಆಹಾರವನ್ನ ಸಿದ್ಧಪಡಿಸಿಕೊಳ್ಳುತ್ತೆ. ಈ ಆಹಾರದ ಒಂದು ಭಾಗವನ್ನ ಹವಳಗಳು ಬಳಸಿಕೊಳ್ಳುತ್ತೆ. ಹಾಗಿದ್ರೆ ಕೇಳುಗರೆ, ಈ ಹವಳದ ದಿಬ್ಬಗಳ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿನ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹವಳದ ದಿಬ್ಬದ ಬಗ್ಗೆ ಮಾತನಾಡ್ತಾ ಇದ್ದೆ. ಹಾಗೆ ಇವು ಹೇಗೆ ಉಸಿರಾಡುತ್ತೆ, ಇನ್ನು ಆಹಾರ ಹೇಗೆ ಸೇವಿಸುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ದೆ. ಇನ್ನು ವಯಸ್ಸಾದಂತೆ ಬೆಳೆಯುವಂತ ಇತಿಹಾಸ ಇದೆ. ಹೌದು, ಹವಳದ ದಿಬ್ಬಗಳು ನೂರಾರು ಹಾಗೆ ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿರುತ್ತೆ. ಕೆಲವು ಹವಳಗಳು ವರ್ಷಕ್ಕೆ ಕೇವಲ 0.3 ಇಂಚಿನಿಂದ 2 ಇಂಚುಗಳಷ್ಟು ಮಾತ್ರ ಬೆಳೆಯುತ್ತೆ. ಹೀಗಾಗಿ ಒಂದು ಬೃಹತ್ ದಿಬ್ಬ ರೂಪುಗೊಳ್ಳೋಕೆ ಸಾವಿರಾರು ವರ್ಷಗಳು ಬೇಕಾಗತ್ತೆ. ಇನ್ನು ಇವುಗಳ ಪದರಗಳನ್ನ ನಾವು ಮರದ ದಿಮ್ಮಿಗಳ ವಾರ್ಷಿಕ ಉಂಗುರಗಳಂತೆ ಅಧ್ಯಯನ ಮಾಡಬಹುದು. ಇದರಿಂದ ನೂರಾರು ವರ್ಷಗಳ ಹಿಂದಿನ ಸಮುದ್ರದ ತಾಪಮಾನ ಹಾಗೆ ಹವಾಮಾನ ಹೇಗಿತ್ತು ಅನ್ನೋದನ್ನ ಕೂಡ ವಿಜ್ಞಾನಿಗಳು ಪತ್ತೆ ಮಾಡ್ತಾರೆ. ಕೇಳುಗರೆ, ಜಗತ್ತಿನ ಅತಿದೊಡ್ಡ ಹವಳದ ದಿಬ್ಬ ಯಾವುದು ಅಂತ ನಿಮಗೆ ಗೊತ್ತಾ? ಅದೇನೆ, ಗ್ರೇಟ್ ಬ್ಯಾರಿಯರ್ ರೀಫ್. ಆಸ್ಟ್ರೇಲಿಯಾದ ಕರಾವಳಿಯಲ್ಲಿರುವಂತಹ ಗ್ರೇಟ್ ಬ್ಯಾರಿಯರ್ ರೀಫ್ ವಿಶ್ವದ ಅತಿದೊಡ್ಡ ಜೀವಂತ ರಚನೆಯಾಗಿದೆ. ಇದು ಸುಮಾರು 2,300 ಕಿಲೋಮೀಟರ್ಗಳಷ್ಟು ಉದ್ದವಾಗಿದೆ. ಬಾಹ್ಯಾಕಾಶದಿಂದಲೂ ಅಂದ್ರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಕಾಣುವಷ್ಟು ದೊಡ್ಡದಾದ ಏಕೈಕ ಜೀವಂತ ರಚನೆ ಇದಾಗಿದೆ. ಇನ್ನು ಈ ಹವಳದ ದಿಬ್ಬಗಳನ್ನ ಔಷಧಿಯಲ್ಲಿ ಕೂಡ ಬಳಸ್ಕೊಳ್ತಾರೆ. ಹವಳದ ದಿಬ್ಬಗಳು ಕೇವಲ ಮೀನುಗಳಿಗೆ ಮಾತ್ರ ಉಪಯೋಗವಾಗಿಲ್ಲ, ಮಾನವರಿಗೂ ಕೂಡ ಉಪಯುಕ್ತವಾಗಿದೆ. ಇವುಗಳಲ್ಲಿ ಕಂಡುಬರುವಂತಹ ಅನೇಕ ಜೀವಿಗಳು ವಿಶಿಷ್ಟ ರಾಸಾಯನಿಕಗಳನ್ನ ಹೊಂದಿರುತ್ತೆ. ಇವುಗಳನ್ನ ಕ್ಯಾನ್ಸರ್ ಆಗಿರ್ಬೋದು, ಆರ್ಥೈಟಿಸ್ ಅಥವಾ ಬ್ಯಾಕ್ಟೀರಿಯಲ್ ಸೋಂಕುಗಳು ಹಾಗೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆಗಾಗಿ ಕೂಡ ಬಳಸುವ ಔಷಧಿಗಳನ್ನ ತಯಾರಿಸೋಕೆ ಸಂಶೋಧನೆ ಮಾಡಲಾಗ್ತಿದೆ. ಕೇಳುಗರೆ, ಹಾಗಿದ್ರೆ ಈ ಹವಳದ ದಿಬ್ಬಗಳು ಅಷ್ಟೊಂದು ಮುಖ್ಯ ಆಗುತ್ತಾ ಅರ್ಪಿತಾ ಸಮುದ್ರದೊಳಗೆ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಮುಖ್ಯ ಆಗತ್ತೆ. ಅಕಸ್ಮಾತ್ ಈ ಹವಳದ ದಿಬ್ಬಗಳು ಸತ್ರೆ ಏನಾಗತ್ತೆ ಗೊತ್ತಾ? ಹವಳದ ಬ್ಲೀಚಿಂಗ್ ಅಂದ್ರೆ ಕೋರಲ್ ಬ್ಲೀಚಿಂಗ್ ಕೇವಲ ಹವಳ ಸಯೋದಲ್ಲ, ಅದು ಇಡೀ ಸಾಗರದ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುತ್ತೆ. ಯಾಕಪ್ಪ ಅಂತಂದ್ರೆ ಆಹಾರ ಸರಪಳಿ ನಾಶ ಆಗತ್ತೆ. ಕೇಳುಗರೆ, ಹವಳಗಳನ್ನ ಅವಲಂಬಿಸಿರುವಂತಹ ಸಣ್ಣ ಮೀನುಗಳು ಬದುಕೋಕೆ ಸಾಧ್ಯ ಇಲ್ಲ. ಅವುಗಳನ್ನ ತಿನ್ನುವಂತಹ ದೊಡ್ಡ ಮೀನುಗಳು ಆಹಾರ ಇಲ್ಲದೆ ಸಾಯುತ್ತೆ. ನೋಡಿ, ಆಹಾರ ಸರಪಳಿ ಎಷ್ಟು ಮುಖ್ಯ ಆಗತ್ತೆ ಅಂತ. ಪ್ರಕೃತಿಯಲ್ಲಿ ಏನೆಲ್ಲ ನಿರ್ಮಾಣಗೊಂಡಿದೆ ಅದೆಲ್ಲವೂ ಕೂಡ ಇರಬೇಕು. ಅದರಲ್ಲಿ ಒಂದಿಲ್ಲ ಅಂದ್ರೂ ಕೂಡ ಏರುಪೇರು ಆಗತ್ತೆ, ಕೊನೆಗೆ ಆಹಾರ ಸರಪಳಿಗೆ ಅಡ್ಡಿ ಆಗುವಂಥದ್ದು. ಇದರಲ್ಲೂ ಅಷ್ಟೇ, ಹವಳಗಳನ್ನ ಅವಲಂಬಿಸಿರುವಂತಹ ಸಣ್ಣ ಮೀನುಗಳು ಬದುಕೋಕೆ ಸಾಧ್ಯ ಇಲ್ಲ.

ಅವು ಇಲ್ಲ ಅಂತಂದ್ರೆ ಅವುಗಳನ್ನ ತಿನ್ನುವಂತಹ ದೊಡ್ಡ ಮೀನುಗಳು ಸಮುದ್ರದಲ್ಲಿ ಇರೋದಿಲ್ಲ. ಸಮುದ್ರದಲ್ಲಿ ಮೀನೇ ಇಲ್ಲ ಅಂದ್ರೆ ಇನ್ನಷ್ಟು ಜೀವಿಗಳಿಗೆ ಎಷ್ಟು ತೊಂದರೆ ಆಗುತ್ತಲ್ವಾ? ಖಂಡಿತವಾಗ್ಲೂ ಕರಾವಳಿ ಕೂಡ ಸಂಕಷ್ಟಕ್ಕೆ ಈಡಾಗಬಹುದು. ಹೌದು, ಹವಳದ ದೀಪಗಳು ಅಲೆಗಳ ರಭಸವನ್ನ ತಡೆಯುವಂತಹ ನೈಸರ್ಗಿಕ ಗೋಡೆಗಳು. ಇನ್ನು ಇವು ಇಲ್ಲದಿದ್ರೆ ದೊಡ್ಡ ಸುನಾಮಿ ಅಥವಾ ಚಂಡಮಾರುತ ಬಂದಾಗ ಕರಾವಳಿಯ ಭೂಮಿ ಸಂಪೂರ್ಣವಾಗಿ ಕೊಚ್ಚಿ ಹೋಗುತ್ತೆ. ಈ ಹವಳದ ದೀಪಗಳು ಎಷ್ಟು ಅನುಕೂಲಕಾರಿಯಾಗಿದೆ ಅಲ್ವಾ? ಖಂಡಿತವಾಗ್ಲೂ. ಇನ್ನು ನಮ್ಮ ಭಾರತದಲ್ಲಿ ಹವಳದ ದೀಪಗಳು ಎಲ್ಲಿವೆ ಅಂತ ನಾವು ನೋಡಕ್ ಹೋದ್ರೆ ಪ್ರಮುಖವಾಗಿ ನಾಲ್ಕು ಕಡೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಲಕ್ಷದ್ವೀಪ್ ಇದು ಅಟಾಲ್ ಮಾದರಿಯ ಹವಳದ ದ್ವೀಪಗಳಿಗೆ ಹೆಸರುವಾಸಿಯಾಗಿದೆ. ಇನ್ನು ಅಂಡಮಾನ್ ಹಾಗೆ ನಿಕೋಬಾರ್ ದ್ವೀಪಗಳು ಕೂಡ ಹವಳದ ದ್ವೀಪಗಳಿಗೆ ಪ್ರಸಿದ್ಧವಾಗಿರುವಂತದ್ದು. ಇನ್ನು ಮನ್ನಾರ್ ಕೊಲ್ಲಿ ತಮಿಳುನಾಡಿನ ಕರಾವಳಿಯಲ್ಲಿದೆ, ಹಾಗೆ ಕಚ್ ಕೊಲ್ಲಿ ಗುಜರಾತ್ ಕರಾವಳಿಯಲ್ಲಿದೆ. ಕೇಳುಕರೆ, ಈ ಹವಳದ ದಿಬ್ಬಗಳ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ? ಹವಳಗಳು ಕೇವಲ ಶಾಂತ ನೀರಿನಲ್ಲಿ ಮಾತ್ರವಲ್ಲ, ಪ್ರಪಂಚದ ಕೆಲವು ಭಾಗಗಳಲ್ಲಿ ಅತಿ ಆಳವಾದ ಮತ್ತು ತಣ್ಣನೆಯ ಸಮುದ್ರದ ಭಾಗಗಳಲ್ಲಿಯೂ ಬೆಳವಣಿಗೆ ಹೊಂದುತ್ತೆ. ಅಂದ್ರೆ ಡೀಪ್ ಸೀ ಕೋರಲ್ಸ್ ಅಲ್ಲಿ ಕೂಡ ಬೆಳವಣಿಗೆ ಹೊಂದುತ್ತೆ. ಆದ್ರೆ ಇವುಗಳಿಗೆ ಬಣ್ಣ ನೀಡುವಂತಹ ಪಾಚಿಗಳ ಅಗತ್ಯವಿರೋದಿಲ್ಲ. ಕೇಳ್ತಾ ಇದ್ರಲ್ಲ, ಈ ಹವಳದ ದಿಬ್ಬಗಳು ಎಷ್ಟೊಂದು ವಿಶೇಷತೆಯನ್ನ ಹೊಂದಿದೆ ಅಂತ. ಖಂಡಿತವಾಗ್ಲು. ಹಾಗಿದ್ರೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಹವಳದ ದಿಬ್ಬಗಳ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮ ಹೇಗನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಪರಿಸರ ಕಾಳಜಿ ಮಾಡ್ತೀರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರು ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಕಣ್ರಿ, ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ, ಒಂದೊಂದು ಪ್ಲೇಸ್ಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ಟ್ರಾವೆಲಿಂಗ್ ಅನ್ನೋದು ಕೆಲವರು ಆಗಾಗ ಒಮ್ಮೊಮ್ಮೆ ರಿಫ್ರೆಶ್ಮೆಂಟ್ಗೆ ಹೋದರೆ ಇನ್ನೂ ಕೆಲವರಿಗೆ ಹಾಬಿ ಆಗಿರುತ್ತೆ ಅಂತಲೇ ಹೇಳಬಹುದಲ್ವಾ? ಅದೇ ರೀತಿಯಾಗಿ ಟ್ರಾವೆಲಿಂಗ್ ಅನ್ನೋದು ನಮ್ಮ ಜ್ಞಾನವನ್ನು ಹೆಚ್ಚಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಯಾವುದೋ ಒಂದು ಪ್ಲೇಸಿಗೆ ಹೋಗ್ತಿದ್ದೀವಿ ಅಂದರೆ ಆ ಪ್ಲೇಸ್ ಬಗ್ಗೆ ತಿಳ್ಕೊಳ್ತೀವಿ, ಅಲ್ಲಿನ ಸುತ್ತಮುತ್ತಲಿನ ಸ್ಥಳದ ಬಗ್ಗೆ ತಿಳ್ಕೊಳ್ತೀವಿ, ಅಲ್ಲಿನ ಪರಿಸರ, ಅಲ್ಲಿನ ಜನಜೀವನ ಪದ್ಧತಿ ಇರ್ಬೋದು, ಅಲ್ಲಿನ ಭಾಷೆ ಇರ್ಬೋದು, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಆಹಾರ ಪದ್ಧತಿ, ಹೀಗೆ ಅನೇಕ ವಿಷಯಗಳನ್ನು ನಾವು ಟ್ರಾವೆಲಿಂಗ್ ಮಾಡೋದ್ರಿಂದ ತಿಳ್ಕೊಳ್ತೀವಿ ಅಂತಲೇ ಹೇಳ್ಬೋದು. ಇನ್ನು ಟ್ರಾವೆಲಿಂಗ್ ಅಂದ ತಕ್ಷಣ ಎಲ್ಲೋ ದೂರ ಹೋಗಬೇಕಂತ ಏನೂ ಇಲ್ಲ. ಕೆಲವೊಮ್ಮೆ ನಮ್ಮ ಸುತ್ತಮುತ್ತಲೂ ನಮ್ಮ ಹತ್ತಿರದಲ್ಲೇ ಎಷ್ಟು ಅದ್ಭುತವಾಗಿರೋ ಪ್ಲೇಸ್ಗಳೆಲ್ಲ ಇರುತ್ತೆ ಅಲ್ವಾ? ಅದೇ ರೀತಿಯಾಗಿ ನಾನು ನಿಮಗೊಂದು ಅದ್ಭುತವಾಗಿರೋ ಪ್ಲೇಸ್ನ ಬಗ್ಗೆ ಪರಿಚಯಿಸೋಣ ಅಂತ ಹೊರಟಿದ್ದೀನಿ. ಹೌದು, ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ಹಾಗೆ ಇವತ್ತು ನಾನೊಂದು ದೇವಾಲಯಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನಿವತ್ತು ನಿಮ್ಮನ್ನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೊಲ್ಲೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ. ಹೌದು, ಕರ್ನಾಟಕದ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿರೋ ಕೊಲ್ಲೂರು ಮೂಕಾಂಬಿಕಾ ದೇವಾಲಯ ಪರಶುರಾಮನು ಸೃಷ್ಟಿಸಿದ ಮೋಕ್ಷದ 7 ವಾಸಸ್ಥಾನಗಳಲ್ಲಿ ಇದು ಕೂಡ ಒಂದು ಅಂತ ಹೇಳಿ ಹೇಳಲಾಗುತ್ತೆ. ಮೂಕಾಂಬಿಕಾ ದೇವಸ್ಥಾನವು ಕರ್ನಾಟಕದ ಉಡುಪಿ ಜಿಲ್ಲೆಯ ಕೊಲ್ಲೂರಿನಲ್ಲಿ ಇದೆ. ಈ ದೇವಾಲಯವು ಕಲೆ ಮತ್ತು ಜ್ಞಾನಕ್ಕೆ ಸಮರ್ಪಿತವಾಗಿರೋ ದೇವಾಲಯವಾಗಿದೆ. ಮೂಕಾಂಬಿಕಾ ದೇವಿಯನ್ನ ಮಾತು ಮತ್ತೆ ಅಕ್ಷರಗಳ ದೇವತೆ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ದೇವಿಯ ವಿಗ್ರಹವನ್ನ ಪಂಚಲೋಹ ಅಂದ್ರೆ 5 ಲೋಹವನ್ನ ಬಳಸಿ ತಯಾರಿಸಲಾಗಿದೆ. ಅವುಗಳು ಅಂತ ಹೇಳಿದ್ರೆ ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ ಮತ್ತೆ ಸೀಸವನ್ನ ಬಳಸಿ ವಿಶೇಷವಾಗಿ ದೇವಿಯ ಮೂರ್ತಿಯನ್ನ ಇಲ್ಲಿ ಸ್ಥಾಪಿಸಲಾಗಿದೆ. ಇನ್ನು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು 1200 ವರ್ಷಗಳಷ್ಟು ಹಳೆಯ ಇತಿಹಾಸವನ್ನ ಈ ದೇವಾಲಯ ಹೊಂದಿದೆ. ಹಾಗಿದ್ರೆ ಕೊಲ್ಲೂರಿನ ಬಗ್ಗೆ, ಕೊಲ್ಲೂರು ಮೂಕಾಂಬಿಕಾ ತಾಯಿಯ ಬಗ್ಗೆ, ಹಾಗೆ ಇಲ್ಲಿನ ಇತಿಹಾಸ, ಸ್ಥಳ, ಪುರಾಣದ ಬಗ್ಗೆ ಎಲ್ಲಾ ಮಾಹಿತಿಯನ್ನ ತಿಳಿಸೋದಕ್ಕೆ ನಮ್ಮೊಂದಿಗೆ ಅರ್ಚಕರಾದಂತಹ ಅರವಿಂದ್ ಅವರು ಇದ್ದಾರೆ. ಹಾಗಿದ್ರೆ ಕೊಲ್ಲೂರು ಮೂಕಾಂಬಿಕೆಯ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಅವರಿಂದ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೋ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಕೊಲ್ಲೂರು ಮೂಕಾಂಬಿಕಾ ದೇವಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಕೊಲ್ಲೂರು ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ತಿಳಿಸ್ಲಿಕ್ಕೆ ನಮ್ಮ ಜೊತೆ ಇವತ್ತು ಅರವಿಂದ್ ಅರ್ಚಕರಾದಂತಹ ಅರವಿಂದ್ ಅವರು ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದೆ. ಸೊ ಹಾಗಿದ್ರೆ ಈ ಒಂದು ಸ್ಥಳದ ಬಗ್ಗೆ, ಇಲ್ಲಿನ ಇತಿಹಾಸ, ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನ ಅವರಿಂದ ತಿಳ್ಕೊಳ್ಳೋಣ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಂಬಾ ಶಾಂಭವಿ ಚಂದ್ರಮೌಳಿ ರಬಲಾ ಅಪರ್ಣ ಉಮಾ ಪಾರ್ವತಿ ಕಾಳಿ ಹೈ ಮವತೇಶ್ವರಿ ಶಿವ ತ್ರಿನಯನ ಕಾತ್ಯಾಯನಿ ಭೈರವಿ ಸಾವಿತ್ರಿ ನವಯೌವನ ಶುಭಕರಿ ಸಾಮ್ರಾಜ್ಯ ಲಕ್ಷ್ಮೀ ಪ್ರದಾ ಚಿದ್ರೂಪೇ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ ಶ್ರೀ ಮೂಕಾಂಬಿಕಾಯೈ ನಮಃ. ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನ ಅದ್ಭುತವಾದಂತಹ ದೇವಿ ಕ್ಷೇತ್ರ. ದೇವಿಯ ಸನ್ನಿಧಾನ, ದೇವಿಯ ವಿಶೇಷವಾದಂತಹ ಶಕ್ತಿ, ಅಲೌಕಿಕವಾದಂತಹ ಶಕ್ತಿ ಸಂಪನ್ನತೆಯಾಗಿರತಕ್ಕಂತಹ ದೇವಿಯ ಸನ್ನಿಧಾನವನ್ನ ನಾವು ಅಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ. ಆದಿಗುರು ಶಂಕರಾಚಾರ್ಯರವರು ಪ್ರತಿಷ್ಠಾಪಿಸಲ್ಪಟ್ಟಂತಹ ಶ್ರೀಚಕ್ರ ಆ ಸನ್ನಿಧಾನದಲ್ಲಿ ಇರತಕ್ಕಂತಹದ್ದು. ಆ ಸನ್ನಿಧಾನದ ಮಹತ್ವವೇ ಹಾಗೆ. ಆ ಸನ್ನಿಧಾನಕ್ಕೆ ಬಂದು ಯಾರು ಪೂಜೆಯನ್ನು ಕೊಡ್ತಾರೆಯೋ ಅಂಥವರಿಗೆಲ್ಲ ಕೆಲಸ ಕಾರ್ಯಗಳು ಶೀಘ್ರವಾಗಿ ಆಗ್ತದೆ. ಅಲ್ಲಿ ಪಂಡಿತ ಪಾಮರರಿಂದ ಹಿಡಿದು ರಾಜಕಾರಣಿಗಳಿಂದ ಹಿಡಿದು ಪ್ರತಿಯೊಬ್ಬರೂ ಸಹಿತವಾಗಿ ದೇವಿಯ ಸನ್ನಿಧಾನಕ್ಕೆ ಬರ್ತಾರೆ. ದೇವಿಯ ಸನ್ನಿಧಾನದಲ್ಲಿ ಅಪಾರವಾದಂತಹ ಶಕ್ತಿ ಇದೆ. ದೇವಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹದ್ದು ಕುಂಕುಮಾರ್ಚನೆ. ಪ್ರತಿನಿತ್ಯ ಅದೆಷ್ಟೋ ಭಕ್ತಾದಿಗಳು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಅಲ್ಲಿ ಕುಂಕುಮಾರ್ಚನೆ ಆಗ್ತದೆ ತಾಯಿಗೆ. ಜೊತೆಯಲ್ಲಿ ಪ್ರತಿ ದಿವಸವೂ ಚಂಡಿಕಾ ಹೋಮ, ಶ್ರೀ ಮಹಾಕಾಳಿ, ಶ್ರೀ ಮಹಾಲಕ್ಷ್ಮಿ, ಶ್ರೀ ಮಹಾ ಸರಸ್ವತಿ, ಈ ಮೂರು ದೇವಿಯರಿಗೂ ಪ್ರತ್ಯೇಕವಾಗಿ ಚಂಡಿಕಾ ಹೋಮ. ಅರ್ಥಾತ್ ಒಂದು ದಿವಸದಲ್ಲಿ ಮೂರು ಚಂಡಿಕಾ ಹೋಮ ಆಗ್ತದೆ. ಒಂದು ಚಂಡಿಕಾದಲ್ಲಿಯೇ ಮೂರು ದೇವಿಯರ ಸನ್ನಿಧಾನ ಇದೆ. ಆ ಮೂರು ದೇವತೆಗಳ ಸನ್ನಿಧಾನ ಇರತಕ್ಕಂತಹ ಚಂಡಿಕಾ ಹೋಮ, ಮೂರು ಚಂಡಿಕಾ ಹೋಮ ಅಲ್ಲಿ ಆಗಿಯೇ ಆಗ್ತದೆ ಪ್ರತಿನಿತ್ಯವೂ ಸಹಿತವಾಗಿ. ಆ ಚಂಡಿಕಾ ಹೋಮದ ರಕ್ಷೆ ತಾಯಿಗೆ ಅರ್ಪಣೆ ಮಾಡಿದ ನಂತರದಲ್ಲಿ ಮಹಾಮಂಗಳಾರತಿ, ಮಹಾಪ್ರಸಾದ, ಇದು ಪ್ರತಿನಿತ್ಯವೂ ಅಲ್ಲಿ ಹೋಗುವಂತಹ ಭಕ್ತಾದಿಗಳಿಗೆ ಸಲ್ಲುವಂತಹದ್ದು. ಪ್ರತಿನಿತ್ಯವೂ

0: ಪದ್ಧತಿಯನ್ನ ನಾವು ಅನೂಚಾನವಾಗಿ ನೋಡಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಶಂಕರಾಚಾರ್ಯರು ವಿಶೇಷವಾಗಿ ಶಾರದಾಂಬೆಯ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಅನ್ನುವಂತಹ ಉತ್ಸುಕತೆಯಿಂದ ಸಾಕ್ಷಾತ್ ಬ್ರಹ್ಮನ ರಾಣಿಯಾಗಿರತಕ್ಕಂತಹ ವೀಣಾಪಾಣಿ ಆಗಿರತಕ್ಕಂತಹ ಸರಸ್ವತೀ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು, ಅದರಲ್ಲೂ ಸಹಿತವಾಗಿ ದಕ್ಷಿಣ ಭಾಗದಲ್ಲಿರ್ತಕ್ಕಂತಹ ತುಂಗಾ ನದಿಯ ತೀರದಲ್ಲಿ ಪ್ರತಿಷ್ಠಾಪಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ಭಾಗದಲ್ಲಿ ಸಂಚಾರ ಮಾಡಿಕೊಂಡು ಶೃಂಗೇರಿಯ ಕಡೆಗೆ ಹೋಗುತ್ತಾ ಇರುವಂತಹ ಸಂದರ್ಭದಲ್ಲಿ ಈ ಮೂಕಾಂಬಿಕಾ ಕ್ಷೇತ್ರವನ್ನು ನೋಡಿದ ತಕ್ಷಣದಲ್ಲಿ ಅವರಿಗೆ ಆಶ್ಚರ್ಯ ಆಗಿರತಕ್ಕಂತಹದ್ದು ಇಲ್ಲಿಯ ಅಪಾರವಾದಂತಹ ಶಕ್ತಿ. ತಾಯಿಯಾದಂತಹ ಮೂಕಾಂಬಿಕೆ, ಮೂಕಾಸುರನನ್ನು ಕೊಂದಿರತಕ್ಕಂತಹ ಮೂಕಾಂಬಿಕಾ ದೇವಿ ಈ ಜಾಗದಲ್ಲಿ ಅಂಬಿಕೆಯಾಗಿ ನಿಂತು ಲೋಕ ಕಲ್ಯಾಣವನ್ನು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಹೊತ್ತಿದ್ದಾಳೆ ಹೇಳುವಂತಹದ್ದನ್ನು ತಿಳಿದುಕೊಂಡಂತಹ ಶಂಕರಾಚಾರ್ಯರು ಶ್ರೀಚಕ್ರ ಸಹಿತವಾಗಿರತಕ್ಕಂತಹ ಮೂಕಾಂಬಿಕಾಯನ್ನ ಪ್ರತಿಷ್ಠಾಪನೆಯನ್ನು ಮಾಡಿದರು. ಇಲ್ಲಿ ಶ್ರೀಚಕ್ರ ಅದ್ಭುತವಾಗಿರತಕ್ಕಂತಹದ್ದು. ಸ್ವಯಂ ಮಹಾವಿದ್ಯಾ ಉಪಾಸಕರಾಗಿರತಕ್ಕಂತಹ ಆದಿಶಂಕರಾಚಾರ್ಯರಿಂದ ಅವರ ಕರಕಮಲದಿಂದಲೇ ಪ್ರತಿಷ್ಠಾಪಿಸಲ್ಪಟ್ಟಂತಹ ಅದ್ಭುತವಾಗಿರತಕ್ಕಂತಹ ಶ್ರೀಚಕ್ರ ಈ ಸನ್ನಿಧಾನದಲ್ಲಿ ಸದಾಕಾಲದಲ್ಲೂ ಕಂಗೊಳಿಸ್ತಾ ಇರ್ತದೆ. ಆ ಶ್ರೀಚಕ್ರಕ್ಕೆ ಪ್ರಾತಃ ಕಾಲದಲ್ಲಿ, ಮಧ್ಯಾಹ್ನ ಕಾಲದಲ್ಲಿ ಮತ್ತು ಸಾಯಂಕಾಲದಲ್ಲಿ ಶ್ರೀಚಕ್ರ ಅರ್ಚನೆ ಇರ್ತದೆ. ಪ್ರಧಾನ ಆಚಾರ್ಯರು, ಪ್ರಧಾನ ಅರ್ಚಕರು ಅದಕ್ಕೆ ಶಾಸ್ತ್ರಬದ್ಧವಾಗಿ ಚತುರಾಮ್ನಾಯ ಕ್ರಮದಲ್ಲಿ ವಿಶೇಷವಾಗಿ ಶ್ರೀಚಕ್ರ ಉಪಾಸನೆಯನ್ನು ಮಾಡಿ ದೇವಿಗೆ ಅರ್ಚನೆಯನ್ನು ಮಾಡುವುದರ ಮೂಲಕವಾಗಿ ದೇವಿಯನ್ನ ಸಂತೋಷಗೊಳಿಸ್ತಾರೆ. ಇದು ಶಂಕರಾಚಾರ್ಯರು ಪ್ರತಿಷ್ಠಾಪಿಸಲ್ಪಟ್ಟ ನಂತರದಲ್ಲಿ ಅಲ್ಲಿಯೇ ಸ್ಥಳೀಯವಾದಂತಹ ಅರ್ಚಕರ ಪರಂಪರೆ ಅಂದ್ರೆ ಅಲ್ಲೇ ಅರ್ಚಕರ ಕುಟುಂಬಗಳು ಸಾಕಷ್ಟಿದ್ದಾವೆ. ಆ ದೇವಿಗೆ ನಡೆದು ಬಂದಂತಹ ಕುಟುಂಬಗಳು, ಆ ಕುಟುಂಬದವರೇ ದೇವಿಯ ಅರ್ಚನೆಯನ್ನು ಮಾಡಿಕೊಂಡು ಬಂದಿರತಕ್ಕಂತಹದ್ದು. ಶುದ್ಧವಾದಂತಹ ಮಡಿಯಿಂದ, ಶುದ್ಧವಾದಂತಹ ಆಚಾರದಿಂದ, ಶುದ್ಧವಾದಂತಹ ಮಂತ್ರಾದಿಗಳಿಂದ ದೇವಿಯನ್ನ ಆರಾಧನೆ ಮಾಡುವುದರಿಂದ ಆ ದೇವಿಯ ಸನ್ನಿಧಾನ ಅಪಾರವಾದಂತಹ ಕೀರ್ತಿಯನ್ನು ಹೊಂದಿರತಕ್ಕಂತಹದ್ದಿದೆ. ಎಲ್ಲಿ ಸಕ್ಕರೆ ಇರ್ತದೆಯೋ ಅಲ್ಲಿ ಇರುವೆಗಳ ಕಾಟ. ಅದೇ ರೀತಿಯಲ್ಲಿ ಎಲ್ಲಿ ಶಕ್ತಿ ಇದೆಯೋ ಅಲ್ಲಿ ಭಕ್ತಾದಿಗಳು ಬಂದೇ ಬರ್ತಾರೆ. ಇಲ್ಲಿ ಮೂಕಾಂಬಿಕೆಯಲ್ಲಿ ಇರತಕ್ಕಂತಹ ಶಕ್ತಿ ಶ್ರೀ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರ ಶಕ್ತಿ. ಈ ತ್ರಿಶಕ್ತಿಗಳ ಸಮೂಹವೇ ಶ್ರೀಚಕ್ರವಾಗಿರತಕ್ಕಂತಹದ್ದು. ಆದ್ದರಿಂದ ಪ್ರತಿನಿತ್ಯವೂ ದೇವಿಯ ದರ್ಶನವನ್ನು ಮಾಡುವುದರಿಂದ ಸುಲಭವಾಗಿ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಎಷ್ಟೋ ಜನ ಬಡವರಿರ್ತಾರೆ, ಮಧ್ಯಮ ವರ್ಗದವರಿದ್ದಾರೆ, ಶ್ರೀಮಂತರಿದ್ದಾರೆ. ಶ್ರೀಮಂತರು ರಥೋತ್ಸವಾದಿಗಳನ್ನೆಲ್ಲ ಮಾಡಿಸ್ತಾರೆ, ಆದರೆ ಬಡವರಿಗೆಲ್ಲ ಎಲ್ಲಿ ಸಾಧ್ಯ? ಅವರು ತಮ್ಮ ಕೈಲಾದ ಸೇವೆ ಅಂದರೆ ಸಿಂಗಾರ ಸಮರ್ಪಣೆ, ಜೊತೆಯಲ್ಲಿ ಕುಂಕುಮಾರ್ಚನೆ ಅಷ್ಟು ಮಾಡುವಾಗಲೇ ಅವರಿಗೆ ಸಾಕು ಸಾಕಾಗಿ ಹೋಗ್ತದೆ. ಆದ್ರೆ ದೇವಿಯ ಪ್ರಸಾದ ಒಂದು ಸಾರಿ ಸನ್ನಿಧಾನಕ್ಕೆ ಹೋಗಿ ಬಂದ್ರೆ ಒಂದು ವರ್ಷಗಳವರೆಗೆ ಬರತಕ್ಕಂತಹ ಆಪತ್ತುಗಳನ್ನೆಲ್ಲವನ್ನೂ ದೂರ ಮಾಡುವಷ್ಟು ಸಾಮರ್ಥ್ಯ ಇದೆ. ಅಷ್ಟು ಶಕ್ತಿ ಸಂಪನ್ನತೆ ಆಗಿರತಕ್ಕಂತಹ ಮೂಕಾಂಬಿಕೆಯ ದರ್ಶನವನ್ನ ಮಾಡ್ಕೊಳ್ಳಿ, ಸುಲಭವಾಗಿ ಪರಿಹಾರವನ್ನ ಕಂಡುಕೊಳ್ಳಿ. ನಿಮಗೆ ಚಂಡಿಕಾ ಹೋಮ ಮಾಡ್ಲಿಕ್ಕಾಗಿಲ್ವೇ? ಚಂಡಿಕಾ ಪಾರಾಯಣವನ್ನು ಮಾಡಿಸಿ. ಚಂಡಿಕಾ ಪಾರಾಯಣವನ್ನು ಮಾಡಿಸ್ಲಿಕ್ಕಾಗಿಲ್ವೇ? ದುರ್ಗಾ ಸೂಕ್ತ ಪಾರಾಯಣವನ್ನು ಮಾಡಿಸಿ. ಅದು ಯಾವುದೂ ಆಗದೇ ಇದ್ದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸ್ಕೊಳ್ಳಿ. ಭಗವತಿ ಅನುಗ್ರಹ ಸದಾ ಕಾಲದಲ್ಲೂ ತಮಗೆಲ್ಲ ಇರ್ತದೆ. ಶುಭ ವಸ್ತು.
1: ಓಕೆ ಸರ್, ತುಂಬಾ ಚೆನ್ನಾಗಿ ದೇವಾಲಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಕೇಳಿದ್ರಲ್ವ ಸ್ನೇಹಿತರೆ, ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಚಕರಾಗಿರುವಂತಹ ಅರವಿಂದ್ ಅವರು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರು ಅಲ್ವಾ. ಹಾಗೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಹಾಗೆ ಕೊಲ್ಲೂರು ಮೂಕಾಂಬಿಕೆ ದೇವಾಲಯಕ್ಕೆ ಹೋಗ್ಬೇಕು ಅಂದ್ರೆ ಹೇಗೆ ಹೋಗ್ಬೇಕು, ಸುತ್ತಮುತ್ತಲು ಯಾವೆಲ್ಲ ಸ್ಥಳಗಳನ್ನ ವೀಕ್ಷಿಸಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದದ್ದು ಕೊಲ್ಲೂರಿನ ಬಗ್ಗೆ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಬಗ್ಗೆ ತಿಳಿಸ್ತಾ ಇದ್ದೆ. ಹಾಗೆಯೇ ಈ ಒಂದು ದೇವಾಲಯವು ಸೌಪರ್ಣಿಕ ನದಿಯ ದಂಡೆಯ ಮೇಲಿರುವ ಈ ದೇವಾಲಯವು ಸುಂದರವಾದ ಕೊಡಚಾದ್ರಿ ಬೆಟ್ಟದ ತಪ್ಪಲಿನಲ್ಲಿ ಇದೆ. ಬೆಳಗ್ಗೆ 5:00 ಮಧ್ಯಾಹ್ನ 1:30 ಮತ್ತು ಮಧ್ಯಾಹ್ನ 3:00 to 5:00 ದೇವಸ್ಥಾನ ಓಪನ್ ಇರುತ್ತೆ. ಸಂಜೆ 5:00 ರಾತ್ರಿ 9:00 ಓಪನ್ ಇರೋದನ್ನು ನೋಡಬಹುದು. ಆ ಟೈಮ್ನಲ್ಲಿ ದರ್ಶನ ಇರುತ್ತೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಇದು 147 ಕಿಲೋಮೀಟರ್ ದೂರದಲ್ಲಿ ಇದ್ರೆ, ಸಮೀಪದ ರೈಲು ನಿಲ್ದಾಣ ಅಂತ ಹೇಳಿದ್ರೆ ಬೈಂದೂರು ರೈಲು ನಿಲ್ದಾಣ ಅಥವಾ ಇದು ಕುಂದಾಪುರದ ಬಳಿ ಇದೆ. ಇದು 29 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ರಸ್ತೆ ಮೂಲಕ ಹೋಗ್ತೀರಾ ಅಂದ್ರೆ ಉಡುಪಿಯಿಂದ ಸುಮಾರು 75 ಕಿಲೋಮೀಟರ್, ಮಂಗಳೂರಿನಿಂದ 130 ಕಿಲೋಮೀಟರ್ ದೂರದಲ್ಲಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಕೊಲ್ಲೂರಿಗೆ ನೇರ ಬಸ್ ಸೌಲಭ್ಯ ಕೂಡ ಇದೆ. ಹಾಗೆ ಇಲ್ಲಿಗೆ ಹೋದ್ರೆ ಇನ್ನು ಯಾವೆಲ್ಲ ಸ್ಥಳಗಳಿಗೆ ಹೋಗಬಹುದು ಅಂತ ನೋಡುದಾದ್ರೆ, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಸುತ್ತಮುತ್ತಲೂ ಭೇಟಿ ನೀಡೋದಕ್ಕೆ ಹಲವಾರು ಸುಂದರವಾಗಿರೋ ತಾಣಗಳು ಇದೆ. ಮುಖ್ಯವಾಗಿ ಕೊಡಚಾದ್ರಿ ಬೆಟ್ಟ, ಇದು ದೇವಸ್ಥಾನದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ. ಇದು ಸುಂದರವಾದ ಪರ್ವತ, ಇಲ್ಲಿ ದಟ್ಟವಾದ ಕಾಡು ಮತ್ತು ಸೂರ್ಯಾಸ್ತದ ಸುಂದರ ನೋಟವನ್ನು ಕಾಣಬಹುದಾಗಿದೆ. ಹಾಗೆಯೇ ಸೌಪರ್ಣಿಕಾ ನದಿ ದೇವಸ್ಥಾನದ ಪಕ್ಕದಲ್ಲೇ ಹರಿಯುವ ಪವಿತ್ರ ನದಿ, ಭಕ್ತರು ಇಲ್ಲಿಗೆ ಪವಿತ್ರ ಸ್ನಾನವನ್ನು ಮಾಡೋದಕ್ಕೆ ಬರ್ತಾರೆ. ಹಾಗೆ ಮರವಂತೆ ಬೀಚ್ ಇದೆ ಕೊಲ್ಲೂರು ದೇವಸ್ಥಾನದಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಒಂದೆಡೆ ಅರಬ್ಬಿ ಸಮುದ್ರ, ಇನ್ನೊಂದೆಡೆ ಸೌಪರ್ಣಿಕಾ ನದಿ ಹರಿಯುವ ಅದ್ಭುತ ದೃಶ್ಯವನ್ನು ನೋಡಬಹುದು. ಹಾಗೆ ಮುರುಡೇಶ್ವರ ವಿಶ್ವದ 2ನೇ ಅತಿ ಎತ್ತರದ ಶಿವನ ಪ್ರತಿಮೆ ಇದೆ. ಇದು ಕೊಲ್ಲೂರಿನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಅರಿಶಿನಗುಂಡಿ ಜಲಪಾತ, ಕೊಡಚಾದ್ರಿ ಕಾಡಿನಲ್ಲಿರುವ ಸುಂದರವಾದ ಜಲಪಾತ, ಟ್ರಕ್ಕಿಂಗ್ ಮಾಡಲು ಇದು ಹೇಳಿ ಮಾಡಿಸಿದ ಜಾಗ ಅಂತಲೇ ಹೇಳಬಹುದು. ಈ ಎಲ್ಲ ಸ್ಥಳಗಳಿಗೆ ಕೂಡ ನೀವು ಭೇಟಿಯನ್ನು ನೀಡಬಹುದಾಗಿದೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686096860962799 ಈ ಸಂಖ್ಯೆಗೆ ತಿಳಿಸಬಹುದಾಗಿದೆ. ಜೊತೆಗೆ ನೀವು ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ಗೆ ಹೋಗಿದ್ರೆ, ನಿಮ್ಮ ಮನೆಯ ಸುತ್ತಮುತ್ತಲೂ ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಇದ್ರೆ ಅಥವಾ ಹಿಡನ್ ಪ್ಲೇಸ್ ಇದ್ರೆ ಅದರ ಬಗ್ಗೆ ಕೂಡ ನಮ್ಮ ಸಂಖ್ಯೆ 9686096260279 ಈ ಸಂಖ್ಯೆಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಕೂಡ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೇ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಒಬ್ಬ ಮಹಾನ್ ವ್ಯಕ್ತಿ ಈ ಮಾತನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಏನಪ್ಪ ಅಂದರೆ, ಒಂದು ವೇಳೆ ಭಿಕ್ಷಾ ಪಾತ್ರೆ ತುಂಬಬಹುದು, ಆದರೆ ಇಚ್ಛಾ ಪಾತ್ರೆ ಯಾವತ್ತೂ ತುಂಬುವುದಿಲ್ಲ. ಇರುವುದರಲ್ಲಿ ಸಂತೋಷವಾಗಿರುವುದು ಪರಮ ಸುಖ ಅಂತ ಹೇಳ್ತಾರೆ ಒಬ್ಬ ಮಹಾನ್ ವ್ಯಕ್ತಿ. ಕೇಳಲಿಕ್ಕೆ ತುಂಬಾ ಸರಳವಾಗಿದ್ದಾವೆ ಈ ಪದಗಳು ಅಲ್ವಾ? ಆದರೆ ಅದರ ಬಗ್ಗೆ ಅರ್ಥ ಮಾಡಿಕೊಂಡಾಗ ಜೀವನದ ಪರಮ ಸುಖದ ಬಗ್ಗೆ ಅರ್ಥವಾಗ್ತಾ ಹೋಗುತ್ತೆ. ಒಂದು ವೇಳೆ ಭಿಕ್ಷಾ ಪಾತ್ರೆ ತುಂಬಬಹುದು, ಆದರೆ ಇಚ್ಛಾ ಪಾತ್ರೆ ಯಾವತ್ತೂ ತುಂಬುವುದಿಲ್ಲ ಅಂತ. ಅಕಸ್ಮಾತಾಗಿ ನಮ್ಮ ಒಂದು ಇಚ್ಛಾ ಪಾತ್ರೆಗಳು ತುಂಬಿಬಿಟ್ರೆ ಅಲ್ಲಿ ನಮ್ಮ ಒಂದು ಸಂತೋಷ, ಸುಖ, ನೆಮ್ಮದಿ ಎಲ್ಲವೂ ಕೂಡ ಇರುತ್ತೆ. ಆದರೆ ಮನುಷ್ಯ ಅನ್ನುವಂತಹ ಜೀವಿಗೆ ಈ ಇಚ್ಛಾ ಪಾತ್ರೆಗಳು ಬಹುಬೇಗ ತುಂಬೋದಿಲ್ಲ ಅಂದ್ಕೊಳ್ತೀನಿ. ಯಾಕಪ್ಪ ಅಂದರೆ, ಇಷ್ಟಿದ್ರೆ ಮತ್ತಷ್ಟು ಬೇಕು ಅನ್ನುವಂತಹ ಆಸೆ, ಮತ್ತಷ್ಟು ಇದ್ದರೆ ಮಗದಷ್ಟು ಬೇಕು ಅನ್ನುವಂತಹ ಆಸೆ. ಈ ಆಸೆ ಆಸೆ ಆಸೆ ಆಸೆ ದುಃಖಕ್ಕೆ ಮೂಲ ಕಾರಣ ಅಂತ ಗೊತ್ತಿದ್ರೂ ಕೂಡ ಆಸೆ ಪಡೋದ್ರಲ್ಲಿ ಏನು ತಪ್ಪು? ಮನುಷ್ಯಾಗಿ ಹುಟ್ಟಿದ ಮೇಲೆ ಆಸೆ ಪಡಬಾರ್ದ ಅನ್ನುವಂತಹ ಮಾತುಗಳನ್ನು ಕೂಡ ನಾವು ಸಹಜವಾಗಿ ಕೇಳಿರ್ತೀವಿ. ಆದರೆ ಆ ಆಸೆ ಮಿತಿ ಮೀರಿದ್ದಲ್ಲಿ, ನಮ್ಮ ಅಳತೆಗೆ ಮೀರಿದ್ದಲ್ಲಿ ಅಲ್ಲಿ ಸಹಜವಾಗಿ ಕಟ್ಟಿಟ್ಟ ಬುತ್ತಿ ಕಷ್ಟ ಅನ್ನುವಂಥದ್ದು. ಇರುವುದೆಲ್ಲವ ಬಿಟ್ಟು ಇರುದರೆಡೆಗೆ ಜೀವನ ಅಂತ ಒಂದು ಮಾತಿದೆ. ಖಂಡಿತವಾಗ್ಲೂ ಸ್ನೇಹಿತರೆ, ಇರೋದ್ರಲ್ಲಿ ಜೀವನವನ್ನು ನಡೆಸ್ಕೊಳ್ತಾ ಖುಷಿ ಪಡ್ತಾ, ಅಂದರೆ ನಾವು ಇದ್ದಾಗೆ ಇರಬೇಕು ಅಂತ ಏನಿಲ್ಲ. ದಿನಕ್ಕಿಂತ ದಿನಕ್ಕೆ ಬೆಳೀತಾ ಹೋಗ್ಬೋದು, ಶ್ರೀಮಂತರಾಗ್ಬೋದು, ಒಂದು ಒಳ್ಳೆಯ ಜೀವನವನ್ನು ಕೂಡ ನಾವು ಕಟ್ಕೊಳ್ಬೋದು. ಆದರೆ ಆ ಜೀವನವನ್ನು ಯಾವ ರೀತಿ ಯಾವ ಬಗೆಯಲ್ಲಿ ಕಟ್ಕೊಳ್ತೀವಿ ನಡೆಸ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಪ್ರಾಮಾಣಿಕವಾಗಿ ನಮ್ಮ ಇರುವಂತಹ ಸಂಪಾದನೆಯಲ್ಲೇ ನಾವು ಬೆಳೀತಾ ಹೋದರೆ ಅದು ತುಂಬಾ ಒಳ್ಳೆಯದು. ಈ ಕಳ್ತನ ಮಾಡಿ, ಸುಲಿಗೆ ಮಾಡಿ, ಮೋಸ ಮಾಡಿ, ಸಾಲ ಮಾಡಿ, ತಪ್ಪುಗಳನ್ನು ಮಾಡ್ತಾ ಮಾಡ್ತಾ ಬೆಳೆಯೋದಿದೆ ಅಲ್ವಾ, ಅದು ನಮಗೆ ನಾವು ಮಾಡಿಕೊಳ್ಳುವಂತಹ ಮೋಸ. ಇಲ್ಲಿ ಶ್ರೀಮಂತರಾಗುವುದು, ಶ್ರೀಮಂತ ವ್ಯಕ್ತಿ ಆಗುವುದು ಪ್ರತಿಯೊಬ್ಬರ ಕನಸು ಆಗಿರುತ್ತೆ. ಆ ಕನಸುಗಳನ್ನು ನನಸು ಮಾಡಿಕೊಳ್ಳುವಲ್ಲಿ ನಮ್ಮ ಆಯ್ಕೆಗಳು ಯಾವ ರೀತಿ ಇರ್ತವೆ ಅನ್ನೋದು ಇಲ್ಲಿ ತುಂಬ ಮುಖ್ಯ ಆಗುತ್ತೆ ಅಲ್ವಾ? ಸೊ ಅದಕ್ಕೆ ಒಬ್ಬ ಮಹಾನ್ ವ್ಯಕ್ತಿ ತುಂಬ ಚೆನ್ನಾಗಿ ಹೇಳಿದ್ದಾರೆ, ಒಂದು ವೇಳೆ ಭಿಕ್ಷಾ ಪಾತ್ರೆ ತುಂಬಬಹುದು, ಆದರೆ ಈ ಇಚ್ಛಾ ಪಾತ್ರೆ ಯಾವತ್ತೂ ತುಂಬೋದಿಲ್ಲ. ಇರುವುದರಲ್ಲೇ ಸಂತೋಷವಾಗಿರುವುದು ಪರಮ ಸುಖ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಆದಷ್ಟು ಈ ಇಚ್ಛಾ ಪಾತ್ರೆಗಳು ತುಂಬ್ತಾ ಹೋಗಲಿ, ಕೆಲವೊಂದು ಇಚ್ಛೆಗಳು ಕಡಿಮೆ ಮಾಡ್ಕೊಳ್ತಾ ಇನ್ನೂ ಕೆಲವೊಂದು ಇಚ್ಛೆಗಳನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗೋಣ. ಈ ಪ್ರೀತಿ, ವಿಶ್ವಾಸ, ನಂಬಿಕೆ, ಸುಖ, ಸಂತೋಷ, ಈ ರೀತಿಯ ಇಚ್ಛೆಗಳನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಇಂದುಮತಿ ಮ್ಯಾಡಮ್ ಅವರು ಅವರೇ ಬರೆದಂತಹ ಕತೆಗಳನ್ನು ತಿಳಿಸ್ತಾ ಇದ್ದಾರೆ. ಅದು ಯಾವ ಕತೆ ಅನ್ನೋದನ್ನ ಇಂದುಮತಿ ಮೇಡಮ್ ಅವರಿಂದ ಕೇಳೋಣ.
6: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ಶಿವಮೊಗ್ಗದಿಂದ ಇಂದುಮತಿ. ಈ ದಿನ ನಾನು ಫಿಲ್ಮ್ ರೇಡಿಯೋ ವಾಹಿನಿಯಲ್ಲಿ ಹ್ಯಾಪಿ ಜರ್ನಿ ಎನ್ನುವ ಕಥೆಯನ್ನು ಹೇಳ್ತಾ ಇದ್ದೇನೆ. ಕಥೆಯ ಶೀರ್ಷಿಕೆ ಹ್ಯಾಪಿ ಜರ್ನಿ. ಮದುವೆಯು ಅದ್ದೂರಿಯಿಂದ ನಡೆದು ಎಲ್ಲ ನೆಂಟರಿಷ್ಟರು ಅವರವರ ಮನೆಗಳಿಗೆ ಹೊರಟರು. ಆದರೆ ಮನೆಗೆ ಬಂದಿದ್ದ ನೆಂಟರಿಷ್ಟರಲ್ಲಿ 10 ಜನರು ಟ್ರಿಪ್ಗೆಂದು ಹೊರಟರು. ದಾರಿ ಖರ್ಚಿಗೆಂದು ಮದುವೆ ಮನೆಯಲ್ಲಿ ತಿಂಡಿಗಳನ್ನು ತೆಗೆದುಕೊಂಡರು. ದೊಡ್ಡ ದೊಡ್ಡ ಕಾರುಗಳು ಹೊರಟಿತು. ಎಲ್ಲರಿಂದ ಹ್ಯಾಪಿ ಜರ್ನಿ ಎಂದು ಕೈ ಬೀಸಿ ಕಳಿಸಿಕೊಟ್ಟರು. ಕಾರು ಸಿಟಿಯನ್ನು ಹಿಂದಕ್ಕೆ ಹಾಕಿ ಕಾಡು ಮಾರ್ಗ ಅನುಸರಿಸಿ ಹೋಯಿತು. ಮುಂದೆ ಮುಂದೆ ಕಾರು ಹೋಗುತ್ತಿದ್ದಂತೆ ಎಲ್ಲರೂ ಅಂತ್ಯಾಕ್ಷರಿ, ಹಾಡು, ಹರಟೆ, ಒಬ್ಬರಿಗೊಬ್ಬರು ಕಾಲೆಳೆಯುವುದು ಅಂತೂ ಸುಖಕರ ಪ್ರಯಾಣ ಆಗಿತ್ತು. ಮಧ್ಯ ಮಧ್ಯದಲ್ಲಿ ಬಿಸಿ ಚಹಾ, ಕಾಫಿ, ಬೋಂಡ, ಮಸಾಲೆ ಮಂಡಕ್ಕಿ ಅಂತ ಸೇವನೆಯೂ ಆಯಿತು. ಇದ್ದ ಗುಂಪಲ್ಲಿ ಸ್ವಲ್ಪ ವಯಸ್ಸಾದವರೆಂದರೆ ಮೀನಾಕ್ಷಿ. ಮಾತು ತೆಗೆದರು. ಅಲ್ಲ ಕಂಡ್ರೆ, ನಾವು ಇರುವುದು ಕರ್ನಾಟಕದಲ್ಲಿ, ಮಾತಾಡುವುದು ಕನ್ನಡ, ಗಾಳಿ ನೀರು ಬೆಳಕು ಎಲ್ಲ ಕನ್ನಡ ನಾಡಿನಲ್ಲಿಯೇ, ಆದರೂ ಒಬ್ಬರಾದರೂ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ಅಂತ ಶುಭ ಹಾರೈಸಿಲ್ಲ. ಎಲ್ಲರೂ ಇಂಗ್ಲೀಷ್ನಲ್ಲಿ ಹ್ಯಾಪಿ ಜರ್ನಿ ಅಂತ ಹೇಳಿದರಲ್ಲ ಅಂತ. ಹೌದು ಕಣಿ ಮೀನಾಕ್ಷಿ, ಇದೋ ನೋಡು ನಿನಗೂ ಹ್ಯಾಪಿ ಜರ್ನಿ ಎಂದಾಗ ಮೀನಾಕ್ಷಿ ಮುಖ ಮೊದಲೇ ಕೆಂಪೇರಿತ್ತು. ಈಗ ಅವರೆಲ್ಲರ ಕೀಟಲೆಗೆ ಅವರ ಮುಖ ಮತ್ತು ಕೆಂಪಾಯಿತು. ಅಲ್ಲದೆ ನೀನು ಪ್ರಕೃತಿ ಪರಿಸರ ಮಾತುಕತೆಯಲ್ಲಿ ಎಂಜಾಯ್ ಮಾಡಿಕೊಂಡು ಹೋಗೋಣ, ಯಾರಿಗೂ ಬೇಕಾಗಿಲ್ಲ ಈ ಸುಧಾರಣೆ ಏಕೆ ಮಾಡುತ್ತಿ, ಯಾರಿಗೂ ಬೇಕಿರದ ಈ ಸುಧಾರಣೆ ನೀನಿಗೇಕೆ ಅಂದಾಗ ಪಕ್ಕದಲ್ಲಿ ಕುಳಿತವಳ ಮಾತು ನಿಜವೆನಿಸಿತು. ತಾನು ಸಹ ಕಾರಿನಲ್ಲಿ ಹಾಕಿದ್ದ ಹಾಡಿನಿಗೆ ತಾನು ಕೈ ಮೈ ಆಡಿಸಿದಳು. ಅರೆ, ಅಲ್ಲಿ ನೋಡ್ರೆ ಪ್ರಕೃತಿ ಸೌಂದರ್ಯ ಎಷ್ಟು ಚೆನ್ನಾಗಿದೆ, ಕಾರು ನಿಲ್ಲಿಸಿ ಒಂದೆರಡು ಸೆಲ್ಫಿ ತೆಗೆದುಕೊಳ್ಳೋಣ ಎಂದಾಗ ಮುಖ ಕೂದಲು ಸರಿ ಮಾಡಿಕೊಂಡು ಕೆಳಗಿಳಿದರು. ಅಲ್ಲಲ್ಲಿ ನಾನಾ ಪೋಸ್ಗಳಲ್ಲಿ ಸೆಲ್ಫಿ ಮೂಡಿತು. ಪ್ರಯಾಣಿಕರಲ್ಲಿ ಯಾರಿಗೂ ತಮ್ಮ ತಮ್ಮ ಸಂಸಾರದ ಮಕ್ಕಳನ್ನು ಅಣ್ಣು ಮರೆತು ಪ್ರಯಾಣದಲ್ಲಿ ತಲ್ಲೀನರಾಗಿದ್ದರು. ಏತನು, ನೀನು ಹೇಗೂ ಡ್ಯಾನ್ಸ್ ಮಾಡ್ತೀಯಲ್ಲ, ಅದೇ ರೀತಿ ಫೋಸ್ನಲ್ಲಿ ಫೋಟೋ ತೆಗೆಸಿಕೊಳ್ಳೆ ಎಂದಾಗ ಅವಳು ಮರುಮಾತಾಡದೆ ವಿವಿಧ ಭಂಗಿಗಳಲ್ಲಿ ಫೋಟೋ ಕ್ಲಿಕ್ ಆಯಿತು. ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಅವರೆಲ್ಲರ ಮಧ್ಯೆ ಮೌನ ಆವರಿಸಿತು. ಅರಚುವ ಫೋನ್ಗಳು ಸಹ ನಿಶ್ಶಬ್ದವಾದವು. ಯಾಕೋ ಎಲ್ಲ ಅಸಹನೀಯವೆನ್ನಿಸಿತು. ಸುಮ್ಮನಿರದ ಡ್ರೈವರ್, ಅರೆ ಯಾಕೆ ಇಷ್ಟು ಸೈಲೆಂಟಾಗಿ ಇದ್ದೀರಿ, ಹ್ಯಾಪಿ ಜರ್ನಿ ಎಂದಾಗ ಎಲ್ಲರೂ ಮುಖಮುಖ ನೋಡಿಕೊಂಡರು. ಅಷ್ಟರಲ್ಲಿಯೇ ಒಂದು ಸುಂದರ ಸ್ಥಳ ಬಂದಿತು. ಎಲ್ಲರ ಹೊಟ್ಟೆ ಮದುವೆ ಮನೆಯಿಂದ ತಂದಿದ್ದ ತಿಂಡಿಗಳು ಹೊಟ್ಟೆಯ ಪಾಲಾದವು. ಜೊತೆಗೆ ಡ್ರೈವರ್ ಸಹ ಎಲ್ಲರಂತಲ್ಲ, ಜಾಲಿ ಮನುಷ್ಯ. ನಗು ಹರಟೆ ತಮಾಷೆಯಲ್ಲಿ ಅವನೂ ಸೇರಿಕೊಂಡನು.
5: ಖಂಡಿತವಾಗ್ಲೂ ನಾವು ಎಲ್ಲಿಗಾದರೂ ಪ್ರವಾಸಕ್ಕೆ ಅಂತ ಹೊರಟಾಗ ಅಲ್ಲಿ ಒಂದಿಷ್ಟು ಖುಷಿ ಇರುತ್ತೆ, ಜೊತೆಗೆ ಆ ಸ್ಥಳವನ್ನು ನೋಡುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ. ಸಹಜವಾಗಿ ಒಂಡೆ ಪಿಕ್ನಿಕ್ ಇರ್ಬೋದು, ಲಾಂಗ್ ಟ್ರಿಪ್ ಇರ್ಬೋದು, ಇವೆಲ್ಲವೂ ಕೂಡ ಖುಷಿ ತರುವಂಥದ್ದು. ಬಂಧು ಬಳಗದವರ ಜೊತೆ, ಸ್ನೇಹಿತರ ಜೊತೆ, ಕುಟುಂಬದವರ ಜೊತೆ ಒಂದು ಆತ್ಮೀಯ ಬಂಧವನ್ನು ಬೆಳೆಸತ್ತೆ. ಈ ಕೆಲಸ ಮಾಡಿ ಮಾಡಿ ಈ ಕೆಲಸದ ಟೆನ್ಷನ್ನಲ್ಲೇ ಇರುವಂತಹ ಮನಸ್ಸುಗಳಿಗೆ ಒಂದಿಷ್ಟು ಉಲ್ಲಾಸ ಉತ್ಸಾಹ ಕೊಡುತ್ತೆ ಈ ಪ್ರವಾಸದ ದಿನಗಳು. ಹಾಗೆ ಹೊಸ ಹೊಸ ಸ್ಥಳಗಳನ್ನು ನೋಡಿ ಮತ್ತಷ್ಟು ಅದ್ರ ಬಗ್ಗೆ ನಾಲೆಡ್ಜು ಕೂಡ ಬೆಳೀತಾ ಹೋಗುತ್ತೆ. ಇಲ್ಲಿ ಕೂಡ ಒಂದಷ್ಟು ಜನ ಪ್ರವಾಸಕ್ಕಂತ ಹೊರಟಿದ್ದಾರೆ. ಹಾಗೆ ಒಂದಿಷ್ಟು ಸ್ಥಳಗಳನ್ನು ನೋಡ್ತಾ ಅವರು ತಂದಿರುವಂತಹ ತಿಂಡಿಗಳನ್ನು ಕೂಡ ತಿಂತಾ ಎಂಜಾಯ್ ಮಾಡ್ತಾ ಇದ್ದಾರೆ. ಮುಂದೆ ಕತೆ ಏನಾಗುತ್ತೆ, ಯಾವ ರೀತಿ ಬದಲಾವಣೆ ಆಗತ್ತೆ ಅನ್ನೋದನ್ನು ಇಂದುಮತಿ ಮೇಡಮ್ ಅವರಿಂದ ಕೇಳೋಣ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಇಂದುಮತಿ ಮ್ಯಾಡಮ್ ಅವರು ಹ್ಯಾಪಿ ಜರ್ನಿ ಅನ್ನುವಂತಹ ಸ್ವರಚಿತ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಪ್ರವಾಸಕ್ಕೆ ಅಂತ ಹೊರಟಂತಹ ಸಾಕಷ್ಟು ಜನರು ತುಂಬಾ ಖುಷಿಯಿಂದ ಆ ಸಮಯವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಜೊತೆಗೆ ತಂದಿರುವಂತಹ ಕುರುಕಲು ತಿಂಡಿಗಳನ್ನು ತಿಂತ ಅವರ ಒಂದು ಸಿಹಿ ದಿನಗಳನ್ನು ಮೆಲುಕಾಕ್ತಾ ಇದ್ದಾರೆ. ಜೊತೆಗೆ ಸ್ಥಳಗಳನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಕೂಡ. ಸೊ ಈ ರೀತಿಯಲ್ಲಿ ಕತೆ ಮುಂದುವರಿತಾ ಇದೆ. ಮುಂದೆ ಏನಾಗತ್ತೆ, ಯಾವ ರೀತಿಯಲ್ಲಿ ಬದಲಾವಣೆ ಆಗತ್ತೆ ಅನ್ನೋದನ್ನ ಇಂದುಮತಿ ಮ್ಯಾಡಮ್ ಅವರಿಂದ ಕೇಳೋಣ.
3: ಕಾರ್ ಹೊರಡುವ ಮುನ್ನ ಡ್ರೈವರ್ ಅಂಗಡಿಗೆ ಹೋಗಿ ಸಿಗರೇಟ್ ಸೇದಿ ಬರಲು ಹೋದನು. ಅಲ್ಲಿ ಅಂಗಡಿಯವನು ಸಹ ಹ್ಯಾಪಿ ಜರ್ನಿ ಸರ್ ಎಂದನು. ಅವನು ನಗುತ್ತಾ ನೀರು ಜ್ಯೂಸ್ ತೆಗೆದುಕೊಂಡು ಹೊರಟನು. ಕಾರು ಮುಂದೆ ಸಾಗಿತು. ಇನ್ನು ನಾವು ಬೀಚಿಗೆ ಹೋಗಲು ಎಷ್ಟು ಹೊತ್ತಾಗುತ್ತದೆ ಮೇಡಮ್? ಇನ್ನೂ ಒಂದು ಗಂಟೆ ಅಷ್ಟೆ. ಅಲ್ಲ, ನಾವು ಉಡುಪಿಗೆ ಹೋಗಿ ಕೃಷ್ಣನ ದರ್ಶನ ಮಾಡಿಕೊಂಡೇ ಬೀಚಿಗೆ ಹೋಗಬಹುದಲ್ವಾ ಎಂದ ಮೀನಾಕ್ಷಿಯು. ಏನು ಮಾಡೋದು, ಜನರೇಷನ್ ಗ್ಯಾಂಪ್, ನಮಗೆ ಸಿಕ್ಕಿರುವುದೇ ಕಡಿಮೆ ಸಮಯ, ನಾವು ಎಂಜಾಯ್ ಮಾಡೋ ಟೈಮ್ ಸಿಗಲ್ಲ. ಇಲ್ಲೇ ಮುಗಿಸಿ ನಾವೆಲ್ಲರೂ ಊರಿಗೆ ಹೋಗುವ ತಯಾರಿಯಾಗಬೇಕಲ್ಲ. ಆರಾಮಾಗಿ ಇದ್ದು ಎಂಜಾಯ್ ಮಾಡಿಕೊಂಡು ಹೋಗೋಣ. ಉಡುಪಿ ಶ್ರೀಕೃಷ್ಣ, ನಮ್ಮನ್ನೆಲ್ಲ ಕ್ಷಮಿಸಿ ಬಿಡಪ್ಪ, ಮುಂದಿನ ಸಲ ನಿಮ್ಮನ್ನು ನೋಡಲು ಬರುತ್ತೇವೆ ಎಂದು ನಾಟಕೀಯವಾಗಿ ಮಾತಾಡಿ ಕೈ ಮುಗಿದಳು ತನು. ಶೀತಲ್, ಪ್ರಜ್ಞಾ ಎಲ್ಲರೂ ಮರುಕ್ಷಣದಲ್ಲೇ ಹಾಡು ಡ್ಯಾನ್ಸ್ ಅಂತ ಮೈಮರೆತರು. ಒಂದು ಭಾಗ ಈ ರೀತಿ ಕಾಲ ಕಳೆದರೆ ಸ್ವಲ್ಪ ವಯಸ್ಸಾದವರು ಸಂಸಾರ ತಾಪತ್ರಯ ಅದರಿದರ ಮಾತುಕತೆಯಲ್ಲಿ ಮುಳುಗಿದರು. ಆದರೆ ರುಕ್ಕು ಮಾತ್ರ ಯಾವುದರ ಗೊಡವೆಯೂ ಬೇಡ ಅಂತ ತನ್ನ ಪಾಡಿಗೆ ತಾನಿದ್ದಳು. ಅವಳಿಗೆ ತನ್ನ ಪ್ರಿಯಕರ ಮಾಧವ ಸಿಗದಿದ್ದುದೇ ಚಿಂತೆಯಾಗಿತ್ತು. ಅದೇಕೋ ಅವಳ ನಗೆಯೇ ಬೇಕಿರದೆ ಚಿಂತೆಗೆ ಬರುತ್ತಿತ್ತು. ಅದನ್ನು ಯಾರಲ್ಲಿಯೂ ಹೇಳಿಕೊಳ್ಳದೆ ಮೌನವಾಗಿದ್ದಳು. ಸ್ವಲ್ಪ ಹೊತ್ತಿಗೆ ಎಲ್ಲರೂ ಕಾಯುತ್ತಿದ್ದ ಮಲ್ಪೆ ಬೀಚ್ ಬಂದೇ ಬಿಟ್ಟಿತು. ಮೊದಲು ಏನಾದರೂ ಸ್ವಲ್ಪ ತೆಗೆದುಕೊಳ್ಳೋಣ, ಮೊದಲೇ ಶುಗರ್ ಇದೆ, ಹಸಿವಾಗ್ತಾ ಇದೆ. ಅದೇಕೋ ಈ ದಿನ ತುಂಬ ಹಸಿವು, ರಣಹಸಿವು, ಬಾಯಾರಿಕೆ ಎಂದು ಮೀನಾಕ್ಷಿ ಸುಧಾ ಹೇಳಿದರು. ಅದು ಎಲ್ಲರಿಗೂ ಸರಿ ಅನ್ನಿಸಿತು. ಎಲ್ಲರೂ ಹತ್ತಿರವೇ ಇದ್ದ ಹೋಟಲ್ಲಿಗೆ ಹೋದರು. ಬೇಕಾದ್ದನ್ನೆಲ್ಲ ಆರ್ಡರ್ ಮಾಡಿ ತಿಂದರು. ಎಲ್ಲಿ ಹೋದರಲ್ಲಿ ಹ್ಯಾಪಿ ಜರ್ನಿ, ಎಂಜಾಯ್ ಮಾಡಿ ಎನ್ನುವ ಪದಗಳು ಹೇಳುತ್ತಲೇ ಇದ್ದರು. ಬಂದವರಲ್ಲಿ ಕೆಲವರು ಮನೆಗೆ ಮಕ್ಕಳಿಗೆ ಫೋನ್ ಮಾಡಿದರೆ ಕೆಲವರು ಯಾವುದರ ಪರಿವೆಯೂ ಇಲ್ಲದೆ ತಮ್ಮ ತಮ್ಮ ಸಂತೋಷದಲ್ಲಿ ಮುಳುಗಿದ್ದರು. ಕೊನೆಗೆ ಮಧುಮಕ್ಕಳು ಸಹ ಕರೆ ಮಾಡಿ, ವಿಡಿಯೋ ಕರೆ ಮಾಡಿ ಹ್ಯಾಪಿ ಜರ್ನಿ, ಚೆನ್ನಾಗಿ ಎಂಜಾಯ್ ಮಾಡಿ ಎಂದರು. ಎಲ್ಲರಿಗೂ ಏನೋ ಒಂದು ರೀತಿ ಸಂತೋಷ ಸಂತೃಪ್ತಿ ಇದ್ದಿತು.
2: ಖಂಡಿತವಾಗ್ಲೂ ಔಟ್ಸೈಡ್ ಹೋಗ್ತಾ ಇದ್ದೀವಿ ಅಂತ ಅಂದ್ರೆ ಸಾಕು, ಸಾಕಷ್ಟು ಖುಷಿ ಆಗತ್ತೆ. ಜೊತೆಗೆ ಆ ಸ್ಥಳ ಹೇಗಿರುತ್ತೆ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ನೋಡುವಂತಹ ಆಸೆ ಮತ್ತಷ್ಟು ಹೆಚ್ಚಾಗಿರುತ್ತೆ. ಜೊತೆಗೆ ಎಲ್ಲರೂ ಕೂಡ ಒಟ್ಟಾಗಿ ಹೋಗೋದಿದೆಯಲ್ಲ, ಅದರಲ್ಲಿರುವಂತಹ ಖುಷಿ ಮತ್ತೆ ಯಾವುದರಲ್ಲೂ ಇಲ್ಲ. ಅದ್ರ ಮಧ್ಯೆ ಒಂದು ಹಾಡು, ಹರಟೆ, ಡ್ಯಾನ್ಸು, ಒಂದು ಉತ್ತಮವಾದ ಸಂಗೀತವನ್ನು ಕೇಳೋದು, ಕಷ್ಟ ಸುಖ ವಿಚಾರಿಸ್ಕೊಳ್ಳೋದು, ಎಲ್ಲದೂ ಕೂಡ ಅಲ್ಲಿ ಇಮ್ಮಡಿಗೊಳಿಸುತ್ತೆ. ಜೊತೆಗೆ ಒಂದು ರಿಫ್ರೆಶ್ಮೆಂಟ್ ಕೂಡ ಆಗುತ್ತೆ ಔಟ್ಸೈಡ್ ಹೋಗೋದ್ರಿಂದ. ಸೊ ಇಲ್ಲಿ ಕೂಡ ಸಾಕಷ್ಟು ಖುಷಿಯಿಂದ ಎಲ್ಲರೂ ಕೂಡ ಪ್ರವಾಸಕ್ಕೆ ಹೊರಟು ತಮ್ಮ ಕಷ್ಟ ಸುಖ ವಿಚಾರಿಸ್ಕೊಳ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ. ಮುಂದೆ ಕತೆ ಏನಾಗುತ್ತೆ ಅನ್ನೋದನ್ನು ಕೇಳೋಣ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ಇಂದುಮತಿ ಮ್ಯಾಡಮ್ ಅವರು ಹ್ಯಾಪಿ ಜರ್ನಿ ಅನ್ನುವಂತಹ ಕಥೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಇಲ್ಲಿ ಕೂಡ ಸಾಕಷ್ಟು ಜನರು ಪ್ರವಾಸಕ್ಕೆ ತೆರಳಿದ್ದಾರೆ, ಜೊತೆಗೆ ಖುಷಿಯಿಂದ ಆ ಸಮಯವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಅದ್ರ ಮಧ್ಯೆ ಹಾಡು, ಹರಟೆ, ಡ್ಯಾನ್ಸು, ಸಂಗೀತ ಕೇಳೋದು, ಜೊತೆಗೆ ಕಷ್ಟ ಸುಖ ವಿಚಾರಿಸ್ಕೊಳ್ಳೋದು, ಮಾತಾಡೋದು ಕೂಡ ಇದ್ದೇ ಇದೆ. ಮುಂದೆ ಕತೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ಇಂದುಮತಿ ಮ್ಯಾಡಮ್ ಅವರಿಂದ ಕೇಳೋಣ.
3: ಮೊಬೈಲ್ನಲ್ಲಿ ಚಂದದ ಹಾಡು ಹಾಕಿಕೊಂಡು ವಯಸ್ಸಿನ ಹುಡುಗಿಯರು ಸ್ಟೆಪ್ ಹಾಕಿದರೆ ಸ್ವಲ್ಪ ವಯಸ್ಸಾದವರು ಅದೇ ಗುಂಗಿನಲ್ಲಿ ನೀರಿಗೆ ಇಳಿದರು. ಮೀನಾಕ್ಷಿ ಭಾವನೆಯನ್ನು ತಡೆಯಲಾಗದೆ ನೀರಿನಲ್ಲಿ ಹಾಡು ಗುಣಗುತ್ತಾ ಮುಂದೆ ಮುಂದೆ ಹೋದರು. ಏ ಮೀನಾಕ್ಷಿ, ಮುಂದೆ ಮುಂದೆ ಹೋಗಬೇಡವೇ, ಸಮುದ್ರದಲ್ಲಿನ ಮೀನುಗಳು ನಮ್ಮ ಮೀನನ್ನು ನುಂಗಿಬಿಟ್ಟರೆ? ಜೋಕೆ. ಅವರೆಲ್ಲರೂ ಅವಳ ಮಾತಿಗೆ ನಗೆಯಾಡುತ್ತಾ ಮುಂದೆ ಮುಂದೆ ಹೋಗಿ ಕೈ ಬೀಸಿದರು. ಅಷ್ಟೆ, ಮೀನಾಕ್ಷಿ ನೀರಿನಲ್ಲಿಯೇ ಬಿದ್ದು ಬಿಟ್ಟರು. ಅವರು ಸ್ವಲ್ಪ ದಡೂತಿಯಾದ್ದರಿಂದ ಯಾರಿಗೂ ಅವರನ್ನು ನೀರಿನಿಂದ ಎತ್ತಲು ಆಗಲಿಲ್ಲ. ಅವರನ್ನು ಎಳೆಯಲು ಹೋಗಿ ಜೊತೆಯಲ್ಲಿದ್ದವರೆಲ್ಲ ಬಿದ್ದರು. ಇವರ ಸಾವು ಬದುಕಿನ ಆಟದ ಹೊಯ್ದಾಟವನ್ನು ನೋಡಿ ಜೊತೆಯಲ್ಲಿ ಬಂದಿದ್ದ ಡ್ರೈವರ್ ಸಹ ನೀರಿಗೆ ಇಳಿದರು. ಕೈಗೆ ಸಿಕ್ಕವರನ್ನು ಕೈ ಹಿಡಿದು ಎಳೆದನು. ಬೃಹದಾಗಾತ್ರದ ಅಲೆಯೊಂದು ಅಪ್ಪಳಿಸಿ ಎಲ್ಲರನ್ನೂ ಕೊಚ್ಚಿಕೊಂಡು ಹೋಯಿತು. ಮೊಬೈಲ್ನಲ್ಲಿ ಹಾಡು ಬಂದಾದ ಮೇಲೊಂದರಂತೆ ಬರುತ್ತಿತ್ತು. ಮರಳಿನಲ್ಲಿ ಗುಂಪಿನಲ್ಲಿದ್ದವರು ಬರೆದಿದ್ದನ್ನು ಹ್ಯಾಪಿ ಜರ್ನಿ ಎಂಬ ಬರಹವನ್ನು ಸಣ್ಣ ಅಲೆಯೊಂದು ಹರಿದು ಮರಳ ಅಕ್ಷರವನ್ನು ಅರ್ಧಂಬರ್ಧ ಅಳಿಸಿ ಹಾಕಿತ್ತು. ವಿಷಯ ತಿಳಿದು ಎಲ್ಲರೂ ದಂಡೆಯಲ್ಲಿ ಸುತ್ತುವರಿದರು. ಪೊಲೀಸರು ಬಂದರು. ಅವರ ವಸ್ತುಗಳನ್ನೆಲ್ಲ ತಮ್ಮ ಕೈವಶ ಮಾಡಿಕೊಂಡರು. ಅವಳ ಮೇಲಿದ್ದ ಹ್ಯಾಪಿ ಜರ್ನಿ ಅಕ್ಷರಗಳು ಅರ್ಧ ಅಳಿಸಿ ಅರ್ಧ ನಕ್ಕಂತಿತ್ತು. ಕ್ಷಣ ಮಾತ್ರದಲ್ಲಿ ವಿಷಯ ತಿಳಿಯಿತು. ಎಲ್ಲರೂ ಅಲ್ಲಿಂದ ಹೊರಟರು. ಸಮುದ್ರದಲ್ಲಿದ್ದ ಸಾಹಸಿಗರು ತಮ್ಮ ಜೀವದ ಹಂಗು ತೊರೆದು ಕೆಲವರನ್ನು ಹುಡುಕಿ ತಂದರೆ ಕೆಲವೊಬ್ಬರನ್ನು ಸಮುದ್ರವೇ ವಿಕೃತ ಮಂಥನ ನಡೆಸಿ ಸಾವು ಬದುಕಿನ ಹೊಯ್ದಾಟ ಮಾಡಿ ಸಮುದ್ರವೇ ದಂಡೆ ಮೇಲೆ ಸೇರಿಸಿತ್ತು. ದಂಡೆಯಲ್ಲಿ 11 ಜನರ ಶವವನ್ನು ಮಲಗಿಸಲಾಗಿತ್ತು. ಎಲ್ಲರ ಮೈ ಮೇಲೆ ಬಿಳಿ ಬಟ್ಟೆ ಹೊದಿಸಿದ್ದರು. ಮನೆಯವರೆಲ್ಲರೂ ಸುತ್ತುವರಿದರು. ಚೀರಾಟ, ಅರಚಾಟ, ಚೀತ್ಕಾರಗಳು ಮುಗಿಲು ಮುಟ್ಟುವಂತಿತ್ತು. ಸಮುದ್ರದ ಅಲೆಗಳು ಸಹ ತಮ್ಮ ನರ್ತನದಿಂದ ಮುಗಿಲೆತ್ತರಕ್ಕೆ ಅಲೆ ಚಿಮ್ಮುತ್ತಿತ್ತು. ಎಲ್ಲರೂ ಹ್ಯಾಪಿ ಜರ್ನಿ, ಹ್ಯಾಪಿ ಜರ್ನಿ ಎಂದು ಆಗಸದಲ್ಲಿ ಕೈ ಬೀಸಿದಂತಾಗಿತ್ತು. ಎಲ್ಲವೂ ಅಸ್ಪಷ್ಟ, ಆದರೆ ನೋವು, ಕಿರಿಚಾಟ, ಚೀರಾಟ ಮಾತ್ರ ಮುಗಿಲು ಮುಟ್ಟಿತ್ತು. ನಮಸ್ಕಾರ. ಈ ಹ್ಯಾಪಿ ಜರ್ನಿ ಎನ್ನುವ ಕಥೆಯನ್ನು ಹೇಳಲು ಅವಕಾಶ ಮಾಡಿಕೊಟ್ಟ FM ರೇಡಿಯೋ ವಾಹಿನಿಯವರಿಗೂ, ಮಹಾಲಕ್ಷ್ಮಿ ಮೇಡಮ್ ಅವರಿಗೂ ನಮಸ್ಕಾರ, ಧನ್ಯವಾದಗಳು.
2: ಸೊ ಇಲ್ಲಿ ಹ್ಯಾಪಿ ಜರ್ನಿ ಟ್ರ್ಯಾಜಡಿ ಸ್ಟೋರಿಯಾಗಿ ಬದಲಾವಣೆ ಆಗಿದೆ. ಇಲ್ಲಿ ಹ್ಯಾಪಿ ಜರ್ನಿ ಟ್ರ್ಯಾಜಡಿ ಸ್ಟೋರಿಯಾಗಿದೆ. ಆರಂಭದಲ್ಲಿ ತುಂಬ ಪ್ರವಾಸಕ್ಕೆ ಅಂತ ಬಂದಂತಹ ಸಾಕಷ್ಟು ಜನರು ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾ ಇರ್ತಾರೆ. ಆದರೆ ಬೀಚಿಗೆ ಹೋದಂತಹ ಸಮಯದಲ್ಲಿ ಒಂದಿಷ್ಟು ಆತುರದ ನಿರ್ಧಾರಗಳಿಂದ, ಸೆಲ್ಫಿ ತೆಗೆಯುವಂತಹ ಬರದಿಂದ ಅನಾಹುತ ಕೂಡ ಆಗಿದೆ. ಸೊ ಈ ರೀತಿಯ ಘಟನೆಗಳನ್ನು ಇತ್ತೀಚೆಗೆ ನಾವು ಸಾಕಷ್ಟು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ನ್ಯೂಸ್ಗಳಲ್ಲಿ ಕಾಣ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ಕೂಡ. ಫೇಮಸ್ ಆಗುವಂತಹ ಅವಸರದಲ್ಲಿ, ಸೆಲ್ಫಿ ತೆಗೆಯುವಂತಹ ಹುಚ್ಚಾಟದಲ್ಲಿ, ಏನೋ ಸಾಹಸ ಮಾಡಬೇಕು ಅನ್ನೋ ಒಂದು ಅವಸರದಲ್ಲಿ ಈ ರೀತಿಯ ಅಪಾಯಗಳನ್ನು, ಈ ರೀತಿಯ ಸಮಸ್ಯೆಗಳನ್ನು ನಾವೇ ತಂದೊಡ್ಕೋಬಿಡ್ತೀವಿ. ಜೀವ ಮತ್ತು ಜೀವನ ಎರಡೂ ಕೂಡ ಮುಖ್ಯ. ಖುಷಿಯಾಗಿ ಹೋಗಿ ಖುಷಿಯಾಗಿ ಬಂದರೆ ಮತ್ತಷ್ಟು ಚೆನ್ನಾಗಿರುತ್ತೆ, ಆ ದಿನಗಳು, ಆ ಪ್ರವಾಸ ಮತ್ತಷ್ಟು ಖುಷಿ ಕೊಡತ್ತೆ ಅಂತ ಹೇಳ್ತಾ ಈ ದಿನ ಸ್ವರಚಿತ ಕಥೆಯನ್ನು ತಿಳಿಸಿದಂತಹ ಇಂದುಮತಿ ಮ್ಯಾಡಮ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪ್ಲಾಸ್ಟಿಕ್ ಪರಿಸರದ ಮಹಾಶತ್ರು.
1: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಹಾಗೆ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ, ಎಸ್, ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ನಮ್ಮ ಟಾಪಿಕಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕನ್ನಡ ಸಿನಿಮಾಗಳ ಹಾಡನ್ನು ಹಾಡ್ಬೋದು ಅಂತ ತಿಳಿಸಿದೆ. ಸೊ ಇವತ್ತು ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಹೇಳಿದ ಕೂಡಲೇ ಕಪ್ಪು ಬಿಳುಪು ಆಗಿನ ಕಾಲದ ಮಾಂತ್ರಿಕ ಹಾಡುಗಳನ್ನು ಕೇಳೋದಕ್ಕೆ ತುಂಬ ಸುಂದರವಾಗಿರುತ್ತೆ. ಈ ಹಾಡುಗಳನ್ನು ಕೇಳ್ತಾ ಇದ್ದರೆ ಮನಸ್ಸು ಎಲ್ಲಿಗೋ ಹಾರು ಹೋಗುತ್ತೆ ಅಲ್ವಾ ಸ್ನೇಹಿತರೆ? ಆದರೆ ಒಂದು ಕ್ಷಣ ಯೋಚನೆ ಮಾಡಿ, ಆ ಕಾಲದಲ್ಲಿ ಸ್ಕ್ರೀನ್ ಮೇಲೆ ಬಣ್ಣ ಇರಲಿಲ್ಲ, ಬರೀ ಕಪ್ಪು ಬಿಳುಪು ಮಾತ್ರ ಇರ್ತಾ ಇತ್ತು. ಆದರೆ ಜನರ ಲೈಫ್ ಮಾತ್ರ ಸಖತ್ ಕಲರ್ಫುಲ್ ಆಗಿತ್ತು. ಇವತ್ತು ನಮ್ಮ ಹತ್ರ ಕೈಯಲ್ಲಿರೋ ಮೊಬೈಲ್ನಿಂದ ಹಿಡಿದು ಹಾಕೊಳ್ಳೋ ಬಟ್ಟೆಯವರೆಗೂ ಮಿಲಿಯೇನಿಯಂ ಕಲರ್ಸ್ ಇದ್ದಾವೆ. ಆದರೆ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ನೆಮ್ಮದಿ ಅನ್ನೋ ಬಣ್ಣ ಮಂಗ ಆಗ್ತಾ ಇದೆಯಾ ಅಂತ ಡೌಟು. ಓಕೆನಾ? ಆದರೆ ಇರಲಿ ಬಿಡಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಪ್ಪು ಬಿಳುಪು ಚಿತ್ರದ ಹಾಡುಗಳನ್ನು ಹೇಳಿ ನಮ್ಮ ಮನಸ್ಸನ್ನು ನೀವೆಲ್ಲರೂ ಕೂಡ ಕಲರ್ಫುಲ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಮೊದಲನೇ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
8: ಹಲೋ,
1: ಗುಡ್ ಮಾರ್ನಿಂಗ್.
8: ಗುಡ್ ಮಾರ್ನಿಂಗ್,
1: ಎಸ್, ಮೀನಾ ಮೇಡಮ್.
8: ಫಸ್ಟ್ ಕಾಲರ್?
1: ಎಸ್ ಎಸ್. ಓಕೆ, ತಿಂಡಿ ಆಯ್ತಾ?
8: ತಿಂಡಿ ಆಯ್ತು.
1: ಓಕೆ,
8: ಕಿಚಡಿ.
1: ಕಿಚಡಿ, ಸೂಪರ್ ಸೂಪರ್. ಓಕೆ, ಇವತ್ತಿನ ಟಾಪಿಕ್ ಅಲ್ಲಿ ಕಪ್ಪು ಬಿಳುಪು ಹಾಡುಗಳನ್ನ ಹಾಡಬಹುದು.
8: ಎಲ್ಲಾ ಎವರ್ ಗ್ರೀನ್ ಸಾಂಗ್ಗಳು ಅಲ್ವಾ?
1: ಖಂಡಿತ ಖಂಡಿತ. ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?

ಪತ್ರದಿ ಬರೆದ ಪದಗಳು ಚುಂಬಿಸಿ ಕಳಿಸಿರುವೆ, ಚುಂಬಿಸಿ ಕಳಿಸಿರುವೆ ಪದಗಳು ತುಂಬಿದ ಕಾಣಿದಲ್ಲ ಹೃದಯವೇಡಗಿದಿರಲಿ, ಪದಗಳು ತುಂಬಿದ ಕಾಣಿದಲ್ಲ ಹೃದಯವೇಡ

0: சூப்பர் சூப்பர் ஓகே தேங்க்யூ காணி தங்க ஆகல ஓகே சூப்பர் சூப்பர் தேங்க்யூமா தேங்க்யூ கரை மாடிதிக்கு தன்யவாதகளு ಓಕೆ ಮೀನಾ ಅವರು ತುಂಬ ಚೆನ್ನಾಗಿ ಹಾಡನ್ನ ಹಾಡಿದರು. ನಾ ಮೆಚ್ಚಿದ ಹುಡುಗ ಚಿತ್ರದಿಂದ ಒಂದೊಳ್ಳೆ ಅದ್ಭುತವಾದ ಗೀತೆಯನ್ನು ಹಾಡಿದ್ದಾಯಿತು ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಅವರು ರೆಡಿ ಇದ್ದಾರೆ, ಬನ್ನಿ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
1: ಹಲೋ
0: ನಮಸ್ತೆ.
1: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
0: ಓಕೆ ನಮಸ್ತೆ ಸುಬ್ರಹ್ಮಣ್ಯ ಸರ್, ತಿಂಡಿ ಆಯ್ತಾ?
1: ತಿಂಡಿ ರೆಡಿ ಇದೆ ಮೇಡಮ್, ಆದ್ರೆ ಒಂದು ಫೋನ್ ಕನೆಕ್ಷನ್ ಸಿಕ್ತಲ್ಲ, ಒಂದ್ ಕರೆ ಮಾಡ್ಬಿಟ್ಟು ನಂತರ ಮಾಡೋಣ ಅಂತ ಹೇಳಿ.
0: ಸೂಪರ್ ಸೂಪರ್ ಓಕೆ. ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
1: ಖಂಡಿತ ಮೇಡಮ್, ಕಪ್ಪು ಬಿಡಪ್ಪ ಚಿತ್ರದ ಒಂದು ಗೀತೆ ಆಡ್ಬೇಕಲ್ಲ. ನಾನು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿರೋದ ಒಂದು ತಗೊಂಡಿದ್ದೆ ಮೇಡಮ್. ಆರ್ ಎನ್ ಜೇವಗೋಪಾಲ್ ಅವರ ಸಾಹಿತ್ಯಕ ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ ಮೇಡಮ್.
0: ಓಕೆ ಹಾಡಿ ಸರ್.
1: ಶುಭಾಶಯ ಶುಭಾಶಯ ಮಧುಮಗನಿಗೂ ಮಧುಮಗಳಿಗೂ ಶುಭಾಶಯ. ಹೊಸ ರೆಯದ ಹೊಸ ಜೋಡಿಗೆ ಶುಭಾಶಯ. ಮದುವೆಯ ಈ ಬಂದ ಅನುರಾಗದನು ಬಂದ ಏಳೇಳು ಜನ್ಮದಲು ತೀರದ ಸಂಬಂಧ. ಮದುವೆಯ ಈ ಬಂದ ಅನುರಾಗದನು ಬಂದ ಏಳೇಳು ಜನ್ಮದಲು ತೀರದ ಸಂಬಂಧ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ. ಮನೆ ತುಂಬುವಂತ ನಗೆ ಚೆಲ್ಲುವಂತ ಮುದ್ದಾದ ಮಗುವು ಬರಲಿ. ಮದುವೆಯ ಈ ಬಂದ ಅನುರಾಗದನು ಬಂದ ಏಳೇಳು ಜನ್ಮದಲು ತೀರದ ಸಂಬಂಧ.
0: ಓ ಸೂಪರ್ ಸೂಪರ್ ಓಕೆ ಸುಬ್ರಹ್ಮಣ್ಯ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ.
0: ಓಕೆ ಓಕೆ ಸುಬ್ರಹ್ಮಣ್ಯ ಅವರು ಒಂದು ಸಖತ್ತಾಗಿರುವಂತಹ ಹಾಡನ್ನು ಹಾಡಿದಾಯ್ತು. ಸೀತಾ ಚಿತ್ರದ ಹಾಡು, ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರ ಇದು. ತುಂಬ ಅದ್ಭುತವಾಗಿ ಹಾಡಿರುವಂಥ ನಮ್ಮ ಎಸ್ ಪಿ ಬಿ ಅವರು ಕೂಡ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಈ ಹಾಡು ಎಲ್ಲ ಮದುವೆಗಳಲ್ಲಿ ಹಾಕ್ತಾ ಇರ್ತಾರೆ, ನಾವು ಕೇಳಿಸ್ಕೊಳ್ತಾ ಇರ್ತೀವಿ, ಹಾಗೆ ಎಂಜಾಯ್ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
2: ಹಲೋ
0: ನಮಸ್ತೆ.
2: ನಮಸ್ತೆ
0: ನಮಸ್ತೆ ವೇದಾ ಮ್ಯಾಮ್. ಚಾ ಆಯ್ತಾ? ನಮ್ದು ಆಯ್ತು. ಇವತ್ತು ಚಿತ್ರಾನ್ನ. ಓಕೆ ಮೇಡಮ್, ಇವತ್ತು ಕಪ್ಪು ಬಿಳುಪು ಚಿತ್ರ.
2: ಕಪ್ಪು ಬಿಳುಪು
0: ರೆಡಿನಾ?
2: ನಾನು ಕಸ್ತೂರಿ ನಿವಾಸದಿಂದ ಹೇಳ್ತೀನಿ.
0: ಓಕೆ ಹಾಡಿಪ್ಪ.
2: ಇದು ಅದರಲ್ಲಿ ಇನ್ನೊಂದು ಆಡಿಸಿ ನೋಡು ಬೀಳಿಸಿ ನೋಡು, ಅದ್ ಬಿಟ್ರೆ ಇದು ತುಂಬಾ ಒಳ್ಳೆ.
0: ಹೇಗೆ

బాలింబగుడియే నీ దేవనాదే, కరుణాళు నేను ఆధారవాదే బాలింబ.

0: ನಗಲು ಹೂಮಾಲೆ ಮಾಡಿ ನಿನಗೆಂದೆ ತರಲು.
1: ಓಕೆ.
0: ಕಣ್ತುಂಬ ಕಂಡೆ ಆ ರೂಪವ, ಬೆಳಕಾಗಿ ಬಂದ ಆ ದೀಪವ, ಎಲ್ಲೇನಿರು ಹೇಗೇನಿರು ಎಂದೆಂದು ಮನದಲ್ಲಿ ನೀ ತುಂಬಿರು, ಎಂದೆಂದು ಮನದಲ್ಲಿ ನೀ ತುಂಬಿರು. ಧನ್ಯವಾದಗಳು.
1: ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಧನ್ಯವಾದ.
1: ಥ್ಯಾಂಕ್ ಯು ಮಾ. ಓಕೆ, ವೇದಾ ಶೆಟ್ಟಿ ಮೇಡಮ್ ಅವರು ಕಸ್ತೂರಿ ನಿವಾಸ ಚಿತ್ರದಿಂದ ಒಂದೊಳ್ಳೆ ಗೀತೆಯನ್ನು ಹಾಡಿದಾಯಿತು. ಸಾಹಿತ್ಯ ಬಂದು ನಮ್ಮ ಚಿ ಉದಯ್ ಶಂಕರ್ ಅವರು ಸಾಹಿತ್ಯ ನೀಡಿದ್ದಾರೆ, ಹಾಗೆ ಸಂಗೀತವನ್ನು ನೀಡಿದ್ದು ಜಿ ಕೆ ವೆಂಕಟೇಶ್ ಅವರು ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
2: ಹಲೋ ಹಲೋ,
1: ನಮಸ್ತೆ.
2: ನಮಸ್ತೆ ಶ್ವೇತಾ, ಹೇಗಿದ್ದೀರಾ?
1: ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ?
2: ಶುಭ. ಚೆನ್ನಾಗಿದ್ದೀವಪ್ಪ.
1: ಓಕೆ, ತಿಂಡಿ ಆಯ್ತಾ?
2: ಓ, ತಿಂಡಿ ಆಯ್ತು, ರೊಟ್ಟಿ ಏನಗಲ್ಲೇ.
1: ಹಾ ಹಾ, ಸೂಪರ್ ಸೂಪರ್.
2: ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀರಾ, ತುಂಬಾ ಖುಷಿ ಆಯ್ತು. ಎಷ್ಟೋ ದಿನಗಳ ನಂತರ ಕಪ್ಪು ಬಿಳುಪು, ಈಗ ಎಲ್ಲ ಈಗಿನ ಇತ್ತೀಚಿನ ಹಾಡು ಹೇಳ್ತಾ ಇದ್ವಿ, ಕಪ್ಪು ಬಿಳುಪು ಹೇಳ್ತಾ ಇರ್ಲಿಲ್ಲ.
1: ಖಂಡಿತ,
2: ಒಂಥರ ಖುಷಿ ಆಯ್ತು ಅಪರೂಪಕ್ಕೆ ಒಂದ್ಸರಿ ಹಾಡೋಣ ಅಂತೇಳಿ. ನಾನು ಈ ಕಪ್ಪು ಬಿಳುಪು ಚಿತ್ರದ್ದೇ, ಕಲ್ಪನಾ ನಡೆಸಿರುವಂತ ಚಿತ್ರದ್ದೇ ಹಾಡ್ತೀನಿ.
1: ಹಾಡಿಪ.
2: ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಸಂಗ ಹಾಡಲೆಂದು ಬಂದೆ ನಾನು. ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಸಂಗ ಹಾಡಲೆಂದು ಬಂದೆ ನಾನು. ಓಹೋ, ಸಣ್ಣ ಸಣ್ಣ ಹೂವಿನಲ್ಲೂ ಕಂಡೆ ನೀನು, ಬಣ್ಣ ಬಣ್ಣ ಬಂಚಿಟ್ಟೆಯಲ್ಲೂ ನೀನೆ ನೀನು. ಸಣ್ಣ ಸಣ್ಣ ಹೂವಿನಲ್ಲೂ ಕಂಡೆ ನೀನು, ಬಣ್ಣ ಬಣ್ಣದ ಚಿಟ್ಟೆಯಲ್ಲೂ ನೀ ನೀನು. ಅಮ್ಮ ಅಮ್ಮ, ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಸಂಗ ಹಾಳಲೆಂದು ಬಂದಿ ನಾನು. ಓಹೋ ಅಮ್ಮ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಧನ್ಯವಾದಗಳು.
2: ಧನ್ಯವಾದಗಳು.
1: ಓಕೆ, ಎಸ್ ನಮ್ಮ ಶುಭ ಅವರು ಕಪ್ಪು ಬಿಳುಪು ಚಿತ್ರದಿಂದ ಒಂದು ಸುಂದರವಾದ ಗೀತೆಯನ್ನು ಹಾಡಿದಾಯ್ತು, ತುಂಬ ಸೊಗಸಾಗಿ ಹಾಡಿದ್ರು ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಅವರು ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
3: ಹಲೋ, ಗುಡ್ ಮಾರ್ನಿಂಗ್ ಮ್ಯಾಮ್.
1: ಗುಡ್ ಮಾರ್ನಿಂಗ್ ರೇಖ ಅವರೇ.
3: ಥ್ಯಾಂಕ್ ಯು ಮ್ಯಾಮ್.
1: ತಿಂಡಿ ಆಯ್ತಾ?
3: ಆಯ್ತು ಮ್ಯಾಮ್.
1: ಏನ್ ಮಾಡಿದ್ರಿ?
3: ಉಪ್ಪಿಟ್ ಮಾಡಿದ್ವಿ. ನಿಮ್ದು ಮೇಡಮ್?
1: ನಮ್ದು ಚಿತ್ರಾನ್ನ.
3: ಓಕೆ, ಮಳೆ ಹೇಗಿದೆ ಮೇಡಮ್?
1: ಮಳೆ ಇಲ್ಲಿ ಜಿಟಿ ಜಿಟಿ ಬಿಟ್ಟು ಬಿಟ್ಟು ಬರ್ತಾ ಇದೆ.
3: ಶಿವಮೊಗ್ಗ ಮಲ್ನಾಡ್ ಮಳೆ ಸೂಪರ್ ಮೇಡಮ್.
1: ಖಂಡಿತ ಖಂಡಿತ. ಓಕೆ ರೇಖಾ ಮೇಡಮ್, ಇವತ್ತು ಕಪ್ಪು ಬಿಳುಪು ಚಿತ್ರ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಸಾಂಗ್ಸ್ ನ ಹಾಡ್ಬೋದು.
3: ಹಾ ಮ್ಯಾಮ್.
1: ಓಕೆ, ಯಾವ್ದಕ್ಕೆ ರೆಡಿ ಆಗ್ತೀರಾ?
3: ಸ್ವಲ್ಪ ಲಿರಿಕ್ಸ್ ತಪ್ಪಾಗಬಹುದು.
1: ಹಾ ಪರವಾಗಿಲ್ಲ, ಹಾಡಿಪ.
3: ಹಾ ಮ್ಯಾಮ್. ನೀ ನಡೆವ ದಾರಿಯಲ್ಲಿ ನನಗೆ ಹೂ ಬಾಡದಿರಲಿ ಮೇಡಮ್, ಇಷ್ಟೇ ಲೈನ್ ಸಿಕ್ಕಾಗ ಎಲ್ಲ ಬ್ಲಾಂಕ್ ಆಗ್ಬಿಡ್ತೀವಿ ನಾವು.
1: ಪರವಾಗಿಲ್ಲ, ಇನ್ನೊಂದ್ ಸ್ವಲ್ಪ ಯೋಚನೆ ಮಾಡ್ಬೋದು ಅದೇ ಹಾಡನ್ನ.
3: ಹಾಡ
1: ಇಲ್ಲ, ಬೇರೆ ಹಾಡಾದ್ರೂ ಹಾಡ್ಬೋದು. ಓಕೆ.
3: ಕುಲದಲ್ಲಿ ಮೇಲೆ ಆವುದೋ ಹುಚ್ಚಪ್ಪ, ಕುಣದಲ್ಲಿ ಮೇಲೆ ಆವುದೋ ಹುಟ್ಟು ಸಾಯಿಮಂ. ಮೇಡಮ್ ಬಿಡಿ ಮೇಡಮ್, ಮೇಡಮ್ ಮತ್ತೆ ನಕ್ ಬಿಡ್ತಾರೆ ಎಲ್ಲರೂ ಕೇಳ್ಬಿಟ್ಟು ನನ್ನ ಹಾಡು.
1: ಓಕೆ, ಬಟ್ ಆ ಒಂದು ಬೀಟ್ಸ್ ಇವಾಗ ರೆಟ್ರೋ ಸಾಂಗ್ ಆಗಿದೆ ಇದೀಗ.

0: ಮದುವೆ ಇತ್ತು.
1: ಓಕೆ, ಈ ಒಂದು ಶುಭ ಸಂದರ್ಭದಲ್ಲಿ ನೀವು ಕಪ್ಪು ಬಿಳುಪು ಚಿತ್ರದಿಂದ ಯಾವ ಹಾಡನ್ನು ಹಾಡಕ್ಕೆ ಇಷ್ಟಪಡ್ತೀರಾ?
0: ಸಾಂಗ್ ಹೇಳೇ ಅನ್ಕೊಂಡೇನೆ, ಆದ್ರೂ ಅದನ್ನೇ ಹೇಳ್ತೀನಿ ನನಗೆ, ಯಾಕಂದ್ರೆ ಮದುವೆಗೆ ಶುಭಾಶಯ ಶುಭಾಶಯ ಮದುಮಗಳಿಗೂ ಮದುಮಗಳಿಗೂ ಶುಭಾಶಯ, ಹೊಸ ಹರಿಯದ ಹೊಸ ಜೋಡಿಗೆ ಶುಭಾಶಯ, ಮದುವೆಯಲ್ಲಿ ಬಂದ ಅನುರಾಗದ ಅನುಬಂಧ, ಏಳು ಜನುಮದಲ್ಲಿ ತೀರದ ಸಂಬಂಧ, ಮದುವೆಯಲ್ಲಿ ಬಂದ ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ, ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ, ಮನ ತುಂಬುವಂತ ನಗ ಚೆಲ್ಲುವಂತ ಮುದ್ದಾದ ಮಗು ಬರಲಿ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮಹೇಶ್ ಅವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ನಿಮ್ಮ ಮದ್ವೆ ಇವತ್ತು, ನಿಮ್ಮ ಮದ್ವೆ ಅಲ್ಲ, ನೀವು ಹೋಗಿರುವಂತಹ ಮದ್ವೆ ತುಂಬಾ ಶುಭಕರವಾಗಿರ್ಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಸೂಪರ್, ನಮ್ಮ ಮಹೇಶ್ ಅವರು ಶುಭಾಶಯಗಳು ಅಂತ ಈಗ ಮಧು ಮಗನಿಗೂ ಮಧು ಮಗಳಿಗೂ ಕೋರಕ್ ಹೋಗ್ತಾ ಇದ್ದಾರೆ. ಸೀತಾ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದ್ದಾಯ್ತು ಅವರು ಕೂಡ ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಉಮಾ ಮೇಡಮ್.
2: ಹೌನಮ್ಮ,
1: ತಿಂಡಿ ಆಯ್ತಾ?
2: ಇಲ್ಲಪ್ಪ, ಇನ್ನೂ ಆಗ್ಬೇಕು. ಇಡ್ಲಿ
1: ನಿಮ್ದು? ನಮ್ದು ಆಯ್ತು, ನಮ್ದು ಇವತ್ತು ಚಿತ್ರಾನ್ನ.
2: ಓಕೆ, ಬ್ಲಾಕ್ ಅಂಡ್ ವೈಟ್ ಹಾಡ್ ತಗೊಂಡಿದ್ದೀರಾ, ತುಂಬಾ ಚೆನ್ನಾಗಿ ಹಾಡ್ತಾ ಇದಾರೆ ಒಂದಕ್ಕಿಂತ ಒಂದು.
1: ಹೌದು, ನೀವ್ ಯಾವ ಗೀತೆನ ಹಾಡ್ತೀರಾ?
2: ಒಲವೇ ಜೀವನ ತಗೊಂಡಿದ್ದೀನಮ್ಮ.
1: ಓಕೆ, ಹಾಡಿಮ್ಮ.
2: ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ, ದುಮ್ಮಿಕಿ ಹರಿಯುವ ಜಲಧಾರೆಯಲ್ಲೂ ದುಂಬಿಯ ಹಾಡಿನ ಜೇಂಕಾರದಲ್ಲೂ, ಘಮ್ಮನೆ ಹೊಮ್ಮಿರುವ ಹೊಸ ಹೂವಿನಲ್ಲೂ ತುಂಬಿದೆ ಒಲವಿನ ಸಾಕ್ಷಾತ್ಕಾರ, ಒಲವೇ ಜೀವನ ಸಾಕ್ಷಾತ್ಕಾರ. ಧನ್ಯವಾದ ಮೇಡಮ್.
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್,
2: ಥ್ಯಾಂಕ್ ಯು.
1: ಓಕೆ ಮ್ಯಾಮ್. ಓಕೆ, ನಮ್ಮ ಉಮಾ ಮೇಡಮ್ ಅವರು ಸಾಕ್ಷಾತ್ಕಾರ ಚಿತ್ರದಿಂದ ಒಂದೊಂದು ಒಳ್ಳೆ ಸುಂದರವಾದ ಹಾಡನ್ನ ಹಾಡಿದಾಯ್ತು. ನಮ್ಮ ಪಿ ಸುಶೀಲಾ ಅವರು ಗೀತೆಯನ್ನ ಹಾಡಿದ್ದಾರೆ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಗುಡ್ ಮಾರ್ನಿಂಗ್ ನಾಗರತ್ನ ಮೇಡಮ್. ತಿಂಡಿ ಆಯ್ತಾ?
3: ತಿಂಡಿ ಇಲ್ಲ, ಚಪಾತಿ ಮಾಡ್ತಾ ಇದ್ದೆ.
1: ಓಕೆ, ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
3: ಇದು ಮಣ್ಣಿನ ಮಗ ಅಂತ ರಾಜ್ಕುಮಾರ್ ಮತ್ತೆ ಕಲ್ಪನಾ ನಡೆಸಿದ್ದು.
1: ಓಕೆ.
3: ಭಗವಂತ ಕೈ ಕೊಟ್ಟ, ಭಗವಂತ ಕೈ ಕೊಟ್ಟ ದುಡಿಯೋ ಕಂತ, ಅದನ್ಯಾಕೆ ಎತ್ತುವೆ ಹೊಡಿಯೋ ಕಂತ, ಭಗವಂತ ಕೈ ಕೊಟ್ಟ ದುಡಿಯೋ ಕಂತ, ಅದನ್ಯಾಕೆ ಎತ್ತುವೆ ಹೊಡಿಯೋ ಕಂತ, ಮಾ ಭಾರತದ ಕಾಲದಾಗೆ ಒಬ್ಬ ಶಕುನಿ ಇದ್ನಂತೆ, ಈ ಕಾಲದಾಗೂ ನಿನ್ನಂತ ಏಟೋ ಶಕುನಿಗಳವರಂತೆ, ರಾಮಾಯಣದ ರಾವಣನ್ನ ಕೊಲ್ಲೋ ಕುಡ್ತ ಶ್ರೀರಾಮ, ಮಾ ಭಾರತದ ಕಿಚ್ಕನ್ನ ತದ್ಕೋ ಕುಡ್ತ ಬಲಭೀಮಾ, ಒಬ್ಬ ರಾವಣನ್ಗೊಬ್ಬ ರಾಮ, ಒಬ್ಬ ಕಿಚ್ಕಂಗೊಬ್ಬ ಭೀಮ, ನಿಮ್ಮಂತವ್ರಿಗೆ ನನ್ನಂತರ ಮಾ ಭೂಮಾಗಿರ್ತಾರಂತೆ, ಈ ಭೂಮಿಯಾಗಿರ್ತಾರಂತೆ, ಈ ಮಾತ್ನು ವಸಿ ಕೇಳ್ತೀಯ, ಭಗವಂತ ಬಾಯಿ ಕೊಟ್ಟ ಯಾಕೆ, ಭಗವಂತ ಬಾಯಿ ಕೊಟ್ಟ ನುಡಿಯೋ ಕಂತ, ಅದನ್ನಾಕೆ ಬಳಸುವೆ ಬೈಯೋ ಕಂತ, ಭಗವಂತ ಕೈ ಕೊಟ್ಟ ದುಡಿಯೋ ಕಂತ, ಅದನ್ಯಾಕೆ ಎತ್ತುವೆ ಹೊಡಿಯೋ ಕಂತ.
2: ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮ್ಯಾಮ್.
2: ಥ್ಯಾಂಕ್ ಯು.
1: ಓಕೆ.

0: ಸೂಪರ್ ಆಗಿ ಹಾಡಿದ್ರು ನಮ್ಮ ನಾಗರತ್ನ ಮೇಡಮ್ ಅವರು. ಮಣ್ಣಿನ ಮಗ ಚಿತ್ರದಿಂದ ಒಂದು ಒಳ್ಳೆ ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡ, ವಿದ್ಯಾನಗರ, ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ.
0: ಗುಡ್ ಮಾರ್ನಿಂಗ್
1: ಮೇಡಮ್. ತಿಂಡಿ ಆಯ್ತಾ?
0: ತಿಂಡಿ ಆಯ್ತು, ನಿಮ್ದು ಆಯ್ತಾ?
1: ನಂದು ಆಯ್ತು ಮೇಡಮ್. ಇವತ್ತು ಸಾಬುದಾನಿ ಕಿಚಡಿ. ನಿಮ್ದು?
0: ನಮ್ದು ಚಿತ್ರಾನ್ನ.
1: ಚಿತ್ರಾನ್ನ, ಚಿತ್ರಾನ್ನ, ಚಿತ್ರ ಚಿತ್ರ ಚಿತ್ರಾನ್ನ.
0: ಖಂಡಿತ.
1: ಇವತ್ತು ಒಳ್ಳೆ ಕಾರ್ಯಕ್ರಮ ತಂದಿದ್ದೀರಾ. ಹಳೆ ಚಲನಚಿತ್ರ ಗೀತೆಗಳನ್ನ ಹಾಡ್ಬೇಕು ನಾವು.
0: ಹೌದು,
1: ನಿಜವಾಗ್ಲೂ ಹಳೆ ಚಲನಚಿತ್ರ ಗೀತೆಗಳಂದ್ರೆ ತುಂಬಾ ಸುಮಧುರವಾಗಿರುತ್ತೆ. ಆಮೇಲೆ ಅದನ್ನ ನಾವು ಅನುಭವಿಸ್ತೀವಿ ಕೂಡ, ಮತ್ತೆ ಅದು ನಮ್ಮ ಮನಸ್ಸಿಗೆ ಕೂಡ ಹಿತ ಕೊಡ್ತಾ ಇರುತ್ತೆ. ನಾನು ಇವತ್ತು ಕುಲವಧು ಚಿತ್ರದಿಂದ ತಗೊಂಡಿದ್ದೀನಿ ಮೇಡಮ್. ಒಲವಿನ ಪ್ರಿಯಲತೆ ಆ ಹಾಡನ್ನ ಹಾಡ್ತಾ ಇದೀನಿ. 1963 ಇದು ರಿಲೀಸ್ ಆಗಿತ್ತು. ಒಲವಿನ ಪ್ರಿಯಲತೆ ಅವಳದೆ ಚಿಂತೆ, ಅವಳ ಮಾತೆ ಮಧುರ ಗೀತೆ, ಅವಳೆಗೆನ್ನ ದೇವತೆ. ಒಲವಿನ ಪ್ರಿಗಲತೆ ಅವಳದೆ ಚಿಂತೆ, ಅವಳ ಮಾತೆ ಮಧುರ ಗೀತೆ, ಅವಳೆಗೆನ್ನ ದೇವತೆ. ಮರೆಗೆದಂತ ಪ್ರೇಮ ರಾಶಿ ಹೃದಯದ ದಶರೂಪಸಿ, ಮನದಳಾಡೋ ಆ ವಿಲಾಸಿ ಒಲಿದು ಬಂದ.

0: ಪ್ರಗೀತೆ ಅವಳೆಗೆನ್ನ ದೇವತೆ. ಆಯ್ತು ಮೇಡಮ್.
1: ಓಕೆ ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಓಕೆ, ತುಂಬಾ ಸುಂದರವಾಗಿ ಹಾಡಿದ್ದಾಯ್ತು ನಮ್ಮ ಬ್ರಹ್ಮಾನಂದ ಅವರು. ಕುಲವಧು ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಅವರು ರೆಡಿ ಇದ್ದಾರೆ, ಬನ್ನಿ ಯಾರು ಇವರಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ ಹಲೋ,
2: ನಮಸ್ಕಾರ ಮೇಡಮ್.
1: ನಮಸ್ಕಾರ, ರಮೇಶ್
2: ರಮೇಶ್ ಶರ್ಮಾ ಮಾತಾಡ್ತೀನಿ ಮೇಡಮ್, ವಿಜಯಪುರದಿಂದ ಬಸವನಗುಡಿ ತಾಲೂಕಿಂದ.
1: ಓಕೆ ರಮೇಶ್ ಅವರೇ, ನಾಷ್ಟ ಆಯ್ತಾ?
2: ಇಲ್ಲ ಇಲ್ರಿ ಮೇಡಮ್, ಏನು ಮಾಡ್ಬೇಕ್ರಿ?
1: ಓಕೆ ಓಕೆ, ಇವತ್ತಿನ
2: ಕಾರ್ಯಕ್ರಮಕ್ಕೆ ಕರೆ ಹಿಡಿದ ಮೇಲೇನೆ ಮಾತಾಡ್ಬೇಕು, ಊಟ ಮಾಡ್ಬೇಕಂತಂದ ಎಲ್ಲ ಮಾಡಿಲ್ರಿ ಮೇಡಮ್.
1: ಓಕೆ ಓಕೆ, ಇವತ್ತು
2: ಇವತ್ತಿನ ಕಾರ್ಯಕ್ರಮದ ವಿಷಯ ರೀ ಮೇಡಮ್,
1: ಕಪ್ಪು ಬಿಳುಪು ಚಿತ್ರ ಹಳೆ ಗೀತೆಗಳನ್ನ ಹಾಡ್ಬೋದು.
2: ಹಳೆ ಗೀತೆ ಹಾಡೋದು?
1: ನೆನ್ಪಾಗ್ತಿದ್ಲ್ವಾ?
2: ಮಲ್ಲಿಗೆ ಮಲ್ಲಿಗೆ ಕಲರ್ ಬರ್ತದೇನ್ರಿ ಮೇಡಮ್?
1: ಹೌದು. ಓಕೆ, ನೆನ್ಪ್ ಮಾಡ್ಕೊಂಡು ಮತ್ತೆ ಮಾಡ್ತೀರಾ?
2: ಹಾ ಮಾಡ್ತೀನಿ ಮೇಡಮ್.
1: ಓಕೆ ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು. ಓಕೆ ರಮೇಶ್ ಅವರಿಗೆ ಯಾವುದು ಸಡನ್ ಆಗಿ ನೆನಪಾಗಿಲ್ಲ, ಮತ್ತೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ ಟ್ರೈ ಕಾಲ್ ಸಿಕ್ಕಿದ್ರೆ ಮತ್ತೆ ಮಾತಾಡ್ಸೋಣ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
3: ನಮಸ್ಕಾರ ಮೇಡಮ್.
1: ನಮಸ್ಕಾರ, ರವಿಕುಮಾರ್ ಅವರು. ಓಕೆ, ಗುಡ್ ಮಾರ್ನಿಂಗ್. ಟಿಫನ್ ಆಯ್ತು ನಿಮ್ದಾಯ್ತಾ? ಇವತ್ತಿನ ಟಾಪಿಕ್ ಅಲ್ಲಿ ಕಪ್ಪು ಬಿಳುಪು
3: ಚಿತ್ರಗಳನ್ನು ತಂದ ಆಸ್ತಿ ನನ್ನ ಬಾಳಿಗೆ ಹಬ್ಬಾನೆ
1: ಸುಂದರವಾದ ಹಾಡು ಸರ್ ಅದು.
3: ಹೌದೌದು,
1: ಧನ್ಯವಾದಗಳು. ಎಸ್ ರವಿಕುಮಾರ್ ಅವರು ದೂರದ ಬೆಟ್ಟ ಚಿತ್ರದಿಂದ ಹಾಡನ್ನ ಹಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಬಟ್ ಲಿರಿಕ್ಸ್ ಯಾರಿಗೂ ನೆನಪಿರೋದಿಲ್ಲ, ಬಟ್ ಆ ಹೇಳೋದಕ್ಕೆ ನೀವು ಟ್ರೈ ಮಾಡ್ತಿದ್ದಿಲ್ಲ, ಅದೇ ಖುಷಿ ಆಗುತ್ತೆ ನಮಗೆ. ನೀವಾಗಿರ್ಬೋದು, ಹಾಗೆ ರೇಖಾ ಮೇಡಮ್ ಅವರು ಕೂಡ ಇಲ್ಲ ನಂಗೆ ಬರ್ತಾ ಇಲ್ಲ ಅಂತಂದ್ರು ನೋ ಬೇಜಾರು ಇಲ್ಲ, ಆಯ್ತಾ? ನೀವು ಪ್ರಯತ್ನ ಮಾಡೋದೇ ನಮಗೆ ಖುಷಿ ಅಂತ ನಾನು ಅನ್ಕೊಳ್ತೇನೆ. ಸೊ ಈಗ ನೆಕ್ಸ್ಟ್ ಕಾಲರ್ ತಗೊಳೋಕ್ಕಿಂತ ಮುಂಚೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮತ್ತೆ ಪುಟ್ಟದೊಂದು ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಪ್ರಿಯ ವಿದ್ಯುತ್ ಗ್ರಾಹಕರೇ ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹ ಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
8: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
7: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
8: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ. ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
7: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
8: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಕ್ಕೂ ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಓಕೆ ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಳೆ ಕನ್ನಡ ಚಿತ್ರದ ಕಪ್ಪು ಬಿಳುಪು ಗೀತೆಗಳನ್ನು ನೀವು ಹಾಡಬಹುದು. ಹಾಗೆ ಈಗ ನಮ್ಮ ಕಾಲರ್ ಎಲ್ಲ ಅವರ ಒಂದು ಇಷ್ಟದ ಹಾಡುಗಳನ್ನು ಆಯ್ಕೆ ಮಾಡ್ಕೊಂಡು ಹಾಡ್ತಾ ಇದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
9: ಹಲೋ,
1: ನಮಸ್ತೆ.
9: ನಮಸ್ತೆ ಶ್ವೇತಾ.
1: ನಮಸ್ತೆ ಶಾಂತ ಮೇಡಮ್.
9: ತಿಂಡಿ ಆಗಿಲ್ಲ, ತಿನ್ಬೇಕು. ಜೋಳದ ರೊಟ್ಟಿ, ಹೆಸರು ಕಾಳು ಪಲ್ಯ ಮಾಡಿದೆ.
1: ಓಕೆ,
9: ನಿಮ್ದು?
1: ನಮ್ದು ಇವತ್ತು ಚಿತ್ರಾನ್ನ.
9: ಓ, ಚಿತ್ರಾನ್ನ. ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್. ನಮ್ಮ ಕೇಳುವ ಮಿತ್ರರಿಗೂ ಮತ್ತು ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಶ್ವೇತಾ.
1: ಓಕೆ. ಎಸ್ ಶಾಂತ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
9: ಸೀತಾ ಪಿಕ್ಚರ್ ಇಂದ.
1: ಓಕೆ.
9: ಬರೆದೆ ನೀನು ನಿನ್ನ ಹೆಸರ.

0: ಥ್ಯಾಂಕ್ ಯು ಶ್ವೇತಾ,
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು ಶಾಂತಾ ಮ್ಯಾಮ್.
0: ಥ್ಯಾಂಕ್ ಯು.
1: ಓಕೆ, ಎಸ್ ನಮ್ಮ ಶಾಂತಾ ಅವರು ಸೀತಾ ಚಿತ್ರದಿಂದ ಈ ಒಂದು ಗೀತೆಯನ್ನು ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಅವರು ಯಾವ ಗೀತೆಯನ್ನು ಹಾಡ್ತಾರೆ ಕೇಳೋಣ. ಹಲೋ ಹಲೋ, ಓ ಕರೆ ಕಟ್ ಆಯ್ತು. ಹಲೋ
2: ನಮಸ್ತೆ ಮೇಡಮ್.
1: ನಮಸ್ತೆ.
2: ಹಲೋ.
1: ಹಾ ನಮಸ್ತೆ ಉಲ್ಲಾಸ್ ಅವರೇ.
2: ನಮಸ್ತೆ ಮೇಡಮ್.
1: ನಮಸ್ತೆ. ತಿಂಡಿ ಆಯ್ತಾ?
2: ಹಾ ಮೇಡಮ್ ಆಯ್ತು. ನಿಮ್ದು?
1: ನಮ್ದು ಆಯ್ತು.
2: ಶ್ವೇತಾ ಮೇಡಮ್ ಅವರು?
1: ಖಂಡಿತ. ಓಕೆ, ತಿಂಡಿ ಆಯ್ತಲ್ವಾ?
2: ಹಾ ಮೇಡಮ್ ತಿಂಡಿ ಆಯ್ತು.
1: ನಮ್ದು ಆಯ್ತು. ಇವತ್ತು ಬ್ಲ್ಯಾಕ್ ಅಂಡ್ ವೈಟ್ ಚಿತ್ರದಿಂದ ಹಾಡನ್ನ ಹಾಡ್ಬೋದು, ಕನ್ನಡ ಹಳೆ ಕನ್ನಡ ಗೀತೆಗಳನ್ನ ಹಾಡ್ಬೋದು ಬ್ಲ್ಯಾಕ್ ಅಂಡ್ ವೈಟ್ ಚಿತ್ರ.
2: ಮೇಡಮ್ ಅದು ಫಿಲಮ್ ಹೆಸರು ಗೊತ್ತಿಲ್ಲ.
1: ಓಕೆ

ಊರಿಗೆ ನೀ ದೇವನಾದೆ, ಕರುಣಾಳು ನೀನು ಆಧಾರವಾದೆ. ಬಾಳೆಂಬ ಗುಡಿಗೆ ನೀ ದೇವನಾದೆ, ಕರುಣಾಳು ನೀನು ಆಧಾರವಾದೆ.

ಎಂದೆಂದು ಮನದಲ್ಲಿ ನೀ ತುಂಬಿರು ನನ್ನ ಸೆಲೂರು ಹೂವಾಗಿ ತರಲು ಹೂಮಾಲೆ ಮಾಡಿ ನಿನಗೆಂದೆ ತರಲು ನನ್ನ ಸೆಲೂರು ಹೂವಾಗಿ ನಗಲು ಹೂವಾಲೆ ಮಾಡಿ ನಿನಗೆಂದೆ ತರಲು ಕಣ್ ತುಂಬ

0: ಹೇಳಿದಿರು ಎಂದೆಲ್ಲರೂ ಮನದಲ್ಲಿ ನೀ ತುಂಬಿರು.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಉಲ್ಲಾಸ್ ಅವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಎಸ್, ಉಲ್ಲಾಸ್ ಅವರು ನ್ಯಾಯದೇವತೆ ಅಂತಂದ್ರೆ ಅದು ನ್ಯಾಯದೇವತೆ ಅಲ್ಲ, ಅದು ಕಸ್ತೂರಿ ನಿವಾಸ ಅಂತ ಹೇಳ್ಬೋದು ಉಲ್ಲಾಸ್ ಅವರೇ. ಸೊ ತುಂಬ ಚೆನ್ನಾಗಿ ಹಾಡಿದ್ರಿ. ಚಿತ್ರ ಯಾವುದೇ ಆದ್ರೇನು ಕನ್ನಡ ಹಳೆ ಚಿತ್ರ ಗೀತೆಯನ್ನು ನೀವು ಹಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ,
2: ಆರಾಮದಿರಿ ಮೇಡಮ್?
1: ಸೂಪರ್ ಆಗಿದ್ದೀವಿ, ನೀವು?
2: ನಾವು ಸೂಪರ್ ಆಗಿದ್ದೇವೆ, ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬರತ್ತರಿ, ಕೇಳಕತ್ತಿದ್ದಾರೆ.
1: ನವಾಸ್ ಅವರೇ, ನಾಷ್ಟ ಆಯ್ತಾ?
2: ಹ್ಞೂ ಮೇಡಮ್, ನಾಷ್ಟ ಮಾಡಿದೆ ನೋಡ್ರಿ, ಇವತ್ತು ಚಪಾತಿ ರೀ.
1: ಸೂಪರ್ ಸೂಪರ್.
2: ನಿಮ್ದು ಏನೈತಿ ಮೇಡಮ್?
1: ನಮ್ದು ಇವತ್ತು ಚಿತ್ರಾನ್ನ. ಓಕೆ, ನವಾಸ್ ಅವರೇ ಇವತ್ತು ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
2: ಇವತ್ತು ನೋಡ್ರಿ ಮೇಡಮ್, ದೇವರಗುಡಿ ಚಿತ್ರದಿಂದ್ರಿ ಮೇಡಮ್. ಹಾಡ್ತೀನಿ, ಒಂದ್ ಹಾಡು ನೋಡಿರಿ.
1: ಓಕೆ.
2: ಮಾಮರವೆಲ್ಲ ಕೋಗಿಲೆಯಲ್ಲ ಏನಿ ಸ್ನೇಹ ಸಂಬಂಧ, ಎಲ್ಲಿದೋ ಈ ಅನುಬಂಧ. ಮಾಮರವೆಲ್ಲ ಕೋಗಿಲೆಯಲ್ಲ ಏನಿ ಸ್ನೇಹ ಸಂಬಂಧ, ಎಲ್ಲಿದೋ ಈ ಅನುಬಂಧ.
1: ಧನ್ಯವಾದ. ಓಕೆ, ನವಾಜ್ ಅವರು ಕರೆ ಮಾಡಿ ದೇವರ ಗುಡಿ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ, ಹಲೋ,
3: ಗುಡ್ ಮಾರ್ನಿಂಗ್ ಶ್ವೇತಾ.
1: ಗುಡ್ ಮಾರ್ನಿಂಗ್ ಕುಸುಮಾ ಅವರೇ. ಆಯ್ತಾ ತಿಂಡಿ?
3: ತಿಂಡಿ ಆಯ್ತು.
1: ಓಕೆ, ಏನ್ ಮಾಡಿದ್ರಿ?
3: ತಿಂಡಿ ಅವಲಕ್ಕಿ.
1: ಅವಲಕ್ಕಿ, ಓಕೆ, ಸೂಪರ್. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬ್ಲಾಕ್ ಅಂಡ್ ವೈಟ್ ಚಿತ್ರದ ಗೀತೆಗಳನ್ನ
3: ಗೋಲ್ಡನ್ ಹಾಡುಗಳನ್ನು ಕೇಳ್ತಾ ಇದ್ದೆ ಇಷ್ಟಿವರ್ಗುನು. ಎಲ್ಲ ಹೊಳೆ ಹಾಡುಗಳು ತುಂಬಾ
1: ಚೆನ್ನಾಗಿದಾವೆ.
3: ಈಗ ದೇವರ ಕಣ್ಣು ಚಿತ್ರ ಇದು ಮೋಸ್ಟ್ಲಿ ನನಗೆ ಬ್ಲಾಕ್ ಅಂಡ್ ವೈಟ್ ಆಗಿ ಗೊತ್ತಿಲ್ಲ, ತುಂಬಾ ಹಳೇದಿದು, ಅದನ್ನ ಹಾಡ್ತೀನಿ.

0: ನಿನ್ನ ನೀನು ಮರೆತರೇನು ಸುಖವಿದೆ, ಆಡುವುದನ್ನು ಕೋಗಿಲೆಯು ಮರೆಯೋರೆ, ಆರುವುದನ್ನು ಬಾನಾಡಿ ತೊರೆಯೋರೆ, ಮೀನು ಈಚದಿರುವುದೇ ದುಂಬಿ ಹೂವ ಮರೆವುದೇ ಬೆಳಿ ಕೋಡದೆ.
1: ಓಹೋ, ಹೋಯ್ತು, ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಬ್ರೇಕ್ ಆಗ್ತಾ ಇದೆ ಮಧ್ಯದಲ್ಲಿ.
0: ಕೇಳ್ತಾ ಇಲ್ವಾ?
1: ಈಗ ಕೇಳ್ತಾ ಇದೆ.

0: నదియు కడల స్నేహమరెముడే, ఇంత నేను మరతరేను సుఖమిదే, కన్న కనవ తొరితరేను సొగసిదే, నిన్న నేను మరతరేను సుఖమిదే.
1: ఓకే, ఎస్ కుష్ప మేడం, థ్యాంక్ యూ. ಆದ್ರೆ ಇದು ಬ್ಲಾಕ್ ಅಂಡ್ ವೈಟ್ ಅಲ್ವಲ್ಲ,
2: ದೇವರ ಕಣ್ಣು ಬ್ಲಾಕ್ ಅಂಡ್ ವೈಟ್ ಅಲ್ವಾ? ಫಸ್ಟ್ ಡೌಟ್ ಬಂದು ಕೇಳಿದೆ ನಿಮಗ್ ನಾನು.
1: ಓಕೆ ಓಕೆ ಓಕೆ ಮ್ಯಾಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ,
2: ಧನ್ಯವಾದಗಳು.
1: ಓಕೆ ಮ್ಯಾಮ್. ಓಕೆ ಕುಸುಮ ಅವರು, ದೇವರ ಕಣ್ಣು ಚಿತ್ರದಿಂದ ಕಲರ್ ಹಾಡನ್ನು ಹಾಡಿದ್ದಾಯ್ತು. ಕಲರ್ಫುಲ್, ಸ್ವಲ್ಪ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಕಲರ್ ಬರಬೇಕಲ್ಲ, ಸೊ ಹಾಗಾಗಿ ಕಲರ್ ಹಾಡನ್ನು ಹಾಡಿದ್ದಾಯ್ತು ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
3: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಅವರು.
2: ಹೌದು ಮೇಡಮ್.
1: ತಿಂಡಿ ಆಯ್ತಾ?
2: ತಿಂಡಿ ಆಯ್ತು ಮೇಡಮ್, ಇವತ್ತು ಉಪ್ಪಿಟ್ಟು ಮೇಡಮ್, ತರಕಾರಿ ಉಪ್ಪಿಟ್ಟು.
1: ಸೂಪರ್ ಸೂಪರ್. ಓಕೆ, ಇವತ್ತು ಬ್ಲಾಕ್ ಅಂಡ್ ವೈಟ್ ಕನ್ನಡ ಚಿತ್ರಗೀತೆಯನ್ನ ಹಾಡ್ಬೋದು.
2: ಹಾಡ್ತೀನಿ ಮೇಡಮ್. ಒಂದು
1: ಹಾಡಿಪ.
2: ಶಿವನಲ್ಲಿ ಶರಣಾಗಿರಣ್ಣ, ನಿಮ್ಮ ಭವದ ಕೋಟಲೆಯನ್ನ ಪರಿಹರಿಪನಣ್ಣ. ಶಿವನಲ್ಲಿ ಶರಣಾಗಿರಣ್ಣ, ಹೂವಿನಲ್ಲಿ ಗಂಧವಿರುವಂತೆ, ಶಿವನ ಆವಾಸ ವಿಶ್ವದೊಳಗಂತೆ, ಎಲ್ಲ ಕಾವಿನಲ್ಲಿ ತುಂಬೆ

0: ಬರಲಿಲ್ಲ, ಮತ್ತೆ ಸತ್ತಾಗ ಕೊಂಡು ಹೋಗಲ್ಲ. ಮದು ನಡುವೆ ಎತ್ತನಿಂದಲ ಬಂದ ಪೊನ್ನು ಮಣ್ಣಿಗಾಗಿ ಕಿತ್ತಾಡಿ ಗುದ್ದಾಡಿ ಒದ್ದಾಡುವರೆಲ್ಲ ಶಿವನಲ್ಲಿ ಶರಣಾಗಿರಣ್ಣ. ಮನವೆಂಬ ಮರ್ಕಟವು ನಿನ್ನ, ಮನವೆಂಬ ಮರ್ಕಟವು ನಿನ್ನ, ಹಿಡಿದು ಕುಣಿಸುತ್ತಲಿರುವುದಲ್ಲಣ್ಣ. ಅದನ್ನು ನೆನೆ ಎಂಬ ಹಗ್ಗದಲ್ಲಿ ಕಟ್ಟಿಸಿ ಕೊಬ್ಬಿಸಿ ಅನುಪಾಮಾನಂದಕ್ಕೆ ದೊರೆಯಾಗಿರಣ್ಣ, ಶಿವನಲ್ಲಿ ಶರಣಾಗಿರಣ್ಣ. ಇಷ್ಟ ಅಣ್ಣ.
1: ಓಕೆ ಸೂಪರ್, ಥ್ಯಾಂಕ್ ಯು ಮೇಡಮ್, ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು.
1: ಓಕೆ ಎಸ್ ಪ್ರೇಮ ಅವರು ಭಕ್ತ ಮಾರ್ಕಂಡಯ್ಯ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು, ತುಂಬಾ ಚೆನ್ನಾಗಿ ಹಾಡಿದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ
1: ನಮಸ್ತೆ.
2: ಶುಭೋದಯ
1: ಪಂಕಜ ಮೇಡಮ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ.
2: ತಿಂಡಿ
1: ಆಯ್ತು ನಿಮ್ದು? ಆಯ್ತಾ?
2: ಇಲ್ಲ ಮೇಡಮ್, ಕಾಲ್ ಟ್ರೈ ಮಾಡ್ತಾ ಇದ್ದೆ.
1: ಇವತ್ತಿನ ಟಾಪಿಕ್
2: ಫಿಲಂ,
1: ಹೌದು,
2: ಅದರಲ್ಲಿ ಬೇಡಿ ಬಂದವಳು ಫಿಲಂ 1968 ಇಂದ ಅನ್ಸುತ್ತೆ.
1: ಓಕೆ.
2: ನೀರಿನಲ್ಲಿ ಅಲೆಯದುಂಗುರ, ನೀರಿನಲ್ಲಿ ಅಲೆಯ ಉಂಗುರ, ಭೂಮಿ ಮೇಲೆ ಹೂವಿನ ಉಂಗುರ, ಮನಸೆಳೆದ

ಅಂದಿಗೂ ಕಾವಿನ ಅದರದನಿ

0: ಥ್ಯಾಂಕ್ ಯು ಮೇಡಮ್ ಅವಕಾಶ ಕೊಟ್ಟಿದ್ದಕ್ಕೆ.
1: ಥ್ಯಾಂಕ್ ಯು. ಬಟ್ ಇದು ಕಲರ್ ಫಿಲ್ಮೇ, ಕಲರ್
0: ಮೂವಿನೇ.
1: ಥ್ಯಾಂಕ್ ಯು
0: ಮಾತಾಡ್ತೀವಿ.
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ನಮ್ಮ ಪಂಕಜ ಮೇಡಮ್ ಅವರು ಬೇಡಿ ಬಂದವಳು ಚಿತ್ರದಿಂದ ಈ ಒಂದು ಗೀತೆಯನ್ನು ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಅರೆರೆ ಕರೆ ಕಟ್ ಆಯ್ತು. ಈಗ ಮತ್ತೊಂದು ಕರೆ ಸ್ವೀಕರಿಸೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಾನು ಬರ್ದಿಟ್ಕೊಂಡಿದ್ ನೀವು ಕಲರ್ ಫಿಲಮ್ ಅಂದ್ರಿ ಇವಾಗಿನೋ. ನಾನು ಅದೇ ಬರ್ದಿಟ್ಕೊಂಡಿದ್ದೆ ಮಲಯಾಳಿ ಅದೊಂದು ರಾತ್ರಿ. ಅದಿನ್ನೇನು ಕಲರ್ ಫಿಲಮ್? ಬ್ಲ್ಯಾಕ್ ಅಂಡ್ ವೈಟ್ ಮೇಡಮ್ ಅನ್ಸುತ್ತೆ.
1: ಅದೀಗ ಕಲರ್ ಅಲ್ಲಿ ಬಂದಿದೆ, ಬಟ್ ಕಲರ್ ಫಿಲಮ್ ಅದು ಅನ್ಸುತ್ತೆ. ಕೆಲವೊಂದು ಏನೋ ಮೂವೀಸ್ ನ ಕಲರ್ ಅಲ್ಲಿ ಮಾಡಿರ್ತಾರೆ. ಕಸ್ತೂರಿ ನಿವಾಸ
2: 68ರಲ್ಲಿ ಮೇಡಮ್, 1968ರಲ್ಲ ಕಲರ್ ಲಕ್ಕಂಬೆಟ್ಟೆ ಅದು.
1: ಓಕೆ ಓಕೆ,
2: ಅದು ಹಾಡಿದ್ರಲ್ಲ ಮೇಡಮ್, ಬೇರೆದ ಹಾಡ್ ತಗೋತಿದ್ದೀನಿ.
1: ಹಾಡಿ ಹಾಡಿ.
2: ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಜೀವನ ಸಾಕ್ಷಾತ್ಕಾರ, ದುಮ್ಮಿಕ್ಕಿ ಹರಿಯುವ ಜಲಧಾರಿಯಲ್ಲೋ ದುಂಬಿಯ ಜಿಂಕ. ಓಯ್ತು ಮೇಡಮ್,
1: ಆಯ್ತು,
2: ಬರ್ದಿಟ್ಕೊಂಡಿದ್ದೆ ಒಂದು. ಹಾ ಮೇಡಮ್,
1: ಓಕೆ, ತಿಂಡಿ ಆಯ್ತಾ?
2: ಹಾ ಮೇಡಮ್, ತಿಂಡಿ ಆಯ್ತು ಮೇಡಮ್.
1: ಓಕೆ,
2: ತಿಂಡಿ ರೊಟ್ಟಿ ಆಯ್ತು ಮೇಡಮ್.
1: ರೊಟ್ಟಿ ಜೊತೆಗೆ ಧನ್ಯವಾದಗಳು. ಸೂಪರ್ ಆಗಿ ಹಾಡಿದ್ರು. ಮೊದಲನೇದಾಗಿ ಅದು ಏನೋ ಬೇಡಿ ಬಂದವಳ ಚಿತ್ರ ನಾನು ಬ್ಲ್ಯಾಕ್ ಅಂಡ್ ವೈಟ್ ಅಂತ ಅಲ್ಲ, ಕಲರ್ ಫಿಲಮ್ ಅಂತ ಮಾಡಿದೆ. ಬಟ್ ಕೆಲವೊಂದು ಇವಾಗ ಕಲರಲ್ಲೂ ತೆಗೆದಿರೆ, ಸೊ ಹಾಗಾಗಿ ಕನ್ಫ್ಯೂಷನ್ ಆಯಿತು. ಸೊ ಕ್ಷಮೆ ಇರಲಿ ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಅಂತ ಕೇಳೋಕ್ಕಿಂತ ಮುಂಚೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು, ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಟಾಪಿಕ್ನಲ್ಲಿ ಕಪ್ಪು ಬಿಳುಪು ಚಿತ್ರ ಹಳೆ ಕನ್ನಡ ಚಿತ್ರಗೀತೆಗಳನ್ನು ಹಾಡ್ಬೋದು ಅಂತ ತಿಳಿಸಿದೆ. ಸೊ ಈಗ ನಮ್ಮ ಕೇಳುಗರು ಸಖತ್ತಾಗಿ ಸೊಗಸಾಗಿ ಅವರವರ ಇಷ್ಟದ ಹಾಡುಗಳನ್ನು ಹಾಡ್ತಾ ಇದ್ರು. ಕೆಲವರಿಗೆ ಕಾಲ್ ಸಿಗ್ತಿಲ್ಲ ಅಂತ ಬೈಕೊಂಡು ಕೂತ್ಕೊಳ್ಳೋರು ಇದ್ದಾರೆ. ಬಟ್ ಬೈಕೊಳ್ಳೋದು ಬೇಡ, ಹಾಗೆ ಹಾಡನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ನಮಸ್ತೆ.
8: ನಮಸ್ತೆ ಮೇಡಮ್.
1: ನಮಸ್ತೆ ಸೌಮ್ಯ ಅವರು.
8: ಆರಾಮಿದ್ದೀರಿ?
1: ಸೂಪರ್ ಆಗಿದ್ದೀವಿ. ನೀವು?
8: ನಾವು ಕೂಡ ಆರಾಮಿದ್ದೀವಿ ಮೇಡಮ್. ಅದಕ್ಕಿಂತ ಮುಂಚೆವಾಗಿ ನಿಮ್ ಕಡೆ ಮಳೆ ಯಾಕದ ಅಂತ ಕೇಳ್ಬೇಕ್ರಿ.
1: ಓ, ನಮ್ ಕಡೆ ಮಳೆ ಸಾಕತ್ ಜೋರ್ ಬರ್ತೈತ್ರಿ. ಅಂದ್ರೆ ಜೋರ್ ಅಂದ್ರೆ ಹಂಗೆ ಬರತ್ತೆ ಹೋಗತ್ತೆ ನಿಲ್ಲತ್ತೆ, ಹಂಗೆ ಮಳೆ ರಾಯ ಆಟಾಡಿಸ್ತಾ ಇದ್ದಾನೆ.
8: ಮೇಡಮ್, ನಮ್ ಸ್ನೇಹಿತರು ಶಿವಮೊಗ್ಗಕ್ ಬರೋರು, ಅವ್ರು ಕೇಳ್ಕೊ ಅಂತ ಹೇಳಿದ್ರು.
1: ಹಾ ಹಾ,
8: ಹಾಗಾಗಿ ಅವ್ರ ಮೈ ತೊಯ್ಯಂಗಿತ್ತಂದ್ರೆ ಬರಂಗಿಲ್ಲ, ಸುಮ್ನೆ ಬರ.
1: ನಾನ್ ಹೆಂಗೆ ಪ್ರೆಡಿಕ್ಟ್ ಮಾಡಕ್ಕಾಗತ್ತೆ ಸೌಮ್ಯ ಅವರು? ಮಳೆ ಅಂದ್ರೆ ಮಳೆ ಇದೆ, ಮೋಡ ಮೋಡ ಅಂತೂ ಕವಿದಿದೆ, ಬಿಸಿಲು ವಾತಾವರಣ ಇಲ್ಲ ಸದ್ಯಕ್ಕೆ.
8: ಬರೇ ಅಂದ್ರೆ ಗಾಳಿ ಬೀಸೈತಿ, ಗಾಳಿ ಸಂಗಟ ಎರಡ್ ಹಣ್ಣು ಬರ್ತಾವ ಮಾತ ಹೋಗ್ತೈತಿ, ಎರಡ್ ಹಣ್ಣು ಬರ್ತಾವ ಮಾತ
1: ಹಂಗೆ
8: ಹಂಗೆ ಮೇಡಮ್. ನಾನೊಂದು ಹಾಡ ಹೇಳ್ತೀನಿ ಮೇಡಮ್.
1: ಹಾಡಿ.
8: ಓಕೆ. ಓಡುವ ನದಿ ಸಾಗರವ ಬೇರೆಯಲಬೇಕು, ನಾನು ನೀನು ಎಂದಾದರೂ ಸೇರಲಬೇಕು, ಸೇರಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ದೂರ ಬೆಟ್ಟದಲ್ಲಿ ಪುಟ್ಟ ಮನೆ ಇರಬೇಕು, ಮನೆಯ ಸುತ್ತು ಹೂರಾಕಿ ಹಾಸಿರಬೇಕು, ತಂಗಾಳಿ ಜೋಗಳುವ ಹಾಡಲಬೇಕು, ಬಂಗಾರದ ಹೂವಿ ನೀನು ನಗುತ್ತಿರಬೇಕು, ನನ್ನ ಜೊತೆ ಇರಬೇಕು. ಓಡುವ ನದಿ ಸಾಗರ ಇಷ್ಟೇ ಬರೋದು ಮೇಡಮ್.
1: ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
8: ನಮಸ್ತೆ. ನಮಸ್ತೆ.
1: ಓಕೆ, ಎಸ್ ಸೌಮ್ಯ ಅವರು, ನಮ್ಮ ಕನ್ನಡ ಚಿತ್ರ ಗೀತೆ ಹಳೆಯಾದಂತಹ ಕನ್ನಡ ಚಿತ್ರ ಗೀತೆ ಯಾವುದಪ್ಪ ಅದು, ಬಂಗಾರದ ಹೂವು ಚಿತ್ರದಿಂದ ಈ ಗೀತೆಯನ್ನು ಹಾಡಿದಾಯಿತು. ಪಿ ಬಿ ಶ್ರೀನಿವಾಸ್ ಅವರು ಹಾಗೆ ಪಿ ಸುಶೀಲಮ್ಮ ಅವರು ಹಾಡಿರುವಂತಹ ಗೀತೆ ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ.
9: ಹಲೋ,
1: ನಮಸ್ತೆ.
9: ನಮಸ್ತೆ ಮೇಡಮ್, ಸತೀಶ್ ವಿದ್ಯಾನಗರ.
1: ಓಕೆ ಸತೀಶ್ ಸರ್, ತಿಂಡಿ ಆಯ್ತಾ?
9: ತಿಂಡಿ ಆಯ್ತು ಮೇಡಮ್. ಚಿತ್ರ ಇದು ಚಪಾತಿನ ಮತ್ತೆ ಹೀರೆಕಾಯಿ ಪಲ್ಯ.
1: ಪಲ್ಯ ಸೂಪರ್ ಸೂಪರ್. ಓಕೆ, ಇವತ್ತು ಬ್ಲಾಕ್ ಅಂಡ್ ವೈಟ್ ಕನ್ನಡ ಚಿತ್ರ ಗೀತೆ ಹಳೆಯದು
9: ಮೇಡಮ್. ಹಾಡ್ತೀನಿ ಮೇಡಮ್. ಒಂದು
1: ಹಾಡಿ ಹಾಡಿ.
9: ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ, ಹೊಸ ಬಗೆ ಗುಂಗಿನ ನಿಶತಾನೇರಿ ತಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ, ಕಣ್ಣಿನ ಸನ್ನೆಯಲ್ಲಿ ಕಾವ್ಯವ ನೀ ಬರೆದೆ, ಹೆಜ್ಜೆಯ ಭಾವಕ್ಕೆ ಹಂಸವೇ ಹಾಕಿದೆ, ಗಾಳಿಯ ಬೀಸಿನಲ್ಲಿ ಗಾನವು ನೀನಾದೆ, ನನ್ನದೆ ಸ್ಪಂದನ ನಿನ್ನದೆ ಚೇತನ, ಪ್ರೇಮದ ಲೀಲೆಯಲ್ಲಿ ಜೀವ ಭಾವ ನಾಟ್ಯವಾಡಿದೆ, ಜೀವನ ಜ್ಯೋತಿ ನೀಡು ಪ್ರಶಾಂತಿ ವೈಭೋಗ ತಂದಿದೆ, ಹೊಸ ಬಗೆ ಗುಂಗಿನ ನಿಶತಾನೇರಿದಂತಿದೆ, ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ, ದೂರದ ಹೃದಯಗಳ ಸನಿಹದ ಬೇಗೆಯಲ್ಲಿ ವಿರಹದ ವೇದನೆ ಮುಗಿಲನ್ನು ಸೇರಿದೆ.
1: ನಮ್ಮ ಸತೀಶ್ ಅವರು ಮಂಗಳ ಭಾಗ್ಯ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಅವರು ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಅರೆರೆ ಕರೆ ಕಟ್ ಆಯ್ತು. ಓಕೆ, ಈಗ ಮತ್ತೊಂದು ಕರೆ ಸ್ವೀಕರಿಸೋಣ. ಹಲೋ,
10: ಹಲೋ,
1: ನಮಸ್ತೆ.
10: ಹಲೋ, ಹಲೋ, ನಮಸ್ತೆ ಶ್ವೇತಾ.
1: ನಮಸ್ತೆ ಬೀನಾ ಮೇಡಮ್, ಏನಾಯ್ತು ವಾಯ್ಸಿಗೆ?
10: ವಾಯ್ಸ್ ಅದು ಎಂಟು ದಿನ ಆಯ್ತು ಚೇಂಜ್ ಆಗಿ
1: ಅಂದ್ರೆ ಅನ್ಕೊಂಡೆ, ಯಾಕೋ ಒಂಥರ ಇದೆಲ್ಲ ಕಿಚ್ ಕಿಚ್ ಆಗಿದೆ ಬೀನಾ ಮೇಡಮ್ಗೆ. ಓಕೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದ್ರಿಂದ ಹಂಗಾಗತ್ತೆ. ಸ್ವಲ್ಪ ಏನೋ ಬಿಸಿ ನೀರು ಅದು ಇದು ಕುಡಿಬೇಕು. ಖಂಡಿತ ಖಂಡಿತ.
10: ಈಗ ಹಳೆ ಚಿತ್ರ ಇದೆ ಅಲ್ವಾ?
1: ಹೌದು ಹೌದು,
10: ಇದು ಒಂದು ಹಳೆ ಫಿಲಂ ಪ್ರೇಮಕ್ಕೂ ಬರ್ಮಿಟ್ಟೆ ಅಂತ, ಅದರಲ್ಲಿ ಕಲ್ಯಾಣ್ ಕುಮಾರ್ ಅವರು ಹಾಡುವಂತ ಹಾಡು.
1: ಓಕೆ.
10: ಕೆಂಪು ರೋಜಾಮಗದವಳೆ, ಕೆಂಡ ಸಂಪಿಗೆ ಮುಡಿದವಳೆ, ಕೋಪ ನಟಿಸಿ ಹೋಗುವಳೆ, ನಿನ್ನೆ ನಿನ್ನೆ ನನ್ನವಳೆ. ಕೆಂಪು ರೋಜಾಮಗದವಳೆ, ಹುಣ್ಣಿಮೆ ಮುನಿದು ಬಿಸಿಲಾಯಿತೆ, ಹೂವು ಮುನಿದು ಮುಳ್ಳಾಯಿತೆ, ಕಣ್ಣ ನೋಟ ಕಣೆಯಾಯಿತೆ, ಹೆಣ್ಣು ಮನಸ್ಸು ಕಲ್ಲಾಯಿತೆ. ಷೋಡಶಿ ಪ್ರೇಯಸಿ ಬ್ಯೂಟಿಫುಲ್ ಊರಸಿ, ಕನ್ಯಾ ಕುಮಾರಿ ಕಾಲೇಜ್ ಕಿಶೋರಿ ವರಿರು ಬಾಪ್ಯಾರಿ. ಕೆಂಪು ರೋಜಾ ಮಗದವಳೆ, ಕೆಂಡ ಸಂಪಿಗೆ ಮೂಡಿದವಳೆ, ಕೋಪ ನಟಿಸಿ ಹೋಗುವಳೆ, ನಿಲ್ಲೆ ನಿಲ್ಲೆ ನನ್ನವಳೆ. ನಮ್ ಶ್ವೇತಾ ಅವ್ರ ಕೋಪ ನಟಿಸಲ್ಲಪ್ಪ, ಯಾವಾಗ ನಡ್ತಾ ಇರ್ತಾರೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು,
10: ಥ್ಯಾಂಕ್ ಯು
1: ಮಾಡಿದ್ರಿ, ಥ್ಯಾಂಕ್ ಯು ಮಾ. ಓಕೆ, ನಮ್ಮ ಅಂಬೀನಾ ಮೇಡಮ್ ಅವರು ಪ್ರೇಮಕ್ಕೂ ಪರ್ಮಿಟ್ ಅನ್ನೋ ಚಿತ್ರದಲ್ಲಿ ಈ ಒಂದು ಸುಂದರ ಗೀತೆಯನ್ನ ಹಾಡಿದಾಯ್ತು ಬೀನಾ ಮೇಡಮ್ ಅವರು ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ, ಯಾರು ಕರೆ ಮಾಡ್ತಾ ಇದ್ದಾರೆ ಕಿರಣ? ಹಲೋ, ಹಾಯ್, ಗುಡ್ ಮಾರ್ನಿಂಗ್.
11: ಗುಡ್ ಮಾರ್ನಿಂಗ್
1: ಮೋನಿಕಾ, ತುಂಬಾ ದಿನ ಆಯ್ತು ನಿಮ್ ಜೊತೆ ಮಾತಾಡ್ದ. ತಿಂಡಿ ಆಯ್ತು ಮ್ಯಾಮ್ ನಿಮ್ದು? ಆಯ್ತಾ?
11: ಚಪಾತಿ ಹಾಗಲಕಾಯಿ ಪಲ್ಯ.
1: ಓಕೆ, ಸೂಪರ್. ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
11: 60-70 ವರ್ಷಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ಎಷ್ಟು ನಿಜವಾಗ್ಲೂ ಬೋರೆ ಆಗಲ್ಲ ಗೊತ್ತಾ, ಕೇಳ್ತಾ ಇದ್ದೀನಿ ಸಾಂಗ್ಗಳು, ರಿಪೀಟ್ ಆದ್ರೂ ಸಹ ಬೇಜಾರಾಗಲ್ಲ.
1: ಹೌದು,
11: ಹಂಗಿದೆ ಆ ಕ್ವಾಲಿಟಿ, ಹಂಗಿದೆ ಸಾಂಗ್ಗಳದ್ದು. ನಾನು ಹಾಡ್ತೀನಿ.
1: ನೀ ತಂದ ಕಾಣಿಕೆ ನಗುವ ಮಾಲಿಕೆ, ನಗುವ ಮಾಲಿಕೆ, ನಾ ತಂದ ಕಾಣಿಕೆ ಅನುರಾಗ ಮಾಲಿಕೆ, ಅದಕ್ಕೆ ನೀ ತಂದ ಕಾಣಿಕೆ ನಗುವ ಮಾಲಿಕೆ, ನಗುವ ಮಾಲಿಕೆ, ನಾ ತಂದ ಕಾಣಿಕೆ ಅನುರಾಗ ಮಾಲಿಕೆ, ಅದಕ್ಕೆ ಕಣ್ಣಲ್ಲಿ ಬರಲಿ ಒಲವಿನ ಪೀಠಿಕೆ, ಪೂರೈಸದಂದೆ ಮನಸ್ಸಿನ ಬೇಡಿಕೆ, ಕಣ್ಣಲ್ಲಿ ಬರಲಿ ಒಲವಿನ ಪೀಠಿಕೆ, ಪೂರೈಸದಂದೆ ಮನಸ್ಸಿನ ಬೇಡಿಕೆ, ಮೈ ಮರೆತು ನಿಂತೆ ಹಾಲಿನ ಲೋಟಕ್ಕೆ, ಮೈ ಮರೆತು ನಿಂತೆ ಹಾಲಿನ ಲೋಟ

0: ಓಕೆ ಸೂಪರ್ ಥ್ಯಾಂಕ್ ಯು ಮೋನಿಕಾ ಮೇಡಮ್.
1: ಅದು ಈಗಷ್ಟೇ ತಿಂಡಿ ತಿಂದಿದ್ದು ತುಪ್ಪಗಳ ಕರಕರ ಅಂತ ಇತ್ತು.
0: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ನೀವೊಂದು ಹಾಡ್ಬಿಡಿ ಕೊನೆಯಲ್ಲಿ.
0: ಹಾ ಖಂಡಿತ. ಓಕೆ ಸೂಪರ್ ಮೋನಿಕಾ ಅವರು ಒಂದೊಳ್ಳೆ ಗೀತೆಯನ್ನ ಹಾಡಿದಾಯ್ತು. ಹಾ ಹೃದಯ ಸಂಗಮ ಚಿತ್ರದಿಂದ ಗೀತೆಯನ್ನ ಹಾಡಿದಾಯ್ತು. ನೆಕ್ಸ್ಟ್ ಕಾಲರ್ ಹಲೋ.
2: ಹಾಯ್ ಶ್ವೇತಾ.
0: ಹಾಯ್ ಗೀತಾ ಮೇಡಮ್. ಓಕೆ ತಿಂಡಿ ಆಯ್ತಾ?
2: ಹಾ ಆಯ್ತು.
0: ಓಕೆ ಏನ್ ಮಾಡಿದ್ರಿ?
2: ಇಡ್ಲಿ ಸಾಂಬಾರ್. ನಿಮ್ದು?
0: ನಮ್ದು ಇವತ್ತು ಚಿತ್ರಾನ್ನ.
2: ಮಳೆ ಕಡಿಮೆ ಆಗಿದೆ ಅಲ್ವಾ ಇವತ್ತು?
0: ಹೌದು ಸ್ವಲ್ಪ ಮಟ್ಟಿಗಿದೆ.
2: ಹೌದು
0: ಸ್ಟಾರ್ಟ್ ಆಗೋತೋ ಗೊತ್ತಿಲ್ಲ. ಖಂಡಿತ ಇಲ್ಲ, ರೆಟ್ರೋ ಇನ್ನು ಚೆನ್ನಾಗಿರುತ್ತೆ. ಇದೊಂಥರ ಬ್ಲಾಕ್ ಅಂಡ್ ವೈಟ್ ಹಳೆ ಸಾಂಗ್ಸ್ ನೇ ಹಾಡಿಸ್ತಾ ಇದೀನಿ. ಆದ್ರೆ ಹಳೆ ಚಿತ್ರಗಳು ರೆಟ್ರೋ ಬಂದಾಗ ಎಷ್ಟು ಚೆನ್ನಾಗಿರುತ್ತಲ್ವಾ?
2: ಚೆನ್ನಾಗಿದೆ.
0: ಇಲ್ಲ ಅದು ಕಲರ್ ಅಲ್ಲಿ ಬಂದಿದೆ. ನಮ್ಮ ವಸಂತ ಲಕ್ಷ್ಮಿ ಹಾಡಿ.

0: ಕಂಡು ಈ ಕ್ಷಣ ನನ್ನ ಒಲವ ತಿಳಿಸಿ ಬಾ ಅಲ್ವಾ.
1: ಇದು ಕಲರೆ ಕಲರೆ. ಓಕೆ ಮೇಡಮ್, ಥ್ಯಾಂಕ್ ಯು.
0: ಥ್ಯಾಂಕ್
1: ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ನಮ್ಮ ಗೀತಾ ಮೇಡಮ್ ಅವರು ವಸಂತ ಲಕ್ಷ್ಮಿ ಚಿತ್ರದಿಂದ ಈ ಒಂದು ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಎಸ್ ಕರೆ ಸ್ವೀಕರಿಸೋಣ. ಹಲೋ. ಓಕೆ, ಕರೆ ಕಟ್ ಆಯ್ತು. ಓಕೆ ಸ್ನೇಹಿತರೆ, ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಳೇ ಗೀತೆಗಳನ್ನು ಹಾಡ್ತಾಯಿದ್ರು ನಮ್ಮ ಕೇಳುಗರು, ತುಂಬ ಸೊಗಸಾಗಿ ಹಾಡ್ತಾಯಿದ್ರು. ಕೇಳೋದಕ್ಕೆ ಎಷ್ಟು ಇಂಪಾಗಿರುತ್ತೆ ಅಂದರೆ ಲಿರಿಕ್ಸ್ ತುಂಬ ದಿವಸ, ಅಂದರೆ ನಾವು ಅವಾಗವಾಗ ಕೇಳ್ತಾ ಇದ್ದರೆ ಲಿರಿಕ್ಸ್ ನೆನಪಿರುತ್ತೆ. ಬಟ್ ಈಗಿನ ಒಂದು ಬ್ಯುಸಿ ಲೈಫಲ್ಲಿ ಹಳೆ ಹಾಡುಗಳನ್ನು ಮರ್ತಿದ್ದೀವಿ ಅಂತ ನಾನು ಅನ್ಕೊಳ್ತಿದ್ದೀನಿ. ನೋ ಪ್ರಾಬ್ಲಮ್, ಆದರೂ ಕೂಡ ನೀವು ಕರೆ ಮಾಡಿ ಹಾಡ್ತಾ ಇದ್ದೀರಲ್ಲ, ಅದೇ ಖುಷಿ ನಮಗೆ. ಸೊ ನಾವು ಈ ಕಾಲದಲ್ಲಿ ಕಲಿಬೇಕಾಗಿದ್ದು ಏನಪ್ಪ ಅಂತಂದರೆ, ಬದುಕು ಎಷ್ಟೇ ಕಲರ್ಫುಲ್ ಆಗಿದ್ರು ಆ ಕಪ್ಪು ಬಿಳುಪು ಕಾಲದ ಸರಳತೆ ಮತ್ತು ಪರಿಶುದ್ಧತೆ ನಮ್ಮಲ್ಲಿರಬೇಕು ಅಲ್ವಾ. ಆಗಿನ ಕಾಲದ ಹಾಡುಗಳಲ್ಲಿ ಇರೋ ಆ ಮಧುರತೆ ನಮ್ಮ ಮಾತುಗಳಲ್ಲಿರಬೇಕು ಅಂತ ನಾನು ಅನ್ಕೊಳ್ತೀನಿ. ಹಾಗೆ ಬಣ್ಣಗಳು ಬದಲಾಗಬಹುದು, ಆದರೆ ಬದುಕಿನ ಮೌಲ್ಯಗಳು ಬದಲಾಗಬಾರ್ದು ಅಲ್ವಾ. ಸೊ ಇವತ್ತಿನ ಕಾನ್ಸೆಪ್ಟ್ ಅಷ್ಟೇ, ಬಣ್ಣ ಬಣ್ಣಗಳ ಹಾಡುಗಳನ್ನು ಹಾಡದೇ ಇರ್ಬೋದು, ಬಟ್ ನಮ್ಮ ಲೈಫ್ನಲ್ಲಿ ಬಣ್ಣವಾಗಿರಿಸ್ಕೊಳ್ಳೋಣ ಅಂತ ಹೇಳ್ತಾ ನಾನೊಂದು ಗೀತೆ ಈಗ ತಾನೇ ನಮ್ಮ ಮೋನಿಕಾ ಅವರು ಹಾಗೆ ಮೀನಾ ಮೇಡಮ್ ಅವರು ಹಾಡನ್ನು ಹಾಡಿ ಶ್ವೇತಾ ನೀವು ಅಂತಂದರು. ನನಗೂ ನಿಮ್ಮ ಥರನೇ ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ಮು, ನಮ್ಮ ಮಧ್ಯದಲ್ಲಿ ಲಿರಿಕ್ಸ್ ಮರ್ತು ಹೋಗ್ತೀನಿ, ಬಟ್ ಏನೋ ಅನ್ಕೋಬೇಡಿ ಅಂತ ಹೇಳ್ತಾ ನಾನು ಟ್ರೈ ಮಾಡ್ತಾ ಇದ್ದೀನಿ ಹಾಡನ್ನು ಕೇಳಿ. ನೀ

ಕಾ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ನಮ್ಮ ಬಿಂದಾಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಾನೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳ್ಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕಥೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕುಟುಂಬದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಹಾಗೆ ಸ್ನೇಹಿತರೆ, ಇವತ್ತು ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಮಾತನಾಡದ ನೆನಪುಗಳು ಅಂತ ಹೇಳಿ ಕಥೆಯನ್ನ ಕೇಳೋದಕ್ಕೆ ರೆಡಿದ್ದೀರಾ ಅಲ್ವಾ? ಮಾತನಾಡದ ನೆನಪುಗಳು. ಮಾತಿಲ್ಲದೆ ಸುಮ್ಮನೆ ಕುಳಿತಿರುವ ಆಕೆಯ ಮನಸ್ಸು ಅಲ್ಲಲ್ಲಿ ಮಹಡಿಯ ಮೇಲಿನ ಚಾವಡಿಯಲ್ಲಿ ಉಯ್ಯಾಲೆಗೆ ತಲೆಯಾನಿಸಿ ಕುಳಿತಿರುವ ಆಕೆ ದೂರದಿಂದ ನೋಡುವವರಿಗೆ ಶಾಪಗ್ರಸ್ತ ಶಕುಂತಲೆಯಂತೆ ಕಾಣುತ್ತಿದ್ದಾಳೆ. ಪ್ರತಿ ಭಾನುವಾರದಂತೆ ಇಂದು ಆಕೆ ಬ್ಯುಸಿಯಾಗಿಲ್ಲ. ಎಲ್ಲೂ ಹೊರಗೆ ಹೋಗಬಾರದೆಂದು ಗೆಳತಿಯರಿಗೆಲ್ಲ ಒಂದೊಂದು ಸಬೂಬು ಹೇಳಿ ತನ್ನ ಅಪಾರ್ಟ್ಮೆಂಟಿನ ಒಳಗೆ ತನ್ನನ್ನ ಬಂಧಿಸಿಕೊಂಡಿದ್ದಾಳೆ. ವಿಚಿತ್ರವೆನಿಸುವ ಆಕೆಯ ವ್ಯಕ್ತಿತ್ವದ ಪುಟಗಳು ಆಕೆಯಿಂದಲೇ ತೆರೆದುಕೊಳ್ಳುತ್ತಾ ಹೋಗುತ್ತದೆ. ವರ್ಷವೇ ಕಳೆಯುತ್ತೇನು ಮನೆಯನ್ನ ಕ್ಲೀನ್ ಮಾಡಿ, ಇರುವುದೊಂದು ಒಂಟಿ ಜೀವ. ಗಲೀಜಾಗಿದ್ದರೂ ಕೇಳುವವರಿಲ್ಲ, ಅಂದವಾಗಿಟ್ಟರೂ ನೋಡುವವರಿಲ್ಲ. ನನ್ನ ಗೆಳತಿಯರಿಗೂ ನನ್ನ ಮನೆಯೊಳಗೆ ಮನದೊಳಗೆ ಇನ್ನೂ ಜಾಗ ಕಲ್ಪಿಸಿಕೊಟ್ಟಿಲ್ಲ. ಆದರೆ ಅದೇಕೋ, ನಿನ್ನೆ ಸಂಜೆ ಆಫೀಸ್ನಿಂದ ಬಂದವಳಿಗೆ ನಾಳೆಯ ದಿನವನ್ನ ಮನೆಗಾಗಿ ಮೀಸಲಿಡಬೇಕು ಅನ್ನಿಸಿಬಿಟ್ಟಿತ್ತು. ನನಗೆ ಒಂಟಿಯಾಗಿರುವುದೆಂದ್ರೆ ಆಗದ ಕೆಲಸ. ನಾನೆಂದೂ ರಜೆ ತೆಗೆದುಕೊಳ್ಳುವುದಿಲ್ಲ. ಊರಿಗೆ ಹೋಗಿ ಯಾವ ಕಾಲ ಆಯ್ತೇನು? ಬೆಳಗ್ಗೆ ಮತ್ತೆ ಸಂಜೆಯ ನಡುವೆ ನನ್ನ ಜೀವನದೊಳಗೆ ಹಲವಾರು ಪಾತ್ರಗಳು ವಿಷಯಗಳು ಆವರಿಸಿಕೊಂಡಿರುತ್ತದೆ. ಇರುವುದೊಂದು ರಾತ್ರಿಯ ಏಕಾಂತತೆಯು ಒಂಥರ ಹಿಂಸೆಯೇ ನನಗೆ. ಆದರೆ ಇಂದು ಕುಳಿತಿದ್ದೇನೆ ಏಕಾಂತವಾಗಿ. ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಅಪರಿಚಿತವೇ ಎನಿಸುವ ಕೈರುಚಿಯ ಊಟ ಮಾಡಿ ಕುಳಿ ಇರುವ ನನ್ನ ಮನಸ್ಸೇಕೋ ಎಂದಿನಂತಿಲ್ಲ. ಮನೆಯನ್ನ ಕ್ಲೀನ್ ಮಾಡುವಾಗ ಸಿಕ್ಕಿದ ಆ ಹಳೆಯ ಡೈರಿ ಏಕೋ ಮನಸ್ಸನ್ನ ಮತ್ತೆ ಕಲುಕಿಬಿಟ್ಟಿದೆ. ನನ್ನ ಬದುಕಿನ ಘಟನೆಗಳು ಕೇವಲ ನನ್ನೊಡನೆ ಮಾತ್ರ ಮಾತನಾಡಬಲ್ಲವು. ನನ್ನದು ಬಯಸಿದ ಬದುಕಲ್ಲ, ಬಯಸದೆ ಬಂದ ಭಾಗ್ಯವೂ ಅಲ್ಲ. ವಿಧಿ ಎಂಬುದಿದ್ದರೆ ಅದು ಹೀಗೇ ಇದ್ದೀತು. ಪ್ರೀತಿ, ಪ್ರೇಮ, ಪಾರ್ಕು ಎಂದರೆ ಕಿಡಿಕಾರುತ್ತಿದ್ದ ನನ್ನ ಬದುಕಿನೊಳಗೆ 6 ವರ್ಷಗಳ ಹಿಂದೆ ಆತ ಮೊದಲು ಹೆಜ್ಜೆಯನ್ನಿರಿಸಿದ್ದ. ಆತನ ಮುಖ ಕಂಡರೂ ಸಿಡಿಮಿಡಿಕೊಳ್ಳುತ್ತಿದ್ದ ನನ್ನ ಧೋರಣೆಯೇ ಆತನಿಗೆ ಇಷ್ಟವಾಯ್ತೇನು? ಅಥವಾ ಒಂದು ಮಾತನಾಡದೆ ನಿರ್ಲಿಪ್ತವಾಗಿರುತ್ತಿದ್ದ ನನ್ನ ಮೌನವೇ ಆತನನ್ನು ಸೆಳೆಯಿತೇನು? ನಾನೆಂದು ಕೇಳಲಿಲ್ಲ, ಆತನೂ ಹೇಳಲಿಲ್ಲ. ನನ್ನದು ಮತ್ತು ಆತನದ್ದು ತದ್ವಿರುದ್ಧ ಕ್ಯಾರೆಕ್ಟರ್. ನನ್ನದು ತಿರಸ್ಕಾರವಾದರೆ ಒಪ್ಪದಿದ್ದರೆ ಬಿಡುವವರಾರು ಎಂಬ ಧೋರಣೆ ಅವನದು. ಮೌನದ ಹಠ ನನ್ನದಾದರೆ ಮಾತಿನ ಅಪ್ಪಣೆ ಆತನದು. ಅದು ಹೇಗೋ, ಅಂತೂ ಇಂತೂ ನನ್ನ ಡೈರಿಯಲ್ಲಿ ಅವನ ಹೆಸರು ಮೂಡುವಷ್ಟರ ಮಟ್ಟಿಗೆ ಈ ಬದುಕಿನೊಳಗೆ ಆತ ಸ್ಥಾನ ಪಡೆದುಕೊಂಡಾಗಿತ್ತು. ಮುಂದಿನದೆಲ್ಲ ಹಾಳೆ ತಿರುವುದಂತೆಯೇ ನಡೆದು ಹೋಗುತ್ತಿತ್ತು. ಆತ ಎಂದು ನನ್ನ ಹಿಂದೆ ಸುತ್ತಲಿಲ್ಲ, ಗುಲಾಬಿ ಕೊಟ್ಟು ಮುದ್ದು ಕರೆಯಲಿಲ್ಲ. ನಾನು ಇಷ್ಟಪಟ್ಟೋ ಬಲವಂತವಾಗಿಯೋ ಒಪ್ಪಿಗೆ ನೀಡಿದ್ದೆ. ಯಾಕಂದ್ರೆ ಎರಡು ಮನೆಯವರನ್ನು ಆತ ಒಪ್ಪಿಸಿಯಾಗಿತ್ತು. ನನಗೆ ನಿರಾಕರಿಸಲು ನೆಪವನ್ನೇ ಉಳಿಸಿರಲಿಲ್ಲ ಆತ. ಇನ್ನು 6 ತಿಂಗಳಲ್ಲಿ ನಮ್ಮ ಮದುವೆ ಇತ್ತು. ಅಪ್ಪ ಅಮ್ಮಂದಿರಿಗೆ ಮಗಳು ಒಂದು ದಡ ಸೇರ್ತಾಳಲ್ಲ ಎಂಬ ತೃಪ್ತಿ.

ಎದುರಿಸಿದ್ದನೆಂಬುದು ನನಗಾಗ ತಿಳಿದಿರಲಿಲ್ಲ. ಇನ್ನು ನಮ್ಮ ಮದುವೆಗೆ ಬಾಕಿ ಇದ್ದಿದ್ದು ಕೇವಲ 4 ತಿಂಗಳು. ಆತನ ಬಗ್ಗೆ ನಾನು ಸರಿಯಾಗಿ ತಿಳಿದುಕೊಳ್ಳಲೇ ಇಲ್ಲ. ಅಲ್ಲೇ ತಪ್ಪಾಗಿತ್ತು. ನನ್ನ ಮಾತನ್ನ ಆತ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದ. ಬಹುಶಃ ನಾನು ಸಿಗಲಾರನೆಂದು ಭಯ ಆತನನ್ನ ಕಾಡುತ್ತಿತ್ತೋ ಏನೋ. ಅವನು ಹಾಗೆ ಮಾಡಬಹುದೆಂದು ಒಂದು ಚಿಕ್ಕ ನಿರೀಕ್ಷೆಯೂ ನನಗಿರಲಿಲ್ಲ. ಒಪ್ಪದಿದ್ದರೆ ಸಾಯುವುದಾಗಿ ಅಂದು ಹೇಳಿದಾಗ ನಾನಷ್ಟು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಇದರಿಂದ ಯೋಚನೆಗೀಡಾದ ಆತ ರಾತ್ರಿಯಿಡೀ ಪ್ಲಾನ್ ಮಾಡಿ ಆತ್ಮಹತ್ಯೆಯ ನಾಟಕವೊಂದನ್ನು ರೂಪಿಸಿ ಅದಕ್ಕಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದ. ವಿಪರ್ಯಾಸವೆಂದರೆ ಏನೆಲ್ಲ ತಂತ್ರವನ್ನು ಉಪಯೋಗಿಸಿ ಹಗ್ಗವನ್ನು ಫ್ಯಾನ್ಗೆ ಬಿಗಿದು ಕೊನೆಯದಾಗಿ ನನಗೆ ಕಾಲ್ ಮಾಡಿದಾಗ ನಾನು ರಿಸೀವ್ ಮಾಡಲಿಲ್ಲ. ಇನ್ನು ಕೆಲವೇ ಗಂಟೆಗಳಲ್ಲಿ ನನ್ನ ಬಳಿ ನೀನೇ ಓಡಿ ಬಂದು ಕ್ಷಮೆ ಕೇಳಬೇಕು ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾ ತನ್ನ ಯೋಚನೆಗೆ ತಾನೇ ಹೆಮ್ಮೆ ಪಡುತ್ತಾ ಮೇಜಿನ ಮೇಲೆ ಹತ್ತಿ ಕುಣಿಕೆಯೊಂದಿಗೆ ಆಟವಾಡಿದ ಆತ ಮತ್ತೆ ಕೆಳಗಿಳಿದಿರಲಿಲ್ಲ. ಆತನ ಲೆಕ್ಕಾಚಾರ ವಿಫಲವಾಗಿತ್ತು. ಎಷ್ಟೇ ಪ್ರಯತ್ನಿಸಿದರೂ ಕೊಂಚ ಆಚೆಗೆ ಸರಿದ ಮೇಜು ಆತನ ಕಾಲಿಗೆಟುಕಲೇ ಇಲ್ಲ. ಆತನ ಬದಲು ನನ್ನ ಜೀವನದಲ್ಲಿ ವಿಧಿ ಆಟವಾಡಿತ್ತು. ಕೇವಲ ನನ್ನ ಜೀವನವಷ್ಟೇ ಅಲ್ಲ, ನನ್ನ ಹುಡುಗನ ಜೀವನದಲ್ಲೂ. ಅಂದು ಅವನೆಣಿಕೆಯಂತೆಯೇ ನಾನು ಅಲ್ಲಿಗೆ ಹೋಗಿದ್ದೆ. ಆದರೆ ನೋಡಿ ಸಂಭ್ರಮಿಸಲು ಅವನೇ ಇರಲಿಲ್ಲ. ಅವನ ಅಗಲಿಕೆಯೊಂದಿಗೆ ನನ್ನ ಬದುಕೆ ಮತ್ತೊಂದು ತಿರುವು ಪಡೆದಿತ್ತು. ಅವನೊಂದಿಗೆ ನನ್ನ ಕನಸುಗಳು ಸತ್ತು ಹೋಗಿತ್ತು. ನನ್ನ ನಿರ್ಲಿಪ್ತವಾದ ಬದುಕಿನಲ್ಲಿ ನನಗೆ ಗೊತ್ತಾಗದಂತೆ ಪ್ರೀತಿಯ ಮೊಳಕೆಯೊಡೆದು ಅಲ್ಲೇ ಕೊಳೆತು ಹೋಗಿತ್ತು. ಈಗೋ ಈಗ ನನ್ನ ಅಪ್ಪ ಅಮ್ಮನನ್ನು ಬಿಟ್ಟು ದೂರದ ಊರಿನಲ್ಲಿ ಏಕಾಂತ ಜೀವನಕ್ಕೆ ಒಗ್ಗಿಬಿಟ್ಟಿದ್ದೇನೆ. ನೆನಪುಗಳು ನನ್ನನ್ನು ಆವರಿಸಲು ಅವಕಾಶವನ್ನೇ ಕೊಡದಷ್ಟು ಬ್ಯುಸಿಯಾಗಿರುತ್ತೇನೆ. ಕಾರಣವೇ ಅಲ್ಲದ ಬಹಳ ಚಿಕ್ಕ ಕಾರಣವೊಂದು ನನ್ನ ಜೀವನ ಪೂರ್ತಿ ಮರೆಯಲಾಗದಂತಹ ಪಶ್ಚಾತ್ತಾಪವೊಂದನ್ನು ನೀಡಿ ಹೋಯಿತು. ಯಾರಿಗೂ ಉತ್ತರ ನೀಡಲಾಗದೆ ಮತ್ತದೆ ಮೌನದ ಸೆರಗು ಹೊದ್ದು 4 ವರ್ಷಗಳಿಂದ ಮತ್ತೊಂದು ಮುಖವಾಡ ಧರಿಸಿ ಬದುಕುತ್ತಿದ್ದೇನೆ. ಈ ನನ್ನ ಮೌನದ ಹಿಂದೆ ಆತನಿದ್ದಾನೆಂಬ ಚಿಕ್ಕ ಸುಳಿವನ್ನು ಸಹ ನಾನು ಬಿಟ್ಟುಕೊಟ್ಟಿಲ್ಲ. ಟೆರೆಸ್ನಲ್ಲಿ ಇಳಿ ಸಂಜೆಯಲ್ಲಿ ತನ್ನ ನೆನಪುಗಳನ್ನ ಹರವಿ ಕುಳಿತ ಆಕೆಯ ಮನಸ್ಸು ಮಾತನಾಡುತ್ತಲೇ ಇದೆ. ಆದ್ರೆ ಕೇಳುವವರು ಮಾತ್ರ ಯಾರೂ ಇಲ್ಲ. ಹೇಳುವ ಹಂಬಲ ಆಕೆಗೂ ಇಲ್ಲ. ಈ ದಿನ ಅದೇಕೋ ಡೈರಿ ತೆಗೆದಿದ್ದಾಳೆ. ಸುಟ್ಟು ಹಾಕಲಾಗದ ನೆನಪುಗಳಿವೆ ಅಲ್ಲಿ. ಆಕೆಯೆಂದು ಹೇಳಿಕೊಂಡಿರದ ಗುಪ್ತ ಪ್ರೀತಿಯಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೊನೆಯ ಪುಟದವರೆಗೂ ಪ್ರತಿ ಸಾಲಿನಲ್ಲೂ ಅವನಿದ್ದಾನೆ. ಆದ್ರೆ ಇದನ್ನ ನೋಡಿ ಹುಚ್ಚಿದ್ದು ಕುಣಿಯಲು ಆತನೇ ಇಲ್ಲ. ಆತನ ಹೊರತಾಗಿ ಇನ್ನಾರು ಅವಳ ನೆನಪನ್ನ ಬದುಕನ್ನ ಇಷ್ಟರ ಮಟ್ಟಿಗೆ ಕಲಕಲು ಸಾಧ್ಯವೇ ಇಲ್ಲ. ನೆನಪುಗಳ ಮೆರವಣಿಗೆ ಹೊರಟು ಅದಾಗಲಿ ಸಂಜೆ ಕಳೆದು ರಾತ್ರಿಯಾಗಿದೆ. ಹಾರಾಡುತ್ತಿರುವ ಮುಂಗುರುಳನ್ನ ಹಿಂದಕ್ಕೆ ಸರಿಸಿ ನಿಟ್ಟುಸಿರುಗರೆಯುತ್ತಿರುವ ಶೈಲಿ ಆಕೆಯ ಮನಸ್ಥಿತಿಯನ್ನ ಬಿಂಬಿಸುತ್ತದೆ. ಮತ್ತೆ ಬೆಳಗಾಗುವ ವೇಳೆಗೆ ಎಲ್ಲವನ್ನ ಕೊಡವಿ ನಿರ್ಲಿಪ್ತವಾಗಿಯೇ ತನ್ನನ್ನು ತೊಡಗಿಸಿಕೊಳ್ಳುತ್ತಾಳೆ ಆಕೆ. ಬೇಡವೆಂದರೂ ಕಾಡುವ ಆತನ ನೆನಪಿನೊಂದಿಗೆ ಕುಳಿತಿರುವ ಆಕೆಯ ತುಂಬಿದ ಕಂಗಳಲ್ಲಿ ಬೆಳ್ಳನೆಯ ಚಂದ್ರ ಪ್ರತಿಬಿಂಬಿಸುತ್ತಿದ್ದಾನೆ. ಆ ಚಂದ್ರನೊಳಗಿಂದ ಮುಗ್ಧವಾದ ನಗುವೊಂದಿಗೆ ಇಣುಕುತ್ತಿರುವ ಆಕೆಯ ಹುಡುಗ ಒಂದು ಮುಗುಳ್ನಗುವಿಗಾಗಿ ಒಂದೊಂದು ನಿರೀಕ್ಷೆಯಿಂದ ಕಾಯುತ್ತಲೇ ಇದ್ದಾನೆ. ಅವನ ನೆನಪಿನಲ್ಲಿ ಈ ದಿನವನ್ನ ಕಳೆದಿರುವ ಆಕೆ ಚಂದ್ರ ಮರೆಯಾಗಿ ಬೆಳಕು ಮೂಡುವಷ್ಟರಲ್ಲಿ ಮಾಮೂಲಿ ಜೀವನಕ್ಕೆ ಒಗ್ಗಿಕೊಂಡು ಬಿಡುತ್ತಾಳೆ. ಬಹುಶಃ ಇನ್ನೆಂದು ಆಕೆ ಡೈರಿ ಪುಟಗಳು ತೆರೆಯುವುದಿಲ್ಲ. ಆತನ ನೆನಪುಗಳು ಮಾತನಾಡುವುದಿಲ್ಲ. ಅವು ಇನ್ನೆಂದು ಮಾತನಾಡುವುದಿಲ್ಲ. ಒಂದು ವಿಭಿನ್ನವಾಗಿರುವಂತಹ ಕಥೆಯಾಗಿದೆ ಅಲ್ವಾ ಸ್ನೇಹಿತರೆ? ಹಾಗೆ ನನಗಂತೂ ಈ ಕಥೆ ತುಂಬಾನೇ ಇಷ್ಟ ಆಯಿತು. ಹಾಗೆ ನಿಮ್ಗೆ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9682796860962 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಅವನು ಹುಟ್ಟಿಸ್ತಾನೆ, ಹುಟ್ಟಬೇಕು, ಬೆಳೆಸ್ತಾನೆ, ಬೆಳಿಬೇಕು, ಹೊಗೆ ಆಗ್ತಾನೆ, ಹಾಕಿಸ್ಕೋಬೇಕು. ದೇವ್ರಿಚ್ಚಿಯಾ, ಈ ಬೊಂಬೆ ಹೇಳ್ತದೆ, ಹಿಡ್ಕೋ ಹಿಡ್ಕೋ ಹಿಡ್ಕೋ ಬೊಂಬೆಯಾ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: மரத்த லக்கடி.
1: ஹலோ கேளியரே.
2: ಹಾಯ್ ರೂಪಾ ರೇಖಾ, ಏನ್ ಸಮಾಚಾರ?
3: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
4: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ, ನದಿ ಕಾಡು, ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
1: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
2: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಮಗ, ಅದೇ ಕೆಲಸ, ಅದೇ ಸ್ಯಾಲರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
6: ಓಕೆ,
7: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
6: ಓಕೆ,
8: ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
6: ಓಕೆ
9: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
6: ಓಕೆ ಡ್ಯೂಡ್,
0: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
4: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
0: ಸೋಮವಾರದಿಂದ ಶನಿವಾರ

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
5: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
4: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
5: ಏನು, ಏನ್ ವಿಷಯ?
4: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗು ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದೀನಿ ನಾನು.
6: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
7: I don't buy my book. Who are the lowest rung of the strata? You see, Luna is the foundation of a building. It is the pillar. It is first the lowest strata.
8: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and margin of

ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಾದಾ ಕಲಂದರ್, ವೃತ್ತಿಯಿಂದ ತೆರಿಗೆ ಸಲಹೆಗಾರ ಹಾಗೂ ಸಮಾಜವನ್ನು ಕಲಿಸುವ ಒಬ್ಬ ಪ್ರಜ್ಞಾವಂತ ನಾಗರಿಕ. ನಿಮಗೆಲ್ಲರಿಗೂ ಬಾಬಾ ಸಾಹೇಬರ ಅರಿವಿನ ಬೆಳಕು ಅಂಬೇಡ್ಕರ್ ಓದು ಸರಣಿಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ನಾನು ಓದ್ತಿರೋದು ಸಂಸತ್ತಿನ ಚರ್ಚೆಗಳು, ಸಂಪುಟ 16, ಭಾಗ 12, 11 ಅಕ್ಟೋಬರ್ 1951. ಇದರಲ್ಲಿ ಅಧ್ಯಾಯ 43, ಡಾಕ್ಟರ್ ಅಂಬೇಡ್ಕರ್ರ ರಾಜೀನಾಮೆ ಪತ್ರ. ಈ ಸಂಚಿಕೆಯ ಈ ಓದು ಸಂಸತ್ತಿನ ಚರ್ಚೆಗಳ ಕುರಿತಾಗಿರುತ್ತೆ. ಸಂಸತ್ತಿನ ಚರ್ಚೆ ಆದಮೇಲೆ ಹಲವು ಜನ ಸಂಸದರು ಇರ್ತಾರೆ, ಜೊತೆಗೆ ಸಭಾಪತಿಗಳು, ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಅಂದು ಕಾನೂನು ಸಚಿವರಾಗಿದ್ದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾಲ್ಗೊಳ್ಳುವ ಒಂದು ಚರ್ಚೆ. ಹಾಗಾಗಿ ಈ ಓದು ಒಂದು ಚರ್ಚೆ ರೂಪದಲ್ಲಿರುತ್ತೆ. ನಾನು ಮೊದಲಿಗೆ ಯಾರು ಮಾತಾಡ್ತಾರೆ ಅವರ ಹೆಸರು ಅಥವಾ ಪದವಿಯನ್ನು ಹೇಳಿ ನಂತರ ಅವರ ಮಾತುಗಳನ್ನು ನಾನು ಹೇಳ್ತೇನೆ. ಅದೇ ರೀತಿ ತಾವು ದಯವಿಟ್ಟು ಗಮನಿಸಬೇಕು. ಅಧ್ಯಾಯ 43, ಡಾಕ್ಟರ್ ಅಂಬೇಡ್ಕರ್ರ ರಾಜೀನಾಮೆ ಪತ್ರ. ಮಾನ್ಯ ಉಪಸಭಾಪತಿಗಳು, 6 ಗಂಟೆಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಇಚ್ಛಿಸಿದರೆ ತಮ್ಮ ಹೇಳಿಕೆ ಕೊಡಲಿದ್ದಾರೆ ಎಂದು ಹೇಳಿದ್ದೆ. ಅವರ ಸ್ಥಾನದಲ್ಲಿ ಅವರು ಕಾಣುತ್ತಿಲ್ಲ. ರಾಜೀನಾಮೆ ಕೊಟ್ಟ ಯಾರೇ ಮಾನ್ಯ ಸಚಿವರು ಸಭಾಪತಿಗಳ ಸಮ್ಮತಿ ಪಡೆದಿದ್ದರೆ ಪ್ರಶ್ನೋತ್ತರ ವೇಳೆ ಮುಗಿದ ಕೂಡಲೇ ನಿಯಮಗಳ ಪ್ರಕಾರ ಹೇಳಿಕೆ ನೀಡಲು ಅನುಮತಿ ಕೊಡಲಾಗುತ್ತದೆ. ಅಲ್ಪಾವಕಾಶದ ಸೂಚನೆ ನಂತರ ಈ ದಿನ ಈ ಬೆಳಗ್ಗೆ ಪ್ರಶ್ನೋತ್ತರ ವೇಳೆ ಮುಗಿದಿದೆ. ಡಾಕ್ಟರ್ ಅಂಬೇಡ್ಕರ್ ಅವರು ಮತಕ್ಷೇತ್ರಗಳ ಪುನರ್ವಿಂಗಡಣೆ ಸೂಚನೆಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದರು. ಹೀಗಾಗಿ ಅವರು ಹೇಳಿಕೆ ಕೊಡ ಬಯಸಿದಾಗ ಕೂಡಲೇ ಆ ಹೇಳಿಕೆ ನೀಡಲಾಗಲಿಲ್ಲ. ಪದ್ಧತಿಯಂತೆ ಪ್ರಶ್ನೋತ್ತರ ವೇಳೆ ಮುಗಿದ ಕೂಡಲೇ ಅಥವಾ ದಿನದ ಮುಕ್ತಾಯದಲ್ಲಿ 6 ಗಂಟೆಗೆ ಅವರು ಹೇಳಿಕೆ ನೀಡುತ್ತಾರೆ ಎಂದು ಭಾವಿಸಿದ್ದೆ. ಪ್ರಯುಕ್ತ 6 ಗಂಟೆಗೆ ನಿಗದಿಪಡಿಸಿದ್ದೆ. ಈಗ ಅವಕಾಶ ಕೊಡುತ್ತಿದ್ದೆ, ಆದರೆ ಅವರು ಇಲ್ಲಿಲ್ಲ. 6 ಗಂಟೆ ಅಪರಾಹ್ನ ಅವರ ಹೇಳಿಕೆಯ ಒಂದು ಪ್ರತಿಯ ಬಗ್ಗೆ ಹೇಳುವುದಾದರೆ, ಅವರು ಮೌಖಿಕ ಹೇಳಿಕೆ ನೀಡಬಯಸಿದ್ದರು. ಅವರು ನನ್ನ ಕೊಠಡಿಗೆ ಬಂದು ನನ್ನನ್ನು ಕಂಡಾಗ ನಾನು ನಿರೀಕ್ಷಿಸಿರಲಿಲ್ಲ. ಹೇಳಿಕೆಯನ್ನು ಲಿಖಿತದಲ್ಲಿ ಬರೆದುಕೊಡಿ, ಮೌಖಿಕ ಹೇಳಿಕೆ ಸರಿಯಲ್ಲ ಎಂದು ಅವರಿಗೆ ಹೇಳಿದ್ದೆ. ಹೇಳಿಕೆ ನೀಡಲು ಅವರಿಗೆ ಅನುಮತಿ ನೀಡಿದ್ದೆ ಮತ್ತು ಪ್ರಶ್ನೋತ್ತರ ವೇಳೆಯ ನಂತರ ಕೂಡಲೇ ಅವರಿಗೆ ಹೇಳಿಕೆ ನೀಡಲಾಗದಿದ್ದರೆ ನಿಯಮಗಳನ್ನು ಬದಿಗಿಟ್ಟು ಅವಕಾಶ ಕೊಡುತ್ತೇವೆ ಅಂತಲೂ ಹೇಳಿದ್ದೆ. ಆದರೆ ಈ ಬೆಳಗ್ಗೆ ಹೇಳಿಕೆ ರೂಪದಲ್ಲಿ ಅವರು ಏನು ಹೇಳ ಬಯಸಿದರು ಅದನ್ನು ಲಿಖಿತದಲ್ಲಿ ಬರೆದು ಸಭಾನಾಯಕರಾದ ಸನ್ಮಾನ್ಯ ಪ್ರಧಾನಮಂತ್ರಿಯವರಿಗೆ ಅದರ ಒಂದು ಪ್ರತಿಯನ್ನು ಕೊಟ್ಟಿದ್ದಾರೆ ಎಂದು ಕಂಡುಬಂದಿದೆ. ಅವರು ಹೇಳಿಕೆ ನೀಡಲು ಎದ್ದು ನಿಲ್ಲುವುದಕ್ಕೆ ಸಾಕಷ್ಟು ಮುಂಚಿತವಾಗಿಯೇ ಅವರ ಹೇಳಿಕೆಯ ಒಂದು ಪ್ರತಿಯನ್ನು ನನಗೆ ಕಳುಹಿಸುವಂತೆ ಬಹಳ ಹಿಂದೆಯೇ ಕಾರ್ಯದರ್ಶಿಯವರ ಮೂಲಕ ಹೇಳಿದೆ. ಆದರೂ ಅವರು ಒಂದು ಪ್ರತಿಯನ್ನು ನನಗೆ ಕಳುಹಿಸಲವೆಂದು ಹೇಳಲು ವಿಷಾದಿಸುತ್ತೇನೆ. ಈ ವಿಷಯವನ್ನು ನಾನು ಹೇಗೆ ನಿಭಾಯಿಸಬೇಕೆನ್ನುವುದು ಗೊತ್ತಾಗುತ್ತಿಲ್ಲ. ಅವರ ಹೇಳಿಕೆಯಲ್ಲಿ ನಾನು ಹಸ್ತಕ್ಷೇಪ ಮಾಡ ಬಯಸಿರಲೂ ಇಲ್ಲ. ಯಾವುದೇ ಹೇಳಿಕೆಯನ್ನು ಸದನದ ಮುಂದೆ ಓದುವಾಗ ಆ ವ್ಯಕ್ತಿಯು ಮುಂಚೆಯೇ ಒಂದು ಪ್ರತಿಯನ್ನು ಕೊಡುತ್ತಾರೆ. ಕೊಡಲು ಅವರು ನಿರಾಕರಿಸಿರುವುದಕ್ಕೆ ಕಾರಣಗಳೇನು ನನಗೆ ತಿಳಿಯುತ್ತಿಲ್ಲ. ಅವರು ಹೇಳಿಕೆ ಕೊಡ ಬಯಸಿದಾಗ ಯಾವುದೇ ಅಭ್ಯಂತರ ಇಲ್ಲದೆ 6 ಗಂಟೆಗೆ ಹೇಳಿಕೆ ನೀಡಬಹುದೆಂದು ಅವರಿಗೆ ಹೇಳಿದ್ದೆ. ಅವರು ಹಾಗೆ ಮಾಡಲಿಲ್ಲ. ಈ ಅವಕಾಶವನ್ನು ಬಳಸಿಕೊಳ್ಳಲವೆಂದು ವಿಷಾದದಿಂದ ಹೇಳುತ್ತಿದ್ದೇನೆ. ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸಲು ಪ್ರಯತ್ನಿಸುತ್ತಿದ್ದೇನೆ. ಹೇಳಿಕೆಯನ್ನು ಓದಲು ಎದ್ದು ನಿಲ್ಲುವುದಕ್ಕೂ ಮುಂಚೆ ನನಗೆ ಒಂದು ಪ್ರತಿಯನ್ನು ಕೊಡುವಂತೆ ಅವರನ್ನು ಕೇಳಿದ್ದೆ. ದುರದೃಷ್ಟವಶ ಕೊಡಲಿಲ್ಲ. ಹೇಳಿಕೆಯ ಪ್ರತಿಯನ್ನು ಕೊಟ್ಟಿದ್ದರೆ ಅಥವಾ ಕೊಡದಿದ್ದರೂ ಈ ಸದನದಲ್ಲಿ ಮೌಖಿಕ ಹೇಳಿಕೆ ನೀಡುವುದಕ್ಕೆ ಅವರಿಗೆ ಅವಕಾಶ ಕೊಡುತ್ತಿದ್ದೆ. ಅವರು ಹಾಗೆ ಮಾಡಲಿಲ್ಲ. ಶ್ರೀ ಜ್ಞಾನಿರಾಮ್, ಬಿಹಾರ. ಹೇಳಿಕೆಯು ಈಗಾಗಲೇ ಪತ್ರಿಕೆಗಳಲ್ಲಿ ಬಂದಿದೆ. ಮಾನ್ಯ ಉಪಸಭಾಪತಿಗಳು, ನನಗೆ ಗೊತ್ತಿಲ್ಲ. ಈ ಸದನವು
ಅದನ್ನು ಯಾವುದೇ ರೀತಿಯಲ್ಲಿ ಗಮನಕ್ಕೆ ತೆಗೆದುಕೊಳ್ಳಲಿಲ್ಲ. ಸನ್ಮಾನ್ಯ ಪ್ರಧಾನಮಂತ್ರಿಯವರು ಶ್ರೀ ಜವಾಹರಲಾಲ್ ನೆಹರು, ಇದಕ್ಕೆ ಸಂಬಂಧಿಸಿದಂತೆ ಕೆಲವು ಮಾತುಗಳನ್ನು ಹೇಳಬಯಸುತ್ತೇನೆ. ಮಾಜಿ ಸಹೋದ್ಯೋಗಿಯೊಬ್ಬರು ಈ ದಿನ ಬೇರಾವ ಕಾರಣಕ್ಕೆ ಅಲ್ಲದಿದ್ದರೂ ಈ ರೀತಿ ನಮ್ಮ ಸಂಗಡವನ್ನು ತ್ಯಜಿಸಿ ಹೋಗಿರುವುದು ನನಗೆ ವಿಷಾದದ ಸಂಗತಿ. ಉದ್ಭವ ಆಗಿರುವ ನೀವು ಹೇಳಿದ ಹಲವಾರು ವಿಷಯಗಳ ಬಗ್ಗೆ ಹೇಳಲು ಇಚ್ಛಿಸುವುದಿಲ್ಲ. ಅವರು ವಾಸ್ತವವಾಗಿ ಹೇಳಿಕೆಯನ್ನು ನೀಡಲು ಎದ್ದು ನಿಲ್ಲುವುದಕ್ಕೆ ಸುಮಾರು 45 ನಿಮಿಷಗಳ ಮುಂಚೆ ನನ್ನ ಸ್ಥಾನದಲ್ಲಿ ನಾನು ಕುಳಿತಿದ್ದಾಗ 9:30 ಪೂರ್ವಹ್ನ ಆ ಹೇಳಿಕೆಯ ಪ್ರತಿ ನನಗೆ ಬಂತು. ಅದನ್ನು ಓದಿ ನಾನು ಚಕಿತನಾದೆ. ಏಕೆಂದರೆ ರಾಜೀನಾಮೆ ನೀಡುತ್ತಿರುವ ಸಚಿವರಿಂದ ನಿರೀಕ್ಷಿಸಬಹುದಾದಂತಹ ಬಗೆಯ ಹೇಳಿಕೆ ಅದಾಗಲಿಲ್ಲ. ಅದು ಇಲ್ಲಿದೆ. ಅವರು ಅದರಲ್ಲಿ ಆ ರೀತಿ ಹೇಳಿದಾಗ ಆ ಬಗ್ಗೆ ಕೆಲವು ಮಾತುಗಳನ್ನಾಡಬಯಸಿದ್ದೆ. ಏಕೆಂದರೆ ಅಂಥದೊಂದು ವಿಷಯದ ಮೇಲೆ ಚರ್ಚೆ ಮಾಡುವುದು ನಿಯಮಗಳ ಪ್ರಕಾರ ಅಪೇಕ್ಷಣೀಯವೂ ಅಲ್ಲ, ಅನುಮತಿ ಕೊಡುವುದೂ ಸಾಧ್ಯವಿರಲಿಲ್ಲ. ನನಗೆ ಕಳುಹಿಸಿದ ರಾಜೀನಾಮೆ ಪತ್ರವನ್ನು ಮತ್ತು ಅದಕ್ಕೂ ಮೊದಲು ಆ ನಂತರ ವಿನಿಮಯ ಆದ ಕೆಲವು ಇತರ ಪತ್ರಗಳನ್ನು ಓದಿ ಹೇಳಲು ತಮ್ಮ ಅನುಮತಿ ಕೋರುತ್ತೇನೆ. ಅವರಿಂದ ನನಗೆ ಬಂದ ಮೊದಲ ಪತ್ರ, ಡಾಕ್ಟರ್ ದೇಶ್ಮುಖ್, ಮಧ್ಯಪ್ರದೇಶ. ಕ್ರಿಯಾಲೋಪ ಸರ್, ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಇನ್ನೊಂದು ಅವಕಾಶ ಕೊಡುವ ಮನಸ್ಸು ಪೀಠಕ್ಕಿದ್ದರೆ ಈಗ ಈ ವಿಷಯದ ಮೇಲೆ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಯಾವುದೇ ಹೇಳಿಕೆ ನೀಡುವುದರ ಬದಲು ಈ ಅವಕಾಶವನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಬಳಸಿಕೊಳ್ಳುವರೇ ಎಂಬುದನ್ನು ಕಾದು ನೋಡುವುದು ಒಳ್ಳೆಯದೆಂದು ನನ್ನ ಅನಿಸಿಕೆ. ಖ್ವಾಜಾ ವಿನಾಯತುಲ್ಲಾ, ಬಿಹಾರ್. ನಮ್ಮ ಕೈಯಲ್ಲಿ ಅವರ ಒಂದು ಪ್ರತಿ ಈಗಾಗಲೇ ಇದೆ. ಡಾಕ್ಟರ್ ದೇಶ್ಮುಖ್, ಅವಕಾಶವನ್ನು ಕೊಡುವ ಉದ್ದೇಶ ಇದ್ದರೆ. ಮಾನ್ಯ ಉಪಸಭಾಪತಿಗಳು, ಒಬ್ಬ ಸದಸ್ಯರ ಪರ ಬೇರೆ ಯಾರೇ ಸದಸ್ಯರು ಮಾತನಾಡುತ್ತಿದ್ದಾರೆಯೇ ಎಂಬುದು ನನಗೆ ಗೊತ್ತಾಗುತ್ತಿಲ್ಲ. ಡಾಕ್ಟರ್ ದೇಶ್ಮುಖ್ ಅವರಿಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಯಾವುದೇ ಅಧಿಕಾರ ನೀಡಿದ್ದಾರೆಯೇ ಎಂಬುದು ನನಗೆ ಗೊತ್ತಾಗುತ್ತಿಲ್ಲ. ಡಾಕ್ಟರ್ ದೇಶ್ಮುಖ್, ಅಂಥದ್ದೇನಿಲ್ಲ. ಮಾನ್ಯ ಉಪಸಭಾಪತಿಗಳು, ಮಂತ್ರಿ ಪದವಿಗೆ ಅವರು ರಾಜೀನಾಮೆ ನೀಡಿರಬಹುದು, ಆದರೆ ಅವರಿನ್ನೂ ಈ ಸದನದ ಸದಸ್ಯರು. ನೋಟಿಸಿಗೆ ವಿನಾಯಿತಿ ನೀಡುವಂತೆ ಅವರು ಉಪಸಭಾಪತಿಗಳನ್ನು ಕೋರಿರುವಾಗ ನೋಟಿಸಿಗೆ ವಿನಾಯಿತಿ ನೀಡಲು ಉಪಸಭಾಪತಿಗಳು ಒಪ್ಪಿ ಹೇಳಿಕೆಗೆ 6 ಗಂಟೆಯನ್ನು ನಿಗದಿ ಮಾಡಿದಾಗ ಅವರು ಇಲ್ಲಿರುತ್ತಾರೆಂದು ಮತ್ತು ಅವರು ಹೇಳಿಕೆಯನ್ನು ನೀಡುತ್ತಾರೆಂದು ನಿರೀಕ್ಷಿಸಿದ್ದೆವು. ಹೇಳಿಕೆ ನೀಡುವುದು ನೀಡದಿರುವುದು ಅವರಿಗೆ ಸೇರಿದ್ದು, ಆದರೆ ಅವರು ತಮ್ಮ ಆಸನದಲ್ಲಿ ಇಲ್ಲವೇ ಇಲ್ಲ. ಪ್ರಧಾನಮಂತ್ರಿಯವರು ಹೇಳಿಕೆ ನೀಡಲು ಇಚ್ಛಿಸಿದ್ದಾರೆ. ಶ್ರೀ ಜವಾಹರಲಾಲ್ ನೆಹರು, ಅವರ ರಾಜೀನಾಮೆ ಪತ್ರವನ್ನು ಸದನಕ್ಕೆ ಓದಿ ಹೇಳಬಯಸುತ್ತೇನೆ. ಏಕೆಂದರೆ ಸಾಮಾನ್ಯವಾಗಿ ಸಚಿವರ ಹೇಳಿಕೆಯು ಅವರ ರಾಜೀನಾಮೆಗೆ ಸಂಬಂಧಿಸಿರುತ್ತದೆ. ಡಾಕ್ಟರ್ ದೇಶ್ಮುಖ್, ಹೇಳಿಕೆಯೇ ಇಲ್ಲಿಲ್ಲ, ಈ ಪರಿಸ್ಥಿತಿ ಹೇಗೆ ಉದ್ಭವವಾಯಿತು? ಮಾನ್ಯ ಉಪಸಭಾಪತಿಗಳು, ಹೇಗೆ ಉದ್ಭವ ಆಯಿತಂದರೆ ಪ್ರಧಾನಮಂತ್ರಿಯವರ ನಿರ್ದೇಶನದಂತೆ ಅಥವಾ ಸಲಹೆಯಂತೆ ನೇಮಕಗೊಂಡ ಸಚಿವರನ್ನು ನಾವು ಸದನಕ್ಕೆ ಪರಿಚಯ ಮಾಡಿಕೊಡುತ್ತೇವೆ. ಪ್ರಯುಕ್ತ ರಾಜೀನಾಮೆ ಪತ್ರವನ್ನು ಸದನಕ್ಕೆ ಓದಿ ಹೇಳುವುದು ಪ್ರಧಾನಮಂತ್ರಿಯವರಿಗೆ ಸೇರಿದ್ದು. ಡಾಕ್ಟರ್ ದೇಶ್ಮುಖ್, ಹೇಳಿಕೆ ನೀಡುವುದು ಸದಸ್ಯರ ವಿಶೇಷ ಅಧಿಕಾರ, ಅದೇ ಇಲ್ಲ ಅಂದ ಮೇಲೆ ಯಾವ ನಿಯಮಗಳ ಪ್ರಕಾರ ತಾವು ಮುಂದುವರಿಯುತ್ತೀರಿ? ಹಾಗೂ ಯಾವುದೇ ಇತರ ಹೇಳಿಕೆಯ ಅವಶ್ಯಕತೆ ಹೇಗೆ ಉದ್ಭವಿಸುವುದು ಎನ್ನುವುದೇ ನನಗೆ ಗೊತ್ತಾಗುತ್ತಿಲ್ಲ. ಮಾನ್ಯ ಉಪಸಭಾಪತಿಗಳು, ಸರ್ಕಾರದ ಪರವಾಗಿ ಮಾಡುವ ಯಾವುದೇ ಹೇಳಿಕೆಯನ್ನು ನೀಡಲು ಅನುಮತಿಸುವುದು ಯಾವಾಗಲೂ ಪೀಠಕ್ಕೆ ಸೇರಿದ್ದು. ಡಾಕ್ಟರ್ ದೇಶ್ಮುಖ್, ಅದನ್ನು ಆಕ್ಷೇಪಿಸುತ್ತಿಲ್ಲ. ಈ ಬೆಳಗ್ಗೆ ಉದ್ಭವಿಸಿದ ಪರಿಸ್ಥಿತಿಯಿಂದ ಅದು ಹೇಗೆ ಉದ್ಭವಿಸಿತು ಎಂಬ ಬಗ್ಗೆ ಹೇಳಬೇಕೆಂದು ಕೋರುತ್ತೇನೆ. ಮಾನ್ಯ ಉಪಸಭಾಪತಿಗಳು, ಒಂದು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರವು ವಿವರಣೆ ಕೊಡಬಯಸಿದೆ. ಆಸಕ್ತಿಯುಳ್ಳ ಎಲ್ಲರಿಗೂ ಅವಕಾಶವನ್ನು ಕೊಡಲಾಗುತ್ತದೆ. ಶ್ರೀ ಜವಾಹರಲಾಲ್ ನೆಹರು, ತಮಗೆ ಗೊತ್ತಿರುವಂತೆ ಸರ್, ಅವರು ಹೇಳಿಕೆ ನೀಡುತ್ತಾರೆಂದುಕೊಂಡಿದ್ದೆ. ಇದನ್ನು ಗೌರವಪೂರ್ವಕವಾಗಿಯೇ ಹೇಳುತ್ತಿದ್ದೇನೆ. ಆಗ ಹೇಳಿಕೆಯನ್ನು ನೀಡುವುದಿಲ್ಲ ಅಥವಾ ತಾವು ಅದಕ್ಕೆ ಇನ್ನೊಂದು ಸಮಯ ನಿಗದಿಪಡಿಸಬಹುದು ಎನ್ನುವುದು ನನಗೆ ಗೊತ್ತಿರಲಿಲ್ಲ. ಆ ರೀತಿಯ ಬೆಳವಣಿಗೆಗಳನ್ನು ನಾನು ನಿರೀಕ್ಷಿಸಿರಲಿಲ್ಲ. ಆದರೆ ಆಗಿದ್ದು ಆಗಿ ಹೋಗಿದೆ. ಹೇಳಿಕೆಯು ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ ಅಥವಾ ಪ್ರಕಟ ಆಗಲೂಬಹುದು. ವಿನಿಮಯ ಆದ ಪತ್ರಗಳ ಬಗ್ಗೆ ತಿಳಿಯಲು ಸದನಕ್ಕೆ ತುಂಬಾ ಆಸಕ್ತಿ ಉಂಟೆಂದು ಕಾಣುತ್ತದೆ. ನಾನು ಹೇಳಿಕೆಯನ್ನೇನು ಉಲ್ಲೇಖಿಸುತ್ತಿಲ್ಲ, ಆದರೆ ಡಾಕ್ಟರ್ ಅಂಬೇಡ್ಕರ್ ಮತ್ತು ನನ್ನ ನಡುವೆ ವಿನಿಮಯ ಆದ ಪತ್ರಗಳನ್ನು ಉಲ್ಲೇಖಿಸುತ್ತಿದ್ದೇನೆ.
ಅವರು ನನಗೆ ಬರೆದ ಮೊದಲ ಪತ್ರದಲ್ಲಿ ಅವರ ರಾಜೀನಾಮೆ ಬಗ್ಗೆ ಉಲ್ಲೇಖ ಇಲ್ಲ. ಅದರ ದಿನಾಂಕ 10 ಆಗಸ್ಟ್ 1951. ಅದು ಹೀಗಿದೆ. ನವದೆಹಲಿ, 10 ಆಗಸ್ಟ್ 1951. ಆತ್ಮೀಯ ಪ್ರಧಾನಮಂತ್ರಿಯವರೇ, ನನ್ನ ಆರೋಗ್ಯವು ನನಗೆ ಮತ್ತು ನನ್ನ ವೈದ್ಯರಿಗೆ ತುಂಬಾ ಆತಂಕ ಉಂಟು ಮಾಡಿದೆ. ಸತತ ಚಿಕಿತ್ಸೆಗಾಗಿ ಸುಮಾರು 1 ತಿಂಗಳ ದೀರ್ಘಕಾಲ ಬೇಕಾಗುತ್ತದೆಂದು ಮತ್ತು ಆರೋಗ್ಯ ಇನ್ನಷ್ಟು ಹದಗೆಡುವುದಕ್ಕೆ ಆಸ್ಪದ ಕೊಡಬಾರದೆನ್ನುವ ದೃಷ್ಟಿಯಿಂದ ಚಿಕಿತ್ಸೆಯನ್ನು ಈಗ ಮುಂದೂಡಲಾಗದೆಂದು ವೈದ್ಯರು ಹೇಳುತ್ತಲೇ ಇದ್ದಾರೆ. ವೈದ್ಯರ ಚಿಕಿತ್ಸೆಗೆ ಒಳಗಾಗುವುದಕ್ಕೂ ಮೊದಲು ಹಿಂದೂ ಸಂಹಿತೆ ವಿಧೇಯಕ ವಿಲೆ ಆಗಬೇಕೆಂಬುದು ನನ್ನ ತವಕ. ಆಗಸ್ಟ್ 16ರಂದು ಅದನ್ನು ಪರ್ಯಾಲೋಚನೆಗೆ ತೆಗೆದುಕೊಳ್ಳುವುದಕ್ಕೆ ಮತ್ತು ವಿರೋಧಿಸುವವರು ಅಡ್ಡಿ ಆಚರಣೆ ಉಂಟು ಮಾಡುವ ತಂತ್ರಗಳನ್ನು ಮಾಡದಿದ್ದರೆ ಸೆಪ್ಟೆಂಬರ್ 1ರ ಹೊತ್ತಿಗೆ ಅದು ಅಂಗೀಕೃತ ಆಗಲು ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡಬಯಸಿದ್ದೇನೆ. ಈ ಮಸೂದೆಗೆ ನಾನು ತುಂಬಾ ಪ್ರಾಮುಖ್ಯವನ್ನು ಕೊಡುತ್ತೇನೆಂಬುದು ನಿಮಗೆ ಗೊತ್ತಿದೆ. ಈ ವಿಧೇಯಕವು ಅಂಗೀಕೃತ ಆಗುವ ವಿಷಯದಲ್ಲಿ ನನ್ನ ಆರೋಗ್ಯದ ಮೇಲೆ ಎಷ್ಟೇ ಒತ್ತಡ ಬಿದ್ದರೂ ಸಹಿಸಲು ಸಿದ್ಧನಿದ್ದೇನೆ. ಈ ವಿಧೇಯಕವು ಬೇಗನೆ ಅಂಗೀಕೃತವಾದರೆ ಒತ್ತಡವೂ ಕಡಿಮೆ ಆಗುತ್ತದೆ. ಇದಕ್ಕೆ ನಿಮ್ಮ ಯಾವ ತಕರಾರು ಇಲ್ಲವೆಂದು ನನ್ನ ನಂಬಿಕೆ. ಆಗಸ್ಟ್ 16ರಂದು ಪ್ರಸ್ತಾಪಿಸುತ್ತಾ ಪಂಜಾಬಿಗೆ ಸಂಬಂಧಿಸಿದ ಬಿಲ್ಲುಗಳಿಗೆ, ಸುಗ್ರೀವಾಜ್ಞೆಗಳಿಗೆ ಮತ್ತು ಭಾಗ ಸಿ ರಾಜ್ಯಗಳಿಗೆ ಸಂಬಂಧಿಸಿದ ಶ್ರೀ ಗೋಪಾಲಸ್ವಾಮಿ ಅಯ್ಯಂಗಾರರ ಮಸೂದೆಗೆ ಆದ್ಯತೆ ಕೊಡುತ್ತಿದ್ದೇನೆ. ಕಳೆದ ಸಲ ನಡೆದ ಪಕ್ಷದ ಸಭೆಯಲ್ಲಿ ಸೆಪ್ಟೆಂಬರ್ 1ರ ವಾರದಲ್ಲಿ ವಿಧೇಯಕವನ್ನು ಕೈಗೆತ್ತಿಕೊಳ್ಳಲಾಗುವುದೆಂದು ನೀವು ಹೇಳಿರುವುದು ವರದಿಯಾಗಿದೆ ಎಂದು ತಿಳಿದಿದ್ದರಿಂದ ಈ ಪತ್ರ ಬರೆದಿದ್ದೇನೆ. ಅದು ನಿಮ್ಮ ಸಲಹೆ ಮಾತ್ರ, ತೀರ್ಮಾನ ಅಲ್ಲ ಎಂಬ ನಂಬಿಕೆ ನನಗಿದೆ. ತಮ್ಮ ನಂಬಿಕೆಯ ಸಹಿ BR ಅಂಬೇಡ್ಕರ್. ಅದೇ ದಿನ ನಾನು ಅವರಿಗೆ ಈ ರೀತಿ ಪತ್ರ ಬರೆದೆ. ನವದೆಹಲಿ, 10 ಆಗಸ್ಟ್ 1951. ಆತ್ಮೀಯ ಅಂಬೇಡ್ಕರ್, ಹಿಂದೂ ಸಂಹಿತೆ ವಿಧೇಯಕದ ಬಗ್ಗೆ ನಾನು ನಿಮಗೆ ನಿನ್ನೆ ಪತ್ರ ಬರೆದಿದ್ದೆ. 10ನೇ ದಿನಾಂಕದ ನಿಮ್ಮ ಪತ್ರ ಈ ದಿನ ನನಗೆ ತಲುಪಿದೆ. ನಿಮ್ಮ ಆರೋಗ್ಯ ಆತಂಕ ಉಂಟು ಮಾಡುತ್ತಿರುವುದಕ್ಕೆ ವ್ಯಥೆಪಡುತ್ತೇನೆ. ಗಾಬರಿ ಪಟ್ಟುಕೊಳ್ಳದೆ ಆರಾಮದಿದ್ದೀರಿ, ಇದು ನನ್ನ ಸಲಹೆ. ಹಿಂದೂ ಸಂಹಿತೆ ವಿಧೇಯಕದ ಬಗ್ಗೆ ಸದನದ ಒಳಗಷ್ಟೇ ಅಲ್ಲ, ಹೊರಗೂ ಸಾಕಷ್ಟು ವಿರೋಧಿಗಳಿದ್ದಾರೆಂದು ನಿಮಗೆ ಗೊತ್ತಿದೆ. ಉದ್ದೇಶ ಎಷ್ಟೇ ಉದಾತ್ತವಾಗಿದ್ದರೂ ಈ ವಿರೋಧಿಗಳನ್ನು ನಾವು ಪಕ್ಕಕ್ಕೆ ತಳ್ಳಿ ಹಾಕುವುದಕ್ಕೆ ಮತ್ತು ಅದು ಬೇಗ ಆಗುವಂತೆ ಮಾಡಲು ಸಾಧ್ಯವಾಗುವುದಿಲ್ಲ. ತುಂಬಾ ವಿಳಂಬ ಆಗುವಂತೆ ಮಾಡುವ ಶಕ್ತಿ ಅವರಲ್ಲಿದೆ. ಆದ್ದರಿಂದ ಉದ್ದೇಶ ಈಡೇರಲು ನಾವು ಜಾಣ್ಮೆಯಿಂದ ಮುಂದುವರಿಯಬೇಕಾಗುತ್ತದೆ. ಈ ವಿಧೇಯಕವು ಈ ಅಧಿವೇಶನದಲ್ಲಿ ಅಂಗೀಕೃತ ಆಗಬೇಕೆಂಬ ತವಕ ನನಗೂ ಇದೆ. ಸೆಪ್ಟೆಂಬರ್ ಪ್ರಾರಂಭದಲ್ಲಿ ಈ ವಿಧೇಯಕವನ್ನು ಕೈಗೆತ್ತಿಕೊಳ್ಳಬೇಕೆಂದು ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿತ್ತು. ಅದು ನಡವಳಿ ಪುಸ್ತಕದಲ್ಲಿ ದಾಖಲಾಗಿದೆ ಎಂದು ನನ್ನ ಅನಿಸಿಕೆ. ಅದನ್ನೇ ಪಕ್ಷದ ಸಭೆಯಲ್ಲಿ ಹೇಳಿದ್ದೆ, ಒಪ್ಪಲಾಗಿತ್ತು. ತ್ವರಿತ ಪ್ರಯತ್ನ ಮಾಡುವುದರಿಂದ, ಮುಂಚೆಯೇ ಅದನ್ನು ತರುವುದರಿಂದ ನಮ್ಮ ವಿರೋಧಿಗಳಿಗೆ ನಾವೇ ಕೈಯಾರೆ ಅಸ್ತ್ರ ಕೊಟ್ಟಂತಾಗುತ್ತದೆ, ತೊಂದರೆಯನ್ನು ಮೈ ಮೇಲೆ ಎಳೆದುಕೊಂಡಂತಾಗುತ್ತದೆ. ಕೆಲವೊಂದು ಪ್ರಮುಖ ಮಸೂದೆಗಳನ್ನು ಎಂದರೆ ಸುಗ್ರೀವಾಜ್ಞೆಗಳು, ಭಾಗಸಿ ರಾಜ್ಯಗಳ ವಿಧೇಯಕ, ಕೈಗಾರಿಕಾ ವಿಧೇಯಕಗಳನ್ನು ಮುಗಿಸಿದ ನಂತರ ಸೆಪ್ಟೆಂಬರ್ ಪ್ರಾರಂಭದಲ್ಲಿ ಅದನ್ನು ಕೈಗೆತ್ತಿಕೊಳ್ಳುವುದು ತುಂಬಾ ಅನುಕೂಲಕರ. ಇವುಗಳ ಪೈಕಿ ಯಾವುದನ್ನಾದರೂ ಎತ್ತಿಕೊಳ್ಳುವುದಕ್ಕೆ ಮುಂಚೆಯೇ ಹಿಂದೂ ಸಂಹಿತೆ ವಿಧೇಯಕ ಬರುವಂತೆ ಮಾಡಿದರೆ ರಾದ್ಧಾಂತ ಉಂಟಾಗುತ್ತದೆ, ಟೀಕೆಗಳಿಗೆ ಅವಕಾಶ ಒದಗಿಸಿದಂತಾಗುತ್ತದೆ. ಈ ಎಲ್ಲವನ್ನೂ ಅವಲೋಕಿಸಿದರೆ ನಾವು ಗೊತ್ತುಪಡಿಸಿದ ದಿನಗಳಿಗೆ ಬದ್ಧರಾಗುವುದು, ನಂತರ ಅದನ್ನು ಕೈಗೆತ್ತಿಕೊಳ್ಳುವುದು ತುಂಬಾ ಒಳ್ಳೆಯದು. ಆಗ ತುಂಬಾ ಗುರುಪಿನಿಂದ ಕಡಿಮೆ ವಿರೋಧವನ್ನು ನಿರೀಕ್ಷಿಸಿ ಕಾರ್ಯೋನ್ಮುಖರಾಗಬಹುದಾಗಿದೆ. ಸಂಸತ್ತು ಕೊನೆಯ ಪಕ್ಷ ಅಕ್ಟೋಬರ್ 1ರ ವಾರದವರೆಗೂ ಸೇರಲಿದೆ. ಹೀಗಾಗಿ ಬೇಕಾದಷ್ಟು ಸಮಯಾವಕಾಶ ಇದೆ. ನಿಮ್ಮ ನಂಬುಗೆಯ ಸಹಿ ಜವಾಹರಲಾಲ್ ನೆಹರು.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.

0: ಅರವೇ ಔಷಧಿ ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
6: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
5: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
6: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077775555. ಇದಕ್ಕೆ ಸಂಪರ್ಕಿಸಬಹುದು.
8: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಆಗಿರುವಂತಹ ಫಿಶ್ ಫ್ರೈಗಳ ಬಗ್ಗೆ ತಿಳಿಸ್ತೀನಿ. ಸಹಜವಾಗಿ ಫಿಶನ್ನು ಇಷ್ಟಪಟ್ಟು ತಿನ್ನೋರಿಗೆ ಫಿಶಲ್ಲಿ ಯಾವುದೇ ರೆಸಿಪಿ ಮಾಡಿದರೂ ತುಂಬಾ ಇಷ್ಟ ಆಗುತ್ತೆ. ಫಿಶ್ ಸಾಂಬಾರ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಫಿಶ್ ಫ್ರೈ ಕೂಡ ಚೆನ್ನಾಗಿರುತ್ತೆ. ಫಿಶ್ ಫ್ರೈಯನ್ನು ಬೇರೆ ಬೇರೆ ಫ್ಲೇವರ್ಗಳಲ್ಲಿ ತುಂಬಾ ಸ್ಪೆಷಲ್ಲಾಗಿ ಮಾಡೋದುಂಟು. ಈ ದಿನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಫಿಶ್ ಫ್ರೈಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗೆ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರಿದ್ದಾರೆ. ತಡ ಮಾಡೋದು ಬೇಡ, ರೋಷನ್ ಸರ್ ಅವರಿಂದ ಯಾವೆಲ್ಲ ಬಗೆಯಲ್ಲಿ ಫಿಶ್ ಫ್ರೈಗಳನ್ನು ಮಾಡ್ತಾರೆ ಅನ್ನೋದನ್ನು ಕೇಳೋಣ.
9: ಮೊದಲಿಗೆ ಈ ಮೀನಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು 1/2 kg ಮೀನನ್ನು ತೊಳೆದು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮಾಂಸ ಸ್ವಲ್ಪ ಜಾಸ್ತಿ ಇರುವಂತಹ ಯಾವುದಾದ್ರೂ ಮೀನನ್ನು ತಗೊಳ್ಳಿ, ಅಂಜಲೆಲ್ಲ ಬರುತ್ತಲ್ಲ ಆ ಥರ ಮೀನನ್ನು ತಗೊಂಡ್ರೆ ತುಂಬ ಒಳ್ಳೆಯದು. ಇಲ್ಲಿ 1/4 teaspoon ಅರಿಶಿನ, 1/4 teaspoon ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ 1/2 ನಿಂಬೆಹಣ್ಣಿನ ರಸನ ಇದಕ್ಕೆ ಹಿಂಡ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ಮೀನನ್ನು ತಂದರೂ ಕೂಡ ಫಸ್ಟ್ ಮ್ಯಾರಿನೇಷನ್ನ ಮಿಸ್ ಮಾಡೋದಿಲ್ಲ, ಯಾಕಂದರೆ ಅದೇ ಆ ಮೀನಿನ ಒಳಗಡೆ ರುಚಿ ಕೊಡುವಂಥದ್ದು. ಸೊ ಇದನ್ನು 15 ನಿಮಿಷ ಹಾಗೆಯೇ ಮಿಕ್ಸ್ ಮಾಡಿ ಬಿಟ್ಬಿಟ್ಟು ಇವಾಗ ಒಂದು ಪ್ಲೇಟಲ್ಲಿ 1/4 teaspoon ಅರಿಶಿನ, 1/4 teaspoon ಉಪ್ಪು, ಹಾಗೆಯೇ 1/4 teaspoon ಜೀರಿಗೆ ಪುಡಿ, 3/4 tablespoon ಗರಂ ಮಸಾಲ, 1 tablespoon ಧನಿಯಾ ಪುಡಿ, ಹಾಗೆಯೇ 2 tablespoon ಇಲ್ಲಿ ಬ್ಯಾಡಗಿ ಮೆಣಸಿನ ಪುಡಿನ ಹಾಕಿದ್ದೀನಿ. ಏರಿಕೆ ಕ್ರಮದಲ್ಲೇ ಹೇಳಿದ್ದೀನಿ, ಸೊ ನೀವು ಮಿಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಹಾಗೆಯೇ 1/4 tablespoon ಮನೆಯಲ್ಲೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ 1/2 ನಿಂಬೆಹಣ್ಣಿನ ರಸನ ಮತ್ತೆ ನಾನು ಆ ಮಸಾಲಕ್ಕೆ ಹಿಂಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ನೀರನ್ನು ಫಸ್ಟಿಗೆ ಹಾಕ್ಕೊಳ್ಳಿ, ಜಾಸ್ತಿ ಆದರೆ ಮತ್ತೆ ಕಷ್ಟ ಆಗುತ್ತೆ. ಸ್ವಲ್ಪ ಹಾಕ್ಕೊಂಡು ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಮಸಾಲ ತುಂಬ, ಆ ಬ್ಯಾಡಗಿ ಮೆಣಸಿನ ಪುಡಿ ನಾವು ಬಳಕೆ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದರದ್ದು ಟೇಸ್ಟನ್ನು ಜಾಸ್ತಿ ಮಾಡಬೇಕು ಅಂದರೆ ಸ್ವಲ್ಪ ಇಲ್ಲಿ ಕರಿಬೇವಿನ ಎಲೆಗಳನ್ನು ಕಟ್ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೋಬೇಕು. ಆವಾಗ ಮೀನಿನ ರುಚಿ ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಸೊ ಇದೆಲ್ಲದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವಾಗ 15 ನಿಮಿಷ ಮೀನು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ ಅದಕ್ಕೆ ನಾನು ಮಸಾಲನ ಹಚ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದೆ, ಯಾವುದಾದ್ರೂ ಚೆನ್ನಾಗಿ ಮಾಂಸ ಇರುವಂತಹ ಮೀನನ್ನು ತಗೊಳ್ಳಿ, ಅದಕ್ಕೆ ಈ ಮಸಾಲ ಸಖತ್ ಸೂಟ್ ಆಗುತ್ತೆ. ಹಾಗೆಯೇ ಚಿಕನ್ ಎಲ್ಲ ಮಾಡಿದರೆ ಕೂಡ ಅದಕ್ಕೂ ಕೂಡ ನೀವು ಇದನ್ನು ಬಳಕೆ ಮಾಡಬಹುದು. ಇವಾಗ ಎಲ್ಲ ಮೀನಿಗೂ ನಾನು ಈ ಮಸಾಲೆಯನ್ನು ಹಚ್ಚಿಟ್ಟಿದ್ದೀನಿ. ಇದನ್ನು ನೀವು ಮತ್ತೆ 15 ನಿಮಿಷ ಬಿಟ್ಬಿಡಬೇಕು. 15 ನಿಮಿಷ ಆದಮೇಲೆ ಒಂದು ಪ್ಯಾನಲ್ಲಿ ತೆಂಗಿನೆಣ್ಣೆ 4-5 tablespoon ಹಾಕ್ಕೊಂಡು ಈ ಮೀನನ್ನು ನಾನು ಫ್ರೈ ಮಾಡ್ತಾ ಇದ್ದೀನಿ. ಯಾರು ಇಲ್ಲಿ ತನಕ ತೆಂಗಿನೆಣ್ಣೆಯಲ್ಲಿ ಮೀನನ್ನ ಫ್ರೈ ಮಾಡಿಲ್ವೋ ಅವರು ಒಂದು ಸಲ ತೆಂಗಿನೆಣ್ಣೆನ ಹಾಕಿ ಈ ಮೀನನ್ನ ಫ್ರೈ ಮಾಡಿ ನೋಡಿ, ಸಖತ್ತು ರುಚಿ ಅದರದು 100% ಡಬಲ್ ಆಗುತ್ತೆ. ಹಾಗೆಯೇ ತೆಂಗಿನೆಣ್ಣೆ ತಗೊಳ್ಳುವಾಗ ನೀವು ಯಾವ ಕಾರಣಕ್ಕೂ ಫ್ಲೇವರ್ ಆ್ಯಡ್ ಮಾಡಿರುವಂಥದ್ದು ತಗೋಬೇಡಿ. ಫ್ರೆಶ್ ತೆಂಗಿನೆಣ್ಣೆ ಆದಷ್ಟು ನೀವು ಬಳಕೆ ಮಾಡಿ, ಆರೋಗ್ಯಕ್ಕೂ ಒಳ್ಳೆಯದು. ಯಾಕಂದರೆ ಇಲ್ಲಿ ನಾವು ಜಾಸ್ತಿ ತೆಂಗಿನೆಣ್ಣೆನ ಬಳಕೆ ಮಾಡ್ತಾ ಇದ್ದೀವಿ. ಇದನ್ನು ಒಂದು ಸೈಡ್ ಒಂದು 3-4 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಸೆಕೆಂಡ್ ಸೈಡ್ ಕೂಡ ಅದನ್ನು ಒಂದು 3-4 ನಿಮಿಷ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆಯೇ ನೀವು ಫ್ರೈ ಆದಮೇಲೆ ಯಾರಿಗಾದರೂ ತಗೊಂಡೋಗಿ ಕೊಡೋವಾಗ ಅದ್ರ ಮೇಲೆ ಒಂದು ಕರಿಬೇವಿನ ಎಲೆನ ಇಟ್ಟು ಕೊಡಿ. ಅದರದ್ದು ಇಂಪ್ರೆಷನ್ ತುಂಬಾ ಚೆನ್ನಾಗಿರುತ್ತೆ. ಮಸಾಲದಿಂದ ತುಂಬಿದೆ, ಅಕಸ್ಮಾತ್ ಎಲ್ಲಾದರೂ ಮಸಾಲ ಜಾಸ್ತಿ ಉಳಿದ್ರೆ ಅದನ್ನು ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಅದನ್ನು ಮತ್ತೆ ಮಸಾಲ ಫ್ರೈ ಮಾಡಿ ಆ ಮಸಾಲನ ಇದ್ರ ಮೇಲೆ ಹಾಕಿ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಮರೆಯದೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ.
8: ಸ್ನೇಹಿತರೆ, ಸುಲಭವಾಗಿ ಮೀನಿನ ಫ್ರೈಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಅವರು. ಸೊ ನೀವು ಕೂಡ ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೆರಡು ಸ್ಪೆಷಲ್ ಆಗಿ ಫಿಶ್ ಫ್ರೈಗಳ ಬಗ್ಗೆ ರೋಷನ್ ಸರ್ ಅವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬಗೆ ಬಗೆಯ ಫಿಶ್ ಫ್ರೈಗಳ ಬಗ್ಗೆ ತಿಳಿಸ್ತಾ ಇದ್ದೆ. ಈ ಅಂಜಲ್ ಮೀನು ಇರ್ಬೋದು, ಬಂಗುಡೆ, ಮಡ್ಲಿ ಅಥವಾ ಪಾಂಪ್ಲೆಂಟ್ ಮೀನು ಇರ್ಬೋದು. ಸೊ ಸಾಕಷ್ಟು ವೆರೈಟಿ ಮೀನುಗಳಲ್ಲಿ ಫಿಶ್ ಫ್ರೈಯನ್ನು ಮಾಡೋದು ಉಂಟು. ಒಂದೊಂದು ಮೀನಿನ ಫ್ರೈ ಕೂಡ ಒಂದೊಂದು ರೀತಿಯಲ್ಲಿ ರುಚಿ ಕೊಡುತ್ತೆ. ಸೊ ಮತ್ತೊಂದು ವಿಶೇಷವಾಗಿರುವಂತಹ ಬಂಗುಡೆ ಮೀನಿನ ಫ್ರೈ ಬಗ್ಗೆ ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಆ ಫ್ರೈಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಎಕ್ಸ್ಟ್ರಾ ಫ್ಲೇವರ್ಸ್ ರೋಷನ್ ಸರ್ ಅವರಿಂದ ಕೇಳೋಣ.
5: ನೋಡಿ, ಮೊದಲಿಗೆ ನಾನು ಒಂದು ಅರ್ಧ ಕೆ ಜಿ 500-600 ಗ್ರಾಂನಷ್ಟು ಬಂಗುಡೆ ಇರ್ಬೋದು, ಅದನ್ನು ತಗೊಂಡಿದ್ದೀನಿ. ಹಾಗೇನೆ ನೀವು ಕೈಯಲ್ಲಿ ಒತ್ತುವಾಗ ಅದು ಸ್ವಲ್ಪ ಹಾರ್ಡ್ ಇರಬೇಕು, ಅಂದರೆ ಗಟ್ಟಿ ಇರಬೇಕು. ಓಕೆ, ಇವಾಗ ಕ್ಲೀನ್ ಮಾಡಿಕೊಂಡು ಇದಕ್ಕೆ ಕಟ್ಸ್ಗಳನ್ನು ಹಾಕೋಬೇಕು. ಇದರಿಂದ ಮಸಾಲೆ ಎಲ್ಲ ಒಳಗಡೆ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಹಾಗೆಯೇ ಫಸ್ಟು ಒಂದು ಸ್ವಲ್ಪ ನಾವು ನೋಡಿ ಸ್ವಲ್ಪ ಉಪ್ಪು, ಒಂದು ಅರ್ಧ ಟೀಸ್ಪೂನಷ್ಟು, ಹಾಗೆಯೇ ಒಂದು ಕಾಲು ಟೀಸ್ಪೂನಷ್ಟು ಅರಿಶಿನ, ಹಾಗೆಯೇ ಒಂದು ಅರ್ಧ ನಿಂಬೆ ರಸನ ಹಾಕಿ ಇದನ್ನು ಒಂದು 15 ನಿಮಿಷ ಬಿಟ್ಬಿಡಬೇಕು. ಯಾಕಂದರೆ ಇದು ಅವಾಗ ಚೆನ್ನಾಗಿ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಹಾಗೆಯೇ ನಾವು ಅರಿಶಿನ ಹಾಕಿರೋದ್ರಿಂದ ಸ್ಮೆಲ್ ಕೂಡ ಜಾಸ್ತಿ ಇರೋದಿಲ್ಲ. ಇದನ್ನೊಂದು ಮಿನಿಮಮ್ ನೀವು 15-30 ನಿಮಿಷ ಬಿಡಲೇಬೇಕು. ಇದರಿಂದ ಬಂಗುಡೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇವಾಗ ನಾನು ಇದನ್ನು ಅರ್ಧ ಗಂಟೆ ಬಿಟ್ಟಿದ್ದೀನಿ. ಓಕೆ, ಇವಾಗ ನೆಕ್ಸ್ಟ್ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನೋಡಿ ಒಂದು ಪ್ಲೇಟಲ್ಲಿ ನಾನು 1.5-2 ಟೇಬಲ್ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿ, ಹಾಗೆಯೇ 1 ಟೇಬಲ್ಸ್ಪೂನಷ್ಟು ಧನಿಯಾ, ಹಾಗೆಯೇ 1 ಟೇಬಲ್ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆಯೇ 1/4 ಟೀಸ್ಪೂನಷ್ಟು ಅರಿಶಿನ, 1 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 4-5 ಟೇಬಲ್ಸ್ಪೂನ್ ಇಲ್ಲಿ ನಾನು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಇದು ಯಾಕಂದರೆ ಆ ಬೈಂಡಿಂಗ್ ಅಂದರೆ ಕೋಟಿಂಗ್ ಎಲ್ಲ ಚೆನ್ನಾಗಿ ಬರಬೇಕು, ಮಸಾಲ ಎಣ್ಣೆಯಲ್ಲಿ ಬಿಟ್ಕೋಬಾರ್ದು ಅದಕ್ಕೋಸ್ಕರ. ಓಕೆ, 1/4 ಟೀಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡು 1/2 ನಿಂಬೆ ರಸನ ಇಲ್ಲಿ ನಾನು ಮತ್ತೆ ಹಿಂಡ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ಇಲ್ಲಿ ನಾನು 1 ನಿಂಬೆಹಣ್ಣನ್ನು ಯೂಸ್ ಮಾಡಿದ್ದೀನಿ. ಇದಕ್ಕಿವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀವು ಒಳ್ಳೆ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ಉಪ್ಪನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕು, ಯಾಕಂದರೆ ಮೊದಲೇ 1/2 ಟೀಸ್ಪೂನ್ ಹಾಕಿದ್ದೀರಾ ನೀವು, ಅದಾದಮೇಲೆ ಮತ್ತೆ 1/4 ಟೀಸ್ಪೂನ್ ಹಾಕೋತ್ತಿಗೆ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ, ನಿಮಗೆಲ್ಲಾದರೂ ಉಪ್ಪು ಜಾಸ್ತಿ ಅನಿಸಿದ್ರೆ ಸ್ವಲ್ಪ ಕಮ್ಮಿ ಮಾಡಿಕೊಂಡು ನೀವು ನಿಮ್ಮ ಟೇಸ್ಟಿಗೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೋಬೇಕು. ಇವಾಗ ಈ ಮಸಾಲನ್ನ ಎಲ್ಲ ಬಂಗುಡೆಗಳಿಗೆ ಚೆನ್ನಾಗಿ ನಾನು ಹಚ್ಕೊಳ್ತಾ ಇದ್ದೀನಿ. ಒಳಗಡೆಯಿಂದೆಲ್ಲ ಚೆನ್ನಾಗಿ ನೀವು ಹಚ್ಕೋಬೇಕು, ಆ ಕಟ್ಸೆಲ್ಲ ಹಾಕಿರ್ತೀರಲ್ಲ ಅದಕ್ಕೆಲ್ಲ ಆ ಮಸಾಲನ್ನ ತುಂಬಿಸ್ಬೇಕು ನೀವು. ಓಕೆ, ಇವಾಗ ಎಲ್ಲ ಬಂಗುಡೆಗಳಿಗೆ ನಾನು ಮಸಾಲ ಹಾಕಿ ಆಗಿದೆ. ಇದನ್ನು 1/2 ಗಂಟೆ ಮತ್ತೆ ಬಿಡ್ತಾ ಇದ್ದೀನಿ. ನೀವು ಇಮಿಡಿಯೇಟಾಗಿ ಮಾಡ್ಕೋಬಹುದು, ಬಟ್ ಬಂಗುಡೆ ಒಳ್ಳೆ ರುಚಿ ಬರಬೇಕು ಅಂದರೆ ನೀವು 1/2 ಗಂಟೆ ಬಿಡಬೇಕು. ಆ ಮಸಾಲಾಗ ಖಾರ ಎಲ್ಲ ಚೆನ್ನಾಗಿ ಎಳ್ಕೋಬೇಕು, ಅವಾಗ ಬಂಗುಡೆ ತಿನ್ನೋತ್ತಿಗೆ ಒಳಗಡೆಯಿಂದನೂ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಹಾಗೆಯೇ ಇಲ್ಲಿ 1 ಪ್ಲೇಟಲ್ಲಿ ಇವಾಗ ನಾನು ರವಾ ಅನ್ನ ತಗೊಂಡಿದ್ದೀನಿ. ಈ ರವಾದಲ್ಲಿ ಚೆನ್ನಾಗಿ ಅದನ್ನು ಮುಳುಗಿಸ್ಬೇಕು ಆ ಬಂಗುಡನ. ನೀವು ನೋಡಿ ಚೆನ್ನಾಗಿ ಕೋಟಿಂಗ್ ಕೊಡಿ ಇದಕ್ಕೆ. ಇದನ್ನು ತೆಗೆದು ಸಪ್ರೇಟ್ ಒಂದು ನೀವು ಪ್ಲೇಟಲ್ಲೂ ಇಟ್ಕೋಬಹುದು, ಬಟ್ ಇಮಿಡಿಯೇಟ್ ಫ್ರೈ ಮಾಡಿದರೆ ರಿಸಲ್ಟ್ ಚೆನ್ನಾಗಿರುತ್ತೆ. ನಾನು ಎಣ್ಣೆನೂ ಬಿಸಿಗಿಟ್ಟಿದ್ದೆ, ಸೊ ಇವಾಗ ಎಣ್ಣೆ ಬಿಸಿ ಆಗ್ತಾ ಇದೆ, ಹಾಗೆಯೇ ಬಂಗುಡೆ ಕೂಡ ತುಂಬ ಚೆನ್ನಾಗಿ ಕೋಟಿಂಗ್ ಆಗಿದೆ ರವಾದಲ್ಲಿ. ನೀವು ಯಾವುದೇ ರವಾನ ಯೂಸ್ ಮಾಡ್ಬೋದು. ಸೊ ಇವಾಗ ನಾನಿಲ್ಲಿ ಎಣ್ಣೆ ಬಿಸಿಯಾಗಿದೆ, ಸೊ ಫ್ಲೇಮನ್ನು ಕಮ್ಮಿ ಮಾಡಿ ಬಂಗುಡೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಡೀಪ್ ಫ್ರೈ ಮಾಡಿದರೂ ಪರವಾಗಿಲ್ಲ, ನಾನು ಸ್ವಲ್ಪ ಎಣ್ಣೆ ಅದು ಸ್ಮೆಲ್ ಜಾಸ್ತಿ ಬರುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಎಣ್ಣೆನೇ ಇಟ್ಕೊಂಡಿದ್ದೀನಿ. ನೀವು ಪೂರ್ತಿ ಡೀಪ್ ಫ್ರೈನೇ ಮಾಡ್ಕೊಳ್ಳಿ. ಇದನ್ನು ಒಂದೊಂದು ಸೈಡಲ್ಲಿ ಮಿನಿಮಮ್ ನೀವು 4-5 ನಿಮಿಷ ಫ್ರೈ ಮಾಡ್ಕೋಬೇಕು. ಇದು ಎಣ್ಣೆ ಎಳ್ಕೊಳ್ಳೋದಿಲ್ಲ, ಹಾಗೆಯೇ ಆ ಮಸಾಲ ಕೂಡ ಬಿಡೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಎರಡೂ ಸೈಡ್ ನೀವು 10 ನಿಮಿಷ ಫ್ರೈ ಮಾಡ್ಕೋಬೇಕು. ಇದರಿಂದ ಬಂಗುಡೆ ಚೆನ್ನಾಗಿ ಬೇಯುತ್ತೆ. ನೋಡಿ ಬಾಂಗ್ಡಾ ರವಾ ಫ್ರೈ ರೆಡಿ ಆಗಿದೆ ಸರ್ವ್ ಮಾಡೋದಕ್ಕೆ. ಇದನ್ನ ನೀವು ಬೇಳೆ ಸಾರು ಅಥವಾ ಟೊಮೆಟೊ ಸಾರು ಎಲ್ಲ ಇದ್ರೆ ಅದ್ರ ಜೊತೆಗೆ ಸೈಡ್ಸ್ ತಿನ್ನಕ್ಕೆ ತುಂಬಾ ಚೆನ್ನಾಗುತ್ತೆ, ಭಾರಿ ಒಳ್ಳೆ ಟೇಸ್ಟ್ ಅನ್ನ ಕೊಡುತ್ತೆ. ಸೊ ನಾನಿವತ್ತು ಇದನ್ನ ಟೊಮೆಟೊ ಸಾರ್ ಜೊತೆಗೆ ತಗೊಳ್ತಾ ಇದ್ದೀನಿ. ನೋಡಿ ಒಳಗಡೆ ಕೂಡ ಚೆನ್ನಾಗಿ ಬೆಂದಿದೆ ಇದು, ಹಾಗೇನೆ ಕೋಟಿಂಗ್ ನೀವೇ ನೋಡ್ತಾ ಇದೀರ, ಸ್ವಲ್ಪನೂ ಬಿಟ್ಕೊಂಡಿಲ್ಲ ಅದು. ಸೊ ಈ ತರ ಒಂದ್ಸಲ ನೀವು ಟ್ರೈ ಮಾಡಿ.
4: ನಾನಾಗ್ಲೇ ಹೇಳ್ದಾಗೆ ಸ್ನೇಹಿತರೆ, ತುಂಬಾ ವಿಭಿನ್ನವಾಗಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರಿಂದ ಡಿಫ್ರೆಂಟ್

0: ಡಿಫ್ರೆಂಟ್ ಆಗಿ ಫಿಶ್ ಫ್ರೈಗಳನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದೆ. ಬಂಗುಡೆ ಮೀನ್ ಫ್ರೈ ಅನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸಿದ್ರು. ಅದರೊಟ್ಟಿಗೆ ಮತ್ತೊಂದು ಸ್ಪೆಷಲ್ ಫಿಶ್ ಆದ ಸಿಲ್ವರ್ ಫಿಶ್ ಇಂದ ರವಾ ಫ್ರೈ ಅನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಸೊ ತಡ ಮಾಡೋದು ಬೇಡ, ಈ ಸಿಲ್ವರ್ ಫಿಶ್ಗಳಿಂದ ರವಾ ಫ್ರೈ ಅನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ರೋಷನ್ ಸರ್ ಅವರಿಂದ ಕೇಳೋಣ.
1: ಮೊದಲಿಗೆ ಈ ರವಾ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು 25-30 ಸಿಲ್ವರ್ ಫಿಶ್ಗಳನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದು ಸಣ್ಣ ಮೀನಾಗಿರೋದ್ರಿಂದ ಇದನ್ನು ಕ್ಲೀನ್ ಮಾಡೋದೊಂದು ಸ್ವಲ್ಪ ಲೆಂತಿ ಪ್ರೋಸೆಸ್, ಬಟ್ ಚೆನ್ನಾಗಿ ಟೇಸ್ಟ್ ಇರುತ್ತೆ. 1/2 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿ, ಹಾಗೆಯೇ 1/2 ಟೇಬಲ್ಸ್ಪೂನಷ್ಟು ಇಲ್ಲಿ ಮನೆಯಲ್ಲೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆಯೇ 1/2ದಿಂದ ಸ್ವಲ್ಪ ಕಮ್ಮಿನ ನಿಂಬೆಹಣ್ಣು ಇಲ್ಲಿ ನಾನು ತೊಗೊಂಡಿದ್ದೀನಿ. ಹಾಗೆಯೇ ರವಾ ಫ್ರೈ ಅಂದರೆ ನಮಗೆ ರವೆ ಬೇಕಾಗುತ್ತೆ, ಮೀಡಿಯಂ ರವೆ ಅಥವಾ ಸಣ್ಣ ರವೆ ಕೂಡ ನೀವಿಲ್ಲಿ ತಗೋಬಹುದು. ಮೊದಲಿಗೆ ಇಲ್ಲಿ ಈ ಪುಡಿನ ಹಾಕ್ಕೊಂಡು ಇಲ್ಲಿ ನಾನು ಎಕ್ಸ್ಟ್ರಾ ಫ್ಲೇವರ್ಸ್ನ ಕಬಾಬ್ ಪುಡಿನ ಬಳಕೆ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಕಬಾಬ್ ಪುಡಿ ಮನೆಯಲ್ಲಿದ್ದರೆ ಅದನ್ನು ಹಾಕ್ಬೋದು, ಇಲ್ಲ ಎಕ್ಸ್ಟ್ರಾ ಫ್ಲೇವರ್ಸ್ ಕೂಡ ನೀವು ಬಳಕೆ ಮಾಡಬಹುದು. ಇದು ಬೇಕು ಅಂದರೆ ವೆಬ್ಸೈಟಲ್ಲಿ ಆರ್ಡರ್ ಮಾಡಿ, ಇಲ್ಲ ಅಂದರೆ ನನಗೆ ವಾಟ್ಸಪ್ ಮಾಡಿ ನೀವು ತೊಗೋಬಹುದು. ಇಲ್ಲಿ 2 ಟೇಬಲ್ಸ್ಪೂನಷ್ಟು ನಾನು ಈ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಮೊದಲೇ ಹೇಳಿದಂತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆಯೇ ನಿಂಬೆಹಣ್ಣಿನ ರಸ ಇದಕ್ಕೆ ಹಿಂಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಬೇಕಾಗುತ್ತೆ, 3-4 ಟೇಬಲ್ಸ್ಪೂನಷ್ಟು. ಉಪ್ಪೆಲ್ಲ ಏನೂ ಹಾಕಬೇಕು ಅಂತಿಲ್ಲ, ಇದೇ ಪೌಡರಲ್ಲಿ ಉಪ್ಪು ಖಾರ ಎಲ್ಲ ಇರುತ್ತೆ, ಆದರೆ ಮೀನಿಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂಥೇಳಿ ನಾನು ಅಚ್ಚಕಾರದ ಪುಡಿ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಈ ಮಸಾಲೆ ಈ ಥರ ನೀವು ರೆಡಿ ಮಾಡ್ಕೋಬೇಕು. ಇದರದ್ದು ಕನ್ಸಿಸ್ಟೆನ್ಸಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಕಬಾಬ್ಗಿಂತ ಸ್ವಲ್ಪ ನೀವು ತೆಳುವಾಗಿಯೇ ಈ ಪೇಸ್ಟನ್ನು ಇಟ್ಕೋಬೇಕಾಗುತ್ತೆ. ಇವಾಗ ಕ್ಲೀನ್ ಮಾಡಿದಂತಹ ಈ ಮೀನನ್ನು ಹಾಕ್ಕೊಂಡು ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಈ ಮಸಾಲೆಯಲ್ಲೇ ಈ ಮೀನನ್ನು 15-20 ನಿಮಿಷ ನಾನು ಬಿಡ್ತಾ ಇದ್ದೀನಿ, ಸೊ ದಟ್ ಅದೆಲ್ಲ ಚೆನ್ನಾಗಿ ಹೇಳ್ಕೊಳ್ಳಿ ಅಂತ. ಹಾಗೆಯೇ 20 ನಿಮಿಷ ಆದಮೇಲೆ ರವೆಯಲ್ಲಿ ಚೆನ್ನಾಗಿ ಅದ್ದಿ ತೆಗಿಬೇಕು ನೀವು. ನೋಡಿ, ಈ ಥರ ಕೋಟಿಂಗ್ ಆದರೆ ಸಾಕು, ಸೂಪರ್ವಾಗಿ ಟೇಸ್ಟ್ ಇರುತ್ತೆ. ಹಾಗೆಯೇ ಮಸಾಲ ಕೂಡ ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಿಲ್ಲ. ಸೊ ತುಂಬ ಸುಲಭವಾಗಿ ಈ ಫಿಶ್ ಫ್ರೈನ ಮಾಡಬಹುದು, ಅಥವಾ ನಿಮಗೆ ಈ ಫಿಶ್ ಬೇಡ ಅಂತ ಹೇಳಿದರೆ ಬೇರೆ ಯಾವುದೇ ಮೀನನ್ನು ಕೂಡ ನೀವು ಇಲ್ಲಿ ಬಳಕೆ ಮಾಡಬಹುದು. ಸೊ ಇದನ್ನು ಇವಾಗ ಎಲ್ಲ ಕೂಡ ನಾನು ರವೆಯಲ್ಲಿ ಚೆನ್ನಾಗಿ ಅದನ್ನು ಅದ್ದಿ ಇಟ್ಟಿದ್ದೀನಿ. ಸೊ ಇವಾಗ ಎಣ್ಣೆನ ಮೀಡಿಯಂ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು ನೀವು. ಮೀಡಿಯಂ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡು ಈ ಮೀನನ್ನು ಫ್ರೈ ಮಾಡ್ಕೋಬೇಕು. ಯಾವ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೋಬೇಡಿ. ಹೈ ಫ್ಲೇಮ್ ಇಟ್ಟು ಎಲ್ಲಾದರೂ ನೀವು ರವಾ ಫ್ರೈ ಮಾಡಿದರೆ ಆ ರವೆ ಎಲ್ಲ ಕಪ್ಪ ಕಪ್ಪಾಗಿಬಿಡುತ್ತೆ, ಹಾಗೆಯೇ ಆ ಮೀನಿನ ರುಚಿ ಸ್ವಲ್ಪನೂ ಇರೋದಿಲ್ಲ, ಬೇರೆಯೇ ಟೇಸ್ಟ್ ಬಂದಿರುತ್ತೆ, ಅಂದರೆ ಎಲ್ಲ ಸುಟ್ಟು ಹೋಗಿದ್ದು ಆ ಟೇಸ್ಟ್ ಬರುತ್ತೆ. ಸೊ ಇದನ್ನು ಮೀನನ್ನು ಹಾಕಿದ್ಮೇಲೆ, ಇದು ಸಣ್ಣ ಮೀನಾಗಿರೋದ್ರಿಂದ 3-4 ನಿಮಿಷ ನೀವು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕು, ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆಯೇ ಇದರಲ್ಲಿ ಬಿಸಾಕುವಂಥದ್ದು ಏನೂ ಇಲ್ಲ. ಯಾರೆಲ್ಲ ಈ ಮೀನನ್ನು ತಿಂದಿಲ್ವೋ ಅವರೆಲ್ಲ ಈ ಮೀನನ್ನು ಖಂಡಿತವಾಗ್ಲೂ ಈ ಥರನೇ ಫ್ರೈ ಮಾಡಿ ಒಂದ್ಸಲ ತಿನ್ನೋಡಿ, ಉಪ್ಪವಾದಂತಹ ಟೇಸ್ಟ್ ಇರುತ್ತೆ, ಹಾಗೆಯೇ ಪರ್ಫೆಕ್ಟಾಗಿ ಇಲ್ಲಿ ಕುಕ್ ಆಗಿದೆ.
0: ಸ್ನೇಹಿತರೆ, ಸಿಲ್ವರ್ ಫಿಶನ್ನು ಬಳಸ್ಕೊಂಡು ರವಾ ಫ್ರೈಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ರೋಷನ್ ಸರ್ ಅವರು. ಸೊ ಫಿಶ್ ಫ್ರೈ ಯಾರಿಗೆಲ್ಲ ಇಷ್ಟನೋ ಅವರೆಲ್ಲರೂ ಕೂಡ ಈ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ತೀನಿ, ಖುಷಿಯಾಗಿರಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ದಿನ ಸ್ಪೆಷಲ್ ಫಿಶ್ ಫ್ರೈಗಳ ಬಗ್ಗೆ ತಿಳಿಸ್ಕೊಟ್ಟಂತಹ ರೋಷನ್ ಸರ್ ಅವ್ರಿಗೆ ಸ್ಪೆಷಲ್ಲಾಗಿ ಥ್ಯಾಂಕ್ ಯು ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಮ್ಮ ಇದು, ರೂಮ್ ತುಂಬಾ ಕಸ ಹೊಡೆಸ್ಕೊಂಡಿದ್ಯಲ್ಲಮ್ಮ.
1: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
0: ನೋಡು ಎಷ್ಟು ವೇಸ್ಟೇಜು. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
1: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
0: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನ ಕಡಿಮೆ ಮಾಡಬಹುದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
1: ಸರಿಯಪ್ಪ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ಪ್ರಿಯ ವಿದ್ಯುತ್ ಗ್ರಾಹಕರೇ, ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹ ಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ.
4: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಷನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು. ನನ್ ಕೈ ಕಾಲೇ ಆಡ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಭದ್ರಾವತಿ ತಾಲೂಕಿನಲ್ಲಿ ಸೋಮವಾರ ರಾತ್ರಿ ಇಡೀ ಎಡಬಿಡದೆ ಸಾಧಾರಣ ಮಳೆ ಸುರಿಯಿತು. ಬೆಳಗ್ಗೆ 6 ಗಂಟೆಯಿಂದ ಜೋರು ಮಳೆ ಸುರಿಯಲಾರಂಭಿಸಿತು. ಮಧ್ಯಾಹ್ನ 1 ನಂತರ ಸ್ವಲ್ಪ ಕಾಲ ಬಿಡುವು ನೀಡಿತ್ತಾದರೂ ಮೋಡ ಕವಿದ ವಾತಾವರಣದಿಂದ ಥಂಡಿ ವಾತಾವರಣ ಮುಂದುವರಿದಿತ್ತು. ತಾಲೂಕು ಆಡಳಿತ ಮಂಗಳವಾರ ಶಾಲೆ ಕಾಲೇಜುಗಳಿಗೆ ರಜೆ ನೀಡಿತ್ತು. ಮುಂದಿನ ವಿವರ. ಸೊರಬ ತಾಲೂಕಿನಾದ್ಯಂತ ಮಂಗಳವಾರ ಭಾರೀ ಮಳೆಯಾಗಿದ್ದು ಜಮೀನು ಹಾಗೂ ಕೆರೆ ಕಟ್ಟೆಗಳಿಗೆ ಜೀವಕಳೆ ಬಂದಿದೆ. ರೈತರು ಕೃಷಿ ಚಟುವಟಿಕೆಗಳಿಗೆ ಸಿದ್ಧರಾಗುತ್ತಿದ್ದಾರೆ. ಇನ್ನೊಂದೆಡೆ ಗಾಳಿ ಮಳೆಯಿಂದ ಕೆಲವು ಮನೆಗಳಿಗೆ ಹಾನಿಯಾಗಿದೆ. ಮರಗಳು, ವಿದ್ಯುತ್ ಕಂಬಗಳು ಧರೆಗುರುಳಿವೆ. ತಾಲೂಕಿನ ಗುಡವಿ ಗ್ರಾಮ ಪಂಚಾಯಿತಿಯ ಸಾರೆ ಮರೂರಿನ ಬಸ್ ನಿಲ್ದಾಣ ಎದುರು ಇರುವ ಚಂದ್ರಪ್ಪ ಎಂಬುವರ ಮನೆಯ ಮೇಲೆ ಸೋಮವಾರ ಮರ ಹಾಗೂ ವಿದ್ಯುತ್ ಕಂಬ ಬಿದ್ದು ಹಾನಿಯಾಗಿದೆ. ಆನವಟ್ಟಿ ಹೋಬಳಿ ಎಣ್ಣೆಕೊಪ್ಪ ಗ್ರಾಮದ ಯೋಗೇಶಪ್ಪ ಅವರ ಕಿರಾಣಿ ಅಂಗಡಿಯ ಮೇಲಿನ ತಗಡು ಹಾರಿ ಹೋಗಿದೆ. ಸಾಂಬಾರ ಗ್ರಾಮದ ತಿರುಕನಗೌಡ ಯಾದವ್ ಅವರ ವಾಸದ ಮನೆ ಹಾನಿಯಾಗಿದೆ. ಸೊರಬ ಶಿರಾಳಕೊಪ್ಪ ಮಾರ್ಗದಲ್ಲಿ ಮುಖ್ಯ ರಸ್ತೆಗೆ ಬೃಹತ್ ಗಾತ್ರದ ಮಾವಿನ ಮರ ಬಿದ್ದು ಕೆಲ ಕಾಲ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ಮುಂದಿನ ವಿವರ. ಜಿಲ್ಲೆಯಲ್ಲಿ ಮಂಗಳವಾರ ಸಹ ಮಳೆ ಮುಂದುವರೆದಿದ್ದು ಲಿಂಗನಮಕ್ಕಿ, ತುಂಗಾ, ಮಾಲತಿ, ವರದಾ, ದಂಡಾವತಿ ನದಿಗಳ ನೀರಿನ ಮಟ್ಟ ಮತ್ತಷ್ಟು ಏರಿಕೆಯಾಗಿದೆ. ಮಲೆನಾಡು ಪ್ರದೇಶವಾದ ತೀರ್ಥಹಳ್ಳಿ, ಹೊಸನಗರ ಮತ್ತು ಸಾಗರ ತಾಲೂಕಿನಲ್ಲಿ ಮಳೆಯ ತೀವ್ರತೆ ಹೆಚ್ಚಾಗಿದೆ. ಸಾಗರ, ಹೊಸನಗರ, ತೀರ್ಥಹಳ್ಳಿ ತಾಲೂಕಿನ ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆ, ಕಾಲೇಜುಗಳಿಗೆ ಬುಧವಾರ ರಜೆ ಘೋಷಿಸಲಾಗಿದೆ. ತುಂಗಾ ನದಿಯಲ್ಲಿ ಮಂಗಳವಾರ ಬೆಳಗ್ಗೆ 8 ಗಂಟೆಗೆ 21,000 ಕ್ಯೂಸೆಕ್ ಇದ್ದ ಹರಿವು ಮಧ್ಯಾಹ್ನ 3:30ಕ್ಕೆ 46,000 ಕ್ಯೂಸೆಕ್ ಏರಿಕೆಯಾಗಿತ್ತು. ಲಿಂಗನಮಕ್ಕಿ ಜಲಾಶಯಕ್ಕೆ ಸೋಮವಾರ 18,000 ಕ್ಯೂಸೆಕ್ ಇದ್ದ ಒಳಹರಿವು ಮಂಗಳವಾರ ಬೆಳಗ್ಗೆ 29,000 ಕ್ಯೂಸೆಕ್ಗೆ, ಭದ್ರಾ ಜಲಾಶಯದ ಒಳಹರಿವು 8,000 ಕ್ಯೂಸೆಕ್ಗೆ ಮತ್ತು ಮಾಣಿ ಜಲಾಶಯದ ಒಳಹರಿವು 6,000 ಕ್ಯೂಸೆಕ್ಗೆ ಏರಿಕೆಯಾಗಿತ್ತು. ಲಿಂಗನಮಕ್ಕಿ ಜಲಾಶಯದ ನೀರಿನ ಮಟ್ಟ 2.80 ಅಡಿ, ಮಾಣಿಗೆ 1.5 ಅಡಿ, ಭದ್ರಾ ಜಲಾಶಯದಲ್ಲಿ 1 ಅಡಿ ಏರಿಕೆಯಾಗಿದೆ. ಮಂಗಳವಾರ ಬೆಳಗ್ಗೆ 8 ಗಂಟೆಗೆ ಅಂತ್ಯವಾದಂತೆ ಕಳೆದ 24 ಗಂಟೆಯಲ್ಲಿ ಜಿಲ್ಲೆಯಲ್ಲಿ ಸರಾಸರಿ 42.9 mm ಮಳೆಯಾಗಿದೆ. ತಾಲೂಕುವಾರು ಸರಾಸರಿಯಂತೆ ತೀರ್ಥಹಳ್ಳಿಯಲ್ಲಿ 86.5 mm, ಹೊಸನಗರದಲ್ಲಿ 73.7, ಸಾಗರದಲ್ಲಿ 63.9, ಸೊರಬದಲ್ಲಿ 27.8, ಶಿವಮೊಗ್ಗದಲ್ಲಿ 18.4, ಭದ್ರಾವತಿಯಲ್ಲಿ 15.4 ಮತ್ತು ಶಿಕಾರಿಪುರದಲ್ಲಿ 14.9 mm ಮಳೆಯಾಗಿದೆ. ಮಾಸ್ತಿಕಟ್ಟಿಯಲ್ಲಿ ಅತಿ ಹೆಚ್ಚು 194 mm ಮಳೆಯಾಗಿದೆ. ಸಾಗರ ತಾಲೂಕು ಖಂಡಿಕಾದಲ್ಲಿ 170.5, ಹುಲಿಕಲ್ನಲ್ಲಿ 148, ಮಾಣಿಯಲ್ಲಿ 135, ಆಗುಂಬೆಯಲ್ಲಿ 102 mm ಮಳೆಯಾಗಿದೆ. ನಿರಂತರ ಮಳೆ ಸುರಿದರೂ ಮಣ್ಣಿಗೆ ನೀರಿನ ದಾಹ ಇನ್ನೂ ತೀರಿಲ್ಲ. ಜಲಾಶಯ ಕೆರೆ ಕಟ್ಟೆಗಳ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತದ ನಾಟಿ ಪೂರ್ವದ ಬೇಸಾಯಕ್ಕೆ ಟ್ರ್ಯಾಕ್ಟರ್ಗಳಲ್ಲಿ ನೇಗಿಲು ಹೂಡುತ್ತಿದ್ದಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ವಿವಿಧ ಕಾರಣಗಳಿಂದ ರದ್ದಾಗಿ ಎಪಿಎಲ್ ಕಾರ್ಡ್ಗಳಿಗಾಗಿ ಪರಿವರ್ತನೆಯಾಗಿದ್ದ ಬಿಪಿಎಲ್ ಪಡಿತರ ಚೀಟಿಯನ್ನ ಅರ್ಹರು ಪುನಃ ಪಡೆಯಲು ರಾಜ್ಯ ಸರ್ಕಾರ ಅವಕಾಶ ನೀಡಿದೆ. ಆಹಾರ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಬಡವರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸಿಎಸ್ ಚಂದ್ರಭೂಪಾಲ್ ಸೂಚಿಸಿದರು. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಅನ್ನಭಾಗ್ಯ ಯೋಜನೆ ಕುರಿತ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಾನಾ ಕಾರಣಗಳಿಂದ ಎಪಿಎಲ್ ಕಾರ್ಡ್ಗಳಾಗಿ ಬದಲಾಗಿದ್ದ ಕಾರ್ಡುದಾರರು ಬಿಪಿಎಲ್ಗೆ ಅರ್ಜಿ ಸಲ್ಲಿಸಲು ಈ ಹಿಂದೆ ನೀಡಿದ್ದ 45 ದಿನಗಳ ಕಾಲಮಿತಿಯನ್ನು ಸರ್ಕಾರ ರದ್ದು ಮಾಡಿದೆ. ಅರ್ಹರು ಯಾವುದೇ ಗಡುವಿನ ಅಂತರವಿಲ್ಲದೆ ಅರ್ಜಿ ಸಲ್ಲಿಸಬಹುದು ಎಂದರು. ಯಾವುದೇ ಅರ್ಹ ಫಲಾನುಭವಿ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ರಾಜ್ಯ ಸರ್ಕಾರ 45 ದಿನಗಳ ನಿಗದಿತ ಗಡುವಿನ ನಿಯಮವನ್ನು ರದ್ದುಪಡಿಸಿ ಹೊಸ ಆದೇಶ ಹೊರಡಿಸಿದೆ. ಅರ್ಹರು ತಮ್ಮ ವ್ಯಾಪ್ತಿಯ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಅಗತ್ಯ ದಾಖಲಾತಿಗಳೊಂದಿಗೆ ಪುನಃ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಪರಿಶೀಲಿಸಿದ ನಂತರ ಎಪಿಎಲ್ ಕಾರ್ಡ್ಗಳು ಬಿಪಿಎಲ್ ಕಾರ್ಡ್ ಆಗಲಿ ಎಂದರು. ಜಿಲ್ಲೆಯಲ್ಲಿ 13,641 ಹೆಚ್ಚು ಬಿಪಿಎಲ್ ಕಾರ್ಡ್ಗಳು ರದ್ದಾಗಿದ್ದವು. ಸರ್ಕಾರದ ಈ ಹೊಸ ನಿರ್ಧಾರದಿಂದ ಬಡ ಕುಟುಂಬಗಳ ಪಡಿತರ ಚೀಟಿಗಳಿಗೆ ಈಗ ಮತ್ತೆ ಮರುಜೀವ ಬಂದಿದೆ. ಈ ಅವಕಾಶವನ್ನ ಅರ್ಹರು ಬಳಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಪ್ರಾಧಿಕಾರದ ಉಪಾಧ್ಯಕ್ಷರಾದ ಶಿವಣ್ಣ, ಇಕ್ಕೇರಿ ರಮೇಶ್, ಸದಸ್ಯರಾದ ನಾಗರಾಜ್ ಗೌಡ, ಶಿವಾನಂದ್, ಅಮೀರ್, ಹಂಜಾ, ಭವ್ಯ, ಕೃಷ್ಣಮೂರ್ತಿ, ಅರ್ಚನಾ, ಎಚ್ಪಿ ಚಿದಂಬರ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕ ಸತೀಶ್, ಸಹಾಯಕ ನಿರ್ದೇಶಕಿ ಲಕ್ಷ್ಮಿ ಮತ್ತಿತರರಿದ್ದರು. ಮುಂದಿನ ವಿವರ. ಸಹ್ಯಾದ್ರಿ ಕಾಲೇಜಿನಲ್ಲಿ ಸ್ನಾತಕೋತ್ತರ ಕೋರ್ಸ್ಗಳನ್ನ ಈ ಹಿಂದಿನಂತೆಯೇ ಮುಂದುವರಿಸಬೇಕು. ಈ ಸಂಬಂಧ ಪರಿಷ್ಕೃತ ಅಧಿಸೂಚನೆ ಹೊರಡಿಸಬೇಕೆಂದು ಒತ್ತಾಯಿಸಿ ಶಾಸಕ ಎಸ್ಎನ್ ಚನ್ನಬಸಪ್ಪ ಮಂಗಳವಾರ ಕುವೆಂಪು ವಿಶ್ವವಿದ್ಯಾಲಯ ಕುಲಸಚಿವ ಎನ್ ಹೇಮಂತ್ ಅವರಿಗೆ ಮನವಿ ಸಲ್ಲಿಸಿದರು. ಎಂಎಸ್ಸಿ ಬಯೋಟೆಕ್ನಾಲಜಿ, ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ, ಜನರಲ್ ಕೆಮಿಸ್ಟ್ರಿ ಹಾಗೂ ಎಂಎ ರಾಜ್ಯಶಾಸ್ತ್ರ ಕೋರ್ಸ್ಗಳ ಪ್ರವೇಶಾತಿಗೆ ತಕ್ಷಣವೇ ಅವಕಾಶ ಕಲ್ಪಿಸಬೇಕು. 75 ವರ್ಷಗಳಿಂದ ಸಹ್ಯಾದ್ರಿ ಕಾಲೇಜು ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ನೀಡುತ್ತಿದೆ. ಇತ್ತೀಚೆಗೆ ಬಯೋಟೆಕ್ನಾಲಜಿಯಲ್ಲಿ ವಿಶ್ವವಿದ್ಯಾಲಯ 10 ರ್ಯಾಂಕ್ಗಳಲ್ಲಿ 5 ಹಾಗೂ ರಾಜ್ಯಶಾಸ್ತ್ರದಲ್ಲಿ 2 ರ್ಯಾಂಕ್ಗಳನ್ನು ಸಹ್ಯಾದ್ರಿ ಕಾಲೇಜಿನ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಕಾಯಂ ಪ್ರಾಧ್ಯಾಪಕರನ್ನೇ ಹೊಂದಿರುವ ಈ ಕೋರ್ಸ್ಗಳಿಂದ ವಿಶ್ವವಿದ್ಯಾಲಯಕ್ಕೆ ಆರ್ಥಿಕ ಹೊರೆ ಇರಲಿಲ್ಲ. ಪ್ರವೇಶಾತಿ ಸ್ಥಗಿತಗೊಳಿಸಿರುವುದು ಸರಿಯಲ್ಲ ಎಂದು ಅಪೇಕ್ಷೆ ವ್ಯಕ್ತಪಡಿಸಿದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಭದ್ರಾವತಿ ತೋಟಗಾರಿಕೆ ಇಲಾಖೆಯಿಂದ 2026-27 ಸಾಲಿನ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಹನಿ ನೀರಾವರಿ, ತುಂತುರು ನೀರಾವರಿ, ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ತಾಳೆಬೆಳೆ ಯೋಜನೆ, ಜೇನು ಸಾಕಾಣೆ, ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಮೊದಲಾದ ಯೋಜನೆಗಳಡಿ ವಿವಿಧ ಕಾರ್ಯಕ್ರಮಗಳಿಗೆ ಸಹಾಯಧನ ನೀಡುತ್ತಿದ್ದು ರೈತರಿಂದ ಅರ್ಜಿ ಆಹ್ವಾನಿಸಿದೆ. ಆಸಕ್ತ ರೈತರು ನಿಗದಿತ ನಮೂನೆಯ ಅರ್ಜಿಗಾಗಿ ಭದ್ರಾವತಿ ತೋಟಗಾರಿಕೆ ಇಲಾಖೆ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರದಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು 31 ಜುಲೈ ಒಳಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಆಯಾ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಕಸಾಭಾ 9591134415, ಹೊಳೆಹೊನ್ನೂರು 8317404476 ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ 2026-27 ಸಾಲಿಗೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಉತ್ತೇಜನ ನೀಡಲು ಹಾಗೂ ಈ ಸೌಲಭ್ಯವನ್ನು ಎಲ್ಲರೂ ಪಡೆಯಲು ಅನುಕೂಲವಾಗುವಂತೆ ಮಾಡಲು ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನವನ್ನು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಅರ್ಜಿ ಆಹ್ವಾನಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ವೇಳೆಯಲ್ಲಿ ದೂರವಾಣಿ ಸಂಖ್ಯೆ 08182220062 ಮತ್ತು ಜಿಲ್ಲಾ ಸಹಾಯಕ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ಸಾಗರ, ಶಿವಮೊಗ್ಗ, ಸೊರಬ, ಶಿಕಾರಿಪುರ, ಭದ್ರಾವತಿ, ಹೊಸನಗರ, ತೀರ್ಥಹಳ್ಳಿ ಇವರನ್ನ ಸಂಪರ್ಕಿಸುವಂತೆ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಎಸ್ಜಿ ಶ್ರೀನಿವಾಸ್ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಭದ್ರಾವತಿ ತೋಟಗಾರಿಕೆ ಇಲಾಖೆ 2026-27 ಸಾಲಿನ ಮರು ವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ವಿಮೆ ಪಾವತಿಸಲು ಅವಕಾಶ ಕಲ್ಪಿಸಿದೆ ಎಂದು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಫಸಲು ಕೊಡುತ್ತಿರುವ ಅಡಿಕೆ, ಮಾವು, ಕಾಳುಮೆಣಸು ಮತ್ತು ನಾಟಿ ಮಾಡಿರುವ ಶುಂಠಿ ಬೆಳೆಗಳಿಗೆ ರೈತರು ವಿಮೆ ಮಾಡಿಸಬಹುದಾಗಿದೆ. ಆಸಕ್ತ ರೈತರು ನಿಗದಿತ ಅರ್ಜಿ ನಮೂನೆಯನ್ನ ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನ ಪ್ರಸಕ್ತ ಸಾಲಿನ ಪಹಣಿ, ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಆಧಾರ್ ಕಾರ್ಡ್, ಸ್ವಯಂ ಘೋಷಿತ ಬೆಳೆ ವಿವರಗಳ ಜೊತೆಗೆ ತಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ್ ಒನ್ ಅಥವಾ ಬ್ಯಾಂಕ್ಗಳಲ್ಲಿ 31 ಜುಲೈ ವಿಮೆ ಕಂತನ್ನ ಪಾವತಿಸಬೇಕು. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
8: ಕೇಳು ಕೇಳು ಕೇಳು ಜಾಣ ಜಾಣ ಸುದ್ದಿಯ.

ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳುವಿರಿ ಅಷ್ಟಾವಕ್ರನ ಉರುಳಾಟ, ಪ್ಲಾಸ್ಟಿಕ್ ಪುರಾಣ 24, ಫ್ಯಾಷನ್ನಿಗೊಂದು ಪಾಲಿಮರು, ಬೀಗಲ್ ಸಾಹಸಯಾನ ಸಂಚಿಕೆ 192 ಮತ್ತು ವಾರದ ವಿಜ್ಞಾನಿ ಕಾರ್ಲ್ ಬೋಷ್. ಈ ವಾರದ ಜಾಣ ಸುದ್ದಿಯನ್ನ ಸಿಹಿ ಸುದ್ದಿಯಿಂದಲೇ ಆರಂಭಿಸೋಣ. ಮೊನ್ನೆಯಷ್ಟೇ ಭಾರತ ಚಂದ್ರನ ಮೇಲೆ ಒಂದು ಶೋಧ ನೌಕೆಯನ್ನ ಯಶಸ್ವಿಯಾಗಿ ಇಳಿಸಿ ಹೊಸ ಚರಿತ್ರೆಯನ್ನ ಬರೆಯಿತು. ಈ ಸಾಧನೆ ಮಾಡಿದಂತಹ 4ನೆಯ ದೇಶ ಅನ್ನುವ ಗರಿಮೆಯನ್ನು ಕೂಡ ಗಳಿಸಿಕೊಂಡಿತು. ಇದು ಕೇವಲ ಭಾರತದ ಇತಿಹಾಸದಲ್ಲಿ ಒಂದು ಮೈಲುಗಲ್ಲು ಅಂತಷ್ಟೇ ಅಲ್ಲ, ಒಟ್ಟಾರೆ ಅಂತರಿಕ್ಷ ಯಾನಗಳ ಇತಿಹಾಸದಲ್ಲಿಯೂ ಮೈಲುಗಲ್ಲು. ಏಕೆಂದರೆ ಗುರಿ ಒಂದೇ ಆದರೂ ಹಾದಿ ಹಲವು ಇರಬಹುದು. ಸ್ವಲ್ಪ ಕಷ್ಟ ಆದರೂ ಅಗ್ಗದ ಹಾದಿಯನ್ನ ಭಾರತ ಆಯ್ದುಕೊಂಡಿತ್ತು. ಭಾರತದ ಚಂದ್ರಯಾನ 3 ಚಂದ್ರನ ಮೇಲೆ ಇಳಿಯುವ ಹೊತ್ತಿನಲ್ಲಿಯೇ ಇನ್ನೂ 2 ಅಂತಹದ್ದೇ ಸಾಹಸಗಳು ನಡೆಯುತ್ತಿತ್ತು ಅನ್ನೋದು ನಾವು ಗಮನದಲ್ಲಿ ಇಡಬೇಕು. ಅದರಲ್ಲಿ ಭಾರತ ಈ ಸಾಹಸ ಮಾಡುವುದಕ್ಕೆ 2ನೇ ದಿನದ ಮೊದಲು ಈ ನಿಟ್ಟಿನಲ್ಲಿ ಈ ಹಿಂದೆ ಸಾಧನೆ ಮಾಡಿದಂತಹ ರಷ್ಯಾದ ಶೋಧ ನೌಕೆ ಚಂದ್ರನ ಮೇಲೆ ಇಳಿಯಲೇ ಇಲ್ಲ. ಇಂತಹ ಬೃಹತ್ ತಂತ್ರ ಯೋಜನೆಗಳಲ್ಲಿ ಎಲ್ಲಿ ಯಾವಾಗ ಎಂತಹ ಅಡ್ಡಿ ಆಗುತ್ತದೆಯೋ ಹೇಳೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆ ಅಡ್ಡಿ ಆತಂಕಗಳನ್ನೆಲ್ಲ ಊಹಿಸಿಕೊಂಡು ಕಲ್ಪಿಸಿಕೊಂಡು ಅದಕ್ಕೆ ಬೇಕಾದಂತಹ ನಿವಾರಣೆ ಉಪಾಯಗಳನ್ನೆಲ್ಲ ಮೊದಲೇ ಹೂಡಿಕೊಂಡಿದ್ದರೂ ಕೂಡ ಕೆಲವೊಮ್ಮೆ ಅನಿರೀಕ್ಷಿತ ತೊಂದರೆಗಳು ಬರಬಹುದು. ನಮ್ಮ ವಿಕ್ರಮ್ ಲ್ಯಾಂಡರ್ ನಿಧಾನವಾಗಿ ಇಳಿಯಲು ಅದರ ಕಾಲುಗಳಲ್ಲಿ 4 ಕೆಳಮುಖವಾಗಿ ಉರಿಯುವ ಪುಟ್ಟ ರಾಕೆಟ್ಗಳನ್ನು ಹಾಕಿದ್ದರಷ್ಟೇ, ಇಳಿಯುವ ಸಮಯದಲ್ಲಿ ಇವೆಲ್ಲವೂ ಏಕಕಾಲಕ್ಕೆ ಏಕರೀತಿಯಲ್ಲಿ ಉರಿಯದೇ ಇದ್ದರೆ ಲ್ಯಾಂಡರ್ ತನ್ನ ಕಾಲುಗಳ ಮೇಲೆ ನಿಲ್ಲುತ್ತಿರಲಿಲ್ಲ. ಅಥವಾ ಅವುಗಳಲ್ಲಿ ಯಾವುದಾದರೂ ಒಂದು ಸ್ವಲ್ಪ ನಿಧಾನವಾಗಿಯೋ ವೇಗವಾಗಿಯೋ ಉರಿದಿದ್ರೂ ಕೂಡ ನಿರ್ದಿಷ್ಟ ಜಾಗದಲ್ಲಿ ನೆಟ್ಟಗೆ ವಿಕ್ರಮ್ ಇಳಿಯುತ್ತಿರಲಿಲ್ಲ. ಅಷ್ಟಿಷ್ಟು ವ್ಯತ್ಯಾಸಗಳು ಇದ್ದಾಗಲೂ ಕೂಡ ಭೂಮಿಯಿಂದಲೇ ಅವನ್ನು ಸರಿಗಟ್ಟುವ ಪ್ರಯತ್ನ ನಾವು ಮಾಡಬೇಕಾಗಿತ್ತು. ಹೀಗಾಗಿ ಇವೆಲ್ಲವೂ ಏನೋ ಒಂದು ಮ್ಯಾಜಿಕ್ನಂತೆಯೇ ತೋರುತ್ತದೆ. ಅದರ ಹಿಂದಿನ ಶ್ರಮ ನಮ್ಮಂತಹ ಸಾಮಾನ್ಯರಿಗೆ ಅರ್ಥವಾಗುವುದು ಕಷ್ಟ. ಇಂತಹ ಯೋಜನೆಗಳಲ್ಲಿ ಸೋಲು ತರುವಂತಹ ನಿರಾಸೆ ಅಷ್ಟಿಷ್ಟಲ್ಲ, ಅದನ್ನೂ ಮೆಟ್ಟಿ ನಿಂತಿರುವಂತಹ ಇಸ್ರೋಗೆ ನಮ್ಮೆಲ್ಲರ ಅಭಿನಂದನೆಗಳು.

0: ಅಷ್ಟಾವಕ್ರನ ಉರುಳಾಟ. ಉರುಳು ಸೇವೆ ಮಾಡಿದ್ದೀರಾ? ಉರುಳುವಾಗ ಒಂದೇ ನೇರ ಹಾದಿಯಲ್ಲಿ ಉರುಳುವುದು ಸಾಧ್ಯವಾದೀತೇ? ಅಥವಾ ಅಕ್ಕಪಕ್ಕದಲ್ಲಿದ್ದವರು ಕಾಲನ್ನು ಕೈಯನ್ನು ತಿರುಗಿಸಿ ದಿಕ್ಕು ಸರಿಪಡಿಸಿದರೆ? ಅಯ್ಯೋ, ವಿಜ್ಞಾನ ಲೇಖನದಲ್ಲಿ ಉರುಳು ಸೇವೆಯ ಮಾತು ಯಾಕೆ ಬಂತು ಎಂದಿರಾ? ನೀವು ಉರುಳುತ್ತಿರೋ ದಾಳವೋ ಚಂಡೋ ಅಂತೂ ಉರುಳುವ ವಸ್ತು ಯಾವುದು ಅದರ ಆಕಾರ ಹೇಗಿದೆ ಎನ್ನುವುದಕ್ಕೆ ತಕ್ಕಂತೆ ಉರುಳುವ ಹಾದಿ ಇರುತ್ತದೆಯಂತೆ. ಉದಾಹರಣೆಗೆ ಲಟ್ಟಣಿಗೆ, ಅದನ್ನು ದೂಡಿದ ಬಲಕ್ಕೆ ನೇರವಾದ ಹಾದಿಯಲ್ಲಿಯೇ ಚಲಿಸುತ್ತದೆ. ಅದೇ ಶಂಕುವಿನಾಕಾರವನ್ನು ನೀವು ಯಾವುದೇ ದಿಕ್ಕಿಗೆ ದೂಡಿದರೂ ಅದು ಚಲಿಸುವುದು ವೃತ್ತಾಕಾರದಲ್ಲಿ. ದುಂಡಗಿನ ಕ್ರಿಕೆಟ್ ಬಾಲನ್ನು ದೂಡಿದರೆ ಅದು ಎರಡು ಅರ್ಧವನ್ನು ಬೆಸೆದು ಹೊಲಿಗೆ ಹಾಕಿರುವ ಸೀಮಿನ ಗುಂಟು ರೇಖೆ ಎಳೆದರೆ ಹೇಗೋ ಆ ಹಾದಿಯಲ್ಲಿ ಉರುಳುತ್ತದೆ. ಹೀಗೆ ಉರುಳುವ ವಸ್ತುವಿನ ಹಾದಿ ಅದರ ಆಕಾರಕ್ಕೆ ತಕ್ಕಂತೆ ಇರುತ್ತದೆ. ಅದರಲ್ಲೇನು ವಿಶೇಷ? ಇದಲ್ಲವೇ ನಿಮ್ಮ ಪ್ರಶ್ನೆ? ವಿಶೇಷ ಇದೆ. ಉರುಳಿನ ವಸ್ತುವಿನ ಆಕಾರವೇ ಅಕಾರಳ ವಿಕಾರಳವಾಗಿದ್ದರೆ ಆಗ ಅದರ ಹಾದಿ ಹೇಗಿರುತ್ತದೆ ಎಂದು ಊಹಿಸಲಾದೀತೆ? ಅಥವಾ ಇದನ್ನು ಹೀಗೂ ಹೇಳಬಹುದು, ನಮಗೊಂದು ಹಾದಿ ಗೊತ್ತಿದೆ, ಒಮ್ಮೆ ಉರುಳಿಸಿದರೆ ಅದೇ ಹಾದಿಯಲ್ಲಿ ಚಲಿಸುವಂತಹ ಆಕಾರ ಯಾವುದಾದರೂ ಇದೆಯೇ? ಇದೆಂತಹ ಸಮಸ್ಯೆ ಎಂದಿರಾ? ಇದು ಕೇವಲ ಕೀಟಲೆಗೆಂದು ಕೇಳಿದ ಪ್ರಶ್ನೆ ಅಲ್ಲ, ಇದೊಂದು ಗಣಿತ ಪ್ರಶ್ನೆ, ಅಷ್ಟೇ ಭೌತ ವಿಜ್ಞಾನಕ್ಕೂ ಸಂಬಂಧಿಸಿದ ಪ್ರಶ್ನೆ. ಈ ಪ್ರಶ್ನೆಗೆ ಸರಳವಾದದ್ದೊಂದು ಉತ್ತರ ಸಿಕ್ಕಿದೆ ಎನ್ನುತ್ತದೆ ನೇಚರ್ ಪತ್ರಿಕೆ. ದಕ್ಷಿಣ ಕೊರಿಯಾ ಹಾಗೂ ಇಂಗ್ಲೆಂಡಿನ ವಿಜ್ಞಾನಿಗಳ ತಂಡವೊಂದು ಈ ಸ್ವಾರಸ್ಯಕರ ಪ್ರಶ್ನೆಗೆ ಉತ್ತರ ನೀಡಿದೆ. ದಕ್ಷಿಣ ಕೊರಿಯಾದ ಮೂಲ ವಿಜ್ಞಾನ ಸಂಶೋಧನಾಲಯದ ವಿಜ್ಞಾನಿ ಯಾರೋಸ್ಲಾವ್ ಸೊಬೋಲೇವ್ ಮತ್ತು ಸಂಗಡಿಗರು ವಿವಿಧ ಆಕಾರದ ಉರುಳುವ ವಸ್ತುಗಳ ಪಥ ಪರೀಕ್ಷೆಯನ್ನು ಮಾಡಿ ಉರುಳುವಾಗಿನ ಪಥಕ್ಕೂ ವಸ್ತುವಿನ ಆಕಾರಕ್ಕೂ ಅದರ ಗುರುತ್ವ ಕೇಂದ್ರಕ್ಕೂ ಇರುವ ಸಂಬಂಧವನ್ನು ನಿಷ್ಕರ್ಷಿಸಿದ್ದಾರೆ. ತದನಂತರ ವಿವಿಧ ರೀತಿಯ ಪಥಗಳನ್ನು ಬರೆದು ಅಂತಹ ಪಥದ ಮೇಲಷ್ಟೇ ಉರುಳಿ ಸಾಗುವ ಆಕಾರಗಳನ್ನು ರೂಪಿಸಿದ್ದಾರೆ ಎಂದು ನೇಚರ್ ವರದಿ ಮಾಡಿದೆ. ಅದು ಹೇಗೆ ಎಂದಿರಾ? ಇದು ಲಟ್ಟಣಿಗೆಯನ್ನೇ ತೆಗೆದುಕೊಳ್ಳಿ, ಅದನ್ನು ಒಂದು ಇಳಿಜಾರಿನಲ್ಲಿ ಉರುಳಿಸಿ ಬಿಟ್ಟರೆ ಎನ್ನಿ, ಅದು ನೇರವಾದ ಹಾದಿಯಲ್ಲಿ ಉರುಳುತ್ತಾ ಸಾಗುತ್ತದೆ ಅಷ್ಟೇ. ಉರುಳೆ ಅಥವಾ ಸಿಲಿಂಡರಿನ ಆಕಾರ ಇರುವ ಎಲ್ಲಾ ವಸ್ತುಗಳು ಹೀಗೆಯೇ ಮಾಡುತ್ತವೆ. ಹಾದಿಯಲ್ಲಿ ದಿಕ್ಕು ಬದಲಿಸುವ ಯಾವುದೇ ಅಡ್ಡಿ ಬಲ ಇಲ್ಲದಿದ್ದರೆ ಅವು ಆನೆಯಂತೆ ನೇರ ಹಾದಿಯಲ್ಲಿಯೇ ಸಾಗುತ್ತವೆ. ಭೌತ ವಿಜ್ಞಾನಿಗಳ ಪ್ರಕಾರ ಉರುಳೆಯ ಗುರುತ್ವ ಕೇಂದ್ರ ಅರ್ಥಾತ್ ಅದರ ತೂಕವನ್ನು ಕೇಂದ್ರೀಕರಿಸುವ ಬಿಂದು ನೆಲದ ಮೇಲಿಂದ ನಿರ್ದಿಷ್ಟ ಎತ್ತರದಲ್ಲಿ ನೇರವಾದ ಹಾದಿಯಲ್ಲಿ ಹಾರುತ್ತದೆ. ಇದನ್ನು ಅವರು ಫ್ಲೈಟ್ ಪಾತ್ ಅಥವಾ ಚಲನೆಯ ಪಥ ಎನ್ನುತ್ತಾರೆ. ಈ ಪಥ ವಕ್ರವಾಗಬೇಕಾದರೆ ಒಂದು ಉರುಳುತ್ತಿರುವ ಲಟ್ಟಣಿಗೆಯನ್ನು ಇನ್ನಾವುದಾದರೂ ಬಲ ತಟ್ಟಬೇಕು ಅಥವಾ ಅಡ್ಡಿ ಬರಬೇಕು. ಅಡ್ಡಿಗಳಿಲ್ಲದ ಹಾದಿಯಲ್ಲಿ ಕೇವಲ ಇನ್ನೊಂದು ಬಲ ಬಿದ್ದರಷ್ಟೇ ನೇರವಾದ ಪಥ ವಕ್ರವಾಗುತ್ತದೆ. ಹೀಗೆ ಪ್ರತಿಯೊಂದು ಆಕಾರದ ವಸ್ತುವಿಗೂ ನಿರ್ದಿಷ್ಟವಾದ ಚಲನೆಯ ಪಥವನ್ನು ಗುರುತಿಸಬಹುದು. ಶಂಕುವಿನ ಆಕಾರದ ವಸ್ತು ಉರುಳುವಾಗ ಒಮ್ಮೆ ಅತ್ತ ಇನ್ನೊಮ್ಮೆ ಇತ್ತ ಹೊರಳಿದಂತೆ ಚಲಿಸುತ್ತದೆ. ಅದರ ಚಲನೆಯ ಪಥ ಈ ಬದಿಗೆ ಅರ್ಧವೃತ್ತಾಕಾರವಾಗಿರುವುದು ಹೊರಳಿ ಮರುಬದಿಯಲ್ಲಿ ಇನ್ನೊಂದು ಅರ್ಧವೃತ್ತಾಕಾರವನ್ನು ರೂಪಿಸುತ್ತದೆ. ಒಟ್ಟಾರೆ ಅದರ ಗಮನ ಅರ್ಥಾತ್ ಚಲನೆ ನೇರವಾಗಿರುವ ಇನ್ನೊಂದು ಬದಿಗೆ ಆಗಿದ್ದರೂ ಚಲನೆಯ ಪಥ ಮಾತ್ರ ಹೀಗೆ ಒಮ್ಮೆ ಇತ್ತ ಇನ್ನೊಮ್ಮೆ ಅತ್ತ ಅರ್ಧವೃತ್ತಾಕಾರದಲ್ಲಿರುವ ವಕ್ರರೇಖೆಯಾಗುತ್ತದೆ. ಇದೇನೋ ಸರಿ, ಅತ್ತ ಚೆಂಡು ಅಲ್ಲದ, ಇತ್ತ ಶಂಕುವಿನಂತೆಯೂ ಇಲ್ಲದ ನಿರ್ದಿಷ್ಟ ಬಗೆಯ ಜ್ಯಾಮಿತಿ ಅಥವಾ ಆಕಾರ ಇಲ್ಲದ ವಸ್ತುಗಳು ಯಾವ ಹಾದಿಯಲ್ಲಿ ಚಲಿಸುತ್ತವೆ? ಇಂಥವನ್ನು ಉರುಳಿಸಿದಾಗ ಮೊದಲಿಗೆ ಅವು ಅನಿಯತವಾದ ಅಂದರೆ ಬೇಕಾಬಿಟ್ಟಿ ಚಲಿಸಿದಂತೆ ಕಾಣಬಹುದು, ಆದರೆ ವಾಸ್ತವವಾಗಿ ಅವುಗಳಿಗೂ ಒಂದು ಚಲನ ಪಥವಿರುತ್ತದೆ. ಇದು ಶಂಕುವಿನ ಅರ್ಧವೃತ್ತಾಕಾರದ ಪಥ ಹೇಗೆ ಒಮ್ಮೆ ಅತ್ತ ಇನ್ನೊಮ್ಮೆ ಇತ್ತ ತಿರುಗದಂತೆ ಮರುಕಳಿಸುತ್ತದೆಯೋ ಹಾಗೆಯೇ ಮರುಕಳಿಸುತ್ತಿರಬಹುದು ಎನ್ನುವ ಊಹೆ ಇತ್ತು. ಇಂತಹ ಹಲವಾರು ಆಕಾರಗಳನ್ನು ರೂಪಿಸಿ ಅವುಗಳನ್ನು ಇಳಿಜಾರಿನಲ್ಲಿ ದೂಡಿ ಅವುಗಳ ಪಥವನ್ನು ಸೊಬೋಲೇವ್ ಮತ್ತು ತಂಡ ಬರೆಯಿತು. ಊಹಿಸಿದಂತೆಯೇ ಅವುಗಳ ಪಥ ಅಡ್ಡಾದಿಡ್ಡಿ ಎನಿಸಿದರೂ ಮರುಕಳಿಸುವ ಚಲನ ಪಥಗಳಾಗಿದ್ದವು. ಥೇಟ್ ECGಯಲ್ಲಿ ಹೃದಯದ ಬಡಿತದ ರೇಖೆ ಸೃಷ್ಟಿಯಾಗುವ ಹಾಗೆ ಒಂದೇ ಆಕಾರದ ವಕ್ರರೇಖೆಗಳು ಒಂದಾದ ಮೇಲೊಂದು ಮರುಕಳಿಸಿದಂತೆ ಇರುತ್ತಿದ್ದವು. ಅಂದರೆ ಯಾವುದೇ ನಿರ್ದಿಷ್ಟ ಆಕಾರದ ವಸ್ತುವಿನ ಚಲನ ಪಥವು ನಿರ್ದಿಷ್ಟವಾಗಿರುತ್ತದೆ. ವಿಜ್ಞಾನ ಕೇವಲ ಹೀಗೆ ತೀರ್ಮಾನಕ್ಕೆ ಬಂದು ನಿಲ್ಲುವುದಿಲ್ಲ, ಈ ತೀರ್ಮಾನ ಸರಿಯೋ ತಪ್ಪೋ ಎಂದೂ ಪರೀಕ್ಷಿಸುತ್ತದೆ. ಸೊಬೋಲೇವ್ ತಂಡ ಈ ಪರೀಕ್ಷೆಯನ್ನು ಮಾಡಿತ್ತು ಬಹಳ ಜಾಣತನದಿಂದ. ಪರೀಕ್ಷೆ ಇಷ್ಟೇ, ಅಡ್ಡದಿಡ್ಡಿಯಾಗಿ ಬರೆದ ಹಾದಿಯಲ್ಲಿಯೇ ಕ್ರಮಿಸುವಂತಹ ಆಕಾರಗಳನ್ನು ಸೃಷ್ಟಿಸಬಹುದೇ ಎಂದು ಪ್ರಯತ್ನಿಸಿತ್ತು. ಮೊದಲಿಗೆ ಒಂದು ವಕ್ರಪಥವನ್ನು ಬರೆದು ಅದರ ಮೇಲೆ ಹಿಟ್ಟಿನಂತಹ ವಸ್ತುವಿನಿಂದ ಮಾಡಿದ ಚೆಂಡನ್ನು ಉರುಳಿಸಿದರು. ಉರುಳಿಸುತ್ತಾ ಪಥದ ಮೇಲೆ ಅದರ ಗುರುತ್ವ ಕೇಂದ್ರ ಇರುವಂತೆ ಅದು ಚಲಿಸುತ್ತಿರುವಂತೆ ಒತ್ತುತ್ತಿದ್ದರು. ಹೀಗೆ ಆ ಪಥದಲ್ಲಿ ಉರುಳುವ ಆಕಾರವೊಂದು ಸೃಷ್ಟಿಯಾಗುತ್ತಿತ್ತು. ಇದು ನಿಜ ಎಂದು ಕಂಡುಕೊಂಡ ನಂತರ ಇನ್ನೂ ಒಂದು ಹೆಜ್ಜೆ ಮುಂದುವರೆದರು. ಅನಂತ ದೂರದ ಚಲನ ಪಥಗಳನ್ನು ರೂಪಿಸಿದರು. ಇದನ್ನು ನೇರವಾಗಿ ಮಾಡುವುದು ಅಸಾಧ್ಯವಾದ್ದರಿಂದ ಗಣಕಯಂತ್ರಗಳನ್ನು ಬಳಸಬೇಕಾಯಿತೆನ್ನು. ಈ ಪಥಗಳನ್ನು ಗಣಕಯಂತ್ರಗಳ ನೆರವಿನಿಂದಲೇ ಚೆಂಡಿನ ಮೇಲೆ ಅದು ಉರುಳುತ್ತಿರುವಂತೆ ಚಿತ್ರಿಸಿದರು. ಉರುಳುತ್ತಿರುವಂತೆಯೇ ಅದರ ಗುರುತ್ವದ ಬಲ ಆ ಪಥದಲ್ಲಿಯೇ ಉಳಿಯುವಂತೆ ಗಣಕಯಂತ್ರ ಲೆಕ್ಕ ಹಾಕುತ್ತಿತ್ತು. ಹೀಗೆ ಒಂದು ಆಕಾರವನ್ನು ಅದು ರೂಪಿಸುತ್ತಿತ್ತು. ಆಕಾರದೊಳಗೆ ಒಂದು ಗೋಲಿಯನ್ನು ಅವಿತಿಡುವಷ್ಟು ಒಳಭಾಗವನ್ನು ಕೊರೆದು ಅನಂತರ ಎರಡು ಹೋಳಾಗಿ ಕತ್ತರಿಸಿದರು. ಪ್ರತಿ ಹೋಳನ್ನು 3D ಯಂತ್ರದಿಂದ ಮುದ್ರಿಸಿದರು. ಹೀಗೆ ಅವರು ಸೃಷ್ಟಿಸಿದ ಹಾದಿಗೆ ತಕ್ಕುದಾಗಿ ಕಂಪ್ಯೂಟರ್ ಗಣಿಸಿದ ಆಕಾರದ ಹೊದಿಕೆ ಸಿದ್ಧವಾಯಿತು. ಇದರೊಳಗೆ ಒಂದು ಭಾರವಾದ ಗೋಲಿಯನ್ನು ಕೂರಿಸಿ ಎರಡೂ ಹೋಲುಗಳನ್ನು ಸೇರಿಸಿದರು. ಅದನ್ನು ಅನಂತರ ಇಳಿಜಾರಿನಲ್ಲಿ ಉರುಳಿಸಿ ಪಥಗಳನ್ನು ಗುರುತು ಮಾಡಿ ಗಣಕಯಂತ್ರದ ಪಥದೊಂದಿಗೆ ಹೋಲಿಸಿದರು. ಎರಡೂ ಒಂದಕ್ಕೊಂದು ತಾಳೆಯಾಗಿವೆ ಎನ್ನುತ್ತಾರೆ ಸೊಬೋಲೆವ್. ಗಣಕಯಂತ್ರ ಮುದ್ರಿಸಿದ ಈ ಆಕಾರಗಳು ಚಲಿಸುವಾಗ ಕೆಲವೆಡೆಯಲ್ಲಿ ಅವುಗಳ ಗುರುತ್ವ ಬಿಂದು ಅರ್ಥಾತ್ ತೂಕ ಇಳಿಜಾರಿಗೆ ವಿರುದ್ಧವಾದ ದಿಕ್ಕಿನಲ್ಲಿಯೂ ಚಲಿಸಿತ್ತು. ಒಟ್ಟಾರೆ ಅದು ಕೆಳಗೆ ಉರುಳಿದ್ದರೂ ಭಾರವನ್ನು ಕೆಲವೆಡೆ ಮೇಲಕ್ಕೆ ದೂಡಿದಂತೆಯೂ ಪಥ ನಿರ್ಮಾಣವಾಗುತ್ತಿತ್ತು. ಕೇವಲ ಕುತೂಹಲಕ್ಕಾಗಿ ಇವರು ಕೈಗೊಂಡ ಈ ಪ್ರಯೋಗ ಯಾರೂ ಊಹಿಸದಿದ್ದಂತಹ ಫಲ ಕೊಟ್ಟಿದೆ. ಆಕಾರ ಹಾಗೂ ಪಥಗಳಿಗೆ ಇರುವ ಈ ಸಂಬಂಧ ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಮೂಲ ಕಣಗಳ ಚಲನೆಯ ಅಧ್ಯಯನವನ್ನು ಮಾಡುವಾಗ ನೆರವಾಗಬಲ್ಲದು ಎನ್ನುತ್ತದೆ ಈ ತಂಡ. ಅಲ್ಲಿಯವರೆಗೂ ಇದೊಂದು ಸ್ವಾರಸ್ಯಕರ ಗಣಿತ ಸಮಸ್ಯೆಯ ಕೌತುಕಮಯ ಪ್ರಯೋಗವೆಂದಷ್ಟೇ ಉಳಿಯಬಹುದೇನು? ಕಾದು ನೋಡೋಣ.
1: ನಿಮಗೆ ಗೊತ್ತೇ, ಚಂದ್ರನ ಮೇಲೆ ಅಡ್ಡಾಡುವ ಪ್ರಜ್ಞಾನ ರೋವರ್ ಕೇವಲ ಒಂದೇ ಒಂದು ದಿನವಷ್ಟೇ ಅದರ ಮೇಲೆ ನಡೆಯಲಿದೆ. ಹಾ, ಒಂದು ಚಂದ್ರ ದಿನ ಅಥವಾ ಒಂದು ಚಂದ್ರನ ಹಗಲು. ಅಂದರೆ ಚಂದ್ರನಲ್ಲಿ ಒಂದು ದಿನ ಎಂದರೆ ಅದು ಭೂಮಿಯ ಮೇಲಿನ ಒಂದು ತಿಂಗಳಿಗೆ ಸಮ. ಅಂದರೆ ಪ್ರಜ್ಞಾನ್ ಒಂದು ಹಗಲಷ್ಟೇ ಚಂದ್ರನನ್ನ ಸುತ್ತಿದರೂ ಕೂಡ ನಾವು ಅದನ್ನು 14 ದಿನ ಗಮನಿಸುತ್ತಾ ಇರುತ್ತೇವೆ ಅಂತ ಅರ್ಥ.
2: ಪ್ಲಾಸ್ಟಿಕ್ ಪುರಾಣ 24. ಫ್ಯಾಷನ್ಗೊಂದು ಪಾಲಿಮಾರ್. ಪ್ಲಾಸ್ಟಿಕ್ ಕಸದ ಬಗ್ಗೆ ಏನೇ ಅಸಹನೆ ಇದ್ರೂ ಆ ವಸ್ತುವಿನ ಉಪಯೋಗದ ಬಗ್ಗೆ ಮಾತ್ರ ಯಾರೂ ಚಕಾರ ಎತ್ತುವಂತಿಲ್ಲ. ಬಹುತೇಕ ಪಾಲಿಮಾರ್ಗಳು ನಮ್ಮ ಬದುಕನ್ನ ಹಸನಾಗಿಸಿವೆ. ಅಗ್ಗದ ಆದರೆ ಬಹಳ ಉಪಯುಕ್ತವಾದಂತಹ ಸಾಧನಗಳನ್ನ ನಮಗೆ ನೀಡಿವೆ. ಇವಕ್ಕೆ ಒಂದು ಅಪವಾದ ಎಂದರೆ ರಬ್ಬರ್ ನಂತಹ ಸಿಲಿಕಾನ್. ಕಂಪ್ಯೂಟರ್ ಚಿಪ್ಗಳಲ್ಲಿ ಉಪಯೋಗಿಸುವಂತಹ ಸಿಲಿಕಾನ್ ಎನ್ನುವಂತೆಯೇ ಇದು ಕೇಳಿಸಿದರೂ ವಸ್ತು ಅದಲ್ಲ. ಸಿಲಿಕಾನ್ ಮೃದುವಾದ ಜೆಲ್ಲಿಯಂತಹ ಅತ್ತ ದ್ರವವೂ ಅಲ್ಲದ ಇತ್ತ ಘನವೂ ಅಲ್ಲದ ಪಾಲಿಮಾರ್. ಬಹುತೇಕ ದೇಹದ ಸೌಂದರ್ಯವನ್ನ ಹೆಚ್ಚಿಸಲು ಬಳಸುವ ಏಕೈಕ ಪಾಲಿಮಾರ್ ಎನ್ನಬಹುದು. ನಿತಂಬ, ಸ್ತನ ಮೊದಲಾದ ದೇಹಾಂಗಗಳನ್ನ ತಿದ್ದಿ ಹೊಸ ಆಕಾರ ನೀಡುವುದಕ್ಕೆ ಸಿಲಿಕಾನ್ ಅನ್ನು ಕೂಡ ಬಳಸ್ತಾರೆ. ಸಿಲಿಕಾನ್ ರಬ್ಬರ್ ಒಂದು ಪಾಲಿಮಾರ್, ಆದರೆ ಸಾಮಾನ್ಯ ಪ್ಲಾಸ್ಟಿಕ್ಗಿಂತಲೂ ಇದು ಸ್ವಲ್ಪ ಭಿನ್ನವಾದದ್ದು. ಸಾಮಾನ್ಯವಾದ ಪ್ಲಾಸ್ಟಿಕ್ಗಳಲ್ಲಿ ಪಾಲಿಮಾರ್ ಸರಪಳಿಯ ಹಂದರ ಅಥವಾ ಬೆನ್ನೆಲುಬು ಕಾರ್ಬನ್ನು ಮತ್ತು ಹೈಡ್ರೋಜನ್ ನಿಂದ ಆಗಿರ್ತದೆ. ಪಾಲಿಮಾರ್ ಅನ್ನ ಸೂಜಿ ಮಲ್ಲಿಗೆ ಹೂವಿನ ದಂಡೆ ಅಥವಾ ಮಾಲೆ ಎಂದು ಕಲ್ಪಿಸಿಕೊಳ್ಳಿ. ಮಲ್ಲಿಗೆಯ ಮೊಗ್ಗುಗಳನ್ನ ಜೋಡಿಸಿದ ದಾರ ಅಥವಾ ನಾರು ಪಾಲಿಮಾರಿನ ಬೆನ್ನೆಲುಬು. ಇದು ಸಾಮಾನ್ಯ ಪಾಲಿಮಾರ್ನಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ನಿನಿಂದ ಆಗಿದೆ. ಆದರೆ ಸಿಲಿಕಾನ್ ರಬ್ಬರುಗಳಲ್ಲಿ ಈ ಬೆನ್ನೆಲುಬು ಸಿಲಿಕಾನ್ ಮತ್ತು ಆಕ್ಸಿಜನ್ಗಳ ಅಣುಗಳು ಬೆಸೆದುಕೊಂಡು ಆಗಿರ್ತದೆ. ಸಿಲಿಕಾನ್ ರಬ್ಬರ್ನಲ್ಲಿ ಸಾಮಾನ್ಯವಾಗಿ ಬಳಸುವ ಆಲಿಗೋಮರು ಎಂದರೆ ಡೈಮೆಥಾಕ್ಸಿ ಸಿಲಿಕಾನ್. ಅಂದರೆ ಒಂದು ಆಕ್ಸಿಜನ್ ಮತ್ತು ಒಂದು ಸಿಲಿಕಾನ್ ಪರಮಾಣುಗಳ ಜೊತೆಗೆ ಎರಡು ಮೀಥೇಲ್ ಅಣುಗಳು ಕೂಡಿಕೊಂಡು ಆದ ಸಂಯುಕ್ತ ಇದು. ಇದರಲ್ಲಿ ಮೀಥೇಲ್ ಅಣುಗಳು ಮಲ್ಲಿಗೆ ಮೊಗ್ಗು, ಸಿಲಿಕಾನ್ ಮತ್ತು ಆಕ್ಸಿಜನ್ನ ಸರಪಳಿಯ ಮಾಲೆಯ ನೂಲು. ಸಿಲಿಕಾನ್, ಆಕ್ಸಿಜನ್ ಮತ್ತು ಮೀಥೇನಿನ ಹೆಸರುಗಳಿಂದ ಒಂದೊಂದು

ಗೋಧಿ ಹಿಟ್ಟನ್ನ ಎಳೆಯಾಗಿ ಎಳೆದಿದ್ರೆ ಅದು ಕೂಡ ರಬ್ಬರ್ನಂತೆ ಮೊದಲಿನ ಸ್ಥಿತಿಗೆ ಮರಳುವುದನ್ನ ಕಂಡಿರುತ್ತೀರಿ. ಆದ್ರೆ ಪೂರ್ಣವಾಗಿ ಅಲ್ಲ. ಹಾಗೆಯೇ ಅದನ್ನ ಒಂದೆರಡು ಬಾರಿ ಎಳೆದು ಹಿಗ್ಗಲಿಸಿದ್ರು, ಅನಂತರ ಜಪ್ಪಯ್ಯ ಅಂದ್ರೂ ಅದು ಮೊದಲಿನ ಸ್ಥಿತಿಗೆ ಮರಳುವುದೂ ಇಲ್ಲ. ಅನಂತರ ಎಷ್ಟೇ ಎಳೆದ್ರೂ ಹಿಗ್ಗುವುದೂ ಇಲ್ಲ. ಸಿಲೋಕ್ಸೇನ್ಗಳು ಹಾಗಲ್ಲ. ಇವುಗಳ ಸ್ಥಿತಿಸ್ಥಾಪಕ ಗುಣ ಏನಿಲ್ಲವೆಂದ್ರು 20-30 ವರ್ಷಗಳ ಕಾಲ ಕುಗ್ಗುವುದೇ ಇಲ್ಲವಂತೆ. ಸಿಲಿಕಾನ್ ರಬ್ಬರಿನ ಕತೆ ಹೆಚ್ಚು ಕಡಿಮೆ ಪಾಲಿಮಾರ್ನ ಕತೆ ಆರಂಭವಾದಾಗಲೇ ಆರಂಭವಾಗ್ತದೆ. 18ನೆಯ ಶತಮಾನದಲ್ಲಿ ರಸಾಯನ ವಿಜ್ಞಾನದ ಜನಕ ಎಂದು ಹೆಸರು ಪಡೆದ ಜೋಸೆಫ್ ಬರ್ಸಿಲಿಯಸ್ ಎಂಬ ಸ್ವೀಡಿಶ್ ವಿಜ್ಞಾನಿ ಸಿಲಿಕಾನ್ ಎಂಬ ಮೂಲ ವಸ್ತುವಿದೆ ಎಂದು ಪತ್ತೆ ಮಾಡ್ತಾನೆ. ಇದು ಬೇರೇನಲ್ಲ, ಮರಳಿನಲ್ಲಿರುವ ವಸ್ತು. ಮರಳು ಸಿಲಿಕಾನ್ ಆಕ್ಸೈಡ್ ಎನ್ನುವ ಸಂಯುಕ್ತದ ಖನಿಜ. ಸಿಲಿಕಾನ್ ಆಕ್ಸೈಡ್ ಅನ್ನ ಅತಿ ಹೆಚ್ಚಿನ ಉಷ್ಣತೆಗೆ ಕಾಯಿಸಿದಾಗ ಅದರಲ್ಲಿರುವ ಆಕ್ಸಿಜನ್ ಬೇರ್ಪಟ್ಟು ಸಿಲಿಕಾನ್ ಎನ್ನುವ ಅರ್ಥ ಲೋಹವೂ ಅಲ್ಲದ, ಇತ್ತ ಕಾರ್ಬನ್ನಂತೆ ಅಲೋಹವೂ ಅಲ್ಲದ ಅರೆ ಲೋಹದ ವಸ್ತುವೊಂದು ಪತ್ತೆಯಾಯಿತು. ಇದೇ ಸಿಲಿಕಾನ್, ಇಂದಿನ ಎಲೆಕ್ಟ್ರಾನಿಕ್ಸ್ಗಳ ಜೀವಾಳ. ನಂತರದ ದಿನಗಳಲ್ಲಿ ಸಿಲಿಕಾನಿನ ಜೊತೆಗೆ ಕ್ಲೋರಿನ್ ಕೂಡಿಸಿ ಕ್ಲೋರೋಸಿಲಿಕಾನ್ ಎನ್ನುವ ವಸ್ತುವನ್ನ ತಯಾರಿಸಲಾಯಿತು. ತದನಂತರ 20ನೆಯ ಶತಮಾನದ ಆರಂಭದಲ್ಲಿ ಇದನ್ನ ಡೈಮಿಥೈಲ್ ಸಿಲಿಕಾನ್ ಅನ್ನಾಗಿ ಪರಿವರ್ತಿಸಿದ್ರು. ಮೊತ್ತ ಮೊದಲಿಗೆ ಹೀಗೆ ಸಿದ್ಧವಾದಂತಹ ಡೈಮಿಥೈಲ್ ಸಿಲಿಕಾನ್ ಎಣ್ಣೆಯಂತೆ ಇತ್ತು. ಹೀಗಾಗಿ ಇದನ್ನ ಸಿಲಿಕಾನ್ ತೈಲ ಎಂದೇ ಕರೆದಿದ್ರು. 1904 ಕಿಪ್ಪಿಂಗ್ ಎಂಬಾತ ಇವನ್ನ ಸಿಲಿಕಾನ್ ಎಂದು ಹೆಸರಿಸಿದ. ತದನಂತರ ಇದನ್ನ ಪಾಲಿಮರ್ಗಳನ್ನ ದೊಡ್ಡ ಸರಪಳಿಯನ್ನಾಗಿ ರೂಪಿಸುವ ಅದೇ ರಾಸಾಯನಿಕ ವಿಧಾನಗಳಿಂದ ಬೇರೆ ಬೇರೆ ಬಗೆಯ ಪಾಲಿಮಾರ್ಗಳನ್ನಾಗಿಸಿದ್ರು. ಪಾಲಿಸಿಲೋಕ್ಸೇನು ವಸ್ತುಗಳು ಹುಟ್ಟಿಕೊಂಡವು. ಮೊತ್ತ ಮೊದಲ ಪಾಲಿಸಿಲೋಕ್ಸೇನು ಅಥವಾ ಸಿಲಿಕಾನ್ ರಬ್ಬರ್ ಅನ್ನು ತಯಾರಿಸಿ ಮಾರಿದ ಕೀರ್ತಿ ಡೋ ಕಾರ್ನಿಂಗ್ ಕಂಪನಿಗೆ ಸಲ್ಲುತ್ತದೆ. 1948 ಇಸವಿಯಲ್ಲಿ ಅದು ಡುಪಾಂಟ್ 300 ಎನ್ನುವ ಸಿಲಿಕಾನ್ ತೈಲವನ್ನ ಮಾರಾಟ ಮಾಡಲು ಆರಂಭಿಸಿತ್ತು. ಸಿಲಿಕಾನ್ ಎಣ್ಣೆಗಳು ನೀರಿನಂತೆ ಸುಲಭವಾಗಿ ಹರಿಯುವುದೂ ಇಲ್ಲ, ಬಲು ಸ್ನಿಗ್ಧ. ಕೆಲವಂತೂ ಎಷ್ಟು ಸ್ನಿಗ್ಧ ಎಂದ್ರೆ ಜೇನುತುಪ್ಪದಂತೆ ಗಟ್ಟಿಯೋ ಎನ್ನಿಸುತ್ತದೆ. ಆದ್ರೆ ಸಿರಿಂಜಿನೊಳಗೆ ಹಾಕಿ ಒತ್ತಿದಾಗ ನೀರಿನಂತೆ ಹರಿಯುತ್ತದೆ. ಈ ಗುಣ ಹಾಗೂ ಸಿಲಿಕಾನ್ಗಳು ಆಮ್ಲ ಅಥವಾ ಕ್ಷಾರ ವಸ್ತುಗಳ ಜೊತೆಗೆ ಪ್ರತಿಕ್ರಿಯಿಸದೆ ಇರುವುದು ಅದನ್ನ ಬಹಳ ಜನಪ್ರಿಯವಾಗಿಸಿದೆ. ಸ್ತನ ಅಥವಾ ದೇಹದ ಯಾವುದೇ ಭಾಗದೊಳಗೂ ಇದನ್ನ ಚುಚ್ಚಿ ಅಲ್ಲಿನ ಆಕಾರಕ್ಕೆ ತಕ್ಕಂತೆ ಹೊಂದಿಕೊಳ್ಳುವಂತೆ ಮಾಡಬಹುದು. ಫ್ಯಾಷನ್ ಲೋಕದಲ್ಲಿ ತಮ್ಮ ದೇಹದ ಆಕಾರ ಇನ್ನಷ್ಟು ಎದ್ದು ಕಾಣಲೆಂದು ಶಸ್ತ್ರಕ್ರಿಯೆಯನ್ನ ಮಾಡಿಸಿಕೊಳ್ಳುವ ತಾರೆಯರು ಸ್ತನಗಳಿಗೆ ಈ ಸಿಲಿಕಾನ್ ಎಣ್ಣೆಯನ್ನ ಚುಚ್ಚಿಸಿಕೊಂಡು ಅದನ್ನ ದೊಡ್ಡದಾಗಿಸಿಕೊಳ್ಳುವುದು ಉಂಟು. ಸಿಲಿಕಾನ್ ಸುಪ್ರಸಿದ್ಧಿಯಾಗಿದ್ದು ಹೀಗೆ. ಆದ್ರೆ ಸಿಲಿಕಾನ್ ರಬ್ಬರ್ಗಳ ಉಪಯೋಗ ಕೇವಲ ಸೌಂದರ್ಯ ವರ್ಧನೆಗೆ ಮಾತ್ರ ಸೀಮಿತವಾಗಿಲ್ಲ, ಅವುಗಳ ಉಪಯೋಗ ಬಹಳಷ್ಟಿದೆ. ಉದಾಹರಣೆಗೆ, ಮೊನ್ನೆ ಚಂದ್ರಯಾನದ ನೌಕೆಗಳನ್ನ ಅಂತರಿಕ್ಷಕ್ಕೆ ಕೊಂಡೊಯ್ದ ರಾಕೆಟ್ಗಳ ವಿವಿಧ ಹಂತಗಳ ನಡುವೆ ಸಿಲಿಕಾನ್ ರಬ್ಬರಿನ ಸೀಲುಗಳಿರ್ತವೆ. ರಾಕೆಟ್ಗಳಲ್ಲಿ ತುಂಬಿರುವ ಇಂಧನ ಇದ್ದಕ್ಕಿದ್ದ ಹಾಗೆ ಹಿಗ್ಗಿ ಹೊರಗೆ ಚೆಲ್ಲದಂತೆ ಅಥವಾ ಇಂಜಿನ್ ಉರಿಯುವಾಗ ಅದು ಹೊರಗೆ ಸುರಿಯದಂತೆ ಕಾಪಾಡುವ ಸೀಲುಗಳು ಇವು. ಅಡುಗೆ ಮನೆಯಲ್ಲಿ ಕುಕ್ಕರ್ಗಳ ಮೂತಿಗೆ ಹೊದಿಸುವ ರಬ್ಬರ್ ಕೂಡು ಪಾಲಿಸಿಲೋಕ್ಸಿನದ್ದು. ಹಾಗೆ ಮಿಕ್ಸಿ ಮುಚ್ಚಳವನ್ನ ಭದ್ರವಾಗಿ ಹಿಡಿದಿಡುವ ರಬ್ಬರು ಅದರದ್ದೇ. ಮೈಕ್ರೋವೇವ್ ಓವೆನ್ ನ ಬಾಗಿಲಿನ ಅಂಚಿಗೆ ಹಾಕಿರುವ ವಸ್ತು ಪಾಲಿಸಿಲೋಕ್ಸೇನ್. ಇವೆಲ್ಲ ಬಳಕೆಗೆ ಕಾರಣ ಸಿಲೋಕ್ಸೇನ್ಗಳ ಉಷ್ಣ ಸಹಿಷ್ಣುತೆ. ಅವು ಅತಿಯಾದ ಬಿಸಿಯನ್ನ ತಡೆಯುವಂತೆಯೂ ಅತಿ ಚಳಿಯನ್ನ ತಡೆಯಬಲ್ಲವು. ಕೆಲವು ಸಿಲೋಕ್ಸೇನ್ಗಳು -130°C ನಿಂದ ಹಲವು 100°C ನ ಉಷ್ಣತೆಯವರೆಗೆ ಉಷ್ಣತೆ ಇದ್ರೂ ಬದಲಾಗುವುದೇ ಇಲ್ಲ. ಹೀಗಾಗಿ ಅಂತರಿಕ್ಷದಲ್ಲಿರುವ ಅತಿ ಶೀತ ವಾತಾವರಣಕ್ಕೆ ಇವು ತಕ್ಕುದಾದವು. ಹಾಗೆ ಬಿಸಿ ಬಿಸಿ ಹಬೆ ಉಗುಳುವ ವಿದ್ಯುತ್ ಓವೆನ್ಗಳ ಬಾಗಿಲನ್ನು ಭದ್ರವಾಗಿ ಹಿಡಿದಿಡುವಂತವು. ಮೃದುವಾಗಿಯೂ ಪ್ಲಾಸ್ಟಿಕ್ಗಳಂತೆ ಶಿಥಿಲವಾಗದೇ ಇರುವುದರಿಂದಲೂ ಪುಟ್ಟ ಮಕ್ಕಳ ಆಟಿಕೆಗಳಿಗೆ ಸಿಲೋಕ್ಸೇನ್ ರಬ್ಬರ್ಗಳು ಯುಕ್ತವೆನಿಸಿವೆ.
ನಿಮ್ಮ ಮನೆಯಲ್ಲಿರುವ ನಾಯಿಗೆ ಆಟವಾಡಲೆಂದು ತರುವಂತಹ ವಿಶೇಷ

0: ವಾದ ಚೆಂಡು ಕೂಡ ಸಿಲೋಕ್ಸಿನ್ನದ್ದೇ. ನಾಯಿಯ ಮೊನಚಾದ ಹಲ್ಲು ಬಿದ್ದಾಗಿಯೂ ತೂತು ಬೀಳೋದಿಲ್ಲ. ಮೃದುವಾಗಿದ್ರೂ ಗಟ್ಟಿಯಾದ ಮೂಳೆಯಂತೆ ನಾಯಿಗೆ ಅನಿಸ್ತದೆ. ವೈದ್ಯಕೀಯದಲ್ಲಿಯೂ ಸಿಲೋಕ್ಸಿನ್ಗಳ ಬಳಕೆ ಸಾಮಾನ್ಯ. ಉದಾಹರಣೆಗೆ ಸಿರಿಂಜುಗಳ ಒಳಭಾಗದಲ್ಲಿ ಕೊಂತ ಸಲೀಸಾಗಿ ಚಲಿಸಬೇಕೆಂದರೆ ಜಾರುವ ವಸ್ತುವೊಂದು ಇರಬೇಕು. ಆದರೆ ಅದು ಎಣ್ಣೆಯಾಗಿದ್ರೆ ದೇಹ ಅದಕ್ಕೆ ಪ್ರತಿಕ್ರಿಯಿಸಬಹುದು. ಹೀಗಾಗಿ ಸಿರಿಂಜುಗಳ ಒಳಭಾಗಕ್ಕೆ ಸಿಲಿಕಾನ್ ಎಣ್ಣೆಯ ತೆಳು ಲೇಪವಿರುತ್ತದೆ. ಅಡುಗೆ ಅನಿಲವನ್ನ ಒಲೆಗೆ ಸರಬರಾಜು ಮಾಡುವ ಕೊಳವೆ ಕೂಡ ಸಿಲೋಕ್ಸಿನ್ನದ್ದೇ. ಇನ್ನು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ವಿದ್ಯುತ್ ಅನ್ನ ಸರಬರಾಜು ಮಾಡುವ ಕೇಬಲ್ ಅನ್ನ ನೆಲದಡಿಯಲ್ಲಿ ಹೂತಿರ್ತಾರಷ್ಟೇ. ಅದರ ಸುತ್ತಲೂ ದಪ್ಪನೆಯದೊಂದು ಸಿಲಿಕಾನ್ ಜೆಲ್ಲಿಯ ಪದರ ಇರ್ತದೆ. ಏಕೆಂದ್ರೆ ಸಿಲಿಕಾನ್ನೊಳಗೆ ವಿದ್ಯುತ್ ಹರಿಯುವುದಿಲ್ಲ. ಸ್ಟೆಥೋಸ್ಕೋಪಿನ ಕೊಳವೆಯಲ್ಲಿಯೂ ಇದು ಇರ್ತದೆ. ಕಲಾವಿದರಿಗೂ ಸಿಲೋಕ್ಸೇನು ಬಲು ಉಪಕಾರಿ. ಕೆಲವು ಸಿಲೋಕ್ಸೇನ್ಗಳು ದ್ರವವಾಗಿ ಇದ್ದಂತವು, ಆರಲು ಬಿಟ್ಟಾಗ ಗಟ್ಟಿಯಾಗ್ತದೆ, ಮೃದುವಾದ ಸ್ಪಂಜಿನಂತೆ ಆಗ್ತದೆ. ಶಿಲ್ಪಿಗಳು ಇವನ್ನು ಎರಕ ಹೊಯ್ಯುವ ಅಚ್ಚನ್ನಾಗಿ ಬಳಸುವುದು ಉಂಟು. ಬೇಕೆಂದ ವಸ್ತುವಿನ ಅಚ್ಚನ್ನ ತಯಾರಿಸಲು ಸಿಲೋಕ್ಸೇನು ನೆರವಾಗ್ತದೆ. ಆನಂತರ ಅಚ್ಚಿನೊಳಗೆ ಎಪಾಕ್ಸಿ ಪಾಲಿಮಾರ್ ಅನ್ನ ಸುರಿದು ಗಟ್ಟಿಯಾದ ಶಿಲ್ಪವನ್ನ ಎರಕ ಹೊಯ್ಯಬಹುದು. ಸಿಲಿಕಾನ್ ದೇಹದೊಳಗೆ ಹೊಕ್ಕರೆ ಅಪಾಯವಿಲ್ವೇ? ಬಹುತೇಕ ಅಪಾಯವಿಲ್ಲ. ಆದ್ರೆ ಯಾವುದೇ ಪರವಸ್ತು ದೇಹವನ್ನ ಹೊಕ್ಕಾಗಲು ಆಗುವಂತೆ ಊತ ನೋವು ಉಂಟಾಗಬಹುದು. ಅಗತ್ಯಕ್ಕಿಂತಲೂ ಹೆಚ್ಚು ಚುಚ್ಚಿದಾಗ ಆ ಅಧಿಕವಾದ ಎಣ್ಣೆ ದೇಹದ ಬೇರೆಡೆಗೆ ಅಂದ್ರೆ ಬೇಕಿಲ್ಲದೆಡೆಗೆ ಹರಿದು ಊತವನ್ನುಂಟು ಮಾಡಬಹುದು. ಕೆಲವೊಮ್ಮೆ ದೇಹದೊಳಗೆ ಚುಚ್ಚಿದ ಎಣ್ಣೆಯ ಸುತ್ತಲೂ ಸ್ನಾಯುಗಳು ಬೆಳೆದು ಗಟ್ಟಿಯಾದ ಗಂಟು ಆದ ಉದಾಹರಣೆಗಳೂ ಇವೆ. ಆದ್ರೆ ಇದು ವಿಷವಲ್ಲ ಎನ್ನುವುದು ಮಾತ್ರ ಖಾತ್ರಿ.
1: ನಿಮಗೆ ಇದು ಗೊತ್ತಾ? ಚಂದ್ರನ ಮೇಲೆ ಇಳಿದ ವಿಕ್ರಮನನ್ನ ದೂರದರ್ಶಕದ ಮೂಲಕ ನೋಡೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದು ನಮಗೆ ಯಾವಾಗಲೂ ಕಾಣದೇ ಇರುವಂತಹ ಚಂದ್ರನ ಭಾಗದಲ್ಲಿ ಇಳಿದಿರುತ್ತದೆ. ಇದಕ್ಕೆ ಕಾರಣ ಇಷ್ಟೇ, ಚಂದ್ರ ತನ್ನ ಸುತ್ತಲೂ ಸುತ್ತುವಷ್ಟೇ ಸಮಯದಲ್ಲಿ ಭೂಮಿಯ ಸುತ್ತಲೂ ಪ್ರದಕ್ಷಿಣೆ ಬರುತ್ತೆ. ಹೀಗಾಗಿ ಯಾವುದೇ ಸಮಯದಲ್ಲಿ ಭೂಮಿಯ ಮೇಲಿಂದ ಯಾರೇ ನೋಡಿದರೂ ಅವರಿಗೆ ಕಾಣುವುದು ಅದೇ ಚಂದ್ರನ ಮುಖ, ಯಾವಾಗಲೂ ಒಂದೇ.
2: ಬೀಗಲ್ ಸಾಹಸಯಾನ. ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಕೈಗೊಂಡಿದ್ದಾಗ ಕಂಡು ದಾಖಲಿಸಿದ್ದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ ಸಂಚಿಕೆ 192. ಇಲ್ಲಿನ ದೃಶ್ಯಗಳು ಹೇಗಿದ್ದುವೆಂದರೆ ಅವುಗಳ ಪ್ರಭಾವವನ್ನು ವಿವರಿಸುವುದು ಕೂಡ ಕಷ್ಟವೇ. ನುರಿತ ಪ್ರಕೃತಿ ವಿಜ್ಞಾನಿಗಳು ಉಷ್ಣವಲಯದ ಇಂತಹ ದೃಶ್ಯಗಳಿಗೆ ವಿವಿಧ ವಸ್ತುಗಳ ಹೆಸರನ್ನಿಟ್ಟು ಯಾವುದಾದರೂ ವಿಶೇಷ ಗುಣವನ್ನು ಗುರುತಿಸಿ ವಿವರಿಸುವುದುಂಟು. ಅರಿವಿರುವ ಪಯಣಿಗ ಇದರಿಂದ ಅದು ಹೇಗಿದೆ ಎಂದು ಸ್ವಲ್ಪ ಕಲ್ಪಿಸಿಕೊಳ್ಳಬಹುದು. ಆದರೆ ಹರ್ಬೇರಿಯಮಿನಲ್ಲಿ ಇರುವ ಒಣಗಿದ ಸಸ್ಯಗಳ ಮಾದರಿಗಳನ್ನು ಕಂಡವರು ಯಾರಿಗೆ ತಾನೇ ತನ್ನ ತವರಿನ ನೆಲದಲ್ಲಿ ಅದರ ಸ್ವರೂಪ ಹೇಗಿರುತ್ತದೆಂದು ಕಲ್ಪಿಸಿಕೊಳ್ಳುವುದು ಸಾಧ್ಯ? ಅಥವಾ ಗಾಜಿನ ಮನೆಗಳೊಳಗೆ ಬೆಳೆದ ಕಾಡಿನ ಮರಗಳನ್ನು ಕಂಡವರು ಯಾರು ತಾನೇ ನಿಜವಾದ ಕಾಡಿನಲ್ಲಿ ಅದರ ಪ್ರಮಾಣವೇನೆಂದು ತಿಳಿದಿದ್ದಾರೆ? ಅಥವಾ ಅವೆಲ್ಲವೂ ಒಟ್ಟಾದಾಗ ಮೂಡುವ ಕಾಡಿನ ಗೋಜಲಾದರೂ ಹೇಗೆ ಅರ್ಥವಾದೀತು? ಕೀಟ ವಿಜ್ಞಾನಿ ಕಪಾಟಿನಲ್ಲಿ ಸಂಗ್ರಹಿಸುತ್ತಿರುವ ಅಪರೂಪದ ಚಿಟ್ಟೆ ಪತಂಗಗಳು ಅಥವಾ ಆ ವಿಶಿಷ್ಟ ಜೀರುಂಡೆಯನ್ನು ಕಂಡವನು ಯಾವನು ತಾನೇ ಆ ನಿರ್ಜೀವ ಮಾದರಿಗೂ ಜೀರುಂಡೆಯ ಆ ಕರ್ಕಶ ಹಾಡಿಗೂ ಸಂಬಂಧ ಕಲ್ಪಿಸಬಲ್ಲ? ಅಥವಾ ಉಷ್ಣವಲಯದ ಎಳೆ ಬಿಸಿಲಲ್ಲಿ ಕಾಣುವ ಚಿಟ್ಟೆಗಳ ಆರಾಮದ ಹಾರಾಟವನ್ನು ಊಹಿಸಬಲ್ಲ? ಅನಂತರ ನಡು ಮಧ್ಯಾಹ್ನದ ಹೊತ್ತಿಗೆ ಇನ್ನಷ್ಟು ಹೊಳೆಯುವ ಉಷ್ಣವಲಯದ ಬೆರಗನ್ನು ಕಲ್ಪಿಸಬಲ್ಲವರಿದ್ದಾರೆಯೇ? ಸೂರ್ಯ ನೆತ್ತಿಗೇರಿದಾಗಲಷ್ಟೇ ಇಲ್ಲಿನ ದೃಶ್ಯಗಳನ್ನು ನೋಡಬೇಕು. ಮಾವಿನ ತೋಪಿನ ಎಲೆಗಳ ದಟ್ಟಣೆ ನೆಲವನ್ನು ಕಡುಗಪ್ಪು ನೆರಳಿನಿಂದ ಮರಿಮಾಚಿ ಬಿಡುತ್ತದೆ. ಅದೇ ಶಿರದಲ್ಲಿರುವ ಎಲೆಗಳು ಯಥೇಚ್ಛವಾದ ಬೆಳಕಿನಲ್ಲಿ ಹೊಳೆಯುವ ಹಸುರಿನಿಂದ ಮೆರುಗುತ್ತವೆ. ಸಮಶೀತೋಷ್ಣ ವಲಯದಲ್ಲಿ ಕಾಣುವ ನೋಟವೇ ಬೇರೆ. ಅಲ್ಲಿನ ಸಸ್ಯರಾಶಿ ಅಷ್ಟು ದಟ್ಟವೂ ಅಲ್ಲ, ಗಾಢ ಹಸಿರಿನವೂ ಅಲ್ಲ. ಹೀಗಾಗಿ ಇಳಿಯುತ್ತಿರುವ ಸೂರ್ಯನ ಕಿರಣಗಳು ಕೆಂಪು, ಊದ ಅಥವಾ ಅಚ್ಚ ಹಳದಿಯ ಬಣ್ಣಗಳ ಎಲೆಗಳಿಗೆ ರಂಗು ನೀಡಿ ಇನ್ನಷ್ಟು ಸೊಬಗನ್ನು ಕೊಡಿಸುತ್ತವೆ. ನೆರಳಿದ್ದ ನಿಶ್ಶಬ್ದವಾದ ಹಾದಿಯಲ್ಲಿ ಸುಮ್ಮನೆ ನಡೆಯುತ್ತಾ ಎದುರಾಗುವ ಒಂದೊಂದು ನೋಟವನ್ನು ಆಸ್ವಾದಿಸುತ್ತಿದ್ದ ನಾನು ಇವನ್ನು ವಿವರಿಸಲು ಪದಗಳನ್ನು ಹುಡುಕಬೇಕಾಯಿತು. ವರ್ಣನೆಯ ನಂತರ ವರ್ಣನೆಗಳನ್ನು ಹುಡುಕಿದರೂ ಕೂಡ ಇಂತಹ ಉಷ್ಣವಲಯದ ಪ್ರದೇಶಗಳ ನಡುವೆ ಪಯಣಿಸಿದವರ ಮನಸ್ಸಿಗೆ ಉಂಟಾಗುವ ಆಹ್ಲಾದಕರ ಅನುಭವವನ್ನು ವಿವರಿಸುವಷ್ಟು ಸಮರ್ಥವಾದದ್ದು ಯಾವುದೂ ಸಿಗಲಿಕ್ಕಿಲ್ಲ. ಆದರೂ ಇದನ್ನು ವಿವರಿಸಲೇಬೇಕಲ್ಲ. ಈ ಪ್ರದೇಶವು ನಿಸರ್ಗವೇ ನಿರ್ಮಿಸಿದ ಬೃಹತ್ತಾದ, ಸ್ವಚ್ಛಂದವಾಗಿ ಹಾಗೂ ಸಮೃದ್ಧವಾಗಿ ಬೆಳೆದ ಗಿಡಗಳಿರುವ ದೊಡ್ಡದೊಂದು ಗಾಜಿನ ಮನೆಯಂತೆಯೂ, ಅದನ್ನು ಖರೀದಿಸಿದ ಮನುಷ್ಯ ಹೂದೋಟಗಳನ್ನು ಮನೆಗಳನ್ನು ಕಟ್ಟಿದಂತೆಯೂ ಅನಿಸುತ್ತದೆ. ಬೇರೊಂದು ಗ್ರಹದ ದೃಶ್ಯವನ್ನು ನೋಡುವ ಅದೃಷ್ಟ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಎಷ್ಟೋ ಪ್ರಕೃತಿ ವಿಜ್ಞಾನಿಗಳಿಗೆ ಅನಿಸಿರಬಹುದು. ಪ್ರತಿಯೊಬ್ಬ ಯುರೋಪಿಯನ್ನಿಗೂ ಅವನ ತವರಿನಿಂದ ಕೆಲವೇ ಡಿಗ್ರಿಗಳಷ್ಟು ದೂರದ ಪ್ರದೇಶದಲ್ಲಿ ಹೊಸದೊಂದು ಪ್ರಪಂಚದ ಅದ್ಭುತಗಳನ್ನು ಕಾಣುವ ಅದೃಷ್ಟವಿದೆ ಎನ್ನುವುದು ಸತ್ಯ. ಕೊನೆಯ ಚಾರಣದಲ್ಲಿ ನಾನು ಮತ್ತೆ ಮತ್ತೆ ಈ ಸೌಂದರ್ಯವನ್ನು ಸವಿಯುವುದಕ್ಕಾಗಿ ನಿಂತು ನಿಂತು ನಡೆದೆ. ಅದು ಅಸಾಧ್ಯ ಎಂದು ಅರಿವಿದ್ದರೂ ಅದರ ಚಿತ್ರವನ್ನು ನನ್ನ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಮುದ್ರಿಸಿಕೊಳ್ಳಬೇಕೆಂದು ಪ್ರಯತ್ನಿಸಿದೆ. ಕಿತ್ತಳೆ, ತೆಂಗಿನ ಮರಗಳು, ಪಾಮ್ ಗಿಡಗಳು, ಮಾವು, ಫರ್ನ್ ಮರ, ಬಾಳೆ ಮುಂತಾದವುಗಳ ಸ್ವರೂಪ ನನ್ನ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಪ್ರತ್ಯೇಕವಾಗಿ ಉಳಿಯಬಹುದು. ಆದರೆ ಇವನ್ನೆಲ್ಲ ಒಂದೆಡೆ ಕೂಡಿಸಿದಾಗ ಕಾಣುವ ಸುಂದರ ದೃಶ್ಯ ಕ್ರಮೇಣ ಮನಸ್ಸಿನಿಂದ ಮಾಸಿ ಹೋಗುತ್ತದೆ. ಆದರೂ ಅವು ಬಾಲ್ಯದಲ್ಲಿ ಕೇಳಿದ ರಮ್ಯ ಕಥೆಗಳ ಹಾಗೆ ಅಸ್ಪಷ್ಟವಾದ ಸುಂದರ ಚಿತ್ರಗಳನ್ನು ಉಳಿಸಿ ಹೋಗುತ್ತವೆ. ಆಗಸ್ಟ್ 6 ಮಧ್ಯಾಹ್ನ ನಾವು ಕೇಪ್ ಡೇವರ್ಡೆ ದ್ವೀಪಗಳತ್ತ ನೇರ ಹಾದಿಯಲ್ಲಿ ಸಾಗಲೆಂದು ಸಮುದ್ರಕ್ಕೆ ಇಳಿದೆವು. ಆದರೆ ಅನುಕೂಲಿಯಲ್ಲದ ಗಾಳಿ ನಮ್ಮನ್ನು ನಿಧಾನವಾಗಿ ಸಾಗುವಂತೆ ಮಾಡಿತು. ಕೊನೆಗೂ 12ನೆಯ ತಾರೀಕು ನಾವು ದಕ್ಷಿಣ ಅಕ್ಷಾಂಶ 8ರಲ್ಲಿ ಇರುವ ಬ್ರೆಜಿಲಿನ ಕರಾವಳಿಯಲ್ಲಿನ ದೊಡ್ಡ ಪಟ್ಟಣವಾದ ಪರ್ನಾಂಬುಕೋವನ್ನು ತಲುಪಿದೆವು. ಅಲ್ಲಿದ್ದ ದೊಡ್ಡದೊಂದು ಹವಳದ ದಿಬ್ಬದ ಬದಿಯಲ್ಲಿ ಲಂಗರು ಹಾಕಿದ ಸ್ವಲ್ಪ ಹೊತ್ತಿನಲ್ಲಿಯೇ ದೋಣಿಯೊಂದು ಬಂದು ನಮ್ಮನ್ನು ಪಟ್ಟಣಕ್ಕೆ ಸಮೀಪದಲ್ಲಿದ್ದ ಬಂದರಿಗೆ ಕೊಂಡೊಯ್ಯಿತು. ಅಷ್ಟೇನು ಎತ್ತರವಲ್ಲದ ಮರಳಿನ ತೀರಗಳಿರುವ ಹಾಗೂ ಉಪ್ಪು ನೀರಿನ ಓಣಿಗಳಿಂದ ಬೇರ್ಪಟ್ಟಂತಹ ಕಿರಿದಾದ ನೆಲದ ಮೇಲೆ ಪರ್ನಾಂಬುಕೋ ಪಟ್ಟಣವನ್ನು ಕಟ್ಟಿದ್ದಾರೆ. ಪಟ್ಟಣದ 3 ಪ್ರಮುಖ ಭಾಗಗಳನ್ನು ಮರದ ಕಂಬಗಳ ಆಧಾರದಿಂದ ನಿರ್ಮಿಸಿರುವ 2 ಸೇತುವೆಗಳು ಸಂಪರ್ಕಿಸುತ್ತವೆ. ಪಟ್ಟಣದ ಎಲ್ಲ ಭಾಗಗಳು ಕೆಟ್ಟದಾಗಿದ್ದುವು. ಕಿರಿದಾದ ರಸ್ತೆಗಳು ಕೊಳಕಾಗಿದ್ದುವು. ಎತ್ತರವಾಗಿ ಕಟ್ಟಿದ ಮನೆಗಳಲ್ಲಿ ಕತ್ತಲು ತುಂಬಿತ್ತು. ಭಾರಿ ಮಳೆಯ ಋತು ಇನ್ನೂ ಕೊನೆಗೊಂಡಿರಲಿಲ್ಲ. ಹೀಗಾಗಿ ಸಮುದ್ರದಿಂದ ಅಷ್ಟೇನು ಎತ್ತರದಲ್ಲಿಲ್ಲದ ಪರಿಸರದಲ್ಲಿ ನೆರೆ ಬಂದಿತ್ತು. ಅಲ್ಲಿ ಚಾರಣ ಮಾಡಲು ಪ್ರಯತ್ನಿಸಿ ಸೋತೆ. ಪರ್ನಾಂಬುಕೋ ಇರುವ ಸಪಾಟಾದ ಜೌಗು ಪ್ರದೇಶದ ಸುತ್ತಲೂ ಕೆಲವು ಮೈಲಿಗಳ ದೂರದವರೆಗೂ ಸಮುದ್ರದ ಮಟ್ಟದಿಂದ ಸುಮಾರು 200 ಅಡಿಗಳಷ್ಟು ಎತ್ತರವಿರುವ ಗುಡ್ಡಗಳು ಸುತ್ತುವರೆದಿವೆ. ಈ ಗುಡ್ಡಗಳ ಒಂದು ತುದಿಯಲ್ಲಿ ಹಳೆಯ ಓಲಿಂಡ ಪಟ್ಟಣವಿದೆ. ಒಂದು ದಿನ ನಾನು ದೋಣಿ ಏರಿ ಕಾಲುವೆಯ ಹಾದಿಯಲ್ಲಿ ಅಲ್ಲಿಗೆ ಭೇಟಿ ನೀಡಿದೆ. ಅದಿದ್ದ ಸ್ಥಿತಿಯಲ್ಲಿ ಈ ಹಳೆಯ ಪಟ್ಟಣ ಪರ್ನಾಂಬುಕೋವಿಗಿಂತ ಸ್ವಚ್ಛವಾಗಿಯೂ ಅಪ್ಯಾಯಮಾನವಾಗಿಯೂ ಇತ್ತು. ನಮ್ಮ 5 ವರ್ಷದ ಅಲೆದಾಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಘಟಿಸಿದ ಸಂಗತಿಯೊಂದನ್ನು ನಾನಿಲ್ಲಿ ನೆನಪಿಸಿಕೊಳ್ಳಲೇಬೇಕು. ಅದು ಅವಿನಿಯದ ನಡತೆ. ಅಲ್ಲಿನ ಪ್ರದೇಶವನ್ನು ನೋಡಲೆಂದು ದೂರದ ಬೆಟ್ಟಕ್ಕೆ ನಡೆಯುವ ಹಾದಿಯಲ್ಲಿದ್ದ 2 ಮನೆಗಳವರು ತಮ್ಮ ಉದ್ಯಾನದೊಳಗಿಂದ ಹಾದು ನಡೆಯಲು ಒರಟಾಗಿಯೇ ಅನುಮತಿಸಲಿಲ್ಲ. ಇನ್ನೊಬ್ಬರು ಬಹಳ ಕಷ್ಟಪಟ್ಟು ಅನುಮತಿ ನೀಡಿದ್ದರು. ಗುಲಾಮಗಿರಿಯಂತಹ ಕೀಳು ನಡತೆ ಹೆಚ್ಚಿರುವ ಬ್ರೆಜಿಲ್ನಲ್ಲಿ ಇದು ನಡೆಯಿತೆನ್ನುವುದು ಒಳ್ಳೆಯದೇ. ನನಗೆ ಆ ಮನೆಗಳವರ ಮೇಲೆ ಕೆಟ್ಟ ಭಾವನೆ ಬರಲಿಲ್ಲ. ಅಪರಿಚಿತರ ಇಂತಹ ಕೋರಿಕೆಯನ್ನು ಮನ್ನಿಸದೆ ಒರಟಾಗಿ ನಡೆದುಕೊಂಡ ಯಾವನೇ ಸ್ಪೇನಿಯ ಕೂಡ ಸಂಕಟ ಪಡುತ್ತಿದ್ದ. ನಾವು ಒಲಿಂಡಾಗೆ ಹೋಗಿ ಬಂದ ಕಾಲುವೆಯ 2 ಬದಿಯಲ್ಲಿಯೂ ಇದ್ದ ಎಣ್ಣೆ ಹಚ್ಚಿದಂತಹ ನೆಲದಿಂದ ಪುಟ್ಟ ಕಾಡಿನಂತಹ ಕಾಂಡ ಪೊದೆಗಳಿದ್ದುವು. ಈ ಪೊದೆಗಳ ಅಚ್ಚ ಹಸಿರು ಬಣ್ಣದ ಹೊಳಪು ನಮ್ಮೂರಿನ ಚರ್ಚುಗಳ ಹೊರಗಿದ್ದ ಹುಲ್ಲುಹಾಸನ್ನು ನೆನಪಿಸುತ್ತಿತ್ತು. ಒಂದು ಮರೆಯಾದ ಕಾಲವೊಂದನ್ನು ನೆನಪಿಸಿದರೆ ಇನ್ನೊಂದು ಮುಂದೆ ಬರಲಿರುವ ಕಾಲವನ್ನು ನೆನಪಿಸುತ್ತಿತ್ತು.
1: ವಾರದ ವಿಜ್ಞಾನಿ, ನೊಬೆಲ್ ಪ್ರಶಸ್ತಿ ಗೆದ್ದ ಮೊತ್ತ ಮೊದಲ ಇಂಜಿನಿಯರು ಕಾರ್ಲ್ ಬೋಷ್. ಕಾರ್ಲ್ ಬೋಷ್ನನ್ನು ಕೈಗಾರಿಕಾ ರಸಾಯನ ವಿಜ್ಞಾನದ ಜನಕ ಅಂತ ಕರೀತಾರೆ. ಇಂದು ಜಗತ್ತಿನಲ್ಲಿರುವ ಜನರ ಹಸಿವನ್ನು ನೀಗಿಸುವ ಕೆಲಸವನ್ನ ಈತ ಮಾಡಿದ ಅಂದರೂ ತಪ್ಪೇನಿಲ್ಲ. ಜಗತ್ತಿಗೆ ಬೇಕಾದಷ್ಟು ಆಹಾರವನ್ನು ತಯಾರಿಸಲು ಅಗತ್ಯವಾದಂತಹ ಗೊಬ್ಬರವನ್ನ ತಯಾರಿಸಲು ನಾವು ಇವತ್ತು ಬಳಸುತ್ತಿರುವಂತಹ ಹೇಬರ್ ಬೋಷ್ ಎನ್ನುವ ತಯಾರಿಕಾ ಕ್ರಮದ ರೂವಾರಿ ಈತ. ಜರ್ಮನಿಯ ಕೊಲೋನ್ ಪಟ್ಟಣದಲ್ಲಿ 1874 ಆಗಸ್ಟ್ 27 ಈತ ಹುಟ್ಟಿದ. ಅಲ್ಲಿಯೇ ತನ್ನ ಶಾಲಾ ವಿದ್ಯಾಭ್ಯಾಸವನ್ನು ಮುಂದುವರೆಸಿ ಪದವಿಗೆ ಅಂತ ಲೀಪ್ಶಿಶ್ ವಿಶ್ವವಿದ್ಯಾನಿಲಯವನ್ನು ಸೇರಿದ. ಪದವಿಯ ನಂತರ ಜರ್ಮನಿಯಲ್ಲಿ ಅಂದು ಸುಪ್ರಸಿದ್ಧವಾಗಿದ್ದ ರಾಸಾಯನಿಕ ಕಂಪನಿ ಬೇರ್ಡನ್ ಅನಿಲಿನ್ ಮತ್ತು ಸೋಡಾ ಫ್ಯಾಕ್ಟರಿಯನ್ನ ಸೇರಿದ. ಬೋಷ್ ಉದ್ಯೋಗಿ ಆದ ಮರು ವರ್ಷವೇ ಇವತ್ತು ನಾವು BASF ಎಂದು ಕರೆಯುತ್ತಿರುವಂತಹ ಈ ಕಂಪನಿ ಫ್ರಿಶ್ ಹೇಬರ್ನಿಂದ ಗಾಳಿಯಲ್ಲಿರುವ ನೈಟ್ರೋಜನ್ ಹಾಗೂ ಹೈಡ್ರೋಜನ್ ಅನ್ನು ಸೇರಿಸಿ ಅಮೋನಿಯಾವನ್ನು ತಯಾರಿಸುವಂತಹ ಒಂದು ವಿಧಿಯನ್ನ ಖರೀದಿಸಿತ್ತು. ಮುಂದಿನ 25 ಇದುವೇ ಬೋಷ್ನ ಜೀವನವೂ ಕೂಡ ಆಯಿತು. ಅದಾಗ ತಾನೇ ಮೊದಲ ವಿಶ್ವಯುದ್ಧ ಆರಂಭ ಆಗಿತ್ತು. ಜರ್ಮನಿಯಲ್ಲಿ ಕೃಷಿ ಮಾಡಲು ಬೇಕಾಗಿದ್ದಂತಹ ಗೊಬ್ಬರವನ್ನ ಚಿಲಿಯಿಂದ ಆಮದು ಮಾಡಿಕೊಳ್ಳಬೇಕಾಗಿತ್ತು. ಚಿಲಿ ಆಗ ಸ್ಪೇನ್, ಫ್ರೆಂಚ್ ಹಾಗೂ ಬ್ರಿಟಿಷರ ಆಡಳಿತದಲ್ಲಿ ಇದ್ದಂತಹ ಪ್ರದೇಶ. ಯುದ್ಧದಲ್ಲಿ ತಮ್ಮ ವೈರಿಯಾದ ಜರ್ಮನಿಗೆ ಚಿಲಿಯಿಂದ ಗೊಬ್ಬರ ಸರಬರಾಜಾಗದಂತೆ ಈ ದೇಶಗಳು ತಡೆದವು. ಕೃಷಿಗೆ ಬಳಸುತ್ತಿದ್ದ ಗೊಬ್ಬರದಲ್ಲಿ ಅರ್ಧಕ್ಕರ್ಧ ಹೀಗೆ ಸಿಗದಾಯಿತು. ಇದಕ್ಕೆ ಬದಲಾಗಿ ಹೇಬರ್ ರೂಪಿಸಿದ ರಾಸಾಯನಿಕ ತಂತ್ರವನ್ನು ಬಳಸಿಕೊಂಡು ಗಿಡಗಳು ಬಳಸಬಲ್ಲಂತಹ ಅಮೋನಿಯಂ ನೈಟ್ರೇಟ್ ರಸಗೊಬ್ಬರವನ್ನು ತಯಾರಿಸಬಾರದೇಕೆ ಎನ್ನುವ ಆಲೋಚನೆಯಿಂದ ಹೇಬರ್ನ ತಂತ್ರವನ್ನು ಬೃಹತ್ ಪ್ರಮಾಣದ ತಯಾರಿಕೆಗೆ ಸಿದ್ಧಪಡಿಸಲು BASF ಹೊರಟಿತು. ಇದರ ನೇತೃತ್ವ ಕಾರ್ಲ್ ಬೋಷನ ಹೆಗಲಿಗೇರಿತ್ತು. ಗಾಳಿಯಲ್ಲಿ ಇರುವ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಅನ್ನು ಕೂಡಿಸುವುದು ಸುಲಭವಲ್ಲ. ಅದನ್ನು ಗಾಳಿಯ ಸಾಮಾನ್ಯ ಒತ್ತಡಕ್ಕಿಂತ 500 ಹೆಚ್ಚು ಒತ್ತಡದಲ್ಲಿ, ಅಂದರೆ ನಾವು ಕಾರಿನ ಟೈರಿನಲ್ಲಿ ತುಂಬಿದ ಗಾಳಿಯ ಒತ್ತಡದ 100 ಹೆಚ್ಚು ಒತ್ತಡದಲ್ಲಿ ಮಾಡಬೇಕು. ಜೊತೆಗೆ ಉಷ್ಣತೆಯು 500 ಇರಬೇಕಾಗಿತ್ತು. ಈ ಪರಿಸರವನ್ನು ಹಿಡಿದಿಡುವಂತಹ ಕುಲುಮೆಗಳಾಗಲಿ ಪಾತ್ರೆಗಳಾಗಲಿ ಆಗ ಇರಲಿಲ್ಲ. ಇವನ್ನು ಸೃಷ್ಟಿಸಿ ಬೃಹತ್ ಪ್ರಮಾಣದಲ್ಲಿ ಅಮೋನಿಯಾವನ್ನು ತಯಾರಿಸುವ ತಂತ್ರವನ್ನು ಬೋಷ್ ರೂಪಿಸಿದ. ಹೀಗಾಗಿ ಈ ವಿಧಾನ ಇಂದಿಗೂ ಹೇಬರ್ ಬೋಷ್ ವಿಧಾನ ಅಂತಲೇ ಪ್ರಸಿದ್ಧಿ ಪಡೆದಿದೆ. ಇದರ ಫಲವಾಗಿ 1918, ಅಂದರೆ ಕೇವಲ 5 ಹಿಂದೆ ಬೇರೆ ವಿಧಾನಗಳಿಂದ ತಯಾರಿಸುತ್ತಿದ್ದ ಗೊಬ್ಬರದ ಹಲವು ಪಟ್ಟು ಹೆಚ್ಚು ಪ್ರಮಾಣದಲ್ಲಿ ರಸಗೊಬ್ಬರವನ್ನ ಜರ್ಮನಿ ತಯಾರಿಸುವುದಕ್ಕೆ ಸಾಧ್ಯ ಆಯಿತು. ಜರ್ಮನಿ ತನ್ನೆಲ್ಲ ಕೃಷಿ ಚಟುವಟಿಕೆಗಳಿಗೂ ಇದನ್ನು ಬಳಸಿತು. ಅಷ್ಟೇ ಅಲ್ಲ, ಇದೇ ವಿಧಾನದಿಂದ ಬಾಂಬ್ ತಯಾರಿಕೆಗೆ ಬೇಕಾದಂತಹ ಅಮೋನಿಯಂ ನೈಟ್ರೇಟ್ ಅನ್ನು ಕೂಡ ಅದು ತಯಾರಿಸಿತು. ಹೀಗೆ ಊಟ ಸಮರ ಎರಡಕ್ಕೂ ಅದು ಅಣಿಯಾಗಿ ನಿಂತಿತ್ತು. ಬೋಷ್ ಇದನ್ನು ಸಾಧಿಸಲು ಹಲವಾರು ಅಡ್ಡಿಗಳಿದ್ದು ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಮೊದಲನೆಯದಾಗಿ ಹೈಡ್ರೋಜನ್ ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತಿರಲಿಲ್ಲ. ಹೀಗಾಗಿ ಅದನ್ನು ನೀರಿನಿಂದಲೇ ತಯಾರಿಸುವ ವಿಧಾನವನ್ನು ಈತ ರೂಪಿಸಬೇಕಾಯಿತು. ಅನಂತರ ಅದನ್ನು ನೈಟ್ರೋಜನ್ನಿನ ಜೊತೆ ಕೂಡಿಸಲು ಬೇಕಾದಂತಹ ಯುರೇನಿಯಂ ನಂತಹ ಕೆಟಲಿಸ್ಟ್ ಅಥವಾ ಕ್ರಿಯಾವರ್ಧಕಗಳು ಸುಲಭವಾಗಿ ಸಿಗುತ್ತಿರಲಿಲ್ಲ. ಪರ್ಯಾಯವಾಗಿ ಕಬ್ಬಿಣದ ಕೆಟಲಿಸ್ಟ್ಗಳನ್ನು ಬೋಷ್ ರೂಪಿಸಬೇಕಾಯಿತು. ಒಟ್ಟು 4,000 ಹೆಚ್ಚು ಇಂತಹ ಕೆಟಲಿಸ್ಟ್ಗಳನ್ನು ಈತ ತಯಾರಿಸಿ ಪರೀಕ್ಷಿಸಿ ಕೊನೆಗೂ ಅದರಲ್ಲಿ ಸಮರ್ಥವಾದ ಒಂದನ್ನ ಸಿದ್ಧಪಡಿಸಿದನಂತೆ. ಆ ಖ್ಯಾತಿ ಬೋಷ್ನದ್ದು. ಹಾಗೆಯೇ ಹೈಡ್ರೋಜನ್ನಿಂದಾಗಿ ಸುಲಭವಾಗಿ ತುಕ್ಕು ಹಿಡಿಯದ ಉಕ್ಕು ಕೂಡ ಪುಡಿಯಾಗುತ್ತಿತ್ತು. ಇದು ಏಕೆ ಎನ್ನುವುದನ್ನು ಪತ್ತೆ ಮಾಡಿ ಅದಕ್ಕೂ ಒಂದು ಉಪಾಯವನ್ನ ಈತ ರೂಪಿಸಿದ. ಹೀಗೆ ರಸಾಯನ ವಿಜ್ಞಾನವನ್ನೇ ಬಳಸಿಕೊಂಡು ಕೈಗಾರಿಕೆಯಲ್ಲಿ ಬರುವ ತೊಂದರೆಗಳಿಗೆ ಪರಿಹಾರವನ್ನು ಬೋಷ್ ಕಂಡುಕೊಂಡಿದ್ದ. ಕೈಗಾರಿಕಾ ರಸಾಯನ ವಿಜ್ಞಾನ ಎನ್ನುವ ಹೊಸತೊಂದು ವಿಜ್ಞಾನ ಶಾಖೆಗೆ ಅಡಿಗಲ್ಲನ್ನು ಇಟ್ಟಿದ್ದ. 1931 ಇವನ ಈ ಸಾಧನೆಗಾಗಿ ನೊಬೆಲ್ ಪಾರಿತೋಷಕ ದೊರೆಯಿತು. ಅದುವರೆಗೂ ಕೇವಲ ವಿಜ್ಞಾನಿಗಳಿಗೆ ಸಂಶೋಧಕರಿಗೆ ಅಷ್ಟೇ ಮೀಸಲಾಗಿದ್ದಂತಹ ಬಹುಮಾನ ಮೊತ್ತ ಮೊದಲ ಬಾರಿಗೆ ಇಂಜಿನಿಯರ್ ಒಬ್ಬನಿಗೆ ದಕ್ಕಿತ್ತು. ಅಂದಹಾಗೆ ಇವತ್ತು ನಮ್ಮ ದೇಹದಲ್ಲಿ ಇರುವ ಒಟ್ಟಾರೆ ನೈಟ್ರೋಜನ್ನಿನ ಅರ್ಧಕ್ಕರ್ಧದಷ್ಟು ಭಾಗ ಹೇಬರ್ ಬೋಷ್ ರೂಪಿಸಿದ ಕ್ರಮಗಳಿಂದ ತಯಾರಾದಂತಹ ಗೊಬ್ಬರದಿಂದ ಬಂದದ್ದು ಅಂದರೆ ಬಹುಶಃ ನೀವು ನಂಬೋದಿಲ್ಲ. ಇದು ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ. ಜಾಣಧ್ವನಿ ಶ್ರೀಮತಿ ಭಾರತಿ, ಶ್ರೀಮತಿ ತೇಜಸ್ವಿನಿ ರಾಜೇಶ್, ಶ್ರೀ ಶರತ್ ಬಿಜೂರು ಹಾಗೂ ಶ್ರೀ ಕೊಳ್ಳೇಗಾಲ ಶರ್ಮ. ಜಾಣಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ಯಾರ ಜೊತೆಗೆ ಬೇಕಿದ್ದರೂ ನೀವು ಹಂಚಿಕೊಳ್ಳಬಹುದು. ಜಾಣಸುದ್ದಿಗೆ ನಿಮ್ಮ ಸಲಹೆ, ಸಂದೇಹ, ಪ್ರಶ್ನೆಗಳನ್ನ ಕಳಿಸಬೇಕೆಂದಿದ್ದರೆ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
3: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
4: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
5: 447 ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯುರೇನಿಯಂ, ಕನ್ನಡದಲ್ಲಿಯೂ ಯುರೇನಿಯಂ. ಯುರೇನಿಯಂ ಇದು ಅತ್ಯಂತ ಪರಿಸರ ಪ್ರೇಮಿಯಾದ ಒಂದು ಧಾತು ಹಾಗೂ ಅತ್ಯಂತ ಕೆಟ್ಟ ಪರಿಣಾಮ ಬೀರುವ ಧಾತುವು ಕೂಡ ಯುರೇನಿಯಮ್ಮೇ. ಯುರೇನಿಯಮ್ಮನ್ನು ಉಪಯೋಗ ಮಾಡಿ ಯುದ್ಧಗಳು ನಡೆಯುತ್ತವೆ ಹಾಗೂ ಎಲೆಕ್ಟ್ರಿಸಿಟಿಯನ್ನು ಉತ್ಪಾದನೆ ಮಾಡಲು ಸಹ ಉಪಯೋಗಿಸುತ್ತಾರೆ. ಇದೊಂದು ವಿಕಿರಣಶೀಲ ಧಾತು. ಇದರ ಪರಮಾಣು ಸಂಖ್ಯೆ 92, ಪರಮಾಣು ತೂಕ 238. ಇದರ ಸಂಕೇತ ಯು. ನೀಲಿ ಮಿಶ್ರಿತ ಬಿಳಿಯ ಲೋಹವಾದ ಯುರೇನಿಯಂ ಗಡುಸಾದ ಹೊಳಪುಳ್ಳ ಆಕ್ಟಿನೈಡ್ ಶ್ರೇಣಿಗೆ ಸೇರಿದ ಧಾತು. ಯುರೇನಿಯಂ ನೈಸರ್ಗಿಕವಾಗಿ ಭೂಚಿಪ್ಪಿನಲ್ಲಿ ಹೇರಳವಾಗಿ ದೊರೆಯುತ್ತದೆ. ಭೂಚಿಪ್ಪಿನಲ್ಲಿರುವ ವಿಕಿರಣಶೀಲ ಧಾತುಗಳಲ್ಲಿ ಮುಖ್ಯವಾದ ಮತ್ತು ವಿಪುಲವಾಗಿ ದೊರಕುವ ಧಾತುವೆ ಯುರೇನಿಯಂ. ಇದರ ದ್ರವಣ ಬಿಂದು 1132 ಡಿಗ್ರಿ ಸೆಂಟಿಗ್ರೇಡ್. ಇದರ ಕ್ಷಯದಿಂದ ಇತರ ವಿಕಿರಣಶೀಲ ಧಾತುಗಳು ಉಂಟಾಗುತ್ತವೆ. ಯುರೇನಿಯಂ ಕ್ಷಯದ ಅಂತಿಮ ಉತ್ಪನ್ನವಾದ ಸೀಸವು ಕ್ಷಯಿಸದ ಸ್ಥಿರ ಧಾತು. ಅಂದರೆ ಯುರೇನಿಯಂ ಧಾತು ಸದಾ ವಿಕಿರಣವನ್ನು ಸೂಸಿ ಕಟ್ಟ ಕಡೆಗೆ ಸೀಸವಾಗಿ ಕನ್ವರ್ಟ್ ಆಗುತ್ತದೆ. ಅದಾದ ನಂತರ ಅದರಿಂದ ಯಾವುದೇ ವಿಕಿರಣಶೀಲ ಧಾತುಗಳು ಹೊರಬರುವುದಿಲ್ಲ. ಸುಮಾರು 19 ಯುರೇನಿಯಂ ಐಸೋಟೋಪ್ಗಳನ್ನು ದಾಖಲಿಸಿದ್ದಾರೆ. ಇವುಗಳಲ್ಲಿ 3 ಯುರೇನಿಯಂ 238, ಯುರೇನಿಯಂ 235, ಯುರೇನಿಯಂ 234 ಮಾತ್ರ ನೈಸರ್ಗಿಕವಾಗಿ ದೊರೆಯುತ್ತವೆ. ಇತರ ಐಸೋಟೋಪ್ಗಳು ಯುರೇನಿಯಂ 238 ಕ್ಷಯದ ಉತ್ಪನ್ನಗಳು. ಯುರೇನಿಯಂ ಅನೇಕ ಧಾತುಗಳೊಂದಿಗೆ ಸುಲಭವಾಗಿ ವರ್ತಿಸಿ ತೀವ್ರ ವಿಷಕರ ಸಂಯುಕ್ತಗಳನ್ನುಂಟು ಮಾಡುತ್ತದೆ. ಪಿಚ್ ಬ್ಲೆಂಡ್ ಎಂಬುದು ಯುರೇನಿಯಂ ಧಾತುವಿನ ಮುಖ್ಯ ಅದಿರು. ಇದು ಯುರೇನಿಯಂ ಆಕ್ಸೈಡ್. 1789 ಮಾರ್ಟಿನ್ ಕ್ಲಾಪ್ರೋತ್ ಎಂಬ ಜರ್ಮನಿಯ ರಸಾಯನ ಶಾಸ್ತ್ರಜ್ಞರು ಪಿಚ್ ಬ್ಲೆಂಡ್ ಅದಿರಿನಲ್ಲಿ ಯುರೇನಿಯಂ ಧಾತುವನ್ನು ಗುರುತಿಸಿದರು. 1781 ಗುರುತಿಸಲಾದ ಯುರೇನಸ್ ಗ್ರಹದ ಹೆಸರಿನಲ್ಲಿಯೇ ಈ ಧಾತುವನ್ನು ಯುರೇನಿಯಂ ಎಂದು ಕರೆದರು. ಮೂರು ಮುಖ್ಯ ವಿದಳನಶೀಲ ಧಾತುಗಳಾದ ಯುರೇನಿಯಂ, ಥೋರಿಯಂ ಮತ್ತು ಪ್ಲುಟೋನಿಯಂಗಳಲ್ಲಿ ಯುರೇನಿಯಂ ಮುಖ್ಯವಾದುದು. ಅಧಿಕ ಪರಮಾಣು ತೂಕವಿರುವ ನೈಸರ್ಗಿಕ ಧಾತು ಯುರೇನಿಯಂ. ಭೂಮಿಯ ವಯಸ್ಸನ್ನು ನಿರ್ಧರಿಸಲು ಯುರೇನಿಯಂ 238 ಮತ್ತು ಯುರೇನಿಯಂ 235 ಐಸೋಟೋಪ್ಗಳನ್ನು ಬಳಸಲಾಗಿದೆ. ಪ್ರಪಂಚದಲ್ಲಿ ದೊರಕುವ ಒಟ್ಟು ಯುರೇನಿಯಂ ಪ್ರಮಾಣದ 99% ಯುರೇನಿಯಂ 238. ಇದರ ಅರ್ಧ ಆಯಸ್ಸು 4.5×10⁻⁹ ವರ್ಷಗಳು. ಯುರೇನಿಯಂ 238 ನಿಸರ್ಗದಲ್ಲಿ ವಿಪುಲವಾಗಿ ದೊರೆಯುವುದರಿಂದ ಇದನ್ನು ಬಳಸಿ ವಿದಳನಶೀಲ ಪ್ಲುಟೋನಿಯಂ 239 ಐಸೋಟೋಪನ್ನು ತಯಾರಿಸುತ್ತಾರೆ. ವಿದಳನಶೀಲ ಯುರೇನಿಯಂ 235 ಐಸೋಟೋಪ್ನ ಪ್ರಮಾಣ ನಿಸರ್ಗದಲ್ಲಿ 0.7% ಮಾತ್ರ. ಇದರ ಅರ್ಧ ಆಯಸ್ಸು 7.13×10⁸ ವರ್ಷಗಳು. ಇದನ್ನು ನೇರವಾಗಿ ಬೈಜಿಕ ಕ್ರಿಯಾಕಾರ್ಯಗಳಲ್ಲಿ ಇಂಧನವಾಗಿ ಬಳಸುತ್ತಾರೆ. ಬೈಜಿಕ ಸಶಸ್ತ್ರ ನ್ಯೂಕ್ಲಿಯರ್ ಮಿಸೈಲ್ಸ್ ತಯಾರಿಕೆಯಲ್ಲಿಯೂ ಯುರೇನಿಯಂ 235 ಐಸೋಟೋಪನ್ನು ಬಳಸುತ್ತಾರೆ. ಭಾರತದಲ್ಲಿ ಯುರೇನಿಯಂ ಸಂಪನ್ಮೂಲದ ಪ್ರಮಾಣ 34,000 ಟನ್ಗಳು. ಇದರಲ್ಲಿ ಸುಮಾರು 44% ಧಾತುವನ್ನು ಮಾತ್ರ ಆರ್ಥಿಕ ಲಾಭದ ದೃಷ್ಟಿಯಿಂದ ಉದ್ಧರಿಸಬಹುದು. ಪ್ರಪಂಚದಲ್ಲಿ ಯುರೇನಿಯಂ ನಿಕ್ಷೇಪಗಳು ಆಸ್ಟ್ರೇಲಿಯಾ 25.7%, ಆಫ್ರಿಕಾ 24%ಗಳಲ್ಲಿ ಅಧಿಕವಾಗಿವೆ. ಏಷ್ಯಾದಲ್ಲಿ ಇದರ ನಿಕ್ಷೇಪಗಳು ಅತ್ಯಂತ ಕಡಿಮೆ. ಯುರೇನಿಯಂ ಅದಿರಿನಲ್ಲಿ ದೊರಕುವ ಮೂರು ಐಸೋಟೋಪ್ಗಳೆಂದರೆ ಯುರೇನಿಯಂ 238 99.28%, ಯುರೇನಿಯಂ 235 0.71% ಮತ್ತು ಯುರೇನಿಯಂ 234 0.0055%. ಅರ್ಬನ್ ಕ್ಲೈಮೇಟ್, ನಗರ ವಾಯುಗುಣ. ಇದು ಹಳ್ಳಿಯ ವಾಯುಗುಣಕ್ಕೆ ಬೇರೆ ಥರವೇ ಇರುತ್ತದೆ. ನಾವು ದಿನನಿತ್ಯ ಕಂಡುಬರುವಾಗ ಬೆಂಗಳೂರು ನಗರದ ವಾಯುಗುಣಕ್ಕೂ ಬೆಂಗಳೂರು ಏರ್ಪೋರ್ಟ್ ವಾಯುಗುಣಕ್ಕೂ ವ್ಯತ್ಯಾಸವಿರುತ್ತದೆ. ಅದೇ ರೀತಿ ಅರ್ಬನ್ ವಾಯುಗುಣದಲ್ಲೂ ವ್ಯತ್ಯಾಸವಿರುತ್ತದೆ. ನಗರ ಪ್ರದೇಶಗಳಲ್ಲಿ ಕಂಡುಬರುವ ವಾಯುಗುಣ. ನಗರ ಪ್ರದೇಶಗಳ ವಾಯುಗುಣವು ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳು ಅಥವಾ ನೈಸರ್ಗಿಕ ಪ್ರದೇಶಗಳಿಗಿಂತ ಬಿಸಿಯಾಗಿರುತ್ತದೆ. ಇದಕ್ಕೆ ಕಾರಣವೆಂದರೆ ಹಗಲಿನಲ್ಲಿ ನಗರದಲ್ಲಿರುವ ರಸ್ತೆಗಳು, ಕಟ್ಟಡಗಳು ಸೌರ ವಿಕಿರಣವನ್ನು ಹೀರಿ ಉಷ್ಣವನ್ನು ಹಿಡಿದಿಟ್ಟುಕೊಂಡು ರಾತ್ರಿ ವೇಳೆಯಲ್ಲಿ ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತವೆ. ಇದರೊಂದಿಗೆ ಕೈಗಾರಿಕೆಗಳಲ್ಲಿ ಮತ್ತು ವಾಹನಗಳಲ್ಲಿ ಸತತವಾಗಿ ನಡೆಯುವ ಇಂಧನ ದಹನದಿಂದ ಉಷ್ಣವು ವಾತಾವರಣವನ್ನು ಸೇರುತ್ತದೆ. ಇದರಿಂದ ನಗರದ ಜನಬಿಡ ಪ್ರದೇಶಗಳಲ್ಲಿ ಹಾಗೂ ಕಟ್ಟಡಗಳು, ಕೈಗಾರಿಕೆಗಳಿರುವ ಪ್ರದೇಶಗಳಲ್ಲಿ ಉಷ್ಣದ್ವೀಪಗಳು ಸೃಷ್ಟಿಯಾಗುತ್ತವೆ. ನಗರಗಳಲ್ಲಿ ಟಾರ್ ಬಳಿದ ರಸ್ತೆಗಳು, ವಿರಳ ಸಸ್ಯ ಸಂಪತ್ತು ಇತ್ಯಾದಿಗಳಿಂದ ಪಾರ್ಶ್ವವಿಸರ್ಜನೆ ಮತ್ತು ಆವೀಕರಣ ಕಡಿಮೆ ಇರುತ್ತದೆ. ಹೀಗಾಗಿ ನಗರ ವಾತಾವರಣದ ಆರ್ದ್ರತೆ ಸುತ್ತಲಿನ ವಾತಾವರಣಕ್ಕಿಂತ ಕಡಿಮೆ ಇರುತ್ತದೆ. ಬೃಹತ್ ಕಟ್ಟಡಗಳಿಂದ ಗಾಳಿಯ ವೇಗವು ಕಡಿಮೆಯಾಗುತ್ತದೆ. ನಗರ ವಾತಾವರಣದ ಬಿಸಿ ಗಾಳಿಯು ಸಂವೇದನಾ ಸಂವಾಹನದಿಂದ ಮೇಲೇರುವುದರಿಂದ ಮತ್ತು ವಾಯುಮಾಲಿನ್ಯದಿಂದಾಗಿ ಸಾಂದ್ರೀಕರಣ ನ್ಯೂಕ್ಲಿಯಸ್ಗಳು ಹೆಚ್ಚಾಗಿ ದೊರೆಯುವುದರಿಂದ ಕೆಲವೊಮ್ಮೆ ನಗರ ವಾತಾವರಣದಲ್ಲಿ ಮಳೆ ಹೆಚ್ಚಾಗಿ ಬೀಳುತ್ತದೆ. ಹೀಗೆ ನಗರ ವಾತಾವರಣವು ಸುತ್ತಲಿನ ವಾತಾವರಣಕ್ಕಿಂತ ವಿಭಿನ್ನವಾಗಿರುತ್ತದೆ. ನಗರದ ವಾತಾವರಣವನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಬದಲಾಯಿಸುವ ಅಂಶಗಳೆಂದರೆ, ಒಂದು, ಸಸ್ಯ ಸಂಪತ್ತನ್ನು ನಾಶ ಮಾಡಿ ನಿರ್ಮಿಸುವ ಕಟ್ಟಡಗಳು ಮತ್ತು ಮಣ್ಣು ಕಾಣದಂತೆ ಅದರ ಮೇಲೆ ನಿರ್ಮಿಸುವ ಟಾರ್ ಅಥವಾ ಸಿಮೆಂಟ್ ರಸ್ತೆಗಳು, ಕಟ್ಟಡಗಳು, ಛಾವಣಿಗಳು, ರಸ್ತೆಗಳಿಗೆ ಬಳಸುವ ಪದಾರ್ಥಗಳು ಕಾಂಕ್ರೀಟ್, ಗಾಜು, ಇಟ್ಟಿಗೆ, ಕಲ್ಲು, ಟಾರ್ ಇತ್ಯಾದಿಗಳು ನೀರಿನ ಆಯವ್ಯಯವನ್ನು, ಭೂಮಿಯ ಉಷ್ಣ ಲಕ್ಷಣಗಳನ್ನು ಬದಲಿಸುತ್ತವೆ. ಎರಡನೆಯದು ಕಟ್ಟಡ ನಿರ್ಮಾಣ, ಇದರ ಮೇಲ್ಮೈ ಗಾಳಿಯ ಹಾಗೂ ಶಕ್ತಿಯ ಸಮತೋಲನವನ್ನು ಬದಲಾಯಿಸುತ್ತದೆ. ಮೂರನೆಯದು ಕೃತಕ ಉಷ್ಣ, ಕೈಗಾರಿಕೆಗಳಲ್ಲಿ ಮತ್ತು ವಾಹನಗಳಲ್ಲಿ ಇಂಧನ ದಹನದಿಂದುಂಟಾಗುವ ಉಷ್ಣ ಮತ್ತು ವಾಯುಮಾಲಿನ್ಯಕಾರಕಗಳ ವಾತಾವರಣಕ್ಕೆ ಬಿಡುಗಡೆಯಾಗುವುದು, ಇದರಿಂದ ವಾತಾವರಣ ಪರಿಸ್ಥಿತಿ ಬದಲಾಗುವುದು, ಅತಿ ನಗರೀಕರಣಕ್ಕೆ ಒಳಗಾದ ಪ್ರದೇಶಗಳ ಉಷ್ಣತೆ ಅವುಗಳ ಸುತ್ತಲಿನ ವಾತಾವರಣಕ್ಕಿಂತ ಸುಮಾರು 6 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಹೆಚ್ಚಾಗಿರುತ್ತದೆ. ಇದು ಸಾಮಾನ್ಯ ಸಂಗತಿ. ಅರ್ಬನ್ ಹೀಟ್ ಐಲ್ಯಾಂಡ್ಸ್, ನಗರ ಉಷ್ಣ ದ್ವೀಪಗಳಿಂದಾಗಿ ಅಲ್ಲಿರುವ ವಾತಾವರಣದಲ್ಲಿ ಹೆಚ್ಚು ಬದಲಾವಣೆಗಳಾಗುತ್ತವೆ. ಮಾನವರ ಚಟುವಟಿಕೆಗಳಿಂದ ಬಿಡುಗಡೆಯಾಗುವ ಉಷ್ಣವು ಕೆಳ ವಾತಾವರಣದಲ್ಲಿ ಸಾರೀಕೃತಗೊಳ್ಳುವ ನಗರ ಪ್ರದೇಶ. ಉಷ್ಣವು ಸಾರೀಕೃತಗೊಂಡಾಗ ಆ ಪ್ರದೇಶದ ಗಾಳಿಯು ಸುತ್ತಮುತ್ತಲ ಉಪನಗರ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಬೀಸುವ ಗಾಳಿಗಿಂತ ಬಿಸಿಯಾಗಿರುತ್ತದೆ. ಉಷ್ಣದ್ವೀಪಗಳು ಸ್ಥಳೀಯ ವಾಯುವಾಹನದ ಮೇಲೆ ತಮ್ಮ ಪ್ರಭಾವವನ್ನು ಬೀರಿ ಮಲಿನಕಾರಕಗಳು, ವಿಶೇಷವಾಗಿ ಕಣಗಳು ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ಗಾಳಿಯಲ್ಲಿ ಸಾರೀಕೃತಗೊಳ್ಳಲು ಸಹಕರಿಸುತ್ತವೆ. ಇದರ ಪರಿಣಾಮದಿಂದ ನಗರಗಳ ಮೇಲೆ ಆಗಾಗ ಧೂಳಿನ ಗುಮ್ಮಟಗಳು ಡಸ್ಟ್ ಡೂಮ್ಸ್ ಕಂಡುಬರುತ್ತವೆ. ಹಗಲಿನಲ್ಲಿ ಗ್ರಾಮ ಮತ್ತು ನಗರಗಳ ಮೇಲೆ ಬೀಳುವ ಸೌರ ವಿಕಿರಣಗಳು ಸ್ವಲ್ಪ ಭಾಗವನ್ನು ಅಲ್ಲಿರುವ ವೃಕ್ಷಗಳು, ಬೆಳೆಗಳು ಹಾಗೂ ಇತರ ಸಸ್ಯಗಳು ಹೀರಿ ಉಳಿದ ಭಾಗವನ್ನು ಭೂಮಿಗೆ ಬಿಡುತ್ತವೆ. ವಿಕಿರಣದ ಉಷ್ಣದಿಂದ ಭೂಮಿ ಹಾಗೂ ಸಸ್ಯಗಳಿಂದ ನೀರು ಆವಿಯಾಗುತ್ತದೆ. ಇದರಿಂದ ಸಸ್ಯಗಳ ಕೆಳಗೆ ತಂಪಾದ ವಾತಾವರಣ ಉಂಟಾಗುತ್ತದೆ. ನಗರಗಳಲ್ಲಿ ಕಾಂಕ್ರೀಟ್, ಇಟ್ಟಿಗೆ, ಕಲ್ಲು ಮೊದಲಾದ ಕಟ್ಟಡ ನಿರ್ಮಾಣಗಳಲ್ಲಿ ಬಳಸುವ ಪದಾರ್ಥಗಳ ಉಷ್ಣ ಹೀರುವ ಹಾಗೂ ಸಂಗ್ರಹಿಸುವ ಸಾಮರ್ಥ್ಯ ಅಧಿಕ. ಸೂರ್ಯ ನಡುನೆತ್ತಿಯ ಮೇಲೆ ಬಂದಾಗ, ಅಂದರೆ ಹೀರುವ ಮೇಲ್ಮೈ ಹಾಗೂ ಸೂರ್ಯಕಿರಣಗಳ ಲಂಬಕೋನ 90 ಡಿಗ್ರಿಯಲ್ಲಿದ್ದಾಗ ಅಧಿಕ ಉಷ್ಣವು ಹೀರಲ್ಪಡುತ್ತದೆ. ಹೀಗೆ ಹೀರಲ್ಪಟ್ಟ ಉಷ್ಣದ ಸ್ವಲ್ಪ ಭಾಗವು ಹೀರುವ ಮೇಲ್ಮೈ ಸುತ್ತಲಿರುವ ಗಾಳಿಯನ್ನು ಬಿಸಿ ಮಾಡುತ್ತದೆ. ಉಳಿದ ಭಾಗವನ್ನು ಮಣ್ಣು ಮತ್ತು ಇತರ ಕೃತಕ ಮೇಲ್ಮೈಗಳು ಹೀರಿಕೊಳ್ಳುತ್ತವೆ. ನಗರಗಳಲ್ಲಿ ಸಸ್ಯ ಸಂಪತ್ತು ಗ್ರಾಮಗಳಿಗಿಂತ ಕಡಿಮೆ. ನಗರದ ಬಸಿ ವ್ಯವಸ್ಥೆಗಳು ವೇಗವಾಗಿ ನೀರನ್ನು ಸಾಗಿಸುತ್ತವೆ. ಹೀಗಾಗಿ ಪದಾರ್ಥಗಳು ಮತ್ತು ಮಣ್ಣಿನ ಮೇಲ್ಮೈ ಬೇಗ ಶುಷ್ಕವಾಗುತ್ತದೆ. ನೀರಿನ ಅಂಶವಿಲ್ಲದೆ ಆವೀಕರಣ ಅಥವಾ ಬಾಷ್ಪ ವಿಸರ್ಜನೆ ಸಸ್ಯಗಳಿಂದ ಕ್ರಿಯೆಗಳು ಕಡಿಮೆಯಾಗುತ್ತವೆ. ಹೀಗಾಗಿ ಹೆಚ್ಚಿನ ಉಷ್ಣವು ಗಾಳಿಯನ್ನು ಬಿಸಿ ಮಾಡಲು ಬಳಕೆಯಾಗುತ್ತದೆ. ನಗರಗಳಲ್ಲಿ ಕೈಗಾರಿಕೆಗಳು ಹೆಚ್ಚು. ಇವುಗಳಲ್ಲಿ ಹಾಗೂ ವಾಹನಗಳಲ್ಲಿ ಸತತವಾಗಿ ನಡೆಯುವ ಇಂಧನ ದಹನದಿಂದ ಉತ್ಪನ್ನವಾದ ಉಷ್ಣವು ವಾತಾವರಣವನ್ನು ಸೇರುತ್ತದೆ. ಹೀಗೆ ನೈಸರ್ಗಿಕ ಉಷ್ಣದ ಜೊತೆ ಮಾನವ ಚಟುವಟಿಕೆಗಳಿಂದ ಉಂಟಾದ ಉಷ್ಣ ವಾತಾವರಣವನ್ನು ಸೇರುತ್ತದೆ. ರಾತ್ರಿ ವೇಳೆಯಲ್ಲಿ ಭೂಮಿ ತಂಪಾಗುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ ನೆಲವು ಮೇಲಿನ ಗಾಳಿಗಿಂತ ವೇಗವಾಗಿ ತಂಪಾಗುತ್ತದೆ. ಹೀಗಾಗಿ ನೆಲವು ಗಾಳಿಗೆ ಉಷ್ಣವನ್ನು ವರ್ಗಾಯಿಸುವುದಿಲ್ಲ. ಆದುದರಿಂದ ಗಾಳಿಯ ಉಷ್ಣತೆಯು ಕ್ರಮೇಣ ಕಡಿಮೆಯಾಗುತ್ತದೆ. ನಗರಗಳಲ್ಲಿ ಕಟ್ಟಡಗಳು ಹಗಲಿನಲ್ಲಿ ಸಂಗ್ರಹಿಸಿದ ಉಷ್ಣವನ್ನು ರಾತ್ರಿ ವೇಳೆಯಲ್ಲಿ ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತವೆ. ಇದರೊಂದಿಗೆ ದಹನದಿಂದ ಬಿಡುಗಡೆಯಾಗುವ ಉಷ್ಣವು ತೀರುವುದರಿಂದ ವಾತಾವರಣವು ಬೇಗ ತಂಪಾಗುವುದಿಲ್ಲ. ಉಷ್ಣವಲಯ ಹಾಗೂ ಉಪ ಉಷ್ಣವಲಯಗಳಲ್ಲಿ ಬೇಸಿಗೆಯ ಕಾಲದಲ್ಲಿ ನಗರವಾಸಿಗಳು ಅಧಿಕ ತಾಪದಿಂದ ಬಳಲುತ್ತಾರೆ. ಜನನಿಬಿಡ ಪ್ರದೇಶಗಳಲ್ಲಿ, ಕೈಗಾರಿಕಾ ವಲಯಗಳಲ್ಲಿ ವಾತಾವರಣದ ಉಷ್ಣವು ಸುತ್ತಮುತ್ತಲಿನ ಉಷ್ಣಕ್ಕಿಂತ ಹೆಚ್ಚಾಗಿರುತ್ತದೆ. ಇಲ್ಲಿ ಬೇಗ ತಡೆಯಲು ಅಸಾಧ್ಯವಾಗುತ್ತದೆ. ಹೀಗೆ ಈ ವಲಯಗಳಿಗೆ ನಗರದ ಉಷ್ಣ ದ್ವೀಪಗಳೆಂದು ಹೇಳುತ್ತಾರೆ. ಇಲ್ಲಿಗೆ 447ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
4: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
6: ನಮಸ್ಕಾರ. ಇದು ವಿಕ್ರಮಾನುಜರ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 40ನೆಯ ಪದ್ಯ. ಆ ಪದ್ಯ ಹೀಗಿದೆ. ಮನದೊಳ್ವರಲ್ದು ಜೋಲ್ದಳಿಪಿ ನೋಡಲೊಡಂ ಸರಗೈದು ಕಣ್ಣು ಮಂ ಮನಮು ಅನಂಗ ಜನ್ಮನ ಅರಲಂಬು ಅರಲಂಬುಗಳಿಂದ ಮರುಳುಚ್ಚಿ ಬಂದ ಮಾವಿನ ಬನದೊಳು ತೆರಳುಚ್ಚಿ ಪೊಳೆವೆಂದು ಮರೀಚಿಗಳಿಂದ ಉರುಳುಚ್ಚಿ ಹೂವಿನ ಪಸಯುಳು ಪೊರಳುಚ್ಚಿದಂ ಅಳುರ್ಕೆಯ ಬರ್ದಯನಂ ಗುಣಾಣವಂ. ಮನದೊಳು ಒರಲ್ದು ಮನಸ್ಸಿನಲ್ಲಿ ಪ್ರೀತಿಸಿ, ಜೋಲ್ದು ಅಳಿಪಿ ನೇತು ಬಿದ್ದು, ನೋಡಲ್ವಡಂ ನೋಡಿದ ತಕ್ಷಣವೇ, ಸೆರೆಗೈದು ಸೆರೆ ಹಿಡಿದು, ಕಣ್ಣು ಮಂ ಮನಮು ಮಂ ಕಣ್ಣನ್ನು ಮತ್ತು ಮನವನ್ನು ಅಂಗಜನ್ಮನ ಅರಲಂಬುಗಳಿಂದ ಮನ್ಮಥನ ಹೂಬಾಣಗಳಿಂದ ಮರುಳುಚ್ಚಿ ಮರುಳು ಮಾಡಿ ಬಂದ ಮಾವಿನ ಬನದೊಳು ತೆರಳುಚ್ಚಿ ಚಿಗುರಿದ ಮಾವಿನ ವನದಲ್ಲಿ ಸೇರುವಂತೆ ಮಾಡಿ ಪೊಳೆಬಿಂದು ಮರೀಚಿಗಳಿಂದ ಉರುಳುಚ್ಚಿ ಹೊಳೆಯುವ ಚಂದ್ರನ ಕಾಂತಿಗಳಿಂದ ಉರುಳಿಸಿ ಹೂವಿನ ಪಸೆಯುಳು ಪೊರಳುಚ್ಚಿ ಹೂವಿನ ಹಾಸಿಗೆಯಲ್ಲಿ ಹೊರಳಿಸಿ ಹೊರಳಿಸಿದ ಅಳುರ್ಕೆಯ ಧೀರರಾದ ಬರ್ದಯರಂ ಪ್ರೌಢಯರನ್ನು ಗುಣಾಣವಂ. ಅಂದರೆ ಅರ್ಜುನನ ಯೌವನದ ಕಾಲದಲ್ಲಿ ಆತನ ಉತ್ಸಾಹ ಹೇಗಿತ್ತು ಅಂತಂದರೆ, ಯಾರಾದರೂ ಮನದಲ್ಲಿ ಪ್ರೀತಿಸಿ ಜೋತು ಬಿದ್ದು ಅಂದರೆ ನೆಟ್ಟಗಣ್ಣಿನಿಂದ ಆತನನ್ನೇ ನೋಡಿದರೆ ಕೂಡಲೇ ಅವರನ್ನು ಕಣ್ಣಿನಲ್ಲಿ ಸೆರೆ ಹಿಡಿದು ಅವರ ಕಣ್ಣನ್ನು ಮತ್ತು ಮನವನ್ನು ಕಾಮನ ಬಾಣಗಳಿಂದ ಮರುಳು ಮಾಡುವ ಹಾಗೆ ಮಾಡಿ ಚಿಗುರಿದಂತಹ ಮಾವಿನ ವನದಲ್ಲಿ ಅವರನ್ನು ಸೇರುವಂತೆ ಮಾಡಿ ಹೊಳೆಯುವಂತಹ ಚಂದ್ರನ ಕಿರಣಗಳಿಂದ ಅವರನ್ನು ಉರುಳಿಸಿ ಹೂವಿನ ಹಾಸಿಗೆಯಲ್ಲಿ ಅವರನ್ನು ಹೊರಳಿಸಿ ಅವರಿಗೆ ಸುಖ ಕೊಡ್ತಾ ಇದ್ದ. ಯಾರಿಗೆ ಅಂತಂದರೆ ಧೀರೆಯರಾದಂಥ ಪ್ರೌಢಯರಾದಂಥ ಸ್ತ್ರೀಯರಿಗೆ ಗುಣಾರ್ಣವನು ಎನ್ನುವ ಹಾಗೆ. ಅಂದರೆ ಗುಣಾರ್ಣವನ ರಸಿಕತೆಯ ಬಗೆಗೆ ಪಂಪನ ವರ್ಣನೆ ಇದು. ಇಲ್ಲಿ ಕೂಡ ಅಷ್ಟೇ, ನಾನು ಹಿಂದೆ ಹೇಳ್ತಾ ಬಂದ ಹಾಗೆ ಮನದಲ್ಲಿ ಒರಲ್ದು ಜೋಲ್ದು ಅಲಿಪಿ ನೋಡಲೊಡಂ ಸರೆಗೈದು ಕಣ್ಣು ಮಂ ಮನಮೊಮ್ ಎನ್ನುವಲ್ಲಿ ಸತತವಾಗಿ ನಾಮಪದವನ್ನು ಪ್ರಯೋಗಿಸ್ತಾ ಬಂದು ಕೊನೆಗೆ ಮರುಳುಚ್ಚಿ ಉರುಳುಚ್ಚಿ ಪೊರಳುಚ್ಚಿ ಎನ್ನುವ ಕ್ರಿಯಾಪದವನ್ನು ಆ ನಂತರ ಬಳಸಿ ವಾಕ್ಯದ ಮಧ್ಯದಲ್ಲಿ ಮತ್ತು ಅದನ್ನು ಮತ್ತೆ ಮತ್ತೆ ಬಳಸುವುದರ ಮೂಲಕ ಈ ಕಾವ್ಯಕ್ಕೆ ಈ ಪದ್ಯಕ್ಕೆ ಒಂದು ಸೊಗಸನ್ನು ಪಂಪ ನೀಡಿದ್ದಾರೆ. ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ 41ನೆಯ ಪದ್ಯ. ಆ ಪದ್ಯ ಹೀಗಿದೆ. ಸ್ನಾನಾರ್ಥಮೊಂದು ಕಳಶಮಂ ಆ ನಿಯಮ ನಿಧಾನ ಎಳಲೆ ಪಿಡಿದು ಅಮಳಿನ ಗಂಗಾ ನದಿಗೆ ಬಂದು ಸುರತ ನಿಧಾನಿಯಂ ಅಮರೇಂದ್ರ ಗಣಿಕೆಯಂ ಮುನಿಕಂಡಂ. ಸ್ನಾನಾರ್ಥ ಅಂದರೆ ಸ್ನಾನದ ಉದ್ದೇಶದಿಂದ ಒಂದು ಕಳಶಮಂ ಸ್ನಾನಾರ್ಥವಾಗಿ ಗಂಗಾ ನದಿಗೆ ಆ ಭರದ್ವಾಜನೆಂಬ ಋಷಿ ಕಳಶ ಸಮೇತವಾಗಿ ಬಂದಿದ್ದ. ಆ ನಿಯಮ ನಿಧಾನದಳು ಎಳಲೆ ಪಿಡಿದು ಅಂದರೆ ಯತಿನಿಯಮಗಳಿಗೆ ಆಕರನಾದಂಥ ಆ ಋಷಿ ಆ ನಿಯಮ ನಿಧಾನಂ ಎಳಲೆ ಪಿಡಿದು ಜೋತು ಬೀಳುವ ಹಾಗೆ ಕಳಶವನ್ನು ಹಿಡಿದಿದ್ದನಂತೆ. ಸ್ನಾನಾರ್ಥಕ್ಕೆ ಬಂದಿದ್ದ ಆ ಮುನಿ ಎಂಥವನು ಅಂತಂದರೆ ಆ ನಿಯಮ ನಿಧಾನಂ ಅಂದರೆ ಯತಿನಿಯಮಗಳಿಗೆ ಆಕರನಾದಂಥ ಆ ಋಷಿ ಎಳಲೆ ಬಿಡಿದು ಜೋತು ಬೀಳುವ ಹಾಗೆ ಕಳಶವನ್ನು ಹಿಡಿದು ಅಮಳಿನ ಪವಿತ್ರವಾದ ಗಂಗಾ ನದಿಗೆ ಬಂದು ಸುರತ ನಿಧಾನಿಯಂ ಪ್ರತಿ ಸುಖಕ್ಕೆ ನಿಧಿ ಎನಿಸುವಂಥ ಅಂದರೆ ಕಾಮನ ಸುಖಕ್ಕೆ ನಿಧಿ ಎನಿಸುವ ಹಾಗೆ ಇದ್ದಂಥ ಅಮರೇಂದ್ರ ಗಣಿಕೆಯಂ ಅಮರ ವೇಷ್ಯೆ ಅಪ್ಸರಾ ಸ್ತ್ರೀಯರನ್ನು ಒಬ್ಬಳನ್ನು ಆ ಮುನಿ ಕಂಡ. ಎನ್ನುವುದು ಈ ಪದ್ಯದ ಅರ್ಥ. ಇದಕ್ಕಿಂತ ಮೊದಲಿಗೆ ನಾನೊಂದು ವಿವರಣೆಯನ್ನು ಕೊಡಬೇಕು. ಈಗ 40ನೆಯ ಪದ್ಯಕ್ಕೆ ಅರ್ಜುನನ ಯೌವನವಾದ ಕುರಿತು ಪಂಪ ಹೇಳಿದಂಥ ವರ್ಣನೆಗಳು ಮುಗಿಯುತ್ತವೆ. ಹಾಗೆಯೇ ನಾವು ಈಗಾಗಲೇ ಗಮನಿಸಿದ ಹಾಗೆ 37ನೇ ಪದ್ಯದಿಂದ ಆರಂಭಿಸಿ ಧರ್ಮರಾಯ, ಭೀಮ ಮತ್ತು ಅರ್ಜುನರ ಯೌವನವನ್ನು ಪಂಪ ವರ್ಣಿಸ್ತಾ ಬಂದ. ಆದರೆ 40ನೆಯ ಪದ್ಯದಲ್ಲಿ ಮತ್ತೆ ಅರ್ಜುನನ ಯೌವನದ ಒಂದು ಆಟವನ್ನು ಪಂಪ ವರ್ಣಿಸಿದ. ಆದರೆ 40ನೆಯ ಪದ್ಯದ ನಂತರ ಅಂತೂ ನಕುಲ ಸಹದೇವರ ಸಹಿತಂ, ನಕುಲ ಸಹದೇವರಾಗಿ ಐವರಿಗೂ ನವಯೌವನದ ಯೌವನ ಉಂಟಾಯಿತು ಅಂತ ಹೇಳಿದ. ಧರ್ಮರಾಯ, ಭೀಮ ಮತ್ತು ಅರ್ಜುನನನ್ನು, ಅದರಲ್ಲೂ ಕೂಡ ಅರ್ಜುನನನ್ನು ವಿಶೇಷವಾಗಿ ವರ್ಣಿಸಿದ ನಮ್ಮ ಕವಿ ನಕುಲ ಸಹೋದರ ಯೌವನ ವರ್ಣನೆಯನ್ನು ಮಾಡಿಲ್ಲ ಎನ್ನುವುದನ್ನು ನಾವು ಗಮನಿಸಬೇಕು. ಮತ್ತು ಹಿಂದೆಯೇ ಮಾಡಿದ ಹಾಗೆ ನಕುಲ ಸಹದೇವರು ಸಹಿತ ಐವರು ನವ ಯೌವನದ ಪರಮ ಸುಖಮ ಐದಿದರು ಎನ್ನುವಲ್ಲಿ ಈ ಮೂರು ಜನಕ್ಕೆ ಜನರು ಹೇಗೆ ಯೌವನ ಪ್ರಾಪ್ತರಾದರು, ಹಾಗೆಯೇ ನಕುಲ ಸಹದೇವರು ಕೂಡ ಯೌವನವಂತರಾದರು ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ಸಹೃದಯರಾಗಿ ಒಂದು ಆಕ್ಷೇಪವನ್ನು ಅಂದರೆ ನಕುಲ ಸಹದೇವರನ್ನು ಅವರ ಯೌವನದ ವರ್ಣನೆಯನ್ನು ಮಾಡಿಲ್ವಲ್ಲ ಅಂತ ಕವಿಯ ಮೇಲೆ ಆಕ್ಷೇಪ ಮಾಡಬಾರದು ಎನ್ನುವುದು ಇಲ್ಲಿಯ ಸಹೃದಯದ ಒಂದು ಸಹೃದಯರ ಒಂದು ನಿಯಮ. ಹಾಗಾದ್ದರಿಂದಾಗಿ ಆಮೇಲೆ ಆ ಕಥೆಯನ್ನು ಪಂಪ ಅಲ್ಲಿಗೆ ನಿಲ್ಲಿಸಿದ, ಸಂತೋಷದಿಂದ ನಿರ್ಧಾರ. ಅದು ಒಂದು ಘಟ್ಟ ಅಲ್ಲಿಗೆ ಮುಗಿಯಿತು. ಇತ್ತ ಒಂದು ಉಪಕಥೆ ಆರಂಭ ಆಗ್ತದೆ. ಗಂಗಾತು ದ್ವಾರದೊಳು ಗಂಗೆಯ ಮೂಲಸ್ಥಾನದಲ್ಲಿ ಒಬ್ಬ ಋಷಿ ತಪಸ್ಸು ಮಾಡ್ತಾ ಇದ್ದ. ಆತನ ಹೆಸರು ಭರದ್ವಾಜ. ಆತ ಆಗಲೇ ಹೇಳಿದ ಹಾಗೆ ಯತಿನಿಯಮಗಳಿಗೆ ಆಗರನಾದವನು. ಸ್ನಾನಾರ್ಥವಾಗಿ ಗಂಗಾ ನದಿಗೆ ಬಂದಾಗ ಅಲ್ಲಿ ಕಳಶವನ್ನು ಓರೆಯಾಗಿ ಹಿಡಿದಿದ್ದ. ಅಲ್ಲಿ ಬಹಳ ಸುಂದರಿಯ ಆಗಿದ್ದಂಥ ಸುರತ ನಿಧಾನಿಯ ಸುರತ ಸುಖಕ್ಕೆ ನಿಧಿಯೇ ಎನಿಸುವ ಹಾಗೆ ಇದ್ದಂಥ ಒಬ್ಬ ಅಪ್ಸರೆಯನ್ನು ಆತ ಕಂಡ ಎನ್ನುವುದು ಈ 41ನೆಯ ಪದ್ಯದ ಒಂದು ಭಾವಾರ್ಥ.
4: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
7: ಎಲ್ಲರಿಗೂ ನಮಸ್ಕಾರ. ಹೆಲೋ ಎವ್ರಿವನ್. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಒಂದಕ್ಕೊಂದು ಪೂರಕವಾದ ಶಬ್ದಗಳು ಕೋರ್ ರಿಲೇಟಿವ್ಸ್ನ ಬಳಕೆ ಹೇಗೆ ವಾಕ್ಯಗಳಲ್ಲಿ ಮಾಡೋದು ಅನ್ನೋದನ್ನು ನೋಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಆಸ್ ಸೂನ್ ಆಸ್, ನೋ ಸೂನರ್ ದ್ಯಾನ್, ಈ ಥರ ಸಂಬಂಧಪಟ್ಟ ಒಂದಕ್ಕೊಂದು ಸಂಬಂಧ ಹೊಂದಿರುವಂಥ ಪದಗಳ ಬಳಸಿ ವಾಕ್ಯ ರಚನೆ ಮಾಡ್ತಾ ಇದ್ವಿ. ಆದರೆ ಕೆಲವೇ ವಾಕ್ಯಗಳಿಂದ ನಮಗೆ ಇದಿಷ್ಟು ಈಸಿಯಾಗಿ ಬರಲಿಕ್ಕಿಲ್ಲ. ಹಾಗಾಗಿ ಇವತ್ತು ಕೂಡ ಇನ್ನೊಂದಷ್ಟು ವಾಕ್ಯಗಳ ರಚನೆಯನ್ನು ನಾವು ಮಾಡೋಣ. ತನಗೆ ಬಹುಮಾನ ಸಿಗ್ಬಹುದು ಅಂತ ಅವನು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ. ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಯಾವುದೋ ಒಂದು ಇನ್ಸ್ಪಿರೇಷನ್ ಬೇಕು. ನಾನು ಪ್ರೈಸ್ ಗೆಲ್ತೀನಿ, ಬಹುಮಾನ ಗೆಲ್ತೀನಿ, ಫಸ್ಟ್ ರ್ಯಾಂಕ್ ಬರ್ತೀನಿ, ಜಗತ್ತಲ್ಲಿ ಒಳ್ಳೆ ಮನುಷ್ಯ ಆಗ್ತೀನಿ, ಈ ಥರದ್ದು ಏನೋ ಒಂದು ಇದ್ರೆ ತಾನೇ ಅವರು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ. ಮತ್ತು ನಾವು ಆ ಮೋಟೋ ಒಂದು ಇಟ್ಕೊಂಡಿರ್ಬೇಕು, ಆ ಗುರಿನ ನಾವು ಇಟ್ಕೊಂಡಿರ್ಬೇಕು ಯಾವುದೇ ಕೆಲಸಗಳಲ್ಲಿ. ಆಗ ತಾನೇ ನಾವು ಚೆನ್ನಾಗಿ ಆ ಕೆಲಸನ ಮಾಡೋದಕ್ಕೆ ಸಾಧ್ಯ. ಓಕೆ, ತನಗೆ ಬಹುಮಾನ ಸಿಗ್ಬಹುದು ಅಂತ ಅವನು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ. ಹೇಗೆ ಟ್ರಾನ್ಸ್ಲೇಟ್ ಮಾಡ್ತೀರಾ ನೀವೇ ಟ್ರೈ ಮಾಡಿ ನೋಡೋಣ. ನಿನ್ನೆ ಸಂಚಿಕೆಯಲ್ಲಿ ಸುಮಾರು ಪದಗಳು, ಸುಮಾರು ವಾಕ್ಯಗಳನ್ನು ಬಳಸಿ ಆಯ್ತಲ್ವಾ? ಹೀ ವರ್ಕ್ಸ್ ಹಾರ್ಡ್ ಸೊ ದ್ಯಾಟ್ ಹೀ ಮೇ ವಿನ್ ಅ ಪ್ರೈಸ್. ಸೊ ದ್ಯಾಟ್ ಅನ್ನೋ ಪದಗಳ ಬಳಕೆ ಆಯ್ತಿಲ್ಲಿ. ಹೀ ವರ್ಕ್ಸ್ ಹಾರ್ಡ್ ಸೊ ದ್ಯಾಟ್ ಹೀ ಮೇ ವಿನ್ ಅ ಪ್ರೈಸ್, ಒಂದಕ್ಕೊಂದು ಸಂಬಂಧ ಬಂತಲ್ವಾ. ಸೊ ದ್ಯಾಟ್ ಅನ್ನೋ ಪದಗಳಿಂದ ತನಗೆ ಬಹುಮಾನ ಸಿಗಬಹುದು ಅಂತ ಅವನು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾನೆ ಅನ್ನೋದನ್ನು ಹೀ ವರ್ಕ್ಸ್ ಹಾರ್ಡ್ ಸೊ ದ್ಯಾಟ್ ಹೀ ಮೇ ವಿನ್ ಅ ಪ್ರೈಸ್ ಅಂತ ಹೇಳಬೇಕು. ನೀನು ಇನ್ನೂ ಹೆಚ್ಚು ಎತ್ತರ ಏರಿದಷ್ಟು ಹೆಚ್ಚು ಶೀತ ಇರುತ್ತೆ, ಕೋಲ್ಡ್ ಇರುತ್ತೆ, ಯಾರೋ ಹಿಮಾಲಯ ಪರ್ವತ ಏರ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಅಥವಾ ಆ ಥರದ್ದು ಯಾವುದೇ ಜಾಗ ಇದ್ದಿರ್ಬೋದು. ನೀನು ಹೆಚ್ಚೆಚ್ಚು ಎತ್ತರ ಏರಿದಷ್ಟು ಹೋದಷ್ಟು ಅಲ್ಲಿ ಕೋಲ್ಡ್ ವೆದರ್ ಇರುತ್ತಲ್ವಾ. ದ ಹೈಯರ್ ಯು ಗೋ ದ ಕೋಲ್ಡರ್ ಇಟ್ ಈಸ್. ಇಟ್ಸ್ ಸಿಂಪಲ್ ಆಗಿ ಹೇಳ್ಬೋದು ನೋಡಿ ಈ ವಾಕ್ಯನ. ದ ಹೈಯರ್ ಯು ಗೋ ದ ಕೋಲ್ಡರ್ ಇಟ್ ಈಸ್. ಇಲ್ಲಿ ಕೋರಿಲೇಟಿವ್ಸ್ ಪದಗಳ ಬಳಕೆ ಯಾವುದಾಯ್ತು ಅಂತ ಹೇಳೋ ಟರ್ನ್ ನಿಮ್ಮದೀಗ. ದ ಹೈಯರ್ ಯು ಗೋ ದ ಕೋಲ್ಡರ್ ಇಟ್ ಈಸ್. ಬಹಳ ಸಿಂಪಲ್ ಆಗಿರೋ ಪದ ಬಂದಿದೆ, ಒಂದಕ್ಕೊಂದು ಸಂಬಂಧ ಇರೋದು. ಅದು ಟಿ ಎಚ್ ಇ ಎರಡು ಕಡೆನೂ ಅದೇ ಪದ ಬಂದಿದೆ. ದ ಹೈಯರ್ ಯು ಗೋ ದ ಕೋಲ್ಡರ್ ಇಟ್ ಈಸ್. ನೀನು ಹೆಚ್ಚು ಎತ್ತರ ಏರಿದಷ್ಟು ಅಲ್ಲಿ ಶೀತ ಇರುತ್ತೆ. ನೀನು ಅಥವಾ ನಿನ್ನ ತಮ್ಮ ಇಬ್ಬರಲ್ಲಿ ಒಬ್ರು ಅಪರಾಧಿ. ಹೇಗೆ ಹೇಳ್ತೀರಾ ಇದನ್ನ? ಈದರ್ ಯು ಆರ್ ಯುವರ್ ಬ್ರದರ್ ಈಸ್ ಗಿಲ್ಟಿ. ಈದರ್ ಯು ಆರ್ ಯುವರ್ ಬ್ರದರ್ ಈಸ್ ಗಿಲ್ಟಿ. ಈದರ್ ಆರ್ ಈ ಪದಗಳ ಬಳಕೆಯಿಂದ ವಾಕ್ಯ ರಚನೆ ಆಗಿದೆ. ಈದರ್ ಯು ಆರ್ ಯುವರ್ ಬ್ರದರ್ ಈಸ್ ಗಿಲ್ಟಿ. ನೀನು ಅಥವಾ ನಿನ್ನ ತಮ್ಮ ಇಬ್ಬರಲ್ಲೊಬ್ರು ಅಪರಾಧಿ. ಆಗ ಒಂದು ವಾಕ್ಯ ಹೇಳಿದ್ವಿ, ಅವನು ಮೇಲೆ ಹೇಳಕ್ಕಾಗದಿರೋಷ್ಟು ಹುಷಾರಿಲ್ದಿರೋನು ಅನ್ನೋದು. ಅದೇ ರೀತಿ ಅವಳು ನಡೆಯೋದಕ್ಕೆ ಆಗದೆ ಇರೋಷ್ಟು ನಿಶಕ್ತಳಾಗಿದ್ದಾಳೆ. ಶಿ ಈಸ್ ಟೂ ವೀಕ್ ಟು ವಾಕ್. ಶಿ ಈಸ್ ಟೂ ವೀಕ್ ಟು ವಾಕ್. ಇಲ್ಲಿ ಯಾವ ಕೋರಿಲೇಟಿವ್ಸ್ ಪದಗಳು ಬಂತು ಅಂತ ನೀವು ಹೇಳಬೇಕು. ಅವಳು ನಡೆಯೋದಕ್ಕೆ ಆಗದೆ ಇರೋಷ್ಟು ನಿಶಕ್ತಳಾಗಿದ್ದಾಳೆ. ಶಿ ಈಸ್ ಟೂ ವೀಕ್ ಟು ವಾಕ್. ಟೂ ಟಿ ಓ ಟೂ ಅನ್ನೋ ಪದ ಜೊತೆಯಲ್ಲಿ ಟಿ ಓ ಟೂ ಟು ವಾಕ್. ಆ ಎರಡೂ ಪದಗಳು ಕೋರಿಲೇಟಿವ್ಸ್ ಆಗಿದೆ. ಶಿ ಈಸ್ ಟೂ ವೀಕ್ ಟು ವಾಕ್. ಅವಳು ಎಷ್ಟು ನಿಶಕ್ತಳಾಗಿದ್ದಾಳಂದ್ರೆ ಅವಳಿಗೆ ನಡೆಯೋದಕ್ಕೆ ಸಹ ಆಗ್ತಾ ಇಲ್ಲ. ಈ ಥರದ ವಾಕ್ಯ ಹಿಂದೆ ರಚನೆ ಮಾಡಿದ್ವಲ್ಲ, ಸೊ ಈಗ ನಿಮ್ಮ ಟರ್ನ್, ಟ್ರೈ ಮಾಡಿ. ಅವಳು ಎಷ್ಟು ನಿಶಕ್ತಳಾಗಿದ್ದಾಳೆ ಅಂದರೆ ಅವಳಿಗೆ ನಡೆಯೋದಕ್ಕೆ ಸಹ ಆಗ್ತಾ ಇಲ್ಲ. ಶಿ ಈಸ್ ಸೋ ವೀಕ್ ದ್ಯಾಟ್ ಶಿ ಕೆನಾಟ್ ವಾಕ್. ಶಿ ಈಸ್ ಸೋ ವೀಕ್ ದ್ಯಾಟ್ ಶಿ ಕೆನಾಟ್ ವಾಕ್. ಯಾವ ಪದದ ಬಳಕೆ ಆಯಿತು? ಸೋ ದ್ಯಾಟ್ ಎಸ್ ಓ ಸೋ ಟಿ ಎಚ್ ಎ ಟಿ ದ್ಯಾಟ್ ಶಿ ಈಸ್ ಸೋ ವೀಕ್ ದ್ಯಾಟ್ ಶಿ ಕೆನಾಟ್ ವಾಕ್. ನಾನು ಇಂಗ್ಲಿಷ್ ಅಷ್ಟೇ ಅಲ್ಲ, ಫ್ರೆಂಚ್ ಸಹ ಓದ್ತೀನಿ. ಐ ಸ್ಟಡಿ ನಾಟ್ ಓನ್ಲಿ ಇಂಗ್ಲಿಷ್ ಬಟ್ ಆಲ್ಸೋ ಫ್ರೆಂಚ್. ಇಲ್ಲಿ ಯಾವ ಪದದ ಬಳಕೆ ಆಯಿತು? ನಾಟ್ ಓನ್ಲಿ ಬಟ್ ಆಲ್ಸೋ. ಐ ಸ್ಟಡಿ ನಾಟ್ ಓನ್ಲಿ ಇಂಗ್ಲಿಷ್ ಬಟ್ ಆಲ್ಸೋ ಫ್ರೆಂಚ್. ನಾನು ಇಂಗ್ಲಿಷ್ ಮಾತ್ರ ಅಲ್ಲ ಫ್ರೆಂಚನ್ನು ಸಹ ಓದ್ತೀನಿ ಅನ್ನೋದಕ್ಕೆ ಐ ಸ್ಟಡಿ ನಾಟ್ ಓನ್ಲಿ ಇಂಗ್ಲಿಷ್ ಬಟ್ ಆಲ್ಸೋ ಫ್ರೆಂಚ್. ಸಮೀರ್ ಆಗಲಿ ಅಥವಾ ಅವನ ತಮ್ಮ ಆಗಲಿ ಈ ಪಾರ್ಕಲ್ಲಿ ಆಡೋದಿಲ್ಲ. ಅವ್ರ ಮನೆ ಅಲ್ಲೇ ಹತ್ತಿರ ಇದೆ ಪಾರ್ಕ್ ಹತ್ರ, ಆದರೆ ಅವ್ರ ಆಟನೇ ಆಡೋದಿಲ್ಲ. ಸಮೀರನಾಗಲಿ ಅಥವಾ ಅವನ ತಮ್ಮನಾಗಲಿ ಈ ಪಾರ್ಕಲ್ಲಿ ಆಡೋದಿಲ್ಲ. ಹೇಗೆ ಬಳಸ್ತೀವಿ, ಯಾವ್ಯಾವ ಕೋರಿಲೇಟಿವ್ಸ್ ಪದನ ಬಳಸ್ತೀವಿ ಚೆಕ್ ಮಾಡಿ. ನೀದರ್ ಸಮೀರ್ ನಾರ್ ಹಿಸ್ ಬ್ರದರ್ ಪ್ಲೇಸ್ ಇನ್ ದ ಪಾರ್ಕ್. ನೀದರ್ ಸಮೀರ್ ನಾರ್ ಹಿಸ್ ಬ್ರದರ್ ಪ್ಲೇಸ್ ಇನ್ ದ ಪಾರ್ಕ್. ಯಾವ ಪದದ ಬಳಕೆ ಆಯಿತು? ನೀದರ್ ಎನ್ ಇ ಐ ಟಿ ಎಚ್ ಇ ಆರ್ ನೀದರ್ ಎನ್ ಓ ಆರ್ ನೋರ್ ಈ ಪದದ ಬಳಕೆ ಆಯಿತು. ಸಮೀರ್ನಾಗಲಿ ಅಥವಾ ಅವನ ತಮ್ಮನಾಗಲಿ ಈ ಪಾರ್ಕಲ್ಲಿ ಆಡೋದಿಲ್ಲ ಅನ್ನೋದಕ್ಕೆ ನೀದರ್ ಸಮೀರ್ ನಾರ್ ಹಿಸ್ ಬ್ರದರ್ ಪ್ಲೇಸ್ ಇನ್ ದ ಪಾರ್ಕ್. ಇವೆಲ್ಲ ಸಂಚಿಕೆ ಕೇಳಿ ಆದಮೇಲೆ, ನಿನ್ನೆ ಮತ್ತು ಇವತ್ತಿನ ಸಂಚಿಕೆ ಆದಮೇಲೆ ನೀವು ಮನೇಲಿ ಕೂತ್ಕೊಂಡು ನೀವೇ ಒಂದಷ್ಟು ಸೆಂಟೆನ್ಸ್ಗಳನ್ನು ಕನ್ನಡದಲ್ಲಿ ಮೊದಲು ಹೇಳಿ ಅದನ್ನು ಇಂಗ್ಲೀಷಲ್ಲಿ ಪ್ರಯತ್ನಿಸಬೇಕು. ಹೀಗೆ ಮಾಡಿದಾಗಲೇ ನೀವು ನಾನು ಎಷ್ಟು ಕಲಿತೆ ಅನ್ನೋ ಟೆಸ್ಟ್ ನಿಮಗೆ ನೀವೇ ಮಾಡ್ಕೊಂಡ ಹಾಗೆ ಆಗತ್ತೆ. ಮಾಡ್ತೀರಾ ತಾನೆ? ಈಗ ನೆಕ್ಸ್ಟ್ ಸಬ್ಜೆಕ್ಟ್ಗೆ ಹೋಗೋಣ. ಅದು ಕಾಲಸೂಚಕ ಶಬ್ದ, ಟೆಂಪೊರಲ್ಸ್ ಅಂತ. ಕೆಲವೊಂದು ವಾಕ್ಯಗಳಲ್ಲಿ ಈ ಟೈಮ್ ಎಷ್ಟಾಯಿತು ಅಥವಾ ಇಷ್ಟು ದಿವಸದ ಹಿಂದೆ ಅನ್ನೋದು ಇಷ್ಟು ಇಂಥ ತಿಂಗಳಲ್ಲಿ ಇಂಥ ಡೇಟಲ್ಲಿ ಈ ಥರದ್ದೆಲ್ಲ ವಾಕ್ಯಗಳ ಬಳಕೆ ಆಗುತ್ತೆ. ಅವನ್ನ ಹೇಗೆ ಬಳಸೋದು ಅಂತ ನೋಡೋಣ. ಅದಕ್ಕೆ ಕಾಲಸೂಚಕ ಶಬ್ದ ಅಥವಾ ಟೆಂಪೊರಲ್ಸ್ ಅಂತ ಹೇಳ್ತೀವಿ. ಇದು ಜನವರಿ 2004 ಇಟ್ ಈಸ್ ಜನವರಿ 2004 ಇದು ಜನವರಿ 2004 ಇಟ್ ಇಸ್ ಜನವರಿ 2004 ಅವನು ಮಾರ್ಚ್ ತಿಂಗಳಲ್ಲಿ ಬರ್ತಾನೆ. ಹೀ ವಿಲ್ ಕಮ್ ಇನ್ ಮಾರ್ಚ್. ಅವನು ಮಾರ್ಚ್ ತಿಂಗಳಲ್ಲಿ ಬರ್ತಾನೆ. ಹೀ ವಿಲ್ ಕಮ್ ಇನ್ ಮಾರ್ಚ್. ಇನ್ನು 3 ಅವನಿಂದ ನಿಮಗೆ ಪತ್ರ ಬರುತ್ತೆ. ಯು ವಿಲ್ ರಿಸೀವ್ ಹಿಸ್ ಲೆಟರ್ ಇನ್ 3 ಯು ವಿಲ್ ರಿಸೀವ್ ಹಿಸ್ ಲೆಟರ್ ಇನ್ 3 ಇನ್ ಮೂರ್ ದಿನದ ಒಳಗಾಗಿ ಅವರ ಪತ್ರ ನಿಮ್ಗೆ ಬರುತ್ತೆ. ಯು ವಿಲ್ ರಿಸೀವ್ ಹಿಸ್ ಲೆಟರ್ ವಿತ್ ಇನ್ 3 ಡೇಸ್. ಇಲ್ಲಿ ನೋಡಿ, ಅವನಿಂದ ಅವರಿಂದ ಯಾವುದೇ ಪದ ಬಳಸಿದ್ರು ಇಲ್ಲಿ ಯು ಅಂತಾನೆ ಬಳಕೆ ಆಗುತ್ತೆ. ನಾವು February 20th ಬೆಂಗಳೂರಿಗೆ ಹೊರಟಿದ್ವಿ. ವಿ ಲೆಫ್ಟ್ ಫಾರ್ ಬ್ಯಾಂಗ್ಳೂರ್ ಆನ್ 20th February. ವಿ ಲೆಫ್ಟ್ ಫಾರ್ ಬೆಂಗಳೂರು ಆನ್ 20th February. ನಾವು February 20th ಬೆಂಗಳೂರಿಗೆ ಹೊರಟಿದ್ವಿ. ವಿ ಲೆಫ್ಟ್ ಫಾರ್ ಬೆಂಗಳೂರು ಆನ್ 20th February. ನೀನು 3:30 ಬಂದೆ. ಯು ಕೇಮ್ ಎಟ್ 3:30. ಯು ಕೇಮ್ ಎಟ್ 3:30. ನೀನು 3:30 ಬಂದೆ ಅನ್ನೋದಕ್ಕೆ ಯು ಕೇಮ್ ಎಟ್ 3:30. ಅಂಗಡಿ ಬೆಳಿಗ್ಗೆ 9:30 ಸಂಜೆ 7:00 ತೆಗ್ದಿರುತ್ತೆ. ಅಂಗಡಿ ಆಫೀಸು ಯಾವುದ್ರದ್ದು ಬಗ್ಗೆ ಈ ಥರ ಮಾತಾಡ್ತಿರ್ತೀವಲ್ಲ, ಎಷ್ಟೊತ್ತಿಗೆ ಓಪನ್ ಇರುತ್ತೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಓಪನ್ ಇರುತ್ತೆ ಕೇಳ್ತಿರ್ತೀವಲ್ಲ. ಅಂಗಡಿ ಬೆಳಿಗ್ಗೆ 9:30 ಸಂಜೆ 7:00 ತೆರೆದಿರುತ್ತೆ. ದ ಶಾಪ್ ರಿಮೈನ್ಸ್ ಓಪನ್ ಫ್ರಮ್ 9:30 AM ಟು 7 PM. ದ ಶಾಪ್ ರಿಮೈನ್ಸ್ ಓಪನ್ ಫ್ರಮ್ 9:30 AM ಟು 7 PM. ಅವಳು ನಿನ್ನೆ ಸಂಜೆ 5:00 ಇಲ್ಲಿದ್ಲು. ಶಿ ವಾಸ್ ಹಿಯರ್ ಟಿಲ್ 5 PM ಎಸ್ಟರ್ಡೇ. ಬಹಳ ಸಿಂಪಲ್ ವಾಕ್ಯ ಅಲ್ವಾ? ಶಿ ವಾಸ್ ಹಿಯರ್ ಟಿಲ್ 5 PM ಎಸ್ಟರ್ಡೇ. ಅವಳು ನಿನ್ನೆ ಸಂಜೆ 5:00 ಇಲ್ಲಿದ್ಲು. ಶಿ ವಾಸ್ ಹಿಯರ್ ಟಿಲ್ 5 PM ಎಸ್ಟರ್ಡೇ. ಆ ಹುಡುಗರು ಪ್ರತಿ ದಿವಸ 1 ಗಂಟೆ ಆಟ ಆಡ್ತಾರೆ. ದ ಬಾಯ್ಸ್ ಪ್ಲೇಸ್ ಎವ್ರಿ ಡೇ ಫಾರ್ 1 hour. ಹುಡುಗರು ಪ್ರತಿ ದಿವಸ 1 ಗಂಟೆ ಆಡ್ತಾರೆ. ದ ಬಾಯ್ಸ್ ಪ್ಲೇ ಎವ್ರಿ ಡೇ ಫಾರ್ 1 hour. ಅವನು ನಿನ್ನೆಯಿಂದ ಇಲ್ಲಿದ್ದಾನೆ. ಹಿ ಹ್ಯಾಸ್ ಬಿನ್ ಸ್ಟೇಯಿಂಗ್ ಹಿಯರ್ ಸಿನ್ಸ್ ಎಸ್ಟರ್ಡೇ. ಅವನು ನಿನ್ನೆಯಿಂದ ಇಲ್ಲಿದ್ದಾನೆ. ಹಿ ಹ್ಯಾಸ್ ಬಿನ್ ಸ್ಟೇಯಿಂಗ್ ಹಿಯರ್ ಸಿನ್ಸ್ ಎಸ್ಟರ್ಡೇ. ಅವಳು 1970 ಇಲ್ಲೇ ಇದ್ದಾಳೆ. ಶಿ ಹ್ಯಾಸ್ ಬಿನ್ ಲಿವಿಂಗ್ ಹಿಯರ್ ಸಿನ್ಸ್ 1970. ಅವಳು 1970 ಇಲ್ಲೇ ಇದ್ದಾಳೆ. ಶಿ ಹ್ಯಾಸ್ ಬಿನ್ ಲಿವಿಂಗ್ ಹಿಯರ್ ಸಿನ್ಸ್ 1970. ನೋಡಿ, ಈ ವಾಕ್ಯಗಳ ರಚನೆ ಆಗಬೇಕಾದ್ರೆಲ್ಲ ಎಲ್ಲೆಲ್ಲಿ ಯಾವ್ಯಾವ ಸ್ಪೆಷಲ್ ಪದಗಳು ಬರ್ತಿದೆ ಅನ್ನೋದನ್ನು ನೀವು ಚೆಕ್ ಮಾಡಬೇಕು. ನೋಡಿ, 1970 ಇಲ್ಲಿ ಯಾವ ಪದ ಬಳಕೆ ಆಯ್ತು? ಅದರಿಂದ ಸಿನ್ಸ್. ಎಸ್ಟರ್ಡೇ ಅನ್ನೋದು ಬಳಸಿದ್ವಿ, ಅಲ್ಲಿ ಕೂಡ ಸಿನ್ಸ್ ಅನ್ನೋ ಪದ ಬಳಕೆ ಆಯಿತು. 1 hour, ಎವ್ರಿ ಡೇ ಫಾರ್ 1 hour. ನೋಡಿ, ಇಲ್ಲಿ ಫಾರ್ ಅನ್ನೋ ಪದ ಬಳಕೆ ಆಯಿತು. 5 PM ಅನ್ನೋದು ಬಳಸಿದ್ವಿ, ಅಲ್ಲಿ ಟಿಲ್ ಅನ್ನೋ ಪದ ಬಳಕೆ ಆಯಿತು. 9:30 AM ಟು 7 PM ಅಂತ ಹೇಳಿದ್ವಿ ಹಿಂದಿನ ವಾಕ್ಯದಲ್ಲಿ, ಅಲ್ಲಿ ಫ್ರಮ್ ಅನ್ನೋ ಪದ ಬಳಕೆ ಆಯಿತು. ಆಮೇಲೆ 20th February ನಾವು ಹೊರಟಿದ್ವಿ ಅಂತ ಹೇಳಿದ್ವಿ ಆಗ. ಆನ್ 20th February, ಇಲ್ಲಿ ಆನ್ ಅನ್ನೋ ಪದ ಬಳಕೆ ಆಯಿತು. 3 ದಿವಸದಲ್ಲಿ ಪತ್ರ ಬರುತ್ತೆ ಅಂತ ಹೇಳಿದ್ವಿ ಅಲ್ಲ, ಅಲ್ಲಿ ಯಾವ ಪದ ಬಳಕೆ ಆಯಿತು? ವಿತಿನ್ 3 days, ಆ ವಿತಿನ್ ಅನ್ನೋ ಪದ ಬಳಕೆ ಆಯಿತು. ಇನ್ನೊಂದರಲ್ಲಿ 3 ಡೇಸಲ್ಲಿ ಲೆಟ್ರ್ ಬರುತ್ತೆ, ಇನ್ 3 ಡೇಸ್ ಅಂತ ಬಳಕೆ ಆಯಿತು. ಆಮೇಲೆ ಅವನು ಮಾರ್ಚಲ್ಲಿ ಬರ್ತಾನೆ, ಹೀಲ್ ಕಮ್ ಇನ್ ಮಾರ್ಚ್ ಇನ್ ಅಂತ ಬಳಕೆ ಆಯಿತು. ಹೀಗೆ ಪ್ರತಿಯೊಂದು ಕಾಲಸೂಚಕ ಶಬ್ದದ ಹಿಂದೆ ಒಂದು ವಿಶೇಷವಾದ ಪದದ ಬಳಕೆ ಆಗ್ತಿದೆ, ಅದನ್ನು ಕೂಡ ನೀವು ಗಮನಿಸಬೇಕು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ವಾಕ್ಯಗಳ ಬಳಕೆ ಮಾಡ್ತೀನಿ, ಅಲ್ಲಿ ಯಾವ್ಯಾವ ವಿಶೇಷ ಪದಗಳು ಬಂತು ಮತ್ತು ನಿಮ್ಗೆ ಹೇಗೆ ಈಸಿ ಆಯಿತಾ ಈ ಪದಗಳ ಒಂದು ಬಳಸಿ ವಾಕ್ಯ ಮಾಡೋದು, ಇದನ್ನು ಕೂಡ ನೀವು ಕಲ್ತ್ಕೊಳ್ಬಹುದು. ಹಾಗಾಗಿ ಮುಂದಿನ ಸಂಚಿಕೆವರೆಗೆ ನೀವು ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
3: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
9: ಹೂಕಣಕ್ಕ ಹೊಸ ತರಕಾರಿ ದಿನಸಿ ತರಬೇಕಿತ್ತು.
8: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
9: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
8: ಏ,
9: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
8: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
9: ಏನವಿ ಅದು?
8: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ.
9: ಏನಾರು ಉಪಯೋಗಿಸಿದ್ರೆ
8: ದಂಡ ಹಾಕ್ತಾರ ಕಣವಿ.
9: ಹಂಗ ಅದ್ಯಾಕಂತೆ?
8: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
9: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
8: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
10: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಈಗ ನೀನು ನಾನೇ ಹೇಳ್ದಾಗಿ ಹೇಳ್ಬೇಕು.
7: ಕಾವೇರಿ ತೀರದಲ್ಲೇ ನಮ್ಮಿಬ್ರು ಮದ್ವೆ,
6: ಹಾಗಂತಲೇ ತಿಳ್ಕೊ ಹೇಳು. ಧರ್ಮೀಜ,
7: ಧರ್ಮೀಜ,
6: ಅರ್ಥೀಜ,
7: ಅರ್ಥೀಜ,
6: ಕಾಮೀಜ,
7: ಕಾಮೀಜ,
6: ನಾತಿಜರಾಮಿ,
7: ನಾತಿಜರಾಮಿ.
6: ಎಲ್ಲಿ ಆ ಕೊನೆಯದನ್ನ ಇನ್ನೊಂದ್ ಸರ್ತಿ ಹೇಳು.
7: ನಾತಿಜರಾಮಿ,
6: ಜೋರಾಗಿ ಹೇಳು.
7: ನಾತಿಜರಾಮಿ,
6: ಗಟ್ಟಿಯಾಗಿ ಹೇಳು.
7: ನಾತಿಜರಾಮಿ.
8: ಗಗನ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಯಾರಾದ್ರೂ ನೋಡಿದ್ರೆ ಏನಾರು ಅಂತಾರೆ, ಸುಮ್ಮನೆ ಇರಿಯಪ್ಪ ನೀವು. ಆಚೆ ಆಗುತ್ತೆಪ್ಪ.

0: ಬದಲಾಗ್ತಾ ಇರೋ ಕಾಲ, ಬದಲಾಗ್ತಾ ಇರೋ ಮಕ್ಕಳ ಪ್ರಪಂಚ. ಆದರೆ ನಿಮ್ಮ ಮಕ್ಕಳ ಮನಸ್ಸನ್ನ ನೀವು ನಿಜವಾಗಿಯೂ ಅರ್ಥ ಮಾಡ್ಕೊಂಡಿದ್ದೀರಾ?
1: ಹದಿಹರೆಯದ ಮಕ್ಕಳ ಹಠ, ಮಾನಸಿಕ ಒತ್ತಡ ಮತ್ತು ಪೋಷಕರ ಗೊಂದಲಗಳಿಗೆ ಸಿಗಲಿದೆ ಕಂಪ್ಲೀಟ್ ಸೊಲ್ಯೂಷನ್. ಈ ಭಾನುವಾರ ನಿಮ್ಮ ನೆಚ್ಚಿನ ಸಂಡೇ ಸ್ಪಾಟ್ಲೈಟ್ನಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ ಪಾಸಿಟಿವ್ ಮೈಂಡ್ ಹಾಸ್ಪಿಟಲ್ನ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಎಸ್ಟಿ ಅರವಿಂದ್. ಮಕ್ಕಳೊಂದಿಗೆ ಬೆಸ್ಟ್ ಬಾಂಡಿಂಗ್ ಬೆಳೆಸುವ ಸೀಕ್ರೆಟ್ಸ್ ರಿವೀಲ್ ಮಾಡಲಿದ್ದಾರೆ ನಿಮ್ಮ ನಿರೂಪಕ ಜನಾರ್ದನ್ ಪೈ.
0: ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಳ್ಳಲು ಕರೆ ಮಾಡಿ 9686096279. ಇದೇ ಜುಲೈ 12ರ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ತಪ್ಪದೆ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ್ಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಬದಲಾಗ್ತಾ ಇರೋ ಕಾಲ, ಬದಲಾಗ್ತಾ ಇರೋ ಮಕ್ಕಳ ಪ್ರಪಂಚ. ಆದರೆ ನಿಮ್ಮ ಮಕ್ಕಳ ಮನಸ್ಸನ್ನ ನೀವು ನಿಜವಾಗಿಯೂ ಅರ್ಥ ಮಾಡ್ಕೊಂಡಿದ್ದೀರಾ?
2: ಹದಿಹರೆಯದ ಮಕ್ಕಳ ಹಠ, ಮಾನಸಿಕ ಒತ್ತಡ ಮತ್ತು ಪೋಷಕರ ಗೊಂದಲಗಳಿಗೆ ಸಿಗಲಿದೆ ಕಂಪ್ಲೀಟ್ ಸೊಲ್ಯೂಷನ್. ಈ ಭಾನುವಾರ ನಿಮ್ಮ ನೆಚ್ಚಿನ ಸಂಡೇ ಸ್ಪಾಟ್ಲೈಟ್ ನಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ ಪಾಸಿಟಿವ್ ಮೈಂಡ್ ಹಾಸ್ಪಿಟಲ್ ನ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಎಸ್ ಟಿ ಅರವಿಂದ್. ಮಕ್ಕಳೊಂದಿಗೆ ಬೆಸ್ಟ್ ಬಾಂಡಿಂಗ್ ಬೆಳೆಸುವ ಸೀಕ್ರೆಟ್ಸ್ ರಿವೀಲ್ ಮಾಡಲಿದ್ದಾರೆ ನಿಮ್ಮ ನಿರೂಪಕ ಜನಾರ್ದನ್ ಪೈ.
0: ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಳ್ಳಲು ಕರೆ ಮಾಡಿ 9686096729. ಇದೇ ಜುಲೈ 12ರ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ತಪ್ಪದೆ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು. ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು. ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಹಾಕೊಡ್ತಾರ ಬಿಡು. ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
8: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
7: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
8: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
9: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಅಂತಾರಾಷ್ಟ್ರೀಯ ಸಹಕಾರ ದಿನ ಇರೋದ್ರಿಂದ ಸಹಕಾರ ಅನ್ನೋದು ಒಬ್ರಿಗೊಬ್ರು ಕಷ್ಟದಲ್ಲಿದ್ದಾಗ ನಾವು ಸಹಾಯ ಮಾಡೋದಿರ್ಬೋದು, ಏನಾದರೂ ಸಹಕಾರವನ್ನು ಮಾಡೋದಿರ್ಬೋದು, ಅಥವಾ ಪರಸ್ಪರ ಒಬ್ರಿಗೊಬ್ರು ಸಹಕಾರ ನೀಡಿದಾಗ ಮಾತ್ರ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಅದು ಒಂದು ಯಶಸ್ಸಾಗೋದಕ್ಕೆ ಸಾಧ್ಯ. ನಾವೀಗ ಒಬ್ಬರೇ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಇನ್ಯಾರೋ ಒಂದು ಸ್ವಲ್ಪ ಸಹಾಯ ಮಾಡ್ತಾರೆ ಅಥವಾ ಸಹಕಾರವನ್ನು ನೀಡ್ತಾರೆ ಅಂತ ಹೇಳಿದ್ರೆ ಆ ಕೆಲಸವನ್ನು ಆರಾಮಾಗಿ ಸಸೂತ್ರವಾಗಿ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಈ ಸಹಕಾರ, ರಾಷ್ಟ್ರೀಯ ಸಹಕಾರ ದಿನದ ಅಂಗವಾಗಿ ಸಹಾಯ ಮಾಡೋದು, ಒಬ್ರಿಗೊಬ್ಬರಿಗೆ ಸಹಕಾರ ಮಾಡೋದಿರ್ಬೋದು, ಸಹಾಯ ಮಾಡೋದಿರ್ಬೋದು, ಇದು ಜೀವನದಲ್ಲಿ ಎಷ್ಟು ಮುಖ್ಯ ಆಗುತ್ತೆ ಅನ್ನೋ ವಿಚಾರವಾಗಿ ನೀವು ಕೂಡ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ನೀವು ಕರೆ ಮಾಡಬೇಕಾದಂಥ ಮೊಬೈಲ್ ಸಂಖ್ಯೆ 9686096279. ಈ ನಂಬರ್ಗೆ ಕರೆ ಮಾಡಿ ನೀವು ನಿಮ್ಮ ಅಭಿಪ್ರಾಯವನ್ನು, ನಿಮ್ಮ ಅನಿಸಿಕೆಯನ್ನು ನನ್ನ ಜೊತೆ ಹಂಚ್ಕೊಳ್ಬೋದು. ಹಾಗೆ ಸ್ನೇಹಿತರೆ, ಕುವೆಂಪು ಅವರು ಒಂದು ಮಾತು ಹೇಳಿದ್ದಾರೆ, ಒಬ್ಬರಿಗಾಗಿ ಎಲ್ಲರೂ, ಎಲ್ಲರಿಗಾಗಿ ಒಬ್ಬರು, ಇದೇ ಸಹಕಾರದ ಮೂಲ ತತ್ವ ಅಂತ ಹೇಳಿದ. ಅಂದರೆ ನಾವೀಗ ಪರಸ್ಪರ ಒಬ್ಬರಿಗೆ ಮತ್ತೊಬ್ಬರು ಸಹಾಯ ಮಾಡೋದಿರ್ಬೋದು, ಇದು ಯಾವುದೇ ಒಂದು ವಿಚಾರ ಆಗಿರ್ಬೋದು, ಕುಟುಂಬ ಇರ್ಬೋದು ಅಥವಾ ಕೃಷಿ ಕೆಲಸ ಇರ್ಬೋದು, ನಾವು ಶಾಲೆ ಇರ್ಬೋದು ಅಥವಾ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಎಲ್ಲೇ ಆದ್ರೂ ಒಬ್ರಿಗೊಬ್ಬರು ಸಹಕಾರವನ್ನು ನೀಡಿದಾಗ ಮಾತ್ರ ನಾವು ಯಶಸ್ವಿನ ದಾರಿಯನ್ನು ಹಿಡಿಯೋದಕ್ಕೆ ಸಾಧ್ಯ. ಈಗ ಒಬ್ಬರೇ ಮಾಡಲಿ ಎಲ್ಲ ಕೆಲಸವನ್ನು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಅದ್ರ ಬದಲು ನಾವು ಒಬ್ರು ನಮಗೆ ಯಾರೋ ಒಬ್ಬರು ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಅವರಿಗೆ ಸಹಾಯ ಮಾಡುವಂಥ ಮನೋಭಾವ ಜೀವನದಲ್ಲಿ, ಸಹಕಾರ ಅಥವಾ ಅಂದರೆ ಸಹಾಯ ಮಾಡುವಂಥ ಮನೋಭಾವ ತುಂಬ ಅಗತ್ಯ ಇರುತ್ತೆ. ಕೆಲವೊಂದು ಸರಿ ನಮ್ಮ ಪಕ್ಕದಲ್ಲೇ ಇರ್ತಾರೆ, ಅವ್ರಿಗೇನೋ ಒಂದು ಸಹಾಯ ಅಗತ್ಯ ಇರುತ್ತೆ, ಅದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಸಹಾಯ ಮಾಡೋದಿರ್ಬೋದು. ಅಥವಾ ಈಗ ಮನೆಯಲ್ಲೇ ಆಗಲಿ, ಈಗ ಅಮ್ಮನೋ ಅಪ್ಪನೋ ಏನೋ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ನಾವೊಂದು ಸ್ವಲ್ಪ ಸಹಾಯ ಮಾಡೋದಿರ್ಬೋದು, ಅಥವಾ ಮಕ್ಕಳೇನೋ ಓದ್ತಾ ಇರ್ತಾರೆ, ಬರಿತಾ ಇರ್ತಾರೆ, ಅವರಿಗೇನೋ ಸಹಾಯ ಮಾಡೋದಿರ್ಬೋದು ಅಥವಾ ಹೆಲ್ಪ್ ಮಾಡೋದು, ಇದು ಕೂಡ ಪ್ರತಿಯೊಬ್ಬರ ಜೀವನದಲ್ಲಿಯೂ ಬಹಳ ಮುಖ್ಯ ಆಗುತ್ತೆ. ಅದರಿಂದ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಸಹಕಾರ ಮನೋಭಾವ ಎಷ್ಟು ಪ್ರಸ್ತುತವಾಗುತ್ತೆ ಅನ್ನೋ ವಿಚಾರವಾಗಿ ನೀವು ಕೂಡ ಕರೆ ಮಾಡಿ ನನ್ನ ಜೊತೆಗೆ ಮಾತಾಡ್ಬೋದು. ಆಗಲೇ ಸರ್ ಎಂ ವಿಶ್ವೇಶ್ವರಯ್ಯನವರು ಕೂಡ ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ, ಪರಸ್ಪರ ಸಹಕಾರದಿಂದ ಮಾಡಿದಂತಹ ಕೆಲಸ ಯಾವಾಗಲೂ ವಿಫಲ ಆಗೋದೇ ಇಲ್ಲ. ಅಂದರೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತೀವಲ್ಲ, ಹಾಗೆ ಪರಸ್ಪರ ಸಹಕಾರದಿಂದ ಮಾಡಿದಂಥ ಕೆಲಸ ಯಾವಾಗಲೂ ಕೂಡ ವಿಫಲ ಆಗೋದೇ ಇಲ್ಲ, ಒಗ್ಗಟ್ಟೇ ನಮ್ಮ ಬಲವಾಗಬೇಕು ಅಂಥೇಳಿ ಅವರು ಕೂಡ ಹೇಳಿದ್ದಾರೆ. ಅಂದರೆ ನಾವು ಯಾವುದು ಕೆಲಸ ಮಾಡೋಕ್ಕೆ ಹೋದರೂ ಕೂಡ ನಾವು ಒಬ್ಬರೇ ಮಾಡ್ತೀವಿ, ಅದನ್ನು ಒಬ್ಬರೇ ಮಾಡಿ ಸಾಧನೆಯನ್ನು ಮಾಡ್ತೀವಿ ಅಂತ ಹೋದರೂ ಕೂಡ ಅಲ್ಲಿ ಯಾವುದೋ ಒಂದು ವಿಚಾರಕ್ಕಾದರೂ ಕೂಡ ಬೇರೆಯವರ ಸಹಾಯ ಸಹಕಾರ ಬೇಕಾಗೇ ಆಗುತ್ತೆ. ಯಾಕೆಂದರೆ ಒಬ್ಬರಿಗೆ ಎಲ್ಲವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ವಿಷಯ ಇರ್ಬೋದು, ಅದು ವಿದ್ಯೆ ಒಂದು ಶಿಕ್ಷಣ ಕ್ಷೇತ್ರ ಇರ್ಬೋದು ಅಥವಾ ಮನೆ ಇರ್ಬೋದು, ಅಟ್ಲೀಸ್ಟ್ ಅಡುಗೆ ಮನೆ ಆಗಿರ್ಬೋದು. ಈಗ ಅಡುಗೆ ಮನೆಯಲ್ಲೇ ನಾವೇನೋ ಒಂದು ಮಾಡ್ತಾ ಇರ್ತೀವಿ, ಅಡುಗೆ ಮಾಡ್ತಿರ್ತೀವಿ ಅಂತ ಹೇಳಿದ್ರೆ ಒಬ್ಬರೇ ಅಷ್ಟೂ ಕೆಲಸವನ್ನು ಮಾಡ್ಕೊಳೋಕ್ಕಾಗಲ್ಲ. ಅಲ್ಲಿ ಮಕ್ಕಳ ಸಹಾಯ ಇರ್ಬೋದು, ಮನೆಯವರು ಇರ್ಬೋದು, ಅವರೆಲ್ಲರೂ ಸಣ್ಣ ಪುಟ್ಟ ಒಂದು ಕೆಲಸವನ್ನು ಮಾಡಿಕೊಟ್ರೆ, ಈಗ ಕ್ಲೀನ್ ಮಾಡೋದಿರ್ಬೋದು ಅಥವಾ ತರಕಾರಿ, ಈಗ ಸಾರು ಮಾಡಬೇಕು ಅಂತ ಹೇಳಿದ್ರೆ ತರಕಾರಿ ಹೆಚ್ಚಿಕೊಡೋದಿರ್ಬೋದು, ಒಂದು ಕಾಯಿ ಹೆಚ್ಚಿಕೊಡೋದಿರ್ಬೋದು, ಈ ಥರ ಸಣ್ಣ ಪುಟ್ಟ ಸಹಾಯವನ್ನು ಸಹಕಾರವನ್ನು ಮಾಡಿದ್ರೆ ಆ ಕುಟುಂಬ ಖುಷಿಯಾಗಿ ಯಶಸ್ವಿಯಾಗಿ ಸಾಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ನೀವು ಕೂಡ ಇದೇ ವಿಚಾರವಾಗಿ ಕರೆ ಮಾಡಿ ನನ್ನ ಜೊತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಬೋದು. ನೀವು ಕರೆ ಮಾಡಬೇಕಾದಂಥ ಮೊಬೈಲ್ ಸಂಖ್ಯೆ 9686096279. ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಜೀವನದಲ್ಲಿ ನಿಮಗೆ ಸಹಾಯವನ್ನು ಮಾಡಿದವರಿರ್ಬೋದು ಅಥವಾ ಸಹಕಾರವನ್ನು ನೀಡಿದವ್ರ ಬಗ್ಗೆ ಹೇಳ್ಬೋದು, ಅಥವಾ ನೀವ್ಯಾರಾದರೂ ಕಷ್ಟದಲ್ಲಿದ್ದಾಗ ನೀವ್ಯಾರಿಗಾದರೂ ಸಹಾಯವನ್ನು ಮಾಡಿದ್ರೆ ಆ ನೆನಪುಗಳನ್ನು ಕೂಡ ನೀವು ನನ್ನ ಜೊತೆ ಹಂಚ್ಕೊಳ್ಬೋದು. ಹಾಗೆ ಹಾಗೆ ಒಂದು ಕರೆ ಇದೆ ನೋಡೋಣ. ಹಲೋ,
3: ಹಲೋ, ನಮಸ್ಕಾರ ಮೇಡಮ್.
2: ನಮಸ್ತೆ ಶಂಭುಲಿಂಗ ಅವರೇ.
3: ಮೊದಲನೇ ಕರೆ?
2: ಹಾಂ, ಇವತ್ತಿನ ಮೊದಲ ಕಾಲರ್ ನೀವೇ. ಖುಷಿ ಆಯ್ತಾ? ಸರ್, ಇವತ್ತು ಅಂತಾರಾಷ್ಟ್ರೀಯ ಸಹಕಾರ ದಿನ ಇರೋದ್ರಿಂದ ಅಂತಾರಾಷ್ಟ್ರೀಯ ಸಹಕಾರ ದಿನ ಇದೆ ಸರ್ ಇವತ್ತು. ಈ ಸಹಾಯ ಅನ್ನುವಂತ ಅಂದ್ರೆ ಬೇರೆಯವ್ರನ್ನ ಸಹಾಯ ಮಾಡೋದಿರ್ಬೋದು, ಅದು ಎಷ್ಟು ಪ್ರಸ್ತುತವಾಗಿ ಹೌದು ಹೌದು
3: ಅಂಗಡಿ ಬರ್ತಾ ಇದೆ, ರೈಲ್ವೆ ಸ್ಟೇಷನ್ ಹತ್ರ ಹೋಗು, ಸರ್ಕಾರಿ ಗಾಡಿ ತಗೊಳ್ತಾ ಇದ್ದ ಅವ್ನಿಗೆ ಆಗ್ತಾ ಇಲ್ಲ, ಈಸಿ ಆಗಿತ್ತು ನನಗೆ ಸ್ವಲ್ಪ. ನನಗೆ ನನಗೆ ಐವತ್ತು ಚಿನ್ನ 60 ವರ್ಷ ಇದ್ದ ಅವ್ನಿಗೆ ತಿರುಳಿ ಎಲ್ಲ ಹಾಕೊಂಡಿದ್ದ, ಸುಮ್ಮನೆ ಇಟ್ಕೊಂಡಿದ್ದ, ಯಾಕಪ್ಪ ನಿಂತ್ಕೊಂಡಿದ್ಯಾ ಅಂದೆ. ಇಲ್ಲಣ್ಣ ತಳಕ್ ಆಗ್ತಾ ಇಲ್ಲ, ಚಿಂತಕಣಿ ಒಂದ್ ನಿಮಿಷ ಬಿಟ್ಟು ತಳ್ತೀನಿ ಅಂದ. ನಾನೇನ್ ಮಾಡ್ದೆ, ಅವ್ನ ಏನ್ ಹೇಳಿಲ್ಲ, ಸುಮ್ಮನೆ ಮೇಲೆ ತೆಗೊಂಡು ಸುಮ್ಮಂದು ಮೇಲೆ ಇವಾಗ ದಾಟಿ ಅಲ್ಲಿ ಬಂದು ನಿಂತ್ಕೊಂಡು ಟೇಕ ಸ್ಟ್ಯಾಂಡ್ ಹಾಕಿ ಈ ಕಡೆ ಬಂದು ಅವ್ನ ಕೂಡ ದಬ್ಬೆ ನಾವು ಖುಷಿ ಆಗುತ್ತ ಮಾಡ ಹೇಳ್ಬೇಕಂದ್ರೆ ಅವ್ನಿಗೆ ನೀರು ಕೊಡ್ತೀನಿ ಅಣ್ಣ. ಅಣ್ಣ ಏನು ಬೇಡ, ನಾನು ಹೇಳ್ತಾ ಹೋಗ್ಕಂತ ಬಂದಿಲ್ಲ, ನಿನ್ಗೆ ಹೆಲ್ಪ್ ಅಂತ ಬಂದಿ ಅಣ್ಣ. ನಂಗೆ ಆತರ ಆಸೆ ಇಲ್ಲ ನನಗೆ, ನೀನು ಕಷ್ಟ ಪಡ್ತೀಯ ತಿಳ್ತಿದ್ದು ಸರ್, ನಾನು ಒಬ್ಬ ಮಂಡಕ್ಕಿ ಮಾರ ನನಗೂ ಗೊತ್ತಾಗತ್ತೆ ಕಷ್ಟ ಇಲ್ಲ ಅಣ್ಣ. ಏನ್ ತಪ್ಪ, ನಿನ್ಗೆ ಒಂದ ನಾನು ನನಗೊಬ್ರು ಮಾಡೋದಿಲ್ಲ ಸರ್ ಅಂದ್ರೆ. ಆಮೇಲೆ ಹಬ್ಬದ ಟೈಮಲ್ಲಿ ಮನೆಯಲ್ಲಿ ಅಕಸ್ಮಾತ್ ಏನ ಪಾತ್ರೆ ಪಡೆದಾದ್ರೆ ಮನೆಯವರಿಗೆ ಟೈಮ್ ಆಗುತ್ತೆ, ಅವ್ರಿಗೆ ಅಡಿಗೆ ಮಾಡೋ ಪಾತ್ರೆಗಳು ಜಾಸ್ತಿ ಇರ್ತವೆ ತೊಳೆ ಬಿಡೋದು. ಅವಾಗ ನಾನೇನ್ ಮಾಡ್ತೀನಿ ಮೇಡಮ್, ನಾನೊಂದು ಕೆಲಸ ಮಾಡ್ಕೊಡ್ತೀನಿ, ಅದಕ್ಕೆ ಹೆಚ್ಚು ಕೊಡೋದೆಲ್ಲ ಮಾಡ್ಕೊಡ್ತೀನಿ. ಆಮೇಲೆ ಪಾತ್ರೆಗಳು ಜಾಸ್ತಿ ಇದ್ರೆ ಅವ್ರಿಗೆ ಬೇರೆ ಕೆಲಸ ಮಾಡ್ಕೊಂತಾರೆ, ನಾನ್ ಮಾಡ್ಕೊಡ್ತೀನಿ. ಆಮೇಲೆ ಹೊರಗಡೆ ಹೋದ್ರೆ ಸೇಲರ್ ಹೋದ್ರೆ ಫಂಕ್ಷನ್ ನಡೀತಾ ಇರ್ತವೆ, ಅಕಸ್ಮಾತ್ ಕೆಲವು ಅಡಿಗೆ ಊಟ ಮಾಡೋರು ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ, ನಾನು ಕ್ಯಾಶ್ ಮಾಡ್ತೀನಿ ಮೇಡಮ್, ಹೋಗಿ ನೀಡ್ತೀನಿ ಮೇಡಮ್ ಯಾರೇ ಅಂತಲ್ಲ. ನಾನು ಯಾವ್ದೇ ನಮ್ ಫಂಕ್ಷನ್ ಗೊತ್ತಿದ್ದರಿದ್ರೆ ಹೋಗಿ ಅವ್ರಿಗೆ ನಾನು ಅಡಿಗೆ ಬರ್ತಾ ಎಲ್ಲ ಮಾಡ್ತೀನಿ, ಪ್ರತಿಯೊಂದು ಬೇಕು ಅಂದ್ರೆ ಹೋಗಿ ಕೊಡ್ತೀನಿ, ಅದೆಲ್ಲ ಹೆಲ್ಪ್ ಮಾಡ್ತೀನಿ ಮೇಡಮ್, ಇಲ್ಲ ಅಂತಲ್ಲ. ಈಗ ಮಾಡಿದ್ರೆ ಒಳ್ಳೇದು ಮೇಡಮ್, ಒಂದು ನಮ್ಗೊಂದು ಯಾವ್ದೊಂದು ಟೈಮ್ ಅಲ್ಲಿ ಸಹಾಯ ಆಗುತ್ತೆ ಮೇಡಮ್, ಇಲ್ಲ ಅಂತಲ್ಲ.
2: ನಮ್ ಕೈಲಾದಷ್ಟು ಸಹಾಯ ಮಾಡ್ಬೇಕು ಅಂತ ಹೇಳಿ
3: ಸಹಾಯ ಮೇಡಮ್. ಕುಳ್ಳರು ಕುಂಡ್ರೆ ಯಾರು ಇದೆ ಅಕಸ್ಮಾತ್ ರೋಡ್ ದಾಟಕ್ಕಾಗಲ್ಲ, ಅವ್ರು ನಮ್ ಜಾಸ್ತಿ ಬಂದ್ರೆ ಅವ್ರ ಒಂಥರ ಖುಷಿ ಆಗ್ತಾರೆ, ಅದೆಲ್ಲ ಇದೆ ಮೇಡಮ್. ಹೇಳ್ಬೇಕಂದ್ರೆ ನಾವು ಇನ್ನು ಹೆಲ್ಪ್ ಮಾಡ್ತೀವಿ, ಅದೆಲ್ಲ ಯಾರು ಮಕ್ಳು ಬರೆಯ ಕೊಡ್ತಾರಲ್ಲ, ಅವ್ರು ತಿದ್ದಿಸಿ ಬರೆದ್ರೆ ಅವಕ್ಕೂ ಒಂದ್ ಆಮೇಲೆ ಕೆಲವು ಮಕ್ಳಿಗೆ ಸಿಟ್ ಮಾಡ್ಬಿಡೋಣ. ಅಲ್ಲಿ ತಿಳಿಸಿ ಹೇಳಿದ್ರೆ ಮಕ್ಳಿಗೆ ತಿಳಿಸಿ ಹೇಳಿದ್ರೆ ಗೊತ್ತಾಗತ್ತೆ, ನಾವು ಒಳ್ಳೇದು ಮೇಡಮ್ ಮಾಡಿದ್ರೆ ಒಂದೊಂದ್ರೆ ಬಣ್ಣಗಿ ಬಿಡ್ತಾ, ಅದನ್ನ ತಿಳಿಸಿ ಹೇಳಿ ಈ ತರ ಮಾಡ್ಬೇಕು, ಈ ತರ ಬರೀಬೇಕು, ಈ ತರ ಬರೀಬೇಕು ಅಂತ ಹೇಳಿದ್ರೆ ಬರೀತಾರೆ ಮೇಡಮ್. ಇದೆಲ್ಲ ಹೆಲ್ಪ್ ಮಾಡ್ತಾ ಇರ್ತೀವಿ ಮೇಡಮ್. ಹೇಳ್ಬೇಕು ಮೇಡಮ್, ನಮ್ಮನೆ ಟ್ಯೂಷನ್ ಬರ್ತಾ ಮಕ್ಳಿಗೆ, ಅವ್ರು ತಪ್ಪಿಡ್ತವೆ, ನಾ ಅದಕ್ಕೆ ನಮ್ಮನೇನು ಸಿಟ್ ಮಾಡೋದು, ಅವರು ಸ್ಮೂತೆ ಅಂತಾರೆ. ನಾವು ಮಕ್ಳು ಸಿಟ್ ಮಾಡೋದು ಯಾಕಂದ್ರೆ ಸಿಟ್ ಮಾಡ್ತೇವೆ, ಹಂಗೆ ಅಂಗಲ್ಲಿ ಹಿಂಗ್ ಮಾಡಿ ಅನ್ನೋದು ಹಂಗ ಹೇಳ್ಬಾರ್ದಂಗೆ, ಅದನ್ನ ಕೂರಿಸಿ ನಾವ್ ಹೇಳ್ತೀವಿ, ಆಮೇಲೆ ಸರಿಪಡಿಸ್ತಾ ಮೇಡಮ್ ಹೇಳ್ಬೇಕಂದ್ರೆ. ಥ್ಯಾಂಕ್ ಯು ಮೇಡಮ್.
2: ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್. ಶಿವಮೊಗ್ಗದಿಂದ ಶಂಭುಲಿಂಗ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಿದ್ರು ಅಂದ್ರೆ ಮನೇಲಿ ಇರ್ಬೋದು ಅಥವಾ ಹೊರಗಡೆ ಇರ್ಬೋದು, ಬೇರೆಯವರಿಗೆ ಒಂದು ಸಹಾಯ ಮಾಡುವಂತ ಒಂದು ಮನೋಭಾವ ಇದೆ ಅಂತ ಹೇಳಿ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
4: ಹಾಯ್ ಪವಿತ್ರ.
2: ಹಾಯ್ ಮೋನಿಕಾ ಅವ್ರೆ, ಹೇಗಿದ್ದೀರಾ?
4: ಹೇಗಿದೆ ಶಿವಮೊಗ್ಗ ಮಳೆ?
2: ಶಿವಮೊಗ್ಗ ಮಳೆ ಬರ್ತಾ ಇದೆ, ಮಧ್ಯ ಮಧ್ಯೆ ಒಂದೊಂದು ಬ್ರೇಕ್ ತಗೊಳತ್ತೆ.
4: ಇವತ್ತೊಂಚೂರು ಬ್ರೇಕ್ ಕೊಟ್ಟಿದೆ ನಮ್ಮೂರಲ್ಲಿ, ಮೂರ್ ದಿನ ಜೋ ಅಂತ ಸುರಿದ್ಬಿಡ್ತು.
2: ಹೌದು, ಮಳೆ ಇಲ್ಲ ಇಲ್ಲ ಇಲ್ಲ ಹೇಳ್ತಿದ್ವಿ.
4: ಅದೇನೇ ಅಂದ್ರೆ ಇನ್ನು ಕೆಲವು ಕಡೆ ಬಂದಿಲ್ಲ ಪವಿತ್ರ, ಎಲ್ಲ ಕಡೆ ಬಂದಿಲ್ಲ,
2: ಬಂದೇ ಇಲ್ಲ.
4: ನೋಡಿ ಇದ್ರಲ್ಲೆಲ್ಲ ಮತ್ತೆ ವಯನಾಡಲ್ಲೆಲ್ಲ ಮತ್ತೆ ಲ್ಯಾಂಡ್
2: ಆಗಿದೆ. ಹೌದು,
4: ಲ್ಯಾಂಡ್ ಸ್ಲೈಡರ್ ಆಗಿದೆ. ಇನ್ ಬಾಂಬೆನಲ್ಲೂ ಕೆಲವು ಕಡೆ ಎಲ್ಲ ಫ್ಲಡ್ ತರ ಹಾಕ್ಬಿಟ್ಟು ಡೌನ್ ಏರಿಯಾ ಇರುತ್ತಲ್ಲ, ಎಲ್ಲ ತೇಲಾಡ್ತಾ ಇದೆ ವೆಹಿಕಲ್ಸ್ ಎಲ್ಲ. ಪಾಪ ಜನ
2: ಬರ್ಲಿಲ್ಲ ಅಂತ ಯೋಚನೆ ಮಾಡ್ತಿರ್ತೀವಿ, ಬಂದ್ರೆ ಈ ತರ
4: ನೋಡಿ ಈ ಕಡೆ ಚಿತ್ರದುರ್ಗ ಸೈಡ್ ಬಂದಿಲ್ಲ ಅಂತ ನಮ್ಮ ಫ್ರೆಂಡ್ ನನ್ನೇ ಒಬ್ರು ಫೋನ್
2: ಮಾಡಿದ್ರು.
4: ಆ ಕಡೆ ಮಳೆನೇ ಇಲ್ಲ ಮೇಡಮ್, ಏನ್ ಮಾಡೋದು, ಬೆಳೆ ಎಲ್ಲ ಇದಾಗ್ತಿದೆ ಅಂತಾರೆ.
2: ಒಂದೊಂದ್ ಕಡೆ ಒಂದೊಂದರ ಹವಾಮಾನ,
4: ಪ್ರಕೃತಿ ವಿಕೋಪ.
2: ಹಾಗೆ ಮೇಡಮ್, ಇವತ್ತು ಅಂತಾರಾಷ್ಟ್ರೀಯ ಸಹಕಾರ ದಿನ ಇತ್ತು.
4: ಏನು
2: ಸಹಕಾರ ದಿನ? ಅಂತಾರಾಷ್ಟ್ರೀಯ ಸಹಕಾರ ದಿನ ಇತ್ತು. ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಸಹಕಾರ ಮನೋಭಾವ ಎಷ್ಟು ಪ್ರಸ್ತುತ ಅಂತ ಹೇಳಿ ಮಾತಾಡ್ತಾ ಇದ್ವಿ.
4: ನಾವೆಷ್ಟೇ ಅನುಕೂಲವಾಗಿದ್ರು ಒಂದಲ್ಲ ಒಂದ್ ಕಾರಣಕ್ಕೆ ನಾವು ಅಕ್ಕಪಕ್ಕ ಮನೆಗೆ ಹೋಗಿ ಹೋಗ್ತೀವಿ. ಆಯ್ತಾ, ಹಾಗೆ ಸಂಬಂಧಿಕರು ಅಥವಾ ಫ್ರೆಂಡ್ಸ್ ಎಷ್ಟೇ ಇದೆ, ಎಲ್ಲ ನಮ್ಗೆ ಅನುಕೂಲಗಳಿದೆ, ಜನಬಲ ಹಣ ಬಲ ಎಲ್ಲ ಇದ್ರು ಸಹ ಒಂದಲ್ಲ ಒಂದ್ ಸಮಯದಲ್ಲಿ ನಾವ್ ಒಬ್ಬರನ್ನ ಏನಾದ್ರು ಒಂದ್ ಸಹಾಯ ಕೇಳಿ, ಆದ್ರೆ ನಾವ್ ಅದನ್ನ ಮನ್ಸಲ್ಲಿ ಇಟ್ಕೊಂಡಿರ್ಬೇಕು. ಯಾವ್ದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ನಮ್ಗೆ ಕರೆ ಮಾಡಿ ಸಹಾಯ ಕೇಳ್ತಿದಾರೆ ಅಂದ್ರೆ ಅವ್ರ ನಮ್ಮ ಅಗತ್ಯ ಇದೆ ಅಂತ ಅರ್ಥ. ಏನೋ ಒಂದು ಸಂದರ್ಭಗಳಲ್ಲಿ ಹಾಗಿರುತ್ತೆ, ಆಗ ಮನ್ಸ್ ಮಾಡಿ ಅವ್ರಿಗೆ ಸಹಾಯ ಮಾಡೋದ್ರಲ್ಲೇ ಇದ್ ಮಾಡ್ಬೇಕು ನಾವು. ಆಗಲ್ಲ ಅಂತನೋ, ಅಲ್ಲ ತುಂಬಾ ಏನಾದ್ರು ಕಷ್ಟ ಪರಿಸ್ಥಿತಿ ಇದ್ದಾಗ ಆಗಲ್ಲ ಅಂತಲೋ, ಅಥವಾ ಏನೋ ನೆಪ ಹೇಳಿ ತಪ್ಪಿಸ್ಕೊಳ್ಳೋದು ಏನ್ ದೊಡ್ಡ ವಿಚಾರ ಅಲ್ಲ. ಆದ್ರೆ ಅಂತ ಸಮಯದಲ್ಲಿ ನಾವು ನಿಜವಾಗ್ಲು ಸಹಾಯ
2: ಮಾಡಿದ ಅಗತ್ಯ ಇದ್ದಾಗ ನಾವು ಮಾಡ್ಬೇಕು,
4: ಮಾಡ್ಲೇಬೇಕು. ಸಹಕಾರ ಸಹಾಯ ಮಾಡಿದಾಗ ಅಟ್ಲೀಸ್ಟ್ ನಮ್ ಕೈ ಮಾಡಕ್ ಆಗದಿರೋ ಅಲ್ಕೊಂಡ್ಬಂದ್ ದಾರಿನಾದ್ರೂ ತೋರಿಸ್ಬೇಕು, ಹಿಂಗೆಲ್ಲ ಈ ತರ ಆದ್ರೂ ಮಾಡ್ಕೊಳ್ಳಿ ಅಂತ ಒಂದ್ ಸಹಾಯ ಸಹಕಾರ ತೋರ್ದಾಗ ದೇವ್ರು ಹೇಳ್ತಾರೆ, ಯಾರಿಗೂ ನೇರವಾಗಿ ಬಂದು ಸಹಾಯ ಮಾಡಲ್ಲ, ಭಗವಂತ ಬಿಟ್ಟಲೆ ಮನುಷ್ಯ ಬರೋದು ಅಂತ. ಅಂದ್ರೆ ಅಂತ ಸಮಯದಲ್ಲಿ ಅವರು ದೇವ್ರನ್ ನೆನ್ಸ್ಕೊಂತಾರ ಬಿಡ್ತಾರ ಒಟ್ನಲ್ಲಿ ನಮ್ ಸ್ನೇಹಿತರ ಒಬ್ರು ಇದಾರೆ ಇರಪ್ಪ ಅವರಿಂದ ಏನಾದ್ರು ಸಹಾಯ ಕೇಳ್ಬೇಕು ಅಂತ ಒಂದು ನಮ್ಗೊಂದು ಏನೋ ತಿಳಿಸ್ತಾರೆ ವಿಷಯ. ಖಂಡಿತ ಆಗ ಮಾಡ್ಲೇಬೇಕು, ಅಥವಾ ಯಾಕೆ ಮಾಡ್ಬೇಕು ಅಂತ, ಅಥವಾ ಮಾಡೋದ್ರಿಂದ ಅವ್ರು ನೆನ್ಪಿಸ್ಕೊಂತಾರ ಇಲ್ವಾ, ಅವೆಲ್ಲ ಬೇಡ ನಿರೀಕ್ಷೆ.
2: ಬೇಜಾರಾಗತ್ತೆ, ನಿರೀಕ್ಷೆ
4: ಮತ್ತೆ ಸ್ವಾರ್ಥದಿಂದ ಯೋಚನೆ ಮಾಡಿದ್ರೆ ಬೇಜಾರಾಗತ್ತೆ, ನನ್ಗೇನಾದ್ರಿಂದ ಅನುಕೂಲ, ನಾನ್ ಯಾಕೆ ಮಾಡ್ಲಿ ಈ ತರ ಯೋಚನೆ ಮಾಡಿದಾಗ್ಲೂ ಆ ತಪ್ಪಾಗುತ್ತೆ. ನಿಜವಾಗ್ಲೂ ಅವ್ರ ಕಠಿಣ ಸಂದರ್ಭ ಅಂತ ಇದ್ದಾಗ ಎರಡನೇ ಥಾಟ್ಸ್ ಬರ್ಲೇಬಾರ್ದು, ಬಟ್ ಅಂತ ನಾವೇನಾರು ಒಂದ್ ಸಹಾಯ ಮಾಡಕ್ ಮುಂದೆ ನಿಂತ್ರೆ ಅವ್ರಂದ್ರೆ ನೆಕ್ಸ್ಟ್ ನಮ್ಗೆ ಭಗವಂತ ಬೇರೆ ಹೊತ್ತಲ್ಲಿ ನಮ್ಗೆ ಅದೊಂದು ಸಹಾಯ ನೀಡೇ ನೀಡ್ತಾನೆ ಅಲ್ವಾ.
2: ಮನೋಭಾವ
4: ಮಾಡ್ಬೇಕು ಆತರ. ನನ್ನ ಒಂದು ಅದೇ ನಮ್ಮನೇಲಿ ಸ್ವಲ್ಪ ನಾವ್ ಅದೇ ಯಾರಾದ್ರೂ ಏನಾದ್ರು ಸ್ನೇಹಿತರು ಫೋನ್ ಮಾಡಿದ್ರೆ ಹಿಂಗ್ ಹಿಂಗ್ ಇದೆ ಅಂತ, ಅಥವಾ ಏನಾದ್ರು ನಿಮ್ಗೆ ಹಾಸನಲ್ಲಿ ನಿಂತಕ್ಕೆ ಅನುಕೂಲ ಇದೆಯಾ ಅಂದ್ರೆ ವಿಚಾರ ಮಾಡಿ ಖಂಡಿತ ನಾವ್ ಅವ್ರಿಗೆ ತಿಳಿಸ್ತೀವಿ ಹಿಂಗಲ್ಲ ಹಿಂಗ್ ಮಾಡಿ ಅಂತ. ತೀರಾ ನಂಗೆ ಗೊತ್ತಿಲ್ಲ ಆಗೋದಿಲ್ಲ ಅಂತ ನಾನು ಇದುವರೆಗೂ ಹೇಳಿಲ್ಲ ಆಯ್ತಾ. ಹಾಗಾಗಿ ಸಣ್ಣ ಪುಟ್ಟ ತುಂಬಾ ದೊಡ್ಡ ದೊಡ್ಡದ್ದು ನಮ್ಮಿಂದ ಆಗುವಂತದ್ದಾರು ಮಾಡ್ಬೋದಲ್ಲ, ಸಣ್ಣ ಪುಟ್ಟದಾರು ಮಾಡ್ಬೋದಲ್ಲ ಅಲ್ವಾ. ಯಾಕಂದ್ರೆ ಅವರು ಅವಾಗ ನಮ್ಮನ್ ನೆನ್ಪಿಸ್ಕೊತಾರೆ ಅಂದ್ರೆ ನಮ್ಮ ಅಗತ್ಯ ಇದೆ, ಮತ್ತೆ ಅವ್ರು ನಮ್ಗೆ ಹೋಪ್ಸ್ ಇಟ್ಕೊಂಡಿದ್ದಾರೆ ಅಂತ. ಹೋಪ್ಸ್ ಅಲ್ವಾ ಮುಖ್ಯ, ನಂಬಿಕೆ ತಾನೆ. ಯಾರಾದ್ರೂ ಅಪನಂಬಿಕೆ ಇದ್ದಾಗ ನಾವ್ ಅವ್ರ ಮಾತಾಡ್ಸಕ್ ಹೋಗ್ತೀವಾ? ಖಂಡಿತ ಇಲ್ಲ.
2: ನೆನ್ಪಾಕೊಳ್ಳೋದು
4: ನೆನ್ಪಾಗೋದು. ನಾವೀಗ ಹೇಳ್ತೀವ ಸಂಕಟ ಬಂದಾಗ ವೆಂಕಟರಮಣ ಅಂತ, ಬೇರೆ ನೆನ್ಸ್ಕೊತೀವಿ. ಹಾಗೆ ಯಾರಾದ್ರೂ ನಮಗೆ ಸಹಾಯ ತೋರಿಸ್ಬೋದಾ ಮನುಷ್ಯರು ಏನಾದ್ರು ಅಂತ ಒಂದ್ ಮಾಡ್ತೀವಿ. ಹಂಗೆ ಯಾವ್ದೇ ವಿಚಾರ ಅವ್ರಿಗೆ ಒಂದ್ ಆರೋಗ್ಯ ಅಥವಾ ಇನ್ನೇನೋ ಒಂದ್ ವಿಚಾರದಲ್ಲಿ ಸಹಾಯದ ಅಗತ್ಯ ಇರುತ್ತೆ. ಮಾಡುವಂತ ಕೆಲಸಗಳನ್ನ ನಾವು ಮಾಡೋಣ. ಸಹಕಾರ ಬೇಕೇ ಬೇಕು ಎಲ್ಲಾ ರೀತಿಯಲ್ಲೂ, ಎಲ್ಲಾ ವಯೋಮಾನದವರೆಗೂ ಸಹಕಾರದ ಅಗತ್ಯ ಇದ್ದೇ
2: ಇರುತ್ತೆ. ಒಳ್ಳೆ ಮಾತನ್ನ ತಿಳಿಸಿದ್ರಿ, ಧನ್ಯವಾದ ಮೇಡಮ್ ಕರೆ
4: ಮಾಡಿ.
2: ಹಾಸನದಿಂದ ಮೋನಿಕಾ ಅವ್ರು ಕರೆ ಮಾಡಿದ್ರು, ಅವ್ರಿಗೆ ಒಂದು ಮಾತು ಹೇಳಿದ್ರು. ಅರಮನೆಯಲ್ಲಿದ್ರು ಕೂಡ ನೆರೆ ಮನೆಯವರ ಸಹವಾಸ ಅಂದರೆ ಸಹಾಯ ಬೇಕಾಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲೆಲ್ಲ ಒಂದು ಇದೆ, ನಮ್ಗೆ ಯಾರ್ದು ಸಹಾಯ ಬೇಡ ಅಂತ ಹೇಳಿದ್ರು ಕೂಡ ನಮ್ಗೆ ಯಾವತ್ತಾದ್ರೂ ಸಹಾಯದ ಅಗತ್ಯ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಮತ್ತೊಂದು ಕರೆ ಇದೆ ನೋಡೋಣ. ಕರೆ ಕಟ್ಟಾಯ್ತು ಸ್ನೇಹಿತರೆ. ಈ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ ಸರ್, ನಮಸ್ತೆ ಚಿಕ್ಕಪ್ಪ ಸರ್.
5: ಹಲೋ ಮೇಡಮ್ ಅವರೇ, ನಮಸ್ಕಾರ.
2: ನಾ ಚೆನ್ನಾಗಿದ್ದೀವಿ ಸರ್. ಹಿನ್ನೆಲೆ ಮ್ಯೂಸಿಕ್ ಕೇಳ್ತಾ ಇದೆ.
5: ಮೇಡಮ್ ಅವರೇ, ಇವತ್ತು ಒಂದು ಒಳ್ಳೆ ಟಾಪಿಕ್ ತರ
2: ಬಂದಿದ್ದೀರಾ.
5: ಇವತ್ತೇ ಅಂತ ಅಲ್ಲ, ಇವತ್ತೇ ಅಂತ ಅಲ್ಲ, ಪ್ರತಿ ದಿನವೂ ಕೂಡ ಒಂದು ಒಳ್ಳೊಳ್ಳೆ ಟಾಪಿಕ್ ಅನ್ನ ತಗೊಂಡ್ಬರ್ತಾ ಇದ್ದೀರಾ. ನಿಜಕ್ಕೂ ತುಂಬಾ ಖುಷಿ ಆಗುತ್ತೆ, ಇದು ಹೆಮ್ಮೆಯ ವಿಚಾರ
2: ಅಂದ್ರೆ ನೀವೆಲ್ಲ ಮುಕ್ತವಾಗಿ ಚರ್ಚೆ ಮಾಡ್ತಿರಲ್ಲ, ಅದರಿಂದ ಒಂದಿಷ್ಟು ವಿಚಾರಗಳು ತಿಳಿದಕ್ ಸಾಧ್ಯ ಆಗುತ್ತೆ.
5: ಹೌದು ಮೇಡಮ್ ಅವರೇ, ಹೌದು. ಆದ್ರೂ ನಮ್ಮ ಕೇಳುಗರು ಕೂಡ ಎಲ್ಲರೂ ಕೂಡ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ, ಯಾವುದೇ ಒಂದು ವಿಷಯ ಕೊಟ್ಟರು ಕೂಡ ಅದ್ರ ಅನುಗುಣವಾಗಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಮೇಡಮ್ ಅವರೇ, ಅದು ಒಂದು ಖುಷಿ.
2: ಹೌದು ಸರ್.
5: ಇವತ್ತು ಒಂದು ಸಹಕಾರ ಸಹಾಯ.
2: ಹೌದು ಸರ್.
5: ಹೌದು ಮೇಡಮ್ ಅವರೇ, ಈಗ ಸಹಾಯ ಮಾಡೋದು ಒಂದು ಮನೋಭಾವನ್ನ ನಾವೆಲ್ಲರೂ ಕೂಡ
2: ಬೆಳೆಸ್ಕೋಬೇಕು.
5: ಯಾಕೆಂತಂದ್ರೆ ಎಲ್ಲರೂ ಇದ್ದಾರೆ ಇರಲ್ಲ, ಅಥವಾ ಎಲ್ಲರೂ ಇಲ್ದಾರೆ ಇರೋದಿಲ್ಲ. ಹಾಗಾಗಿ ನಾವು ಒಂದು ಸಹಾಯ ಮಾಡೋದನ್ನ ಪದ್ಧತಿಯನ್ನು ಬೆಳೆಸ್ಕೊಂಡ್ರೆ ಒಳ್ಳೇದು. ಈಗ ಒಂದು ಸ್ಕೂಲ್ ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ ಅವ್ರಿಗೊಂದು ಯೂನಿಫಾರ್ಮ್ ಆಗಿರ್ಬೋದು, ಅಥವಾ ಫೀಸ್ ಕಟ್ಟಕ್ಕೆ ಸ್ವಲ್ಪ ಹಣ ಆಗಿರ್ಬೋದು. ಈಗ ನೋಡ್ರಿ, ಸಹಾಯ ಕೇಳೋದ್ಕಿಂತ ಅವ್ರು ಅವರಾಗಿ ತಿಳಿದು ಸಹಾಯ ಮಾಡ್ತಾರಲ್ಲ, ಅದು ತುಂಬಾ ದೊಡ್ಡ ಗುಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರ ಒಂದು ಮುಖಭಾವನೆ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಅವರೇ ಇದ್ ಮಾಡ್ತಾರಲ್ಲ, ಅದು ದೊಡ್ಡ ಗುಣ ಹೇಳ್ಬೇಕು ಅಂತಂದ್ರೆ. ಈಗ ಎಷ್ಟೋ ಜನಗಳು ಈಗ ಒಂದು ಸಹಾಯಕ್ಕೋಸ್ಕರ ಹೋಗಿರ್ತಾರೆ, ಅವ್ರ ಹತ್ರ ಹೋದಾಗ ಅವ್ರು ಏನಾದ್ರೂ ಇಲ್ಲ ಅಂದ್ಬಿಟ್ರೆ ಮನ್ಸಿಗೆ ತುಂಬಾ ಬೇಜಾರಾಗ್ಬಿಡುತ್ತ ಅನ್ನೋ ಒಂದು ಭಾವನೆಯಲ್ಲಿ ಅವ್ರು ಕೇಳೋದೇ ಇಲ್ಲ.
2: ಎಷ್ಟೊಂದ್ ಜನ ಅಳುಕಿನಿಂದನೇ ಹಾಗೆ ಬಂದ್ಬಿಡ್ತಾರೆ.
5: ಅದನ್ನ ಇವ್ರು ಏನ್ ಅರ್ಥ ಮಾಡ್ಕೊಂತಾರ್ಲಿ, ಇವ್ರು ಯಾಕೆ ಬಂದಿದ್ಬೇಕು, ಏನು ಅವ್ರು ಏನಪ್ಪ ಯಾಕೆ ಬಂದಿದೆ ಏನು ಅಂತ ಇವ್ರು ಕೇಳಿದಾಗ ಅವ್ರಿಗೂ ಕೂಡ ಅವ್ರು ಹೇಳಕ್ಕೆ ಒಂದು ದಾರಿ ಆಗುತ್ತೆ. ಇಲ್ಲ ಈ ತರ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗಾಗಿ ಏನೋ ಸ್ವಲ್ಪ ಹಣ ಸಹಾಯಕ್ಕೆ ಬಂದಿದೆ ಅಂತ ಅವ್ರಿಗೆ ಕೇಳಕ್ಕೆ ಒಂದು ಅನುಕೂಲ ಆಗುತ್ತೆ. ಈಗ ನೋಡ್ರಿ, ನಾವು ಯಾರಿಗೆ ಸಹಾಯ ಮಾಡಿದ್ನೋ, ನಾವೇನ್ ಇನ್ನೊಬ್ರ ಹತ್ರ ಸಾಲ ಮಾಡ್ಕೊಂಬಂದು ಸಹಾಯ ಮಾಡೋ ಅಂತ ಅವಶ್ಯಕತೆ ಇಲ್ಲ ಮೇಡಮ್ ಅವರೇ. ನಮ್ಮ ಹತ್ರ ಇದ್ದಿದ್ರಲ್ಲೇ ಸ್ವಲ್ಪ ಸಾಧ್ಯವಾದಷ್ಟು. ಈಗ 10 ರೂಪಾಯಿ ಕೊಡತಕ್ಕೆ 1 ರೂಪಾಯಿ ಕೊಡಕ್ ಸಹಾಯ ಮಾಡಿದ್ರೆ ಅವ್ರಿಗೆ ಒಂದು ಹೆಲ್ಪ್ ಆಗುತ್ತೆ.
2: ನೆನ್ಪು ಮಾಡ್ಕೊಳ್ತಾರೆ ಯಾವಾಗ್ಲೂ.
5: ಹೌದು ಹೌದು, ಅವ್ರ ಕೊನೆವರೆಗೂ ನೆನ್ಪಿಟ್ಕೊಳ್ತಾರೆ. ನಮ್ಗೆ ಒಂದು 10 ರೂಪಾಯಿ ಒಂದು ಸಣ್ಣದಾದ್ರು ಕೂಡ ಅವ್ರು ಕೊನೆವರೆಗೂ ನಮಗೆ 10 ರೂಪಾಯಿ ಕೊಟ್ಟು ಸಹಾಯ

0: ಕೂಡ
1: ಆಗುತ್ತೆ. ಈಗ ದುಡ್ಡು ಅಂತಾನೆ ಅಲ್ಲ, ಅವರು ಕಷ್ಟದಲ್ಲಿ ಇದ್ದಾರೆ, ಅವ್ರ ಮನಸ್ಸಿಗೆ ತುಂಬಾ ನೋವು ಮಾಡ್ಕೊಂಡಿದ್ದಾರೆ ಅಂದಾಗ ಅವ್ರ ಹತ್ರ ನಾವು ಒಳ್ಳೆ ಮಾತಾಡಿದಾಗ ಕೂಡ ಅವ್ರಿಗೂ ಕೂಡ ಒಂದು ಸಹಾಯ ಮಾಡ್ದಂಗ ಆಗುತ್ತೆ, ಮನಸ್ಸು ತಿಳಿಯಾಗುತ್ತೆ. ಹಾಗಾಗಿ ಸಹಾಯ ಅಂತಂದ್ರೆ ಬರೀ ಹಣದ ಸಹಾಯನೇ ಅಂತ ಅನ್ಕೊನಲ್ಲ, ಯಾವ ತರದಿಂದ ನಮ್ ಕೈಲಿ ಆಗಿದ್ದು ಯಾವುದೇ ಸಹಾಯ ಆಗಿರ್ಲಿ, ಅದು ಒಂದು ಯಾರೋ ಒಬ್ರು ಕಣ್ಣಿಲ್ದವ್ರು ರೋಡ್ ದಾಟ್ತಾ ಇರ್ಬೋದು, ಅಯ್ಯೋ ಅವ್ರಿಗೆ ಯಾಕೆ ನಾವು ಅಂತ ಹಾಗೆ ಹೋಗೋದು
0: ನೋಡಿ ಹೋಗೋದಕ್ಕಿಂತ
1: ನೋಡಿ ನೋಡಿ ಕಂಡು ಕಂಡು ಆತರ ಎಲ್ಲ ಹೋಗ್ಬಾರ್ದು. ಅದು ನಾವು ಸಹಾಯ ಮಾಡ್ದಂಗ ಆಗಲ್ಲ, ಮತ್ತೊಂದಿಷ್ಟು ಅವ್ರಿಗೆ ತೊಂದ್ರೆ ಕೊಟ್ಟಂಗ ಆಗುತ್ತೆ.
0: ಹೌದು ಸರ್, ನಾವ್ ನೋಡಿದಾಗ ಒಂದ್ ಸ್ವಲ್ಪ ಆದ್ರೆ ನಮ್ ಕೈಲಿ ಆದಷ್ಟು ಸಹಾಯ ಮಾಡ್ಬೇಕು.
1: ಹೌದು ಹೌದು ಮೇಡಮ್, ನಾನು ಅದೇ ಹೇಳೋದು, ನಾವು ಸಾಲ ಮಾಡ್ಕೊಂಡ್ಬಂದವ್ರಿಗೆ ಸಹಾಯ ಮಾಡೋದೇನಿರಲ್ಲ, ನಮ್ಮ ಕೈಲಿ ಇದ್ದಷ್ಟು ಸಹಾಯ ಅವ್ರಿಗೆ ಮಾಡಿದ್ರೆ, ನಮ್ ತರನೇ 10 ಜನ ಅವ್ರಿಗೆ ಸಹಾಯ ಮಾಡಿದ್ರೆ ಅವ್ರು ಒಂದು ದಾರಿ ದೀಪ ಆಗುತ್ತೆ ಅವ್ರ ಜೀವನ ಕೂಡ.
0: ಖಂಡಿತ ಹೌದು ಸರ್, ಒಳ್ಳೆ ವಿಚಾರವನ್ನ ತಿಳಿಸಿದ್ರಿ ಸರ್.
1: ಹಾಗಾಗಿ ನೀವು ಮಾತಾಡಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ನಿಮಗೂ ಸಮಸ್ತ ಎಲ್ಲಾ ರೇಡಿಯೋ ಕೇಳುಗರಿಗೂ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ನಮಸ್ತೆ ನಮಸ್ತೆ ಸರ್. ಶಿವಮೊಗ್ಗದ ಕೃಷಿ ನಗರದಿಂದ ಚಿಕ್ಕಪ್ಪ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಅಂದ್ರೆ, ಈ ಸಹಾಯ ಮಾಡೋದು ಅಂತ ಹೇಳಿದ್ರೆ ನಾವು ಹಣದಿಂದನೇ ಸಹಾಯ ಮಾಡೋದು ಅಥವಾ ಅವ್ರಿಗೆ ಸಹಕಾರವನ್ನು ತೋರಿಸೋದಲ್ಲ, ಅದ್ರ ಬದಲು ನಾವು ಅವರು ರಸ್ತೆಯಲ್ಲಿ ದಾಟುವಾಗಿರ್ಬೋದು ಅಥವಾ ಕಣ್ ಕಾಣ್ದಿದ್ದವ್ರಿಗಿರ್ಬೋದು ಅಥವಾ ಅಸಹಾಯಕರಿಗೆ ಮಾಡುವಂತಹ ಸಹಾಯ ಇದೆಯಲ್ಲ, ಆ ಥರದನ್ನು ಕೂಡ ಮಾಡಬೇಕು ಅಂತ ಹೇಳಿ ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಮತ್ತೊಮ್ಮೆ ಕಾಫಿ ವಿತ್ RJS ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಅಂತಾರಾಷ್ಟ್ರೀಯ ಸಹಕಾರ ದಿನ ಇರೋದ್ರಿಂದ ಎಲ್ಲರೂ ಕೂಡ ಸಹಕಾರ ಅನ್ನೋದು ಪ್ರತಿಯೊಬ್ಬರಿಗೂ ಅಂದರೆ ಸಹಾಯ ಮಾಡುವಂಥ ಮನೋಭಾವ ಇರಬೇಕು ಅನ್ನೋದ್ರ ಕುರಿತು ಮಾತಾಡ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ.
5: ಹಲೋ
4: ಸರ್, ನಮಸ್ತೆ. ಸುಬ್ರಹ್ಮಣ್ಯ ಸರ್.
5: ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್.
4: ನಮಸ್ತೆ, ಹೇಗಿದ್ದೀರಾ ಸರ್?
5: ಸೂಪರ್ ಮೇಡಮ್. ನಾವು ಹೇಗಿದ್ದೀರಾ ಮೇಡಮ್? ಪವಿತ್ರ ದಿನೇಶರೇ.
4: ನಾನು ಚೆನ್ನಾಗಿದ್ದೀನಿ ಸರ್. ಹೇಗೆ ನಮ್ಮ ಉಡುಪಿ ಕಡೆ ಮಳೆ?
5: ಹಾ, ಇವತ್ತು ಮಳೆ ಬಿಟ್ಟಿದೆ ಮೇಡಮ್.
4: ಬಿಟ್ಟಿದೆಯಾ?
5: ಹೌದು ಹೌದು ಮೇಡಮ್.
4: ಇವತ್ತು ಸ್ವಲ್ಪ ಎಲ್ಲ ಕಡೆ ಸ್ವಲ್ಪ ಮಳೆ ಬಿಟ್ಟಿದೆ, ಬ್ರೇಕ್ ತಗೊಂಡು.
5: ಹೌದು ಹೌದು ಮೇಡಮ್. ಇವತ್ತು ಸ್ವಲ್ಪ ಅಂದ್ರೆ ಬೆಳಿಗ್ಗೆ ಒಂದು ಸ್ವಲ್ಪ ಬಂತು ಅಷ್ಟೇ, ಬಿಟ್ಟರೆ ಮತ್ತೆ ಮಳೆ ಇಲ್ಲ ಮೇಡಮ್.
4: ಮಳೆ ಇಲ್ವಾ?
5: ಹೌದು ಮೇಡಮ್.
4: ಸರ್, ಇವತ್ತು ಅಂತಾರಾಷ್ಟ್ರೀಯ ಸಹಕಾರ ದಿನ ಇರೋದ್ರಿಂದ ಅದರ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದ್ರೆ ಜೀವನದಲ್ಲಿ ಸಹಕಾರ ಮನೋಭಾವ ಎಷ್ಟು ಪ್ರಸ್ತುತ ಆಗುತ್ತೆ ಅಂತ ಹೇಳಿ ಮಾತಾಡ್ತಾ ಇದ್ವಿ.
5: ಈಗ ಸ್ನೇಹಿತರಿಗಾಗ್ಲಿ ಯಾರಿಗಾದ್ರೂ ಸಹಾಯ ಮಾಡೋ ಅಂತ ವಿಷಯ ಮೇಡಮ್.
4: ಹಾ ಸರ್.
5: ಹಾ, ಅದೇ ಇಂದಿನ ಕಾಲದಲ್ಲಿ ಸಹಾಯ ಅನ್ನೋದು ಮಾಡೋದು ತುಂಬಾ ಕಷ್ಟ ಮೇಡಮ್.
4: ಕಷ್ಟ.
5: ಯಾಕಂದ್ರೆ ಈಗಿನ ಕಾಲದಲ್ಲಿ ನಾವು ದುಡ್ಡು ಕೊಟ್ರೆ ತಗೋತಾರೆ, ಬಿಟ್ರೆ ಮತ್ತೆ

0: ಅವರಿಗೆ ನಮ್ಗೆ ವಾಪಸ್ ಕೊಡುವಂತ ಇದು ನೆನಪು ಇರಲ್ಲ, ನಮ್ಮನ್ನ ಇದು ಮಾಡೋದು ಇಲ್ಲ ಮೇಡಮ್ ನನ್ನ ಲೆಕ್ಕದಲ್ಲಿ.
1: ನಿಮ್ ಲೆಕ್ಕದಲ್ಲ?
0: ಹೌದು ಹೌದು ಮೇಡಮ್. ಹಲೋ
1: ಅಂದ್ರೆ ಸರ್ ಹಣ ಅಷ್ಟೇ ಅಂತಲ್ಲ ನಾನು ಹೇಳಿದ್ದು,
0: ನಮ್ಗೆ ಉಪಕಾರ ಮಾಡಿರ್ತೀವಿ ಬೇರೆ ಯಾವ್ದೇ ಒಂದು ತರದಲ್ಲಿ. ಈಗ ಒಬ್ರು ಯಾರೋ ಒಂದು ತೊಂದರೆಯಲ್ಲಿ ಇರ್ತಾರೆ, ಕಷ್ಟದಲ್ಲಿ ಇರ್ತಾರೆ, ಅವರಿಗೆ ನಾವು ಹೋಗಿ ಏನೋ ಒಂದು ತಿಂಗಳ ಸಾಮಾನು ಏನು ಕೊಟ್ಟಿರ್ತೀವಿ, ಆದ್ರೆ ಅದನ್ನ ಕೆಲವರಿಗೆ ಮಾತ್ರ ನೂರಲ್ಲಿ ಹತ್ತು ಜನರ ಮಾತ್ರ ನೆನ್ಪಿರುತ್ತೆ ಮೇಡಮ್, ಮತ್ತಾರು ನೆನ್ಪು ಇಟ್ಕೊಳ್ಳಲ್ಲ ಮೇಡಮ್.
1: ಆತರದರು ಇದಾರೆ ಅಂತ ಹೇಳಿ?
0: ಹೌದು ಹೌದು ಮೇಡಮ್ ಇದಾರೆ ಮೇಡಮ್, ನಾವ್ ಎಷ್ಟೋ ಜನರಿಗೆ ಈಗ ಮಾಡಿದೀವಿ, ನಾವು ಅದನ್ನ ಅನುಭವಿಸಿದೀವಿ, ಅದನ್ನ ನಿಮ್ ಹತ್ರ ಹೇಳ್ತಾ ಇದೀವಿ.
1: ಒಬ್ಬೊಬ್ರ ಅನುಭವ ಒಂದೊಂದ್ ರೀತಿ ಇರುತ್ತಲ್ಲ ಸರ್.
0: ಹೌದು ಹೌದು ಮೇಡಮ್ ಹೌದು ಮೇಡಮ್,
1: ನಾವೊಬ್ರಿಗೆ ಸಹಾಯ ಮಾಡಿದ್ರೆ ನಮ್ಗೆ ಒಂದೊಂದ್ ರೀತಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ.
0: ಹೌದು ಹೌದು ಮೇಡಮ್, ನನಗೆ ನನ್ನ ಎಕ್ಸ್ಪೀರಿಯನ್ಸ್
1: ಆಗಿರೋದೇ
0: ಮೇಡಮ್. ನಾನು ಹಣಗಳನ್ನು ಕೊಟ್ಟಿದ್ದೀನಿ ನಮ್ಮ ನೆನಪೇ ಇಲ್ಲ ಅವರಿಗೆ.
1: ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
0: ನಮಸ್ಕಾರ ಮೇಡಮ್.
1: ನಮಸ್ತೆ.
0: ಕೇಳ್ತಾ ಇರೋಣ ಮೇಡಮ್ ನಿಮ್ಮ ವಾಯಿ.
1: ಓಕೆ ಸರ್. ಉಡುಪಿಯಿಂದ ಸುಬ್ರಹ್ಮಣ್ಯ ಸರ್ ಅವ್ರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
2: ಹಲೋ
1: ಸರ್ ನಮಸ್ತೆ. ನಮಸ್ತೆ ಸರ್.
2: ಹಲೋ ನಮಸ್ತೆ ರೀ ಮೇಡಮ್. ಆರಾಮದಿರಿ?
1: ಆರಾಮಿದ್ದೀವಿ ಸರ್, ನೀವ್ ಹೇಗಿದ್ದೀರಾ?
2: ನಾವು ಎಲ್ಲ ಆರಾಮದೇರಿ ಮೇಡಮ್. ಕಾರ್ಯಕ್ರಮ ಚಲೋ ಮುಳ್ ಬರಕತ್ತೀರಿ ಮೇಡಮ್. ಯಾಕಪ್ಪ ಅಂತಂದ್ರ ಸಹಕಾರ ಮನುಷ್ಯಾಗಿರ್ಬೇಕ್ರಿ ಮೇಡಮ್, ಇದು ಒಳ್ಳೆ ಟಾಪಿಕ್ ರೀ ಮೇಡಮ್.
1: ಮನುಷ್ಯಂಗಿರ್ಬೇಕಲ್ವಾ?
2: ಹೌನ್ರಿ. ಯಾಕಪ್ಪ ಅಂದ್ರೆ ಜೀವನದಾಗ ಒಬ್ರುಕೊಬ್ರು ಸಹಾಯ ಸಹಕಾರ ಮಾಡ್ಬೇಕ್ರೆ ಮುಂದುವರಿತದ್ರಿ ಸರ್ ಮೇಡಮ್ ಅವ್ರ ಮನುಷ್ಯರಿ.
1: ಹೌದ್ ಹೌದು ಸರ್.
2: ಹಾ ಯಾಕಪ್ಪ ಅಂತಂದ್ರೆ ಈಗ ಮನ್ಯಾಗ ಒಂದ ಕೆಲ್ಸ ಇರ್ತದ್ರಿ, ಕಡಿ ಹೊಲ್ದಾಗ ಇರ್ತದ, ಒಬ್ರುಕೊಬ್ರು ಕೆಲ್ಸ ಮಾಡಿದ್ರ ಅದು ಕೆಲ್ಸ ಜಲ್ದಿ ಸಾಗ್ತದ್ರಿ ಮೇಡಮ್, ಹಗುರ ಆಗ್ಬಿಡ್ತದ್ರಿ ಮನುಷ್ಯಾಗ.
1: ಹಗುರ ಆಗತ್ತೆ. ಹೌದು
2: ಹೌನ್ರಿ.
1: ಒಬ್ರೇ ಮಾಡ್ಬೇಕು ಅಂದ್ರೆ ಆಗದೆ ಇಲ್ಲ.
2: ಹೌನ್ರಿ ಮೇಡಮ್, ಒಬ್ರೇ ಅಲ್ಲ ಹೆಚ್ಚು ಇದು ಆಗ್ತಾ ಮೇಡಮ್, ತ್ರಾಸ ಆಗ್ತದ್ರಿ. ಈಗ ಒಬ್ಬರ್ಕಿತ್ ಇಬ್ಬರು ಲೇಸ್, ಇಬ್ಬರ್ಕಿತ್ ಮೂವರು ಲೇಸ್ ಅಂದಂಗ್ರಿ ಮೇಡಮ್. ಹಿಂಗ್ ಮಾಡ್ಕೋತ ಹೋದ್ರೆ ಅದು ಸಹಾಯ ಸಹಕಾರದಿಂದ ಅದು ಕೆಲ್ಸ ಸಾಗಿ ಮನುಷ್ಯಾಗ ಮತ್ತೊಂದ್ ಕೆಲಸ ಮಾಡಕ್ ಒಂದ್ ಅನುಕೂಲ ಆಗ್ತದ್ರಿ ಮೇಡಮ್.
1: ಅನುಕೂಲ ಆಗುತ್ತೆ.
2: ಅದಕ್ಕೆ ಜೀವನದಾಗ ಯಾವಾಗ ಆಗ್ಲಿ ನಾವು ಸಹಾಯ ಸಹಕಾರ ಮಾಡು ಮನೋಭಾವನ ಹೊಂದಿರ್ಬೇಕ್ರಿ ಮೇಡಮ್. ನಾವು
1: ಮನೋಭಾವ ಇರ್ಬೇಕು ಅಂತೇಳಿ.
2: ಹೌನ್ರಿ ಮೇಡಮ್. ಯಾಕಪ್ಪ ಅಂದ್ರೆ ಅವ್ರು ಮಾಡ್ತಾರ, ಅವ್ರಿಗೆ ಏನಾಗ್ಯದ, ಅವ್ರು ಮಾಡ್ತಾರ ನಮ್ದು ನಾವು ಮಾಡೋಣ ಅನ್ನೋಕ್ಕಿಂತ ಮನೋಭಾವ ಇಟ್ಕೇಶಿಂದ ನಾವ್ ಸಹಾಯ ಮಾಡಿದೇವಪ್ಪ ಅಂತಂದ್ರೆ ನಮಗ ಇಬ್ಬರಿಗೆ ಅನುಕೂಲ ಆಗ್ತದ್ರಿ, ಎಲ್ಲ ಮನೆಯವ್ರಿಗೆ ಇದ್ದರಿ, ಕುಟುಂಬಕ್ಕ ಎಲ್ಲ ಅನುಕೂಲ ಆಗ್ತದ್ರಿ ಮೇಡಮ್.
1: ಎಲ್ಲರಿಗೂ ಅನುಕೂಲ ಆಗತ್ತೆ.
2: ಹೌನ್ರಿ ಮೇಡಮ್.
1: ರೈತರಾಗಿರೋದ್ರಿಂದ ಈ ತರ ಸಹಾಯ ಅಂತೂ ಬೇಕೇ ಬೇಕಾಗತ್ತಲ್ವಾ?
2: ಬೇಕೇ ಬೇಕ್ರಿ ಮೇಡಮ್. ಒಬ್ರಿಗೊಬ್ರು ಸಹಾಯ ಮಾಡೋದ್ರೆ ಆಗುದ್ರಿ ಮೇಡಮ್, ಅದು ಸಹಾಯ ಇರ್ಲಿಕ್ಕಂದ್ರ ಯಾವಾಗೂ ಆಗಂಗಿಲ್ರಿ. ಆದ್ರೆ ಒಂಟಿ ಮಾಡುದೇ ಬೇರೆ ರೀ, ಜೋಡಿ ಮೂವರು ಮಾಡುದೇ ಬೇರೆ ರೀ ಮೇಡಮ್. ಅದು
1: ಬೇರೆ ಬೇಗನೂ ಆಗತ್ತೆ.
2: ಅದ್ರ ಸಲುವಾಗಿ ಸಹಕಾರ ಸಹನೆ ಮನೋಭಾವ ಮಾಡ್ಕೋತ ಹೋದ್ರೆ ಅದು ಎಲ್ಲರಿಗೆ ಅನುಕೂಲ ಆಗ್ತದೆ ನಮ್ಮ ಅಭಿಪ್ರಾಯ ರೀ ಮೇಡಮ್.
1: ಓಕೆ ಸರ್, ಚೆನ್ನಾಗಿ ಹೇಳಿದ್ರಿ, ಧನ್ಯವಾದ ಸರ್. ಬಿಜಾಪುರದಿಂದ ನವಾಜ್ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಿದ್ರು ಒಬ್ರಿಗೊಬ್ರಿಗೆ ಪರಸ್ಪರ ಸಹಕಾರ ಮಾಡ್ಕೊಂಡು ಇದ್ರೆ ಮಾತ್ರ ಆ ಜೀವನ ಚಂದ ಇರುತ್ತೆ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಕರೆ ಕಟ್ಟಾಯ್ತು. ಹಲೋ ಹಲೋ
3: ನಮಸ್ತೆ ಮೇಡಮ್.
1: ನಮಸ್ತೆ ಸೌಮ್ಯ ಅವ್ರೆ, ಹೇಗಿದ್ದೀರಾ?
3: ಟೀ
1: ಆಯ್ತು. ನಿಮ್ದಾಯ್ತಾ? ಚಾ ಕುಡಿದ್ರ?
3: ಚಾ ಕುಡ್ದೇವ್ರಿ ನಾವು. ಚಾ ಕುಡ್ದ್ರಿ ರೆಡಿ ಕೇಳಕ್ ಅಂತ ಹೇಳಿ ಹೊರಗಡೆ ಬರ್ತೇವೆ ಶಿವಮೊಗ್ಗ ಕೇಳಕ್ ಅಂತ ಹೇಳಿ.
1: ಚಾ ಕುಡ್ದಿಲ್ಲ ಅಂದ್ರೆ ಗಾಡಿ ಮುಂದ್ ಹೋಗೋದೇ ಇಲ್ವಲ್ಲ?
3: ಹೋಗಲ್ಲ ಮೇಡಮ್, ಅಲ್ಲೇ ನಿಂತು ಬಿಡ್ತೀವಿ. ಏನೋ ಪಂಚರ್ ಆಗ್ತೈತಿ ಅಂತೀವಲ್ಲ ಹಳ್ಳಿ ಭಾಷೆದಾಗ, ಅದು ಒಂದ್ ತರ ನಮ್ ತಲಿ ಪಂಚರ್ ಆಯ್ತಪ್ಪ ಅಂತ ಹೇಳ್ತಿರ್ತೇವೆ. ಹಿಂಗ ಅಂದ್ರ ಮುಂದಕ್ ಹೋಗಂಗಿಲ್ಲ ಅಂತ ಹೇಳಿ.
1: ಹೋಗಂಗಿಲ್ಲ ಅಂತ?
3: ಹಂಗಾಗೆ
1: ಚಾ ಕುಡ್ಬಿಟ್ರೆ ಬೇಗ ಬೇಗ ತಲೆ ಓಡುತ್ತೆ.
3: ತಲೆ ಓಡ್ತೈತಿ ಮೇಡಮ್. ಮತ್ತೆ ಒಂದ್ ತಾಸ ಎರಡ್ ತಾಸ ಮತ್ ಕೆಲ್ಸ ಮಾಡಕ್ ನಮ್ಗ ಅನುಕೂಲ ಆಗ್ತೈತಿ.
1: ಎನರ್ಜಿ ಎನರ್ಜಿ ಸಿಗುತ್ತೆ.
3: ಹೌದು ಹೌದು ಮೇಡಮ್.
1: ಇವತ್ತು ಸಹಕಾರದ ಬಗ್ಗೆ ಮಾತಾಡ್ತಾ ಇದ್ವಿ.
3: ಹೌದು ಮೇಡಮ್, ನಾನು ಒಂದ್ ಸ್ವಲ್ಪ ಏನಾದ್ರೂ ಹೇಳ್ಬೇಕಂತ ಕಾಲ್ ಮಾಡೀನಿ. ನಾವು ಮಾಡೋ ಸಹಕಾರ ಇನ್ನೊಬ್ರು ಕೇಳ್ಕೋಬಾರ್ದು ನನ್ನ ಭಾವನೆ. ನನ್ ಭಾವನೆ ನನಗ್ ಮಾಡಿದಂತ ಸರ್ಕಾರ ಎಲ್ಲರ ಮುಂದೆ ಹೇಳ್ಕೋಬೇಕು. ನನಗ್ ಯಾರೇ ಸಹಾಯ ನೀವು ಒಂದ್ ಸಹಾಯ ಮಾಡಿದಾರೆ ಅಂದ್ರೆ ಅದನ್ನ ಖುಷಿದಿಂದ ಎಲ್ಲರ ಮುಂದೆ ಹೇಳ್ಕೋತೀನಿ ಮೇಡಮ್. ನಾ ಈಗ ಒಬ್ರು ನಮ್ಗ ಅಕ್ಕ ಸಹಾಯ ಮಾಡಿದ್ ಹೇಳ್ತೀನಿ ಅಂದ್ರೆ ನನ್ ಮನಿ ಬಾಜುಕಿದ್ದವ್ರು. ನಾನು ಟೇಲರ್ ಕೆಲ್ಸ ಮಾಡುವಾಗ ಮನಿ ಒಳಗೆ ಮಾಡ್ತಿದ್ದೆ ಮೇಡಮ್. ನಮ್ ಮನೆಯಲ್ಲಿ ಯಾರು ನನಗ್ ಸಹಾಯ ಮಾಡ್ಲಿಲ್ಲ. ಹೊರಗಡೆ ಹೋಗು, ನೀನ್ ಅಂಗಡಿ ಹಾಕು, ನೀವು ಹೊಲಿ ಹೊಲಿ ಅಂತ ಯಾರು ಹೇಳಲಿಲ್ಲ ನನಗ. ಅವಾಗ ನನಗೊಂದು ಹುಡುಗಿ ಹೆಲ್ಪ್ ಮಾಡಿದಳು. ಇಲ್ಲ ಆಂಟಿ ನೀನ್ ಹೋಗಿ ಹೊರಗಡೆ ಹಾಕಿದ್ರ ಸೂಪರ್ ಹೊಲಿಗೆ ಹೊಲಿತೀವಿ ನೀನ್ ಫೇಮಸ್ ಆಗ್ತಿದ್ಯ ಅಂತ ಹಿಂಗೆಲ್ಲ ಹೇಳಿದಾಗ ಅದಕ್ ಸಹಾಯ ಮಾಡ್ಲಿಕ್ಕೆ ಯಾರು ಬರ್ಲಿಲ್ಲ. ನಮ್ ಮನೆ ಬಾಜುಕಿನವ್ರು ಒಬ್ರು ಅಕ್ಕ ಬಂದು ಬಂದು ಹೋಗಿ ಒಬ್ರ ಕಡೆ ಅಂಗಡಿ ಬಾಡಿಗೆ ಹಿಡ್ಕೊಂಡ್ ಬಂದು ನನ್ ಚಾವಿ ಕೊಟ್ಟ ಹೋಗಿ ಅಲ್ಲಿರೋ ಯಾರೇನಂತಾರ ನಾನ್ ನೋಡ್ಕೋತೀನಿ ಅಂತ ಅಂದ್ರು. ಅವ್ರು ನನಗೆ ಬೆಂಬಲ ಆಗಿ ನಿಂತರು,
1: ಧೈರ್ಯ ಹೇಳಿದ್ರು,
3: ಧೈರ್ಯ ಹೇಳಿದ್ರು. ಧೈರ್ಯ ಅಷ್ಟೇ ಅಲ್ಲ ಮೇಡಮ್, ಅವ್ರು ಸಹಾಯ ಮಾಡಿದ್ರು ನನ್ ಪೂರ್ತಿ ಹೋಗಿ ನನ್ ಮಿಷನ್ ವೈದ್ ಹಿಡಿದು ಲೆವೆಲ್ಗೂ ಬಂದ್ರು ಅಲ್ಲಿಗೆ ನಾ ಹೆಲ್ಪ್ ಮಾಡಿದ್ರು. ಅದನ್ನ ಧೈರ್ಯದಿಂದ ಹೇಳ್ತೀನಿ, ಯಾಕಂದ್ರೆ ನಾವು 5 ಜನ ಆಗ್ತಂಗೆ ನಮ್ಗೆ ಯಾರು ಹೆಲ್ಪ್ ಮಾಡ್ಲಿಲ್ಲ. ಇವ್ರೆಲ್ಲರ್ಕಿಂತ ಹೆಸರ್ಲಕ್ಕಿ ಅಂತ ಹೇಳ್ತೀನಿ, ಅಕ್ಕಿನಿಂದಾನೆ ನಾನು ಈಗ ಕೆಲಸ ಮಾಡುದು ಆಯ್ತು, ಊಟ ಮಾಡುದು ಆಯ್ತು, ಅಕ್ಕಿನ ಹೆಸರು ಹೇಳ್ಕೊಂಡೆ ಮಾಡ್ತೀನಿ ಅಂತ ಹೇಳ್ತೀನಿ ರೀ. ಯಾಕಂದ್ರೆ ನಾವು ಟೇಲರ್ ಕೆಲಸ ಮಾಡೋ ಬಂದಾಗ ನನ್ ಮನೆ ಒಳಗಿದ್ರೆ ನೀವ್ ಶಿವಮೊಗ್ಗನು ಭೇಟಿ ಆಗ್ತಿದ್ದಿಲ್ಲ, ಹೊರಗಡೆ ಪರಿಚಯನು ಆಗ್ತಿದ್ದಿಲ್ಲ, ನಾ ಇದ್ದಷ್ಟೇ ಇರ್ತಿದ್ದೆ ಹಳ್ಳಿ ಗುಂಪು ಗೂಡಿನೊಳಗ.
1: ಸ್ವತಂತ್ರವಾಗಿ ಕೆಲಸ ಮಾಡ್ತೀರಾ?
3: ಓಕೆ ಮೇಡಮ್, ಸ್ವತಂತ್ರ ಕೆಲಸ ಮಾಡ್ತೀನಿ, ಸ್ವತಂತ್ರ ಆಗಿ ಮಾತಾಡ್ತೀನಿ. ಅದು ಮ್ಯಾಚ್ ಬರ್ತಿದ್ದಿಲ್ಲ ನನ್ ಬಾಯಿಂದ, ಈ ತರ ಎಲ್ಲ ಹೇಳ್ಕೊತೀನಿ ನಾನು. ಸಹಾಯ ಮಾಡದವ್ರದು ನಾನ್ ಮಾಡದ್ ಮಾತ್ರ ಯಾರಿಗಿನ ಹೇಳ್ಕೊಳಂಗಿಲ್ಲ.
1: ನಮಗ್ ಬೇರೆ ಯಾರು ಮಾಡಿದ್ರೆ ನಾವು ಅವ್ರನ್ನ ನೆನ್ಪಿಟ್ಕೋಬೇಕು ನೀವ್ ಹೇಳ್ತೀರಾ?
3: ನೆನ್ಪಿಟ್ಕೋಬೇಕು ಮೇಡಮ್, ನಾವು ತುತ್ತ ಹಾಕುವ ಒಂದೊಂದ್ಸಲ ನೆನ್ಪಿಟ್ಕೋಬೇಕು. ಆ ತರ ನೆನ್ಸ್ಕೊಂಡ್ರೆ ಮನುಷ್ಯತ್ವ ಅಂತ ಹೇಳ್ತೀನಿ ನಾನು.
1: ಓಕೆ ಸೌಮ್ಯ, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸೌಮ್ಯರೇ.
3: ಓಕೆ ಮೇಡಮ್, ನಮಸ್ತೆ.
1: ನಮಸ್ತೆ. ಬಿಜಾಪುರದಿಂದ ಸೌಮ್ಯ ಅವ್ರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
4: ಸರ್.
1: ಸರ್ ನಮಸ್ತೆ. ಹಲೋ,
4: ನಮಸ್ಕಾರ ಮೇಡಮ್. ಗುಡ್ ಆಫ್ಟರ್ನೂನ್.
1: ಗುಡ್ ಆಫ್ಟರ್ನೂನ್ ಬ್ರಹ್ಮಾನಂದ.
4: ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗ.
1: ಓಕೆ ಸರ್.
4: ಮೇಡಮ್ ಇವತ್ತು ಟಾಪಿಕ್ ಏನಿದೆ
1: ಸರ್? ಇವತ್ತು ಅಂತಾರಾಷ್ಟ್ರೀಯ ಸಹಕಾರ ದಿನ ಇದೆ.
4: ಹೌದು ಮೇಡಮ್, ನಿಜವಾಗ್ಲೂ ಸಹಕಾರ ಅಂತಕ್ಕಂತ ವರ್ಡಲ್ಲೇ ನಾವು ತಿಳ್ಕೊಬಹುದು. ಸಹಕಾರ ಅಂದ್ರೆ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡೋದು, ಒಬ್ರಿಗೊಬ್ರು ಒಗ್ಗಟ್ಟಾಗಿ ಮುನ್ನೋಗೋದು, ಒಗ್ಗಟ್ಟಿನಲ್ಲಿ ಬಲವಿದೆ, ಕೂಡಿ ಬಾಳಿದರೆ ಸ್ವರ್ಗ ಸುತ್ತ, ಇವೆಲ್ಲವನ್ನ ನಾವು ಈ ಒಂದು ಅಂಶದಲ್ಲಿ ಗಮನಿಸಬಹುದು. ಸಹಕಾರ ಅಂತಕ್ಕಂಥದ್ದೇ ಎಲ್ಲಾ ಕ್ಷೇತ್ರಗಳಿಗೂ ಎಲ್ಲಾ ವಿಷಯಗಳಿಗೂ ಅನ್ವಯಿಸುತ್ತೆ. ಒಂದು ಪುಟ್ಟ ಮನೆಯಿಂದ ಹಿಡಿದು ಒಂದು ದೊಡ್ಡ ಸರ್ಕಾರದ ಮಟ್ಟದಲ್ಲಾಗ್ಲಿ, ದೇಶದ ಮಟ್ಟದಾಗ್ಲಿ, ರಾಜ್ಯ ಮಟ್ಟದಾಗ್ಲಿ, ಸಂಘ ಸಂಸ್ಥೆಗಳಾಗ್ಲಿ, ಬ್ಯಾಂಕಿಂಗ್ ಆಗ್ಲಿ, ಎಲ್ಲಾದ್ರಲ್ಲೂ ಸಹಕಾರ ಅಂತಕ್ಕಂಥದ್ದೇ ಮುಖ್ಯವಾಗ್ತದೆ. ಈ ಒಂದು ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ, ಒಂದು ಸಂಸಾರ ನಡೀಬೇಕು ಅಂದ್ರೆ ಗಂಡ ಹೆಂಡತಿಗೆ ಒಬ್ರಿಗೊಬ್ರು ಸಹಕಾರ ಇರ್ಬೇಕು, ಆಗ್ಲೇ ಆ ಸಂಸಾರ ಚೆನ್ನಾಗಿ ನಡೆಯುತ್ತೆ. ಒಂದು ಮನೆ ಚೆನ್ನಾಗಿ ನಡಿಬೇಕು ಅಂದ್ರೆ ಅಪ್ಪ ಅಮ್ಮ ಮಕ್ಕಳಲ್ಲಿ ಸಹಕಾರ ಇರ್ಬೇಕು, ಅವಾಗ ಚೆನ್ನಾಗಿ ನಡೆಯುತ್ತೆ. ಒಂದು ಶಾಲೆ ಚೆನ್ನಾಗಿ ನಡಿಬೇಕು, ಒಂದು ಕ್ಲಾಸ್ ಚೆನ್ನಾಗಿ ನಡಿಬೇಕು ಅಂದ್ರೆ ಮಕ್ಕಳಲ್ಲಿ ಮತ್ತೆ ಗುರುಗಳಲ್ಲಿ ಪರಸ್ಪರ ಸಹಕಾರ ಸ್ನೇಹ ಮನೋಭಾವ ಇರ್ಬೇಕು. ಆಮೇಲೆ ಪ್ರತಿಯೊಂದು ಸಂಘ ಸಂಸ್ಥೆಗಳಾಗ್ಲಿ, ಬ್ಯಾಂಕ್ ಆಗ್ಲಿ, ಎಲ್ಲಾದ್ರೂ ಸಹ ಒಬ್ರಿಗೂ ಅಲ್ಲಿರ್ತಕ್ಕಂತ ಡೈರೆಕ್ಟರ್ ನಿರ್ದೇಶಕರಿಗೂ ಬ್ಯಾಂಕ್ಗಳಲ್ಲಿ ಅವರು ಎಲ್ಲರೂ ಸೇರ್ಕೊಂಡು ಸಹಕಾರದಿಂದ ಒಬ್ರಿಗೊಬ್ರು ವಿಶ್ವಾಸದಿಂದ ಮುನ್ನುಗ್ಗಿದ್ರೆ ಆ ಬ್ಯಾಂಕಿನ ಒಂದು ಕೆಲಸ ಯಶಸ್ವಿ ಆಗೋದ್ರಲ್ಲಿ ಸಂಜಯ ಇಲ್ಲ ಅಂತ ಹೇಳ್ಬೋದು. ಅದೇ ತರ ಅನೇಕ ಸಾಮಾಜಿಕ ಕಾರ್ಯಗಳನ್ನ ಕೈಗೊಳ್ಳುವಂತ ಅನೇಕ ಸಂಘ ಸಂಸ್ಥೆಗಳು ಇರ್ತವೆ, ಅಲ್ಲೂ ಸಹ ಇರ್ತಕ್ಕಂಥವ್ರು ಒಬ್ರಿಗೊಬ್ರು ಕೈಗೊಡಿಸಿದ್ರೇನೆ ಅವ್ರು ಏನಾದ್ರೂ ಒಂದು ಸಾಮಾಜಿಕ ಕಾರ್ಯ, ಒಂದು ಸಾಮಾಜಿಕ ಅಭಿವೃದ್ಧಿ, ಸಾಮಾಜಿಕ ಸೇವೆ ಮಾಡ್ಬೇಕು ಅಂದ್ರೆ ಒಬ್ರಿಗೊಬ್ರು ಸೇರ್ಕೊಂಡು ಮುಂದುವರೆದ್ರೇನೆ ಆ ಒಂದು ಕೆಲಸ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಏನಾಗತ್ತೆ ಅಂದ್ರೆ ಯಾರ ಒಬ್ಬರಿಂದ ಎಲ್ಲವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ವಿಷಯದಲ್ಲಿ, ಪ್ರತಿಯೊಂದು ಕೆಲಸದಲ್ಲೂ, ಪ್ರತಿಯೊಂದು ಕ್ಷೇತ್ರದಲ್ಲೂ, ಎಲ್ಲಾದ್ರಲ್ಲೂ ಸಹಕಾರ ಅಂತಕ್ಕಂಥದ್ದೇ ಇಂಪಾರ್ಟೆಂಟ್. ಸಹಕಾರದಿಂದ ಮುನ್ನುಗ್ಗಿದಾಗ್ಲೇ ನಾವು ಏನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಈಗ ನಮ್ಮ ದೇಶದಲ್ಲಿ ಸಹಕಾರ ಒಂದು ಸಂಸ್ಥೆಗಳಾಗ್ಲಿ ಅಥವಾ ಈ ಸಹಕಾರ ಅಂತಕ್ಕಂತ ಒಂದು ಮೊಮೆಂಟ್ ಆಗ್ಲಿ ಯಾಕೆ ಎಷ್ಟು ಚೆನ್ನಾಗಿ ಯಶಸ್ವಿ ಆಗಿದೆ ಅಂದ್ರೆ ಇದು ಪ್ರತಿಯೊಬ್ಬರು ಕೈ ಜೋಡಿಸಿದ್ರಿಂದಾನೆ ಇದು ಆಗಿರೋದು ಮೇಡಮ್. ಒಟ್ಟಿನಲ್ಲಿ ಇದ್ರ ವ್ಯಾಖ್ಯಾನ ನಾವು ಇಷ್ಟಕ್ಕೆ ಒಂದೇ ಒಂದು ಇಷ್ಟು ಪಾಯಿಂಟ್ ಒಳಗೆ ನಿರ್ದಿಷ್ಟ ಪಡಿಸಕ್ ಆಗಲ್ಲ. ಇದು ವ್ಯಾಖ್ಯಾನ ನಾವು ಊಹೆ ಮಾಡಕ್ಕೂ ಆಗಲ್ಲ ಅದು ಎಷ್ಟು ಹೈಟ್ ಅಲ್ಲಿ ಇದೆ ಅಂತ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಪ್ರತಿ ಹಂತದಲ್ಲೂ, ಪ್ರತಿ ವಿಷಯದಲ್ಲೂ, ಪ್ರತಿ ಕ್ಷಣದಲ್ಲೂ, ಪ್ರತಿಯೊಬ್ಬರಲ್ಲೂ ಸಹಕಾರ ಅಂತಕ್ಕಂಥದ್ದು ಇದ್ರೆ ಎಲ್ಲ ಕೆಲಸವೂ ಸುಗಮವಾಗಿ ಯಶಸ್ವಿಯಾಗಿ ನಡೆಯುತ್ತೆ ಅಂತ ಹೇಳ್ಬೋದು ಮೇಡಮ್.
1: ಖಂಡಿತ ಹೌದು ಸರ್, ಒಳ್ಳೆ ವಿಚಾರವನ್ನು ತಿಳಿಸಿದ್ರಿ, ಧನ್ಯವಾದ ಸರ್ ಕರೆ ಮಾಡಿ.
4: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಅಂದ್ರೆ ಪರಸ್ಪರ ಒಬ್ರಿಗೊಬ್ರು ಸಹಕಾರ ನೀಡಿದಾಗ ಮಾತ್ರ ಯಾವುದೇ ಒಂದು ಕೆಲಸ ಯಶಸ್ವಿ ಆಗೋದಕ್ಕೆ ಸಾಧ್ಯ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ,
5: ನಮಸ್ಕಾರ ಪವಿತ್ರ ಮೇಡಮ್ ಅವರಿಗೆ, ಶುಭ ಸಂಜೆ. ನಮಸ್ಕಾರಗಳು.
1: ಶುಭ ಸಂಜೆ ಪಾಟೀಲ್ ಸರ್.
5: ರಾಯಚೂರಿಂದ ಭೀಮನಗೌಡ ಪಾಟೀಲ್ ಜೂಕೂರ್ ಮೇಡಮ್.
1: ಸರ್ ಹೇಗಿದ್ದೀರಾ ಸರ್?
5: ಆರಾಮಿದ್ದೀನಿ ಮೇಡಮ್. ತಾವ್ ಆರಾಮಿದ್ರಿ?
1: ಆರಾಮಿದ್ದೀವಿ ಸರ್. ರಾಯಚೂರ್ ಕಡೆ ಮಳೆ ಇದೆಯಾ?
5: ಇಲ್ಲ ಮೇಡಮ್, ಬರೇ ಮೋಡ ಗಾಳಿ ಇದೆ.
1: ಆ ಕಡೆ ಮಳೆ ಬಂದಿಲ್ಲ ಇನ್ನು ಹಾಗಾದ್ರೆ?
5: ಬಂದೇ ಇಲ್ಲ ರೀ, ಎಲ್ಲ ರೈತರು ಎಲ್ಲ ಕಾಯ್ತಾ ಇದ್ದಾರೆ ಮಳೆಗಾಗಿ.
1: ಓ, ಇಲ್ಲೆಲ್ಲ ಮಳೆ ಬರ್ತಾ ಇಲ್ಲ.
5: ಎಲ್ಲ ಕಡೆ ಹತ್ತಿ ಬಿತ್ತನೆ ಮಾಡಿದ್ದಾರೆ ಮೇಡಮ್, ಆದ್ರೂ ಇನ್ನ ಮಳೆ ಬರ್ತಾ ಇಲ್ಲ ಮೇಡಮ್.
1: ಈ ಮಳೆ ಬೇಕು ನಿಮ್ಗೆಲ್ಲ ಹಾಗಾದ್ರೆ ಪಾಪ.
5: ಹೌದೌದ್ರಿ, ಬೇಕು ಬೇಕು.
1: ಸರ್, ಇವತ್ತು ಸಹಕಾರ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ ಅಂತಾರ.
5: ಹೌದೌದ್ರಿ ಮೇಡಮ್, ಕೇಳ್ತಾ ಇದ್ದೆ. ಕೇಳ್ತಾ ಇದ್ದಿ ಮೇಡಮ್. ಇವತ್ತು ಸಹಕಾರ ಬಗ್ಗೆ ಮಾತಾಡ್ಬೇಕಂದ್ರೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂತ ಇರ್ಬೇಕ್ರಿ ಮೇಡಮ್. ಅಂದಾಗ ಮಾತ್ರ ಒಂದು ಸಹಕಾರಕ್ಕೆ ಒಂದು ಬೆಲೆ ಕೊಟ್ಟಂಗ ಆಗ್ತದ. ಈಗ ನೋಡ್ರಿ, ಸಹಾಯ ಅಂದ್ರೆ ಈಗ ಒಬ್ಬ ಮನುಷ್ಯ ಯಾವುದೇ ಒಂದು ಕಷ್ಟದಲ್ಲಿ ಇರ್ತಾನೆ, ಅವನು ಒಂದು ದುಡ್ಡಿನ ಒಂದು ಅವಸರ ಇರುತ್ತೆ. ಅಂತ ಸಮಯದಲ್ಲಿ ನಾವು ದುಡ್ಡು ಇದ್ದಂತವರು ನಾವು ಸ್ವಲ್ಪ ಸಹಾಯ ಕೊಡ್ಬೇಕ್ರಿ ಅವ್ರಿಗೆ.
1: ಸಹಾಯ ಕೊಡ್ಬೇಕು.
5: ಅಂದಾಗ ಮಾತ್ರ ಅವರ ಒಂದು ಮನೆಯಲ್ಲಿ ಯಾವುದೋ ಒಂದು ಸ್ಥಿತಿ ಇರ್ತದೆ, ಒಂದು ಆರಾಮಿಲ್ಲರದ್ದು ಒಂದು ಸಂಗತಿ ಕೂಡ ಇರುತ್ತದೆ. ಮತ್ತೆ ಒಂದು ಒಂದು ತುತ್ತು ಅನ್ನಕ್ಕೆ ಒಂದು ಒಂದು ಇದನ್ನು ಕಷ್ಟನೂ ಇರ್ತದೆ. ಅಂದಾಗ ಅವರಿಗೆ ಒಂದು ನಾವು ಸಹಾಯದಾನ ಮಾಡಿದ್ರೆ ಅದು ಒಂದು ಉಪಯೋಗ ಆಗ್ತದೆ ಮೇಡಮ್ ಅವರಿಗೆ.
1: ಹೌದು,
5: ಅಂದಾಗ ನಮ್ಗನ್ನು ಸ್ವಲ್ಪ ಮನಸ್ಸಿಗೆ ಸಂತೋಷ ಆಗ್ತದೆ,
1: ಸಂತೋಷ ಸಹಾಯ ಮಾಡಿದ್ವಿ.
5: ಆಮೇಲೆ ನೋಡ್ರಿ, ಈಗ ನಾವು ಕೃಷಿ ಮಾಡಿಕೊಂಡಿದೀವಿ. ಕೃಷಿ ಮಾಡಿಕೊಂಡಿದೀವಿ. ಈಗ ನಮ್ಗೆ ಕೂಲಿ ಆಳುಗಳಂತೂ ಬೇಕೇ ಬೇಕಾಗ್ತದೆ ಮೇಡಮ್.
1: ಬೇಕಾಗತ್ತೆ.
5: ಈಗ ಈಗ ಈಗ ಬರ್ತಾರೆ ಮೇಡಮ್, ನಮ್ಮ ಮನೆಯಲ್ಲಿ ಹತ್ರ ಬರ್ತಾರೆ. ನಾವು ನಿಮ್ಮ ಹೊಲದಲ್ಲಿ ಕೆಲಸ ಮಾಡ್ತೀವಪ್ಪ, ನಮ್ಗಿಷ್ಟು ಅವಸರ ಇದೆ, ಒಂದ್ ಸ್ವಲ್ಪ ದುಡ್ಡು ಕೊಡು, ನಾವು ನಿಮ್ಮ ಹೊಲದಲ್ಲಿ ಬಂದು ಕೆಲಸ ಮಾಡ್ತೀವಿ, ನಿಮ್ ಕೆಲಸ ಮಾಡಿಕೊಡ್ತೀವಿ ಅಂತ ಕೇಳ್ತಾರೆ ಮೇಡಮ್. ಅಂತವ್ರಿಗೆ ನಾವು ದುಡ್ಡು ಕೊಡ್ತೀವಿ, ಸಹಾಯ ಮಾಡ್ತೀವಿ. ಅವ್ರಿಗೆ ಒಂದು ಕೆಲಸ ಆಗ್ತದೆ, ಆಮೇಲೆ ಅವ್ರ ಕೆಲಸ ಮುಗಿದ ನಂತರ ನಮ್ಮ ಮನೆಯಲ್ಲಿ ನಮ್ಮ ಹೊಲಕ್ಕೆ ಬಂದು ನಮ್ಗೂ ಕೂಡ ಕೆಲಸದಲ್ಲಿ ಸಹಾಯ ಆಗ್ತಾರೆ,
1: ಸಹಾಯ ಮಾಡ್ತಾರೆ. ಕೃಷಿಯಲ್ಲಿ ಸಹಕಾರ ಬೇಕೇ ಬೇಕಾಗತ್ತೆ.
5: ಬೇಕು ಬೇಕು ಮೇಡಮ್, ಸಹಕಾರ ಇಲ್ಲಂದ್ರೆ ಕೃಷಿ ಮಾಡಕ್ ಸಾಧ್ಯನೇ
1: ಇಲ್ಲ.
5: ಹೌದೌದ್ರಿ, ಒಬ್ರಿಗೊಬ್ರು ಸಹಾಯ ಇದ್ರೆ ಮಾತ್ರ ಕೃಷಿ ಮಾಡ್ಲಿಕ್ಕೆ ಚಂದ. ಕೃಷಿ ಇದ್ರೇನೆ ನಾವು ಕೃಷಿಯಿಂದ ಮಾಡಬೇಕು, ಅಂದಾಗ ಕೃಷಿ ಆಗ್ತದೆ
1: ಮೇಡಮ್.
5: ಆಮೇಲೆ ಆಮೇಲೆ ನಮ್ಮ ನಮ್ಮ ಸುಬ್ರಹ್ಮಣ್ಯ ಸರ್ ಅವರು ಕೂಡ ಚೆನ್ನಾಗಿ ಮಾತಾಡ್ರಿ ಮೇಡಮ್, ಅವರು ನಮ್ಮ ಸ್ನೇಹಿತರು.
1: ಹೌದಾ?
5: ನಮ್ಮ ಸಾಲಿಗ್ರಾಮದವರು.
1: ಸಾಲಿಗ್ರಾಮದವರು
5: ಪ್ರತಿದಿನ ನಮ್ಗೆ ಕಾಲ್ ಮಾತಾಡ್ತಿರ್ತೀವಿ. ಒಂದು ಗೆಳೆತನ ಹಂಗೆ ಹೊಂಟಿದೆ ಮೇಡಮ್.
1: ಹೌದಾ? ಹೀಗೆ
5: ಅವರು ಅವರು ಒಂದು ನಿಮ್ಮ ಆಕಾಶವಾಣಿಯಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಬೆಳಗಿನ ಜಾವ ನಾನು ವಾಕಿಂಗ್ ಮಾಡ್ಕೊಂತ 5 ಗಂಟೆಗೆ ಭಕ್ತಿ ಗೀತೆಗಳನ್ನು ಕೇಳ್ಕೊಂತ ಹೋಗ್ತಾ ಇರ್ತೀನಿ. ಒಂದು ವಾರ ವಾರಕ್ಕೆ ತಕ್ಕಂತ ಒಂದು ಅದ್ಭುತವಾದ ಒಂದು ಹಾಡುಗಳನ್ನು ಪ್ರಸಾರ ಮಾಡ್ತಾರೆ. ಆಮೇಲೆ ರಾತ್ರಿ 8:30 to 9:30 ಒಂದು ಚಿತ್ರಗೀತೆಗಳನ್ನು, ಹಳೆಯ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾರೆ. ಚಿತ್ರಗೀತೆ ನಾವು ಕೇಳ್ಕಂತ ಕೇಳ್ಕಂತ ಒಂದೇನೋ ಮಲಗೇ ಬಿಟ್ಟಿದ್ದೀನಿ ಮೇಡಮ್. ಹಾಗೆ
1: ಹೌದಾ?
5: ತುಂಬಾ ಇಷ್ಟ ಮೇಡಮ್. ಒಂದು ನಿರೂಪಣೆ ಒಂದು ಚೆನ್ನಾಗಿ ಕೊಡ್ತಾ ಇದ್ದಾರೆ, ಈಗ ಮುಂದೆ ಕೊಡ್ಲಿ ಅಂತೇಳಿ ನಾನು ಆಶಯ ಮಾಡ್ತೀನಿ ಮೇಡಮ್.
1: ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
5: ಓಕೆ ಮೇಡಮ್, ಧನ್ಯವಾದಗಳು.
1: ರಾಯಚೂರಿನಿಂದ ಭೀಮನಗೌಡ ಪಾಟೀಲ್ ಅವರು ಕರೆ ಮಾಡಿದ್ರು. ಅವ್ರು ಹೇಳ್ತಿದ್ರು ಅಂದರೆ ಕೃಷಿಯಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಸಹಕಾರ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ಕೃಷಿ ಕೆಲಸ ಮಾಡುವಾಗ ನಾವೊಬ್ಬರೇ ಮಾಡ್ತೀವಿ, ನಮ್ಮ ಮನೆಯವರು ಮಾತ್ರ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಮಾಡಲಿಕ್ಕೆ ಆಗಲ್ಲ. ಏನಕ್ಕಾದರೂ ಒಬ್ಬರು ಸಹಾಯ ಬೇಕಾಗುತ್ತೆ, ಅಥವಾ ಅದರ ಕೆಲಸದಲ್ಲಿ ಬೇರೆಯವರು ಅಕ್ಕಪಕ್ಕದವ್ರು ಇರ್ಬೋದು ಅಥವಾ ಆಳು ಇರ್ಬೋದು, ಯಾರೇ ಆದರೂ ಕೂಡ ಅವರ ಸಹಾಯ ಇಲ್ಲದೆ ನಾವು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪರಸ್ಪರ ಒಬ್ರಿಗೊಬ್ಬರು ಸಹಕಾರವನ್ನು ನೀಡಿದಾಗ ಮಾತ್ರ ನಾವು ಕೃಷಿಯನ್ನು ಕೂಡ ಖುಷಿಯಿಂದ ಮಾಡೋದಕ್ಕೆ ಸಾಧ್ಯ ಅಂಥೇಳಿ ತಿಳಿಸ್ಕೊಟ್ರು. ಹಾಗೆ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಅಂತಾರಾಷ್ಟ್ರೀಯ ಸಹಕಾರ ದಿನದ ಅಂಗವಾಗಿ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ನೀವು ಕರೆ ಮಾಡಬೇಕಾದಂತಹ ಮೊಬೈಲ್ ಸಂಖ್ಯೆ 9686096279. ಈ ನಂಬರ್ಗೆ ಕರೆ ಮಾಡಿ ಈ ಸಹಕಾರ ಮಾಡುವಂತಹ ಮನೋಭಾವ ಅಥವಾ ಒಬ್ರಿಗೊಬ್ರಿಗೆ ಸಹಾಯ ಮಾಡುವಂತಹ ಮನೋಭಾವ ಪ್ರತಿಯೊಬ್ಬರ ಜೀವನದಲ್ಲೂ ಎಷ್ಟು ಪ್ರಸ್ತುತವಾಗುತ್ತೆ ಅನ್ನೋ ವಿಚಾರವಾಗಿ ನೀವು ನಿಮ್ಮ ಜೀವನದ ಅನುಭವಗಳನ್ನು ಹಂಚಿಕೊಳ್ಬೋದು. ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಒಂದು ಮಾತು ಹೇಳ್ತಾರೆ, ಸಹಕಾರವಿಲ್ಲದಿದ್ದರೆ ಸಮಾಜದಲ್ಲಿ ಪ್ರಗತಿ ಸಾಧಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಅಂತಂದರೆ ಒಬ್ರಿಗೊಬ್ಬರಿಗೆ ಸಹಾಯ ಮಾಡಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ರೀತಿಯ ಪ್ರಗತಿಯನ್ನು ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಒಟ್ಟಿಗೆ ಬೆಳೆದಾಗ ಮಾತ್ರ ನಿಜವಾದ ನಾವು ಸ್ವಾತಂತ್ರ್ಯವನ್ನು ಪಡೆಯೋದಕ್ಕೆ ಸಾಧ್ಯ, ಅಥವಾ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಎಲ್ಲರೂ ಕೂಡಿ ಮಾಡಿದ್ರೆ ಮಾತ್ರ ಆ ಕೆಲಸ ಯಶಸ್ಸಾಗೋದಕ್ಕೆ ಸಾಧ್ಯ ಅಂತೇಳಿ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
6: ನಮಸ್ತೆ ಪವಿತ್ರ.
1: ನಮಸ್ತೆ ಕುಸುಮ ಅವರು, ಹೇಗಿದ್ದೀರಾ?
6: ಚೆನ್ನಾಗಿದ್ದೀನಿ ಪವಿತ್ರ. ಒಳ್ಳೆ ಮಳೆ, ಒಳ್ಳೆ ಚಳಿ,
1: ಒಳ್ಳೆ ಎಲ್ಲ ಒಟ್ಟೊಟ್ಟಿಗೆ ಇದೆ.
6: ಇರೋದ್ರಿಂದ ಒಳ್ಳೆ ಬಿಸಿ ಬಿಸಿ ಊಟ ಮಾಡ್ಕೊಂಡು ಆರಾಮ್ ಇರ್ಬೋದು. ಈಗ
1: ಬಿಸಿ ಬಿಸಿ ಊಟ ಮಾಡಿ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು
6: ಮಾತಾಡ್ಬೋದು ಅಲ್ವಾ. ಇದೇ ಅಲ್ವಾ ಸಹಕಾರ ಅಂದ್ರೆ.
1: ಮತ್ತೆ ನೋಡಿ
6: ಮನೆಯವ್ರಿಗೆ ಮಾಡ್ಕೊಟ್ಟು ನಾವು ತಿನ್ನೋದು,
1: ಮತ್ತೆ ಒಬ್ರಿಗೊಬ್ರಿಗೆ ಈ ತರ ಸಹಕಾರ ಇದ್ದಾಗ ಮಾತ್ರ ಅಲ್ವಾ ಚಂದ.
6: ಹೌದೌದು, ಒಳ್ಳೆ ವಿಷಯ ಕೂಡ ನಿಮ್ದು ಇವತ್ತು ತಕೊಂಡಿರೋದು. ನಾವ್ ಯಾಕೆಂದ್ರೆ ಸಮಾಜದಲ್ಲಿದ್ದೀವಿ, ಕುಟುಂಬದಲ್ಲಿದ್ದೀವಿ ಅಂದ್ರೆ ಪ್ರಮುಖವಾಗಿ ಸಮಾಜ ಜೀವಿ ಸಂಘ ಜೀವಿ ಅಂತ ಕರೆಸ್ಕೊಳ್ತೀವಲ್ವಾ.
1: ಹೌದು,
6: ಹಾಗಾಗಿ ಸಹಕಾರ ಮನೋಭಾವ ಪ್ರತಿಯೊಬ್ಬರಿಗೂ ಇರ್ಬೇಕು. ಅದು ಜಾತಿ ಧರ್ಮ ಯಾವುದೇ ಒಂದು ಭೇದ ಭಾವ ಇಲ್ಲದಂತೆ ಎಲ್ಲಾ ಮನುಷ್ಯರಿಗೂ ಸಹಕಾರ ಭಾವನೆ ಇರ್ಬೇಕು. ಆವಾಗ್ಲೇ ಈ ಸಮಾಜದಲ್ಲಿ ಒಳ್ಳೆ ರೀತಿಯಿಂದ ಎಲ್ಲರೂ ಸಂತೋಷ ಖುಷಿಯಾಗಿ ಬಾಳ್ಲಿಕ್ಕೆ
1: ಸಾಧ್ಯ,
6: ಒಳ್ಳೇದಾಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ನಾವು ಯಾವ ರೀತಿ ಬದುಕ್ಬೇಕು, ಹೇಗ್ ಬದುಕ್ಬೇಕು, ಯಾವ ರೀತಿ ಇನ್ನೊಬ್ರಿಗೆ ಸಹಕಾರ ಕೊಡ್ಬೇಕು, ಅಥವಾ ಸಹಕಾರ ಭಾವನೆ ಇಲ್ಲದವರಿಗೆ ಸಹಕಾರ ಭಾವನೆ ಮನಸ್ಸಿನಲ್ಲಿ ಮೂಡಿಸೋದು ಹೇಗೆ ಅಂತ ಹೇಳಿ ನಾವು ಮಾಡೋದ್ರ ಜೊತೆಗೆ ಅವರು ಇನ್ನೊಬ್ಬರಿಗೂ ಕೂಡ ಅದನ್ನ ಕಲಿಸ್ಕೊಡೋದು ಕೂಡ ಒಂದು ಸಹಕಾರ ಅಂತಾನೆ ಹೇಳ್ಬೋದು.
1: ಹೌದು, ಕೆಲವರಿಗೆ ನೋಡ್ತಿರ್ತಾರೆ ಸಹಾಯ ಮಾಡ್ಬೇಕು ಬಿಡುವ ಅಂತ ಗೊತ್ತಾಗಲ್ಲ
6: ಅಂತ, ಅವ್ರಿಗೆ ಅಷ್ಟು ಗೊತ್ತಿರಲ್ಲ ಅಥವಾ ಗೊತ್ತಿದ್ರು ಕೂಡ ಸಹಕಾರ ಮಾಡಕ್ ಮನ್ಸಿರೋದಿಲ್ಲ ಅಂತವ್ರು ಕೂಡ ನಾವು ಒಂದು ಮಾಡೋ ಒಂದು ಕೆಲಸ ಕಾರ್ಯಗಳಿಂದ ಒಂದು ಸಹಕಾರದಿಂದ ಮಾಡಿ ತೋರಿಸಿ ಕಲ್ಸ್ಕೊಡ್ಬೋದು. ಮತ್ತೆ ಸಹಕಾರ ಭಾವನೆ ಅವರಲ್ಲೂ ಕೂಡ ಬೆಳೆಯುವಂತೆ ಮಾಡ್ಬೋದು. ಅದಕ್ಕೆ ನಮ್ಮ ಬಸವಣ್ಣನವ್ರು ಹೇಳಿರೋದು, ಇನ್ನ ಯಾರಿಗೆ ಏನಾದ್ರೂ ಇದ್ ಮಾಡ್ತಾ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಅಂತೇಳಿ, ಇವ ನಮ್ಮವ ಇವ ನಮ್ಮವ ಅಂತೇಳಿ ಎಲ್ರೂ ಕೂಡ ನಮ್ಮವರು ಅಂತ ಭಾವನೆಯಿಂದ ಸಹಕಾರದಿಂದ ನಾವು ಒಟ್ಟಾಗಿ ಹೋದ್ರೆ ಎಷ್ಟು ಚಂದ ಇರುತ್ತೆ ಅಂತ ಎಷ್ಟು ರೀತಿ ಚಂದವಾಗಿ ಹೇಳಿದಾರೆ ಅಲ್ವಾ.
1: ಹೌದು, ಎಲ್ಲರೂ ಇದೇ ರೀತಿಯ ಮನೋಭಾವ ಬೆಳೆಸ್ಕೊಂಡ್ರೆ
6: ಹೌದು
1: ಇಷ್ಟ ಚೆನ್ನಾಗಿರುತ್ತೆ ಅಂತ ಹೇಳಿ ಅವಾಗನೇ ಹೇಳಿದಾರೆ ನೋಡಿ 12ನೇ ಶತಮಾನದಲ್ಲಿ.
6: ಅದಕ್ಕೆ ಯಾವ್ದೇ ಒಂದು ವಿಷಯ ಒಳ್ಳೆ ವಿಷಯ ಅಂದ ತಕ್ಷಣ ಸಾ ಅನ್ನಕ್ಷರ ಬರುತ್ತೆ, ಸದ್ಭಾವನೆ ಆಗಿರ್ಬೋದು. ಸತ್ ಅಂತ ಮೇಲೆ ವಿಷಯ ಬಂತು ಅಂದ್ರೆ ಅದು ಸಾ ಅನ್ನ ಅಕ್ಷರನೇ ಕೂಡ ಅಷ್ಟು ಒಳ್ಳೇದು, ಜೀವನದಲ್ಲಿ ಒಂದು ಒಳ್ಳೆ ವೈಬ್ರೇಷನ್ ಕೊಡೋಂತ ಅಕ್ಷರ ಅಂತಾನೆ ಹೇಳ್ಬೋದು ಅಲ್ವಾ. ಹಾಗಾಗಿ ಹೌದು, ಸಹಾಯ ಆಗಿರ್ಬೋದು, ಎಂತದೋ ಸದ್ಭಾವನೆ ಇರ್ಬೋದು, ಸಹಕಾರನು ಕೂಡ ಅಷ್ಟೇ ಒಂದು ಒಳ್ಳೆ ಪದನೇ ಆಗಿದೆ. ಹಾಗಾಗಿ ನಾವು ಜೀವನದಲ್ಲಿ ನಾವು ಯಾವಾಗ್ಲೂ ಕೂಡ ಸಹಕಾರ ಮಾಡ್ಕೊಂಡಿದ್ರೇನೆ ನಾವು ಚೆನ್ನಾಗಿರ್ತೀವಿ, ಇನ್ನೊಬ್ರು ಕೂಡ ಚೆನ್ನಾಗಿರುತ್ತೆ, ಸುಂದರ ಒಂದು ಸಮಾಜವನ್ನ ಕೂಡ ಕುಟುಂಬವನ್ನ ಕೂಡ ನಿರ್ಮಾಣ ಮಾಡ್ಲಿಕ್ಕೆ ನಮ್ಮ ಈ ಮನೋಭಾವ ಇರುತ್ತಲ್ವಾ.
1: ಹೌದು,
6: ಇದು ತುಂಬಾನೇ ಒಳ್ಳೆ ಹೆಲ್ಪ್ ಮಾಡುತ್ತೆ ನಮ್ಗೆ ಜೀವನದಲ್ಲಿ. ಈ ಪರೋಪಕಾರ ಅಂತಾನು ಕರಿಬಹುದು ಇದಕ್ ನಾವು,
1: ಪರೋಪಕಾರ ಅಲ್ವಾ.
6: ಸಹಕಾರ ಅಂತಂದ್ರೆ ಇನ್ನೇನು ಪರೋಪಕಾರ ಮಾಡ್ದಂಗೆ, ಇನ್ನೊಬ್ರಿಗೆ ಕಲ್ಯಾಣ ಮಾಡೋದು ಅಥವಾ ಇನ್ನೊಬ್ರ ಒಳ್ಳೇದಕ್ಕೆ ನಾವು ನಮ್ಮ ಒಂದು ಏನು ನಮ್ ಕೈಲಾದ ಮಟ್ಟಿಗೆ ಸಹಾಯ ಮಾಡೋದಾಗಿರ್ಬೋದು, ಸಹಕಾರ ಮಾಡೋದು ಮಾಡಿದ್ರೆ ಅದು ಒಂದ್ ರೀತಿ ಜೀವನದಲ್ಲಿ ಒಳ್ಳೇದಾಗಕ್ ಸಾಧ್ಯ ಆಗುತ್ತೆ ಇದು. ಯಾಕೆಂದ್ರೆ ನಮ್ಗೆ ಪ್ರಕೃತಿ ಗಾಳಿ ನೀರು ಬೆಳಕು ಎಲ್ಲ ಕೊಡುತ್ತೆ,
1: ಎಲ್ಲ ಫ್ರೀ ಆಗಿದೆ,
6: ಎಲ್ಲ ಫ್ರೀ ಆಗಿ ಕೊಡುತ್ತೆ, ನಮ್ಮಿಂದ ಏನನ್ನೂ ಬಯಸೋದಿಲ್ಲ ಅಲ್ವಾ. ಪ್ರತಿಫಲಾಪೇಕ್ಷೆ ಇಲ್ಲದಂತೆ ನಮ್ಗೆ ಉಸಿರಲ್ಲಿ ಗಾಳಿ ಸಿಗುತ್ತೆ, ಭೂಮಿಯಿಂದ ನಮಗೆ ಅನ್ನ ಬೆಳೆ ಅಕ್ಕಿ ಸಿಗುತ್ತೆ, ಸೂರ್ಯನಿಂದ ಬೆಳಕು ಕೊಡುತ್ತೆ, ಗಿಡ ಮರಗಳು ಹಣ್ಣು ಕೊಡ್ತವೆ.
1: ಹೌದು,
6: ನಾವು ಜೀವನ ಮಾಡ್ಲಿಕ್ಕೆ ಉಸಿರಾಡ್ಲಿಕ್ಕೆ ಗಾಳಿ ಸಿಗುತ್ತಲ್ವಾ.
1: ಹೌದು,
6: ಅದ್ ಯಾರಾದ್ರೂ ನಮ್ಮ ಕೈಯಿಂದ ದುಡ್ಡು ತಗೊಳುತ್ತ ಅದು
1: ಖಂಡಿತ ಇಲ್ಲ,
6: ಏನಾದ್ರೂ ಬಯಸೋದಿಲ್ಲ ಅಲ್ವಾ. ಹಾಗೆ ಪ್ರಕೃತಿನೇ ನಮ್ಗೆ ಇಷ್ಟೊಂದು ಬದುಕನ್ನ ಇಷ್ಟು ಸುಗಮವಾಗಿ ನಮಗೆ ನಡೆಸ್ಲಿಕ್ಕೆ ಸಹಾಯ ಕೊಡ್ಬೇಕಾದ್ರೆ ನಾವು ಅಟ್ಲೀಸ್ಟ್ ಒಳ್ಳೆ ಮಾನವರು ನಾವು ಇರೋಷ್ಟ್ರಲ್ಲಿ ಜೀವನ ನಶ್ವರ ಇದು ಕ್ಷಣಿಕ ಇರುವ ಒಂದು ಸಮಯದಲ್ಲಿ ಅಲ್ಪ ಸಮಯದಲ್ಲಿ ನಾವು ನಮ್ ಕೈಲಾದ ಮಟ್ಟಿಗೆ ಇನ್ನೊಬ್ರಿಗೆ ಸಹಕಾರ ಕೊಟ್ಕೊಂಡು ಜೀವನ ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ, ಇನ್ನೊಬ್ರು ಚೆನ್ನಾಗಿರ್ತಾರೆ ಅಂತ ಹೇಳ್ಬಿಟ್ಟು ಖಂಡಿತ ನನ್ ಕೈಲಾ ಸಹಕಾರ ಯಾವತ್ತು ಮಾಡ್ತಾ ಇರ್ತೀನಿ. ನನ್ನ ಅಭಿಪ್ರಾಯ ಸ್ವಂತ ಅಭಿಪ್ರಾಯ ಇದು,
1: ಹೀಗೆ ಸಹಾಯ ಮಾಡ್ತಾನೆ ಖುಷಿಯಾಗಿ
6: ಸಹಾಯ ಮಾಡ್ತೀವಿ ಅಂದ್ರೆ ದುರ್ಬಲರಿಗೆ ಇಲ್ಲದವರಿಗೆ ದಾನ ಮಾಡೋದು ಒಂದು ಸಹಾಯ ಮಾಡೋದು ಸಹಕಾರನೇ, ಅದು ನಮಗೂ ಕೂಡ ಮನಸ್ಸಿಗೆ ತೃಪ್ತಿ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ
1: ಖಂಡಿತ
6: ಅಲ್ವಾ. ಹಾಗಾಗಿ ಒಳ್ಳೆ ಒಂದು ಟಾಪಿಕ್ ಇದು, ಎಲ್ಲರೂ ಸಹಕಾರ ಕೊಟ್ಕೊಂಡು ಸಹಕಾರದಿಂದ ಬಾಳ್ಬೇಕು, ಅದೇ ಜೀವನ
1: ಜೀವನ ಅಂತ
6: ಅಲ್ವಾ.
1: ಓಕೆ ಕುಸುಮ,
6: ಸ್ವಾರ್ಥ ಇರಬಾರ್ದು ಯಾವತ್ತೂ ಕೂಡ,
1: ನಿಸ್ವಾರ್ಥದಿಂದ ಸೇವೆ,
6: ನಿಸ್ವಾರ್ಥದಿಂದ ಸೇವೆ ಮಾಡ್ಬೇಕು, ಸಹಕಾರ ಕೊಡ್ಬೇಕು ಯಾವತ್ತು.
1: ಖಂಡಿತ ಒಳ್ಳೆ ವಿಚಾರವನ್ನು ತಿಳಿಸಿದ್ರಿ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ.
6: ಥ್ಯಾಂಕ್ ಯು ಪವಿತ್ರ, ಯಾವಾಗ್ಲೂ ಒಳ್ಳೆ ವಿಚಾರ ತಗೊಂಡ್ಬರ್ತೀರಾ, ಮಾತಾಡ್ಲಿಕ್ಕೆ ಒಂದು ಖುಷಿ ಆಗುತ್ತೆ ನಮ್ಗೆ, ಒಳ್ಳೆ ವಿಚಾರಕ್ಕಾಗಿ ನಿಮಗೆ ಧನ್ಯವಾದಗಳು.
1: ಓಕೆ ಮೇಡಮ್, ಥ್ಯಾಂಕ್ ಯು.
6: ಥ್ಯಾಂಕ್ ಯು.
1: ಕೃಷಿ ನಗರದಿಂದ ಕುಸುಮ ಅವ್ರು ಕರೆ ಮಾಡಿದ್ರು. ನಮಗೆ ಸಹಾಯ ಮಾಡುವಂತಹ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೋಬೇಕು, ಹಾಗೆ ನಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಬೇಕು, ಸಹಕಾರದಿಂದ ಬದುಕಬೇಕು ಅಂತ ಹೇಳಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
10: ಹೂನೆ ರೆಡಿ ಆಗ್ತಾ ಇದೆ.
9: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
10: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
11: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಅಂತಾರಾಷ್ಟ್ರೀಯ ಸಹಕಾರ ದಿನ ಇರೋದ್ರಿಂದ ಎಲ್ಲರೂ ಕೂಡ ಪರಸ್ಪರ ಒಬ್ರಿಗೊಬ್ರು ಸಹಾಯ ಮಾಡೋದು, ಸಹಕಾರವನ್ನು ವ್ಯಕ್ತಪಡಿಸೋದ್ರ ಬಗ್ಗೆ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ, ನೋಡೋಣ.
12: ಹಲೋ.
1: ಹಲೋ,
12: ನಮಸ್ತೆ ಮೇಡಮ್.
1: ನಮಸ್ತೆ ಚಂದ್ರಶೇಖರ್ ಸರ್. ಮಳೆ ಈಗ ಸ್ವಲ್ಪ ಬ್ರೇಕ್ ತಗೊಂಡಿದೆ. ಹೌದಾ? ಕಾಫಿ ಬ್ರೇಕ್ ತರ ಬ್ರೇಕ್ ತಗೊಂಡಿದೆ ನಮ್ಮಲ್ಲಿ.
12: ಮಾರುತಗಳು ಬಂದಂಗೆ ಅದೊಂದು ದಿನಗಳಿಂದ ಬರ್ತಾ ಇರುತ್ತೆ. ಅದು ಹಿಂದ್ಗಡೆ ಮಳೆ ಪಶ್ಚಿಮ ಘಟ್ಟ ಕಡೆ ಮಂಗಳ ಕಡೆಯಿಂದ ಬರುತ್ತಲ್ವಾ ಇದು ಮಾರುತಗಳು, ಅಲ್ಲಿ ಒಂದು ಒಂದು ಸ್ವರೂಪ ಬಂದಂಗೆ ಬಂದಂಗೆ ಬರ್ತದೆ. ಹಂಗೆ
1: ಒಂದ್ ಸ್ವಲ್ಪ ಗಾಳಿ ಸ್ವಲ್ಪ ಮಳೆ ಮತ್ ಬ್ರೇಕು,
12: ಗಾಳಿ ಬಂದ್ರೆ ಆ ಕಡೆಯಿಂದ ತಗೋಬರ್ತದೆ, ಆ ಕಡೆಯಿಂದ ಹಿಂದ್ಗಡೆ ಮಳೆ ಹಾಗೆ ಮುಂದೆ ಹೋಗ್ತಾ ಇರ್ತದೆ. ಮುಂದೆ ಹೋಗ್ತಾ ಇರುತ್ತೆ,
1: ಮುಂದೆ ಹೋಗ್ತಾ ಇರುತ್ತೆ,
12: ಮುಂದೆ ಹೋಗ್ತಾ ಇರುತ್ತೆ, ಮುಂದೆ ದುರ್ಬಲ ಆಗೋಗುತ್ತದೆ ಅಷ್ಟೇ. ಆ ಕಡೆ ಮಂಗಳೂರು ಕಡೆ ಪ್ರಬಲ ಆಗಿರುತ್ತೆ, ಬದ್ದಾ ದುರ್ಬಲ ಆಗಿ ಮಳೆ ಪ್ರಮಾಣ ಕಡಿಮೆ
1: ಆಗುತ್ತೆ
12: ಬಯಲುಸೀಮೆಗೆ.
1: ಸರ್, ಇವತ್ತು ಅಂತಾರಾಷ್ಟ್ರೀಯ ಸಹಕಾರ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ ಎಲ್ಲರೂ.
12: ಸಹಕಾರ ಸಪ್ತಾಹ, ಸಹಕಾರ ಇದು ಸಂಘಗಳ ಬಗ್ಗೆ,
1: ಒಬ್ಬರಿಗೊಬ್ಬರು ಸಹಾಯ ಮಾಡೋದು, ಸಹಕಾರ ವ್ಯಕ್ತಪಡಿಸೋದು, ಅದ್ರ ಬಗ್ಗೆ ಸಂಘಗಳ ಬಗ್ಗೆ ಮಾತಾಡ್ತಿಲ್ಲ ಸರ್. ಇಲ್ಲ ಇಲ್ಲ ಇಲ್ಲ ಇಲ್ಲ, ಸಂಘಗಳ ಬಗ್ಗೆ ಮಾತಾಡ್ತಿಲ್ಲ ಸಹಕಾರ. ಈಗ ಈಗ ನೀವು
12: ಪರಸ್ಪರ ನಮ್ಮಲ್ಲಿ
1: ಹೌದು
12: ಸಹಕಾರ
1: ಹೌದು.
12: ಈಗ ನಾನು ಮೊದಲು ಪರಿಚಯ ಮಾಡ್ಕೊಂಡ್ಬಿಟ್ಟು
1: ಓಕೆ ಸರ್.
12: ನನ್ನ ಹೆಸರು ಸಿ ಟಿ ಚಂದ್ರಶೇಖರ್, ಅತ್ತಿಜೇವಾಡದಲ್ಲಿ ಹುಣಸಪುರ ತಾಲೂಕು ಹಾಸನ ಜಿಲ್ಲೆ 523 ಇಂದ್ರ ಅನ್ನೋದು ಕರ್ನಾಟಕ ರಾಜ್ಯ,
1: ಕರ್ನಾಟಕ ರಾಜ್ಯ.
12: ನಮ್ಮೆಲ್ಲ ಸೋದರ ಸೋದರಿಗೆ ನನ್ನ ನಮಸ್ಕಾರಗಳು.
1: ಓಕೆ ಸರ್.
12: ಹಲೋ.
1: ಹೌದು, ಓಕೆ ಸರ್. ಅಂದ್ರೆ
12: ಈ ಸಹಕಾರ ಅಂದ್ರೆ ಮನುಷ್ಯ ಒಬ್ರಿಗೊಬ್ರು ಸಹಕಾರ ಇರ್ಲೇಬೇಕು ಮೇಡಮ್.
1: ಇರ್ಲೇಬೇಕು,
12: ಕೊಡೋದು ಕೊಟ್ಟು ಕೊಳ್ಳೋದಾಗ್ಲಿ ಯಾವ್ದಾದ್ರು ಸಹಕಾರ. ಒಬ್ಬೊಬ್ರು ಸಹಕಾರ ಇದ್ದಾಗ್ಲೇ ನಾವು ಹಿಡಿದ ಕೆಲಸಗಳು ಆಗುತ್ತೆ. ಒಬ್ರು ಏನು ಮಾಡಕ್ಕಾಗಲ್ಲ,
1: ಆಗಲ್ಲ ಸರ್.
12: ಒಬ್ರು ಸಹಕಾರ ನೆರವು ಬೇಕಾಗುತ್ತೆ,
1: ಬೇಕಾಗುತ್ತೆ.
12: ನಮ್ಗೆ ಅವ್ರ ಸಹಕಾರ ಬೇಕಾಯ್ತು, ನಮ್ ಸಹಕಾರ ಇನ್ನೊಬ್ರು ಬೇಕಾಗುತ್ತೆ,
1: ಬೇಕಾಗುತ್ತೆ.
12: ಹಾಗಾಗಿ ಒಬ್ಬರೇ ಆಗಿ ಏನು ಮಾಡಕ್ಕಾಗಲ್ಲ, ಏನು ಸಾಧನೆ ಮಾಡಕ್ಕಾಗಲ್ಲ,
1: ಆಗಲ್ಲ.
12: ಒಂದ್ ಟೈಮ್ ಹೇಳ್ತಾರೆ, ಒಂದು ಉಳ್ಕಡ್ಡಿನ ಸಹಕಾರ ಬೇಕಾಗುತ್ತೆ ಟೈಮ್ ನಲ್ಲಿ ಅಂತ ನೋಡಿ.
1: ಹೌದು,
12: ಆತರ ಆತರ ಎಲ್ಲ ಸಹಕಾರ ಬೇಕೇ ಬೇಕು,
1: ಬೇಕಾಗುತ್ತೆ ಅಂತ ಹೇಳಿ.
12: ಸಹಕಾರದಿಂದ ಎಷ್ಟು ಬಿಡಿ, ಸಹಕಾರದ ಎಲ್ಲ ಸಾಧ್ಯ.
1: ಹೌದು ಸರ್.
12: ಸರಿ ಮೇಡಮ್, ಆಮೇಲೆ ಮಾಡ್ತೀನಿ.
1: ಓಕೆ ಸರ್. ಅತ್ತಿ ಚೌಡನಹಳ್ಳಿಯಿಂದ ಸಿಟಿ ಚಂದ್ರಶೇಖರ್ ಸರ್ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರಂದ್ರೆ ಸಹಕಾರ ಮನೆಯಲ್ಲಾಗಿರ್ಬೋದು ಅಥವಾ ಎಲ್ಲ ಕಡೆನೂ ಸಹಕಾರ ಮನೋಭಾವ ಇರಬೇಕು ಅಂತ ಹೇಳಿ ತಿಳಿಸಿದ್ರು. ಹಾಗೆ ಸ್ನೇಹಿತರೆ, ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡ್ತಾ ಇದ್ರು. ನನಗೆ ರಾಮಾಯಣದ ಕತೆ ಕೇಳಿದಾಗ ರಾಮ ಶ್ರೀರಾಮಚಂದ್ರನು ಕೂಡ ಒಂದು ಚಿಕ್ಕ ಅಳಿಲು ಸಹಾಯವನ್ನು ಮಾಡುತ್ತಂತೆ. ಅಂದರೆ ಒಂದು ಪ್ರಾಣಿಯಲ್ಲಿ ಕೂಡ ಸಹಾಯ ಮಾಡುವಂತಹ ಗುಣ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ ನಾವೀಗ ಮನುಷ್ಯರಲ್ಲಿ ನೋಡ್ತೀವಿ, ಒಬ್ರಿಗೊಬ್ರಿಗೆ ಸಹಾಯ ಮಾಡೋದು, ಸಹಕಾರ ಮಾಡೋದು ಅಂತ. ಆದರೆ ಮನುಷ್ಯನನ್ನು ಹೊರತುಪಡಿಸಿ ಕೂಡ ಒಂದು ಪ್ರಾಣಿಗಳಲ್ಲೂ ಕೂಡ ಈ ಸಹಾಯ ಮಾಡುವಂತಹ ಸಹಕಾರ ಮಾಡುವಂತಹ ಗುಣ ಎಷ್ಟು ಚೆನ್ನಾಗಿರುತ್ತೆ. ನಾವು ಪ್ರಕೃತಿಯಲ್ಲಿ ನೋಡಿದಾಗ ಎಷ್ಟೊಂದು ವಿಸ್ಮಯಗಳು ನಮ್ಮನ್ನು ನಾವು ನೋಡೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ಚಿಕ್ಕ ಅಳಿಲು ಕೂಡ ಆ ರೀತಿ ಆ ಕಾಲದಲ್ಲಿ ಯೋಚನೆ ಮಾಡಿತ್ತಂತಂದರೆ, ಈಗ ನಾವು ಒಂದು ಇರುವೆ ಏನೋ ತೊಗೊಂಡು ಹೋಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಒಂದು ಸಕ್ಕರೆ ಏನೋ ಏನೋ ತೊಗೊಂಡು ಹೋಗ್ತಿರುತ್ತೆ ಅಂದಾಗ ಅದಕ್ಕೆ ಇನ್ನು ಉಳಿದಂಥ ಇರುವೆಗಳು ಅದಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತೆ, ಅದು ತೊಗೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಅದು ಕೂಡ ಒಂದು ಸಹಕಾರ ಅಥವಾ ಸಹಾಯ ಮಾಡುವಂಥ ಒಂದು ಮನೋಭಾವ ಅಂತ ಹೇಳ್ಬೋದು. ಆ ಚಿಕ್ಕ ಇರುವೆಯಿಂದ ಕೂಡ ನಾವು ಸಹಾಯದ ಒಂದು ಗುಣವನ್ನು ಕಲಿಯೋದಕ್ಕೆ ಸಾಧ್ಯ. ಇದು ಬರೀ ಇರುವೆ ಅಂತಲ್ಲ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಲ್ಲಿ ಕೂಡ ಸಹಾಯ ಮಾಡುವಂತಹ ಸಹಕಾರ ಮಾಡುವಂತಹ ಗುಣಗಳಿರುತ್ತೆ ಸ್ನೇಹಿತರೆ. ಹಾಗೆ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
13: ಹಲೋ, ನಮಸ್ಕಾರ.
1: ನಮಸ್ತೆ ಮುರಳೀಧರ್ ಸರ್. ಸರ್,
13: ಈಗ ಹೆಂಗ ತಾಕ, ಈಗ ನಾವು ರೈತ ಇದೀವಲ್ಲ, ಅಕ್ಕಪಕ್ಕ ರೈತರು ಒಬ್ರು ಒಬ್ರು ಸಹಾಯ ಮಾಡೋದು, ನಾವು ಅವ್ರ ಜಮೀನಿ ಕೆಲಸ ಮಾಡ.
1: ಹಲೋ,
13: ಕೆಲಸ ಮಾಡ್ಕೊಂಡು ನಮಗೆ ಕೂಲಿ ಇವೆಲ್ಲ ಕಡಿಮೆ ಆಗತ್ತೆ, ಕೆಲಸಗಳೆಲ್ಲ ಜಲ್ದಿ ಆಗತ್ತೆ, ಯಾರಿಗೂ ನಿರೀಕ್ಷೆ ಲೇಬರ್ಸ್ ಬಂದಿಲ್ಲ, ಲೇಬರ್ಸ್ ಗೆ ಕಾಯ್ಬೇಕು, ಲೇಬರ್ಸ್ ಈ ರೀತಿ ಸಹಕಾರ ಮಾಡೋದು ಒಬ್ರಿಗೊಬ್ರಿಗೆ ಅನುಕೂಲ ಆಗುತ್ತೆ.
1: ಅನುಕೂಲ ಆಗುತ್ತೆ,
13: ಒಂದು ಒಂದು ಸಹಾಯ ಆಗುತ್ತೆ, ಒಂದು ಅನುಕೂಲ ಆಗುತ್ತೆ. ಕೆಲವು ದುಡ್ಡು ಇರಲ್ಲ, ಕೆಲಸ ಮಾಡ್ಬಿಟ್ಟು ಒಬ್ರಿಗೆ ಒಬ್ರಿಗೆ ಅಡ್ಜಸ್ಟ್ ಆಗ್ತಾರೆ. ಕಡಿಮೆ ಆಗತ್ತೆ.
1: ನಾವಿವತ್ ನಿಮ್ ಮನೆಗೆ ಬರ್ತೀವಿ ಅಂದ್ರೆ ನೀವ್ ಇವತ್ತಿ ಅವ್ರ ಮನೆಗೆ ಹೋಗೋದು, ಇನ್ನೊಬ್ರ ಮನೆಗೆ
13: ಹೋಗೋದು, ಹಂಗೆ ಮಾಡ್ಕೊಂಡು ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು. ರೈತರಲ್ಲಿ ಸಹಕಾರ ಇದೆ, ಮಲ್ನಾಡ ಕಡೆ ಜಾಸ್ತಿ ಇದೆ, ಹೆಚ್ಚಾಗಿ
1: ಜಾಸ್ತಿ ಇದೆ. ಈಗನು ಮಾಡ್ತಾರ ಸರ್ ಅದ, ಈಗನು ಅದಿದ್ಯಾ ಪದ್ಧತಿ ಆ ತರದ್ದು?
13: ನಮ್ಮ ಇದೆ, ನಮ್ಮೆಲ್ಲ ಅಷ್ಟೇನೆ, ಪುರ್ದಾಳ ಭಾಗದಲ್ಲೇ ಶೆಟ್ಟಳಿ ಭಾಗದಲ್ಲೆಲ್ಲ ಇದೆ, ರೀತಿ ಅನುಕೂಲ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ನಮ್ ಕಡೆ ಸ್ವಲ್ಪ ಕಡಿಮೆ ಆಗಲ್ಲ, ಸಿಟಿ ಹಚ್ಚಕ್ಕೆ ನಡೆಯಲ್ಲ, ಸಿಟಿಯಿಂದ ದೂರ ಹಳ್ಳಿ ಕಡೆ ನಡೀತದೆ ಕೆಲಸ. ಸಿಟಿ ಹಚ್ಚೆಲ್ಲ ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ, ಲೇಬರ್ ಇಟ್ಕೊಂಡೆ ಮಾಡಿಸ್ತಾರೆ. ಅದು ಸಿಟಿಯಿಂದ ದೂರ ಇರೋಲ್ಲ, ಒಬ್ರು ಸಹಕಾರದಿಂದ ಮಾಡ್ಕೊಂಡು ಹೋಗೋದು, ಇಲ್ಲಿ ನಡೀತದೆ, ನಡೆಸ್ತಾನೆ ಇದಾರೆ,
1: ನಡೆಸ್ತಾನೆ ಇದಾರೆ. ಒಬ್ರು ಕೆಲಸದಾಗ ಬಂದಿಲ್ಲ ಅಂತ ಹೇಳಿದ್ರು ತಲೆ ಕೆಡಿಸ್ಕೊಳ್ಳಲ್ಲ, ನಾವೆಲ್ಲ ಸೇರ್
13: ಮಾಡಿ ಕಾಯಿಲ್ಲ ಒಬ್ರು ಅಡ್ಜಸ್ಟ್ ಮಾಡ್ಕೊಂಡು. ಸಹಕಾರ ಮತ್ತು ಸಹಾಯ ಎರಡು ಆಗುತ್ತೆ,
1: ಎರಡು ಆಗುತ್ತೆ. ಹೌದು, ಧನ್ಯವಾದ, ಧನ್ಯವಾದ. ಶಿವಮೊಗ್ಗದಿಂದ ಮುರಳೀಧರ್ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ, ಈ ಕೃಷಿ ಕೆಲಸದಲ್ಲಿ ಈಗ ಒಬ್ಬರೇ ಕೆಲಸ ಮಾಡೋಕೆ ಆಗಲ್ಲ, ಈಗ ಒಬ್ರು ಸಹಾಯ ಬೇಕಾಗುತ್ತೆ. ಈಗ ಕೃಷಿ ಕೆಲಸಗಳು ಮಾಡ್ತಿರ್ಬೇಕಾದ್ರೆ ಈಗ ಯಾರೋ ಕೆಲಸದವ್ರು ಬರ್ಲಿಲ್ಲ ಅಂತ ಹೇಳಿದ್ರೆ ಅಕ್ಕಪಕ್ಕದವರು ಅಕ್ಕಪಕ್ಕ ಹೊಲದವರೆಲ್ಲ ಸೇರಿ ನಾವು ಸಹಕಾರದಿಂದ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ರು. ಎಲ್ಲರೂ ಕೂಡ ಈಗ ನೋಡು ಎಲ್ಲ ಕ್ಷೇತ್ರದಲ್ಲಿ ಕೂಡ ಈ ಸಹಕಾರ ಅನ್ನೋದಿರ್ಬೋದು, ಸಹಾಯ ಮಾಡುವಂತಹ ಒಂದು ಮನೋಭಾವ ಬೇಕೇ ಬೇಕಾಗುತ್ತೆ. ಅದು ಮನೆಯಲ್ಲಾಗಿರ್ಬೋದು ಅಥವಾ ಕೃಷಿ ಕೆಲಸದಲ್ಲಿರ್ಬೋದು ಅಥವಾ ಶಾಲೆಯಲ್ಲಿರ್ಬೋದು ಅಥವಾ ಯಾವುದೇ ಒಂದು ಆಫೀಸ್ ಇರ್ಬೋದು, ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಒಂದೇ ರೀತಿಯ ಮನೋಭಾವದಿಂದ ನಾವು ಕೆಲಸವನ್ನು ಮಾಡಿದ್ರೆ ಮಾತ್ರ ಆ ಕೆಲಸ ಯಶಸ್ವಿ ಆಗುತ್ತೆ ಇರ್ಬೋದು. ಅದು ಇದೇ ಒಂದೇ ಕ್ಷೇತ್ರ ಅಂತ ಇಲ್ಲ, ಈಗ ಮಕ್ಕಳಾದರೂ ಕೂಡ ಮಕ್ಕಳು ಓದ್ತಾ ಇರುವಾಗ ಮನೆಯವರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಶಾಲೆಯವರು ಕೂಡ ಸಪೋರ್ಟ್ ಮಾಡಿ ಈ ಮಗು ಓದ್ತಿದೆ ಚೆನ್ನಾಗಿ ಅಂಥೇಳಿ ಸಹಾಯವನ್ನು ಮಾಡಿದ್ರೆ ಅಥವಾ ಸಹಕಾರವನ್ನು ವ್ಯಕ್ತಪಡಿಸಿದರೆ ಆ ಮಗು ಚಂದ ಓದಿ ಒಳ್ಳೆಯ ಸಮಾಜದಲ್ಲಿ ಹೆಸರನ್ನು ತಗೊಳುತ್ತೆ. ಅದೇ ರೀತಿ ಮನೆಯಲ್ಲಾದರೂ ಕೂಡ ಈಗ ಮನೆಯಲ್ಲಿ ಇಬ್ಬರು ಗಂಡ ಹೆಂಡತಿ ಇಬ್ಬರು ಹೊರಗಡೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಬ್ರಿಗೊಬ್ರು ಸಹಾಯವನ್ನು ಮಾಡಿಕೊಂಡು ಸಹಕಾರದಿಂದ ನಡೆದ್ರೆ ಮಾತ್ರ ಆ ಮನೆ ಯಶಸ್ವಿಯಾಗೋದಕ್ಕೆ ಸಾಧ್ಯ. ಇದು ಕುಟುಂಬ ಇರ್ಬೋದು, ಸಮಾಜ ಇರ್ಬೋದು, ಎಲ್ಲ ಕ್ಷೇತ್ರಕ್ಕೂ ಕೂಡ ಇದು ಅಪ್ಲೈ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಅಂತಾರಾಷ್ಟ್ರೀಯ ಸಹಕಾರ ದಿನದ ಅಂಗವಾಗಿ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನು ತಿಳಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಗುರುಪುರದಿಂದ ಶಂಭುಲಿಂಗ್ ಅವರು ಕರೆ ಮಾಡಿದರು, ಹಾಗೆ ಹಾಸನದಿಂದ ಮೋನಿಕಾ ಅವರು ಕರೆ ಮಾಡಿದರು, ಶಿವಮೊಗ್ಗದ ಕೃಷಿ ನಗರದಿಂದ ಚಿಕ್ಕಪ್ಪ ಅವರು ಕರೆ ಮಾಡಿದರು, ಉಡುಪಿಯಿಂದ ಸುಬ್ರಹ್ಮಣ್ಯ ಅವರು ಕರೆ ಮಾಡಿದರು, ಹಾಗೆ ಬಿಜಾಪುರದಿಂದ ನವಾಜ್ ಅವರು ಕರೆ ಮಾಡಿದರು, ಹಾಗೆ ವಿಜಯಪುರದಿಂದ ಸೌಮ್ಯ ಅವರು ಕರೆ ಮಾಡಿದರು, ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದರು, ರಾಯಚೂರಿನಿಂದ ಭೀಮನಗೌಡ ಪಾಟೀಲ್ ಅವರು ಕರೆ ಮಾಡಿದರು, ಹಾಗೆ ಶಿವಮೊಗ್ಗದ ಕೃಷಿ ನಗರದಿಂದ ಕುಸುಮ ಅವರು ಕರೆ ಮಾಡಿದರು, ಹಾಗೆ ಅತ್ತಿ ಚೌಡನಹಳ್ಳಿಯಿಂದ ಸಿ ಟಿ ಚಂದ್ರಶೇಖರ್ ಸರ್ ಅವರು, ಹಾಗೆ ಶಿವಮೊಗ್ಗದಿಂದ ಮುರಳೀಧರ್ ಅವರು, ಇವರೆಲ್ಲರೂ ಕರೆ ಮಾಡಿ ಸಹಕಾರ ಅನ್ನೋದು ಪರಸ್ಪರ ಒಬ್ರಿಗೊಬ್ರು ಸಹಕಾರ ನೀಡಿದಾಗ ಮಾತ್ರ ಆ ಯಾವುದೇ ಒಂದು ಕೆಲಸ ಯಶಸ್ವಿಯಾಗೋದಕ್ಕೆ ಸಾಧ್ಯ ಅಂತ ತಿಳಿಸ್ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದರೆ ಕಾಕೆ ಇದೆಯಂತೆ ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
3: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
2: ರೇಡಿಯೋದಲ್ಲಿ ಕತೆನಾ?
3: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
4: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
6: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
2: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುವುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ನಮಸ್ತೆ, ಗುಡ್ ಈವ್ನಿಂಗ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಸಮಾಜಮುಖಿ ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿರುವ ಈ ಫ್ರೆಂಡ್ ಸೆಂಟರ್ನ ಸಂಸ್ಥೆ 60ನೇ ವರ್ಷಕ್ಕೆ ಕಾಲಿಟ್ಟಿದ್ದು, ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ವರ್ಷಗಳನ್ನು ಮತ್ತು ಪೂರ್ವ ಅಧ್ಯಕ್ಷರನ್ನು ಒಳಗೊಂಡ ಸಂಸ್ಥೆಯಾಗಿದೆ ಎಂದು ಶಿವಮೊಗ್ಗ ನಗರ ಶಾಸಕರಾದ SN ಚನ್ನಬಸಪ್ಪ ಅವರು ಹೇಳಿದರು. ಗೋಪಾಳದ ಫ್ರೆಂಡ್ ಸೆಂಟರ್ ಹಾಲ್ನಲ್ಲಿ ನಡೆದ ಫ್ರೆಂಡ್ ಸೆಂಟರ್ ಸಂಸ್ಥೆಯ 60ನೇ ವಾರ್ಷಿಕೋತ್ಸವ ಸಮಾರಂಭ ಮತ್ತು ಪದಗ್ರಹಣ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸಿ ಮಾತನಾಡಿದ ಅವರು, ಯುವಜನ ನಾಯಕತ್ವ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ, ರಾಜ್ಯ ಮಟ್ಟದ ಪ್ರಬಂಧ ಮತ್ತು ಚರ್ಚಾ ಸ್ಪರ್ಧೆಗಳು, ಕಲೆ ಮತ್ತು ಸಂಸ್ಕೃತಿಗೆ ರಕ್ತದಾನ ಮತ್ತು ನೇತ್ರದಾನ ಶಿಬಿರಗಳ ಜೊತೆಗೆ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಲ್ಲಿಕಾರ್ಜುನ ಕಾನೂರುರವರು, ನಿತ್ಯ ಜೀವನದ ಪ್ರಯಾಣದಲ್ಲಿ ಪ್ರತಿ ಕ್ಷಣವೂ ಹೊಸ ಪರಿಚಯ, ಸ್ನೇಹ, ಪರಿಚಿತರ ಬೀಳ್ಕೊಡುಗೆಯೊಂದಿಗೆ ಸಾಗುತ್ತಿದೆ. ನಾವು ಇಲ್ಲದಿದ್ದರೂ ಜನರ ಮನಸ್ಸಿನಲ್ಲಿ ಜೀವಿಸುವಂತಿರಬೇಕು. ಹೆಜ್ಜೆ ಗುರುತು ಉಳಿದರೆ, ಅರ್ಥಬದ್ಧ ಜೀವನ ನಮ್ಮದಾದರೆ ಅದು ಒಂದು ಸಾರ್ಥಕ ಬದುಕಾಗುತ್ತದೆ. ಮನದ ಕಣ್ಣು ತೆರೆಯದೆ ನಾಗರಿಕತೆಯನ್ನು ದೋಷಿಸುವ ನಮ್ಮ ನಿಲುವು ಬದಲಾಗಬೇಕು. ಮಾನವೀಯ ಮೌಲ್ಯಗಳನ್ನು ಜೀವಂತವಾಗಿರಿಸುವಲ್ಲಿ ಈ ಸಂಸ್ಥೆಯ ಪಾತ್ರ ದೊಡ್ಡದಾಗಿದೆ. ಮನುಷ್ಯ ವ್ಯಕ್ತಿತ್ವವನ್ನು ರೂಪಿಸುವ ಮತ್ತು ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಸಹಕಾರವನ್ನು ಬೆಳೆಸುವ ನೈತಿಕ ಗುಣಗಳು ವ್ಯಕ್ತಿಯನ್ನು ಇತರರೊಂದಿಗೆ ಮಾನವೀಯತೆಯಿಂದ ಬದುಕಲು ಕಲಿಸುತ್ತದೆ ಮತ್ತು ದೈನಂದಿನ ಜೀವನದಲ್ಲಿ ಮೌಲ್ಯಗಳನ್ನು ಅಳವಡಿಸಿಕೊಂಡು ಆರೋಗ್ಯಕರ ಬದುಕನ್ನು ಸಾಧಿಸಬೇಕಾಗಿದೆ. ಜೀವನದಲ್ಲಿ ಯಾವುದೇ ಹಂತದಲ್ಲಿಯೂ ಹೊಸ ಆರಂಭ ಸಾಧ್ಯ ಎಂದ ಅವರು ಕಾರ್ಯಕಾರಿ ಮಂಡಳಿಯ ಹೆಸರನ್ನು ಘೋಷಣೆ ಮಾಡಿದರು.
9: ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ವಿತರಕರ ಸಂಘದ ವತಿಯಿಂದ ಮೂರನೇ ವರ್ಷದ ವಾರ್ಷಿಕ ಮಹಾಸಭೆಯಲ್ಲಿ 2025-26 ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಅಂಕ ಪಡೆದು ಸಾಧನೆ ಮಾಡಿದ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಪ್ರತಿಭಾ ಪುರಸ್ಕಾರ ಪಡೆದ ವಿದ್ಯಾರ್ಥಿಗಳಾದ ಕುಮಾರಿ ಶಾರ್ವಿ ಗೋಪಿನಾಥ್, ಶ್ರೀ ಸುಜನ ಶೆಟ್ಟಿ, ಕುಮಾರಿ ಬಿವಿ ತ್ರಿಷಾ ಜೈನ್, ಕುಮಾರಿ ಅದ್ವಿತಾ ಜವಳಿ, ಕುಮಾರಿ ಕೌಸ್ತುಭಾ ಎಸ್ ಶ್ರೀನಿವಾಸ್ ಪಿ ಶ್ರೀಪ್ರಭು, ಕುಮಾರಿ ಲಕ್ಷ್ಮೀ ಪ್ರಭು, ಕುಮಾರಿ ಎಂಆರ್ ನಾಗಸ್ವರ್ಣ ಹಾಗೂ ಶ್ರೀ ಎಂಜಿ ನಾಗಸ್ವರೂಪ್ ಅವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ವಿದ್ಯಾರ್ಥಿಗಳ ಸಾಧನೆಯು ಸಂಘಕ್ಕೆ ಹೆಮ್ಮೆಯ ವಿಷಯವಾಗಿದ್ದು, ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಇಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ವೈಭವದಿಂದ ಆಯೋಜಿಸಲಾಗುವುದು ಎಂದು ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿದ ವಿದ್ಯಾರ್ಥಿಗಳನ್ನು ಕುರಿತು ಸಂಘದ ಅಧ್ಯಕ್ಷರಾದ ದೇವರಾಜ್ ಎಂಸಿ ಅವರು ಮಾತನಾಡಿದರು. ಸಭೆಯಲ್ಲಿ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಗೋಪಿನಾಥ್ ಬೀರವರು ಮಾತನಾಡುತ್ತಾ, ಭಾರತದಲ್ಲಿ ಕುಟುಂಬ ವ್ಯವಹಾರ ನಿರ್ವಹಣೆ ಸವಾಲುಗಳು ಮತ್ತು ಭವಿಷ್ಯ ವಿಷಯವಾಗಿ ವಿಚಾರವನ್ನು ಹಂಚಿಕೊಂಡರು. ಮುಂದಿನ ವಿವರ. ಇನ್ನರ್ವಿಲ್ ಕ್ಲಬ್ ಆಫ್ ಶಿವಮೊಗ್ಗ ಈಸ್ಟ್ ಜಿಲ್ಲಾ ಇನ್ನರ್ವಿಲ್ ಅಧ್ಯಕ್ಷೆ ಶ್ರೀಮತಿ ರಜನಿ ಭಟ್ ಅವರ ನಿರ್ದೇಶನದಂತೆ ಜುಲೈನಲ್ಲಿ ಆಚರಿಸಲಾಗುತ್ತಿರುವ ಡಯಾಲಿಸಿಸ್ ಸಪ್ತಾಹ ಅಂಗವಾಗಿ ಇನ್ನರ್ವಿಲ್ ಕ್ಲಬ್ ಆಫ್ ಶಿವಮೊಗ್ಗ ಈಸ್ಟ್ ವತಿಯಿಂದ ಜೀವನಾಧಾರ ಯೋಜನೆಯನ್ನು ಮೆಗನ್ ಆಸ್ಪತ್ರೆಯಲ್ಲಿ ಅರ್ಥಪೂರ್ಣವಾಗಿ ನಡೆಸಲಾಯಿತು. ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ತಿಮ್ಮಪ್ಪ ಅವರ ಮಾರ್ಗದರ್ಶನದಲ್ಲಿ ಯೋಜನೆ ಯಶಸ್ವಿಯಾಗಿ ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಇನ್ನರ್ವಿಲ್ ಅಧ್ಯಕ್ಷರಾದ ಮಮತಾ ಸುಧೀಂದ್ರ ಅವರು ಡಯಾಲಿಸಿಸ್ ಚಿಕಿತ್ಸೆಗೆ ಒಳಗಾಗಿರುವ 20 ಫಲಾನುಭವಿಗಳನ್ನು ಸಂಪರ್ಕಿಸಿ ಅವರ ಆರೋಗ್ಯ ವಿಚಾರಿಸಿ ಆತ್ಮಸ್ಥೈರ್ಯ ತುಂಬಿ, ಅದೇ ವೇಳೆ ಡಯಾಲಿಸಿಸ್ ವಿಭಾಗದಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ 3 ವೈದ್ಯರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಡಯಾಲಿಸಿಸ್ ಚಿಕಿತ್ಸೆಗೆ ನೆರವಾಗುವ ಉದ್ದೇಶದಿಂದ ಆಸ್ಪತ್ರೆಯ ಆಡಳಿತಕ್ಕೆ ಕ್ಲಬ್ ವತಿಯಿಂದ ಆರ್ಥಿಕ ಸಹಾಯಧನವನ್ನು ಹಸ್ತಾಂತರಿಸಲಾಯಿತು. ಮಾನವೀಯತೆ, ಕರುಣೆ ಹಾಗೂ ಸೇವಾ ಮನೋಭಾವವನ್ನು ಪ್ರತಿಬಿಂಬಿಸಿದ ಈ ಯೋಜನೆ ಯಶಸ್ವಿಯಾಗಿ ನೆರವೇರಲು ಉದಾರವಾಗಿ ಸಹಕರಿಸಿದ ಎಲ್ಲಾ ಪ್ರಾಯೋಜಕರಿಗೆ ಇನ್ನರ್ವಿಲ್ ಕ್ಲಬ್ ಆಫ್ ಶಿವಮೊಗ್ಗ ಈಸ್ಟ್ ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸಿತು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವ್ ಕೇಳ್ತಾ ಇದ್ದೀರಾ ಪೇಟೆ ಸಂಚಾರ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ವಿವಿಧ ಕಾರಣಗಳಿಂದ ರದ್ದಾಗಿ ಎಪಿಎಲ್ ಕಾರ್ಡ್ಗಳಿಗಾಗಿ ಪರಿವರ್ತನೆಯಾಗಿದ್ದ ಬಿಪಿಎಲ್ ಪಡಿತರ ಚೀಟಿಯನ್ನ ಅರ್ಹರು ಪುನಃ ಪಡೆಯಲು ರಾಜ್ಯ ಸರ್ಕಾರ ಅವಕಾಶ ನೀಡಿದೆ. ಆಹಾರ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಬಡವರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸಿಎಸ್ ಚಂದ್ರಭೂಪಾಲ್ ಸೂಚಿಸಿದರು. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಅನ್ನಭಾಗ್ಯ ಯೋಜನೆ ಕುರಿತ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಾನಾ ಕಾರಣಗಳಿಂದ ಎಪಿಎಲ್ ಕಾರ್ಡ್ಗಳಾಗಿ ಬದಲಾಗಿದ್ದ ಕಾರ್ಡುದಾರರು ಬಿಪಿಎಲ್ಗೆ ಅರ್ಜಿ ಸಲ್ಲಿಸಲು ಈ ಹಿಂದೆ ನೀಡಿದ್ದ 45 ದಿನಗಳ ಕಾಲಮಿತಿಯನ್ನ ಸರ್ಕಾರ ರದ್ದು ಮಾಡಿದೆ. ಅರ್ಹರು ಯಾವುದೇ ಗಡುವಿನ ಅಂತರವಿಲ್ಲದೆ ಅರ್ಜಿ ಸಲ್ಲಿಸಬಹುದು ಎಂದರು. ಯಾವುದೇ ಅರ್ಹ ಫಲಾನುಭವಿ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ರಾಜ್ಯ ಸರ್ಕಾರ 45 ದಿನಗಳ ನಿಗದಿತ ಗಡುವಿನ ನಿಯಮವನ್ನ ರದ್ದುಪಡಿಸಿ ಹೊಸ ಆದೇಶ ಹೊರಡಿಸಿದೆ. ಅರ್ಹರು ತಮ್ಮ ವ್ಯಾಪ್ತಿಯ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಅಗತ್ಯ ದಾಖಲಾತಿಗಳೊಂದಿಗೆ ಪುನಃ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಪರಿಶೀಲಿಸಿದ ನಂತರ ಎಪಿಎಲ್ ಕಾರ್ಡ್ಗಳು ಬಿಪಿಎಲ್ ಕಾರ್ಡ್ ಆಗಲಿ ಎಂದರು. ಜಿಲ್ಲೆಯಲ್ಲಿ 13,641ಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ಗಳು ರದ್ದಾಗಿದ್ದವು. ಸರ್ಕಾರದ ಈ ಹೊಸ ನಿರ್ಧಾರದಿಂದ ಬಡ ಕುಟುಂಬಗಳ ಪಡಿತರ ಚೀಟಿಗಳಿಗೆ ಈಗ ಮತ್ತೆ ಮರುಜೀವ ಬಂದಿದೆ. ಈ ಅವಕಾಶವನ್ನು ಅರ್ಹರು ಬಳಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಪ್ರಾಧಿಕಾರದ ಉಪಾಧ್ಯಕ್ಷರಾದ ಶಿವಣ್ಣ, ಇಕ್ಕೇರಿ ರಮೇಶ್, ಸದಸ್ಯರಾದ ನಾಗರಾಜ್ ಗೌಡ, ಶಿವಾನಂದ್, ಅಮೀರ್, ಹಂಜಾ, ಭವ್ಯ, ಕೃಷ್ಣಮೂರ್ತಿ, ಅರ್ಚನಾ, ಎಚ್ಪಿ ಚಿದಂಬರ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕ ಸತೀಶ್, ಸಹಾಯಕ ನಿರ್ದೇಶಕಿ ಲಕ್ಷ್ಮಿ ಮತ್ತಿತರರಿದ್ದರು. ಮುಂದಿನ ವಿವರ. ಸಹ್ಯಾದ್ರಿ ಕಾಲೇಜಿನಲ್ಲಿ ಸ್ನಾತಕೋತ್ತರ ಕೋರ್ಸ್ಗಳನ್ನ ಈ ಹಿಂದಿನಂತೆಯೇ ಮುಂದುವರಿಸಬೇಕು. ಈ ಸಂಬಂಧ ಪರಿಷ್ಕೃತ ಅಧಿಸೂಚನೆ ಹೊರಡಿಸಬೇಕೆಂದು ಒತ್ತಾಯಿಸಿ ಶಾಸಕ ಎಸ್ಎನ್ ಚನ್ನಬಸಪ್ಪ ಮಂಗಳವಾರ ಕುವೆಂಪು ವಿಶ್ವವಿದ್ಯಾಲಯ ಕುಲಸಚಿವ ಎನ್ ಹೇಮಂತ್ ಅವರಿಗೆ ಮನವಿ ಸಲ್ಲಿಸಿದರು. ಎಂಎಸ್ಸಿ ಬಯೋಟೆಕ್ನಾಲಜಿ, ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ, ಜನರಲ್ ಕೆಮಿಸ್ಟ್ರಿ ಹಾಗೂ ಎಂಎ ರಾಜ್ಯಶಾಸ್ತ್ರ ಕೋರ್ಸ್ಗಳ ಪ್ರವೇಶಾತಿಗೆ ತಕ್ಷಣವೇ ಅವಕಾಶ ಕಲ್ಪಿಸಬೇಕು. 75 ವರ್ಷಗಳಿಂದ ಸಹ್ಯಾದ್ರಿ ಕಾಲೇಜು ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ನೀಡುತ್ತಿದೆ. ಇತ್ತೀಚೆಗೆ ಬಯೋಟೆಕ್ನಾಲಜಿಯಲ್ಲಿ ವಿಶ್ವವಿದ್ಯಾಲಯ 10 ರ್ಯಾಂಕ್ಗಳಲ್ಲಿ 5 ಹಾಗೂ ರಾಜ್ಯಶಾಸ್ತ್ರದಲ್ಲಿ 2 ರ್ಯಾಂಕ್ಗಳನ್ನು ಸಹ್ಯಾದ್ರಿ ಕಾಲೇಜಿನ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಕಾಯಂ ಪ್ರಾಧ್ಯಾಪಕರನ್ನೇ ಹೊಂದಿರುವ ಈ ಕೋರ್ಸ್ಗಳಿಂದ ವಿಶ್ವವಿದ್ಯಾಲಯಕ್ಕೆ ಆರ್ಥಿಕ ಹೊರೆ ಇರಲಿಲ್ಲ. ಪ್ರವೇಶಾತಿ ಸ್ಥಗಿತಗೊಳಿಸಿರುವುದು ಸರಿಯಲ್ಲ ಎಂದು ಅಪೇಕ್ಷೆ ವ್ಯಕ್ತಪಡಿಸಿದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಶಿವಮೊಗ್ಗ ನಗರದ ನಿಲಾಸ್ ಅಕಾಡೆಮಿಯಿಂದ ಕಮಲಾ ನೆಹರು ಮಹಿಳಾ ಕಾಲೇಜಿನಲ್ಲಿ 4 ಹಾಗೂ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಿಲಾಸ್ ನವೋದಯ ಟ್ಯಾಲೆಂಟ್ ಟೆಸ್ಟ್ ಎಂಬ ಸಾಮಾನ್ಯ ಜ್ಞಾನದ ಪರೀಕ್ಷೆಯನ್ನು ಆಯೋಜಿಸಲಾಗಿತ್ತು. ಪರೀಕ್ಷೆಯ ನಂತರ ನವೋದಯ ಮತ್ತು ಇತರೆ ವಸತಿ ಶಾಲೆಗಳ ಪ್ರವೇಶದ ಬಗ್ಗೆ ಉಚಿತ ಕಾರ್ಯಾಗಾರವನ್ನು ನೂರಾರು ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು. ಕಾರ್ಯಾಗಾರವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಸಂಸ್ಥಾಪಕ ವೀರೇಂದ್ರ ನಾಯಕ್ ಅವರು ನವೋದಯ ಮತ್ತು ಮುರಾರ್ಜಿ ವಸತಿ ಶಾಲೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿ ಪೋಷಕರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಕಾರ್ಯಾಗಾರದಲ್ಲಿ ಶಿಕ್ಷಕರಾದ ಜಗದೀಶ್ ನಾಯಕ್, ಡಾಕ್ಟರ್ ನವೀನ್, ಚೇತನ್, ಚಂದ್ರ ನಾಯಕ್, ಸುರೇಶ್, ಸುಷ್ಮಾ ಮತ್ತು ಸಂಧ್ಯಾ ಉಪಸ್ಥಿತರಿದ್ದರು. ಜುಲೈ 12ರಂದು ಕಮಲಾ ನೆಹರು ಮಹಿಳಾ ಕಾಲೇಜಿನಲ್ಲಿ ಪ್ರತಿ ಶನಿವಾರ 2 ಗಂಟೆಯಿಂದ 5 ಗಂಟೆಯವರೆಗೆ ಮತ್ತು ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ತರಗತಿಗಳು ನಡೆಯಲಿವೆ. ಆಸಕ್ತ ಪೋಷಕರು ದೂರವಾಣಿ ಸಂಖ್ಯೆ 7975532608 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಬಿ ವೀರೇಂದ್ರ ನಾಯಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ.

ಸಂಶೋಧನೆಯಲ್ಲಿ ನಾವೀನ್ಯತೆಯನ್ನು ತರಲು ರಾಷ್ಟೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಅತ್ಯಾಧುನಿಕ ಸಂಶೋಧನೆಗಳ ಮೂಲಕ ಕೃಷಿ ಕ್ಷೇತ್ರಕ್ಕೆ ಪುಷ್ಟಿ ನೀಡುವ ಕಾರ್ಯವನ್ನು ವಿಶ್ವವಿದ್ಯಾಲಯ ಮಾಡುತ್ತಿದೆ. ಇದರ ಫಲವಾಗಿ ಕಳೆದ ವರ್ಷ ರೈತರ ಏಳಿಗೆಗಾಗಿ ವಿವಿಧ ಬೆಳೆಗಳ ನೂತನ 23 ತಳಿಗಳು, 58 ತಂತ್ರಜ್ಞಾನಗಳು ಹಾಗೂ 3 ಪೇಟೆಂಟ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಶಿವಮೊಗ್ಗದ ಇರುವಕ್ಕಿಯ ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ಆರ್ಸಿ ಜಗದೀಶ್ ಅವರು ತಿಳಿಸಿದರು. ಇರುವಕ್ಕಿಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 10ನೇ ಸ್ನಾತಕೋತ್ತರ ಸಂಶೋಧನಾ ಸಮ್ಮೇಳನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನಮ್ಮದು ನೂತನ ವಿಶ್ವವಿದ್ಯಾಲಯವಾಗಿದ್ದರೂ ವಿದ್ಯಾರ್ಥಿಗಳ ಬೇಡಿಕೆಗೆ ಅನುಗುಣವಾಗಿ ವಿವಿಧ ವಿಷಯಗಳಲ್ಲಿ ಸ್ನಾತಕೋತ್ತರ ಹಾಗೂ ಪಿಎಚ್ಡಿ ಪದವಿಗಳನ್ನು ಪ್ರಾರಂಭಿಸಲಾಗಿದೆ. ಈಗಾಗಲೇ ಸುದೀರ್ಘ ಇತಿಹಾಸ ಹೊಂದಿರುವ ಇತರೆ ಕೃಷಿ ವಿಶ್ವವಿದ್ಯಾಲಯಗಳ ಮಟ್ಟಕ್ಕೆ ನಮ್ಮ ವಿಶ್ವವಿದ್ಯಾಲಯ ಶೈಕ್ಷಣಿಕ ಅಭಿವೃದ್ಧಿ ಸಾಧಿಸಿದೆ. ಇಲ್ಲಿನ ವಿದ್ಯಾರ್ಥಿಗಳು ಹಲವಾರು ರಾಷ್ಟೀಯ ಅಂತಾರಾಷ್ಟೀಯ ಸಂಸ್ಥೆಗಳಲ್ಲಿ ಹಾಗೂ ವಿದೇಶಗಳಲ್ಲಿ ಅಧ್ಯಯನ ಕೈಗೊಳ್ಳುತ್ತಿದ್ದಾರೆ. ವಿದ್ಯಾರ್ಥಿಗಳು ನಡೆಸುವ ಅತ್ಯಾಧುನಿಕ ಸಂಶೋಧನೆಗಳು ರೈತರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ನೀಡುವ ನವೀನ ತಂತ್ರಜ್ಞಾನಗಳ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ಕುಲಪತಿಗಳು ಆಶಾವಾದ ವ್ಯಕ್ತಪಡಿಸಿದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಸಂತೋಷ್ ಎಂಎಸ್ ರವರು ಶಿಕಾರಿಪುರ ತಾಲೂಕಿಗೆ ಭೇಟಿ ನೀಡಿ ಅಲ್ಲಿನ ಸಾರ್ವಜನಿಕ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಹಠಾತ್ ಭೇಟಿ ನೀಡಿ ವೈದ್ಯಕೀಯ ಸೇವೆಗಳ ಲ್ಯಾಬೊರೇಟರಿ ಸೇವೆಗಳ ಬಗ್ಗೆ, ಔಷಧ ವಿತರಣೆಯ ಬಗ್ಗೆ ಹಾಗೂ ಸ್ವಚ್ಛತೆಯ ಬಗ್ಗೆ ಪರಿಶೀಲಿಸಿ ಅಲ್ಲಿನ ಒಳರೋಗಿಯಾಗಿ ಚಿಕಿತ್ಸೆ ಪಡೆಯುತ್ತಿರುವಂತಹ ಮಕ್ಕಳು ಮತ್ತು ತಾಯಂದಿರೊಂದಿಗೆ ಮಾತನಾಡಿ ಕುಂದುಕೊರತೆಗಳನ್ನು ಆಲಿಸಿದರು. ಈ ಸಮಯದಲ್ಲಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಾದ ಮಕ್ಕಳು ಮತ್ತು ತಾಯಂದಿರಿಗೆ ನೀಡಲಾಗುತ್ತಿರುವ ಆಹಾರದ ತಪಾಸಣೆ ಮತ್ತು ಆರೈಕೆದಾರರಿಗೆ ವ್ಯವಸ್ಥೆ ಮಾಡಲಾದ ಭೋಜನಾಲಯದ ಸ್ಥಳವನ್ನು ಪರಿಶೀಲಿಸಿದರು. ಇದೇ ವೇಳೆ ಅವರು ಶಿಕಾರಿಪುರ ನ್ಯಾಯಾಲಯದ ಆವರಣದಲ್ಲಿ ಕಂದಾಯ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಅರಣ್ಯ ಇಲಾಖೆ, ತಾಲೂಕು ಪಂಚಾಯತ್ ಹಾಗೂ ಪುರಸಭೆ ಅಧಿಕಾರಿಗಳೊಂದಿಗೆ ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಅಧ್ಯಕ್ಷರಾದ ಶ್ರೀ ಬಿಎನ್ ರಮೇಶ್ ಬಾಬುರವರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ರಶ್ಮಿ ಎಸ್ ರವರು ಹಾಗೂ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಧನಂಜಯ ಹೆಗಡೆರವರೊಂದಿಗೆ ಸಭೆಯನ್ನು ನಡೆಸಿ ಮುಂಬರುವ ಉಭಯ ಲೋಕ ಅದಾಲತ್ ತಯಾರಿಯ ಬಗ್ಗೆ ಹಾಗೂ ಕೆರೆಗಳ ಪುನರ್ಜೀವನ ಮತ್ತು ಸಸಿ ನೆಡುವ ಅಭಿಯಾನದ ಕುರಿತು ಮಾಹಿತಿಯನ್ನು ನೀಡಿ ಪ್ರಗತಿಯನ್ನು ಪರಿಶೀಲಿಸಿ ಮಾತನಾಡಿದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
2: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನ ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ, ಅದೇ ನಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳು. ಸ್ನೇಹಿತರೆ, ಹಕ್ಕು ಮತ್ತು ಕರ್ತವ್ಯ ಅನ್ನೋದು ಒಂದು ನಾಣ್ಯದ ಎರಡು ಮುಖಗಳು ಇದ್ದಂತೆ. ರಾಜಪ್ರಭುತ್ವದಲ್ಲಿ ನಾಗರಿಕನಿಗೆ ವಿಶೇಷ ಹಕ್ಕುಗಳು ಇರ್ತಾ ಇರಲಿಲ್ಲ, ಕರ್ತವ್ಯಗಳು ಸಾಕಷ್ಟಿದ್ವು. ಪ್ರತಿಯೊಬ್ಬ ನಾಗರಿಕನು ಪ್ರಕೃತಿಯ ರಕ್ಷಣೆಗಾಗಿ, ರಾಜನ ನಿರಂತರ ಆಡಳಿತ ನಡೆಯುವ ವ್ಯವಸ್ಥೆಗಾಗಿ ಹಲವಾರು ಕರ್ತವ್ಯವನ್ನ ಮಾಡಲೇಬೇಕಿತ್ತು. ಆ ಕರ್ತವ್ಯಗಳಿಗೆ ಧಾರ್ಮಿಕ ಸ್ಪರ್ಶವನ್ನ ನೀಡಿ ನಾಗರಿಕನು ಅವುಗಳಿಗೆ ಬದ್ಧನಾಗಿರುವಂತೆ ಮಾಡುವ ರೂಢಿಗಳಿದ್ವು. ಸ್ನೇಹಿತರೆ, ರಾಜನು ಪ್ರತ್ಯಕ್ಷ ದೇವನೆಂಬ ನಂಬಿಕೆ ಅಂದಿನ ನಾಗರಿಕರಲ್ಲಿತ್ತು. ಹೀಗೆ ನಂಬಿಕೆಗಳು ಇದ್ದಾಗ ರಾಜನ ಆಡಳಿತವನ್ನಾಗಲಿ, ಮಾತನ್ನಾಗಲಿ, ನಿರ್ಧಾರಗಳನ್ನಾಗಲಿ ನಾಗರಿಕರು ಪ್ರಶ್ನಿಸುವ ಧೈರ್ಯ ತೋರಿಸ್ತಾ ಇರಲಿಲ್ಲ. ಆತನ ನಿರ್ಧಾರಗಳನ್ನ ಶಿರಸಾ ವಹಿಸಿ ಪಾಲಿಸ್ತಾ ಇದ್ರು. ಹೀಗೆ ರಾಜನ ಆಳ್ವಿಕೆಯಲ್ಲಿ ಜನರು ತಮ್ಮ ತಮ್ಮ ಕೆಲಸಗಳನ್ನ ಜವಾಬ್ದಾರಿಯಿಂದ, ಹೆಚ್ಚು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ರು. ನಾಗರಿಕ ಸಮಾಜದಲ್ಲಿ ಇಂದಿನಂತೆ ಹಕ್ಕುಗಳ ಹೋರಾಟದ ಭರಾಟೆ, ಆ ಮೂಲಕ ಒಂದಷ್ಟು ಮತಗಳನ್ನ ಬಾಚುವ, ಅದರಿಂದ ನಾಯಕನೆಂದು ಬಿಂಬಿಸಿಕೊಳ್ಳುವ ಅಗತ್ಯವೂ ಇರಲಿಲ್ಲ, ಅವಕಾಶವೂ ಇರಲಿಲ್ಲ. ಸ್ನೇಹಿತರೆ, ಪ್ರತಿದಿನ ನಾವು ನನ್ನ ಹಕ್ಕು ನಿಮ್ಮ ಹಕ್ಕು ಅಂತ ಮಾತಾಡ್ತಾ ಇರ್ತೀವಿ. ಆದ್ರೆ ನಿಜಕ್ಕೂ ಹಕ್ಕು ಅಂದ್ರೆ ಏನು, ಅದು ನಮ್ಮ ಲೈಫ್ನಲ್ಲಿ ಹೇಗೆ ಕೆಲಸ ಮಾಡುತ್ತೆ, ನಾವು ಅದನ್ನ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾನಿವತ್ತು ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ಹಕ್ಕು ಅಂತಂದ್ರೆ ಕೇವಲ ಸೌಲಭ್ಯ ಅಲ್ಲ, ಇದು ಯಾವುದೇ ಒಬ್ಬ ವ್ಯಕ್ತಿ ಗೌರವಯುತವಾಗಿ ಮತ್ತು ಸ್ವತಂತ್ರವಾಗಿ ಬದುಕೋದಕ್ಕೆ ನಮ್ಮ ಸಂವಿಧಾನ ಅಥವಾ ಕಾನೂನು ಕೊಟ್ಟಿರುವ ಖಾತ್ರಿ ಅಂತಾನೆ ಹೇಳ್ಬಹುದು. ಇದನ್ನ ಒಂದು ಗ್ಯಾರಂಟಿ ಕಾರ್ಡ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಒಂದು ಗ್ಯಾರಂಟಿ ಕಾರ್ಡ್ ಇದ್ರೆ ಮಾತ್ರ ನಿಮ್ಮ ಲೈಫ್ಗೆ ಫುಲ್ ಸೆಕ್ಯೂರಿಟಿ ಇರುತ್ತೆ. ಹಾಗಾದ್ರೆ ಹಕ್ಕು ಏನ್ ಕೆಲಸ ಮಾಡುತ್ತೆ, ಅದರ ಪವರ್ ಏನು ಅಂತ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಮೊದಲನೇದಾಗಿ, ಸರ್ಕಾರ, ಸಮಾಜ ಅಥವಾ ಯಾವುದೇ ಪ್ರಬಲ ಶಕ್ತಿ ನಿಮ್ಮ ಮೇಲೆ ಅನ್ಯಾಯ ಮಾಡುವುದನ್ನ ತಡೆಯುತ್ತೆ. ನಂತರ ನೀವು ಶಿಕ್ಷಣ ಪಡೆಯುವುದಕ್ಕೆ, ಕೆಲಸ ಮಾಡೋದಕ್ಕೆ ಮತ್ತು ಸಮಾಜದಲ್ಲಿ ಬೆಳೆಯೋದಕ್ಕೆ ಸಮಾನ ಅವಕಾಶ ನೀಡುತ್ತೆ. ಪ್ರತಿಯೊಬ್ಬರಿಗೂ ಮನುಷ್ಯರಾಗಿ ಸಿಗಬೇಕಾದ ಮೂಲಭೂತ ಗೌರವವನ್ನ ಖಾತ್ರಿಪಡಿಸುತ್ತೆ. ಸೊ ಈಗ ಗೊತ್ತಾಯ್ತಲ್ವಾ ಸ್ನೇಹಿತರೆ, ಮೊದಲನೇದಾಗಿ ಸುರಕ್ಷತೆ, ಅವಕಾಶ, ಗೌರವ, ಇವುಗಳಿಗೆ ಹಕ್ಕು ಅಂತ ನಾವು ಹೇಳ್ತೇವೆ. ಹಾಗೆ ಸ್ನೇಹಿತರೆ, ನಮ್ಮ ಭಾರತದ ಸಂವಿಧಾನ ನಮಗೆ ಆರು ಮುಖ್ಯವಾದ ಮೂಲಭೂತ ಹಕ್ಕುಗಳನ್ನ ನೀಡಿದೆ. ಆ ಆರು ಮೂಲಭೂತ ಹಕ್ಕುಗಳ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಎಸ್, ವೆಲ್ಕಮ್ ಬ್ಯಾಕ್. ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ಹಕ್ಕು ಮತ್ತು ಕರ್ತವ್ಯ ಪಾಲನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ. ಕಳೆದ ಭಾಗದಲ್ಲಿ ಹಕ್ಕು ಅಂದ್ರೆ ಏನು ಅಂತ ತಿಳಿಸಿದ್ದಾಯ್ತು. ಹಾಗೆ ಈಗ ಮೂಲಭೂತ ಹಕ್ಕುಗಳು ಅಂದ್ರೆ ಏನು, ಅವು ಯಾವುವು ಅನ್ನೋದ್ರ ಬಗ್ಗೆ ನಾನೀಗ ತಿಳಿಸ್ತೀನಿ. ಸೊ ಸ್ನೇಹಿತರೆ, ನಮ್ಮ ಭಾರತದ ಸಂವಿಧಾನ ನಮಗೆ 6 ಮುಖ್ಯವಾದ ಮೂಲಭೂತ ಹಕ್ಕುಗಳನ್ನ ನೀಡಿದೆ. ಇವು ನಮ್ಮ ಜೀವನದ ಆಧಾರ ಸ್ತಂಭಗಳು ಅಂತಾನೆ ಹೇಳಬಹುದು. ಮೊದಲನೇದಾಗಿ ಸಮಾನತೆಯ ಹಕ್ಕು. ಆರ್ಟಿಕಲ್ 14-18 ಏನ್ ಹೇಳುತ್ತೆ ಅಂತಂದ್ರೆ, ಯಾರೇ ಇರ್ಲಿ, ಹೇಗೆ ಇರ್ಲಿ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಯಾವುದೇ ತಾರತಮ್ಯ ಇಲ್ಲ. ಜಾತಿ, ಧರ್ಮ, ಲಿಂಗ ಆಧಾರದ ಮೇಲೆ ನಿಮ್ಮನ್ನ ಯಾರೂ ದೂರವಿಡೋ ಹಾಗಿಲ್ಲ. ಇನ್ನ ಎರಡನೇದಾಗಿ ಸ್ವಾತಂತ್ರ್ಯದ ಹಕ್ಕು. ಆರ್ಟಿಕಲ್ ನಂಬರ್ 19-22 ಏನ್ ಹೇಳುತ್ತೆ ಅಂತಂದ್ರೆ, ಇದರಲ್ಲಿ ಮಾತಾಡುವ ಸ್ವಾತಂತ್ರ್ಯ, ಎಲ್ಲಿಗಾದ್ರೂ ತಿರುಗಾಡುವ ಸ್ವಾತಂತ್ರ್ಯ, ಹಾಗೆ ಇಷ್ಟ ಬಂದ ಕೆಲಸ ಮಾಡೋ ಸ್ವಾತಂತ್ರ್ಯ ಎಲ್ಲವೂ ಬರುತ್ತೆ. ಇದು ನಮ್ಮ ಎಕ್ಸ್ಪ್ರೆಸ್ ಲೈಫ್ ಲೈನ್ ಅಂತಾನೆ ಹೇಳಬಹುದು. ಹಾಗೆ ಮೂರನೇದಾಗಿ ಶೋಷಣೆ ವಿರುದ್ಧದ ಹಕ್ಕು. ಆರ್ಟಿಕಲ್ ನಂಬರ್ 23-24 ತನಕ ಏನ್ ಹೇಳುತ್ತೆ ಅಂದ್ರೆ, ಬಲವಂತದ ದುಡಿಮೆ ಆಗಿರಬಹುದು, ಅಕ್ರಮವಾಗಿ ಕೂಲಿ ಕೊಡದೆ ದುಡಿಸಿಕೊಳ್ಳೋದಾಗಿರಬಹುದು, ಅಥವಾ ಮಕ್ಕಳಿಂದ ಕೆಲಸ ಮಾಡಿಸೋದು, ಈ ಎಲ್ಲದರ ವಿರುದ್ಧ ರಕ್ಷಣೆ ನೀಡುತ್ತೆ. ಯಾರು ನಿಮ್ಮನ್ನ ಶೋಷಣೆ ಮಾಡೋ ಹಾಗಿಲ್ಲ. ಇನ್ನ ನಾಲ್ಕನೇದಾಗಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಆರ್ಟಿಕಲ್ ನಂಬರ್ 25-28 ಏನ್ ಹೇಳುತ್ತೆ ಅಂದ್ರೆ, ನಿಮಗೆ ಇಷ್ಟ ಬಂದ ಧರ್ಮವನ್ನ ಪಾಲಿಸುವ ಹಾಗೆ ಪ್ರಚಾರ ಮಾಡುವ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಇನ್ನ ಐದನೇದಾಗಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಆರ್ಟಿಕಲ್ ನಂಬರ್ 29-30 ಏನ್ ಹೇಳುತ್ತೆ ಅಂದ್ರೆ, ನಿಮ್ಮ ಭಾಷೆ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಇರುವ ಹಕ್ಕು, ಜೊತೆಗೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಪಡೆಯುವ ಹಕ್ಕು ಸಹ ಇದರಲ್ಲಿದೆ. ಇನ್ನ ಆರನೇದು ಸಾಂವಿಧಾನಿಕ ಪರಿಹಾರಗಳ ಹಕ್ಕು. ಆರ್ಟಿಕಲ್ ನಂಬರ್ 32 ಏನ್ ಹೇಳುತ್ತೆ ಅಂದ್ರೆ, ಈ ಹಕ್ಕುಗಳಲ್ಲಿ ಅತ್ಯಂತ ಪವರ್ಫುಲ್ ಅಂತಾನೆ ಹೇಳಬಹುದು. ಈಗಷ್ಟೇ ಹೇಳಿದ 1-5 ಹಕ್ಕುಗಳಿಗೆ ಧಕ್ಕೆಯಾದ್ರೆ ನೇರವಾಗಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮೊರೆ ಹೋಗಬಹುದು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಇದನ್ನ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಈ ಹಕ್ಕುಗಳನ್ನ ಪಡೆಯೋದು ಹೇಗೆ ಅಂತ ನೀವು ಕೇಳೋದಾದ್ರೆ, ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಕ್ಕುಗಳು ಆಕಾಶದಿಂದ ಬೀಳೋದಿಲ್ಲ, ಅವು ಈಗಾಗ್ಲೇ ನಮ್ಮ ಸಂವಿಧಾನದಿಂದ ಬಂದಿವೆ. ಆದ್ರೆ ನಾವು ಅವುಗಳನ್ನ ಆಕ್ಟಿವ್ ಆಗಿ ಮಾಡೋದು ಹೇಗೆ? ಸೊ ಮೊದಲನೇದಾಗಿ ಬಿ ಅವೇರ್ ಅಂದ್ರೆ ತಿಳ್ಕೊಳ್ಳಿ. ಮೊದಲನೇದಾಗಿ ನಿಮ್ಮ ಹಕ್ಕುಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇರ್ಲಿ. ನೀವು ಶಾಲೆಯಲ್ಲಿ, ಕಾಲೇಜ್ನಲ್ಲಿ, ರೋಡ್ನಲ್ಲಿ ಅಥವಾ ಟಿವಿಗಳಲ್ಲಿ ಎಲ್ಲೇ ಆದ್ರೂ ಅವುಗಳ ಬಗ್ಗೆ ತಿಳಿದುಕೊಳ್ಬೇಕಾದ ಕರ್ತವ್ಯ ನಿಮ್ಮದಾಗಿರುತ್ತೆ. ತಿಳುವಳಿಕೆ ಇರೋದು ನಿಮ್ಮ ಮೊದಲ ಹಕ್ಕು ಅಂತಾನೆ ಹೇಳ್ಬಹುದು. ಇನ್ನ ಎರಡನೇದಾಗಿ ಬಳಸಿಕೊಳ್ಳಿ, ಅಂದ್ರೆ ನಿಮ್ಮ ಹಕ್ಕುಗಳನ್ನ ಸರಿಯಾದ ರೀತಿಯಲ್ಲಿ ಬಳಸಿ. ಉದಾಹರಣೆಗೆ, ನಿಮಗೆ ಮಾಹಿತಿ ಬೇಕಾದ್ರೆ ಮಾಹಿತಿ ಹಕ್ಕಿನ ಅಂದ್ರೆ RTI ಕಾಯ್ದೆ ಬಳಸಿ ಸರ್ಕಾರದ ಬಳಿ ಮಾಹಿತಿ ಕೇಳಿ. ಇನ್ನ ಮೂರನೇದಾಗಿ ಧ್ವನಿ ಎತ್ತಿ, ರೈಸ್ ಯುವರ್ ವಾಯ್ಸ್. ಒಂದ್ ವೇಳೆ ನಿಮ್ಮ ಹಕ್ಕು ಉಲ್ಲಂಘನೆಯಾದಲ್ಲಿ ಸುಮ್ಮನಿರಬೇಡಿ. ಪೊಲೀಸ್ ಅಥವಾ ನ್ಯಾಯಾಲಯ ಅಥವಾ ಮಾನವ ಹಕ್ಕುಗಳ ಆಯೋಗದ ಸಹಾಯ ಪಡೆಯಿರಿ. ಯಾರಾದ್ರೂ ಅನ್ಯಾಯ ಮಾಡಿದ್ರೆ ತಕ್ಷಣ ಅದಕ್ಕೆ ಧ್ವನಿ ಎತ್ತಿ. ಇನ್ನ ನಾಲ್ಕನೇದಾಗಿ ಕರ್ತವ್ಯ ಪಾಲಿಸಿ. ನೆನ್ಪಿಡಿ, ನಾವು ಮೊದಲೇ ಮಾತನಾಡಿದ ಹಾಗೆ ಹಕ್ಕುಗಳನ್ನು ಕೇಳುವ ಮೊದಲು ನಿಮ್ಮ ಕರ್ತವ್ಯಗಳನ್ನ ಪಾಲಿಸಬೇಕಾಗುತ್ತೆ. ನೀವು ಟ್ರಾಫಿಕ್ ರೂಲ್ಸ್ ಮುರಿದು ಬೇರೆಯವರ ಶಾಂತಿಯ ಹಕ್ಕಿಗೆ ಧಕ್ಕೆ ತಂದ್ರೆ ನಿಮ್ಮ ಹಕ್ಕು ಅಲ್ಲಿ ಮುಗಿಯಿತು. ಸೊ ಸ್ನೇಹಿತರೆ, ಈ ಹಕ್ಕುಗಳನ್ನ ಹೇಗೆ ಪಡೆಯೋದು ಅಂತ ನೀವೀಗ ತಿಳ್ಕೊಂಡಿದ್ದಾಯ್ತು. ನಮ್ಮ ಲೈಫ್ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಇರಬೇಕು ಅಂತಂದ್ರೆ ನಮ್ಮ ಹಕ್ಕುಗಳ ಬಗ್ಗೆ ಕಂಪ್ಲೀಟ್ ಅರಿವು ಇರಬೇಕು. ನೆನ್ಪಿಡಿ, ಈ ದೇಶ ನಿಮ್ಮದು, ಇಲ್ಲಿರುವ ಕಾನೂನುಗಳು ನಿಮ್ಮ ರಕ್ಷಣೆಗಾಗಿ ಇವೆ. ತಿಳಿದುಕೊಂಡು ಬಡಿಸಿಕೊಂಡು ಹಾಗೆ ಗೌರವದಿಂದ ಬಾಳಿ ಅಂತ ಹೇಳ್ತಾ, ಇನ್ನ ಮುಂದಿನ ಭಾಗದಲ್ಲಿ ನಿಮ್ಮ ಕರ್ತವ್ಯ ಪಾಲನೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾವು ಕಳೆದ ಭಾಗದಲ್ಲಿ ನಮ್ಮೆಲ್ಲರ ಹಕ್ಕುಗಳ ಬಗ್ಗೆ ತಿಳ್ಕೊಂಡ್ವಿ. ಸ್ವಾತಂತ್ರ್ಯ, ಸಮಾನತೆ, ಮಾಹಿತಿ, ಎಸ್, ಎಷ್ಟು ಪವರ್ಫುಲ್ ನಮ್ಮ ಸಂವಿಧಾನ ಅಲ್ವಾ ಸ್ನೇಹಿತರೆ. ಆದ್ರೆ ಇಲ್ಲಿ ಒಂದು ಸಣ್ಣ ಕ್ವೆಶ್ಚನ್ ಇದೆ. ಈಗ ನೀವು ಹೇಳಿ, ನಾವು ಎಷ್ಟು ದಿನ ಗೌರ್ಮೆಂಟ್ ಅನ್ನ ಹಾಗೆ ಸಿಸ್ಟಮ್ ಅನ್ನ ಬ್ಲೇಮ್ ಮಾಡ್ತೀವಿ, ಟ್ರಾಫಿಕ್ ಸರಿ ಇಲ್ಲ, ಕಸ ಜಾಸ್ತಿ ಇದೆ, ಕರಪ್ಷನ್ ಇದೆ ಅಂತ ದಿನ ಗುಣಕ್ತಾ ಇರ್ತೀವಿ. ಆದ್ರೆ ನೀವು ಯಾವತ್ತಾದ್ರೂ ಒಂದು ನಿಮಿಷ ಯೋಚನೆ ಮಾಡಿದ್ದೀರಾ, ನಾನು ದೇಶಕ್ಕೆ ಏನನ್ನಾದ್ರೂ ಕೊಡುಗೆ ಕೊಟ್ಟಿದ್ದೀನಾ ಅಂತ? ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದನ್ನ ಮಾಡಬೇಕಾಗಿರೋ ಕರ್ತವ್ಯ ನಮ್ದಾಗಿರತ್ತೆ. ಕರ್ತವ್ಯ ಅಂದ್ರೆ ಏನು ನೋಡಿ ಸ್ನೇಹಿತರೆ, ಹಕ್ಕು ಅಂದ್ರೆ ನೀವು ಸರ್ಕಾರದಿಂದ ಅಥವಾ ಸಮಾಜದಿಂದ ಪಡೆಯೋದಾಗಿರುತ್ತೆ. ಆದ್ರೆ ಕರ್ತವ್ಯ ಅನ್ನೋದು ನೀವು ದೇಶಕ್ಕಾಗಿ ಅಥವಾ ಸಮಾಜಕ್ಕಾಗಿ ಮಾಡೋದಾಗಿರುತ್ತೆ. ಇದು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವ ಒಂದು ಜವಾಬ್ದಾರಿ ಪತ್ರ ಅಂತಾನೆ ಹೇಳಬಹುದು. ನಾವು ವಾಸಿಸುವ ಈ ಸಮಾಜಕ್ಕೆ, ನಾವು ಉಸಿರಾಡುವ ಈ ದೇಶದಲ್ಲಿ ನಾವು ಒಂದು ಸೇವೆಯನ್ನ ಸಲ್ಲಿಸಬೇಕು. ಹಾಗೆ ಮಾಡಿದಾಗ ಮಾತ್ರ ನಮ್ಮ ಹಕ್ಕುಗಳು ಸೇಫ್ ಆಗಿರುತ್ತೆ. ಮೂಲಭೂತ ಹಕ್ಕುಗಳು ಹೇಗಿರುತ್ತೋ ಹಾಗೇನೆ ಮೂಲಭೂತ ಕರ್ತವ್ಯಗಳು ಕೂಡ ಇದೆ ಸ್ನೇಹಿತರೆ. ಹಾಗಿದ್ರೆ ನಮ್ಮ ಸಂವಿಧಾನ ಏನ್ ಹೇಳುತ್ತೆ ಇದ್ರ ಬಗ್ಗೆ ಅಂತ ಹೇಳೋದಾದ್ರೆ, ಒಬ್ಬ ಉತ್ತಮ ನಾಗರಿಕನಾಗೋದಕ್ಕೆ ನಾವು ಒಂದಿಷ್ಟು ಕರ್ತವ್ಯಗಳನ್ನ ಪಾಲಿಸಬೇಕು. ಮೊದಲನೇದಾಗಿ ಸಂವಿಧಾನಕ್ಕೆ ಗೌರವ. ನಮ್ಮ ರಾಷ್ಟ್ರಗೀತೆ ಕೇಳಿದಾಗ, ರಾಷ್ಟ್ರ ಧ್ವಜ ನೋಡಿದಾಗ ನಿಮ್ಮ ಮನಸ್ಸಲ್ಲಿ ಗೌರವ ಬರಬೇಕು. ನಮ್ಮ ಸಂವಿಧಾನದ ನಿಯಮಗಳನ್ನ ನಾವು ಕಡ್ಡಾಯವಾಗಿ ಪಾಲಿಸಬೇಕು. ಎರಡನೇದಾಗಿ ಸ್ವಾತಂತ್ರ್ಯದ ಆದರ್ಶಗಳ ಪಾಲನೆ, ಅಂದ್ರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ನಮ್ಮ ಮಹಾನ್ ನಾಯಕರ ಆದರ್ಶಗಳನ್ನು, ತ್ಯಾಗವನ್ನು ನಾವು ನೆನಪಿಟ್ಟುಕೊಳ್ಳಬೇಕು ಮತ್ತು ಅವರ ತತ್ವಗಳನ್ನ ಪಾಲಿಸಬೇಕು. ಇನ್ನು ಮೂರನೇದಾಗಿ ದೇಶದ ರಕ್ಷಣೆ. ಕರೆ ಬಂದಾಗ ದೇಶದ ಸೇವೆಗೆ ಸಿದ್ಧರಾಗಿರಬೇಕು. ಸೈನ್ಯಕ್ಕೆ ಸೇರಲು ಸಾಧ್ಯವಾಗದಿದ್ದರೆ ಕನಿಷ್ಠ ದೇಶದ ಬಗ್ಗೆ ಸುಳ್ಳು ಸುದ್ದಿ ಹರಡದೆ ಶಾಂತಿಯನ್ನ ಕಾಪಾಡಬೇಕು. ಇನ್ನು ನಾಲ್ಕನೇದಾಗಿ ಸಾರ್ವಜನಿಕರ ಆಸ್ತಿ ನಮ್ಮ ಆಸ್ತಿ. ಬಸ್ ಆಗಿರಬಹುದು, ರೈಲ್ ಆಗಿರಬಹುದು, ಪಾರ್ಕ್ನಲ್ಲಿರೋ ಬೆಂಚು, ಸರ್ಕಾರಿ ಕಚೇರಿ, ಇವೆಲ್ಲ ನಮ್ಮದೇ ದುಡ್ಡಿನಿಂದ ಕಟ್ಟಿದ್ದು. ಅವುಗಳನ್ನು ಹಾಳು ಮಾಡದೆ ಅವುಗಳ ರಕ್ಷಣೆ ಮಾಡೋದು ನಿಮ್ಮ ಕರ್ತವ್ಯವಾಗಿರುತ್ತೆ. ಯಾವುದನ್ನೂ ಒಡೆಯಬೇಡಿ, ಹಾಗೆ ಕೆಟ್ಟದಾಗಿ ಬರೆಯಬೇಡಿ ಸ್ನೇಹಿತರೆ. ಇನ್ನು ಐದನೇದಾಗಿ ಪರಿಸರ ಪ್ರೇಮ. ಇದು ಬಹಳ ಮುಖ್ಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಒಂದು ಮರ ಕಡಿಯುವ ಮೊದಲು ಯೋಚನೆ ಮಾಡಿ. ಕೆರೆ, ನದಿ, ಅರಣ್ಯ ಇವು ನಮ್ಮ ಜೀವನ ಅಡಿಗಳಾಗಿರ್ತವೆ. ಎಲ್ಲಾದ್ರೂ ಪ್ಲಾಸ್ಟಿಕ್ ಬಿಸಾಕೋಕ್ಕಿಂತ ಮುಂಚೆ ನೆನ್ಪಿಡಿ, ಪರಿಸರ ರಕ್ಷಣೆ ಮಾಡೋದು ನಿಮ್ಮ ಕರ್ತವ್ಯವಾಗಿರುತ್ತೆ. ಇನ್ನು ಆರನೇದಾಗಿ ಸಹೋದರತ್ವ ಮತ್ತು ಸೌಹಾರ್ದತೆ. ನಮ್ಮಲ್ಲಿ ಭಾಷೆ, ಧರ್ಮ, ಪ್ರದೇಶಗಳು ಬೇರೆ ಬೇರೆ ಇರಬಹುದು, ಆದ್ರೆ ನಾವೆಲ್ಲ ಒಂದೇ ದೇಶದ ಮಕ್ಕಳು. ಒಬ್ಬರ ಬಗ್ಗೆ ಒಬ್ಬರು ಪ್ರೀತಿ ಗೌರವದಿಂದ ಇರೋಣ. ಬೇರೆಯವರನ್ನು ಕೆಟ್ಟದಾಗಿ ನೋಡೋದನ್ನ ನಿಲ್ಲಿಸಿ. ಇನ್ನು ಏಳನೇದಾಗಿ ಎಕ್ಸಲೆನ್ಸ್ ಕಡೆಗೆ ಓಟ. ನೀವು ಯಾವ ಕೆಲಸ ಮಾಡ್ತಾ ಇದ್ರು ಅದರಲ್ಲಿ 100ಕ್ಕೆ 100ರಷ್ಟು ಪ್ರಯತ್ನ ಹಾಕಿ. ಒಬ್ಬ ಸ್ಟೂಡೆಂಟ್ ಆದ್ರೆ ಚೆನ್ನಾಗಿ ಓದಿ, ಒಬ್ಬ ಇಂಜಿನಿಯರ್ ಆದ್ರೆ ಉತ್ತಮ ಸೇವೆ ನೀಡಿ. ಯಾಕಂದ್ರೆ ವೈಯಕ್ತಿಕ ಬೆಳವಣಿಗೆಯಿಂದಲೇ ದೇಶದ ಬೆಳವಣಿಗೆ ಆಗುತ್ತೆ. ಸೊ ಸ್ನೇಹಿತರೆ, ಕೊನೆಯದಾಗಿ ಹೇಳ್ಬೇಕಪ್ಪ ಅಂತಂದ್ರೆ, ನಾವು ನಮ್ಮ ಹಕ್ಕುಗಳನ್ನ ಎಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೇವೋ ಅದಕ್ಕಿಂತ ಒಂದು ಹಿಡಿ ಜಾಸ್ತಿ ನಮ್ಮ ಕರ್ತವ್ಯಗಳನ್ನ ಪಾಲಿಸೋಣ. ನಮ್ಮ ದೇಶ ಒಂದು ಸುಂದರ ಮರ. ಹಕ್ಕುಗಳು ಅದರ ಹಣ್ಣುಗಳಾದ್ರೆ ಕರ್ತವ್ಯಗಳು ಅದರ ಗಟ್ಟಿಯಾದ ಬೇರುಗಳಾಗಿರ್ತವೆ. ಬೇರು ಗಟ್ಟಿಯಾಗಿದ್ರೆ ಮಾತ್ರ ಹಣ್ಣು ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
6: ಪ್ರಿಯ ವಿದ್ಯುತ್ ಗ್ರಾಹಕರೇ, ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹ ಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ.
7: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
8: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೆ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
10: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಅರ್ಜ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ: 9680 9629 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬೋದು. ಹಾಗಾದರೆ ಯಾವ ಥರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನು ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ
8: ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸ್ಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಮನೆಗಳಲ್ಲಿ ಫ್ರಿಡ್ಜಲ್ಲಿ ಇದ್ರೆ ಒಂದು ಐಸ್ ಕ್ಯೂಬ್ನ ತಗೊಂಡು ನೀವು ನೀರಿನ ಮೇಲೆ ಇಟ್ಟರೆ ಏನಾಗುತ್ತೆ? ನೀರಿನಲ್ಲಿ ಕರ್ಗೆ ಹೋಗುತ್ತೆ ಅಲ್ಲ. ಸೊ ಆದರೆ ಇಲ್ಲಿ ಮಂಜುಗಡ್ಡೆ ನೀರಲ್ಲಿ ತೇಲ್ತಾ ಇರುತ್ತೆ. ಅದು ಚಿಕ್ಕ ಮಂಜುಗಡ್ಡೆ ಆದರೂ ಅಷ್ಟೇ, ದೊಡ್ಡ ಭಾರದ ಮಂಜುಗಡ್ಡೆ ಆದರೂ ಅಷ್ಟೇ. ಸೊ ನೀರಿನಲ್ಲಿ ತೇಲ್ತಾ ಇರುತ್ತೆ. ಈ ನೀರಿನಲ್ಲಿ ಮಂಜುಗಡ್ಡೆ ತೇಲೋದಕ್ಕೆ ಏನು ಕಾರಣ, ಇದರ ಹಿಂದಿರುವಂತಹ ಇಂಟ್ರೆಸ್ಟಿಂಗ್ ವಿಷಯ ಏನು, ಇದ್ರ ಬಗ್ಗೆ ಇವತ್ತಿನ ನಮ್ಮ ಶೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರ ಜೊತೆಗೆ ಇನ್ನೊಂದು ವಿಷಯ ಏನಂತಂದ್ರೆ, ಈಗ ನೋಡಿ ಪ್ರಕೃತಿನಲ್ಲಿ ನಮಗೆ ಎಷ್ಟು ವಿಸ್ಮಯಕಾರಿ ವಿಚಾರಗಳು ಕಾಣಿಸುತ್ತೆ. ಅಂತಹದ್ರಲ್ಲಿ ಇವತ್ತು ನಮಗೆ ಪ್ರಕೃತಿಯ ಕೊಡುಗೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಇದು ಪ್ರಕೃತಿಯಿಂದನಲ್ಲಿ ಪಡ್ಕೋಬೇಕಾದಂತಹ ಒಂದು ಅನಿಲ ಆಗಿರುತ್ತೆ. ಎಷ್ಟೋ ಅನಿಲಗಳನ್ನ ನಾವು ಪ್ರಯೋಗಶಾಲೆಗಳಲ್ಲಿ ತಯಾರಿಸಬಹುದು, ಆದ್ರೆ ಈ ಒಂದು ಅನಿಲವನ್ನ ಪ್ರಕೃತಿಯಿಂದಲೇ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಪ್ರಕೃತಿಯಿಂದ ಪಡ್ಕೊಳ್ಳುವಂತಹ ಈ ಒಂದು ಅನಿಲ ಯಾವುದು ಅಥವಾ ಗ್ಯಾಸ್ ಯಾವುದು, ಹಾಗೆ ಇದರ ವೈಶಿಷ್ಟ್ಯತೆ ಏನು, ಇದ್ರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಿದ್ರೆ ಈ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ನೀವು ಕೇಳಬೇಕು ಅಂತಂದ್ರೆ ನಮ್ಮ ಶೋನ ಟ್ಯೂನ್ ಮಾಡಿ ಕೇಳ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯವನ್ನು ನಾನು ನಿಮಗೆ ತಿಳಿಸ್ತೀನಿ ಅಂತ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಹ ಈ ರೀತಿಯ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ನೋಡಿದಿರಾ, ಕೇಳಿದಿರಾ, ಫೀಲ್ ಮಾಡಿದಿರಾ ಅಂತಂದರೆ ನಿಮ್ಮ ಅನುಭವಗಳನ್ನ, ನಿಮ್ಮ ಅನಿಸಿಕೆಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಹೇಳ್ಬೋದು. ಆ್ಯಂಡ್ ಹಾಗೆ ಮಿಸ್ಟೀರಿಯಸ್ ಆಗಿರುವಂತಹ ಎಷ್ಟೋ ವಿಷಯಗಳು ನಮ್ಮ ಸುತ್ತಮುತ್ತ ಕೂಡ ನಡೀತಾ ಇರುತ್ತೆ. ಅವುಗಳನ್ನು ಕೂಡ ನೋಡಿದಿರಾ ಅಂತಂದರೆ ಅವುಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಹೇಳಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗವಹಿಸಬೇಕು ಅಂತಂದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಬಹುದು. ನಮ್ಮ ಸಂಖ್ಯೆ 9686269682 9627. ಈ ಸಂಖ್ಯೆಗೆ ವಾಟ್ಸಪ್ ಮಾಡೋದ್ರ ಮೂಲಕ ಅಥವಾ ಕಾಲ್ ಮಾಡೋದ್ರ ಮೂಲಕ, ವಾಯ್ಸ್ ನೋಟ ಕಳಿಸೋದ್ರ ಮೂಲಕ ನಮ್ಮ ಜೊತೆಯಲ್ಲಿ ಮಾತಾಡಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ಎರಡು ಇವತ್ತು ಮಿಸ್ಟೀರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಹೇಳ್ತೀನಿ ಅಂತ. ಸೊ ಇವತ್ತು ನಾನು ನಿಮಗೆ ಫಸ್ಟ್ ಈಗ ಹೇಳ್ತಾ ಇರೋದು ಒಂದು ಮಂಜುಗಡ್ಡೆಯ ಬಗ್ಗೆ. ಸೊ ನೋಡಿ, ನಾವು ಮನೆಗಳಲ್ಲಿ ಐಸ್ ಕ್ಯೂಬ್ಗಳನ್ನ ನೀರಿನಲ್ಲಿ ಇಟ್ಟಿವೆ ಅಂದರೆ, ಸೊ ಐಸು ಬೇಗ ಕರಗಿ ನೀರಾಗಿ ಹೋಗುತ್ತೆ. ಅಷ್ಟೇ ಅಲ್ಲ, ಈ ಐಸ್ ಕ್ಯೂಬ್ಗಳೇನಿರುತ್ತೆ ಬಿಸಿಲಿನ ಶಾಖಕ್ಕೆ ಅಥವಾ ಏನು ರೂಮ್ ಟೆಂಪ್ರೇಚರ್ಗೆ ಬಂದರೂ ಕೂಡ ಕರಗಿ ಹೋಗುತ್ತೆ. ಆದರೆ ನಾವೆಲ್ಲ ನೋಡಿರೋ ಹಾಗೆ ಹಿಮಪಾತಗಳು, ಪರ್ವತಗಳು ಇವನ್ನೆಲ್ಲ ಮಂಜುಗಡ್ಡೆಯಿಂದ ತುಂಬಿರೋದನ್ನು ನೋಡ್ಬೋದು. ಆದರೆ ಈ ಮಂಜುಗಡ್ಡೆಗಳು ಅಲ್ಲಿ ಬಿಸಿಲು ಬಂದರೂ ಕೂಡ ಕರಗೋದಿಲ್ಲ. ಕರಗಿದ್ರೂ ಸ್ವಲ್ಪ ಪ್ರಮಾಣದಲ್ಲಿ ಕರಗುತ್ತೆ. ಆದರೆ ಈ ಮಂಜುಗಡ್ಡೆಗಳು ನೀರಿನ ಮೇಲೆ ಕೂಡ ನಿಂತಿರುತ್ತೆ. ಆದರೆ ಮಂಜುಗಡ್ಡೆಗಳು ನೀರಿನ ಮೇಲೆ ನಿಂತರೂ ಕೂಡ ಅದು ಕರಗಿ ನೀರಾಗಲ್ಲ, ಮಂಜುಗಡ್ಡೆಗಳು ನೀರಿನ ಮೇಲೆ ತೇಲ್ತಾ ಇರುತ್ತೆ. ಇವತ್ತು ಈ ಒಂದು ವಿಸ್ಮಯಕಾರಿ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ಇದ್ರ ಬಗ್ಗೆ ಏನಾದ್ರು ಹುಡುಕಿದಿರಾ, ನಿಮಗೇನಾದ್ರು ಇದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ಇದೆ ಅಂತಂದರೆ ಅದನ್ನು ನಮಗೆ ಒಂದು ಮೆಸೇಜ್ ಮಾಡಿ ತಿಳಿಸ್ಕೊಡಿ. ನಮ್ಮ ಸಂಖ್ಯೆ 9686869682 ಈ ಸಂಖ್ಯೆ ತಿಳಿಸಿ ಅಂತ ಹೇಳ್ತಾ, ಈಗ ನಾವೇನಾದರೂ ಒಂದು ಮಂಜುಗಡ್ಡೆಯ ತುಂಡನ್ನು ತೊಗೊಂಡ್ವಿ ಅಂತಂದರೆ, ಆ ಮಂಜುಗಡ್ಡೆಯ ತುಂಡನ್ನು ಒಂದು ಬೌಲ್ನಲ್ಲಿ ಅಥವಾ ಒಂದು ತಟ್ಟೆನಲ್ಲಿ ನೀರು ಹಾಕಿ ಅದ್ರ ಮೇಲ್ಗಡೆ ಹಾಕಿದ್ರೆ ಅದು ತೇಲ್ತಾ ಇರುತ್ತೆ. ನೀವು ಎಷ್ಟೇ ಹೊತ್ತು ಬಿಟ್ಟರೂ ಕೂಡ ತೇಲ್ತಾನೆ ಇರುತ್ತೆ. ಮತ್ತು ಈ ಸಣ್ಣ ತುಂಡು ಆಯಿತು, ದೊಡ್ಡ ಮಂಜುಗಡ್ಡೆ ಹಾಕಿದ್ರೆ ನೀರಿನಲ್ಲಿ ಮುಳುಗ್ಬೋದಲ್ಲ ಅಂತ ನೀವು ಅಂದ್ಕೊಂಡ್ರೆ, ಇಲ್ಲ, ಮಂಜುಗಡ್ಡೆಗಳು ನೀರಿನಲ್ಲಿ ಮುಳುಗೋದೂ ಇಲ್ಲ. ಹಾಗಾದರೆ ಮಂಜುಗಡ್ಡೆ ಹೇಗೆ ತೇಲ್ತಾ ಇರುತ್ತೆ, ತೇಲೋದಕ್ಕೆ ಕಾರಣ ಏನು ಅಂತೆಲ್ಲ ನೀವು ಕೇಳ್ಬೋದು. ಇದಕ್ಕೆ ಕಾರಣವನ್ನು ಒಬ್ಬ ವಿಜ್ಞಾನಿ ಕಂಡುಹಿಡಿದಿದ್ದಾರೆ. ಸೊ ವಸ್ತುಗಳ ತೇಲುವಿಕೆ ಸಿದ್ಧಾಂತವನ್ನು ಗ್ರೀಕ್ ವಿಜ್ಞಾನಿ ಆರ್ಕಿಮಿಡೀಸ್ ಅನ್ನೋರು ಕಂಡುಹಿಡಿತಾರೆ. ಅದರ ಪ್ರಕಾರ ನಾವು ನೋಡ್ತೀವಿ ಅಂತ ಅಂದರೆ, ಈಗ ಇಮ್ಯಾಜಿನ್ ಮಾಡಿ, ಒಂದು ಕಲ್ಲನ್ನು ನಾವು ನೀರಿಗೆ ಹಾಕ್ತೀವಿ ಅಂತಂದರೆ ಕಲ್ಲಿನ ಭಾರಕ್ಕೆ ಸ್ವಲ್ಪ ನೀರು ಹೊರಗಡೆ ಬರುತ್ತೆ. ಅದೇ ಥರ ನಾವು ಐಸ್ ಕ್ಯೂಬ್ನ ಹಾಕಿದ್ರು ಕೂಡ ಐಸ್ ಕ್ಯೂಬ್ನಲ್ಲಿರುವಂತಹ ಭಾರಕ್ಕೆ ನೀರು ಹೊರಗೆ ಬರುತ್ತೆ. ಆದರೆ ಇದರಲ್ಲಿ ಇರುವಂತಹ ಟ್ವಿಸ್ಟ್ ಏನಂತ ಅಂದರೆ, ಈ ಮಂಜುಗಡ್ಡೆನ ಹಾಕಿದ್ರೆ ಅದು ನೀರನ್ನ ಹೊರಗೂ ಕೂಡ ಹಾಕಲ್ಲ, ಮತ್ತು ನೀರನ್ನ ಒಳಗೆ ಮುಳುಗೋದೂ ಇಲ್ಲ. ಇದು ನೀರಿನ ಮೇಲೆ ತೇಲ್ತಾ ಇರುತ್ತೆ. ಇಮ್ಯಾಜಿನ್ ಮಾಡಿ, ಒಂದು ವಸ್ತುವನ್ನು ನೀರಿಗೆ ಹಾಕಿದ್ರೆ ಅದು ನೀರನ್ನು ಹೊರಹಾಕುತ್ತೆ, ಮತ್ತು ವಸ್ತುವಿನ ಭಾರ ನೀರಿನ ಮೇಲ್ಮುಖ ಒತ್ತಡಕ್ಕೆ ಸಮನಾಗಿದ್ದರೆ ಅಥವಾ ಕಡಿಮೆ ಇದ್ದರೆ ಅದು ನೀರಿನಲ್ಲಿ ತೇಲುತ್ತೆ. ವಸ್ತುವಿನ ತೂಕ ಅದು ಹೊರಹಾಕಿದ ನೀರಿಗಿಂತ ಹೆಚ್ಚಾಗಿದ್ದರೆ ಅದು ಮುಳುಗುತ್ತೆ. ಇಲ್ಲಿ ಇನ್ನೊಂದು ವಿಷಯನ ಗಮನಿಸ್ಬೋದು, ಒಂದು ಮರದ ತುಂಡನ್ನು ನೀರಿನಲ್ಲಿ ಹಾಕಿದ್ರೆ ಅದು ತೇಲ್ತಾ ಇರುತ್ತೆ, ಯಾಕಂದರೆ ಅದರ ತೂಕ ಅದು ಹೊರಹಾಕಿದ ನೀರಿನ ತೂಕಕ್ಕಿಂತ ಕಡಿಮೆ ಇರುತ್ತೆ. ಮತ್ತು ಮರದ ತೂಕ ಅಷ್ಟೇ ನೀರಿನ ತೂಕದ ಅರ್ಧದಷ್ಟಿರುತ್ತೆ. ಆದ್ದರಿಂದ ಮರದ ತುಂಡಿನ ಅರ್ಧ ಭಾಗ ನೀರಿನಲ್ಲಿ ಮುಳುಗ್ತಾ ಇರುತ್ತೆ. ಇದೇ ನಿಯಮನೇ ಇಲ್ಲೂ ಕೂಡ ವರ್ಕ್ ಆಗುತ್ತೆ. ಮಂಜುಗಡ್ಡೆ ಇದೇ ನಿಯಮದಲ್ಲಿ ವರ್ಕ್ ಆಗುವಂಥದ್ದು. ಮಂಜುಗಡ್ಡೆನು ಕೂಡ ನೀರಿನಲ್ಲಿ ಇದೇ ರೀತಿಯಲ್ಲಿ ತೇಲುವಂಥದ್ದು. ಈ ಒಂದು ನಿಯಮ ಮಂಜುಗಡ್ಡೆನಲ್ಲಿ ಕೂಡ ಅಪ್ಲೈ ಆಗುತ್ತೆ. ಮಂಜುಗಡ್ಡೆ ಇದಕ್ಕಾಗಿನೇ ತೇಲ್ತಾ ಇರುತ್ತೆ. ಈ ವಿಷಯ ನಿಮಗೂ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ? ಸೊ ಹಾಗಿದ್ರೆ ಇದ್ರ ಬಗ್ಗೆ ನೀವು ಕೂಡ ಒಂದು ಮೆಸೇಜ್ನೇ ಮಾಡಿ ಅಂತ ಹೇಳ್ತಾ, ಇವತ್ತಿನ ಶೋನಲ್ಲಿ ಇನ್ನೊಂದು ವಿಚಾರದ ಬಗ್ಗೆ ನಾನು ಹೇಳೋದಕ್ಕೆ ವಾಪಸ್ ಬರ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ ನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ತಿಳಿಸ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ನೀವು ಕೂಡ ಕೇಳ್ತಾ ಇದ್ರ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ವಿಷಯ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಅಂದರೆ, ಅದ್ರ ಬಗ್ಗೆ ನಿಮಗೂ ಇನ್ನೇನಾದ್ರು ವಿಷಯಗಳು ಗೊತ್ತಿದೆ ಅಂತಂದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಮೆಸೇಜ್ ಮಾಡಿ ಅಥವಾ ವಾಯ್ಸ್ ನೋಟ್ನ ಕಳಿಸೋ ಮೂಲಕ ನಮ್ಮ ಜೊತೆ ನಿಮ್ಮ ವಿಷಯಗಳನ್ನ ಹಂಚ್ಕೊಳ್ಬೋದು. ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಮಂಜುಗಡ್ಡೆಯ ಬಗ್ಗೆ ಹೇಳಿದೆ. ಮಂಜುಗಡ್ಡೆ ನೀರಲ್ಲಿ ಯಾಕೆ ತೇಲುತ್ತೆ, ಇದರ ಹಿಂದಿನ ಕಾರಣ ಏನು, ಮಂಜುಗಡ್ಡೆಗಳು ಯಾಕೆ ನೀರಿನಲ್ಲಿ ಮುಳುಗಲ್ಲ ಅನ್ನೋದ್ರ ಬಗ್ಗೆ ಹೇಳಿದೆ. ಸೊ ಈ ವಿಷಯ ನಿಮಗೂ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನಿಸಿದೆ ಅಂತ ಅನ್ಕೊಳ್ತೀನಿ. ಹಾಗಾದರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳಿದೆ. ಸೊ ಆ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಏನಪ್ಪ ಅಂತ ಅಂದರೆ, ನೋಡಿ, ನಾವೆಲ್ಲ ಈಗ ಉಸಿರಾಡ್ತಾ ಇದ್ದೀವಿ, ಆರೋಗ್ಯವಾಗಿದ್ದೀವಿ ಅಂತ ಅಂದರೆ ನಮಗೆ ಉಸಿರಾಡೋದಕ್ಕೆ ಗಾಳಿ ಬೇಕು. ಆ ಗಾಳಿ ನೈಸರ್ಗಿಕವಾಗಿ ಫ್ರೆಶ್ ಆಗಿ ಸಿಗುವಂತಹ ಗಾಳಿ ಆಗಿರುತ್ತೆ. ಸೊ ನಾವು ಉಸಿರಾಡ್ತಾ ಇರುವಂತಹ ಈ ಗಾಳಿ ಏನಿದೆ, ಇದು ನಮಗೆ ನ್ಯಾಚುರಲ್ ಆಗಿ ಸಿಗೋದ್ರಿಂದ ನಮಗೆ ಉಸಿರಾಡೋಕ್ಕೆ ತುಂಬಾನೇ ಈಸಿ ಆಗಿದೆ. ಅದೇ ರೀತಿನಲ್ಲೇ ನ್ಯಾಚುರಲ್ ಆಗಿ ಬರೀ ಆಕ್ಸಿಜನ್ ಅಷ್ಟೇ ಸಿಗೋದಲ್ಲ, ಬೇರೆ ಬೇರೆ ಅನಿಲಗಳು ಕೂಡ ಸಿಗುತ್ತೆ. ಅಂತಹ ಅನಿಲಗಳಲ್ಲಿ ನಾವು ಪ್ರಕೃತಿಯಿಂದಲೇ ಕೆಲವೊಂದಷ್ಟು ಅನಿಲಗಳನ್ನ ಪಡ್ಕೊಳ್ಬೇಕಾಗತ್ತೆ. ಅಂತಹ ಅನಿಲಗಳಲ್ಲಿ ಈ ಒಂದು ಅನಿಲ ಕೂಡ ಒಂದು. ಎಷ್ಟೋ ಅನಿಲಗಳನ್ನ ನಾವು ಪ್ರಯೋಗಶಾಲೆಯಲ್ಲಿ ತಯಾರಿಸೋದಕ್ಕೆ ಸಾಧ್ಯ ಇದೆ, ಆದರೆ ಕೆಲವು ಅನಿಲಗಳನ್ನ ಪ್ರಕೃತಿಯಿಂದಲೇ ಪಡ್ಕೊಳ್ಬೇಕಾಗತ್ತೆ. ಅಂತಹ ಅನಿಲಗಳಲ್ಲಿ ನಾನಿವತ್ತು ಹೇಳ್ತಾ ಇರುವಂತಹ ಈ ಒಂದು ಅನಿಲ ತುಂಬಾನೇ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆಂತ ಅಂದರೆ, ಇದು ಯಾವುದೇ ರೀತಿ ಬಣ್ಣವನ್ನು ಹೊಂದಿಲ್ಲ, ವಾಸನೆಯನ್ನು ಹೊಂದಿಲ್ಲ, ರುಚಿಯನ್ನು ಕೂಡ ಹೊಂದಿಲ್ಲ. ಆದರೆ ಈ ಒಂದು ಅನಿಲ ಏನಿದೆ, ಹಲವಾರು ವಿಶೇಷ ಗುಣಗಳನ್ನು ಹೊಂದಿದೆ. ಹಾಗಾದರೆ ಇದು ಯಾವುದು ಅಂತ ನೀವು ಕೇಳ್ತಾ ಇದ್ದೀರಾ. ಇದು ಹೀಲಿಯಂ. ಹೀಲಿಯಂ ಅನಿಲ ಪ್ರಕೃತಿಯಿಂದಲೇ ಸಿಗುವಂತಹ ಒಂದು ಅನಿಲ ಆಗಿದೆ. ಇದನ್ನು 1868 ಇಂಗ್ಲೆಂಡ್ನ ವಿಜ್ಞಾನಿ ಸರ್ ಜೋಸೆಫ್ ನಾರ್ಮನ್ ಲಾಕ್ಲಾಯರ್ ಕಂಡುಹಿಡಿದ್ರು. ಇದನ್ನ ನಿಷ್ಕ್ರಿಯ ಅನಿಲ ಅಂತ ಕೂಡ ಅವರು ಹೇಳ್ತಾರೆ. ಯಾಕೆಂದ್ರೆ ಇದು ನಾನಾಗಲೇ ಹೇಳಿದಾಗೆ ಬಣ್ಣವನ್ನು ಹೊಂದಿಲ್ಲ, ಮತ್ತು ರುಚಿಯನ್ನು ಕೂಡ ಹೊಂದಿಲ್ಲ, ಮತ್ತು ಯಾವುದೇ ರೀತಿ ಸ್ಮೆಲ್ ಕೂಡ ಬರೋದಿಲ್ಲ. ಆದರೆ ಈ ಹೀಲಿಯಂನಲ್ಲಿ ಕೆಲವು ವಿಶೇಷವಾದಂತಹ ಗುಣಗಳಿದ್ದಾವೆ, ಅದರಿಂದ ಇದು ತುಂಬಾನೇ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು. ಸೊ ನೋಡಿ, ನಾವು ಹೈಡ್ರೋಜನ್ ಬಿಟ್ಟರೆ ಇದೇ ಅತ್ಯಂತ ಹಗುರವಾದ ಅನಿಲ ಅಂತ ಗುರುತಿಸೋದಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಇದು ನೈಸರ್ಗಿಕವಾಗಿ ಪ್ರಕೃತಿಯಿಂದ ಸಿಗುವಂತಹ ಅನಿಲ ಆಗಿದೆ, ಮತ್ತು ಇದು ಹೈಡ್ರೋಜನ್ ಅಂತಲೇ ದಹಿಸೋದಿಲ್ಲ. ಅಂದರೆ ಎಲ್ಲರೂ ಫೈರ್ ಆಯಿತು ಅಂತಂದರೆ ಆಕ್ಸಿಜನ್ ಅದರ ಜೊತೆಗೆ ಸೇರಿಕೊಂಡು ಫೈರ್ ಇನ್ನಷ್ಟು ಜೋರಾಗುತ್ತೆ, ಜಾಸ್ತಿ ಉರಿಯೋದಕ್ಕೆ ಶುರುವಾಗುತ್ತೆ. ಆದರೆ ಈ ಒಂದು ಹೀಲಿಯಂ ಗ್ಯಾಸ್ ಏನಿದೆ, ಇದು ಹಗುರವಾಗಿರೋದ್ರಿಂದ ಮತ್ತು ಬೆಂಕಿ ಕೂಡ ಹೊತ್ಕೊಳ್ಳದೇ ಇರೋದ್ರಿಂದ ಇದು ಹವಾಮಾನ ಕಚೇರಿಗಳಲ್ಲಿ ಅಥವಾ ಬಲೂನ್ಗಳಲ್ಲಿ ಬಳಸಲಾಗುತ್ತೆ. ಸೊ ನೀವು ಕೂಡ ಎಲ್ಲರೂ ಜಾತ್ರೆಗಳಿಗೆ ಮತ್ತು ಎಲ್ಲರೂ ಪಾರ್ಕ್ಗಳಿಗೆ ಅಂಥ ಕಡೆಗಳೆಲ್ಲ ಹೋದರೆ ಹೀಲಿಯಂ ಬಲೂನ್ಗಳನ್ನ ಇಟ್ಕೊಂಡಿರ್ತಾರೆ. ಸೊ ಆ ಹೀಲಿಯಂ ಬಲೂನ್ ಏನಾಗ್ತಾ ಇರುತ್ತೆ ಅಂದರೆ ಮೇಲೆ ಹೋಗ್ತಾ ಇರುತ್ತೆ. ಸೊ ಮಾಮೂಲಿ ಬಲೂನ್ನ ರೀತಿಯಲ್ಲಿ ಕೈಲಿ ಇಟ್ಕೊಂಡ್ರೆ ಕೈಲಿರಲ್ಲ, ಕೈ ಬಿಟ್ವಿ ಅಂತಂದರೆ ಸೀದಾ ಮೇಲೆ ಹಾರ್ಕೊಂಡು ಹೋಗುತ್ತೆ. ಸೊ ಆ ರೀತಿಯ ಬಲೂನ್ಗಳನ್ನ ನೀವು ಕೂಡ ನೋಡಿರ್ತೀರ. ಸೊ ಈಗ ಈ ಒಂದು ಬಲೂನ್ಗಳು ಹೆಚ್ಚಾಗಿ ನಾವು ನೋಡ್ಬೋದು. ಮತ್ತು ಈ ಒಂದು ಹೀಲಿಯಂ ಗ್ಯಾಸ್ ಏನಿದೆ, ಇದನ್ನು ವಾಯುಪಡೆ ಮತ್ತು ಸೈನ್ಯ ಪಡೆ ಮತ್ತು ನೌಕಾಪಡೆಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಕೆ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ಈ ಒಂದು ಹೀಲಿಯಂ ಗ್ಯಾಸ್ ಏನಿದೆ ಆರೋಗ್ಯದ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ. ಅಂಥದ್ರಲ್ಲಿ ಉಬ್ಬಸ ಇರುವಂತಹ ರೋಗಿಗಳ ಉಸಿರಾಟದ ತೊಂದರೆಯನ್ನು ನಿವಾರಣೆ ಮಾಡೋದಕ್ಕೆ ಇದನ್ನು ಬಳಸಲಾಗುತ್ತೆ. ಅಷ್ಟೇ ಅಲ್ಲ, ಇದನ್ನು ಲೇಸರ್ ಕಿರಣಗಳ ತಯಾರಿಕೆಯಲ್ಲಿ ಕೂಡ ಹೀಲಿಯಂ ಮತ್ತು ನಿಯಾನ್ ಮಿಶ್ರಣವನ್ನು ಬಳಸಲಾಗುತ್ತೆ. ಹೀಲಿಯಮನ್ನು 268.4 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ದ್ರವ ರೂಪಕ್ಕೆ ತರಬಹುದಾಗತ್ತೆ. ಆದ್ದರಿಂದ ಹೀಲಿಯಂ ದ್ರವವನ್ನು ಕಡಿಮೆ ಉಷ್ಣಾಂಶದಲ್ಲಿನ ಕೆಲಸಗಳಲ್ಲಿ ಬಳಸಲಾಗುತ್ತೆ. ಹಾಗಾದರೆ ಹೀಲಿಯಂ ಗ್ಯಾಸ್ ಎಷ್ಟೊಂದು ವಿಶಿಷ್ಟ ಅಂತ ನಿಮಗೆ ಗೊತ್ತಾಯ್ತಲ್ಲ. ಸೊ ಹೀಲಿಯಂ ಗ್ಯಾಸ್ನ ನೀವು ಕೂಡ ಬಳಕೆ ಮಾಡಿದ್ರ ಅಂತಂದರೆ, ಹೀಲಿಯಂ ಬಲೂನ್ಗಳನ್ನ ತಗೊಂಬಂದಿದ್ದೀರ ಅಂತಂದರೆ, ಒಂದ್ಸರಿ ಅದರ ಗಾಳಿನ ಹೊರಗೆ ಬಿಟ್ಟು ಅದನ್ನು ನೀವು ಕೂಡ ಚೆಕ್ ಮಾಡಿ ನೋಡಿ. ಹೀಲಿಯಂ ಗ್ಯಾಸ್ ಏನಾದರೂ ಕಲರ್ಫುಲ್ ಆಗಿ ಕಾಣುತ್ತಾ ಅಥವಾ ಸ್ಮೆಲ್ ಬರುತ್ತಾ ಅಂತಲೂ ಕೂಡ ಚೆಕ್ ಮಾಡಿ ನೀವು ಫೀಲ್ ಮಾಡಿರೋ ವಿಷಯನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದಂತಹ ಈ ಇಂಟ್ರೆಸ್ಟಿಂಗ್ ವಿಷಯಗಳು ನಿಮಗೆ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ವಿಸ್ಮಯ ಜಗತ್ತು ಶೋನ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟೊಂದು ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಕೇಳ್ತಾ ರೇಡಿಯೋ ಶಿವಮೊಗ್ಗ ನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಡಿ.

0: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
1: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
0: ಪರಿಶುದ್ಧವಾದ ಹಾಲು?
2: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
3: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ಹಾಯ್, ಹೆಲೋ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸಮಯ ಏನೋ 6:30 ಆಗಿದೆ. ಹಾಗಿದ್ಮೇಲೆ ನಾನಂತೂ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ತಡ ಮಾಡೋದು ಬೇಡ, ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಿಮ್ಮೆಲ್ಲರಿಗೂ ಕೂಡ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಹಾಗೆ ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ಒಬ್ಬೊಬ್ರು ಬಿಸ್ನೆಸ್ ಮೆನ್, ಹಾಗೆ ಬಿಸ್ನೆಸ್ ವುಮೆನ್ ಗಳು ಕೂಡ ಅವರ ಒಂದು ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿರ್ತಾರೆ. ಹಾಗೆ ಪ್ರತಿಯೊಬ್ಬರ ಜರ್ನಿ ಕೂಡ ವಿಭಿನ್ನವಾಗಿರುತ್ತೆ ಅಲ್ವಾ? ಖಂಡಿತವಾಗ್ಲೂ. ಹಾಗಿದ್ರೆ ಇವತ್ತು ಯಾವ ಬಿಸ್ನೆಸ್ ಬಗ್ಗೆ ಮಾತಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಈಗ ನಾವೆಲ್ಲರೂ ಆರೋಗ್ಯವಾಗಿರ್ಬೇಕು ಅಂದ್ರೆ ಚೆನ್ನಾಗಿರೋ ಹಣ್ಣು ತರಕಾರಿಗಳನ್ನ ತಿನ್ಬೇಕು. ಹಾಗಿದ್ರೆ ಹಣ್ಣೆಲ್ಲಿ ಸಿಗುತ್ತೆ? ಹಣ್ಣಿನ ವ್ಯಾಪಾರಿ ಹತ್ರ ಸಿಗುತ್ತೆ. ಇವತ್ತು ಯಾಕೆ ಒಂದು ಹಣ್ಣಿನ ವ್ಯಾಪಾರದ ಬಗ್ಗೆ ಮಾತನಾಡಬಾರ್ದು ಅಂತ ಅನ್ನಿಸ್ತು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇವತ್ತು ಇರುವಂತಹ ಅತಿಥಿ ಏನಿದ್ರೆ ತುಂಬಾ ವಿಶೇಷವಾದ ಅತಿಥಿ. ಇವರಿಗೆ ಸುಮಾರು 70 ವರ್ಷ ಆಗಿದೆ, ಆದ್ರೆ 40 ವರ್ಷದಿಂದ ಕೂಡ ಹಣ್ಣಿನ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ತುಂಬಾ ಸ್ವಾಭಿಮಾನಿಯಾಗಿರುವಂತಹ ನಮ್ಮ ಪದ್ಮಮ್ಮ ಅವರು ಇವತ್ತು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಇವರು ಹಣ್ಣಿನ ವ್ಯಾಪಾರಿ, ಸುಮಾರು 40 ವರ್ಷದಿಂದ ಹಣ್ಣಿನ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ಮೇಲೆ ಇವ್ರ ಜೊತೆ ಮಾತಾಡೋಣ. ಪದ್ಮಮ್ಮ ಅವ್ರ ಜೊತೆ ಅವರ ಹಣ್ಣಿನ ವ್ಯಾಪಾರದ ಬಗ್ಗೆ ಮಾತನಾಡೋಣವಾ? ಹಾಗಿದ್ರೆ ಪದ್ಮಮ್ಮನವರೇ ನಮಸ್ತೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
9: ಆಯ್ತು,
0: ಹೇಗಿದ್ದೀರಾ?
9: ಚೆನ್ನಾಗಿದ್ದೀನಿ.
0: ಚೆನ್ನಾಗಿದ್ದೀರಾ? ಕಾಫಿ ಆಯ್ತಾ?
9: ಕಾಫಿ ಆಯ್ತು.
0: ಆಯ್ತು, ಓಕೆ. ನಿಮ್ಮ ಪರಿಚಯ ಮಾಡ್ಕೊಡಿ. ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದಲ್ಲ ಎಲ್ಲಿ?
9: ಹುಟ್ಟಿದ್ದು ಬೆಳೆದಿದ್ದು ಇಲ್ಲಿ ಹೊಸಮನೆ 6ನೇ ಕಿರಾಸ್.
0: ಅಲ್ಲೇ ಹುಟ್ಟಿ ಓದಿದ್ದು ಬೆಳೆದಿದ್ದು ಎಲ್ಲ?
9: ಈಗಲೂ ಅಲ್ಲೇ ಇರೋದು.
0: ಏನಾದ್ರೂ ಓದಿದ್ದೀರಾ?
9: ಇಲ್ಲ, ಓದಿ ಬರ್ದಿಲ್ಲ.
0: ಓದಿ ಬರ್ದಿಲ್ಲ, ಸರಿ. ಮದುವೆ
9: ಮದುವೆ ಆಗಿದೆ, ಗ್ರ್ಯಾಂಡ್ ಆಗಿ ಮದುವೆ ಮಾಡಿದ್ರು ನಮ್ಮ ಅಪ್ಪ ಅಮ್ಮ.
0: ಗ್ರ್ಯಾಂಡ್ ಆಗಿ ಮದುವೆ ಮಾಡಿದ್ರಾ?
9: 3 ಗಾಡಿ ಜನ, 3 ಗಾಡಿ ವಾಲ್ಗದವ್ರು, ಒಂದು ಎರಡು ಗಂಡಿನ ಕಡೆಯವರು, 3 ಜನ ಬಂದಿದ್ದು. 3 ಗಾಡಿ.
0: ಸರಿ, ಈಗ ನಮಗೆ ನಿಮ್ಮ ಹಣ್ಣಿನ ವ್ಯಾಪಾರದ ಬಗ್ಗೆ ಹೇಳಿ. 40 ವರ್ಷದಿಂದ ಈ ಹಣ್ಣಿನ ವ್ಯಾಪಾರ ಮಾಡ್ತಿದ್ದೀರಾ?
9: 40 ವರ್ಷ ಆಯ್ತು, ಇಂದಿರಾ ಗಾಂಧಿ ಇದ್ರು ಅವಾಗಿಂದ ಮಾಡ್ತಾ ಇದ್ದೀನಿ.
0: ಓಹೋ, 40 ವರ್ಷದಿಂದ ಕೂಡ ಹಣ್ಣಿನ ವ್ಯಾಪಾರ ಮಾಡ್ತಿದ್ದೀರಾ? ಅಂದ್ರೆ ಈಗ ಮಾವಿನ ಹಣ್ಣಿನ ವ್ಯಾಪಾರ ಮಾಡ್ತಿದ್ದೀರಾ? ಮುಂಚೆ ಆದರೂ ಬೇರೆ ಹಣ್ಣಿನ ವ್ಯಾಪಾರ ಮಾಡ್ತಿದ್ರಾ?
9: ಸಪೋಟ, ಬಾಳೆಹಣ್ಣು, ಪುಟ್ಟು ಬಾಳೆ ಮಾಡಿದ್ದೀನಿ. ಪುಟ್ಟು ಬಾಳೆ, ಪಚ್ಚ ಬಾಳೆ, ಮಾವಿನ

0: ನಂಡು ಎಲ್ಲ ಮಾಡಿ
1: ಎಲ್ಲದೂ ಮಾರಿದೀರಾ? ಓಕೆ, ಹೇಗಿದೆ ವ್ಯಾಪಾರ?
0: ಏನು ಹಂಗೆ ಹಿಂಗೆ ಪರವಾಗಿಲ್ಲ,
1: ಪರವಾಗಿಲ್ಲ.
0: ಒಂಥರ ಇದೆ ಅಷ್ಟೇ.
1: ಓಕೆ, ಎಷ್ಟು ಈಗ ಮಾವಿನ ಹಣ್ಣು ಒಂದು ಕೆಜಿ?
0: ಕೆಜಿ ಈಗ ದುಬಾರಿ ಆಗಿದೆ, ಕೆಜಿ 80, 100 ರೂಪಾಯಿ ಮಾರ್ತೀವಿ.
1: ಈಗ ಮಾವಿನ ಹಣ್ಣು ಸೀಸನ್ ಮುಗಿತಾ ಬಂತಲ್ಲ, ಆದರೂ ವ್ಯಾಪಾರ ಮಾಡ್ತಿದ್ದಿಲ್ಲ, ಚೆನ್ನಾಗಿ ನಡೀತಾ ವ್ಯಾಪಾರ?
0: ಪರವಾಗಿಲ್ಲ, ಹಂಗೆ ಹಂಗೆ ನಡೀತೈತೆ. ಏನ ನನ್ನ ಕೈಲಿ ಆಗಲ್ಲಲ್ಲ, ಇನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ.
1: ಓಕೆ, ಯಾರಿಗೆ ಹಣ್ಣೆಲ್ಲ ತಂದು ಕೊಡ್ತಾರೆ ಮಾರೋದಕ್ಕೆ?
0: ನಾನೇ ಹೋಗಿ ತೊಗೊಂಡು ಬರ್ತೀನಿ.
1: ನೀವೇ ಎಲ್ಲಿಗೆ ಹೋಗ್ತಾ
0: ಇರ್ತೀರಾ? ಮಾರ್ಕೆಟಿಗೆ, ಅಮೆರಮ್ಮನ ಸರ್ಕಲ್ನಾಗೆ ಹೋದರೆ ಅಲ್ಲಿ ಮಂಡಿಗಳು ಇರ್ತವೆ, ಅಲ್ಲಿ ತೊಗೊಂಡು ಬಂದು ಕುತ್ಕೊಂಡು ವ್ಯಾಪಾರ ಮಾಡ್ತೀನಿ.
1: ಅಲ್ಲೇ ಹೋಗಿ ತಗೊಂಡು ಬಂದು ಇಲ್ಲಿಗೆ ವ್ಯಾಪಾರ ಮಾಡ್ತೀರಾ?
0: ವ್ಯಾಪಾರ ಮಾಡ್ತೀನಿ.
1: ಒಂದಿನಕ್ಕೆ ಎಷ್ಟು ಕೆ ಜಿ ಮಾವಿನ ಹಣ್ಣು ಹೋಗ್ಬೋದು?
0: ಒಂದು ಈಗಿನ ವಾತಾವರಣದಾಗೆ ಏನೋ ಒಂದು 20 ಕೆ ಜಿ ಮಾರ್ಬೋದು.
1: 20 ಕೆ ಜಿ ಒಂದಿನಕ್ಕೆ 20 ಕೆ ಜಿ ಮಾರ್ತೀರಾ? ಓ ಸೂಪರ್, ಪರವಾಗಿಲ್ಲ ಅಲ್ಲ ಹಾಗಿದ್ರೆ.
0: ಪರವಾಗಿಲ್ಲ,
1: 1 ಕೆ ಜಿ ಹಣ್ಣು ಮಾರಿದ್ರೆ ನಿಮಗೆ ಒಂದೆಷ್ಟು ಲಾಭ ಸಿಗ್ಬೋದು?
0: ಏನ ಅವ್ರು ಹೇಳೋದ್ಕಿಂತ ಇಲ್ಲಿ ಕೇಳೋರು ಕಮ್ಮಿ ಅಲ್ಲ. ಅಯ್ಯಾ 50 ರೂಪಾಯಿ ಕೊಡವ, 40 ರೂಪಾಯಿ 50 ಕೊಟ್ಟೆ 40 ಕೊಟ್ಟೆ ಗೀಟಲ್ಲ. ಏನಿದ್ರು 60-70 20 ರೂಪಾಯಿ ಲಾಭ.
1: 1 ಕೆ ಜಿ ಹಣ್ಣು ಮಾರಿದ್ರೆ ಒಂದು 20 ರೂಪಾಯಿ ಲಾಭ ಸಿಗುತ್ತೆ ಅಷ್ಟೇ.
0: ಒಂದು 20 ಕೆ ಜಿ ಖರ್ಚಾಗಲ್ಲ ಈಗ, ಏನಂದ್ರೆ ಮಾ ಬೇಸಿಗೆ ಒಳಗೆ ಖರ್ಚಾಗ್ತೈತೆ. ನೀವು ಹೇಳಿದ್ರೆ ಬೇರೆ ಬೇಸಿಗೆ ಒಳಗೆ ಖರ್ಚಾಗ್ತೈತೆ. ಈಗ ಇದು ಇವತ್ತು ತಂದಿದ್ದೀನಲ್ಲ, ಏನು 15 ಕೆ ಜಿ ಹೋಗ್ತಿತ್ತು, 10 ಕೆ ಜಿ ಹೋಗ್ತಿತ್ತು. ದೇವರೊಬ್ಬನೇ ಕಾಪಾಡಬೇಕು,
1: ದೇವರಿಗೆ ಗೊತ್ತು ಎಷ್ಟು ವ್ಯಾಪಾರ ಆಗುತ್ತೆ ಅಂತ ಅಲ್ವಾ? ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಪದ್ಮಮ್ಮ ಅವರು ಅವರ ಒಂದು ಹಣ್ಣಿನ ವ್ಯಾಪಾರದ ಬಗ್ಗೆ ನಮಗೆ ಮಾಹಿತಿನ ಕೊಡ್ತಾ ಇದ್ರು. ಈ ಒಂದು ಮಾತುಕತೆ ಚೆನ್ನಾಗಿದೆ ಅಲ್ವಾ? ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರೆಸೋಣ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ ಕೇಳುಗರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಣ್ಣಿನ ವ್ಯಾಪಾರದ ಬಗ್ಗೆ ಮಾತನಾಡ್ತಿದ್ದೆ. ಹಾಗೆ ಶ್ರೀಮತಿ ಪದ್ಮಮ್ಮ ಅವರು ಅವರ 40 ವರ್ಷದ ಹಣ್ಣಿನ ವ್ಯಾಪಾರದ ಅನುಭವವನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ರು. ಹಾಗೆದ್ಮೇಲೆ ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣವಾ. ಪದ್ಮಮ್ಮ ಅವರೇ, ಈಗ 40 ವರ್ಷದಿಂದ ಕೂಡ ವ್ಯಾಪಾರ ಮಾಡ್ತಿದ್ದೀನಿ ಅಂದ್ರಲ್ಲ, ನಿಮಗೆ ಎಷ್ಟು ವರ್ಷ ಈಗ?
3: ನನ್ಗೆ 70.
2: ಓಹೋ, 70 ವರ್ಷ. ಅಲ್ಲಿ ನಿಮಗೆ 30 ವರ್ಷ ಇದ್ದಾಗಿಂದ ಕೂಡ ವ್ಯಾಪಾರ ಮಾಡ್ತಿದ್ದೀರಾ?
3: ಓ, 30-35 ವರ್ಷದಿಂದ ವ್ಯಾಪಾರ. ನನಗೆ 2 ಮಕ್ಕಳು, ಹೆಣ್ಣು ಮಕ್ಕಳು, ಅವ್ರಿಗೆ ಮದುವೆ ಮುಂಚೆ ಮಾಡಬೇಕಲ್ಲ.
2: ಅಲ್ಲ, ಮಕ್ಕಳು ಯಾರು ನೋಡ್ಕೊಳ್ಳಲ್ವಾ ನಿಮಗೀಗ?
3: ನೋಡ್ತಾರೆ, ಹೋಗ್ಬೇಡಮ್ಮ ಅಂತಾರೆ. ನಾನು ಏ ಮನೆಗಿದ್ದು ಬೇಜಾರು ಕಣೆ, ನಾನು ಹೋಗ್ತೀನಿ ಕಣೆ ಅಂತ ಬರ್ತೀನಿ.
2: ಸೂಪರ್. 70 ವರ್ಷ ಆದರೂ ಕೂಡ ನಾನೀಗಲೂ ವ್ಯಾಪಾರ ಮಾಡಬೇಕು, ನನಗೂ ಮನೇಲಿದ್ದು ಏನು ಮಾಡಲಿ ಅನ್ನೋ ನಿಮ್ಮ ಹುಮ್ಮಸ್ ಇದೆಯಲ್ಲ, ಎಷ್ಟೋ ಜನಕ್ಕೆ ಸ್ಫೂರ್ತಿ ಆಗಿರುತ್ತೆ ಅಲ್ವಾ?
3: 35 ವರ್ಷದಿಂದ ಪುಟ್ಟಿ ಹಿಡಿದು ಅವಳನ್ನು
2: ಈಗಲೂ ಅದನ್ನೇ ಮಾಡ್ತಾ ಇದ್ದೀರಾ. ಸೂಪರ್. ಈಗ ನೀವೇ ಹೇಳ್ದಾಗೇನೆ ಸುಮಾರು ಒಂದು 30-35 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಲ್ಲ, ಹೇಗಿದೆ ಅನುಭವ?
3: ಪರವಾಗಿಲ್ಲ.
2: ಯಾವತ್ತಾದ್ರೂ ಒಂದಿನ ತುಂಬಾ ಖುಷಿ ಪಡುವಂತ ದಿನ ಇದೆಯಾ ಈ ಇಷ್ಟು ವರ್ಷದ ವ್ಯಾಪಾರದಲ್ಲಿ?
3: ಖುಷಿ ಇದೆ, ಫಸ್ಟ್ ಖುಷಿನೇ. ಈಗ ಮಳೆಗಾಲದಾಗೆ ಇಲ್ಲ, ಫಸ್ಟ್ ತಗೊಳ್ಬೇಕಾದ ಖುಷಿ ಹಾಗೆ ವ್ಯಾಪಾರ ಪಡ್ತಿದ್ದೆ.
2: ಈಗ ಈ ಹಣ್ಣಿನ ವ್ಯಾಪಾರ ಮಾಡ್ತಾ ಮಾಡ್ತಾನೆ ನೀವು ಎಷ್ಟು ಅಭಿವೃದ್ಧಿ ಆಗಿದ್ದೀರಾ ಅಂದ್ರೆ, ಮಕ್ಕಳಿಗೆಲ್ಲ ಮದ್ವೆ ಮಾಡಿದೀರಾ, ಹೇಗೆ?
3: ಇದಾಗೆಲ್ಲ ಮಾಡಿರೋದು, ನನಗೆ ಜಮೀನಿತ್ತು ನನ್ನ ಗಂಡಂದು, ಅದರೊಳಗೆ ಮಾಡಿರೋದು ನಾನು ಮದುವೆ.
2: ಈ ಹಣ್ಣಿನ ವ್ಯಾಪಾರದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದ್ದೀರಾ?
3: 40-35 ಉಳಿತಿತ್ತು. ಯಾಕಂತೀಯ? ವರ್ಷಲ್ಲ 3 ದುಡಿದ್ರೆ ಒಂದು 40 ರೂಪಾಯಿ ಜೋಡಿಸ್ಬೋದು.
2: ಸೊ ಇದರಿಂದ ಹೆಚ್ಚು ಲಾಭ ಇಲ್ಲ, ಆದರೂ ಕೂಡ ನೀವು ಹಣ್ಣಿನ ವ್ಯಾಪಾರವನ್ನು ಮಾಡ್ತೀರಾ ಅಲ್ವಾ?
3: ಹೆಚ್ಚಿಗೆ ಲಾಭ ಇಲ್ಲ, ಮನೆಗೂ ಕೊಡ್ಬೇಕಲ್ಲವ, ಮನೆಗೆ 100-150 ಕೊಟ್ಟು ಅಷ್ಟು ಉಳಿಸಿದ್ದೀನಿ.
2: ಅಲ್ಲ, ಹೀಗೆ ಬೀದಿ ಬದಿಯಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತಿದ್ದಿರಲ್ಲ, ಜೋರಾಗಿ ಮಳೆ ಬಂತು ಅಥವಾ ತುಂಬ ಬಿಸಿಲಿದ್ದಾಗ ಏನು ಮಾಡ್ತೀರಾ?
3: ಒಂದು ಗೊಪ್ಪೆ ಹಾಕ್ಕೊಳ್ಳೋದು, ಕುತ್ಕೊಳ್ಳೋದು, ಛತ್ರಿ ಹಿಡ್ಕೊಳ್ಳೋದು, ಕುತ್ಕೊಳ್ಳೋದು,
2: ಛತ್ರಿ ಹಿಡ್ಕೊಂಡು ಕೂರ್ತೀರಾ. ಈ ಹಣ್ಣಿನ ವ್ಯಾಪಾರ, ಹಣ್ಣು ಮೇಲೆ ನೀರು ಬಿದ್ದರೆ ಹಣ್ಣೆಲ್ಲ ಹಾಳಾಗಲ್ವಾ?
3: ಛತ್ರಿ ಹಿಡಿತೀನಲ್ಲ, ಮ್ಯಾಣ್ಗ ಮುಚ್ತೀನಲ್ಲ, ಮ್ಯಾಣ್ಗ ಇದು
2: ಮುಚ್ತೀರಾ,
3: ಮುಚ್ತೀನಿ, ಏನು ಹಾಳಾಗಲ್ಲ.
2: ಸೊ ಏನಪ್ಪ ಅಂದರೆ, ಈ ಮಾವಿನ ಹಣ್ಣು ಆಗಿರ್ಬೋದು ಅಥವಾ ಬೇರೆ ಯಾವುದೇ ಹಣ್ಣಾಗಿರ್ಬೋದು, ಸೀಸನಿಗೆ ತಕ್ಕನಾಗಿ ನೀವು ವ್ಯಾಪಾರ ಮಾಡ್ತೀರಾ ಅಥವಾ ಹೇಗೆ?
3: ಹಾಂ, ತಕ್ಷಣ ಆಗಲ್ಲಮ್ಮ, ಕಮ್ಮಿ ಆಗಲ್ಲ.
2: ಈಗ ಮಳೆಗಾಲದಲ್ಲಿ ಅಂತ ಮಾವಿನ ಹಣ್ಣು ತರ್ತೀರಾ ಅಥವಾ ಬೇರೆ ಬೇಸಿಗೆ ಅಂದಾಗ ಬೇರೆ ಹಣ್ಣು ತರ್ತೀರಾ?
3: ಮೂಸುಂಬಿ ತರ್ಬೋದು, ನಾನು ಶೇಪ್ ಗೀಪ್ ತರಲ್ಲ, ಮೂಸುಂಬಿ, ಕಿತ್ತಳೆ ಹಣ್ಣು, ಕಿತ್ತಳೆ ಹಣ್ಣು ಕಾಲದ ಕಿತ್ತಳೆ ಹಣ್ಣು, ಮೂಸುಂಬಿ, ಇದು ದಾಳಿಂಬೆ ಈಗ ಮುಟ್ಟಕ್ಕಾಗಲ್ಲ ನಮಗೆ, ಈ ಯಾಜಿ ಪೇರಲೆಕಾಯಿ ಮಾರ್ಬೋದು, ಪೇರಲೆಕಾಯಿ, ಮೂಸುಂಬಿ, ಇದು ಮುಗಿದ್ರೆ ಏನು ಸಿಕ್ತಿತ್ತೋ ಕಮ್ಮಿ ಇತ್ತಿತ್ತೋ ಆ ಮಾಲ್ ತಂದು ಮಾರ.
2: ಯಾವುದು ಕಡಿಮೆ ಬೆಲೆಯಲ್ಲಿ ಸಿಗುತ್ತೋ ಆ ಒಂದು ಹಣ್ಣುಗಳನ್ನ ತಂದು ವ್ಯಾಪಾರ ಮಾಡ್ತೀರಾ? ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಪದ್ಮಮ್ಮ ಅವರು ಅವರ ಒಂದು ಹಣ್ಣಿನ ವ್ಯಾಪಾರದ ಬಗ್ಗೆ ನಮಗೆ ಮಾಹಿತಿನ ಕೊಡ್ತಾ ಇದ್ರು. ಯಾವ್ಯಾವಾಗ ಯಾವ್ಯಾವ ಹಣ್ಣುಗಳನ್ನ ವ್ಯಾಪಾರ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ರು. ಇವ ಜೊತೆ ಮಾತಾಡೋಕೆ ಇನ್ನೊಂದಿಷ್ಟು ವಿಷಯಗಳು ಬಾಕಿ ಇದೆ, ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಸಾಂಗ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಬಿಸ್ನೆಸ್ ಮಿಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಮಿಸ್ ಕಾರ್ಯಕ್ರಮದಲ್ಲಿ ನಾನು ಹಣ್ಣಿನ ವ್ಯಾಪಾರದ ಬಗ್ಗೆ ಮಾತಾಡ್ತಿದ್ದೆ. ಯಾಕಂದ್ರೆ ನಮ್ಮೊಟ್ಟಿಗೆ ಇವತ್ತು 40 ವರ್ಷದಿಂದ ಹಣ್ಣಿನ ವ್ಯಾಪಾರ ಮಾಡ್ತಾ ಇರುವಂತಹ ಶ್ರೀಮತಿ ಪದ್ಮಮ್ಮ ಅವರಿದ್ರು. ಅವರ ಒಂದು ಅನುಭವವನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ರು. ಹಾಗಿದ್ಮೇಲೆ ಇವರೊಟ್ಟಿಗೆ ಮಾತುಕತೆ ಮುಂದುವರ್ಸೋಣ. ಪದ್ಮಮ್ಮ ಅವರೇ, ಈಗಿನ ಯುವಕ ಯುವತಿಯರು ಹೊಸದಾಗಿ ಈ ರೀತಿ ಹಣ್ಣಿನ ವ್ಯಾಪಾರ ಪ್ರಾರಂಭ ಮಾಡಬೇಕು ಅಂತ ಇರ್ತಾರೆ, ಅಂತವ್ರಿಗೆ ನೀವೇನ್ ಸಲಹೆ ಕೊಡ್ತೀರಾ?
3: ನಾವ ಈಗಿನವ್ರಿಗೆ ಹಿಂಗಿಂಗ್ ಮಾಡು ಅಂತ ಹೇಳ್ಕೊಡ್ತೀವಿ. ಹಿಂಗ್ ಮಾಡಿದ್ರೆ ಎರಡು ದಿವಸಕ್ಕೂ ಇಷ್ಟು ಉಳಿತೈತೆ, ಒಂದು 100 200 ಉಳಿತೈತೆ, ಹಿಂಗಂತ ಮಾರು, ಈ ರೇಟಿಗೆ ಮಾರು ಅಂತ ಹೇಳ್ಕೊಡ್ತೀವಿ ನಾವು.
2: ಸೂಪರ್. ಯಾರೇ ಬಂದು ನಿಮ್ಮ ಹತ್ರ ಈಗ ಒಂದು ಹಣ್ಣಿನ ವ್ಯಾಪಾರ ಹೇಗೆ ಮಾಡೋದು ಅಂತ ಕೇಳುವಾಗ ನೀವು ಹೇಳ್ಕೊಡ್ತೀರಾ?
3: ಕೊಡ್ತೀನಿ, ಎಲ್ಲರಿಗೂ ಹೇಳಲ್ಲ. ಅವರು ದಯ ಅಂತ ಬಂದೆ, ನೋಡವ್ವ ಇದು ಹಾಕ್ಕೊಟ್ಟಿದ್ದೀನಿ, ಈ ರೇಟಿಗೆ ಮಾರಿದ್ರೆ ಇಷ್ಟು ದುಡ್ಡು ಸಿಗ್ತಿದ್ದೆ, ನಿಮಗೆ ಒಂದು ದಿವ್ಸಕ್ಕೆ ಹೋದರೆ ಇಷ್ಟು ಸಿಗ್ತಿದ್ದೆ, ಇನ್ನೆರಡು ದಿವಸ ಮಾರಿದ್ರೆ 100 150
2: ಸಿಗುತ್ತೆ. ಅಲ್ಲ, 40 ವರ್ಷದಿಂದ ಇದೇ ಜಾಗದಲ್ಲೇ ವ್ಯಾಪಾರ ಮಾಡ್ತಿದ್ದೀರಾ? ಇಲ್ಲಿ ಯಾರು ಬಂದು ಈ ಜಾಗದಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡಬೇಡಿ, ಗಾಡಿಗಳು ಓಡಾಡಕ್ಕೆ ತೊಂದರೆ ಆಗುತ್ತೆ ಅಂತೇನು ಹೇಳಿಲ್ವಾ?
3: ಯಾರು ಹೇಳಿಲ್ಲ.
2: ನಿಮ್ಮ ಹತ್ರ ಬೀದಿ ಬದಿ ವ್ಯಾಪಾರಿಗಳ ಕಾರ್ಡ್ ಇದೆಯಾ?
3: ಅಷ್ಟು ಊರೆಲ್ಲ ತಿರುಗಿ ಮಾಡಿದೆ, ನನಗೆ ವಯಸ್ಸಿರೋ ತಕ್ಕ ಮನೆ ಬೀದಿ ಮೇಲೆ. ಆಮೇಲೆ ಒಂದು ಸ್ವಲ್ಪ ವಯಸ್ಸಾಯ್ತಾ ಇಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀನಿ. ಮನೆಗೆ ಭಾಳ ತಿರುಗಿದ್ದೀನಿ. ಗೋಪಾಲಕ್ಕೆ ಹೋಗಿದ್ದೀನಿ, ಗೇಟ್ ಗೋಪಾಲ, ಇನ್ನೊಬ್ಬ ನಗರ ಗೋಪಾಲ, ಈ ಕಡೆ ಗಂಡಿನ ನಗರ. ಏನು
2: ಅಲ್ಲೆಲ್ಲ ಹೋಗಿ ಫಸ್ಟು ಮನೆ ಮನೆಗೆ ಹಣ್ಣಿನ ವ್ಯಾಪಾರ ಮಾಡ್ತಿದ್ರಿ, ಆಮೇಲೆ ಸ್ವಲ್ಪ ವಯಸ್ಸಾದ್ಮೇಲೆ ಒಂದ್ ಕಡೆ ಕುತ್ಕೊಂಡು ವ್ಯಾಪಾರ ಮಾಡ್ತಿದ್ದೀರ? ಕೈಲಿ ಆಗ್ಲಿಲ್ಲ ಅಂದ್ರೂ ಈಗಲೂ ಕುತ್ಕೊಂಡು ವ್ಯಾಪಾರ ಮಾಡ್ತಿದ್ದೀರಲ್ಲ, ಅದಕ್ಕೆ ಖುಷಿ ಆಗತ್ತಲ್ಲ. ಹಾಗೆ ಈಗ ನಿಮ್ಮ ಹತ್ರ ಬೀದಿ ಬದಿ ಕಾರ್ಡ್ ಇದೆಯಾ? ಬೀದಿ ಬದಿ ವ್ಯಾಪಾರಿಗಳ ಕಾರ್ಡು?
3: ಗಾಡಿ
2: ಏನು ಇಲ್ಲ, ಮಾಡಿಸ್ಕೊಳ್ಳೋದಲ್ವಾ? ಒಂದು
3: ಮಾಡಿಸೋದೇ ಬೇಡ, ವಯಸ್ಸಾಯ್ತು.
2: ಈಗ ಬೀದಿ ಬದಿ ವ್ಯಾಪಾರಿಗಳಿಗೆ ಅಂತ ಸರ್ಕಾರ ಒಂದಿಷ್ಟು ಯೋಜನೆಗಳಿದೆ, ಸೌಲಭ್ಯಗಳು ಕೊಡುತ್ತೆ, ಅದ್ಯಾವುದು ನಿಮಗೆ ಬೇಡವಾ?
3: ಬೇಡ ಬೇಡ.
2: ನೀವು ಸ್ವಾವಲಂಬಿಯಾಗಿ ಇದ್ದು ಸ್ವಾವಲಂಬಿಯಾಗಿ ವ್ಯಾಪಾರ ಮಾಡ್ತೀರಾ, ಯಾರ ಒಂದು ಸಪೋರ್ಟ್ ಇಲ್ದಲೆ ಅಲ್ವಾ?
3: ಯಾರ ಸಪೋರ್ಟು ಇಲ್ಲ ನನಗೆ, ಒಬ್ಬಳೆ ತಂತೀನಿ ಒಬ್ಬಳೆ ಮಾಡ್ತೀನಿ, ಯಾರ್ಯಾರು ಸಪೋರ್ಟ್ ಇಲ್ಲ.
2: ಓಕೆ, ಮನೇಲಿ ಕುತ್ಕೊಂಡಿರೋ ನಮ್ಮ ಹೆಣ್ಮಕ್ಳಿಗೆ ಒಂದು ಸಲಹೆನ ಕೊಡೋದಾದ್ರೆ ಏನು ಕೊಡೋಕೆ ಇಷ್ಟಪಡ್ತೀರಾ? ಹೆಣ್ಮಕ್ಳು ಈ ಥರ ವ್ಯಾಪಾರ ಮಾಡಬೇಕಾ ಬೇಡವಾ?
3: ಅವರು ಮಾಡಬೇಕು, ಅವರು ತಲೆಗೆ ಹೋಗಲ್ಲ. ಅವ್ರು ಹೇಳಿದ್ದು ನೀನು ಮಾಡಿದ್ರೆ ಇಷ್ಟು ಸಿಕ್ತೈತೆ ಮಾಡ್ರಿ, ಅಲ್ಲ ಖುಷಿಯಾಗಿದೆ. ಅವ್ರು ಮಾಡಬೇಕಲ್ಲ, ಅವ್ರ ತಲೆ ಬಿಚ್ಚಿ ಇಟ್ಕೊಂಡಿರ್ತವೆ ಗಂಡನ ಕಟ್ಕೊಂಡು, ಅವ್ರವ್ರ ತಲೆ ಬಿಚ್ಚಿ ಅವ್ರಿಗೆ ನಾನು ಏನೂ ಮಾತಾಡಲ್ಲ, ಉಂಡ್ರಿ ತಿನ್ನ್ರಿ ತುಂಬಿರಿ,
2: ಅವ್ರವ್ರ ಇಷ್ಟ ಏನಾದರೂ ಮಾಡಿ ಅಂತ ಹೇಳ್ತಿದ್ದೀರಾ?
3: ಅಷ್ಟೇ ನಾನು ಹೇಳೋದು. ಆ ಒಂದು ಮರಿ ಪಾಪು ಇದೆ, ಆ ಪಾಪು ಅಜ್ಜಿ ಅಂತಿದ್ದೆ.
2: ಖುಷಿ ಆಗುತ್ತೆ ನಿಮ್ಮ ಹತ್ರ ಬರುವಂಥ ಗ್ರಾಹಕರು ನಿಮ್ಮನ್ನ ಪ್ರೀತಿಯಿಂದ ಮಾತಾಡಿಸಿದಾಗ ನಿಮಗೆ ಖುಷಿ ಆಗುತ್ತೆ.
3: ಖುಷಿ ಆಗ್ತಿತ್ತಾ? ಅಜ್ಜಿ ಅಂದರೆ ಎಷ್ಟು ಖುಷಿ.
2: ಓ, ಆ ಪಾಪಕ್ಕೆ ನೀವು ದುಡ್ಡು ಕೊಡ್ತೀರಾ?
3: ಪಾಪಕ್ಕೆ ಕೊಡಕ್ಕಿಲ್ಲಮ್ಮ.
2: ಅದೇ ಆ ಮಗು ಪ್ರೀತಿಯಿಂದ ನಿಮಗೆ ಮಾತಾಡಿಸುವಾಗ ನೀವು ಅದಕ್ಕೆ ಹಣ ಕೊಡ್ತೀರಾ?
3: ಮಾತಾಡ್ತಿತ್ತು ಅದು.
2: ನಿಮ್ಮೊಟ್ಟಿಗೆ ಮಾತಾಡಿ ತುಂಬ ಖುಷಿ ಆಯಿತು, ಧನ್ಯವಾದಗಳು ನಿಮ್ಮೆಲ್ಲ ಮಾತಿಗಾಗಿ. ಓಕೆ, ಕೇಳಿದ್ರಲ್ಲ ಸ್ನೇಹಿತರೆ, ಪದ್ಮಮ್ಮ ಅವರು ಅವರ ಒಂದು ಹಣ್ಣಿನ ವ್ಯಾಪಾರದ ಅನುಭವವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರು. 40 ವರ್ಷದಿಂದ ಒಂದೇ ಜಾಗದಲ್ಲಿ ಹಣ್ಣಿನ ವ್ಯಾಪಾರವನ್ನು ಮಾಡ್ತಾರೆ ಅಂದರೆ ಬಹುಶಃ ಒಂದು ರೀತಿ ಆಶ್ಚರ್ಯ ಅಂತ ಅನಿಸುತ್ತೆ ಅಲ್ವಾ? ಖಂಡಿತವಾಗ್ಲೂ ಇವ್ರನ್ನ ನೋಡಿ ಈಗಿನವರು ಕಲಿಯುವಂಥದ್ದು ತುಂಬ ಇದೆ. ಹಾಗಿದ್ರೆ ಈ ಒಂದು ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ನೀವು ಇಷ್ಟೋ ತನಕ ಕೇಳಿದ್ದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಿರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ನಂದಿನಿ
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ?
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
6: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
6: ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279687962799. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋಕ್ಕಿರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಕೃಷಿನಲ್ಲಿ ಹಲವಾರು ರೀತಿಯ ಬೆಳೆಗಳನ್ನು ಬೆಳೀತಾ, ಸೊ ಕೃಷಿಯ ಒಂದಷ್ಟು ಅನುಭವಗಳನ್ನು ಕೂಡ ಪಡ್ಕೊಳ್ತಾ ಕೃಷಿನಲ್ಲಿ ಒಳ್ಳೆಯ ಒಂದು ಸಾಂಪ್ರದಾಯಿಕ ಬೆಳೆಗಳನ್ನು ಕೂಡ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅದೇ ರೀತಿಯಲ್ಲೇ ಈಗ ಕೃಷಿನಲ್ಲಿ ನಾವು ಬಹಳಷ್ಟು ಬೆಳೆಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಬದುಗಳನ್ನು ಖಾಲಿ ಬಿಡದೇ ಬೇರೆ ಬೇರೆ ಬೆಳೆಗಳನ್ನು ಮಾಡ್ಬೋದು, ಹಾಗೆಯೇ ಆದಾಯ ತರುವಂತಹ ಬಹಳಷ್ಟು ಬೆಳೆಗಳಿದ್ದಾವೆ. ಆದರೆ ಸಾಂಪ್ರದಾಯಿಕ ಬೆಳೆಗಳು ಅಂತ ನಾವು ನೋಡೋದಾದರೆ ಹಣ್ಣಿನ ಬೆಳೆಗಳನ್ನಾಗಿರ್ಬೋದು, ತರಕಾರಿಗಳನ್ನಾಗಿರ್ಬೋದು ಬೆಳಿಬೋದು. ಅಂತಹದರಲ್ಲಿ ವಿಶೇಷವಾಗಿ ಇವರು ಬೇರೆ ಎಲ್ಲೋ ಸಿಗ್ತಾ ಇದ್ದಂತಹ ಹಣ್ಣನ್ನು ಈ ಒಂದು ನಮ್ಮ ಕರ್ನಾಟಕದ ಭಾಗದಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂಥೇಳಿ ಒಂದು ಪ್ರಯತ್ನವನ್ನು ಮಾಡಿ ಸಾಂಪ್ರದಾಯಿಕವಾಗಿರುವಂತಹ ಬೆಳೆಯುವಂತಹ ಒಂದು ಹಣ್ಣನ್ನು ಇವರು ಬೆಳೀತಾರೆ. ಸೊ ಈ ಒಂದು ಹಣ್ಣಿನ ಬೆಳೆ ಇವರಿಗೆ ಒಳ್ಳೆಯ ಆದಾಯವನ್ನು ತಂದುಕೊಡುತ್ತೆ, ಹಾಗೆ ಒಂದು ಯಶಸ್ಸನ್ನು ಕೂಡ ತಂದುಕೊಡುತ್ತೆ. ಹಾಗಾದರೆ ಈ ಒಂದು ಹಣ್ಣಿನ ಬೆಳೆಯನ್ನು ಮಾಡಬೇಕು ಅಂತಂದರೆ ನಾವು ಯಾವ ರೀತಿ ಭೂಮಿಯ ಸಿದ್ಧತೆಯನ್ನು ಮಾಡ್ಕೋಬೇಕು, ಮತ್ತು ಹಣ್ಣಿನ ಬೆಳೆಯನ್ನು ನಾವು ಪ್ರಾಪರಾಗಿ ಮಾಡಬೇಕು ಅಂತಂದರೆ ಅದರ ವೈಜ್ಞಾನಿಕ ಪದ್ಧತಿಯನ್ನು ತಿಳ್ಕೊಬೇಕಾಗತ್ತೆ. ಹಾಗೆ ಅವುಗಳನ್ನು ಬೆಳೆಸುವಂಥದ್ದು ಮತ್ತು ಯಾವ ರೀತಿಯಲ್ಲಿ ಅವುಗಳನ್ನು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಬೇಕಾಗತ್ತೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಬೆಳೆದಿರುವಂತಹ ಹಣ್ಣು ಯಾವುದು ಅಂತಂದರೆ ಡ್ರ್ಯಾಗನ್ ಫ್ರೂಟ್. ಸೊ ಪಿಂಕ್ ಕಲರ್ ಇಲ್ಲಿ ಕಾಣ್ತಾ ಇದ್ದಂತಹ ಈ ಒಂದು ಡ್ರ್ಯಾಗನ್ ಫ್ರೂಟ್ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ, ಹಾಗೆ ಹೆಲ್ತ್ ಬೆನಿಫಿಟ್ಸ್ನ ಕೂಡ ಕೊಡುತ್ತೆ. ಸೊ ಹಾಗಾದರೆ ಈ ಒಂದು ಡ್ರ್ಯಾಗನ್ ಫ್ರೂಟ್ನ ಬೆಳೀತಾ ಇರುವಂತಹ ಈ ರೈತರು ಯಾರು ಅಂತ ಕೇಳ್ತಾ ಇದ್ದೀರಾ. ಸೊ ಇವರು ಮಾಲ್ತೇಶ್ ಅವರು ಮಂಡ್ಯದಿಂದ. ಸೊ ಬನ್ನಿ, ಹಾಗಿದ್ರೆ ಅವರು ಈ ಒಂದು ಡ್ರ್ಯಾಗನ್ ಫ್ರೂಟ್ ಕೃಷಿಯನ್ನು ಹೇಗೆ ಮಾಡ್ತಾ ಇದ್ದಾರೆ, ಡ್ರ್ಯಾಗನ್ ಫ್ರೂಟ್ ಕೃಷಿನಲ್ಲಿ ಏನೆಲ್ಲ ಚಾಲೆಂಜಸ್ ಬರ್ತವೆ, ಇದೆಲ್ಲದರ ಬಗ್ಗೆ ಅವರ ಜೊತೆನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಾವು ಕೂಡ ಈ ಒಂದು ಡ್ರ್ಯಾಗನ್ ಫ್ರೂಟ್ನ ಕೃಷಿಯ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹಾಗಾದರೆ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಮೊದಲನೇದಾಗಿ ನೀವು ಡ್ರ್ಯಾಗನ್ ಫ್ರೂಟ್ ಬೆಳೆಯೋದಕ್ಕಿಂತ ಮುಂಚೆ ಸೊ ಬೇರೆ ಯಾವೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ರಿ, ಮತ್ತು ಈ ಡ್ರ್ಯಾಗನ್ ಫ್ರೂಟ್ ಆರಂಭ ಆಗಿದ್ದು ಹೇಗೆ, ಈ ಕೃಷಿನ ಮಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು, ಇದರ ಬಗ್ಗೆ ಹೇಳ್ಬೋದು ಸರ್?
5: ನಾನು ಏನಪ್ಪ ಅಂದರೆ ರೇಷ್ಮೆ ಮತ್ತು ಕಬ್ಬು ಬೆಳೆಗಾರ, ಇದರಲ್ಲಿ ಖರ್ಚುಗಳು ಜಾಸ್ತಿ ಆದ್ದರಿಂದ ಒಂದು ಬೇರೆ ಏನಾದರೂ ಒಂದು ಖರ್ಚು ಕಡಿಮೆ ಆಗಿ ಲಾಭ ಜಾಸ್ತಿ ಇರುವಂಥದ್ದಕ್ಕೆ ಒಂದು ಮಾಡಬೇಕು ಅಂತ ನೋಡಬೇಕಾದಾಗ ಒಂದು ಟಿ ವಿನಲ್ಲಿ ಒಂದು ಡ್ರ್ಯಾಗನ್ ಫ್ರೂಟ್ದು ಒಂದು ಇದು ಬಂತು, ಮತ್ತು ಯೂಟ್ಯೂಬಲ್ಲೂ ಬಂತು, ಅವೆಲ್ಲ ಸರ್ಚ್ ಮಾಡಿ ನೋಡಿದಾಗ ಇದು ಯಾಕೆ ಖರ್ಚು ಕಡಿಮೆ ಮಾಡಬಾರ್ದು ಅಂದರೆ ಮೊದಲನೇ ವರ್ಷ ಖರ್ಚು ಜಾಸ್ತಿ ತಗೋತದೆ, ಮಾಡಬೇಕಾದ ಖರ್ಚು ಜಾಸ್ತಿ, ಒಂದು ಎಕರೆಗೆ 5 ಲಕ್ಷ ಬೇಕು ಮಾಡಬೇಕು ಅಂದರೆ. ಏನು ತಪ್ಪ 5 ಲಕ್ಷ ಅಂದರೆ ಒಂದು ಕಲ್ ಕಂಬ ಬೇಕು, ಆಂಗ್ಲರ್ ಬೇಕು, ವಿತ್ ತಂತಿ ಬೇಕು, ತಂತಿಲಿ ಮಾಡೋರು ತಂತಿಲಿ ಮಾಡ್ಬೋದು, ಟೈರಲ್ ಮಾಡೋರು ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದು ಹಣ್ಣಲ್ಲಿ ಬೇರೆ ಬೇರೆ ವೆರೈಟಿ ಇದೆ, ಆ ಯಾವ ತಗೋಬೇಕು ಅಂದ್ಬಿಟ್ಟು 4 ಕಡೆ ತಿರುಗಿ, ದೊಡ್ಡಬಳ್ಳಾಪುರ ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, ಮೈಸೂರು ಆಗ್ಬೋದು, ಬೆಂಗಳೂರು ಆಗ್ಬೋದು, ಮಾರ್ಕೆಟಿಂಗ್ ಮೇನ್ ಇಂಪಾರ್ಟೆಂಟು. ಧೈರ್ಯವಾಗಿ ಏನು ಮಾಡಿದೆ, ಮಾಡಲೇಬೇಕು ಅಂದ್ಬಿಟ್ಟು ಮಾಡಿದೆ ನಾನು.
6: ಓಕೆ, ಹೀಗೆ ನಿಮ್ಮ ಡ್ರ್ಯಾಗನ್ ಫ್ರೂಟು ಜರ್ನಿ ಸ್ಟಾರ್ಟ್ ಆಯಿತು ಹೋಗರೆ. ಸೊ ನೋಡಿ, ಇವತ್ತು ಡ್ರ್ಯಾಗನ್ ಫ್ರೂಟ್ನ ಬೆಳೆದು ಒಳ್ಳೆಯ ಆದಾಯವನ್ನು ಪಡ್ಕೊಳ್ತಾ ಇದ್ದಾರೆ, ಹಾಗೆ ಇದಕ್ಕೆ ಲೇಬರ್ ಕೂಡ ಕಡಿಮೆ ಅಂತ ಹೇಳಿದ್ರು, ಮತ್ತು ಇದನ್ನು ಯಾವ ರೀತಿ ಪ್ರಾಪರಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ನಾವು ಇವ್ರ ಜೊತೆನಲ್ಲಿ ಮಾತಾಡ್ತಾ ತಿಳ್ಕೊಳ್ಳೋಣ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಮಲ್ಲೇಶ್ ಅವರು ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ, ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಹಾಗೆ ಡ್ರ್ಯಾಗನ್ ಫ್ರೂಟ್ನ ಬಗ್ಗೆ ನಿಮ್ಮ ಹತ್ರ ಇನ್ನಷ್ಟು ಮಾತಾಡೋದಕ್ಕಿದೆ ಸರ್. ಸೊ ಅದಕ್ಕೂ ಮುಂಚೆ ಒಂದು ಸೂಪರ್ ಆಗಿರುವಂತಹ ಸಾಂಗ್ ನಿಮಗೋಸ್ಕರ, ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.0 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಡಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ನಾನು ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೂಡ ಇವತ್ತು ಮಾಲದೇಶ್ ಅವರ ಜೊತೆ ಮಾತಾಡ್ತಾ ಇದ್ದೀವಿ. ಹಾಗೆ ಅವ್ರು ಮಾಡ್ತಿರುವಂತಹ ಈ ಒಂದು ಹಣ್ಣಿನ ಕೃಷಿ, ಅದರಲ್ಲೂ ಸ್ಪೆಷಲ್ ಆಗಿ ಇವತ್ತು ಡ್ರ್ಯಾಗನ್ ಫ್ರೂಟ್ನ ಬೆಳೀತಾ ಇದ್ದಾರೆ. ಸೊ ಇವರು ಬೆಳೀತಾ ಇರುವಂತಹ ಈ ಒಂದು ಡ್ರ್ಯಾಗನ್ ಫ್ರೂಟ್ನ ವಿಶೇಷತೆ ಬಗ್ಗೆ, ಹಾಗೆ ಅದನ್ನು ಯಾವ ರೀತಿಯಲ್ಲಿ ಪ್ರಾಪರ್ ಆಗಿ ಬೆಳೀಬೇಕು ಮತ್ತು ಅದಕ್ಕೆ ವೈಜ್ಞಾನಿಕ ಪದ್ಧತಿನಲ್ಲಿ ಹೇಗೆ ಅವುಗಳನ್ನು ಮೇಂಟೈನ್ ಮಾಡಬೇಕಾಗತ್ತೆ, ಅದನ್ನೆಲ್ಲದರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆನಲ್ಲಿ ಮಾತಾಡೋಣ. ಹಾಗೆ ನೀವು ಕೂಡ ಇದೇ ರೀತಿಯಲ್ಲಿ ಕೃಷಿನಲ್ಲಿ ಹೊಸ ಹೊಸದನ್ನು ಅಳವಡಿಸ್ಕೊಂಡಿದ್ದೀರ ಅಂತಂದರೆ ನಿಮ್ಮ ಕೃಷಿಯ ಅನುಭವಗಳನ್ನು, ನಿಮ್ಮ ಕೃಷಿಯ ವಿಚಾರಗಳನ್ನು ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬೋದು. ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡೋದ್ರ ಮೂಲಕ ಅಥವಾ ಮೆಸೇಜ್ ಮಾಡೋದ್ರ ಮೂಲಕ ನೀವು ಕೂಡ ನಮಗೆ ಮೆಸೇಜ್ ಮಾಡಿ. ನಮ್ಮ ಸಂಖ್ಯೆ 9686098769 6 8 6 0 9 6 2 7 9. ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ, ನನ್ನ ಜೊತೆನಲ್ಲಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಮಲ್ದೇಶ್ ಅವರು ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮಲ್ದೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮಲ್ದೇಶ್ ಅವರು, ಈಗ ಡ್ರ್ಯಾಗನ್ ಫ್ರೂಟ್ ಬೆಳೀತಾ ಇದ್ದೀರಾ, ಸೊ ಇದರ ಮಾರ್ಕೆಟ್ ಎಲ್ಲ ಹೇಗೆ ನೋಡ್ಕೊಳ್ಬೇಕು ಅಂತೆಲ್ಲ ಹೇಳಿದ್ರಿ ನೀವು. ಸೊ ಈಗೆಲ್ಲ ಹೇಗಿದೆ ಮತ್ತು ಈ ಒಂದು ಡ್ರ್ಯಾಗನ್ ಫ್ರೂಟ್ನ ಬೆಳೆಯನ್ನು ಹೇಗೆ ಮಾಡ್ತಾ ಇದ್ದೀರಾ ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
5: ಇವತ್ತೇನಾಯ್ತದೆ ಅಂದರೆ 180 ರೂಪಾಯಿ 200 ರೂಪಾಯಿಗೆ ಹೋಗ್ತಾ ಇದೆ, ಏನು ತೊಂದರೆ ಇಲ್ಲ. ಈಗ ಹಣ್ಣು ಬರ್ತಾ ಇದೆ, ಈಗ ಸ್ಟಾರ್ಟಿಂಗಲ್ಲಿ ಒಂದು 25 ಕೆಜಿ ಕೊಟ್ಟಿದ್ದೀನಿ. ಅದರಿಂದ ಇದ್ರಲ್ಲಿ ಏನಪ್ಪ ಅಂದರೆ ಲೇಬರ್ ಖರ್ಚು ಕಡಿಮೆ, ಒಂದು ಇಂಪಾರ್ಟೆಂಟು. ಒಂದು ಎಕರೆಗೆ 500 ಗುಳಿ ಬರುತ್ತೆ. ಒಂದು 5 ಲಕ್ಷ ಅಂದರೆ ಒಂದು 6 ಲಕ್ಷ ರೂಪಾಯಿ ಅಷ್ಟಾಗುತ್ತೆ. ಗೊಬ್ಬರ ಇದೆಲ್ಲ ಲೆಕ್ಕ ಹಾಕಿದ್ರೆ ಒಂದು 6 ಲಕ್ಷ ರೂಪಾಯಿ ಆಗುತ್ತೆ, ಖರ್ಚು ವೆಚ್ಚ ಎಲ್ಲ. ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು 10 ಕೆಜಿ ಬಂದರೂ ನಮ್ಮ ದುಡ್ಡು ಬಂದೈತದೆ 2ನೇ ವರ್ಷಕ್ಕೆ, ಅಂದರೆ 15 ತಿಂಗಳಿಗೆ ಫಲ ಬರೋದು. ಅದರಿಂದ ಅದು ಮೊದಲನೇ 2ನೇ ವರ್ಷದಲ್ಲೇ ನಮ್ಮ ಅಮೌಂಟ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಆಚೆ ವರ್ಷದಿಂದ ಏನಪ್ಪ ಅಂದರೆ 6 ತಿಂಗಳಿಗೆ ಒಂದು ಸಾರಿ ಗೊಬ್ಬರ ಕೊಟ್ಕೋಬೇಕು, ಮತ್ತು ಅದಕ್ಕೆ ಇರಿಗೆ ಒಂದು ಔಷಧಿ ಹೊಡ್ಕೋಬೇಕು, ಮತ್ತು ಬೇಸಿಗೆಯಲ್ಲಿ ಬಿಸಿಲಿಗೆ ಒಂದು ಸ್ವಲ್ಪ ಕಾಯ್ಲಿನ್ ಪೌಡ್ರ್ ಆಗ್ಬೋದು, ಮತ್ತು ಗ್ರೀನ್ ಮಿರಾಕುಲ್ ಆಗ್ಬೋದು, ಔಷಧಿ ಮೇಂಟೈನ್ ಮಾಡ್ಕೊಂಡು. ಏನಪ್ಪ ಅಪ್ಪ ಮಕ್ಕಳಿದ್ರೆ ಸಾಕು, ಇದು 1 ಎಕರೆ ಮೇಂಟೈನ್ ಮಾಡ್ಕೋಬೋದು. ಲೇಬರ್ ಯಾರೂ ಇಲ್ದಂಗೆ ಅದ್ರ ಗುಳಿ ಸುತ್ತ ಕಳೆ ಕಿತ್ಕೊಂಡು ಅಲ್ಲಿಗೆ ಹಾಕೊಂಡು ಮೇಂಟೆನೆನ್ಸ್ ಮಾಡೋದು ತುಂಬ ಉಪಯೋಗ. ಏನಪ್ಪ ಅಂದ್ರೆ ಇದು ಮಾರ್ಕೆಟಿಂಗ್ ಜ್ಯೂಸ್ ಅಂಗಡಿ ಇರಬಹುದು, ಮಾರ್ಕೆಟಿಂಗ್ ಎಲ್ಲ ನಾವೇ ತಿಳಿದು ಮಾಡ್ಕೊಂಡ್ರೆ ಸೌಲಭ್ಯ ಅದೇ. ಇದು ಎಲ್ಲ ಬೆಳೆಗಿಂತಲೂ ಇದು, ಯಾಕೆಪ್ಪ ಅಂದ್ರೆ ಒಂದು 30-40 ವರ್ಷ ಇರೋದ್ರಿಂದ ಈ ತರ ಬೆಳೆ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದ್ರೆ ಇದ್ರಲ್ಲಿ ಲಾಭ ಅದೆ. ಅಂದ್ರೆ 1 ವರ್ಷಕ್ಕೆ ಅದ್ರಲ್ಲಿ ನಮಗೆ 1,500 ರೂಪಾಯಿ ಕೊಟ್ಟರು ನಮಗೆ ಒಂದು ಗುಳಿಗೆ. ಅಲ್ಲಿಗೆ 500 ಗುಳಿ ಅಂದ್ರೆ 5.5 ಲಕ್ಷ 7 ಲಕ್ಷ ಗಂಟ ನಮಗೆ ಪ್ರಾಫಿಟ್ ಆಗುತ್ತೆ, ಏನು ತೊಂದರೆ ಇಲ್ಲ. ನಾವು ಇದಕ್ಕೆ ನಾವು 6 ತಿಂಗಳಿಗೆ ಒಂದ್ಸರಿ ಒಂದೊಂದು ಮಂಕರಿ ಗೊಬ್ಬರ ಕೊಡ್ತೀವಿ, 15 ದಿನಕ್ಕೆ ಒಂದ್ಸರಿ ನೀರು ಕೊಡ್ತೀವಿ, ಒಂದು ಚೌರ್ಗೆ ನೀರು. ಅಂದ್ರೆ ಪ್ರತಿ ಒಂದ್ಸರಿ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಪ್ರತಿ ಗಿಡನೂ ನಾವು ಪ್ರತಿ ದಿನಾನು ಒಂದ್ ದಿನಕ್ಕೆ ಒಂದ್ಸರಿ ಸರ್ಚ್ ಮಾಡ್ಬೇಕು. ಅದಕ್ಕೆ ನೀರು ಜಾಸ್ತಿ ಇದ್ರೆ ಕೊಳೆ ರೋಗ ಬರ್ತದೆ, ಕೊಳೆ ರೋಗಕ್ಕೆ ಏನ್ ಮಾಡ್ಬೇಕು ಅನ್ನೋದು ಐಡಿಯಾ ಮಾಡಿ ಅದ ಕರೆಕ್ಟ್ ಆಗಿ ನಾವು ಮೇಂಟೆನೆನ್ಸ್ ಮಾಡ್ಬೇಕು, ಮೇನ್ ಇಂಪಾರ್ಟೆಂಟ್ ಅದು. ಅದಕ್ಕೆ ಏನ್ ಕೊಡ್ಬೇಕು ಮಾಡಿ, ನಾನು ಡ್ರಾಗನ್ ಫ್ರೂಟ್ ಮಾಡಿದ್ದೀನಿ ಅಂದ್ಬಿಟ್ಟು ಎಲ್ಲೋ ನಿಂತ್ಕೊಂಡ್ರೆ ಡ್ರಾಗನ್ ಫ್ರೂಟ್ ಬರಲ್ಲ. ಇದಂತೂ ಸುಳ್ಳು, ಸುಮ್ಮನೆ ನೆಟ್ ಬಿಟ್ರು ಬರಲ್ಲ ಇದು ಅಂತ ತಿಳ್ಕೊಬೇಡಿ. ನೆಟ್ ಬಿಟ್ಟ ಕ್ಷಣಕ್ಕೆ ಬರಲ್ಲ ಇದು. ಪ್ರತಿ ದಿನ ಈ ಗುಳಿ ಹೆಂಗಿದ್ದು ಯಾವ ಥರ ಇದ್ದು ಅಂತ ಸರ್ಚ್ ಮಾಡಿದಾಗ ಮಾತ್ರ ಅದು ಬೆಳೆ ಬರೋದು. ನೀವು ನಾನು ಡ್ರಾಗನ್ ಫ್ರೂಟ್ ಮಾಡೀನಿ ಅಂದ್ಬಿಟ್ಟು ಯಾವುದೋ ಹೋಟ್ಲ ಹತ್ರ ನಾನು ಎಕರೆಗಟ್ಟಲೆ ಮಾಡೀನಿ ಅದು ಸಾಧ್ಯ ಇಲ್ಲ, ಬೆಳಿಕ್ಕಾಗಲ್ಲ. ಇದೇನಪ್ಪ ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟಿರೋ, ಅದಕ್ಕೆ ಇರುವೋ ಇಲ್ಲ ಏನಾಗದೆ, ಆ ಸೊಸಿಗೆ ಏನಾಗದೆ ಅಂತ ಸರ್ಚ್ ಒಂದು ಸಾರಿ ಒಂದು ವಿಜಿಟ್ ಕೊಡಲೇಬೇಕು. ಅದಕ್ಕೆ ಆ ಥರ ಮಾಡಿ ಅಂದರೆ ಮಾರ್ಕೆಟಿಂಗ್ ನೀವೇ ನೋಡ್ಕೋಬೇಕಿದ್ದು. ಅಂದರೆ ಜ್ಯೂಸ್ ಅಂಗಡಿ ಆಗ್ಬೋದು, ಮಾರ್ಕೆಟ್ ಬೆಂಗಳೂರು ಮಾರ್ಕೆಟಿಂಗ್ ಇದೆ, ಇವತ್ತು ಬಜಾರ್ ಏನಪ್ಪ ಅಂದರೆ ಜಾಸ್ತಿ ಜನ ಬೆಳೆಯುವಾಗ ಆದಾಗ ಮಾರ್ಕೆಟಿಂಗ್ ಕಡಿಮೆ ಆಗ್ತಾ ಇರ್ತದೆ, ಈಗ ಕಡಿಮೆ ಇರೋದ್ರಿಂದ ಜಾಸ್ತಿ ಆಗದೆ, ಜಾಸ್ತಿ ಜನ ಹಾಕಿದ್ರೆ ಕಡಿಮೆ ಆಗ್ತಾ ಇರ್ತದೆ, ಅದು ಮೇನ್ ಇಂಪಾರ್ಟೆಂಟ್.
4: ಓಕೆ, ಹಾಗಿದ್ರೆ ಈಗ ಮಾರ್ಕೆಟ್ ಹೇಗಿರುತ್ತೆ ಸರ್, ಮಾರ್ಕೆಟ್ನ ಹೆಂಗೆ ಹಿಡಿದಿಟ್ಕೋಬೇಕಾಗತ್ತೆ ನಾವು, ಅದ್ರ ಬಗ್ಗೆ ಹೇಳ್ಬೋದಾ
5: ಸರ್? ಇದೊಂದು ಮಾರ್ಕೆಟ್ ಏನಪ್ಪಾ ಒಂದು ಸಮಸ್ಯೆ ಅಂದರೆ ಈ ಮಾರ್ಕೆಟ್ನ ನಾವೇ ಕಂಡು ಹಿಡ್ಕೋಬೇಕಿದ್ದ. ಇವತ್ತಿನ ಒಂದು ವ್ಯವಹಾರದಲ್ಲಿ ಜ್ಯೂಸ್ ಅಂಗಡಿ ಆಗ್ಬೋದು ಮತ್ತೊಂದು ಅಂತ ಕೇಳಿದಾಗ ಈಗ ಹೋದ ವರ್ಷ 200 ರೂಪಾಯಿ ಇದ್ದದ್ದು ಈ ವರ್ಷ ಅಲ್ಲೇ ಕಡಿಮೆ ಆಗ್ತು, ಕಡಿಮೆ ಅಂದರೆ 180 ರೂಪಾಯಿ 150 ರೂಪಾಯಿಗೆ ಹೋಗ್ತು. ಈಗ ಮುಂದೆ ಅದು ಹೇಳೋಕ್ಕಾಗಲ್ಲ, 50 ರೂಪಾಯಿಗೆ ಬಂದರೂ ಬಂತು, 100 ರೂಪಾಯಿಗೆ ಬಂದರೂ ಬಂತು. ಯಾರೇ ಮಾಡಬೇಕು ಅನ್ನೋಂಗಿದ್ರೆ ಧೈರ್ಯ ಒಂದು, ಈ ಮಾಡ್ಕೊಳ್ಳುವಂಥವ್ರು ಅವರೇ ಕಂಡಿಡ್ಕೋಬೇಕು ಮಾರ್ಕೆಟಿಂಗು. ನಾವು ಜ್ಯೂಸ್ ಅಂಗಡಿಗಳಾಗ್ಬೋದು ಇಲ್ಲ ಸೇಲ್ಸ್ ಆಗ್ಬೋದು. ಈಗ ನಮಗೇನಂದ್ರು ಅಂದರೆ ನೀವು ಬಯಲಿ ಮಂಡ್ಯ ವಿಜ್ಞಾನಿ ಒಬ್ರು ಅಂದರು, ಕೆ ವಿ ಕೆರ್ ಏನಂದ್ರು ಜಯಶಂಕರ್, ನೀವು ಮಾಡ್ತೀನಿ ಅಂದರೆ ಐವೇಲ್ ಮಡಿಕೊಂಡ್ರು 150 ರೂಪಾಯಿ ಅಂತ ಬೋರ್ಡ್ ಹಾಕೊಂಡ್ರು ಮಾರ್ಬೋದು ಕಣಪ್ಪ ಇದರಲ್ಲಿ ಅಂತ ಹೇಳಿದ್ರು. ಅಂದರೆ ಇದು ಮಾರ್ಕೂ ರೆಡಿ ಇರಬೇಕು, ಇದಕ್ಕೆ ಮೇನ್ ಇಂಪಾರ್ಟೆಂಟು.
4: ಹಾಂ ಹಾಂ, ಓಕೆ ಸರ್. ಹಾಗಾದರೆ ಈಗ ಈ ಒಂದು ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕು ಅಂತಂದರೆ ಆ ಭೂಮಿ ಹೇಗಿರಬೇಕಾಗತ್ತೆ? ಈಗ ನಾನು ಕೂಡ ಸುಮಾರು ವೀಡಿಯೋಗಳಲ್ಲೆಲ್ಲ ನೋಡಿದ್ದೀನಿ, ಅದು ಕಲ್ಲು ಭೂಮಿ ರೀತಿಯಲ್ಲಿ ಇರುತ್ತೆ. ಸೊ ಮುಖ್ಯವಾಗಿ ಭೂಮಿ ಎಲ್ಲ ಹೇಗಿರಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
5: ಇದೇನಪ್ಪ ಅಂದರೆ ಭೂಮಿ ಕಲ್ಲು ಭೂಮಿ ಆಗಬೇಕು, ಇದು ಆಸ್ತಿ ಭೂಮಿಲಿ ಬರಲ್ಲ. ಏನಕ್ಕೆ ಬರಲ್ಲ ಅಂತಂದರೆ ನೀರು ಫುಲ್ ಡ್ರೈ ಆಗಬೇಕು. ಡ್ರೈ ಆಗಬೇಕು ಅಂದರೆ ಕಲ್ಲು ಭೂಮಿನೇ ಆಗಬೇಕು. ನಾವು ಆ ಕೆಮ್ಮಣ್ಣಲ್ಲಿ ಮಾಡ್ತೋ ಅಂದರೆ ಅದು ಡ್ರೈ ಆಗಲ್ಲ. ಅದು ಯಾವಾಗ ನೀರು ಹಿಡಿದು ಹಿಡ್ಕತ್ತು ಅಂದರೆ ಈ ಗಿಡ ಕೊಳ್ತೋಗುತ್ತೆ. ಇಂಪಾರ್ಟೆಂಟಾಗಿ ಅಂದರೆ ಇಳಿಜಾರು ಪ್ರದೇಶ ಆಗಬೇಕು, ಕಲ್ಲು ಇಲ್ಲರೆ 2 ಅಡಿ ಬದು ಮಾಡಿಬಿಟ್ಟು ಅದರಲ್ಲಿ ನೆಟ್ಟರು ಆಗುತ್ತೆ. ಅಂದರೆ ನೀರು ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಅದರಲ್ಲಿ, ಮೇನ್ ಇಂಪಾರ್ಟೆಂಟು. ಆಮೇಲೆ ಎರಡನೇದಾಗಿ ನಳ್ಳಿರೋಂಗಿಲ್ಲ ಇದಕ್ಕೆ, ನಳ್ಳಿ ಯಾವುದೇ ಕಾರಣಕ್ಕೂ ಎವಿ ಬಿಸಿಲು ಬೇಕು. ಬಿಸಿಲು ಎಷ್ಟು ಕೊಡ್ತೀವಿ ಅಷ್ಟು ಚೆನ್ನಾಗಿ ಫಲ ಬರುತ್ತೆ. ಇದಕ್ಕೆ ಪ್ರಾಮುಖ್ಯತೆ ಬಿಸಿಲು ಚೆನ್ನಾಗಿರಬೇಕು, ಮೇನ್ ಇಂಪಾರ್ಟೆಂಟು. ಇದೇನಪ್ಪ ಅಂದರೆ ಒಂದು ವರ್ಷದಲ್ಲಿ ಇದು 4 ತಿಂಗಳು ಇರಲ್ಲ ಕಾಯಿ, ಹಣ್ಣು ಕಾಯಿ ಇರಲ್ಲ. ಯಾವಾಗ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಎಂಡ್ ಹೊತ್ತಿಗೆಲ್ಲ ಹೂವು ಮತ್ತೆ ಬರುತ್ತೆ. ಕಂಟಿನ್ಯೂಸ್ ಆಗಿ 8 ತಿಂಗಳು ಹಣ್ಣು ಹೂವು ಕಾಯಿ ಬರ್ತಾ ಇರ್ತದೆ, ಏನು ತೊಂದರೆ ಇಲ್ಲ. ಆದರೆ ಭೂಮಿ ಒಳ್ಳೆ ಆಯ್ಕೆ ಅಂದರೆ ನಳ್ಳಿರಬಾರ್ದು. ನಳ್ಳು ಹಾಕಿದ್ರೆ ಒಂದು ಹಣ್ಣು ಬರಲ್ಲ, ಕಡಿಮೆ ಪರ್ಸೆಂಟೇಜು. ಈಗ 10 ಹಣ್ಣು ಬಿಡೋದು 2 ಹಣ್ಣು ಬಿಡೋದು ಅದೇನು ಪ್ರಯೋಜನ ಇಲ್ಲ. ಇಂಥ ಡ್ರೈ ಭೂಮಿನೇ ಆದರೂ ಮಾತ್ರ ಇದು ಒಳ್ಳೆ ಇಳುವರಿ ಕೊಡ್ತದೆ.
4: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನ ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ನೋಡಿ, ಡ್ರ್ಯಾಗನ್ ಫ್ರೂಟ್ ಮಾಡ್ತಿದ್ದೀವಿ ಅಂತಂದಾಗ ಆ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪೊನ್ನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಡ್ರ್ಯಾಗನ್ ಫ್ರೂಟ್ನ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಡ್ರ್ಯಾಗನ್ ಫ್ರೂಟ್ನ ಬೆಳೆ ಯಾವ ರೀತಿಯಲ್ಲಿ ಮಾಡಬೇಕು

0: ಅವುಗಳ ಭೂಮಿಯ ಸಿದ್ಧತೆ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋದಿದೆ. ಸೊ ಹಾಗೆ ನೀವು ಕೂಡ ಡ್ರ್ಯಾಗನ್ ಫ್ರೂಟ್ನ ಏನಾದ್ರು ಮಾಡ್ತಿದ್ದೀರಾ ಅಂತಂದರೆ ಅವುಗಳ ಬಗ್ಗೆ ವೈಜ್ಞಾನಿಕವಾಗಿ ತಿಳ್ಕೊಂಡು ನಂತರದಲ್ಲಿ ಅದಕ್ಕೆ ಮುಂದುವರಿಬೇಕಾಗತ್ತೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಡ್ರ್ಯಾಗನ್ ಫ್ರೂಟ್ನ ಬೆಳೀತಾ ಇರುವಂತಹ ಮಾಲತೇಶ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ವಿ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಲತೇಶ್ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಾಗಲೇ ಹೇಳ್ತಾ ಇದ್ರಿ ಡ್ರ್ಯಾಗನ್ ಫ್ರೂಟ್ನ ಬಿಸಿಲಿರುವಂತಹ ಜಾಗದಲ್ಲಿ ಬೆಳಿಬೇಕು ಅಂತೇಳಿ. ಸೊ ಹಾಗಾದರೆ ಈಗ ಡ್ರ್ಯಾಗನ್ ಫ್ರೂಟು ನಾವು ಬೆಳೆ ಮಾಡೋದಕ್ಕಿಂತ ಮುಂಚೆ ಭೂಮಿ ಸಿದ್ಧತೆಯನ್ನು ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
1: ಇದಕ್ಕೆ ನಾವು ಇದು ಪ್ಲಾಟ್ಫಾರ್ಮ್ ಮಾಡ್ಬೇಕಾದ್ರೆ ಏನಾಯ್ತದೆ ಅಂದ್ರೆ, ಒಂದೂವರೆ ಅಡಿ ತೆಗ್ದಿ ಅದಕ್ಕೆ ಮತ್ತೆ ಬೇವಿನಿಂಡಿ ಮತ್ತೆ ಕೊಟ್ಟಿಗೆ ಗೊಬ್ಬರ ಒಂದು ಅರ್ಧ ಬಾಂಡ್ಲಿ, ಒಂದು ಕೆಮ್ಮಣ್ಣು ಒಂದು ಬಾಂಡ್ಲಿ ಹಾಕಿ ನಾಲ್ಕು ಮೂಲೆಗೂ ನಾಲ್ಕು ಕಂದು ನೆಟ್ಟಿದ್ರೆ ಅದೊಂದು ಎರಡು ತಿಂಗಳಿಗೆ ಕಮೆಂಗ್ಸ್ ಆಗುತ್ತೆ. ಕಮೆಂಗ್ಸ್ ಆಗಿ ಇನ್ನೊಂದು ಆರು ಏಳು ತಿಂಗಳಿಗೆ ಒಂದು ನಾಲ್ಕು ಅಡಿ ಬರುತ್ತೆ. ನಾಲ್ಕು ಅಡಿ ಬಂದು ಆಚೆಗಿನ್ನೊಂದು ಒಂದು ಏಳೆಂಟು ತಿಂಗಳಲ್ಲಿ ಮತ್ತೆ ಹೂವು ಬಿಡುತ್ತೆ. ಒಟ್ಟಲ್ಲಿ ಒಂದು ಹದಿನೈದು ತಿಂಗಳಿಗೆ ಬರುತ್ತೆ, ಏನು ಇದಿಲ್ಲ, ಹದಿನೈದು ತಿಂಗಳಿಗೆ ಬರುತ್ತೆ. ಅಂದರೆ ಇರಾ ಮೇನ್ ಇಂಪಾರ್ಟೆಂಟು, ನೀರು ಜಾಸ್ತಿ ಆದರೆ ಅಷ್ಟು ಕಲರ್ ಬರುತ್ತೆ, ಆ ಥರ ಆಗುತ್ತೆ. ಅಂದರೆ ಇದಕ್ಕೇನಪ್ಪ ಅಂದರೆ ಎಬಿ ಬಿಸಿಲು ಬೇಕು ಇಂಪಾರ್ಟೆಂಟು. ಇದಕ್ಕೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ದಾರ ಹಾಕೊಂಡು ಕಟ್ಕೋಬೇಕು. ಇದು ಬಗ್ಗಿದ್ರೆ ಅದು ತಿರುಗಿ ಮೇಲ್ಗಡೆ ಬರಲ್ಲ. ಇದೇನಿದ್ರು ಭಾಗದಾಗ ಮಾತ್ರ ಹಣ್ಣು ಬರೋದು, ಇದು ಬಗ್ಗದಾಗ ಮಾತ್ರ ಹಣ್ಣು ಬರೋದು. ನಮ್ಮ ಕೆಲಸ ಇಲ್ಲಿಂದ ಇಲ್ಲಿಗಂಟು ತಗೋಗೋದು ಮಾತ್ರ, ಇಲ್ಲಿಂದ ಆಚೆಗೆ ಅದ್ರ ಕೆಲಸ. ಆ ಥರ ಈ ಥರ 10 mm ತಂತಿ ಹಾಕಿ ನಾವು ನುಗ್ಗೆ ಗಿಡಕ್ಕೆ ಹಾಕಿದ್ದು, ಈ ಥರ 10 mm ತಂತಿ ಹಾಕಿ ಇದೊಂದು ಕಲ್ಲು ಹಾಕಿ, ಕಲ್ಲಿಗೆ 350 rupees, ಆಂಗ್ಲರ್ 200 rupees, ಈ ತಂತಿ 120 rupees ಒಂದು ಕೆಜಿ. ಅಂದರೆ ಕಲ್ಲಿಂದ ಕಲ್ಲಿಗೆ 3 kg ತಗೊಂಡೈತೆ, ಅದರಿಂದ ಅಷ್ಟು ಖರ್ಚು ಬೀಳ್ತು ನಮಗೆ. ಇದಕ್ಕೆ ನೀರು ತುಂಬ ಕಡಿಮೆ ಬೇಕು. ಒಂದು ಇಂಚ್ ಬಂದರೂ ಒಂದು 3 ಎಕರೆ 4 ಎಕರೆ ಡ್ರ್ಯಾಗನ್ ಫ್ರೂಟ್ ಮಾಡಬೇಕು, ಮಾಡ್ಬೋದು. ಏನಕ್ಕೆ ಅಂದರೆ ಇದು ತುಂಬ ನೀರು ಕಡಿಮೆ. ನಮ್ಮ ರೈತರುಗಳು ಕಬ್ಬಕ್ಕೆ ಹೋಲಿಕೆ ಮಾಡಿದ್ರೆ ಬರೀ 1% ನೀರಾದ್ರೂ ಸಾಕು ನಮಗಿದು. ಅದರಿಂದ ಇದ ಚಾಯ್ಸ್ ಮಾಡ್ಕೊಂಡು ಈಗ ಏನಪ್ಪ ಅಂದರೆ, ಇದಕ್ಕೆ ಒಂದು 35 rupees 40 rupees ಕಂದು ಸಿಕ್ಕುತ್ತೆ, ಒಂದು ಗುಳಿಗೆ 4. ಆದರೆ ಒಂದು ನೆಟ್ಟದ 2 ತಿಂಗಳ ಗಂಟ ಅದೇನು ಮಾತಾಡಲ್ಲ. ಆಮೇಲೆ ಒಂದು ಕುಡಿಲಿ ಮೊಳಕೆ ಬರುತ್ತೆ, ಮೊಳಕೆಯಿಂದ ನಾವು ಆ ಕಂಬದ ಗಂಟು ಕಟ್ಕೊಂಡು ಹೋದ್ರೆ ಅಲ್ಗಂಟು ಸಾಕಿದ್ರೆ ಸಾಕು, ನಾವು ಆಟೋಮೆಟಿಕ್ಕಾಗಿ ಒಂದು 15 ತಿಂಗಳಿಗೆ ಫಲ ಬರುತ್ತೆ. ಒಂದು ಗುಳಿಲಿ ಕನಿಷ್ಠ ಅಂದರೆ 9 times ಫಲ ಬರುತ್ತೆ, ಒಂದು 8 ತಿಂಗಳಲ್ಲಿ 9 times ಬರುತ್ತೆ. ಒಂದು ಮೊದಲನೇ ವರ್ಷ ಒಂದು 10-15 kg ಬರುತ್ತೆ ಸರ್. ಇದು ಒಂದು 15 ತಿಂಗಳಿಗೆ ಫಲ ಬರುತ್ತೆ. ಫಲ ಅಂದರೆ ಎಲ್ಲಿ ಬರುತ್ತೆ ಅಂದರೆ, ಈ ಕಣ್ಗಳಲ್ಲಿ ಬರುತ್ತೆ, ಕಣ್ಣಲ್ಲೆಲ್ಲ ಬಂದು ಇದ್ರಲ್ಲಿ ಹೂವು ಬಂದು ಆಮೇಲೆ ಕಾಯಿ ಬರುತ್ತೆ. ಅಂದರೆ 45 ದಿನಕ್ಕೆ ಹಣ್ಣಾಗೋಗುತ್ತೆ. ಫಸ್ಟ್ ಟ್ರಿಪ್ಪು ಒಂದೊಂದು ಗಿಡದಲ್ಲಿ ಕನಿಷ್ಠ ಅಂದ್ರೂ ಒಂದೊಂದು 10 ಹೂವು ಬರುತ್ತೆ, 10-20. ಮೊದಲನೇ ವರ್ಷ ನಮ್ಗೆ 10 kg ಅಂತ ಹೇಳ್ತಾರೆ, ನಮಗೆ ಜಾಸ್ತಿ ಇಳುವರಿ ಬರುತ್ತೆ. ಈ 2ನೇ ವರ್ಷ ಒಂದು 25 kg ಕೆಜಿ ಗಂಟು ಬರುತ್ತೆ ಅಂತ ನಮಗೆ ಮಾಹಿತಿ, ಯೂಟ್ಯೂಬಲ್ಲಿ ಬೆಳೆದಿರುವಂಥವ್ರು ನಮಗೆ ಮಾಹಿತಿ ತಗೊಂಡಿದ್ದೀವಿ. 3ನೇ ವರ್ಷ ಒಂದು 30-35 kg ಬರುತ್ತೆ ಅಂತ ಹೇಳವ್ರೆ.
0: ಓಕೆ ಸರ್, ಹಾಗಾದರೆ ಈಗ ಡ್ರ್ಯಾಗನ್ ಹಾಕಬೇಕು ಅಂತಂದರೆ ನಾವು 8 feet ಅಂತರ ಇರಬೇಕು, ಮತ್ತು ಯಾವ ರೀತಿಯಲ್ಲಿ ಅದನ್ನು ಮಾಡಬೇಕು ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
1: ಸರ್, ನಾನು ಫಸ್ಟು ನುಗ್ಗೆ ಮಾಡಿದ್ದೆ, ನುಗ್ಗೆ 10x8 ಮಾಡಿದ್ದೆ. ಅಂದರೆ ಈಗ ಗಿಡದಿನ ಗಿಡಕ್ಕೆ 8 feet ಪೇಸದೆ. ನಾವು ಈಗ ಕಲ್ ಕಂಬ ಹಾಕಿದೀವಲ್ಲ, ಅದು ಮಧ್ಯೆ ಒಂದು ಪೇಸು ಉಳ್ಕತ್ತು. ಮತ್ತು ಈ ಅಂದರೆ 8 feet 8x8 ಹಾಕಿದ್ವಿ, ಮಧ್ಯೆ ಒಂದು 4 feet ಒಂದು ಕಲ್ ಕಂಬನೇ ಇಟ್ಕೊಂಡಿದ್ವಿ, ಮತ್ತು ಅದಕ್ಕೂ ಮಾಡಿದ್ದೀವಿ. 4x4 ಏರ್ಸ್ಕೋಬೋದು ಯಾವ್ದು ಡ್ರ್ಯಾಗನ್ ಫ್ರೂಟ. 2 acres ಮಾಡೋ ಬದಲು 1 acre ಅಷ್ಟು ಬೆನಿಫಿಟ್ ತೆಗಿಬೋದು, ಏನು ತೊಂದರೆ ಇಲ್ಲ. ಯಾವಾಗ ತಂತಿ ಮತ್ತು ಆಂಗ್ಲರ್ ಹಾಕಿ, ಇದಕ್ಕೇನು ಟೈರ್ ಹಾಕೋ ಅವಶ್ಯಕತೆ ಏನಿಲ್ಲ. ಇದು 2 acres ಮಾಡೋ ಬದಲು 1 acre ಬೆನಿಫಿಟ್ ಆಯ್ತದೆ. ಈಗ ನಮಗೊಂದು 5 lakh ಆಗಿದೆ 1 acre. ಒಂದು 1 ಎಕರೆ ಅದ 8-6 ತಿಂಗಳು ಸಸಿಯೋದು, ನೆಕ್ಸ್ಟ್ ಅದು ಮುಂದಿನ ವರ್ಷಕ್ಕೆ ಬರ್ತದೆ. ಒಂದು ಗುಳಿ ಸಾಕಬೇಕು ಅಂತಂದರೆ ನಮಗೆ ಗೊಬ್ಬರ ಆಗ್ಬೋದು, ಪ್ರತಿಯೊಂದು 1300 rupees ಬೇಕು ಒಂದು ಗುಳಿಗೆ. ಮೊದಲನೇ ವರ್ಷ ನನಗೆ ಒಂದು 10 kg ಮೇಲೆ ಸಿಗುತ್ತೆ ಅಂತ ಒಂದು ಇದದೆ, ಒಂದು 100 rupees ಅಂತ ಅಂದ್ರೆ 1000 rupees ಒಂದು ಗುಳಿಗೆ ಆಗುತ್ತೆ, ಏನು ತೊಂದರೆ ಇಲ್ಲ. 2ನೇ ವರ್ಷ ಒಂದು 25 kg ಕೊಡುತ್ತೆ ಅಂತ ನಿರೀಕ್ಷಿತೆ. ಅಂದರೆ ನಾನು ಈಗ ಯೂಟ್ಯೂಬಲ್ಲಿ ನೋಡಿ ಬೇರೆ ಬೆಳೆದ ಸೀನಿಯರ್ಸ್ಗಳಿಂದ ತಿಳ್ಕೊಂಡಿರುವಂಥದ್ದು, ಈಗ ನಾನೇ ಏನು ಹುಟ್ಟಾಕಂದು ಹೇಳ್ತಾ ಇಲ್ಲ. ಅದ 3ನೇ ವರ್ಷ ಒಂದು 35 kg ಮೇಲೆ ಬರುತ್ತೆ ಅಂತ ಹೇಳವ್ರೆ. ಭರವಸೆ ಇದೆ, ನಂಬಿಕೆ ಇದೆ. ಈಗ ಫಸ್ಲು ಬರ್ತಾ ಇರೋದ್ರಿಂದ ಈಗ ನಮ್ದು 2ನೇ ಬ್ಯಾಚು ಕ್ರಾಪಿಂಗ್ ಆಯ್ತದೆ, ಒಂದು 5 kg ಬರ್ತಾ ಇದೆ ಆವಾಗಲೇ. ಇನ್ನೂ ಅದು 7 times ಬರುತ್ತೆ, ಒಟ್ಟು 9 times ಬರುತ್ತೆ. 9 times ಒಂದೊಂದು 3-3 kg ಅಂದ್ರೂ ಒಂದು 15 kg ವರ್ಗ ನಮ್ಗೆ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಒಂದುವರೆ ಸಾವಿರ ಅಂತ ಅಂದ್ರೂ ಒಂದು 500 ಗುಳಿಗೆ ಅಂದರೆ 7 lakh ಆಗುತ್ತೆ, ಏನು ತೊಂದರೆ ಇಲ್ಲ, ಮಾಡ್ಬೋದು ಧೈರ್ಯವಾಗಿ. ಆಮೇಲೆ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ಧೈರ್ಯವಾಗಿ ಹಾಕುವಂಥದ್ದೇ ನಮ್ಮ ಕರ್ತವ್ಯ. ಅಡುಗೆ ಗೊಬ್ಬರ ಮತ್ತು ಕೆರೆ ಕೆಮ್ಮಣ್ಣು ಮತ್ತೆ ಇದಕ್ಕೆ ವೇಸ್ಟಿ ಕಾಂಪ್ರೆಸರ್ ಮತ್ತೆ ಜೀವಾಮೃತ ಈ ತರದ್ದೇ ಕೊಡ್ಬೇಕು ಸರ್. ಇದಕ್ಕೆ ಆರ್ಗ್ಯಾನಿಕ್ಗೆ ಉಪಯೋಗಿಸ್ಬೇಕು ಸರ್ ಇದು. ಎರಡನೇದಾಗಿ ನಾವು ಕೊಟ್ಟಿಗೆ ಗೊಬ್ಬರ ಒಂದು 6 ತಿಂಗಳಿಗೆ ಒಂದು ಸಾರಿ ಕೊಟ್ಟಿಗೆ ಗೊಬ್ಬರ ಕೊಟ್ಕೋಬೇಕು. ಆರ್ಗ್ಯಾನಿಕಲ್ಲೇ ಒಂದು ಇದು ಮಾಡೋದು, ನಾವೆಲ್ಲ ಆರ್ಗ್ಯಾನಿಕಲ್ಲೇ ಮಾಡ್ತಾ ಇರೋದು. ಆರ್ಗ್ಯಾನಿಕೇ ಮಾಡಿದಾಗ ನಮಗೆ ಜಾಸ್ತಿ ಬಾಳಿಕೆ ಬರುತ್ತೆ ಅಂತ. ಅಂದರೆ ಹಣ್ಣಿನ ರುಚಿ ಚೆನ್ನಾಗಿದೆ ಅಂತ ತಿಂದವ್ರು ಇವಾಗ ಏನಂತಾರೆ, ನಾನು ಮತ್ತೆ ಕೊಡೆಯ ಎಷ್ಟು ತಗೋಯ ದುಡ್ಡ ಅನ್ನೋ ಥರದಲ್ಲಿ ನಾವು ಫ್ರೆಂಡ್ಶಿಪ್ಪಲ್ಲೆಲ್ಲ ತಿನ್ನೋಗ್ಬಿಟ್ಟು 200ನೇ ತಗೊಳ್ಳೆ ಕೆ ಜಿಗೆ ಅಂತ ಪ್ರೆಸರ್ ಮಾಡ್ತಾವ್ರೆ.
0: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಈ ಒಂದು ಡ್ರ್ಯಾಗನ್ ಫ್ರೂಟ್ನ ಯಾವ ರೀತಿಯಲ್ಲಿ ಬೆಳಬೇಕು ಅನ್ನೋದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಕ್ಕಿದೆ. ಸೊ ಅದಕ್ಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಸರ್. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.1 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಡ್ರ್ಯಾಗನ್ ಫ್ರೂಟ್ನ ಬೆಳೆಯೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಹಾಗೆ ಯಾವ ರೀತಿಯ ಭೂಮಿ ಇರಬೇಕಾಗತ್ತೆ, ಭೂಮಿ ಸಿದ್ಧತೆ ಹೇಗೆ ಮಾಡ್ಕೋಬೇಕಾಗತ್ತೆ, ಮತ್ತು ಅದಕ್ಕೆ ಸಾವಯವ ಗೊಬ್ಬರವನ್ನು ಹಾಕಿದಾಗ ಅದರ ರುಚಿ ಕೂಡ ಚೆನ್ನಾಗಿರುತ್ತೆ, ಮತ್ತು ಬೇಡಿಕೆ ಕೂಡ ಚೆನ್ನಾಗಿರುತ್ತೆ, ಒಳ್ಳೆಯ ಆದಾಯ ಕೂಡ ತಂದುಕೊಡುತ್ತೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಲತೇಶ್ ಅವರು ಹೇಳ್ತಾ ಇದ್ರು. ಸೊ ಹಾಗಾದರೆ ಈ ಒಂದು ಡ್ರ್ಯಾಗನ್ ಫ್ರೂಟ್ನ ಬೆಳೀತಾ ಇರುವಂತಹ ಮಾಲತೇಶ್ ಅವರು ಹೇಳಿದಾಗೆ, ಆ ಒಂದು ಡ್ರ್ಯಾಗನ್ ಫ್ರೂಟ್ನ ಬೆಳಗ್ಗಿಂತ ಮುಂಚೆ ಅವರು ಬೇರೆ ಬೇರೆ ಬೆಳೆಗಳನ್ನ ಮಾಡ್ತಾಯಿದ್ರು, ಆದರೆ ಇದರಲ್ಲಿ ಒಳ್ಳೆಯ ಆದಾಯ ಅವ್ರಿಗೆ ಬರ್ತಾ ಇದೆ ಅಂತೆ. ಸೊ ಹಾಗಾದರೆ ಅವರು ಬೆಳೀತಾ ಇರುವಂತಹ ಈ ಒಂದು ಡ್ರ್ಯಾಗನ್ ಫ್ರೂಟ್ಗೆ ಇನ್ನೂ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರ್ತಾರೆ, ಮತ್ತು ಅವುಗಳ ಮಾರ್ಕೆಟಿಂಗ್ ಎಲ್ಲ ಹೇಗಿದೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆಯಲ್ಲಿ ಇನ್ನಷ್ಟು ಮಾತಾಡೋಣ. ಮಲ್ತೇಶ್ವರ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮಲ್ತೇಶ್ವರ, ನೀವಾಗಲೇ ಹೇಳಿದ್ರಿ ಆ ಒಂದು ಭೂಮಿಯ ಸಿದ್ಧತೆ ಬಗ್ಗೆ. ಸೊ ಹಾಗೆ ಇನ್ನೂ ಏನೆಲ್ಲ ವಿಚಾರಗಳನ್ನ ಇದರಲ್ಲಿ ಗಮನಿಸಬೇಕು, ಮತ್ತು ಮುಖ್ಯವಾಗಿ ರೈತರು ಈ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಡ್ರ್ಯಾಗನ್ ಫ್ರೂಟ್ನ ಮಾಡಬೇಕು ಅನ್ನೋದಾದ್ರೆ ಯಾವ್ಯಾವ ವಿಷಯಗಳನ್ನ ಗಮನದಲ್ಲಿಟ್ಕೋಬೇಕು ಅದ್ರ ಬಗ್ಗೆ ಹೇಳ್ಬೋದಾ?
1: ಫಸ್ಟೇ ಒಂದು ಎರಡಡಿ ಟ್ರೆನ್ಸಿಂಗ್ ಮಾಡ್ಕೋಬೇಕು ಮೇಲೆ ದಿಬ್ಬನ, ಟ್ರೆನ್ಸಿಂಗ್ ಮಾಡ್ಕೊಂಡು ಆ ದಿಬ್ಬಕ್ಕೆ ನೆಡಬೇಕು. ಮೇನ್ ಇಂಪಾರ್ಟೆಂಟ್ ನೀರು, ಇದಕ್ಕೆ ರೋಗನೇ ನೀರು ಸಮಸ್ಯೆ. ನೀರೇನಾರ ಕಂಟಿನ್ಯೂಸ್ ಆಗಿ ಬಿಡ್ತು ಅಂದ್ರೆ ಆ ಕೊಳ್ತೋಗಿ ಅದು ಲ್ಯಾಪ್ಸ್ ಆಗೋಯ್ತದೆ. ಈ ನೀರು ಮಳೆ ಹೋದ್ರು ಸುಧಾ ಉಂಟಾಗಬೇಕು. ಈಗ ಮೇಲೆ ಬೆಡ್ ಮಾಡೋದ್ರಿಂದ ಮಳೆ ನೀರು ನಿಲ್ಬಾರ್ದು, ಯಾವುದೇ ಥರದ ನೀರು ನಿಲ್ಬಾರ್ದು. ಒಂದು ಬಿಟ್ಟು ಒಂದು 5 ನಿಮಿಷಕ್ಕೆ ಕ್ಲೋಸ್ ಆಗೋಗ್ಬೇಕದು. ಒಂದು 15 ದಿನಕ್ಕೆ ಒಂದ್ಸರಿ ನಾವೆಲ್ಲ ಡ್ರಿಪ್ ಮಾಡಿದ್ದೀವಿ. ಈ ಆ ಡ್ರಿಪ್ಪಲ್ಲಿ ಮಾತ್ರ ಒಂದೊಂದು ಅವರ್ ಕೊಡ್ತೀವಿ. ಅದರಲ್ಲಿ ಈ ಭೂಮಿ ಹಿಂಗೆ ಎತ್ತಾಕಿ ಮಾಮೂಲಿ ಗೊಬ್ಬರ ಕೊಟ್ಕೊಂಡು ಮಾಮೂಲಿ ವೇಸ್ಟ್ ಕಾಂಪ್ರೈಸರು ಮತ್ತು ಈ ಥರದ್ದೆಲ್ಲ ಜೀವಾಮೃತ ಎಲ್ಲ ಆ ಥರ ನ್ಯಾಚುರಲ್ ಆಗೇ ಬೆಳೆದಿರೋದು. ಇದು ಒಂದು 30 ವರ್ಷ ಬರ್ತದೆ ಅಂದರೆ 30-40 ವರ್ಷ ನಾವು ಯಾವುದೇ ಥರದ ರಾಸಾಯನಿಕ ಬಳಸಲೇಬಾರ್ದು. ಇದಕ್ಕೆ ಅದು ಬಳಸಿದಷ್ಟು ವಯಸ್ಸು ಐಸ್ ಕಡಿಮೆ ಆಯ್ತಾಯಿದ್ದು. ನಾನು ಏನಕ್ಕಪ್ಪ ಬದಲಾವಣೆ ಮಾಡಿದ್ದು ಅಂದರೆ ಈಗಿನ ಆಳಿನ ಖರ್ಚಲ್ಲಿ ಇವತ್ತು ಏನೂ ಮಾಡ್ತಲ್ಲ. ಏನಕ್ಕೆ ಅಂದರೆ ಅವ್ರಿಗೂ ನಿಸಕ್ತಿ ಟೈಪ್ ಆಗದೆ ಗೇಯಕ್ಕೆ ಆಯ್ತಲ್ಲ ಅವ್ರ ಕೆಲವೇ. ಏನಾಗೈತೆ ಅಂದರೆ ಅವ್ರಿಗೆ ಗಂಡಾಳಿಗೆ 500 ರೂಪಾಯಿ ಕೊಡಬೇಕು, ಹೆಣ್ಣಾಳಿಗೆ 250 ರೂಪಾಯಿ ಕೊಡಬೇಕು. ಇದಕ್ಕೇನು ಆಳ ಅವಶ್ಯಕತೆ ಇಲ್ಲ. ಮನೇಲಿ ಇಬ್ಬರು ಇತ್ತು ಅಂದರೆ ಅವರೇ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈ ಕಳೆ ಕಿತ್ಕೊಂಡು ಮಾಮೂಲಿ ಗೊಬ್ಬರ ಸುರ್ಕೊಂಡ್ರೆ ಅವರೇ ಮಾಡ್ಕೋಬೋದು. ಆಳನ್ನ ಖರ್ಚು ಕಡಿಮೆ ಇದರಲ್ಲಿ. ಈ ಬೇರೆ ಥರದಲ್ಲಿ ಅದು ಕೀಳ್ಬೇಕು ಇದು ಕೀಳ್ಬೇಕು ಅಂತ ಏನಿಲ್ಲ. ಕಳೆ ಬಂದರೂ ಸುತ್ತ ಅದನ್ನೇ ಕಳೆ ಕಿತ್ತು ಹಾಕ್ಬೋದು, ಏನು ತೊಂದರೆ ಏನಿಲ್ಲ ಇದರಲ್ಲಿ. ಆ ಥರ ಇದೆ. ಏನು ನಿವಾರಣೆ ಮಾಡೋಕೆ ತುಂಬ ಈಜಿ. ಒಂದು 1,000 ಗುಳಿ ಒಂದು ಅಪ್ಪ ಮಕ್ಕಳಿಬ್ಬರೆ ನೋಡ್ಕೋಬೋದು, ಏನು ತೊಂದರೆ ಇಲ್ಲ. ಇದೇನಂದರೆ 10x8 ಅಂತ ಇದೆ. 10x8ಗಾದರೂ ಮಾಡ್ಬೋದು. ಅದು ಜಾಸ್ತಿ ಜಮೀನು ಕೇಳ್ತದೆ, ಇದು ಕಡಿಮೆ. ಒಂದೇನಪ್ಪ ಅಂದರೆ 4x4 ಹಂಗೆ ಆ ಥರ ಮಾಡಿದ್ರು ನಡೀತದೆ, ಏನು ತೊಂದರೆ ಇಲ್ಲ. ಈ ಥರ ಕಲ್ ಕಂಬ ಹಾಕ್ಸಿ 10mm ತಂತಿ ಹಾಕೋಬಿಟ್ರೆ ಸಾಲ್ಗುಳಿ ಮಾಡ್ಕೊಂಡ್ರು ಇದು ತುಂಬ ಇಳುವರಿ ಬರುತ್ತೆ. ಅಂದರೆ 2ನೇ ವರ್ಷಕ್ಕೆ ದೊಡ್ಡ ಚೆನ್ನಾಗಿ ಇಳುವರಿ ಬರುತ್ತೆ ಇದು. ಆ ಥರ ನಡೆದು ಮಾಡ್ಬೋದು. ಇಲ್ಲದ್ರೆ 10x8 ಒಂದು ಕಂಬ ನೆಡಬೇಕು, ಆಂಗ್ಲರ್ ಹಾಕ್ಬೇಕು, ಟೈರ್ ಹಾಕ್ಬೇಕು. ಆ ಥರ ಆದರೆ 2 ಎಕರೆ ಮಾಡೋ ಬದಲು ಇದು 1 ಎಕರೆಗೆ ಮಾಡ್ಕೋಬೋದು. ಈ ಥರ ತಂತಿ ಹಾಕಿ ಏಕ ಹಬ್ಸೋದಿದ್ರೆ ಇದು ಸಾಲ್ಗುಳಿ ಟೈಪ್ ಆಗುತ್ತೆ. ಈ ಥರ ಮಾಡೋದಿದ್ರೆ ಡ್ರ್ಯಾಗನ್ ಫ್ರೂಟ್ ಮಾಡ್ತೀನಿ ಅನ್ನೋರು ನೀವೇನೇ ಆದ್ರೂ ಎಲ್ಲೂ ಸೊಸಿ ತಗೋಬೇಕು ಅಂದರೆ ತೋಟ ನೋಡಿ, ಅದು ಹಣ್ಣು ರುಚಿ ನೋಡಿ, ನೀವು ಯಾವ್ದು ತಗೋಬೇಕು ಅನ್ನೋದ ಆಯ್ಕೆ ಮಾಡ್ಕೋಬೇಕು ಮೊದ್ಲು. ಇಂಪಾರ್ಟೆಂಟ್ ಈ ತರ ಎಲ್ಸ್ಕೊಳ್ಳಲ್ಲೇ ಕೆಲವತ್ತವೆಲ್ಲ ಇದು ಮಾಡ್ತಾರೆ. ನಾವೇನು ಅದು ಬೇಕು ಅಂತ ಏನು ಹೇಳ್ತಾ ಇಲ್ಲ. ನೀವು ಯಾವ್ದು ಬಂದದೆ ನೋಡಿ, ಈ ತರ ಒಂದು ಗಿಡದಲ್ಲಿ 3-4 ಹಣ್ಣು ಅಂದ್ರೆ ನೆಕ್ಸ್ಟ್ ಜನವರಿಗೆ ಈ ತರ ಕಂದು ನಮ್ಮಲ್ಲೇ ಸಿಗುತ್ತೆ. ಇದ್ರು ಈ ತರ ಬಲ್ತಿರೋ ಕಂಬನ್ನೇ ನೀವು ಚಾಯ್ಸ್ ಮಾಡಿ ಹಾಕಬೇಕು. ಏನ್ ಹಾಕಬೇಕು ಅಂದ್ರೆ ಇದು ಈ ವರ್ಷ ಮಾಡಿ ನೆಕ್ಸ್ಟ್ ವರ್ಷ ಕಿತ್ತಾಕೋದಲ್ಲ, ಇದು 30-40 ವರ್ಷ ಬರೋದು. ಒಳ್ಳೆ ಆಯ್ಕೆ ಮಾಡಿ ತಗೊಂಡಿಡಿ. ಇದ ಸುಮ್ಮನೆ ಹೋಗಿ ದಡೀರ್ನೇ ನಾವು ಬೆಳೆದಾನೆ ಡ್ರ್ಯಾಗನ್ ಫ್ರೂಟ್ ಕಂತು ಕೊಡೆ ಅಂದ್ಬಿಟ್ಟು ಎಳ್ಸ್ಕೊಟ್ಬಿಡ್ತಾನೆ, ಆಗ ನೀವು ತಿರ್ಗಾ ಮತ್ತೆ ಮತ್ತೆ ಇದು ಕಿತ್ತಾಕಿ ಅದು ಹಣ್ಣು ಇಳುವರಿ ಬರಲ್ಲ. ನೀವೇನಿದ್ರು ಈ ತರ ಹಣ್ಣು ಬಂದಿರೋದು ಬಲ್ತಿರುವಂಥದ್ರಲ್ಲೇ ಕಟ್ ಮಾಡಿಸ್ಕೊಂತ ನೀವು ಮಾಡೋದ್ರಿಂದ ಸೂಕ್ತ. ನೀವೇನಾದರೂ ನೆಡಬೇಕು ಅಂದರೆ ಈ ಥರ ಕಂದು ಸಿಗುತ್ತೆ ನಿಮ್ಮ ಹತ್ರ. ಈಗ ಒಂದು ಕಂದು 35-40 ರೂಪಾಯಿ ಇರುತ್ತೆ ನೋಡಿ. ಇಲ್ಲಿಂದ ಇಲ್ಲಿಗೆ ಇದು 2 ಕಂದು ಆಗುತ್ತೆ. ಇದು ಇದ ತಂದು ಒಂದು 3 ದಿನ ನೆಳ್ಳಲ್ಲಿ ನೀವು ಅದ ನೀಟಾಗಿ ಮಡಗಿ ಆಮೇಲೆ ಅದಕ್ಕೆ ಏನು ಮಾಡಬೇಕು ಅಂತ ಅಂದರೆ ನೀವು ಮಾಮೂಲಿ ಬೇವಿನೆಣ್ಣೆ ಇದೆಲ್ಲ ಹಾಕೋ ರೆಡಿ ಇರ್ತದಲ್ಲ, ಆವಾಗ ಇದ ನೆಟ್ಟರೆ ನೋಡಿ 1.5 ತಿಂಗಳು ಬೇಕು. ಅದು ಏನು ಮಾತಾಡಲ್ಲ, 1.5 ತಿಂಗಳಾದ್ಮೇಲೆ ಈ ಥರ ಕಣ್ಣು ಬರುತ್ತೆ, ಆ ಕಣ್ಣಲ್ಲಿ ಮೊಗ್ಗು ಬರುತ್ತೆ 2 ತಿಂಗಳಾದ್ಮೇಲೆ. ಏನಪ್ಪ ಅಂದರೆ ನಮ್ಮ ಮಂಡ್ಯದಲ್ಲಿ ಮಾಡಿರೋದು ಇಬ್ಬರು, ಅಕಸ್ಮಾತ್ ಇನ್ನೂ ಮಾಡ್ತೀನಿ ಅಂತವರು ಡೈರೆಕ್ಟಾಗಿ 1 ಎಕರೆ 2 ಎಕರೆ ಮಾಡ್ಕೋಬೇಡಿ. ಒಂದು 10 ಗುಂಟೆ ಈ ಮಾರ್ಕೆಟಿಂಗ್ ನೋಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟು ಅಕಸ್ಮಾತ್ ಚೆನ್ನಾಗಾಯ್ತು ಅಂದರೆ ಇನ್ನೊಂದು 10 ಗುಂಟೆ ನೆಟ್ಕೊಳ್ಳಿ. ಆ ತರದಲ್ಲಿ ಧೈರ್ಯವಾಗಿ ಮಾಡಿ, ಒಂದೇ ಸಾರಿ ಎರಡು ಎಕರೆ ಮೂರು ಎಕರೆ ಮಾಡಿ ನೀವು ಲಾಸ್ ಮಾಡ್ಕೋಬೇಡಿ. ಯಾಕೆಂದ್ರೆ ನನ್ನ ಅನುಭವದ ಪ್ರಕಾರ ನಾನು ಹೇಳ್ತಾ ಇರೋದು, ಈಗ ನಾವೇನ್ ಮಾಡಿದ್ದೀವಿ ಅಂದ್ರೆ ಈ ವರ್ಷ ನೋಡ್ಕೊಂಡು ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ನಾವು ಮಾಡ್ಬಿಟ್ಟಿದ್ದೀವಿ, ಧೈರ್ಯವಾಗಿ ಮಾಡ್ಬಿಟ್ಟಿದ್ದೀವಿ. ಇವತ್ತೇನಪ್ಪ ಅಂದ್ರೆ ಒಂದು 150 150 ಕೇಳ್ತಾವ್ರೆ, ಒಂದಣ್ಣ 50 ರೂಪಾಯಿನಿಂದ ಆದ್ರೆ 150 ರೂಪಾಯಿ ಆಗುತ್ತೆ, 180 ಹೋಯ್ತಾ ಇದೆ. ನೋಡದ ನೆಕ್ಸ್ಟ್ ಕೆಲವೇ ದಿನದಲ್ಲಿ ಅಕಸ್ಮಾತ್ ಪ್ರಾಫಿಟ್ ಆದ್ರೂ ಆಗ್ಬೋದು, ನಷ್ಟ ಆದ್ರೂ ಆಗ್ಬೋದು, ಅದು ಅದ್ರ ಮೇಲೆ ನಮ್ ನಮ್ಗಳ ಮೇಲೆ ಡಿಪೆಂಡ್. ಮೇನ್ ಇಂಪಾರ್ಟೆಂಟ್ ಇವತ್ತು ಏನಾಗುತ್ತೆ, ನಮ್ಮ ಮಂಡ್ಯ ಜಿಲ್ಲೆ ಇಬ್ಬರು ಹಾಕವ್ರೆ ಅಂದಾಗ ಒಂದೇ ಸಾರಿ 100 ಜನ 500 ಜನ ಅಂದಾಗ ಇದು ಸಮಸ್ಯೆ. ಈ ಜನಗಳಿಗೆ ತಿನ್ಸಿ ಇದ್ರಲ್ಲಿ ಏನೇನದೆ, ಯಾವ ಕಾಯಿಲೆಗೆ ಉಪಯೋಗ ಇದು, ಇದೆಲ್ಲ ನೋಡ್ ಮಾಡ್ಬೇಕು. ಇದು ಡೆಂಗು ಜ್ವರ ಆಗ್ಬೋದು, ಈ ಜ್ವರ ಐಟಮ್ ಬಿಳಿ ರಕ್ತ ಕಣ ಹೆಚ್ಚಿಗೆ ಮಾಡ್ಕೊಡುವಂಥದ್ದು, ಇದ್ರಲ್ಲಿ ಏನಪ್ಪ ಅಂದ್ರೆ ಒಂದು 25-30 ಕಾಯಿಲೆ ಗುಣ ಆಗುವಂಥದ್ದು ಇದ್ರಲ್ಲಿ ಅದೇ ಇದ್ರ ಈ ವೆರೈಟಿಲಿ. ಇದು ತಿಂದ್ರೆ ಇನ್ನೊಂದ್ಸಾರಿ ಮತ್ತೆ ತಿನ್ನೋಣ ಅನ್ನೋದು ಅನ್ಸೋಂತ ಇದೇ. ಇದು ಮಂಡ್ಯ ಜಿಲ್ಲೆಯಲ್ಲಿ ಜನಕ್ಕೆ ಗೊತ್ತಿಲ್ಲ ಈ ಡ್ರಾಗನ್ ಫ್ರೂಟ್ ಅಂದ್ರೆ, ಯೋ ಇದೇನಪ್ಪ ಇದೇನಕ್ಕೆ, ಹಿಂದೆ ನಾವು ಕಳ್ಳಿ ತಿಂತಿರಲ್ಲ ಅದಕ್ಕರಲ್ಲ ಅಂತ ಅಂತಾರೆ. ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಬೇಡಿ ದಯವಿಟ್ಟು. ನಮ್ಮ ಜನಗಳು ಇದ ತಿಂದು ನೋಡಿ, ತಿಂದು ನೋಡಿದಾಗ ಧೈರ್ಯ. ಇನ್ನೊಬ್ರು ಬೆಳಿಗ್ಗೂ ತುಂಬಾ ಇವರು ಎನ್ಕರೇಜ್ ಇರ್ತದೆ, ಇದೇನೋ ಗಿಡ ಇದೇನೋ ಹಣ್ಣು ಅಂತ ಅನ್ನೋಕೆ ಹೋಗ್ಬಿಡಿ. ನೀವು ತಿನ್ ನೋಡಿ ಜ್ಯೂಸು, ಹಣ್ಣು ನ್ಯಾಚುರಲ್ ಆಗೇ ತಿನ್ಬೋದು, ತುಂಬಾ ಚೆನ್ನಾಗದೆ, ರೆಡ್ ವೆರೈಟಿ ತುಂಬಾ ಚೆನ್ನಾಗದೆ, ಸ್ವೀಟು ಇದೆ, ತಿನ್ನಿ. ಎರಡನೇದಾಗಿ ಇದು ಇಡೀ 3 ವರ್ಷ ಆದ್ಮೇಲೆ ವರ್ಷ ಪೂರ್ತಿ ಕಾಯಿರುತ್ತೆ. ಹೆಂಗೆ ಇರುತ್ತೆ ಅಂದ್ರೆ, ಇದು 8 ಬರುತ್ತೆ, ಇನ್ನು 3 ಏನಕ್ಕೆ ಲೆಸ್ ಆಗುತ್ತೆ ಅಂತಂದ್ರೆ, ಆಗ ಬೆಳಕು ಕಡಿಮೆ ಇರ್ತದೆ. 3 ಟೈಮ್ ಬೆಳಕು ಕೊಟ್ರೆ ಅಂದ್ರೆ ಲೈಟಿಂಗ್ಸ್ ಹಾಕ್ಸ್ಕೊಂಡ್ರೆ ಇಡೀ ವರ್ಷ ಪೂರ್ತಿ ನಮಗೆ ಕಾಯಿ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಟ್ರಿಪ್ ಏನು ಮಾಡ್ತಾವೆ, ಒಂದು 5 ಬರುತ್ತೆ, ಆಮೇಲೆ 10 ಬರುತ್ತೆ, ಆಮೇಲೆ ಒಂದು 15 ಬರುತ್ತೆ, 20 ಬರುತ್ತೆ. ಅಂದರೆ ಇದ್ರ ತಾಕತ್ ಮೇಲೆ, ಗಿಡದ ತಾಕತ್ ಮೇಲೆ ಹಣ್ಣು ಹೂವು ಜಾಸ್ತಿ ಬರುತ್ತೆ. ಅದು ಮೇನ್ ಇಂಪಾರ್ಟೆಂಟು. ನಾವು ಇದಕ್ಕೆ ಎಷ್ಟು ಪೋಷಕಣೆ ಮಾಡ್ತೀವಿ ಅಷ್ಟು ಜವಾಬ್ದಾರಿ ಜಾಸ್ತಿ ಕೊಡುತ್ತೆ ನಮಗೆ, ವರ್ಷಕ್ಕೆ ವರ್ಷಕ್ಕೆ ಜಾಸ್ತಿ ಜಾಸ್ತಿ ಆಯ್ತಾ ಇರ್ತದೆ.
0: ಓಕೆ ಸರ್, ತುಂಬ ಚೆನ್ನಾಗಿ ಇವತ್ತು ಡ್ರ್ಯಾಗನ್ ಫ್ರೂಟ್ನ ಬಗ್ಗೆ ಮಾಹಿತಿಗಳನ್ನ ತಿಳಿಸಿರಿ. ಸೊ ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕು ಅಂತ ಅಂದ್ಕೊಂಡವರು ಡ್ರ್ಯಾಗನ್ ಫ್ರೂಟ್ನ ಈ ರೀತಿಯಲ್ಲಿ ವೈಜ್ಞಾನಿಕ ಪದ್ಧತಿಯಲ್ಲಿ ಬೆಳೆದಾಗ ಒಳ್ಳೆಯ ಒಂದು ಆದಾಯ, ಒಳ್ಳೆಯ ಒಂದು ಇಳುವರಿಯನ್ನು ಪಡ್ಕೊಂಡು ಒಂದು ರುಚಿಯಾದಂತಹ ಹಣ್ಣನ್ನು ನಾವು ಆರೋಗ್ಯಕರವಾಗಿ ತಿನ್ನೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಮಾಲತೇಶ್ ಅವರು ಡ್ರ್ಯಾಗನ್ ಫ್ರೂಟ್ನ ಬಗ್ಗೆ ಹಲವಾರು ಮಾಹಿತಿಗಳನ್ನ ತಿಳಿಸ್ಕೊಟ್ರು. ಧನ್ಯವಾದಗಳು ಮಾಲತೇಶ್ ಅವರೇ. ಆ್ಯಂಡ್ ನೀವು ಕೂಡ ಕೇಳ್ಕೊಂಡಿದ್ದೀರ ಅಂತ ಅಂದ್ಕೊಡ್ತೀನಿ, ನೀವು ಕೂಡ ಇವತ್ತಿನ ಕಾರ್ಯಕ್ರಮ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿಗೆ ಮುಗಿಸಿದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನೇ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೀವು ಕೂಡ ಬಾಯ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3580-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
5: ಬದಲಾಗ್ತಾ ಇರೋ ಕಾಲ, ಬದಲಾಗ್ತಾ ಇರೋ ಮಕ್ಕಳ ಪ್ರಪಂಚ. ಆದರೆ ನಿಮ್ಮ ಮಕ್ಕಳ ಮನಸ್ಸನ್ನ ನೀವು ನಿಜವಾಗಿಯೂ ಅರ್ಥ ಮಾಡ್ಕೊಂಡಿದ್ದೀರಾ?
6: ಹದಿಹರೆಯದ ಮಕ್ಕಳ ಹಠ, ಮಾನಸಿಕ ಒತ್ತಡ ಮತ್ತು ಪೋಷಕರ ಗೊಂದಲಗಳಿಗೆ ಸಿಗಲಿದೆ ಕಂಪ್ಲೀಟ್ ಸೊಲ್ಯೂಷನ್. ಈ ಭಾನುವಾರ ನಿಮ್ಮ ನೆಚ್ಚಿನ ಸಂಡೇ ಸ್ಪಾಟ್ಲೈಟ್ನಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ ಪಾಸಿಟಿವ್ ಮೈಂಡ್ ಹಾಸ್ಪಿಟಲ್ನ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಎಸ್ ಟಿ ಅರವಿಂದ್. ಮಕ್ಕಳೊಂದಿಗೆ ಬೆಸ್ಟ್ ಬಾಂಡಿಂಗ್ ಬೆಳೆಸುವ ಸೀಕ್ರೆಟ್ಸ್ ರಿವೀಲ್ ಮಾಡಲಿದ್ದಾರೆ ನಿಮ್ಮ ನಿರೂಪಕ ಜನಾರ್ದನ್ ಪೈ.
5: ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಳ್ಳಲು ಕರೆ ಮಾಡಿ 9686096279. ಇದೇ ಜುಲೈ 12ರ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ತಪ್ಪದೆ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
8: 2050ಕ್ಕೆ ನನ್ನ ಕನಸಿನ ಶಿವಮೊಗ್ಗ ಹೇಗಿರಬೇಕು? ಕರ್ನಾಟಕದ ಹೃದಯ ಭಾಗದಲ್ಲಿ ತುಂಗಾ ನದಿ ತೀರದಲ್ಲಿರುವ ನಗರವೇ ಶಿವಮೊಗ್ಗ. ಇದು ರಾಜ್ಯದ 10 ಬೃಹತ್ ನಗರಗಳಲ್ಲಿ ಒಂದು ನಗರ. ಸುಮಾರು 70 ಚದರ ಕಿಲೋಮೀಟರ್ ವಿಸ್ತಾರವಾದ ಈ ನಗರ 387,000 ಜನಸಂಖ್ಯೆಯನ್ನು ಹೊಂದಿದೆ. ಮಲೆನಾಡಿನ ಹೆಬ್ಬಾಗಿಲೆಂದೇ ಕರೆಸಿಕೊಳ್ಳುವ ಈ ನಗರ ಅನೇಕ ವಿಶೇಷತೆಗಳಿಗೆ ಪ್ರಸಿದ್ಧವಾಗಿದೆ. 7 ತಾಲೂಕುಗಳ ಈ ಜಿಲ್ಲೆಯಲ್ಲಿ 106 ಕೆರೆಗಳು, 10 ನದಿಗಳು, 20 ಜಲಪಾತಗಳು, ಹಸಿರು ಬೆಟ್ಟಗಳು, ಪಕ್ಷಿಧಾಮಗಳು, ಐತಿಹಾಸಿಕ ಕೋಟೆ, ಕೊತ್ತಲ ಸ್ಮಾರಕ ಹಾಗೂ ಶಿಲ್ಪಕಲಾ ದೇಗುಲ ಇವೆಲ್ಲವೂ ಕಾಣಿಸುತ್ತವೆ. ಈ ಜಿಲ್ಲೆಯಲ್ಲಿ ಶ್ರೇಷ್ಠ ಸಾಹಿತಿಗಳು, ರಾಜಕಾರಣಿಗಳು, ಆಡಳಿತಗಾರರು, ಇತಿಹಾಸ ಪುರುಷರು ತಮ್ಮ ಛಾಪನ್ನು ಮೂಡಿಸಿ ಜಿಲ್ಲೆಯ ಹಿರಿಮೆಗರಿಮೆಗಳನ್ನು ಎತ್ತಿ ಹಿಡಿದಿದ್ದಾರೆ. ಶಿವಮೊಗ್ಗಕ್ಕೆ ಹೊಂದಿಕೊಂಡಂಥ ಪಶ್ಚಿಮ ಘಟ್ಟಗಳು ಯುನೆಸ್ಕೋ ಪ್ರಾಕೃತಿಕ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರಿದ್ದು ಮತ್ತೊಂದು ಪ್ರಧಾನ ಸಂಗತಿ. ಇಂಥ ಸಮೃದ್ಧ ಸಂಪನ್ಮೂಲದ ಹಿನ್ನೆಲೆಯಲ್ಲಿ ಜಿಲ್ಲಾ ಕೇಂದ್ರ ಶಿವಮೊಗ್ಗ ಮುಂಬರುವ 28 ವರ್ಷಗಳಲ್ಲಿ, ಅಂದರೆ 2050ರಲ್ಲಿ ಹೇಗೆ ವೈಜ್ಞಾನಿಕವಾಗಿ ಪ್ರಗತಿಗೊಳ್ಳಬೇಕು ಎಂಬುದನ್ನು ಅನೇಕ ಸಂಘ ಸಂಸ್ಥೆಗಳು ಒಂದು ಯೋಜನೆಯನ್ನೇ ರೂಪುಗೊಳಿಸಿವೆ. ಗಾಡ್ ಮೇಡ್ ದ ಕಂಟ್ರಿ, ಮ್ಯಾನ್ ಮೇಡ್ ದ ಟೌನ್ ಎಂಬುದು ಒಂದು ಹಳೆಯ ಗಾದೆ ಮಾತು. ಎಲ್ಲ ನಗರಗಳು ಒಂದಿಲ್ಲ ಒಂದು ಸಮಸ್ಯೆಯ ಸುಳಿಗೆ ಸಿಕ್ಕು ನರಳುತ್ತಿವೆ. ವಾಹನಗಳ ದಟ್ಟಣೆ, ವಾಯುಮಾಲಿನ್ಯ, ಜಲಮಾಲಿನ್ಯ, ಕಿರಿದಾದ ಕಿಸ್ಕಿಂದೆಯ ರಸ್ತೆಗಳು, ಕೊಳಚೆ ಪ್ರದೇಶ, ಕಂಡಲ್ಲಿ ಕಸ, ನೀರಿನ ಅಭಾವ, ವಿದ್ಯುತ್ತಿನ ಕೊರತೆ, ಬೀದಿ ಬದಿಯ ಅಂಗಡಿಗಳು, ವಾಹನ ಅಪಘಾತಗಳು, ನೋಡಿದಲ್ಲಿ ಬರೀ ಕಾಂಕ್ರೀಟ್ ಕಾಡು ಎದ್ದು ಕಾಣುತ್ತದೆ. ಇವೆಲ್ಲವುಗಳು ಕೂಡ ನಮ್ಮ ಶಿವಮೊಗ್ಗ ಸ್ಮಾರ್ಟ್ ಸಿಟಿಯಾಗಿದ್ದರೂ ಕೂಡ ಅವುಗಳನ್ನು ಮತ್ತೆ ನೋಡಬಹುದು. ಇವೆಲ್ಲವುಗಳಿಗೂ ಮಹಾನಗರ ಪಾಲಿಕೆ ಗಮನಹರಿಸಿದೆ. ಆದರೂ ಕೂಡ ಸಮಸ್ಯೆಗಳು ಪರಿಪೂರ್ಣವಾಗಿ ಪರಿಹಾರವಾಗಿಲ್ಲ. ನೀರಿನ ಕಂದಾಯ, ಮನೆ ಕಂದಾಯ, ವರಮಾನ ತೆರಿಗೆ ನಾವು ಕಟ್ಟುತ್ತಲೇ ಇದ್ದೇವೆ. ಆದರೂ ಅಭಿವೃದ್ಧಿ ಎಂಬುದು, ಸ್ಮಾರ್ಟ್ ಸಿಟಿ ಎಂಬುದು ಗೊಂದಲದ ಗೂಡಾಗಿದೆ. ಹಾಗಾದರೆ ಇವುಗಳಿಗೆ ಪರಿಹಾರವೇ ಇಲ್ಲವೇ ಎಂದು ಕೇಳಿದರೆ ಖಂಡಿತ ಪರಿಹಾರಗಳು ಇದ್ದೇ ಇವೆ. ಅವುಗಳನ್ನು ಅನುಷ್ಠಾನಗೊಳಿಸುವ ಪ್ರಾಮಾಣಿಕ ಆಡಳಿತಗಾರರ ಅವಶ್ಯಕತೆ ಇದೆ. ಒಂದು ನಗರ, ಶಿವಮೊಗ್ಗದಂಥ ನಗರ ಬೆಳೆಯಬೇಕಾದರೆ ಅದು ನಕ್ಷತ್ರದ ಆಕಾರದಲ್ಲಿ ಬೆಳವಣಿಗೆ ಆಗಬೇಕು. ಅಂಥ ಒಂದು ನಕ್ಷೆ ಮತ್ತು ವಿನ್ಯಾಸವನ್ನು ಮಹಾನಗರ ಪಾಲಿಕೆಯವರು ರಚಿಸಬೇಕು. ನಗರದಲ್ಲಿ ನೀರು ಸರಾಗವಾಗಿ ಹರಿದು ಹೋಗುವಂತೆ ಒಳಚರಂಡಿ ರೂಪಿಸಬೇಕು. ಯಾವ ಕಾರಣಕ್ಕೂ ಒಳಚರಂಡಿಯ ನೀರು ತುಂಗಾ ನದಿಗೆ ಸೇರದಂತೆ ಎಚ್ಚರ ವಹಿಸಬೇಕು. ಚರಂಡಿಗಳ ನೀರನ್ನು ವಿಘಟನೆಗೊಳಿಸಿ ಶುದ್ಧೀಕರಿಸಿ ಅದನ್ನು ಮರುಬಳಕೆ ಮಾಡಬೇಕು. ತುಂಗೆಯ ಎರಡೂ ನದಿ ದಡಗಳ ಒತ್ತುವರಿಯನ್ನು ತೆರವುಗೊಳಿಸಿ ಅಲ್ಲಿ ಸೈಕಲ್ ಪಾತ್, ಐತಿಹಾಸಿಕ ಸ್ಮಾರಕಗಳನ್ನು ಅನಾವರಣಗೊಳಿಸಿ ಹೂವಿನ ಗಿಡಗಳನ್ನು ಬೆಳೆಸಬೇಕು. ನಗರದಲ್ಲಿ 40 ಪಾರ್ಕುಗಳಿವೆ. ಅಲ್ಲಿ ಕಡ್ಡಾಯವಾಗಿ ವಾಕಿಂಗ್ ಪಾತ್, ಜಿಮ್ ಹಾಗೂ ಯೋಗಾಸನ ಮಾಡುವ ಹುಲ್ಲಿನ ಹೊದಿಕೆ ನಿರ್ಮಾಣ ಮಾಡಬೇಕು. ಪಾರ್ಕಿನ ಅಂಚಿನಲ್ಲಿ ಪೊದೆ ರೂಪದ ಬಗೆ ಬಗೆಯ ಹೂವಿನ ಗಿಡಗಳನ್ನು ಬೆಳೆಸಬೇಕು. ಆಯಾ ವಾರ್ಡಿನ ಚುನಾಯಿತ ಪ್ರತಿನಿಧಿಗಳು ಪಾರ್ಕಿನ ಉಸ್ತುವಾರಿ ವಹಿಸಬೇಕು. ಅಕ್ರಮಗಳು ನಡೆಯದಂತೆ ಅಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿರಬೇಕು. ಬೀದಿ ಬದಿಯ ಅಂಗಡಿಗಳಿಗೆ ಕಡ್ಡಾಯವಾಗಿ ಪರ್ಯಾಯ ವ್ಯವಸ್ಥೆ ಆಗಬೇಕು. ಕಡ್ಡಾಯವಾಗಿ ಪಾದಚಾರಿಗಳು ಫುಟ್ಪಾತ್ನಲ್ಲಿಯೇ ಓಡಾಡುವಂತೆ ಮಾಡಲು ಅಡೆತಡೆಗಳನ್ನು ನಿವಾರಿಸಬೇಕು. ಮುಖ್ಯ ರಸ್ತೆಗಳ ಅಕ್ಕಪಕ್ಕದಲ್ಲಿ ಬೈಕು, ಸ್ಕೂಟರು, ಗ್ಯಾರೇಜ್ಗಳಿವೆ. ಅವುಗಳನ್ನು ತೆರವುಗೊಳಿಸಿ ವಿಶಾಲವಾದ ಜಾಗಗಳಿಗೆ ಅವುಗಳನ್ನು ಸ್ಥಳಾಂತರ ಮಾಡಬೇಕು. ಲೆಕ್ಕವಿಲ್ಲದಷ್ಟು ಕಾರು, ಜೀಪು, ಲಾರಿ ಹಾಗೂ ಆಟೋ ರಿಕ್ಷೆಗಳು ಎಲ್ಲಿ ಬೇಕೋ ಅಲ್ಲಿ ಪಾರ್ಕ್ ಆಗಿರುತ್ತವೆ. ಅವುಗಳಿಗೆ ನಿಗದಿತ ಪಾರ್ಕಿಂಗ್ ಜಾಗವೇ ಇಲ್ಲ. ಅಂಥವುಗಳಿಗೆ ನಿಗದಿತ ಪಾರ್ಕಿಂಗ್ ಜಾಗವನ್ನು ತೋರಿಸಬೇಕು, ಸೃಷ್ಟಿಸಬೇಕು, ಅವರಿಂದ ಪಾರ್ಕಿಂಗ್ ಫೀಸನ್ನು ವಸೂಲಿ ಮಾಡಬೇಕು. ದೊಡ್ಡ ದೊಡ್ಡ ಮಾಲು, ಬಟ್ಟೆ ಅಂಗಡಿ, ಸಿನಿಮಾ ಥಿಯೇಟರ್ ಇವೆಲ್ಲವುಗಳ ಕಟ್ಟಡಗಳ ಕೆಳಗಡೆ ಸೆಲ್ಲರ್ಗಳಲ್ಲಿ ಪಾರ್ಕಿಂಗ್ ಅವಕಾಶವಿರಬೇಕು. ಸೆಲ್ಲರ್ಗಳನ್ನು ಮಾಡದ ಮಾಲೀಕರುಗಳಿಗೆ ದಂಡ ಹಾಕಬೇಕು. ಕಾರು, ಜೀಪು, ಆಟೋಗಳ ಮಾಲೀಕರು ತಮ್ಮ ತಮ್ಮ ಮನೆಗಳಲ್ಲಿ ಕಡ್ಡಾಯವಾಗಿ ಪಾರ್ಕಿಂಗ್ ಹೊಂದಿರಬೇಕು. ಇಲ್ಲದಿದ್ದರೆ ಪಾಲಿಕೆ ನೆಲಬಾಡಿಗೆಗೆ ಆ ಜಾಗಗಳನ್ನು ಅವರಿಗೆ ಮಂಜೂರು ಮಾಡಬೇಕು. ಶಿವಮೊಗ್ಗ ನಗರಗಳಲ್ಲಿ ಅನೇಕ ಕನ್ಸರ್ವೆನ್ಸಿಗಳಿವೆ. ಅಂದರೆ ದೊಡ್ಡ ದೊಡ್ಡ ಮನೆಗಳ ಹಿಂಭಾಗದಲ್ಲಿ ಒಂದು ಸಣ್ಣ ಸಣ್ಣ ಚರಂಡಿಯಂಥ ರಸ್ತೆಗಳಿವೆ. ಅವುಗಳನ್ನು ಸ್ವಚ್ಛಗೊಳಿಸಿ ತಿನಿಸು ಅಂಗಳ ಅಥವಾ ಪಾರ್ಕಿಂಗ್ ಜಾಗಗಳಾಗಿ ಪರಿವರ್ತಿಸಬಹುದು. ಹಿಂದೆ ಜಿಲ್ಲಾಧಿಕಾರಿ ಅಂತಹ ಕನ್ಸರ್ವೆನ್ಸಿಗಳನ್ನು ತಿನಿಸು ಅಂಗಡಿಗಳನ್ನಾಗಿ ಮಾರ್ಪಾಡು ಮಾಡಿದ್ದಾರೆ. ಆಗ ಬೀದಿ ಬದಿಯ ತಿನಿಸು ಅಂಗಡಿಗಳು ಹಾಗೂ ಬೀದಿ ಬದಿಯ ಪಾರ್ಕಿಂಗ್ ವಾಹನಗಳು ಸಾಕಷ್ಟು ಕಡಿಮೆ ಆಗುತ್ತವೆ. ಟ್ರಾಫಿಕ್ ಪೊಲೀಸರು ಕೇವಲ ಹೆಲ್ಮೆಟ್ ಧರಿಸಿದವರಿಗೆ ದಂಡ ವಿಧಿಸುವ ಬದಲು ಈ ವ್ಯವಸ್ಥೆಯ ಕಡೆ ಗಮನ ಕೊಡಬೇಕು. ಅಪಘಾತಗಳಿಗೆ ಕಾರಣವಾಗುವ ರಸ್ತೆ ಉಬ್ಬುಗಳನ್ನು ನೆಲಸಮಗೊಳಿಸಿ ವಾಹನಗಳು ಸರಾಗವಾಗಿ ಓಡುವಂತೆ ಮಾಡಬೇಕು. ವಯಸ್ಸಾದವರಿಗೆ, ಮಕ್ಕಳಿಗೆ, ಮಹಿಳೆಯರಿಗೆ ಅನುಕೂಲವಾಗುವ ಜನ್ನರ್ ಬಸ್ಸುಗಳನ್ನು ನಗರದಲ್ಲಿ ಓಡಾಡುವಂತೆ ಮಾಡಬೇಕು. ಯುವಕರ ತಂಡಗಳು ಶಾಲೆ, ಕಾಲೇಜು, ಕಚೇರಿಗಳಿಗೆ ಹೆಚ್ಚಾಗಿ ಸೈಕಲ್ ಬಳಸುವ ವ್ಯವಸ್ಥೆ ಜಾರಿಗೆ ಬರಬೇಕು. ಕಾರು, ಜೀಪುಗಳಲ್ಲಿ ಒಬ್ಬೊಬ್ಬರೇ ಓಡಾಡುವುದು ಸಾರ್ವಜನಿಕರ ಹಣ ದುಂದು ವೆಚ್ಚ ಮಾಡಿದಂತೆ. ಹಾಗಾಗಿ ಬಸ್ಸು, ರೈಲುಗಳನ್ನೇ ಹೆಚ್ಚು ಬಳಸಿ ಟ್ರಾಫಿಕ್ ಜಾಮ್ ಅನ್ನು ತಡೆಯಬೇಕು. ಪ್ರತಿಯೊಬ್ಬ ನಾಗರಿಕನೂ ಸ್ವಾವಲಂಬಿ ಆಗಬೇಕು. ಮನೆಯಲ್ಲಿ ಸೂರು ನೀರು ಸಂಗ್ರಹಿಸಬೇಕು. ಸೌರ ಫಲಕಗಳನ್ನು ಅಳವಡಿಸಿಕೊಂಡು ಮಹಾನಗರ ಪಾಲಿಕೆಯವರು ಕಾನೂನುಗಳನ್ನು ಜಾರಿಗೆ ತರುವಂತೆ ಮಾಡಬೇಕು. ಮನೆ ಕಟ್ಟಲು ಪರವಾನಿಗೆ ನೀಡುವಾಗಲೇ ಸೂರು ನೀರು ಸಂಗ್ರಹಕ್ಕೆ ಕಡ್ಡಾಯಗೊಳಿಸಬೇಕು. ಎಲ್ಲೆಂದರಲ್ಲಿ ಕಸ, ಪ್ಲಾಸ್ಟಿಕ್ ಚೀಲ, ತರಕಾರಿ ತ್ಯಾಜ್ಯ, ಹಣ್ಣಿನ ತ್ಯಾಜ್ಯ, ಎಳನೀರು ತ್ಯಾಜ್ಯ ಮುಂತಾದವುಗಳನ್ನು ಎಸೆಯುವವರ ಮೇಲೆ ಕಡ್ಡಾಯ ಕ್ರಮ ಕೈಗೊಳ್ಳಬೇಕು. ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ನಿವಾಸಿಗಳು, ವಾರ್ಡ್ ಕೌನ್ಸಿಲರ್ಗಳು ತೀವ್ರ ನಿಗಾ ವಹಿಸಬೇಕು. ಮಹಾನಗರ ಪಾಲಿಕೆಗೆ ಆಡಳಿತದ ಸದಸ್ಯರನ್ನು ಚುನಾಯಿಸುವಾಗ ಅವರ ಹಿಂದಿನ ಕೆಲಸಗಳನ್ನು, ಅವರ ಜವಾಬ್ದಾರಿಗಳನ್ನು ನೋಡಿ ನಾವು ಮತ ಚಲಾಯಿಸಬೇಕು. ಮಳೆ, ಗಾಳಿ ಬಂದಾಗ ಬೀಳುವ ಸಿತಿಲ ಹಳೆಯ ಮರಗಳನ್ನು ಮುಂಚಿತವಾಗಿ ಕಡಿದು ಹಾಕಬೇಕು. ಹಳೆ ಕಾಲದಂತೆ ರಸ್ತೆ ಬದಿಗಳಲ್ಲಿ, ವಿಶೇಷವಾಗಿ ನಗರಗಳಲ್ಲಿ ದೊಡ್ಡ ಮರಗಳನ್ನು ಬೆಳೆಸದೆ ಪೊದೆಗಳನ್ನು ಬೆಳೆಸಬೇಕು. ಇಂಥ ಅನೇಕ ಸಲಹೆಗಳನ್ನು ನಮ್ಮ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಆದ ಮೇಲೂ ಕೂಡ ನಾವು ಕೊಡಬಹುದು. ಹೀಗೆ 2050 ವೇಳೆಗೆ, ಅಂದರೆ 28 ವರ್ಷಗಳ ಒಳಗೆ ಈ ಎಲ್ಲ ವ್ಯವಸ್ಥೆಗಳು ಉತ್ತಮವಾಗಿ ಜಾರಿಗೆ ಬಂದರೆ ನಮ್ಮ ಶಿವಮೊಗ್ಗ ಅತ್ಯಂತ ಸುಂದರ ನಗರವಾಗಿ ಬೆಳಕಿಗೆ ಬರಬಹುದು.
7: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಬದಲಾಗ್ತಾ ಇರೋ ಕಾಲ, ಬದಲಾಗ್ತಾ ಇರೋ ಮಕ್ಕಳ ಪ್ರಪಂಚ. ಆದರೆ ನಿಮ್ಮ ಮಕ್ಕಳ ಮನಸ್ಸನ್ನ ನೀವು ನಿಜವಾಗಿಯೂ ಅರ್ಥ ಮಾಡ್ಕೊಂಡಿದ್ದೀರಾ?
1: ಹದಿಹರೆಯದ ಮಕ್ಕಳ ಹಠ, ಮಾನಸಿಕ ಒತ್ತಡ ಮತ್ತು ಪೋಷಕರ ಗೊಂದಲಗಳಿಗೆ ಸಿಗಲಿದೆ ಕಂಪ್ಲೀಟ್ ಸೊಲ್ಯೂಷನ್. ಈ ಭಾನುವಾರ ನಿಮ್ಮ ನೆಚ್ಚಿನ ಸಂಡೇ ಸ್ಪಾಟ್ಲೈಟ್ ನಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ ಪಾಸಿಟಿವ್ ಮೈಂಡ್ ಹಾಸ್ಪಿಟಲ್ನ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಎಸ್ ಟಿ ಅರವಿಂದ್. ಮಕ್ಕಳೊಂದಿಗೆ ಬೆಸ್ಟ್ ಬಾಂಡಿಂಗ್ ಬೆಳೆಸುವ ಸೀಕ್ರೆಟ್ಸ್ ರಿವೀಲ್ ಮಾಡಲಿದ್ದಾರೆ ನಿಮ್ಮ ನಿರೂಪಕ ಜನಾರ್ದನ್ ಪೈ.
0: ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಳ್ಳಲು ಕರೆ ಮಾಡಿ 9686096279. ಇದೇ ಜುಲೈ 12ರ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ತಪ್ಪದೆ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಒಂದು ಸಾವಿರ ಮೂವತ್ತಾರು ಪ್ಲೇ ಮಾಡ್ತಾ ಇದ್ದೆ, ನಾಲ್ಕು ಟೂರ್ ಕೇಳ್ತಾ ಇದ್ದೆ, ನಿಂಗ್ ಪ್ಲೇ ಮಾಡಕ್ ಬರುತ್ತಾ ಇದ್ದೆ, ನಾ ಬರುತ್ತೆ ಅಂದೆ. ಯಾಕೆ ಗೊತ್ತಿರೋದಿಲ್ಲ ಗೊತ್ತು ಅಂತ ತಾನೇ ಹೇಳ್ಬೇಕು, ಸುಳ್ಳು ಹೇಳಕ್ ಇಷ್ಟ ಇಲ್ಲ.
1: ಮತ್ತೆ ಯಾಕೆ ಮೌತಾರ್ಗನ್ ಅಂತ ಹೇಳಿ

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಹೊಸಿಲು ಮೆಟ್ಟಿದ ಹೆಣ್ಣು ಎನ್ನುವಂತಹ ಒಂದು ಚಿತ್ರದ ಗೀತೆ, ಅಂದ ಚಂದದ ಸ್ವರ್ಗದಿಂದ, ಇದು ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1975 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಗಂಡುಗಲಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಮೈಸೂರು ಮಲ್ಲೆ, ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು 1971ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಸೋದ್ರ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಾನೇ ಭಾಗ್ಯವತಿ ಎನ್ನುವಂತ ಒಂದು ಚಿತ್ರದ ಗೀತೆ ತುಂಟ ತುಟಿಯಿಂದ. ಇದು ಡಾಕ್ಟರ್ ಪಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿವಿ ಅಯ್ಯರ್ ಅವರ ಒಂದು ರಚನೆ, ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ. ಇದು ಕಲ್ಯಾಣ್ ಕುಮಾರ್ ಹಾಗೂ ಭಾರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1968 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಪರೂಪದ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪುಣ್ಯ ಪುರುಷ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಎಲ್ಲಾರೀಶ್ವರಿ ಹಾಗೂ ಸತ್ಯಂ ಅವರ ಒಂದು ಅಮೋಘವಾದಂತಹ ಸ್ವರ ಸಂಯೋಜನೆಯಲ್ಲಿ ಬಾರಯ್ಯ ಬಾಬು ಎನ್ನುವಂತಹ ಒಂದು ಗೀತೆ. ಇದು ಕೂರ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆ, ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು 1969 ತೆರೆ ಕಂಡಿರುವಂತಹ ಅಪರೂಪದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ.

ಪ್ರೀತಿಯ ಸೋದರ ಬಾಂಧವರೇ, ನೀವು ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಬಲೆ ಭಟ್ಟ ಚಿತ್ರದ ಒಂದು ಗೀತೆ ಇದು, ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕನ್ನಂಬಾಡಿ ಕಟ್ಟೆಯಲ್ಲಿ. ಇದು ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1974 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು ಆರತಿ ಸುಕುಮಾರ್ ಹಾಗೂ ಶ್ರೀನಗರ ನಾಗರಾಜ್ ಅವರ ಒಂದು ಅಮೋಘವಾದಂತಹ ನಟನೆಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಾನೇ ಭಾಗ್ಯವತಿ ಎನ್ನುವಂತ ಒಂದು ಚಿತ್ರದ ಗೀತೆ, ಇನ್ನೇನು ಬೇಕು ಸಿಂಗಾರ. ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿವಿ ಅಯ್ಯರ್ ಅವರ ಒಂದು ರಚನೆ, ಟಿಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕಲ್ಯಾಣ್ ಕುಮಾರ್ ಹಾಗೂ ಭಾರತಿ ಅವರ ಒಂದು ನಟನೆಯ ಚಿತ್ರ. ಇದು 1968ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಹರಿಭಕ್ತ ಎನ್ನುವಂತಹ ಒಂದು ಚಿತ್ರದ ಗೀತೆ, ದೇವ ದರ್ಶನವ ನೀಡಯ. ಇದು ಘಂಟಸಾಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆ, ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಪಂಡರಿಬಾಯಿ ಹಾಗೂ ಮೈನಾವತಿ ಅವರ ಒಂದು ನಟನೆ. ಇದು 1956 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮೂರು ಮುತ್ತುಗಳು ಎನ್ನುವಂತಹ ಒಂದು ಚಿತ್ರದ ಗೀತೆ, ಹೃದಯ ಜಲ್ ಜಲ್, ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1970 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಪರೂಪದ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಊರ್ವಶಿ ಎನ್ನುವಂತಹ ಒಂದು ಚಿತ್ರದ ಗೀತೆ. ವಯಸ್ಸಿದೆ ಸೊಗಸಿದೆ, ಇದು ಎಲ್ಆರ್ ಈಶ್ವರಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ. ಉಗ್ರ ನರಸಿಂಹ ಅವರ ಒಂದು ರಚನೆ, ಆರ್ ರತ್ನ ಅವರ ಒಂದು ಸಂಗೀತ ನಿರ್ದೇಶನ. ಇದು 1974ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹೀಗೆ ಕೇಳ್ತಾ ಇರಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಟ್ಯೂನ್ ಮಾಡಿ ಸುಮಧುರವಾದಂತಹ ಹಳೆಯ ಗೀತೆಗಳಿಗಾಗಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಂದ ಗೋಕುಲ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಾ ಸೊಬಗನ್ನು ಸವಿಯುವ. ಎಲ್ಲ ಈಶ್ವರಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಂತಿ ಅವರ ಒಂದು ಜೋಡಿಯ ಚಿತ್ರ. ಇದು 1973 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹೀಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗದಲ್ಲಿ ಬರುವಂತಹ ಸುಮಧುರವಾದಂತಹ ಹಳೆಯ ಅಪರೂಪದ ಗೀತೆಗಳನ್ನ ಕೇಳ್ತಾ ಇರಿ. ಹೀಗೆ ಟ್ಯೂನ್ ಮಾಡಿ

ಕೃತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಭಾಗ್ಯ ಜ್ಯೋತಿ ಎನ್ನುವಂತಹ ಒಂದು ಚಿತ್ರದ ಅಪರೂಪದ ಈ ಒಂದು ಗೀತೆ, ಈ ಒಂದು ಗೀತೆ ಅರ್ಥಪೂರ್ಣವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಇದು 1975 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಮ್ಮ ಬದುಕು ಎನ್ನುವಂತಹ ಒಂದು ಚಿತ್ರದ ಗೀತೆ. ಹಾಯ್ ಹಾಯ್ ಎಂದರೆ ಇದು ಎಲ್ ಈಶ್ವರಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ MN ಆರಾಧ್ಯ ಅವರ ಒಂದು ರಚನೆ, ಆರ್ ರತ್ನ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹೀಗೆ ಕೇಳ್ತಾ ಇರಿ, ಹೀಗೆ ಟ್ಯೂನ್ ಮಾಡ್ತಾ ಇರಿ ಹಳೆಯ ಸುಮಧುರವಾದಂತಹ ಗೀತೆಗಳನ್ನ ಕೇಳಲು ರೇಡಿಯೋ ಶಿವಮೊಗ್ಗವನ್ನ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಬಾಳ ಪಂಜರ ಎನ್ನುವಂತಹ ಒಂದು ಚಿತ್ರದ ಗೀತೆ ಇದು. ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಒಲವು ಹೃದಯ ನೀಡಿತು. ಇದು ವಿಜಯ ನರಸಿಂಹ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1972 ತೆರೆ ಕಂಡಿರುವಂತಹ ಅಪರೂಪದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮನಸ್ಸಿದ್ದರೆ ಮಾರ್ಗ ಎನ್ನುವಂತಹ ಒಂದು ಚಿತ್ರದ ಗೀತೆ ಇನಿಯ ಬಲ್ಲೆಯ ಕಾರಣ ಏನಿದು? ಇದು ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1967 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಪರೂಪದ ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪತಿಯೇ ದೈವ ಚಿತ್ರದ ಒಂದು ಗೀತೆ, ಮಂಗಳ ಮೂರ್ತಿ ಬಾರಯ್ಯ ಎನ್ನುವಂತ ಒಂದು ಗೀತೆಯನ್ನ ಜಯದೇವ ಹಾಗೂ ಎಲ್ಲರ ಈಶ್ವರಿ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಆರ್ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಚಂದನದ ಗೊಂಬೆ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ಕಂಗಳು ತುಂಬಿರಲು ಎನ್ನುವಂತ ಈ ಒಂದು ಗೀತೆ. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ. ಇದು 1979 ತೆರೆ ಕಂಡಿರುವಂತ ಒಂದು ವರ್ಷದ ಈ ಒಂದು ಗೀತೆ. ಇದು ಅನಂತನಾಗ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಹಾಗೆ ಶ್ರೋತೃ ಬಾಂಧವರೇ, ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬೆಸುಗೆ ಎನ್ನುವಂತಹ ಒಂದು ಚಿತ್ರದ ಗೀತೆ. ಅದುವೇ ಯಾವ ಹೂವು ಯಾರ ಮುಡಿಗೋ, ಇದು SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಒಂದು ಗೀತೆ. ಶ್ಯಾಮ್ ಸುಂದರ ಕುಲಕರ್ಣಿ ಅವರ ಒಂದು ರಚನೆಯ ಈ ಒಂದು ಗೀತೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1976 ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ. ಇದು ಶ್ರೀನಾಥ್, ಮಂಜುಳಾ, KS ಅಶ್ವಥ್, ಶಿವರಾಮ್ ಹಾಗೂ ಚಂದ್ರಶೇಖರ್ ಅವರ ಒಂದು ನಟನೆಯ ಅದ್ಭುತವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಂಗಾರದ ಮನುಷ್ಯ ಎನ್ನುವಂತಹ ಒಂದು ಚಿತ್ರದ ಗೀತೆ, ಆಹಾ ಮೈಸೂರು ಮಲ್ಲಿಗೆ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ.
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಒಬ್ಬ ನಟನ ಒಂದು ಚಿತ್ರ 100 ದಿನ ಓಡ್ತಿದ್ದ ಹಾಗೇನೆ ಅವನೊಬ್ಬ ಹೀರೋ ಆಗೋಗ್ತಾನೆ. ಆದ್ರೆ ಒಬ್ಬ ಪೊಲೀಸ್ ಅಧಿಕಾರಿ 100 ಗುಂಡುಗಳಿಗೆ ತನ್ನ ಎದೆ ಒಡ್ಡಿ ನಮ್ಮ ಉಳಿವಿಗೆ ಹೋರಾಡಿ ಹುತಾತ್ಮನಾದರೂ ಕೂಡ ಕೆಲವೊಮ್ಮೆ ಅವನಿಗೆ ಆ ಹೀರೋ ಪಟ್ಟ

ಈ ನಮ್ಮ ಚಿತ್ರ ವೀರ ಮದಕರಿ ಅಂಥ ನಿಜವಾದ ನಿಷ್ಠಾವಂತ ರಿಯಲ್ ಹೀರೋಗಳಾದಂಥ ಆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಚಿಕ್ಕ ಸಮರ್ಪಣೆ. ಕಿಚ್ಚ ಕಿಚ್ಚ ಕಿಚ್ಚ ಕಿಚ್ಚ ಕಿಚ್ಚ ಕಿಚ್ಚ ಕಿಚ್ಚ ಕಿಚ್ಚ ಕಿಚ್ಚ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.

0: ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಮಣಿ.
1: ಹಂಗಾರೆ ಗೋಪಿಕಾ ಸ್ತ್ರೀಯರು ಇದಾರ ಅಂತ ಈಗ್ಲೇ ಕೇಳ್ಬಿಡೆ ಮಣಿ.
2: ಚಚ ಅದಲ್ಲ ದ್ವಾಪರ ಯುಗಕ್ಕೆ.
3: ಈ ಕಲಿಯುಗದ ಕೃಷ್ಣ ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ, ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ.
1: ನನ್ನ ನೋಡಲ್ವಾ?
2: ನೋಡ್ತಾನೆ ಇದೀನಲ್ಲ.

ಬಂದೈತೆ. ಈಗ ಊರ್ ಹತ್ರಕ್ ಬಂದೈತೆ, ಗಾಡಿ ನಿಲ್ಸು ಅಂತ ಹೇಳೆ ಕನಕ.

ಓಕೆ, ದಿಸ್ ಇಸ್ ಹೌ ದ ಸ್ಟೋರಿ ಗೋಸ್. ಕೊನೆಗೂ ಅವಳಿಗೆ ಪ್ರಪೋಸ್ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟೆ. ವೆಲ್, ನೀವೇ ಕೇಳಿ.

0: ಬರೆದ್ನಲ್ಲ.
1: ಓ ಶಿಟ್, ಲೆಟರ್ ನನ್ನ ಹೆಸರು ಬರೆಯೋದೇ ಮರ್ತೋದ್ನಲ್ಲ. ಜಸ್ಟ್ ಮಿಸ್.
2: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
3: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
4: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
3: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
5: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ನೋಡು, ಇವಾಗ್ಲೂ ನೀನ್ ಪಕ್ಕದಲ್ಲಿ ನಿಂತಿದ್ರೆ ಒಳಗೊಳಗೆ ಏನೋ ಒಂಥರ ಸಂತೋಷ. ನೀನ್ ಸುಮ್ನೆ ಒಂದ್ ಲುಕ್ ಕೊಟ್ರೆ ರಕ್ತ ಹಂಗೆ ಇಲ್ಲಿಂದ ಇಲ್ಲಿವರೆಗೂ ಸಿಹಿ ಅಂತ ಹತ್ತತ್ತೆ. ನಾನ್ ನಿನ್ನ ಲವ್ ಮಾಡಿದ್ದು ನನ್ನ ಲೈಫ್ ಅಲ್ಲಿ ಮಾಡಿದ್ದು ಒಂದ್ ಒಳ್ಳೆ ಕೆಲ್ಸ. ನಿನ್ನ ಕದ್ದು ಕದ್ದು ನೋಡೋದು, ನಿನ್ನ ಹೆಸರು ನೀ ತರ ಬ್ಲೇಡಲ್ ಕುಯ್ಕೊಳ್ಳೋದು, ಇದೇ ನಮ್ಮಂತವ್ರು ಗೊತ್ತಿರಲ್ಲವು. ಈ ಗ್ರೀಟಿಂಗ್ ಕಾರ್ಡ್ ಅಲ್ಲಿ ಗುಲಾಬಿ ಹೂಯಿಟ್ಟು ಕವನ ಬರ್ದ ಐ ಲವ್ ಯು ಹೇಳದಲ್ಲ, ನಮಗ್ ಗೊತ್ತಿಲ್ಲ. ನಮಗ್ ಬಯಸಿದ್ ಸಿಕ್ಕಿಲ್ಲ ಅಂದ್ರೆ ಸಿಕ್ಕಿದ್ರಲ್ಲೇ ತೃಪ್ತಿ ಪಡ್ಬೇಕು ಅಷ್ಟೇ. ಎಲ್ಲಾರ್ಗು ಕತ್ರಿನಾ ಕೈಫ್ ಮೇಲೆ ಆಸೆನೆ. ಹಂಗಂತ ಯಾರು ಮದ್ವೆನೆ ಆಗಲ್ವಾ ಬೇರೆ ಹುಡ್ಗಿನ, ಅಥವಾ ಸಂಸಾರ ನಡ್ಸಲ್ವಾ? ಲೈಟ್ ಆಫ್ ಮಾಡಿದ್ರೆ ಎಲ್ಲಾ ಹುಡ್ಗಿರು ಕತ್ರಿನಾ ಕೈಫೆ.

ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದರೆ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕತೆಯನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹರಿಕಥಾ ವಿದ್ವಾಂಸ ಗುರುರಾಜಲು ನಾಯ್ಡು ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಹರಿಕಥೆ 3.5 ವಜ್ರಗಳು.
7: ಶುಕ್ಲಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನಯಾಪಿ ಪೂಜಿ ಸರ್ವಂ ಯತೇವ ನಿಯವೇನ ವಧನ್ವಯಾನಾಂ ಆದ್ಯಸ್ಸನ್ಗುಡೈರ್ವಗುಳಾಭಿ ಶ್ರೀರಾಮತ್ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶದಯಾಪಾತ್ರಂ ದಿಭಕ್ತಿಯಾದಿಗುಣಾರ್ನವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾಮಾದರ ಮುನಿಂ. ಲಕ್ಷ್ಮೀನಾಥ ಸಮಾರಂಭನಾದಯಾಮನ ಮಧ್ಯಮ ಅಶ್ವದಾಚಾರ್ಯ ಪರ್ಯಂತ

ಕೀರ್ತನಾರಂಭ ಕಾಲದಲ್ಲಿ ವಿಚಿತ್ರ ಲೀಲಾಮಯನಾಗಿರ್ತಕ್ಕಂಥ ಪರಮಾತ್ಮ ಲೋಕದಲ್ಲಿ ಹಲವಾರು ರೀತಿಯಲ್ಲಿ ತನ್ನ ಭಕ್ತರನ್ನು ಕಾಪಾಡುತ್ತಲೇ ಇರ್ತಾನೆ. ನಾವು ಭಾವಿಸುವುದು ಒಂದಾದರೆ ದೇವರ ಚಿತ್ತವೇ ಮತ್ತೊಂದು. ಸರ್ವದಾ ಭಕ್ತರಿಗಾಗಿ ತಾನು ನೆರವನ್ನೇ ನೀಡುತ್ತಿರ್ತಾನೆ. ಯಾವ ಕಾಲದಲ್ಲಿ ಯಾವ ರೂಪದಲ್ಲಿ ತನ್ನ ಭಕ್ತರ ಪ್ರತಿಭೆಯನ್ನ ಲೋಕಕ್ಕೆ ತೋರಲು ತಾನು ಯಾವ ನಾಟಕವನ್ನಾಡಲು ಸಿದ್ಧನಾಗ್ತಾನೆ. ಅದಕ್ಕಾಗಿಯೇ ಆತನಿಗೆ ಕಪಟನಾಟಕ ಸೂತ್ರಧಾರಿ ಎಂದು ಹೆಸರಾಗಿದೆ. ಅಂತಹ ಕಪಟನಾಟಕ ಸೂತ್ರಧಾರಿಯಾದ ಶ್ರೀ ಕೃಷ್ಣ ತಾನು ತನ್ನ ಭಕ್ತರಲ್ಲಿ ಉಂಟಾಗಬಹುದಾಗಿರ್ತಕ್ಕಂಥ ವಿಚಿತ್ರ ವರ್ತನೆಯ ಒಂದು ಲೀಲಾ ವಿನೋದ ಕಥಾಭಾಗವೇ ಮೂರುವರೆ ವಜ್ರಗಳು ಎಂಬ ಕಥಾಭಾಗ. ಅಂದ ಮೇಲೆ ಈ ಕಥಾಭಾಗವನ್ನು ಹೇಳುವುದು ಕೇಳುವುದು ಉಚಿತ ಎಂದಾಗ ನಾವು ಆ ಕಥಾಭಾಗವನ್ನು ಪಠಣ ಶ್ರವಣದಿಂದ ಶ್ರೀ ಹರಿಯ ಕೃಪೆಗೆ ಪಾತ್ರರಾಗೋಣ. ಮೆರವಪುರದೊಳ್ಳೆಗೆ

ದ್ವಾಪರ ಯುಗದಲ್ಲಿ ಜಗದೊಡೆಯನಾಗಿರುವ ಶ್ರೀ ಕೃಷ್ಣ ಪರಮಾತ್ಮನ ಪ್ರಿಯ ಭಕ್ತನಾಗಿರುವ ಪಾಂಡವರು ದುರ್ಯೋಧನಾದಿಗಳ ಮೋಸ ಜೂತದಲ್ಲಿ ಸಿಕ್ಕಿ ತಾವು ವನವಾಸ

ಕೆಲಸಕ್ಕಾಗಿ ಕಾಡಿಗೆ ಹೊರಟಿದ್ದಾರೆ. ಪರಬಾರದ ಕಷ್ಟಗಳನ್ನು ಪಡುತ್ತಾ ಕಾಡಿನಲ್ಲಿ ಅವರು ವಾಸ ಮಾಡಿಕೊಂಡಿದ್ದರೆ ಜಗದೊಡೆಯರಾಗಿರ್ತಕ್ಕಂಥ ಶ್ರೀಮನ್ ನಾರಾಯಣ ರೂಪಿಯಾದ ಕೃಷ್ಣನಿಗೆ ಭಕ್ತರ ಮೇಲೆ ಚಿಂತೆ. ಏನಾಯಿತೋ, ಏನು ಕಷ್ಟಪಡುತ್ತಿದ್ದಾರೋ? ಲೋಕದಲ್ಲಿ ಒಬ್ಬೊಬ್ಬರಿಗೊಂದೊಂದು ಚಿಂತೆ. ಮಕ್ಕಳಿಲ್ಲದವರಿಗೆ ಮಕ್ಕಳ ಚಿಂತೆ, ಧನವಿಲ್ಲದವರಿಗೆ ಧನದ ಚಿಂತೆ, ಒಬ್ಬೊಬ್ಬರಿಗೂ ಒಂದೊಂದು ಚಿಂತೆ ಇರುವಂತೆ ಪರಮಾತ್ಮರಿಗೂ ಒಂದು ಚಿಂತೆಯಂತೆ ತನ್ನ ಭಕ್ತರಿಗೆ ಯಾವ ವಿಧವಾದಂತಹ ದುಃಖ ಬಾರದೇ ಇರಲಿ, ಕಷ್ಟ ಪಡ್ತಾರಲ್ಲ ಅನ್ನುವ ಚಿಂತೆ. ದ್ವೈತವನದಲ್ಲಿ ಪಾಂಡವರು ಅನೇಕ ವಿಧವಾಗಿರುವ ಪುರಾಣ ಪುಣ್ಯ ಕಥೆಗಳನ್ನು ಕೇಳುತ್ತಾ ಕಾಲವನ್ನು ಕಳೆಯುತ್ತಿರುವಾಗ ಶ್ರೀಕೃಷ್ಣ ಸಂದರ್ಶನಾರ್ಥವಾಗಿ ಮಹಾನುಭಾವರಾದಂಥ ನಾರದ ಮಹರ್ಷಿಗಳು ಭಗವನ್ನಾಮ ಸಂಕೀರ್ತನೆಯನ್ನು ಪಾಡುತ್ತಾ ದ್ವಾರಕೆಗೆ ಬರ್ತಾ ಇದ್ದಾರೆ.

ಆ ದ್ವಾರಕಾ ನಗರದಲ್ಲಿ ಬಲರಾಮದೇವ ತನ್ನ ಹೆಂಡತಿಯಾದ ರೇವತಿ ದೇವಿಯಿಂದೊಡಗೂಡಿ ಕುಳಿತಿದ್ದ. ರೇವತಿ ದೇವಿ ಒಂದು ಪ್ರಶ್ನೆ ಮಾಡಿದ್ಲು, ಸ್ವಾಮಿ, ಲೋಕದಲ್ಲಿ ಬಹುಜನ ರಾಮರ ಹೆಸರನ್ನು ಕೇಳಿದ್ದೇನೆ, ಅದರಲ್ಲಿ ಶ್ರೀರಾಮ ಪರಶುರಾಮ ಇವರು ಬಹಳ ಪ್ರಖ್ಯಾತರು, ನೀವು ಬಲರಾಮ ಅಂತ ಹೆಸರು ಪಡೆದಿದ್ದೀರಲ್ಲ, ಇದು ಹೇಗೆ? ಸೋಮಪಾರದಲ್ಲಿ ತಲ್ಲೀನಾಗಿದ್ದ ಬಲರಾಮ ನಗನಗುತ್ತ ಹೇಳಿದರಂತೆ, ರೇವತಿ, ಹಲಾಯುಧವನ್ನು ಕರದೊಳಗೆ ಹಿಡಿದು ಯುದ್ಧಕ್ಕೆ ನಾನು ಎದುರಾಗಿ ನಿಂತರೆ ನನ್ನ ಎದುರಾಗಿ ನಿಲ್ಲುವ ಧೀರರು ಈ ತ್ರಿಭುವನದಲ್ಲಿಯೂ ಇಲ್ಲ. ಈಗ ಪ್ರಸಿದ್ಧರು ಎನಿಸಿಕೊಂಡಿರುವ ದುರ್ಯೋಧನ ಭೀಮಾದಿಗಳು ನನ್ನ ಶಿಷ್ಯರೇ. ಗದಾಯುದ್ಧದಲ್ಲಿ ಮಲ್ಲಯುದ್ಧದಲ್ಲಂತೂ ಬಹಳ ಪ್ರವೀಣ ನಾನು. ಆ ಮಲ್ಲಯುದ್ಧದ ವೈಖರಿ ಮೂರು ಲೋಕದಲ್ಲಿ ನಾರಿಗೂ ಇಲ್ಲ ಕಾಣೆ. ಆಗ ರೇವತಿ ದೇವಿ ಕೇಳಿದ್ಲು, ಹೌದೇನ್ರಿ, ಮಲ್ಲಯುದ್ಧ ಅಂದ್ರೆ ಕುಸ್ತಿ ಅಲ್ವೇ, ನಾನು ನೋಡ್ಬೇಕಲ್ರಿ. ನೋಡಬೇಕು ಎಂದಾಗ ಬಲರಾಮ ಹೇಳಿದ, ಸಮಯ ಸಿಕ್ಕಿಲಿ, ಅದರ ಅವಕಾಶವನ್ನು ಕಲ್ಪಿಸಿಕೊಡ್ತೇನೆ. ಅಯ್ಯೋ, ಇನ್ನು ನಾನು ನಿಮ್ಮ ಕುಸ್ತಿ ನೋಡೋದಕ್ಕೋಸ್ಕರ ಸಮಯ ಕಾಯ್ಬೇಕೆ? ಇಲ್ಲೇ ಯಾರಾದರೂ ಸೇವಕರಿದ್ದಾರಲ್ಲ, ಮಾಡಬಾರ್ದೇನ್ರಿ? ಛೇ ಛೇ ಛೇ ಛೇ, ಎಲ್ಲಾದರೂ ಉಂಟಾ? ನಮ್ಮ ಯೋಗ್ಯತೆಗೆ ಸರಿ ಸಮಾನವಾದವರು ಬಂದಾಗಲ್ವೇನೆ ಅದರ ವಿಚಾರ? ತಾಳು, ಯಾರಾದರೂ ಬರಲಿ, ಆಗ ವಿಚಾರ ತೋರ್ತೇನೆ. ಹಾಗನ್ನೋ ವೇಳೆಗೆ ಸರಿಯಾಗಿ ಬ್ರಹ್ಮ ಮಾನಸ ಪುತ್ರರಾದ ನಾರದರು ನಾರಾಯಣ ಅಂತ ಬಂದರು. ಕಂಡೊಡನೆಯೇ ನಾರದರನ್ನ ಬಲರಾಮಯ್ಯದ, ಆಹಾ, ರೇವತಿ, ನಿನ್ನಾಶೆ ಈಡೇರುವ ಕಾಲ ಬಂದಿದೆ. ನನಗೆ ಸರಿಯಾದ ಜೊತೆ ಇಲ್ಲ ಅಂತಿದ್ದೆ, ನೋಡು ಈ ಬ್ರಹ್ಮನ ಪುತ್ರ ನಾರದ, ಆ ಬ್ರಹ್ಮಚಾರಿ ಸರಿಯಾಗಿದ್ದಾರೆ. ನಾರದ ಬಾ. ನಾರದರು ನೋಡೋದು ಏನಿದು ಬಾ ಅಂತಾನಲ್ಲ, ಯಾವಾಗಲೂ ಕಂಡಾಗ ಪೂಜ್ಯರೇ ದಯಮಾಡಿಸಿ ನಮಸ್ಕಾರ ನಮೋ ನಮಃ ಅಂತಿದ್ದವರು ನಾರದ ಬಾ ಅಂತಾರಲ್ಲ, ಏನೋ ಸಮಾಚಾರ ಗೊತ್ತಾಗ್ಲಿಲ್ವಲ್ಲ ಅನ್ನುವಾಗ ಈ ಬಲರಾಮ್ ಹೇಳಿದ ಬಾ. ನಾರದರು ಅಲ್ಲೇ ಕೇಳಿದ್ರು, ಇದ ಬಲರಾಮ್ ದೇವರೇ, ಏನ್ ಸಮಾಚಾರ? ಏನು ಇಲ್ಲ, ನನ್ನ ಹೆಂಡತಿಯಾಗಿರ್ತಕ್ಕಂಥ ರೇವತಿಗೆ ನಾನು ಮಲ್ಲ ಯುದ್ಧ ಮಾಡುವುದು ಹೇಗೆ ಎನ್ನುವುದನ್ನು ನೋಡಬೇಕಂತೆ, ಅದಕ್ಕಾಗಿ ನಿನ್ನನ್ನು ಉಪಯೋಗಿಸ್ಕೊಳ್ತೇನೆ ಬಾ. ಹ, ನನ್ನನ್ನು ಉಪಯೋಗಿಸ್ಕೊಳ್ತೀಯ? ಹೇಗೆ?

ನಾರದ್ರು ನೋಡಿದ್ರು, ನಾರಾಯಣ ನಾರಾಯಣ ನಾರಾಯಣ. ಹೋದಿಯಾ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿಯಿಂದ ಹಾಗೆ ಶ್ರೀಕೃಷ್ಣ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ನಾನು ಬರ್ತಿದ್ರೆ ಈ ಬಲರಾಮ ಕುಸ್ತಿಗೆ ಕರೀತಿದ್ದಾನಲ್ಲ, ಬಲರಾಮ ದೇವ ನೀನು ಜಗದೇಕ ವೀರ, ನೀನು ಮಹಾಪರಾಕ್ರಮ ಪ್ರಖ್ಯಾತ, ನಾನು ಭಾಗವತೋತ್ತಮ, ನನಗೂ ನಿನಗೂ ಸಮವೇ, ಚಿಂತೆ ಇಲ್ಲವ, ನಿನ್ನನ್ನೊಂದು ಸಲ ಮೇಲೆ ಕೆತ್ತಿ ಬಿಸಾಡ್ತೀನಿ, ನೀನು ಕೆಳಗಡೆ ಹೇಗೆ ಬೀಳ್ತೀಯ ಅನ್ನೋದು ನನ್ನ ಹೆಂಡತಿಗೆ ತೋರಿಸ್ತೇನೆ, ಹಿರಿಯಿರಿ ಅವನನ್ನ. ನಾರದ್ರಿಗೆ ಭಯವಾಯಿತು, ವೀಣೆ ತೆಗೆದು ಕಂಕುಳಲ್ಲಿ ಹಾಕೊಂಡು ದಡ ದಡ ದಡ ದಡ ದಡ ದಡ ಅಂತ ಓಡ್ತಾ ಇದ್ದಾರೆ. ಹಿಡೀರಿ ಹಿಡೀರಿ ಅನ್ನೋದ್ರೊಳಗಾಗಿ ಮಹಾನುಭಾವರಾದಂತ ನಾರದ ಅರಮನೆ ಒಳಗಡೆ ನುಗ್ಗಿ ಉದ್ಯಾನವನಕ್ಕೆ ಬಂದನಂತೆ. ಉದ್ಯಾನವನಕ್ಕೆ ಬಂದರೆ ಜಗದೊಡೆಯನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಕೂತಿದ್ದ. ಆಹಾ, ಸದ್ಯ ಕಂಡೆ ಕೃಷ್ಣನನ್ನ. ಹೇ ಒಡೆಯ ಕೃಷ್ಣ, ನಮೋ ನಮೋ ನಾರಾಯಣ, ಗೋವಿಂದ ಮುಕುಂದ ಅಚ್ಯುತ. ಯೋಚನೆಯನ್ನು ಮಾಡ್ತಾ ಕುಳಿತಿದ್ದಂಥ ಕೃಷ್ಣ, ಓಹೋ ಪೂಜರೆ ದಯಮಾಡಿಸಿ, ಏನ್ ಪರಮಾತ್ಮ ಬಹಳ ಯೋಚನೆ ಮಾಡ್ತಾ ಇದೆಯಲ್ಲ. ಏನಿಲ್ಲ ನಾರದ್ರೆ, ಹೀಗೆ ಬೇಸರವಾಗ್ತಾ ಇದೆ. ನಿಮ್ಮನ್ನು ಕಂಡೆ ನನಗೊಂದು ಆಲೋಚನೆ ಬಂದಿದೆ ಗುರುಗಳೇ, ನಿಮ್ಮನ್ನೊಂದು ಮಾತು ಕೇಳಲೆ. ಏನು? ಏನಿಲ್ಲ, ನನ್ನ ಬೇಸರ ಕಳೆಯುವುದಕ್ಕೆ ಒಂದು ಕಥೆ ಹೇಳ್ತೀರಾ? ಕಥೆ? ಯಾವ ಕಥೆ ಪರಮಾತ್ಮ? ಕಥೆ ಚೆನ್ನಾಗಿರ್ಬೇಕು ನಾರದ್ರೆ. ಕಥೆ ಹೇಗಿರಬೇಕು ಅಂದ್ರೆ, ಹಿಂದೆ ಯಾರು ಕೇಳಿರಬಾರದು, ಮುಂದಕ್ಕೆ ಯಾರು ಕೇಳಬಾರದು, ಹಿಂದೆ ಎಲ್ಲೂ ನಡೆದಿರಬಾರದು, ಮುಂದಕ್ಕೆಲ್ಲೂ ನಡೆಯಬಾರದು ಅಂತ ಕಥೆ. ನಾರದರಂದ್ರೆ ಚೆನ್ನಾಗಿದೆ. ಬಲರಾಮನಿಗೆ ಬೇಕು ಒಂದು ಜೊತೆ, ಪರಮಾತ್ಮ ಕೃಷ್ಣನಿಗೆ ಬೇಕು ಒಂದು ಕಥೆ, ಮಧ್ಯ ಬಂದಿದೆಯಲ್ಲ ನನಗೆ ವ್ಯಥೆ. ಏನ್ ಮಾಡ್ಲಿ ಪರಮಾತ್ಮ, ನಿನಗೆ ಕಥೆ ಬೇಕೋ, ಹಾಗಾದ್ರೆ ನನಗೊಂದಿಷ್ಟು ಅವಕಾಶವನ್ನು ಕೊಡು, ಸ್ವಲ್ಪ ಕಾಲಾವಕಾಶವನ್ನು ಕೊಡು. ಆ ಕಾಲಾವಕಾಶದಲ್ಲಿ ನೀನು ಕೇಳಿದಂತಹ ಕಥೆಯನ್ನ ನೀನು ಕೇಳುವುದು ಬೇಡ, ನೋಡುವಂತೆ ಮಾಡ್ತೇನೆ. ಸದ್ಯ ನನಗೆ ಈಗ ಹೋಗ್ಲಿಕ್ಕೆ ಅವಕಾಶ ಕೊಡು ನಾರಾಯಣ ಅಂತ ಹೊರಟು ಬಿಟ್ಟರಂತೆ. ಪರಮಾತ್ಮ ಯೋಚನೆ ಮಾಡ್ತಿದ್ರೆ ಮಹಾನುಭಾವರಾದ ನಾರದರು ಗಗನ ಮಾರ್ಗದಲ್ಲಿ ಬರ್ತಾ ಯೋಚನೆ ಮಾಡ್ತಾರೆ. ಹೇ ಪರಮಾತ್ಮ, ಏನಪ್ಪಾ ನಿನ್ನ ವಿಚಿತ್ರ ಲೀಲಾ, ನೀನು ಹೇಳಿದಂತೆಲ್ಲ ಕೇಳಿ ಕಾಲವನ್ನು ಕಳೆಯತಕ್ಕಂಥ ನಾನು ನಿನಗೇ ಕತೆ ಹೇಳುವ ಕಾಲ ಬಂದಿದೆಯಲ್ಲ, ಹಾಗೆಯಾಗಲಿ ಎಂಬುದಾಗಿ ಪರಮಾತ್ಮನ ಧ್ಯಾನ ಮಾಡಿಕೊಂಡು ಬರ್ತಾ ಇದ್ದಾರೆ. ಮುರಳಿ

ಮುರಳೀಧರ ಶ್ಯಾಮ ಸುಂದರ, ನಿನಗೆ ಕಥೆಯ ಪೇಳುವ ಪರಿಯು ಎನಗಳವೇ ದೇವ, ನಿನಗೆ ನಾನು ಕಥೆಯನ್ನು ಹೇಳೋದೆ. ಎಲ್ಲರ ಜೀವನ ಚರಿತೆಗೂ ನೀನೇ ಮುಖಪುಟ, ಎಲ್ಲರ ಜೀವನ ರಥಕ್ಕೂ ನೀನೇ ಸಾರಥಿ, ಎಲ್ಲರ ದೇಹಾಂತರ್ಗತನಾಗಿರುವ ಶ್ರೀರಂಗ, ನಿನಗೆ ನಾನೊಂದು ವಿಚಿತ್ರ ಕಥೆ. ಎಷ್ಟು ವಿಚಿತ್ರವಾಗಿದೆ ನನ್ನ ಜೀವನ. ನಾರಾಯಣ ನಾರಾಯಣ ಅಂತ ಗಗನ ಮಾರ್ಗದಲ್ಲಿ ಹೋಗ್ತಿದ್ದಾರೆ. ಒಂದು ಸಲ ತಲೆ ಹಾಯಿಸಿ ಭೂಲೋಕವನ್ನು ನೋಡಿದರೆ ಇವರ ಶಿಷ್ಯ ಕೃತವರ್ಮ ಅರಮನೆಯ ಹೊರಬಾಗಿಲಲ್ಲಿ ತನ್ನ ಅರಮನೆಗೆ ಬರುತ್ತಿರುವ ಅನೇಕ ಜನ ಅತಿಥಿಗಳನ್ನು ಕಂಡು ಸತ್ಕರಿಸಿ ಕರಜೋಡಿಸಿ ಪ್ರಾರ್ಥನೆ ಮಾಡುತ್ತಿದ್ದಾನೆ. ದಯಮಾಡಿಸಿ ದಯಮಾಡಿಸಿ ದಯಮಾಡಿಸಿ. ನಾರದರು ನೋಡಿದರು, ಬಲರಾಮನಿಗೆ ಒಂದು ಜೊತೆ, ಜಗದೊಡೆಯನಾದ ಶ್ರೀಕೃಷ್ಣನಿಗೊಂದು ಕಥೆ. ಅದು ಪ್ರಾರಂಭಿಸಬೇಕಾದರೆ ಇದೇ ಸರಿಯಾದ ಸಮಯ, ಇಲ್ಲೇ ಪ್ರಾರಂಭಿಸಬೇಕು ಅಂತ ಗಗನ ಮಾರ್ಗದಿಂದ ಸರ್ರನ ಭೂತಳ ಕಿಳಿದರಂತೆ ನಾರದ ಮಹರ್ಷಿಗಳು. ನಾರಾಯಣ ಶಿಷ್ಯ ಕಂಡ, ಗುರುಗಳನ್ನು ಕಂಡೊಡನೆ ಓಡೋಡಿ ಬಂದಿದ್ದೆ. ಜಯ ಗುರುದೇವ ಮಂಗಳಮಸ್ತು. ಗುರುದೇವ, ನಿಮ್ಮ ಆಶೀರ್ವಾದವನ್ನು ಪಡೆದ ಶಿಷ್ಯ ಪ್ರತಿ ದಿವಸ ಸಹಸ್ರಾರು ಮಂದಿ ಸಾಧು ಸಂತರಿಗೆ ಬ್ರಾಹ್ಮಣಾದಿಗಳಿಗೆ ಭೋಜನವನ್ನು ಬಡಿಸಿ ಅನ್ನದಾನವನ್ನು ಮಾಡಿ ನಾನು ಕೃತಕೃತ್ಯನಾಗುತ್ತಿದ್ದೇನೆ. ದಯಮಾಡಿಸಿ ಗುರುಗಳೇ, ಈ ದಿನ ನೀವೇ ಬಂದಿದ್ದೀರಾ ಎಂದರೆ ಆನಂದವೋ ಆನಂದ. ದಯಮಾಡಿಸಿ ದಯಮಾಡಿಸಿ. ಕರೆದುಕೊಂಡು ಹೋದ. ಅಂದಿನದಿನದ ಸಮಾರಾಧನೆಯಲ್ಲಿ ಅಗ್ರಾಸನದ ಮೇಲೆ ಗುರುಗಳನ್ನು ಕೂರಿಸಿದ್ದಾನೆ. ಸಾಲು ಸಾಲಾಗಿ ಕೂತಿದ್ದಾರೆ ಭೋಜನಕ್ಕೆ ಜನ. ಏನ್ ಅಡಿಗೆಗಳು ಬಡಿಸ್ತಾ ಇದ್ದಾರೆ? ಲಾಡು, ಚಿರೋಟಿ, ದೂದ್ಪಾಡ, ಕರಾಯಿ, ದಮರೋಟ, ಮೈಸೂರು ಬಾತ್, ಕೇಸರಿ ಬಾತ್, ಮಗಳು ಬಾತು, ರಾವಣ ಬಾತು, ಕುಂಕಡ ಬಾತು, ಸಂಡಿಗೆ, ಮಂಡಿಗೆ, ಗೂಳೂರಿಗೆ, ಬೆಂಗಳೂರಿಗೆ, ತುಮಕೂರಿಗೆ ಅಂತ ರಾಶಿ ರಾಶಿ ತಿಂಡಿಗಳನ್ನು ಮಾಡಿ ಬಡಿಸಿದ್ದಾರೆ. ಪಕ್ಕದಲ್ಲಿ ಕೂತಿರೋರಿಗೆಲ್ಲ ಬಾಯಿಗೆ ಹಾಕೊಂಡ್ರೆ ಸಾಕು ಅಂತ ಈ ನಾರದರು ಭೋಜನಕ್ಕಾಗಿ ಕುಳಿತಿದ್ದಾಗ ಬಂದಂತ ಕೃತವರ್ಮನು ನಮಸ್ಕಾರ ಮಾಡಿ ತನ್ನ ಹೆಂಡತಿಯನ್ನು ಕರೆದ. ಸತ್ಯ ಸತ್ಯ ಸತ್ಯ ಎಂದರೆ ಓಡೋಡಿ ಬರುತ್ತಿದ್ದಾಳಂತೆ ಸತ್ಯವತಿ. ದೊಡ್ಡವರು ಹೇಳ್ತಾರೆ, ಸತ್ಯವತಿ ಗುಣವತಿ, ಪತಿಯೊಳಗೆ ಅತಿ ವಿಧದ ಭಕ್ತಿಯಲ್ಲಿ ಬಾಳುವ ನಿಜ ಸತಿ. ಆ ಸತ್ಯವತಿಯು ಓಡಿ ಬಂದಿದ್ದೆ. ಗುರುಗಳ ಚರಣಾರವಿಂದಕ್ಕೆ ನಮಸ್ಕಾರ ಮಾಡಿ ಕೈಗಳನ್ನು ಜೋಡಿಸಿ ನಿಂತಿದ್ದಾಳೆ. ಗುರುಗಳ ಕೈಯನ್ನೇ ನೋಡಿದರು. ಬಲರಾಮನಿಗೊಂದು ಜೊತೆ, ಕೃಷ್ಣನಿಗೆ ಒಂದ ಅಪರೂಪವಾದ ಕಥೆ, ಇವೆರಡು ನಿರ್ಮಾಣ ಮಾಡುವುದಕ್ಕೆ ನನಗಿರುವುದು ಇದೊಂದೇ ಮಾರ್ಗ. ಕಾರಣ, ಕೃಷ್ಣ ನಾರಾಯಣಾಂಶ ಸಂಭೂತ, ಬಲರಾಮ ಆದಿಶೇಷಾವತಾರಿ. ಇವರಿಬ್ಬರನ್ನೂ ಅಲುಗಾಡಿಸುವ ಶಕ್ತಿ ಎಂದರೆ ತ್ರಿಮೂರ್ತಿಗಳನ್ನು ಅಲುಗಾಡಿಸುವ ಶಕ್ತಿ ಇರುವುದು ಒಂದೇ ಒಂದರಲ್ಲಿ, ಅದೇ ಪತಿವ್ರತ ಶಕ್ತಿ. ಈ ಸತಿಯಾಗಿರತಕ್ಕಂಥ ಸತ್ಯವತಿಯನ್ನ ಈ ನಾಟಕಕ್ಕೆ ನಾನೊಂದು ಕಾರಣಭೂತವಾಗಿಟ್ಟುಕೊಳ್ಳಬೇಕು. ನಾರಾಯಣ ನಾರಾಯಣ ಕೃಷ್ಣ, ನಾನಿನ್ನು ಮುಂದೆ ಮಾಡೋ ಕೆಲಸಕ್ಕೆ ನೀನೇ ನನಗೆ ಸಹಾಯ ಮಾಡಬೇಕು ಅಂತ ಭೋಜನವನ್ನು ಮಾಡದೆ ಸುಮ್ಮನೆ ಕುಳಿತಿದ್ದರೆ ಶಿಷ್ಯನಾದ ಕೃತವರ್ಮ ಬಂದು ಕೈಗಳನ್ನು ಜೋಡಿಸಿದ. ಗುರುಗಳೇ, ತಾವು ಪ್ರಾರಂಭವನ್ನು ಮಾಡದೆ ಆ ಕಾದಿರುವ ಜನಗಳ್ಯಾರು ಊಟ ಮಾಡೋ ಹಾಗಿಲ್ಲ. ನಾರದರು ಹೇಳಿದ್ರಪ್ಪ, ನನ್ನ ಮನಸ್ಸಿನಲ್ಲೊಂದು ಭಾವನೆ ಬಂದಿದೆ, ನಾನು ಕೇಳಿದ್ದನ್ನು ನೀನು ನೆರವೇರಿಸಿಕೊಡ್ತೇನೆ ಅಂತ ಅಭಯವನ್ನು ಕೊಟ್ಟರೆ ಊಟ ಮಾಡ್ತೇನೆಯ. ಗುರುಗಳೇ, ನಿಮಗಿಲ್ಲ ಅಂತ ನಾನೆಂದು ಹೇಳುವುದಿಲ್ಲ, ಅಗತ್ಯವಾಗಬಹುದು. ಹಾಗಾದರೆ ಪ್ರಮಾಣ ಮಾಡಿ ಹೇಳು. ಪ್ರಮಾಣವೇ ಕೇಳಿ, ನನಗೆ ಈ ಲೋಕದಲ್ಲಿ ಎಲ್ಲಕ್ಕಿಂತಲೂ ಸರ್ವಶ್ರೇಷ್ಠವಾದಂತಹ ಒಂದು ಶಕ್ತಿ ಎಂದರೆ ಅದೇ ಗುರುವು. ನನಗೆ ಎಲ್ಲಕ್ಕಿಂತಲೂ ಮಿಗಿಲಾದ ದೈವ ಎಂದರೆ ನನ್ನ ಗುರು. ಆ ಗುರುವಾದ ನಾರದ ನಿನ್ನ ಪಾದದಾಣಿಯಾಗಿ ನೆರವೇರಿಸಿ ಕೊಡ್ತೇನೆ. ಊಟವಾಗಲಿ ಊಟವಾಗಲಿ ಎನ್ನುವುದರೊಳಗಾಗಿ ಎಲ್ಲರೂ ಭೋಜನ ಮಾಡುತ್ತಿದ್ದಾರೆ. ನಾರದರು ಮುಗಿಸಿದರು. ನಾರಾಯಣ ನಾರಾಯಣ ಕರತಂದು ಅರಮನೆಯ ಒಂದು ಮೂಲೆಯಲ್ಲಿ ಕೂರಿಸಿ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ರಾಜ ಕೇಳಿದ. ಗುರುಗಳೇ, ಏನಾಗಬೇಕು? ಏನು ಇಲ್ಲ, ಒಂದೇ ಒಂದು ಮುಖ್ಯವಾದ ವಿಚಾರ ಹೇಳಬೇಕು ನಿನಗೆ. ಗುರುಗಳೇ, ಅಪ್ಪಣೆಯನ್ನು ಕೊಡಿಸಿ.

0: ಅಯ್ಯ, ಇಂದಿನ ಇರುಳಿನ ಸೇವೆಗಾಗಿ ಅಪರೂಪ ಲಾವಣ್ಯವತಿಯು ಗುಣವತಿಯೂ ಆದ ನಿನ್ನ ಸತಿಯಾದ ಸತ್ಯವತಿಯನ್ನು ಕಳುಹಿಸಬೇಕು ಇಷ್ಟೇ. ಹಾಗಂದ ಕೂಡಲೇ ಅರಸ, ಏನಂದ್ರಿ ಗುರುಗಳೇ, ಇಂದಿನ ಇರುಳಿನ ಸೇವೆಗೆ ನನ್ನ ಸತಿಯನ್ನು ಕಳುಹಿಸುವುದೇ? ಇದೇನು ವಿಚಿತ್ರವಾದಂಥ ವರ್ತನೆ! ಬ್ರಹ್ಮಚಾರಿಗಳಾದ ನನ್ನ ಗುರುಗಳು ನನ್ನನ್ನು ಪರೀಕ್ಷೆ ಮಾಡುತ್ತಿದ್ದೀರಾ? ಗುರುಗಳೇ ಗುರುಗಳೇ ನನ್ನನ್ನು ಪರೀಕ್ಷೆ ಮಾಡುತ್ತಿದ್ದೀರಾ? ಲೋಕದಲ್ಲಿ ಹರಿಶ್ಚಂದ್ರ ಎಂಬ ಅರಸ ಗುರುವಿನ ದಕ್ಷಿಣೆಗೋಸ್ಕರವಾಗಿ ತನ್ನ ಹೆಂಡತಿ ಮಕ್ಕಳನ್ನು ಮಾರಿದ ಎಂಬ ಕಥೆಯನ್ನು ಕೇಳಿದ್ದೇನೆ ವಿನಃ, ಈ ರೀತಿಯಾಗಿ ಹೆಂಡತಿಯನ್ನು ಗುರುವಿಗೆ ಒಪ್ಪಿಸಿದ ಎಂಬ ಕಥೆಯನ್ನು ನಾನು ಇದುವರೆಗೂ ಕೇಳಿದ್ದಿಲ್ಲ. ಗುರುಗಳೇ ಇದೇನಿದು? ನಾರದರಿದ್ರು, ಅರಸ ನನಗಿದು ಗೊತ್ತಿತ್ತು, ಇದು ನಿನ್ನಿಂದ ಆಗೋದಿಲ್ಲ ಅಂತ. ಹೋಗಲಿ ಬಿಡು, ನಾನು ನೀನು ಪ್ರಮಾಣ ಮಾಡಿದ್ದು ಯಾರಿಗೂ ಹೇಳೋಲ್ಲ. ನಿಲ್ಲಿ ಗುರುಗಳೇ, ಆಡಿದ ಮಾತನ್ನು ತಪ್ಪಿ ನರಕಕ್ಕೆ ಹೋಗುವುದೇ? ಇಲ್ಲ ಇಲ್ಲ, ಇದು ಬಂದೇ ಎಂಬುದಾಗಿ ಅರಮನೆ ಒಳಗಡೆಗೆ ಬಂದ. ಆರತಿ ಹಿಡಿದು ನಿಂತಿದ್ದ ಸತೀ ಸತ್ಯವತಿ ಗಂಡನ ಮುಖವನ್ನು ನೋಡಿದಳು. ದೇವ, ಏಕೆ ಈ ರೀತಿ ಶೋಕಾಗ್ರಾಂತರಾಗಿರುವಿರಿ? ಏನಾಯಿತು?
1: ಸತ್ಯ, ಗುರುಗಳು ಬೇಡಿದ್ದನ್ನು ನೀಡುವುದಾದರೆ ಭೋಜನ ಮಾಡ್ತೇನೆ ಎಂದು ಪ್ರಮಾಣ ಮಾಡಿಸಿ ಒಂದು ಕಠಿಣವಾದ ವಾರ್ತೆಯನ್ನಾಡಿದರು. ಇಂದಿನ ಈರುಳ್ಳಿನ ಸೇವೆಗೆ ನಿನ್ನನ್ನು ಕಳುಹಿಸಬೇಕಂತೆ. ನಾನಿದನ್ನು ಹೇಗೆ ಸಹಿಸಲಿ? ಸತ್ಯ ಹೇಗೆ ಸಹಿಸಲಿ?
0: ಸತ್ಯವತಿ ಗಂಡನಿಗೆ ಹೇಳುತ್ತಾಳೆ, ಇದು ನಿಮ್ಮ ಅಪರಾಧವಲ್ಲ, ನಾನು ರೂಪವತಿಯಾದದ್ದು ನನ್ನ ಅಪರಾಧ. ಸ್ವಾಮಿ ನೀವು ಭಯಪಡಬೇಡಿ, ಈಗಲೇ ನಾನು ಬೆಂಕಿ ಹಾರಿಬಿಡ್ತೇನೆ. ನೀನು ಬೆಂಕಿಯಲ್ಲಿ ಹಾರಿದರೆ ನನ್ನ ಮಾತು ನಡೆದಂತಾಗಲಿಲ್ಲವಲ್ಲೇ? ಹಾಗಾದರೆ ಒಂದು ವರವನ್ನು ಕೊಡಿ. ಏನು? ನಾನು ನಿಮ್ಮ ಗುರುವಿನ ಸೇವೆಗೋಸ್ಕರವಾಗಿ ಹೋಗ್ತೇನೆ, ಆದರೆ ಬೆಳಗಾದರೆ ಈ ಮುಖವನ್ನು ನಿಮಗೆ ತೋರುವುದಿಲ್ಲ, ಇದು ಹೊರಟೆ ಎಂಬುದಾಗಿ ಅನೇಕ ವಿಧವಾದ ಹಣ್ಣು ಹಂಪಲಗಳನ್ನು ಕೈನಲ್ಲಿ ಹಿಡಿದುಕೊಂಡಿದ್ದೆ. ತಟ್ಟೆಯನ್ನು ಹಿಡಿದುಕೊಂಡು ನೇರವಾಗಿ ನಾರದರಿರುವ ಎಡೆಗೆ ಬರುತ್ತಿದ್ದಾರೆ. ನಾರದರೊಂದು ಸಲ ಬಗ್ಗಿ ನೋಡಿದರು, ಸತ್ಯವತಿ ಬರುವುದನ್ನು ನೋಡಿದ್ದೆ. ಅದು ಅದು ಬರ್ತಾ ಇದ್ದಾಳೆ ಆಕೆ. ನಾರಾಯಣ ನಾರಾಯಣ ನಾರಾಯಣ, ನಾನು ಈಗ ಏನ್ ಮಾಡಬೇಕು ಅಂತ ಇದ್ದೀನೋ, ಅದು ನೀನೇ ಕಾಪಾಡಬೇಕು ಅಂತ ಕೂತಿದ್ದ. ನಾರದ ಮಹರ್ಷಿಗಳ ಬಳಿಗೆ ಆ ತಾಯಿ ಬಂದಳಂತೆ. ಜಯ ಗುರುದೇವ. ಆ ಸತ್ಯವತಿ ಬಂದೆಯಾ? ನಿನಗಾಗಿ ಕಾದಿದ್ದೆ ನಾನು. ಬಾಬಾ, ಹಣ್ಣು ಹಂಪಲಗಳನ್ನು ತಂದಿರುವೆಯಲ್ಲವೇ, ಕ್ಷಣಕಾಲ ನಿಲ್ಲು, ನಾನು ದೇವರ ಧ್ಯಾನವನ್ನು ಮಾಡಿ ಆನಂತರ ನಿನ್ನಲ್ಲಿ ಮಾತನಾಡ್ತೇನೆ ಅಂತ ಹೇಳಿ ನಾರಾಯಣ ನಾರಾಯಣ ಅಂತ ಕಣ್ಣು ಮುಚ್ಚಿದರಂತೆ. ಕಣ್ಣನ್ನು ಮುಚ್ಚಿದರೆ ಈ ಮಹಾನುಭಾವನಾದ ನಾರದ ಇರುಳೆಲ್ಲ ಕಣ್ಣನ್ನು ಮುಚ್ಚಿದ್ದಾನೆ. ಇರುಳ

ಕಣ್ಣನ್ನು ಮುಚ್ಚಿ ನಾರಾಯಣ ನಾರಾಯಣ ಅಂತ ಕುಳಿತವರು ರಾತ್ರಿಯೆಲ್ಲ ಹಾಗೆ ಕುಳಿತರಂತೆ. ಬೆಳಗಿನ ಜಾವವಾಗಲು ಪ್ರಾರಂಭವಾಯಿತು. ಅಲ್ಲಲ್ಲಿ ಪಕ್ಷಿಗಳ ಕಲರವವು ಕೇಳಿಸಿತು. ಕೇಳಿಸಿದ ಕೂಡಲೇ ಈ ತಾಯಿ ಸತ್ಯವತಿ ಯೋಚನೆ ಮಾಡ್ತಾಳೆ, ಗುರುಗಳು ಕೇಳಿದ್ದು ನನ್ನನ್ನು ರಾತ್ರಿಯ ಸೇವೆಗಾಗಿ ಎಂದು. ಈಗಾಗಲೇ ರಾತ್ರಿ ಕಳೆದಿದೆ, ಬೆಳಗಾಗುವ ಸಂದರ್ಭವಾದ್ದರಿಂದ ನಾನು ಇಲ್ಲಿರಬೇಕಾದ್ದು ಸರಿಯಿಲ್ಲ, ನಾನಿನ್ನು ಹೊರಟು ಹೋಗೋಣ ಎಂಬುದಾಗಿ ತೀರ್ಮಾನ ಮಾಡಿ ಆ ಕಡೆ ಈ ಕಡೆ ನೋಡಿ ಒಬ್ಬ ದಾದಿಯನ್ನು ಕರೆದಳಂತೆ. ಬಾಯಿಲಿ ತೆಗೆದುಕೋ ಈ ತಟ್ಟೆಯನ್ನು. ಗುರುಗಳು ಕಂಡುಬಿಟ್ಟು ಕೇಳಿದಾಗ ಸ್ವಾಮಿ ಇರುಳು ಕಳೆದು ಹೋಯ್ತಾದ್ದರಿಂದ ರಾಣಿ ಹೊರಟು ಹೋದ್ಲು ಅಂತ ಹೇಳು. ತಟ್ಟೆಯನ್ನು ಕೊಟ್ಟು ನೇರವಾಗಿ ಗಂಡನ ಕಡೆಗೆ ಹೋಡಿದ್ಲಂತೆ. ಇಲ್ಲಿ ಈ ಸಮಯವನ್ನೇ ಕಾದಿದ್ದ ನಾರದರು ಸತ್ಯವತಿಯು ಆ ಕಡೆಗೆ ಹೋದ ಕೂಡಲೇ ಥಟ್ಟನೆ ಕಣ್ಣನ್ನು ಬಿಟ್ಟರು. ಕಣ್ಣನ್ನು ಬಿಟ್ಟು ನೋಡಿ, ಆ ಸತ್ಯ ಬಾ, ನಾನು ನಿನ್ನೊಡನೆ ಮಾತನಾಡಬೇಕಾಗಿದೆ ಬಾ. ಆ ದಾದಿ ನಡುಗೋಕ್ ಪ್ರಾರಂಭಿಸಿಬಿಟ್ಲು. ಸ್ವಾಮಿ ನಾನು ದಾದಿ ಎಂದೊಡನೆ ನಾರದರು ಸುಮ್ಮನಾದರೂ ನಾಟಕವನ್ನಾಡುವಂತೆ, ಏನಂದೇ ದಾದಿ, ನಿಮ್ಮರಸಿಗೆ ಇಷ್ಟೊಂದು ಸೊಕ್ಕಾಯಿತೆ? ಮುನಿಯಾದ ನನ್ನನ್ನು ಅಪಮಾನಗೊಳಿಸಿ ತಟ್ಟೆಯನ್ನು ನಿನ್ನೊಳಗಿರಿಸಿ ಓಡಿ ಹೋದಳೆ, ಬರೆ ಹೇಳಾಕೆಯನ್ನ. ಈ ದಾದಿ ಓಡಿ ಬರ್ತಾ ಇದ್ದಾಳೆ. ಮಹಾರಾಜನ ಬಳಿಗೆ ಬಂದು ನಡೆದ ಸಂಗತಿಯನ್ನೆಲ್ಲ ಸತ್ಯವತಿ ಹೇಳುವುದರೊಳಗಾಗಿ ದಾದಿ ಬಂದತ್ತೆ. ಅಮ್ಮ ಅಮ್ಮ, ಕೆಲಸ ಕೆಟ್ಟ ಹೋಗಿದೆ, ಬನ್ರಮ್ಮ ಸ್ವಲ್ಪ ಬನ್ನಿ ಅಮ್ಮ. ಏನಾಯ್ತಮ್ಮ? ಆ ಮುನಿ ನೀವು ಹೋದ ಕೂಡಲೇ ಕಂಡುಬಿಟ್ಟು ಯಾರು ನೀನು ಅಂತ ನನ್ನನ್ನ ಏನೇನು ಅಂದು ಬೇಗ ಕರ್ಕೊಂಬ ಅಂದ. ಬನ್ನಿ ಅಮ್ಮ. ಹಾಗನ್ನೋ ವೇಳೆಗೆ ಸತ್ಯವತಿ ಕೃತವರ್ಮ ಇಬ್ಬರೂ ಬರುತ್ತಿದ್ದಾರೆ. ನಾರದರು ಆಲೋಚನೆ ಮಾಡಿದರಂತೆ, ಈಗ ಬಿಡಬಾರದು, ಬಂದೊಡನೆಯೇ ಮಾತನಾಡಲು ಅವಕಾಶ ಕೊಡದೆ ಶಾಪವನ್ನೇ ಕೊಟ್ಟು ಬಿಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿಕೊಂಡು ಎದುರು ನೋಡುತ್ತಿದ್ದಾರೆ. ಇವರಿಬ್ಬರು ಬಂದು ಗುರುಗಳೇ ಅಂದಾಗ, ನಿಲ್ಲು ನಿಲ್ಲು ನಿಲ್ಲು

ಗೆಲವೇ ಚಂಚಲ ಸ್ವಭಾವದವಳೇ. ಸೇವೆಯನ್ನು ಮಾಡಲು ಬಂದವಳು ಕ್ಷಣಕಾಲವೂ ನಿಲ್ಲದೆ ಚಂಚಲ ಸ್ವಭಾವದವಳಾಗಿ ನನ್ನನ್ನು ಬಿಟ್ಟು ಹೋದೆಯಂತೆ. ಅದಾವ ಚಂಚಲ ಸ್ವಭಾವದವಳಂತೆ ವರ್ತಿಸಿದೆಯೋ ಅದೇ ಚಂಚಲ ಸ್ವಭಾವದ ಹೆಗ್ಗುರಿತನಂತಿರಬಹುದಾದ ಒಂದು ಹೆಣ್ಣು ಕುದುರೆಯಾಗಿ ಹೋಗು ಅಂತ ಶಾಪ ಕೊಟ್ಟ. ಕೂಡಲೇ ಗಡಗಡ ಗಡಗಡ ಗಡಗಡ ಗಡ ನಡುಗುವುದರೊಳಗಾಗಿ ಸತ್ಯವತಿಯು ಒಂದು ಹೆಣ್ಣು ಕುದುರೆಯಾಗಿ ನಿಂತಳು. ಕೃತವರ್ಮ ಕೇಳಿದ, ಗುರುಗಳೇ, ಲೋಕದಲ್ಲಿ ಗುರು ಸೇವೆಯನ್ನು ಮಾಡಿದರೆ ಜೀವನ ಉದ್ಧಾರವಾಗುತ್ತೆ ಅಂತಾರೆ. ನಾನು ಗುರು ಸೇವೆಯನ್ನು ಮಾಡಿದ್ದರಿಂದ ನನ್ನ ಸಂಸಾರವೇ ನಾಶವಾಯಿತಲ್ಲ. ನಾರದರ ಕ್ಷಣಕಾಲ ಯೋಚನೆ ಮಾಡಿ, ನಾರಾಯಣ ನಾರಾಯಣ, ಆ ಕೃತವರ್ಮ ಭಯಪಡಬೇಡ, ಯಾವುದೂ ಕಾರಣವಿಲ್ಲದೆ ಕಾರ್ಯ ನಡೆಯುವುದಿಲ್ಲ, ಹೀಗಾಗಿದೆ ಎಂದರೆ ವ್ಯಥೆ ಪಡಬೇಡ. ನಿನ್ನ ಹೆಂಡತಿಯ ಶಾಪ ವಿಮೋಚನೆಯನ್ನು ಹೇಳ್ತೇನೆ ಕೇಳು. ಮೂರುವರೆ ವಜ್ರಗಳು ನಿನ್ನ ಹೆಂಡತಿಗೆ ಸೋಂಕಿದಾಗ ನಿನ್ನ ಹೆಂಡತಿಯ ಶಾಪ ವಿಮೋಚನೆ ಆಗುತ್ತೆ. ಪಕ್ಕದಲ್ಲಿ ಮಂತ್ರಿ ಇದ್ದ, ಸ್ವಾಮಿ ಮೂರುವರೆ ವಜ್ರಕ್ಕೇನು ಕೊರತೆ ಸ್ವಾಮಿ, ನೀವು ಅಪ್ಪಣೆ ಕೊಟ್ರೆ 3,000 ವಜ್ರ ತಗೊಂಬಂದು ಸುರಿದು ಬಿಡ್ತೇವೆ. ಆಗ ನಾರದರು ಹೇಳ್ತಾರಯ್ಯ, ನಾನು ಹೇಳುವ ವಜ್ರಗಳೆಂದರೆ ಈ ಕಲ್ಲು ಮಣ್ಣುಗಳಲ್ಲಾಗಲಿ ಈ ಜಗತ್ತಿನ ಮಾನವನ ಸೃಷ್ಟಿ ಅಲ್ಲ ಕಣಪ್ಪ, ಆ ವಜ್ರಗಳೇ ಬೇರೆ. ಅದಕ್ಕೆ ಅವಕಾಶವಿದೆ, ಕಾಲ ಇದೆ, ಸಮಯವಿದೆ. ಶಿಷ್ಯ ಭಯಪಡಬೇಡ, ಅದನ್ನೆಲ್ಲವನ್ನು ನಾನೇ ನಿನಗೆ ಒದಗಿಸಿಕೊಡ್ತೇನೆ, ಬರ್ತೇನೆ. ನಾರಾಯಣ ಥಾಟ. ಕೃತವರ್ಮ ಕುದುರೆಯಾಗಿರುವ ತನ್ನ ಹೆಂಡತಿಗೆ ಬಂಗಾರದ ಸರ್ಪಣಿಗಳನ್ನು ಹಾಕಿ ತನ್ನ ಅರಮನೆಯಲ್ಲಿ ಕಟ್ಟಿಕೊಂಡು ಆ ಹೆಂಡತಿಯ ಮೇಲಿನ ವ್ಯಾಮೋಹದಿಂದ ಸತ್ಯ ಸತ್ಯ ಸತ್ಯ ಅಂತ ಕಾವಲು ಕಾಯಿತಾ ಇದ್ದಾನೆ. ಸ್ವಲ್ಪ ಕಾಲ ಕಳೆಯುವುದೊಳಗಾಗಿ ಒಂದು ದಿನ ಆ ಕುದುರೆಯು ತನ್ನ ಸ್ವಭಾವಕ್ಕನುಗುಣವಾಗಿ ದೇಹವನ್ನೊಂದು ಸಲ ಒದರಿದೆ, ಬಂಗಾರದ ಸರಪಣಿಗಳನ್ನು ಕಿತ್ತೆಸೆದಿದೆ, ಅರಮನೆಯನ್ನು ಬಿಟ್ಟು ಕಾಡು ಮಾರ್ಗಕ್ಕೆ ಹೊರಟಿದೆ. ಗಂಡನಾದ ಕೃತವರ್ಮ ಹುಚ್ಚನಂತೆ ಸತ್ಯ ಸತ್ಯ ಅಂದರೆ ಬರ್ತಾ ಇದೆಯಂತೆ ಕೃಗ. ದಡದ

ಸಂಗಡಲ್ಲಿ ಹೊರಟು ಅನೇಕ ದೇಶಗಳನ್ನು ಸುತ್ತಾಡುತ್ತಿದೆ. ಕೃತವರ್ಮನು ಸಂಗಡಲ್ಲಿ ಬರುತ್ತಿದ್ದಾನೆ. ಬರುತ್ತಾ ಬರುತ್ತಾ ಈ ಕುದುರೆಯು ನೇರವಾಗಿ ಎಲ್ಲ ದೇಶವನ್ನು ಬಿಟ್ಟು ದ್ವಾರಕಾ ನಗರದ ಸಾಮಂತರಾಜನಾಗಿರ್ತಕ್ಕಂಥ ಸುಬುದ್ಧಿ ಎಂಬತಕ್ಕಂಥ ಮಹಾರಾಜನ ಅರಮನೆ ಮುಂದುಗಡೆ ಬಂದು ನಿಂತಿದೆ. ಉಪ್ಪರಿಕೆಯ ಮೇಲೆ ನಿಂತಿದ್ದರಸ ಸುಬುದ್ಧಿ ಯಾವುದೋ ಕಾರಣಕ್ಕಾಗಿ ಅರಮನೆಯ ಮುಂಭಾಗವನ್ನು ನೋಡುವಾಗ ಅಲ್ಲಿ ಓಡಾಡುತ್ತಿರುವ ಕುದುರೆ ಕಣ್ಣಿಗೆ ಕಾಣಿಸಿದೆ. ಕಾಣಿಸಿದ ಕೂಡಲೇ ಅರಸ ಹೇಳಿದ, ಯಾವುದು ಈ ಕುದುರೆ? ದೇವಲೋಕದ ಉಚ್ಛ್ರೈಶ್ರವಸ್ಸು ಕುದುರೆಯನ್ನು ಸಹ ಧಿಕ್ಕರಿಸುವಂತಹ ಸೌಂದರ್ಯವಾಗಿದೆಯಲ್ಲ. ಸೇವಕರೇ ಬಿಡಬೇಡಿ, ಹಿಡಿಯಿರಿ ಅದನ್ನ. ಸಾವಿರದರ ಸೈನಿಕರು ಸುತ್ತುಗಟ್ಟಿದರು, ಬಲೆಗಳನ್ನು ಬೀಸಿದರು. ಆ ಅಪರೂಪವಾದ ಕುದುರೆಯನ್ನ ಹಾಗೂ ಹೀಗು ಮಾಡಿ ಹಿಡಿದು ತಂದು ಅರಮನೆಯಲ್ಲಿ ಕಟ್ಟಿ ಹಾಕಿದರು. ಮಹಾರಾಜ ಕುದುರೆಯನ್ನು ಕಂಡ, ನನ್ನ ಭಾಗ್ಯ, ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯವೋ ಈ ಕುದುರೆ ನನಗೆ ಸಿಕ್ಕಿದೆ ಎಂದು ಅದನ್ನ ಬಹುಭಕ್ತಿಯಿಂದ ಪ್ರೀತಿಯಿಂದ ಅದನ್ನು ಸಾಕತೊಡಗಿದ. ನಾರದರು ಇದನ್ನು ನೋಡಿದರು, ನಾರಾಯಣ ನಾರಾಯಣ, ಸರಿಯಾದ ಸ್ಥಳವನ್ನು ಸೇರಿದೆ, ಈಗ ನಾನು ಈ ವಿಚಾರವನ್ನು ಮುಟ್ಟಿಸಿ ಬರಬೇಕು ಎಂಬುದಾಗಿ ನಾರಾಯಣ ಅಂತ ಗಗನ ಮಾರ್ಗದಲ್ಲಿ ಹೊರಟು ಎಲ್ಲಿಗೆ ಬರುತ್ತಿದ್ದಾರೆ? ದ್ವಾರಕಾ ನಗರದಲ್ಲಿ ಬಲರಾಮ ದೇವರು ಒಡ್ಡೋಲಗದಲ್ಲಿ ಕುಳಿತಿದ್ದರು, ಅಲ್ಲಿಗೆ ಬಂದಿದ್ದೆ ನಾರಾಯಣ. ಬಲರಾಮನೇನು ಮಾಡದ, ಎದ್ದು ಪೂಜ್ಯರೇ ನಮೋ ನಮಃ ದಯಮಾಡಿಸಿ. ನಾರದರು ನೋಡಿದರು, ಸದ್ಯ ನಾರದ ಬಾ ಅನ್ಲಿಲ್ವಲ್ಲ, ಈ ದಿನ ದಯಮಾಡಿಸಿ ಅಂತಿದ್ದಾನೆ, ಪರವಾಗಿಲ್ಲ ಅಂತ ಬಂದವರೇನು ಮಾಡಿದ್ರಂತೆ, ನಾರಾಯಣ ದೇವರ ಸ್ಮರಣೆ ಮಾಡುತ್ತಾ ಬರುತ್ತಿದ್ದವರು ಅಂದು ದೇವರ ಸ್ಮರಣೆಯನ್ನು ಬಿಟ್ಟು ಕುದುರೆಯನ್ನು ಹೊಗಳಲು ಪ್ರಾರಂಭಿಸಿದರಂತೆ.

ಬಲರಾಮದೇವರು ನಕ್ಕರು. ಏನು ನಾರದ ಮಹರ್ಷಿಗಳೇ, ಯಾವಾಗಲೂ ನಾರಾಯಣ ನಾರಾಯಣ ಕೃಷ್ಣ ಎಂದು ಭಗವಂತನ ಧ್ಯಾನ ಮಾಡುವ ನೀವು ಈ ದಿನ ಕುದುರೆಯನ್ನು ವರ್ಣನೆ ಮಾಡ್ತಾ ಬರ್ತಿದ್ದೀರಲ್ಲ, ಯಾವುದಾ ಕುದುರೆ? ನಾರದರಂದರು, ಸ್ವಾಮಿ ಕುದುರೆಯ ಕಥೆಯಂತಿರಲಿ, ನಾನು ಎಲ್ಲಿಯೂ ಅಂತಹ ಕುದುರೆಯನ್ನು ಕಂಡಿಲ್ಲ. ಅದರ ಕಣ್ಣುಗಳನ್ನು ನೋಡಿದರೆ ಸೂರ್ಯ ಚಂದ್ರನಂತೆ ಹೊಳೆಯುತ್ತಿದೆ, ಅದರ ಬಾಲವನ್ನು ಕಂಡರೆ ನೀಲ ಮೇಘದಲ್ಲಿ ಸ್ವಚ್ಛಂದ ಬಣ್ಣದಲ್ಲಿ ಹೋರಾಡುವ ಮೋಡಗಳೋ ಎಂಬಂತೆ ಕಾಣುತ್ತಿದೆ. ಅಯ್ಯ, ಇನ್ನಂತಹ ಕುದುರೆ ಎಲ್ಲಿದೆ? ನಾರದರೇ, ನೀವು ಇಷ್ಟೆಲ್ಲ ವರ್ಣನೆಯನ್ನು ಮಾಡುವ ಕುದುರೆ ಎಲ್ಲಿದೆ? ನಾರದರಂದರು, ಅಯ್ಯ ಇದೆ, ಆದರೆ ಅದನ್ನು ಪಡ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ. ಬಲರಾಮನಂದ, ಏನು ನಾರದರೇ, ಮಾತಿನ ಭರದಲ್ಲಿ ಮನಚುಚ್ಚುವ ಮಾತನ್ನಾಡುತ್ತಿದ್ದೀರಾ? ಏನೆಂದರೆ ಅದನ್ನು ಪಡೆಯುವ ಯೋಗ್ಯತೆ ಎಂದರೆ, ಯಾ ಅಂದರೆ ಆ ಕುದುರೆ ಇದೆ ಅದನ್ನು ನೀನು ಹೊಂದಲಾರೆ. ಕಾರಣ ಕಾರಣ ಎಂದರೆ ಅದು ನಿನ್ನ ಸಾಮಂತರಾಜನಾಗಿರ್ತಕ್ಕಂಥ ಸುಬುದ್ಧಿ ಎಂಬುವನ ಅರಮನೆಯಲ್ಲಿದೆ. ಬಲರಾಮ ದೇವರು ನಕ್ಕರು, ಇಷ್ಟೇನೆ? ನಾರದರೇ, ನನ್ನ ಸಾಮಂತರಾಜನಲ್ಲಿರಬಹುದಾದ ಕುದುರೆಯನ್ನು ತರಿಸಿಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲವೆ. ನೋಡಿ, ಈಗಲೇ ತರಿಸ್ತೇನೆ. ಯಾರಲ್ಲಿ ಸೇವಕ, ಬರೀ ಪತ್ರವನ್ನ. ಒಬ್ಬ ಆತ ಪತ್ರವನ್ನು ಬರೆದ, ಕರಕರ ಕರನೆ ಗೀಚುತ್ತಿದ್ದಾನಂತೆ. ಆ ಬರೆದ ಪತ್ರವನ್ನ ಒಪ್ಪಿಸುವ ಸುಬುದ್ಧಿಗೆ, ಸುಬುದ್ಧಿಗೆ ಪತ್ರವನ್ನು ಮುಟ್ಟಿಸಲು ಕಂಚಿಗೆ ಹೊರಟ. ನಾರದರೆದ್ರು, ನಾರಾಯಣ. ಸಭೆಯಲ್ಲೇ ಕುಳಿತಿದ್ದ ಕೃಷ್ಣ ಪರಮಾತ್ಮ ಕೇಳಿದ, ನಾರದರೆ ನೀವು ಬಂದು ಕೆಲಸವಾಯಿತೆ? ನಾರದರಂದ್ರು, ನಾರಾಯಣ ನಾರಾಯಣ, ಎಲ್ಲಾಯ್ತು ಕೃಷ್ಣ, ಈಗ ಇನ್ನೂ ಪ್ರಾರಂಭವಾಯಿತು. ಆಗಲಿ ಆಗಲಿ, ನಿಮ್ಮಿಚ್ಛೆಯಂತೆ ಆಗಲಿ. ಅಂದರೆ ಕಂಚುಕಿ ಪತ್ರವನ್ನು ತೆಗೆದುಕೊಂಡು ಸುಬುದ್ಧಿರಾಜನಿಗೆ ಬಂದು ಆ ಪತ್ರವನ್ನು ಒಪ್ಪಿಸಿದ. ಸುಬುದ್ಧಿರಾಜ ಪತ್ರವನ್ನು ಓದಿದ. ಅದರಲ್ಲಿ ಬಲಭದ್ರದೇವ ಬರೆದಿದ್ದಾನೆ, ಅತ್ಯದ್ಭುತವೂ ಆಶ್ಚರ್ಯಕರವೂ ಆದ ತೊರಗವೊಂದು ನಿನ್ನಲ್ಲಿರುವ ಕಥೆಯನ್ನು ಕೇಳಿದವು. ಅಂತಹ ವಸ್ತುಗಳ ಪರಿಪಾಲನೆಯನ್ನು ಲೋಕವನ್ನಾಳುವ ದೊರೆಗಳಿಗೆ ಮಾತ್ರ ಸಾಧ್ಯವಾದ್ದರಿಂದ ನಿನ್ನಲ್ಲಿ ಇರಬಹುದಾಗಿರುವ ಆ ಕುದುರೆಯನ್ನು ತಂದು ಒಪ್ಪಿಸುವುದು, ತಪ್ಪಿದರೆ ಯುದ್ಧ. ಆ ಪತ್ರವನ್ನು ಓದಿದ್ದೆ ಸುಬುದ್ಧಿಗೂ ಸಿಟ್ಟಾಯಿತು. ಏನು ಈ ಕೃಷ್ಣ ಬಲರಾಮರಿಗಿದೇ ಕೆಲಸವೋ? ಕಂಡ ಕಂಡವರ ವಸ್ತುಗಳನ್ನೆಲ್ಲ ಕದ್ದು ತಂದು ತಾವೇ ಅದನ್ನು ಜಯಿಸಿದಿವಿ ಎಂದು ಹೇಳುವುದೇ ಇವರ ಅಭ್ಯಾಸವೋ? ಕಂಚುಕಿ, ಹೋಗಿ ಹೇಳು, ಕುದುರೆಯನ್ನು ಕೊಡಲು ಸಾಧ್ಯವಿಲ್ಲ. ಹಾಗನ್ನುವಾಗ ಆ ಕಂಚುಕಿ ಹೇಳಿದ, ಅರಸ ಯೋಚನೆಯನ್ನು ಮಾಡು, ನೀನು ಕುದುರೆಯನ್ನು ಕೊಡುವುದಿಲ್ಲ ಎಂದರೆ ಯುದ್ಧ. ಯುದ್ಧ ಎಂದರೆ ಈ ಅರಸ ಸಿಟ್ಟಿನಿಂದ ನಾವು ಸಿದ್ಧ. ಹಾಗೇನು? ಹಾಗಾದ್ರೆ ಇದು ಈ ವರ್ತಮಾನವನ್ನು ಮುಟ್ಟಿಸಿ ಬರ್ತೇನೆ ಎಂಬುದಾಗಿ ಕಂಚಿಗೆ ಹೊರಟ. ಕಂಚಿಗೆ ಹೊರಟ ಕೂಡಲೇ ಅದೇ ಸಮಯಕ್ಕೆ ನಾರದ ಮಹರ್ಷಿಗಳು ಅರಮನೆ ಒಳಗಡೆ ಪ್ರವೇಶ ಮಾಡಿದರು. ನಾರಾಯಣ, ಮಹಾರಾಜ ಕೇಳಿದ ಸುಬುದ್ಧಿ, ಗುರುಗಳೇ ದಯಮಾಡಿಸಿ ನನ್ನ ಈ ಆಪತ್ಕಾಲದಲ್ಲಿ ಎಂಥ ಸಮಯದಲ್ಲಿ ನೀವು ಬಂದ್ರಿ? ಗುರುಗಳೇ ನನ್ನನ್ನು ಕಾಪಾಡಿ. ಏನಪ್ಪ, ಒಂದು ಕುದುರೆ ನನ್ನಲ್ಲಿ ಸೇರಿದೆಯಲ್ಲ, ಅದನ್ನು ಕೊಂಡೊಯ್ಯುವುದಕ್ಕಾಗಿ ಬಲರಾಮ ಕೃಷ್ಣಾದಿಗಳು ಯುದ್ಧಕ್ಕೆ ಬರ್ತಾರಂತೆ. ಆಗ ನಾರದರು ಹೇಳ್ತಾರಪ್ಪ, ನಾವು ಯುದ್ಧಕ್ಕೆ ಸಿದ್ಧ ಎಂದು ಉತ್ತರವನ್ನು ಕೊಟ್ಟಿಯಲ್ಲ, ಕೃಷ್ಣ ಬಲರಾಮಾದಿಗಳು ಯುದ್ಧಕ್ಕೆ ಬಂದರೆ ನೀನು ಜಯಿಸಬಲ್ಲಿ ಏನೋ? ಗುರುಗಳೇ, ಏನೋ ಅವಸರದಲ್ಲ ಹಾಗಂದೆ. ನೋಡಿದೆಯಾ, ಅವಸರದಲ್ಲಂದು ಎಂಥ ಅನರ್ಥ ಮಾಡ್ತಿದ್ದೀಯಾ? ಈಗ ನಿನಗೆ ಉಳ್ಕೊಳ್ಳೋದಕ್ಕೊಂದು ಉಪಾಯವನ್ನು ಹೇಳ್ತೇನೆ. ನಾನು ಹೇಳಿದಂತೆ ಕೇಳಿವಿಯ? ಅಪ್ಪಣೆ ಕೊಡಿಸಿ ಗುರುಗಳೇ, ತಾವು ಹೇಗೆ ಹೇಳಿದ್ರೆ ಹಾಗೆ ಕೇಳ್ತೇನೆ. ಹಾಗಾದರೆ ಕೇಳು, ಈ ಕುದುರೆಯು ನೀನು ಉಳಿಯಬೇಕಾದರೆ ಈಗಲೇ ನೀನು ದ್ವೈತವನಕ್ಕೆ ಹೋಗಬೇಕು. ಆ ದ್ವೈತವನದಲ್ಲಿ ಪಾಂಡವರಲ್ಲಿ ಅತಿ ಮುಖ್ಯನಾಗಿರ್ತಕ್ಕಂಥ ಒಬ್ಬ ಮಹಾನುಭಾವ ಭೀಮ, ಅವನ ಪಾದವನ್ನು ಹಿಡಿಯಬೇಕು, ಶ್ರೀಕೃಷ್ಣನ ಪಾದ ಸಾಕ್ಷಿ ಎಂದು ಪ್ರಮಾಣವನ್ನು ಸ್ವೀಕರಿಸಬೇಕು. ಆನಂತರ ಕಥೆಯನ್ನು ಹೇಳಬೇಕು, ಆಗ ನೀವು ಉಳಿಯುತ್ತೀಯ, ಕುದುರೆ ಉಳಿಯುತ್ತೆ, ಇಲ್ಲವಾದ್ರೆ ಇಲ್ಲ. ಈ ಸುಬುದ್ಧಿ ಅಂದ, ಏನು ಗುರುಗಳೇ, ನಿಮ್ಮ ಮಾತು ಕೇಳ್ಕೊಂಡು ನಾನು ಅಲ್ಲಿಗೆ ಹೋದರೆ ಭೀಮನ ಹತ್ರ ಹೋಗಿ ಕೃಷ್ಣ ಈ ರೀತಿಯಾಗಿ ಯುದ್ಧಕ್ಕೆ ಬರ್ತಾನೆ ಅಂತ ಹೇಳಿದ್ರೆ ಸುಮ್ಮನಿರ್ತಾನ? ಕೃಷ್ಣ ನೀನು ಹುಡುಕೋ ಕೆಲಸವೇ ಬೇಡ, ನಾನೇ ನಿನ್ನ ತಲೆ ತೆಗೆದು ಬಿಡ್ತೀನಿ ಅಂದ್ರೆ? ಹಾಗಲ್ಲ ಕಣೆಯ, ನಾನು ಹೇಳಿದಂತೆ ಮಾಡು, ನಿನಗೆ ಒಳ್ಳೆಯದಾಗುತ್ತೆ, ಹೋಗು. ಹೋಗುವಾಗ ಕೃಷ್ಣ ಧ್ಯಾನವನ್ನೇ ಮಾಡಿಕೊಂಡು ಹೋಗು. ಸರಿ ಗುರುಗಳೇ, ಹಾಗೆ ಆಗಲಿ ಅಂತ ಅಷ್ಟು ದೂರ ಹೋದ. ನಾರದರು ಓಡು ಬಂದು ಕೈ ಹಿಡ್ಕೊಂಡ್ರಪ್ಪ, ಈ ಉಪಾಯ ಯಾರೋ ಹೇಳ್ಕೊಟ್ಟವ್ರು ಅಂದ್ರೆ ನನ್ನ ಹೆಸರೆಲ್ಲಾರ ಹೇಳ್ಬಿಟ್ಟಿಯೋ? ಆಮೇಲೆ ಭೀಮಣ್ಣ ನಾನು ಎಲ್ಲಿದ್ರು ಹುಡುಕಾಡ್ಕೊಂಬಂದ್ಬಿಡ್ತಾನೆ. ಇಲ್ಲ ಗುರುಗಳೇ, ಹೇಳಲ್ಲ, ಹೋಗು. ಹೋಗು ಅನ್ನುವಾಗ ಈ ಸುಬುದ್ಧಿರಾಜ ಕುದುರೆಯನ್ನು ತೆಗೆದುಕೊಂಡಿದ್ದೆ ದ್ವೈತವನದ ಕಡೆಗೆ ಬರುತ್ತಿದ್ದಾನೆ. ಒಂದೆಡೆಯಲ್ಲಿ ಕುಳಿತಿರಬಹುದಾಗಿರ್ತಕ್ಕಂಥ ಭೀಮಸೇನ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತಿದ್ದ.
ಈತನ ಎಡೆಗೆ ಓಡೋಡಿ ಬಂದ ಸುಬುದ್ಧಿ ಕಾಲನ್ನು ಹಿಡ್ಕೊಂಡಂತೆ, ಅಯ್ಯ ಕರ್ರಬ್ಬ

ಅಯ್ಯ ನನ್ನನ್ನು ಕಾಪಾಡು ಅಂತ ಪಾದ ಹಿಡ್ಕೊಂಡ. ಭೀಮಸೇನ ನೋಡಿದ, ಯಾರಪ್ಪ ನೀನು? ಈಗ ತಾನೇ ಎನ್ನೊಡೆಯನಾದ ಹರಿಯ ಸ್ಮರಣೆ ಮಾಡ್ತಿದ್ದೆ. ಹೌದು ಸ್ವಾಮಿ, ನಾನು ಕೃಷ್ಣ ಭಕ್ತನೇ, ನನ್ನನ್ನು ಕಾಪಾಡು. ಏನಾಗಿದೆ ಸ್ವಾಮಿ? ಅದೃಷ್ಟವಶಾತ್ ಒಂದು ಕುದುರೆ ನನಗೆ ಸಿಕ್ಕಿದೆ. ಆ ಕುದುರೆಯು ಬಂದ ಬದಲುಗೊಂಡು ನಾನು ಸಾಮಂತ ರಾಜ. ನನ್ನ ರಾಜ್ಯ ಮಳೆ ಬೆಳೆಗಳಿಂದ ಸುಖವಾಗಿದೆ, ಸುಭಿಕ್ಷೆಯಿಂದಿದೆ, ರೋಗ ರುಜನಾದಿಗಳಿಲ್ಲದೆ ಆನಂದದಿಂದಿದ್ದೇವೆ. ಆದರೆ ಇದೇ ಸಮಯವನ್ನರಿತು ನನಗಿಂತಲೂ ಬಲಿಷ್ಠನಾಗಿರ್ತಕ್ಕಂಥ ಒಬ್ಬ ರಾಜ, ಆ ಕುದುರೆಯನ್ನು ನನಗೆ ಕೊಡು, ಇಲ್ಲವಾದರೆ ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಹೇಳಿ ನನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಭೀಮಸೇನೆ ಕೇಳಿದ, ಏನು? ನಿರ್ಬಲರನ್ನು ಕಂಡು ಸಬಲರೂ ಯುದ್ಧಕ್ಕೆ ಬರುವುದೇ? ಭಯವನ್ನು ಬಿಡು, ಕೃಷ್ಣ ಭಕ್ತನಾಗಿರ್ತಕ್ಕಂಥ ನಿನಗೆ ಯಾವ ವಿಧವಾದ ತೊಂದರೆಯಾಗದಂತೆ ನಾನು ನಿಂತು ಯುದ್ಧವನ್ನು ಮಾಡಿ ನಿನಗೆ ಆ ಕುದುರೆಯನ್ನು ಉಳಿಸಿಕೊಡ್ತೇನೆ. ಪಾದವನ್ನು ಬಿಡು. ಇವನಂದ, ಸ್ವಾಮಿ ನಾನು ಪಾದ ಬಿಡೋಲ್ಲ. ಪಾದ ಬಿಡೋಲ್ವೇ? ಏಕೆ ಬಿಡೋಲ್ಲ? ನನಗೆ ಪ್ರಮಾಣ ಮಾಡಿಕೊಟ್ರೆ ಪಾದ ಬಿಡ್ತೇನೆ. ಏನಂತ ಪ್ರಮಾಣ ಮಾಡಬೇಕಯ್ಯ? ಶ್ರೀ ಕೃಷ್ಣ ಪಾದ ಸಾಕ್ಷಿಯಾಗಿಯೂ ಕಾಪಾಡ್ತೇನೆ ಅಂತ ನೀವು ಪ್ರಮಾಣ ಮಾಡಿಕೊಟ್ರೆ ಪಾದ ಬಿಟ್ಟುಬಿಡ್ತೇನೆ. ಇವನಂದ, ನಿನಗೆ ನನಗಿಂತಲೂ ಕೃಷ್ಣ ಪಾದದ ಮೇಲೆ ಇಷ್ಟೊಂದು ನಂಬಿಕೆ ಇದೆಯಾ? ಆಹಾ, ಅಯ್ಯಾ ನೀನೆಂತಹ ದೈವ ಭಕ್ತನಪ್ಪ, ಅಷ್ಟಾದ ಮೇಲೆ ನನಗಿನ್ನು ಭಯವಿಲ್ಲ. ಇದೋ ಪ್ರಮಾಣ ಮಾಡ್ತಾ ಇದ್ದೇನೆ, ಶ್ರೀ ಕೃಷ್ಣನ ಪಾದ ಸಾಕ್ಷಿಯಾಗಿಯೂ ಕೂಡ ಯಾವುದೇ ವಿಧವಾದ ತೊಂದರೆ ಬಂದರೂ ಅದನ್ನು ಹೋಗಲಾಡಿಸಿ ನಾನು ನಿನಗೆ ಈ ತುರಗವನ್ನು ಉಳಿಸಿಕೊಡ್ತೇನೆ. ಪಾದವನ್ನು ಬಿಡು. ಪಾದವನ್ನು ಬಿಟ್ಟ. ದೂರದಲ್ಲಿದ್ದ ನಾರದರು ನೋಡಿದ್ರು, ನಾರಾಯಣ ನಾರಾಯಣ ನಾರಾಯಣ, ಈಗ ಸರಿ ಹೋಯ್ತು, ಮುಂದೇನಾಗ್ತದ ನೋಡಬೇಕು ಅನ್ನುವಾಗ ಭೀಮಸೇನೆ ಕೇಳಿದ್ರಂತೆ, ಅಯ್ಯ ಯಾರು ನಿನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇರೋರು? ಈ ಸುಬುದ್ಧಿ ಹೆದರ್ಕೊಂಡು ಹೇಳಿದ, ಸ್ವಾಮಿ ಅದೇ ಕುದುರೆ ಬೇಕು ಅಂದವರು. ಯಾರು ಕುದುರೆ ಬೇಕು ಅಂದವರು? ಅದೇ ನನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇರೋರು. ಯಾರೋ ಯುದ್ಧಕ್ಕೆ ಬರ್ತಾ ಇರೋರು, ಅದೇ ಕುದುರೆ ಬೇಕು ಅಂದವರು. ಯಾರಯ್ಯಾದೋ ಅದು ಸ್ವಾಮಿ, ನೀ ಕೃಷ್ಣಪಾದ ಸಾಕ್ಷಿ ಹೇಳಿದ್ಯಾ? ಹೌದು, ಕೃಷ್ಣಪಾದ ಸಾಕ್ಷಿ ಹೇಳಿದ್ದೇನೆ. ಹಾಗಾದ್ರೆ ಹೇಳಿಬಿಡ್ಲೆ, ಹೇಳು. ಇನ್ಯಾರು ಅಲ್ಲ ಸ್ವಾಮಿ, ನನ್ನ ಮೇಲೆ ಯುದ್ಧಕ್ಕೆ ಬರ್ತಿರ್ತಕ್ಕಂಥ ಅವನು ಯದುಕುಲ ನಂದ ಆನಂದ ಕಂದ ಗೋವಿಂದ ಅಗ್ರಜ ಬಲರಾಮ ಸಹಿತ ಬರುತಿಗನು ಒಡೆಯ ಸಲಗೋ. ಯದುಕುಲ ನಂದನಾಗಿರ್ತಕ್ಕಂಥ ಶ್ರೀ ಕೃಷ್ಣ ಸಂಗಡ ಬಲರಾಮ ಇವರಿಬ್ಬರು ಯುದ್ಧಕ್ಕೆ ಬರ್ತಾ ಇದ್ದಾರೆ. ಹಾಗಂದ ಕೂಡಲೇ ಭೀಮ ಏನು ಅಂತ ಎದ್ದ. ಎಲೆಲವೋ ದುರ್ಮಾರ್ಗಿ, ಒಡೆಯನಾದ ಕೃಷ್ಣನಲ್ಲಿ ಮೋಸವನ್ನು ಮಾಡಿ ನನ್ನಲ್ಲಿ ಬಹಳ ಒಳ್ಳೆಯವನಂತೆ ಬಂದಿರುವೆಯ, ನೋಡು ಕೈಗಳನ್ನು ಎತ್ತಿದ, ಒಂದೇ ಪೆಟ್ಟಿಗೆ ನಿನ್ನನ್ನು ಕೊಟ್ಟು ಬಿಡ್ತೇನೆ ಎಂದು ಕೂಡಲೇ ಇವನು ಕೈ ಜೋಡಿಸಿದ. ಶ್ರೀ ಕೃಷ್ಣ ಪಾದ ಸಾಕ್ಷಿ, ಅಪ್ಪ ಏನಾದರೂ ಮಾಡು. ಭೀಮ ಕಣ್ಣೀರಿಡುತ್ತಾ ಹೇಳ್ತಾನೆ, ಹೇ ಪರಮಾತ್ಮ ಕೃಷ್ಣ, ನನಗೇನು ಗತಿ ಬಂತಪ್ಪ ಕೃಷ್ಣ, ನನಗೇನು ಗತಿ ಬಂತು? ಇಂದು ನಾನು ನಿನಗೆ ಶತ್ರುವಾದನೆ. ಅಯ್ಯೋ ಪಾಪಿ, ಭಗವಂತ ಭಕ್ತರಲ್ಲಿ ಭೇದ ಭಾವವನ್ನು ಹುಟ್ಟಿಸಲು ಏಕೆ ಈ ಕಾರ್ಯವನ್ನು ಮಾಡಿದೆ? ನಿಜ, ನಿನಗೆ ಈ ದುರ್ಬುದ್ಧಿಯನ್ನು ಹೇಳಿಕೊಟ್ಟವರು ಯಾರೋ ಅಂದ. ದೂರದಲ್ಲಿದ್ದ ನಾರದರು, ನಾರಾಯಣ ನಾರಾಯಣ ನಾರಾಯಣ ನಾರಾಯಣ, ಯಾಕೋ ಬರ್ತಾ ಬರ್ತಾ ನನ್ನ ಕಡೆಯೇ ಬರ್ತಾ ಇದೆಯಲ್ಲ, ಏನ್ ಮಾಡ್ತಾರೋ ಏನ್ ಕಥೆಯೋ ಅಂದ್ರೆ, ಆ ಸುಬುದ್ಧಿ ಪಾದ ಹಿಡಿದು ಹೇಳ್ತಾನಪ್ಪ, ಆಪತ್ಕಾಲದಲ್ಲಿ ಏನು ತೋಚದೆ ಇದ್ದಿದ್ದರಿಂದ ನಿನ್ನ ಪಾದವನ್ನು ಹಿಡಿದೆ. ಹೌದಾ? ಹಾಗಾದ್ರೆ ಬಾ, ನಮ್ಮಣ್ಣನಲ್ಲಿಗೆ ಹೋಗಿ ಈ ವಿಚಾರವನ್ನು ಮುಟ್ಟಿಸೋಣ ಎಂಬುದಾಗಿ ಹೇಳಿ ನೇರವಾಗಿ ಆ ಸುಬುದ್ಧಿಯನ್ನು ಕರೆದುಕೊಂಡು ಧರ್ಮರಾಜನ ಬಳಿಗೆ ಬಂದು ಹೇಳಿದ, ಅಣ್ಣ ಏನು ಭೀಮ, ನಾನು ನಿನ್ನಿಂದ ದೂರ ಆಗ್ತೇನಣ್ಣ. ಏಕಪ್ಪ, ಒಬ್ಬಾತ ಬಂದು ಕೃಷ್ಣನ ಪಾದ ಸಾಕ್ಷಿ ಎಂಬುದಾಗಿ ನನ್ನಲ್ಲಿ ಪ್ರಮಾಣವನ್ನು ಸ್ವೀಕರಿಸಿದ, ಆತನನ್ನು ಕಾಪಾಡುತ್ತೇನೆ ಎಂದು ಮಾತನ್ನು ಕೊಟ್ಟೆ, ಆನಂತರದಲ್ಲಿ ತಿಳಿಯಿತು ಅವನು ಕೃಷ್ಣನಿಗೆ ಶತ್ರುವಾಗಿದ್ದಾನೆ ಎಂದು. ಈಗ ನಾನು ಕೃಷ್ಣನ ಮೇಲೆ ಯುದ್ಧ ಮಾಡುವ ಸಂದರ್ಭ ಬಂದಿದೆಯಾದ್ದರಿಂದ ದಯಮಾಡಿ ನನ್ನನ್ನು ಕಳುಹಿಸಿಕೊಟ್ಟುಬಿಡು. ಕೃಷ್ಣ ಭಕ್ತರಾದ ನೀವುಗಳೆಲ್ಲರೂ ಕೂಡ ನನ್ನಿಂದಾಗಿ ಕೃಷ್ಣನಿಗೆ ಶತ್ರುಗಳಾಗುವುದು ನನಗಿಷ್ಟವಿಲ್ಲ ಅಣ್ಣ. ಆಗ ಧರ್ಮರಾಜರು ಕ್ಷಣಕಾಲ ಯೋಚನೆ ಮಾಡಿ, ತಾಳು ತಮ್ಮ, ಜೂತದಲ್ಲಿ ಸೋತು ವನವಾಸಕ್ಕೆ ಹೊರಟಾಗ ಸೋತವನು ನಾನೊಬ್ಬನೇ ಆದರೂ ತಮ್ಮಂದಿರು ನೀವೆಲ್ಲರೂ ಸಹ ನನ್ನೊಡನೆ ಕಷ್ಟಪಡಲಿಲ್ಲವೇ? ಪಾಂಡವರು ನಾವು ಯಾವಾಗಲೂ ಒಂದೇ ಅಲ್ಲವೇನಪ್ಪ? ಆಯಿತು, ಶ್ರೀ ಕೃಷ್ಣನ ಪಾದದ ಮೇಲೆ ಆಣೆಗಿಟ್ಟಿದ್ದೆಯಾದ್ದರಿಂದ ಏನಾದರಾಗಲಿ ನಾವು ಸಿದ್ಧವೇ. ಕುದುರೆಯನ್ನು ಕಟ್ಟಾಕು, ಕೃಷ್ಣ ಬಲರಾಮರ ಮೇಲೆ ನಾವೆಲ್ಲ ಸಿದ್ಧ. ಅರ್ಜುನ ಅಂದ, ಅಣ್ಣ ಸಾಕು ಬಿಡೋ,
ದೊಡ್ಡಣ್ಣ ಒಪ್ಪಿಕೊಂಡ್ರೆ ಸಾಕು, ಇನ್ನು ಮುಂದಾಗ್ತಕ್ಕಂಥದ್ದು ಏನಿದ್ರು ನಾವು ನೋಡ್ಕೊಳ್ಳೋಣ, ಸುಮ್ಮನಾಗು ಎಂಬುದಾಗಿ ಹೇಳಿ ಆ ಪಾಂಡವರಲ್ಲಿ ಸುಬುದ್ಧಿಯು ಸೇರಿಕೊಂಡಿದ್ದಾನೆ. ಪಾಂಡವರು ಕೃಷ್ಣನ ಬುರುವಿಕೆಯನ್ನು ಎದುರು ನೋಡುತ್ತಿದ್ದಾರೆ. ನಾರದರಂದರು ನಾರಾಯಣ ನಾರಾಯಣ ನಾರಾಯಣ, ಇಂದು ಮುಂದಾಗಬಹುದಾದದ್ದನ್ನು ಈಗಲೇ ಮಾಡಿ ಮುಗಿಸಬೇಕು ಎಂಬುದಾಗಿ ಹಿಂತಿರುಗಿ ದ್ವಾರಕಾ ನಗರದ ಕಡೆಗೆ ಬರ್ತಾ ಇದ್ದಾರೆ. ನಾರಾಯಣ

ನಾರದರು ನೇರವಾಗಿ ದ್ವಾರಕಾ ನಗರದಲ್ಲಿ ಯೋಚನಾಗ್ರಂಥರಾಗಿ ಕುಳಿತಿದ್ದ ಬಲರಾಮನ ಆಸ್ಥಾನಕ್ಕೆ ಬಂದರು. ಕೃಷ್ಣ ಕೇಳಿದ, ನಾರದರೇ, ನಿಮ್ಮಿಂದಾಗಿ ನಮ್ಮ ಅಣ್ಣನಿಗೆ ಬಹಳ ವ್ಯಥೆಯಾಗಿದೆ. ಕಾರಣ ಏನು ಕೃಷ್ಣ? ಇನ್ನೇನು ಕಾರಣ ಹೇಳಿ, ಯಾವುದೋ ಕುದುರೆ ವಿಚಾರವನ್ನು ಹೇಳಿದ್ರಿ. ಆ ಸುಬುದ್ಧಿಯಲ್ಲಿ ಹುಡುಕಾಡುವಾಗ ಸುಬುದ್ಧಿಯೇ ಪತ್ತೆಗಿಲ್ಲವಲ್ಲ. ಕೃಷ್ಣ, ನಾನು ಮಾರ್ಗದಲ್ಲಿ ಬರುವಾಗ ಕಾಡಿನಲ್ಲಿ ಪಾಂಡವರಲ್ಲಿ ಆ ಕುದುರೆ ಇದ್ದಂತೆ ಕಾಣಿಸ್ತು. ಆ ಸುಬುದ್ಧಿ ಎಂಬುವನು ಹೋಗಿ ಭೀಮನನ್ನು ಮೊರೆಹೊಕ್ಕಿದ್ದಾನಂತೆ. ಭೀಮ, ಈ ಲೋಕದಲ್ಲಿ ಯಾರೇ ಬಂದರೂ ಕುದುರೆಯನ್ನು ಬಿಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾನಂತೆ. ಕೃಷ್ಣನಕ್ಕ ಅಷ್ಟೇ ತಾನೇ? ಹಾಗಾದ್ರೆ ಈಗಲೇ ತರಿಸಿಬಿಡ್ತೇನೆ. ಅಕ್ರೂರ, ಹೋಗಿ ಆ ಕುದುರೆಯನ್ನು ಪಡೆದು ಬಾ, ನಾ ಹೇಳಿದೆ ಅಂತ. ಅಕ್ರೂರ ಬರುವಾಗ ಧರ್ಮರಾಜ ಕೈಗಳನ್ನು ಜೋಡಿಸಿ ಸ್ವಾಗತವನ್ನು ಬಯಸಿದ. ಅಕ್ರೂರ, ಮಹಾರಾಜ, ಬಂದ ವಿಚಾರವೇನು? ಅಯ್ಯ, ಕೃಷ್ಣ ಪರಮಾತ್ಮ ಹೇಳಿ ಕಳುಹಿಸಿದ್ದಾನೆ, ಈ ಕುದುರೆಯಿಂದಾಗಿ ಬಹಳ ಅನರ್ಥವಾಗುವ ಸಂಭವವಿದೆ, ಆದ್ದರಿಂದ ದಯಮಾಡಿ ಕುದುರೆಯನ್ನು ಕಳಿಸಿಬಿಡು. ಆಗ ಧರ್ಮರಾಜ ಹೇಳ್ತಾನೆ, ಕೃಷ್ಣನಿಗೆ ಹೇಳಿ, ಅವನೇ ನಮಗೆ ತಾಯಿ ತಂದೆ ಎಂಬುದಾಗಿ ನಂಬಿಕೊಂಡಿದ್ದೇವೆ ಎಂದು ಹೇಳಿ, ಅವನಿಲ್ಲದೆ ನಮಗೆ ಇನ್ಯಾರು ಮಾರ್ಗ ಇಲ್ಲ ಅಂತ ಹೇಳಿ, ಅವನ ನಾಮಸ್ಮರಣೆಯೇ ನಮಗೆ ಸರ್ವಸ್ವ ಎಂದು ಹೇಳಿ. ಈ ಮಾತನ್ನು ಕೇಳ್ತಾ ಭೀಮ ಅಂತಾನೆ, ಅರ್ಜುನ, ಇಷ್ಟೆಲ್ಲ ಮಾತಾಡ್ತಿರೋ ಕುದುರೆ ಎಲ್ಲಿ ಕೊಟ್ಟು ಬಿಡ್ತಾನೋ ಏನೋ, ಅಣ್ಣ ಸ್ವಲ್ಪ ನೋಡೋಣ ತಾಳೋ ಅಂದರೆ ಧರ್ಮರಾಜರು ಹೇಳ್ತಾರೆ, ಅಯ್ಯ, ಅವನ ಪಾದದ ಮೇಲಿಟ್ಟ ಆಣೆಯಾದ್ದರಿಂದ ನಾವು ಕುದುರೆಯನ್ನು ಬಿಟ್ಟು ಕಳುಹಿಸಲಿಕ್ಕಾಗೋದಿಲ್ಲ ಅಂತ ಹೇಳಿ ನಮೋ ನಾರಾಯಣ. ಭೀಮ ಅಂದ, ಅದು ಮಾತು, ನಮ್ಮಣ್ಣ ಆಡಿದ ಮಾತೇ ಮಾತು. ಅಕ್ರೂರ ಅಂದ, ಹಾಗಾದ್ರೆ ಯುದ್ಧ ಆಗಬಹುದು, ಯುದ್ಧ. ಅಕ್ರೂರ ಬಂದು ತಿಳಿಸಿದರೆ ಬಲರಾಮನಂದ, ನೋಡಿದೇನೋ ಕೃಷ್ಣ, ನೀನು ಮಾಡಿದ ಉಪಕಾರಗಳನ್ನೆಲ್ಲ ಮರೆತರು ಆ ಪಾಂಡವರು. ಅಣ್ಣ, ಈಗ ಯುದ್ಧಕ್ಕೆ ಹೊರಡೋದ ಸಿದ್ಧರಾಗಿ ಯಾದವ ಸೈನ್ಯವೆಲ್ಲ ಹೊರಟು ಬಿಡ್ತಂತೆ ಯುದ್ಧಕ್ಕೆ. ನಾರದರು, ನಾರಾಯಣ. ಕೃಷ್ಣ ಕೇಳಿದ, ಗುರುಗಳೇ, ನಿಮ್ ಕೆಲಸ ಮುಗೀತೆ? ಎಲ್ಲಿ ಮುಗೀತು ಕೃಷ್ಣ? ಇನ್ನು ಸ್ವಲ್ಪ ಇದೆ, ಅದನ್ನು ಮುಗಿಸಿ ಬರ್ತೇನೆ, ಹೋಗಿ ಬನ್ನಿ. ಯಾದವ ಸೈನ್ಯ ಹೊರಟರೆ ನಾರದರು ಗಗನ ಮಾರ್ಗದಲ್ಲಿ ಹಾರುತ್ತಾ ನೇರವಾಗಿ ಹಸ್ತಿನಾಪುರದ ಕಡೆಗೆ ಬರುತ್ತಿದ್ದಾರೆ. ನಾರಾಯಣ.

ದುರ್ಯೋಧನ ನಿನಗೆ ಒಳ್ಳೆಯ ಯೋಗ. ಏನು ಗುರುಗಳೇ ಯೋಗ? ಯೋಗವೆಂದರೆ ಯೋಗ, ಧರೆಯೊಳಗಾರಿಗೆ ಇಲ್ಲದ ಯೋಗ. ಏನು ಗುರುಗಳೇ ಹಾಗಂದ್ರೆ? ಏನು ಇಲ್ಲ, ನಿನಗೆ ಪರಮಶತ್ರುಗಳು ಎಂದರೆ ಪಾಂಡವರು. ಹೌದು, ಆ ಪಾಂಡವರಿಗೆ ಪರಮ ಮಿತ್ರ ಎಂದರೆ ಕೃಷ್ಣ. ಹೌದು, ಅವರಿಬ್ಬರಿಗೂ ಜಗಳ ತಂದಿಟ್ಬಿಟ್ಟಿದ್ದೀನಿ. ಈಗ ಪಾಂಡವರಿಂದಾಗಿ ಕೃಷ್ಣ ಹತನಾದರೂ ನಿನಗನುಕೂಲ, ಕೃಷ್ಣನಿಂದ ಪಾಂಡವರ ಹತನಾದರೂ ನಿನಗನುಕೂಲ. ಆದರೆ ಒಂದು ಉಪಾಯ ಮಾಡಬೇಕು ನೀನು. ಏನು ಮಾಡಬೇಕು ಗುರುಗಳೇ? ಸೈನ್ಯ ಇಲ್ಲ ಅಂತ ಹೇಳಿ ಕೃಷ್ಣ ಯುದ್ಧ ಮಾಡದೆ ಹಿಂತಿರುಗಿ ಬಿಡಬಹುದು. ಉಪಾಯಗಾರ ನೀನು ಧರ್ಮರಾಜನಿಗೆ ಸಹಾಯ ಮಾಡುವ ನೆಪದಲ್ಲಿ ಸೈನ್ಯ ಸಹಿತನಾಗಿ ಹೋಗಿ ಆ ಧರ್ಮರಾಜನಿಗೆ ಉಪಾಯಾಂತರದ ಮಾತುಗಳಾಡಿ ಅಲ್ಲಿ ಸುಮ್ಮನೆ ನಿಂತಿರು, ಅವರಿಬ್ಬರು ಹೊಡೆದಾಡಿ ಸಾಯ್ತಿರ್ತಾರೆ ನೋಡ್ತಾ ಇರು. ದುರ್ಯೋಧನ ಅಂದ, ಗುರುಗಳೇ ನನ್ನ ಮೇಲೆ ನಿಮಗೆ ಎಷ್ಟೊಂದು ಪ್ರೇಮ, ಅದು ಈಗಲ್ಲ ಯುದ್ಧರಂಗದಲ್ಲಿ ಗೊತ್ತಾಗುತ್ತೆ. ಹೋಗು. ದುರ್ಯೋಧನ ಸಮಸ್ತ ಸೈನ್ಯ ಪರಿವಾರ ಸಮೇತನಾಗಿ ಬಂದು ಧರ್ಮರಾಜನಿಗೆ ಹೇಳ್ತಾನಣ್ಣ, ಕೃಷ್ಣನೋಡು ಕೊನೆಗೂ ನಿಮಗೆ ಮೋಸ ಮಾಡಿ ಯುದ್ಧಕ್ಕೆ ಬರುತ್ತಿದ್ದಾನೆ, ನಾನಿದ್ದೇನೆ, ನೀನೇನು ಭಯಪಡಬೇಡ. ಧರ್ಮರಾಜ ಅಂತಾರೆ, ಭೀಮಾ ಎಷ್ಟು ಒಳ್ಳೆಯವನು ನೋಡಿದೇನೋ ದುರ್ಯೋಧನ. ಹೌದೌದು, ಬಹಳ ಒಳ್ಳೆಯವನು, ಇಷ್ಟು ಒಳ್ಳೆಯ ಗುಣ ಇರತಕ್ಕಂಥ ಇವನು ನಮ್ಮನ್ನೇ ಕಾಡುಗಟ್ಟಿದ. ಧರ್ಮರಾಜನಂದ್ರೆ ಸಾಕು ಸುಮ್ಮನೆ ಇರೋ. ಆ ವೇಳೆಗೆ ಢಮ ಢಮ ಢಮ ಢಮ ಢಮ ಢಮ ನಗಾರಿ ಬಾರಿಸಿದೆ, ಭೋಮನೆ ಕಹಳೆ ಊದಿದೆ. ಕೃಷ್ಣ ಬಲರಾಮಾದಿಗಳು ಯುದ್ಧಕ್ಕೆ ಬಂದುಬಿಟ್ಟರು. ಕೃಷ್ಣ ಅಂದ, ಧರ್ಮರಾಜ ನಾನು ಮಾಡಿದ ಉಪಕಾರಗಳನ್ನೆಲ್ಲ ಮರೆತು ನನ್ನ ಮೇಲೆ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿದ್ದೀರಲ್ಲ, ಒಂದು ಕುದುರೆಗಾಗಿ ನ್ಯಾಯವೇ? ಅರ್ಜುನ ಅಂದ, ಕೃಷ್ಣ ಅದೇ ಮಾತು ನಿನಗೆ ಹೇಳಬಹುದು. ತಾಯಿ ತಂದೆ ಗುರು ದೈವ ನೀನೇ ಎಂದು ನಂಬಿರುವ ನಮ್ಮನ್ನು ಕಡೆಗಾಣಿಸಿ ಕೇವಲ ಒಂದು ಕುದುರೆಗೋಸ್ಕರವಾಗಿ ಅಪಾರವಾದ ಸೈನ್ಯವನ್ನು ಕರೆದುಕೊಂಡು ಯುದ್ಧಕ್ಕೆ ಬಂದಿರುವೆಯಲ್ಲ, ಇದು ನ್ಯಾಯವೋ? ಓಹೋ, ಇಷ್ಟು ಮಾತಾದ ಮೇಲೆ ಮಾತಿನಿಂದೇನು ಪ್ರಯೋಜನ? ಸಿದ್ಧರಾಗಿ ಯುದ್ಧಕ್ಕೆ, ಸಿದ್ಧರಾಗಿ ಯುದ್ಧಕ್ಕೆ ಅಂದರೆ ಆ ಕದನ ಪ್ರಾರಂಭವಾಗುವ ಮೊದಲು ಭೀಮಸೇನ ಬಂದು ಬಲರಾಮನಿಗೆ ನಮಸ್ಕಾರ ಮಾಡಿದ. ಗುರುಗಳೇ ಯುದ್ಧ ಮಾಡೋಕೆ ಅವಕಾಶ ಕೊಡಿ, ಆಶೀರ್ವಾದ ಮಾಡಿ. ಬಲರಾಮ ನೋಡಿದಾರೆ, ನನ್ನ ಮೇಲೆ ಯುದ್ಧ ಮಾಡೋದಕ್ಕೆ ನನ್ನ ಹತ್ರ ಅಲ್ಲೇ ಬಂದು ಆಶೀರ್ವಾದ ಕೇಳ್ತೀಯಾ? ಹೋಗು. ಏನು ಯುದ್ಧ ಪ್ರಾರಂಭವಾಗಿದೆ? ಕಲಕಿತಾಪರಿ ವಿಂದದಿನ

ಯುದ್ಧ ಪ್ರಾರಂಭವಾಗಿದೆ. ಆ ಯುದ್ಧ ಪ್ರಾರಂಭವಾದ ಕೂಡಲೇ ಮಹಾನುಭಾವನಾದಂತ ಬಲರಾಮ ಭೀಮಸೇನರ ಜೊತೆಯಲ್ಲಿ ಯುದ್ಧಕ್ಕೆ ನಿಂತ. ಯುದ್ಧಕ್ಕೆ ನಿಂತರೆ ಮಹಾಬಲಶಾಲಿಯಾಗಿರುವ ಭೀಮಸೇನ ಬಹುಕಾಲ ಕಾದಾಡಿ ಆ ಬಲರಾಮನ ಕೈಯನ್ನು ಹಿಡಿದು ದರ ಧರನೆ ಎಡ ತಂದಿದ್ದ ಎತ್ತಿ ನೆಲ ಕಂಪಡಿಸಿ ಅವರ ಕೈಕಾಲುಗಳನ್ನು ನಾರಿನಿಂದ ಬಿಗಿದು, ಗುರುಗಳೇ ಸ್ವಲ್ಪ ಹೊತ್ತು ಮಲಗಿರಿ, ವಿಶ್ರಾಂತಿ ಪಡೆಯಿರಿ, ಬರ್ತೇನೆ ಅಂತ ತಾನೊಂದು ಕಡೆ ಹೊರಟುಬಿಟ್ಟ. ಈ ಬಲರಾಮ ಓ ಅಂತಿದ್ದಾನೆ. ನಾರದರು ದೂರದಿಂದ ಬಂದರು, ಬಲರಾಮನನ್ನು ನೋಡಿದ್ರು. ಬಲರಾಮ ಅಂತ, ಗುರುಗಳೇ ಒಳ್ಳೆ ಸಮಯಕ್ಕೆ ಬಂದಿರಿ, ದಯಮಾಡಿಸಿ. ನಾರದರಂದ್ರು, ಮುಚ್ಚು ಬಾಯ್, ಹೆಚ್ಚಿಗೆ ಮಾತಾಡಬೇಡ. ಇಲ್ಲಿ ವೀಣೆ ತೆಗೆದು ಪಕ್ಕದಲ್ಲಿಟ್ಟರು, ಚಿಟಿಕೆ ತೆಗೆದು ಪಕ್ಕದಲ್ಲಿಟ್ಟರು, ಶಲ್ಯ ಸೊಂಟಕ್ಕೆ ಬಿಗಿದರು. ಇದನ್ನು ನೋಡ್ತಾ ಇದ್ದ ಬಲರಾಮ, ಇದೇನು ಮಾಡ್ತಾ ಇದ್ದಾರೆ ನಾರದರು ಅಂದರೆ, ಪಕ್ಕದಲ್ಲಿ ತಿರುಗಿ ನಾರದರು, ಬಲರಾಮ ಬಹುದಿವಸಗಳಿಂದಲೂ ನನಗೊಂದು ವಿಚಾರ ಇದೆ ಮನಸ್ಸಿನಲ್ಲಿ, ಅದು ನಿನ್ನಲ್ಲಿ ಹೇಳಬೇಕು. ಏನು?

ನಿನ್ ಮೇಲೆ ಕುಸ್ತಿ ಮಾಡ್ಬೇಕು ಅಂತ ಬಹು ದಿವಸಗಳಿಂದ ಆಸೆ. ಬಲರಾಮ ಅಂದ, ಗುರುಗಳೇ ಕೈ ಕಾಲು ಕಟ್ಟಿ ನಾನು ನಿಶಕ್ತನಾಗಿರುವಾಗಲೇ. ನಾರದರಂದ್ರು, ಆವತ್ತು ನಾನು ನಿನ್ನ ಅರಮನೆಗೆ ಬಂದಾಗ ಓಡಿಸ್ಕೊಂಡೆ ಬಂದಲ್ಲ ನ್ಯಾಯವ, ಅವಾಗ ನೀನು ಕುಸ್ತಿ ಮಾಡಬೇಕು ಜೊತೆ ಬೇಕು ಅಂದಲ್ಲ, ಹೇಗಿತ್ತು ಜೊತೆ? ನಾರದರೆ ದಯಮಾಡಿ ನನ್ನ ಕೈ ಬಿಡಿಸಿ, ಈ ಪಾಶವನ್ನು ಬಿಡಿಸಿ. ಹೌದು, ಬಿಡಿಸಿದ್ಮೇಲೆ ನೆನ್ನೆ ಹಿಡ್ಕೊಂಬಿಟ್ರೆ ನೀನು ಇಲ್ಲ ನಾರದರೆ. ಆಗ ನಾರದರು ಗರುಡನನ್ನು ಸ್ಮರಣೆ ಮಾಡಿದ ಮಾತ್ರದಿಂದಲೇ ಆ ಪಾಶಗಳೆಲ್ಲ ಪಟ ಪಟ ಪಟ ಪಟ ಪಟನೆ ಕಿತ್ತು ಹೋಯ್ತಂತೆ. ನಾರದರಂದ್ರು, ಬಲರಾಮ ನಾವೆಲ್ಲ ಯುದ್ಧ ಮಾಡ್ತಾ ಇರೋದು ಯಾವುದಕ್ಕಾಗಿ? ಆ ಕುದುರೆಗಾಗಿ. ಹೌದಾನೆ? ಹೌದು. ಅಲ್ಲೊಂದು ನಿಂತಿದೆ ಕುದುರೆ, ಹೋಗೆಳಕಂಬ. ಹಾಗಂದ ಕೂಡಲೇ ಬಲರಾಮ ಓಡಿ ಬಂದನಂತೆ. ಅಲ್ಲಿ ಸುಬುದ್ಧಿರಾದ ಇದ್ದ ಅವನನ್ನು ಎತ್ತಿ ಪಕ್ಕದಲ್ಲಿ ಕುಕ್ಕಿ ಆ ಕುದುರೆಯ ಮುಂದಲೆಯ ಕೂದಲನ್ನು ಹಿಡಿದು ನಿಂತ. ನಾರದರು ಈ ಕಡೆ ಓಡಿ ಬಂದರು. ಭೀಮಣ್ಣ, ಭೀಮಣ್ಣ ಅಂದ್ರೆ ಭೀಮ ಕೇಳಿದ. ಏನ್ ಗುರುಗಳೇ? ಅಲ್ಲಿ ನೋಡು, ಬಲರಾಮ ಕುದುರೆ ಎಳ್ಕೊಂಡು ಹೋಗ್ತಿದ್ದಾನೆ, ಹೋಗಿ ಹಿಡ್ಕೋ ಅದನ್ನ. ಭೀಮಾಂದನಾನಿರುವಾಗ ಯಾರು ಹಿಡಿಯಲು ಸಾಧ್ಯ ಅಂತ ತಾನು ಓಡಿ ಬಂದಿದ್ದೆ, ತಾನು ಬಾಲವನ್ನು ಹಿಡ್ಕೊಂಡ. ಇಲ್ಲಿ ಅರ್ಜುನ ಮತ್ತು ಕೃಷ್ಣನಿಗೆ ಯುದ್ಧವಾಗ್ತಿತ್ತು. ಪಕ್ಕದಲ್ಲಿ ದುರ್ಯೋಧನಾದಿಗಳೆಲ್ಲ ಸುಮ್ಮನೆ ನಿಂತಿದ್ರು. ಕೃಷ್ಣ ಗಿರಿಯಾಸ್ತ್ರವನ್ನು ಬಿಟ್ಟ, ಅರ್ಜುನ ವಾಯುಯಾಸ್ತ್ರವನ್ನು ಬಿಟ್ಟ. ಆ ಕಡೆಯಿಂದ ಬರುವ ಬೆಟ್ಟಗಳೆಲ್ಲವೂ ಗಾಳಿಗೆ ಹಿಂದಕ್ಕೆ ಹೋಯಿತು. ಕೃಷ್ಣ ಪುನಃ ವಾಯುಯಾಸ್ತ್ರ ಪ್ರಯೋಗ ಮಾಡಿದ. ಆ ಕಡೆ ಈ ಕಡೆ ಓಡಾಡಲಿಕ್ಕಾಗದೆ ಬೆಟ್ಟಗಳು ಪಕ್ಕದಲ್ಲಿ ತಿರುಗಿದವಂತೆ ಆ ಪಕ್ಕದಲ್ಲಿ ನಿಂತಿದ್ರು ದುರ್ಯೋಧನಾದಿಗಳು. ಅವರ ತಲೆ ಮೇಲೆ ರಪರಪರಪನ್ನು ಬಿತ್ತು. ಅಯ್ಯಯ್ಯೋ ಅಯ್ಯಯ್ಯೋ ಅಂದ್ರೆ ಶಕುನಿ ಅಂದ. ಅಯ್ಯ, ಇದೆಲ್ಲ ನಾರದರ ತಂತ್ರ ನೋಡು ಅನ್ನುವಾಗ ನಾರದರು ಬಂದಿದ್ದು ಹೇಳ್ತಿದ್ದಾರೆ. ಕೃಷ್ಣ ಅಲ್ಲಿ ನೋಡು, ಬಲರಾಮ ಕುದುರೆ ಹಿಡ್ಕೊಂಡಿದ್ದಾನೆ, ಭೀಮ ಎಳೆಯುತ್ತಿದ್ದಾನೆ, ಇನ್ನೇನು ನಿಮ್ಮ ಅಣ್ಣನ ಬಲ ಸಾಗೋ ಹಾಗಿಲ್ಲ. ಹಾಗಂದ ಕೂಡಲೇ ಕೃಷ್ಣ ಹಾರಿ ಅಣ್ಣ ಅಂತ ತಾನು ಹಾರಿ ಬಂದಿದ್ದೆ. ಆ ಕುದುರೆಯ ಲಗಾಮನ್ನು ಹಿಡಿದನಂತೆ. ಇಲ್ಲಿಗೆ ಮೂರು ವಜ್ರಗಳು ಸೇರಿದೆ, ಇನ್ನು ಉಳಿದಿರುವುದು ಅರ್ಧ ವಜ್ರ. ಅವನೇ ದುರ್ಯೋಧನ. ಹಿಂದೊಮ್ಮೆ ಅವರ ತಾಯಿಯಾದ ಗಾಂಧಾರಿ ದೇವಿ ಮಕ್ಕಳ ಕ್ಷೇಮವನ್ನು ಒಳಿತನ್ನು ಕೋರಿ ಗಜಗೌರಿ ವ್ರತವನ್ನು ಆಚರಿಸಿದಳಂತೆ. ಆ ವ್ರತದ ಕೊನೆಯಲ್ಲಿ ದೇವತೆಗಳು ಹೇಳುತ್ತಿದ್ದಾರಮ್ಮ, ನಿನ್ನ ಎರಡು ಕೈಗಳನ್ನು ಮುಂದೆ ಚಾಚು, ನಾವು ಆಶೀರ್ವಾದ ಮಾಡ್ತೇವೆ. ಬಯಸಿದ ಮಗನ ಮೇಲೆ ನೀನು ಸೋಂಕಿದ ಎಡೆಯೆಲ್ಲ ವಜ್ರಕಾಯವಾಗಿ ಪರಿಣಮಿಸುತ್ತೆ ಎಂದು ಆಶೀರ್ವಾದ ಮಾಡಿದರು. ಆಗ ತಾಯಿಯಾದ ಗಾಂಧಾರಿ ತನ್ನ ಮಗನಾದ ಸುಯೋಧನನಿಗೆ ಹೇಳಿದರಂತೆ, ಅಪ್ಪ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಾಗ ಹೇಗಿದ್ದೀಯೋ ಹಾಗೆ ವಿವಸ್ತ್ರನಾಗಿ ನನ್ನ ಎದುರಿನಲ್ಲಿ ಬಂದು ನಿಲ್ಲು. ಸುಯೋಧನ ಹಾಗೆ ಹೊರಟಿದ್ದಾನೆ. ಇದನ್ನೆಲ್ಲವನು ಬಲ್ಲಂತ ಕಪಟ ನಾಟಕ ಸೂತ್ರಧಾರಿಯಾದ ಕೃಷ್ಣ ನಕ್ಕ. ಇವನಿನ್ನು ವಜ್ರಕಾಯಿನಾದರೆ, ಸಂಪೂರ್ಣ ವಜ್ರಕಾಯಿನಾಗಿ ನಿಂತರೆ ಇನ್ನು ಜಗತ್ತಿನಲ್ಲಿ ನಡೆಯಬೇಕಾದ ಕಾರ್ಯಗಳೆಲ್ಲವೂ ನಿಂತು ಹೋದೀತು ಎಂಬುದಾಗಿ ಭಾವಿಸಿ ವಿವಸ್ತ್ರನಾಗಿ ಬರುತ್ತಿದ್ದ ದುರ್ಯೋಧನನ ಎದುರಿನಲ್ಲಿ ವೃದ್ಧನಂತೆ ವೇಷವನ್ನು ಧರಿಸಿ ಆ ದುರ್ಯೋಧನನ ಕಿವಿಗೆ ಕೇಳಿಸುವಂತೆ ಒಂದು ಮಾತಾಡಿದನಂತೆ. ಅಯ್ಯೋ, ಏನಿದು ಅನ್ಯಾಯ! ಎಷ್ಟೇ ಆದರೂ ಪ್ರಾಪ್ತ ವಯಸ್ಕನಾದ ಮಗ ತಾಯಿಯ ಎದುರಿನಲ್ಲಿ ಹೀಗೆ ವಸ್ತ್ರವಿಲ್ಲದೆ ನಿಲ್ಲುವುದು ಅಂದರೆ ಆ ಕೊನೆಯ ಪಕ್ಷ ಒಂದು ಕೌಪೀನವಾದರೂ ಕಟ್ಟಿಕೊಂಡಿರಬಾರದೇ ಅಂದ ಮಾತು ಕೇಳುವಂತಾಯಿತು. ಸುಯೋಧನ ಹೇಳಿದ ಅದು ನಿಜವೇ. ಕೂಡಲೇ ಸೊಂಟಕ್ಕೊಂದು ನಾರನ್ನು ಬಿಗಿದು ಕೌಪೀನಧಾರಿಯಾಗಿ ಬಂದು ತಾಯಿ ಎದುರಿನಲ್ಲಿ ನಿಂತ. ಗಂಡ ಕುರುಡ ಎಂದು ತಿಳಿದು ತನ್ನ ಗಂಡನೇ ನೋಡದಿರುವ ಈ ಪ್ರಪಂಚವನ್ನು ನಾನು ನೋಡುವುದು ಬೇಡ ಎಂಬ ಭಾವನೆಯಲ್ಲಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಿದ್ದ ಗಾಂಧಾರಿ ತನ್ನ ಎದುರಿನಲ್ಲಿ ಬಂದು ನಿಂತ ತನ್ನ ಮಗನಾಗಿರ್ತಕ್ಕಂಥ ದುರ್ಯೋಧನನ್ನ ತಲೆಯಿಂದ ತನ್ನೆರಡು ಕೈಗಳಿಂದ ಸವರುತ್ತ ಬಂದಳಂತೆ. ಆಕೆ ಮುಟ್ಟಿದ ಭಾಗಗಳೆಲ್ಲ ವಜ್ರವಾಗ್ತಾ ಬಂತು. ಸೊಂಟದ ಹತ್ತಿರಕ್ಕೆ ಬಂದಾಗ ಆ ನಾರು ಕೈಗೆ ತಾಕಿ ಹಾ ಅಂತ ಕೈಗಳನ್ನು ಮೇಲೆ ಕೆತ್ತಿದಳಂತೆ. ಅಲ್ಲಿಗೆ ಆಶೀರ್ವಾದ ನಿಂತು ಹೋಯಿತು, ಅರ್ಧ ಶರೀರ ಮಾತ್ರ ವಜ್ರಕಾಯವಾಯಿತು. ಆದ್ದರಿಂದಲೇ ಅವನಿಗೆ ಅರ್ಧವಜ್ರ ಎಂಬ ಹೆಸರು ಪ್ರಾಪ್ತವಾಯಿತು. ಇದನ್ನು ಬಲ್ಲಂಥ ನಾರದರು ಓಡೋಡಿ ಬಂದು ಹೇಳಿದರಂತೆ, ದುರ್ಯೋಧನ ಏನಾಗ್ತಾ ಇದೆಯೋ? ದುರ್ಯೋಧನ ಹೇಳಿದ, ಗುರುಗಳೇ ನಿಮ್ಮ ಮಾತು ಕೇಳಿ ನಾವು ಕೆಟ್ವಿ. ಯಾಕಪ್ಪ? ಅಲ್ಲ, ಯುದ್ಧ ಮಾಡಬೇಡ, ಸುಮ್ಮನೆ ನೋಡ್ತಾ ಇರು ಅಂದ್ರಿ ನೀವು. ನಾವು ನೋಡ್ತಾ ನಿಂತ್ಕೊಂಡ್ವಿ. ಅಲ್ಲ, ಅವರಿಬ್ರು ಯುದ್ಧ ಮಾಡ್ತಾರೆ, ಬೆಟ್ಟಗಳೆಲ್ಲ ಬಂದು ನಮ್ಮ ಮೇಲೆ ಬೀಳ್ತದೆ,
ಅವರು ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿದ್ರೆ ಆ ಬೆಂಕಿ ಎಲ್ಲ ಹಾರಿ ಬಂದು ನಮ್ಮ ಮೇಲೆ ಬೀಳ್ತಾ ಇದೆ. ಗುರುಗಳೇ, ನೀವು ನನಗೆ ಮಾಡಿದ ಉಪಕಾರ ಇದೇನಾ? ನಾರದರಂದ್ರು, ದುರ್ಯೋಧನ, ಇದೇನೋ ಕೆಟ್ಟೋಯ್ತು ಕಡೆಯ ಪ್ರಸಂಗ, ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಈಗ ಒಂದು ಉಪಾಯವನ್ನು ಹೇಳಲೆ. ಏನು? ಅಲ್ಲ, ಇಷ್ಟೆಲ್ಲ ಹೊಡೆದಾ ಇಡ್ತಾ ಇರೋದು ಕುದುರೆಗಾಗಿ. ಆದರೆ ಆ ಮೂರು ಜನ ಏನು ಮಾಡ್ತಿದ್ದಾರೆ ಅಂದರೆ, ಒಬ್ಬ ಆ ಕುದುರೆಯ ತಲೆ ಕೂದಲನ್ನು ಹಿಡಿದು ನಿಂತಿದ್ದಾನೆ, ಇನ್ನೊಬ್ಬ ಬಾಲ ಹಿಡಿದು ನಿಂತಿದ್ದಾನೆ, ಇನ್ನೊಬ್ಬ ಲಗಾಮ ಹಿಡಿದು ನಿಂತಿದ್ದಾನೆ. ಮುಖ್ಯವಾಗಿ ಕುದುರೆ ನಡೆಯೋದು ಯಾವುದರಲ್ಲಿ? ಕಾಲ್ನಲ್ಲಲ್ವಾ? ಹೌದು. ನನ್ನದೊಂದು ಮಾತು ಕೇಳ್ತೀಯ ದುರ್ಯೋಧನ? ಏನು ಗುರುಗಳೇ, ನೀನು ಮ್ಯಾತಿಗೆ ಹೋಗಿ ಹಿಂಬದಿಯಿಂದ ಆ ಕುದುರೆ ಎರಡು ಪಾದ ಹಿಡ್ಕೊಂಡು ಹೇಳ್ಕೊಂಬಂದ್ಬಿಡು, ಆಗ ನಮ್ಮ ಭಾಗಕ್ಕೆ ಸೇರುತ್ತೆ. ಆ ಸಮಯದಲ್ಲಿ ಏನು ತೋಚದ ಈ ದುರ್ಯೋಧನ, ಹೌದಾ ಗುರುಗಳೇ, ಹಾಗಾದ್ರೆ ನೀವು ಹೇಳಿದಾಗೆ ಮಾಡ್ತೇನೆ ಅಂತ ಮೇಲನೆ ಬಂದನಂತೆ. ಬಂದು ಇವರೆಲ್ಲರೂ ಗಲಭೆಯಲ್ಲಿರುವಾಗ ಹಿಂಬದಿಯಿಂದ ಓಡಿ ಬಂದಿದೆ ಆ ಕುದುರೆ ಎರಡು ಪಾದಗಳನ್ನು ಥಟ್ಟನೆ ಹಿಡಿದ. ವರಬ್ರಹ್ಮ ಮಾನಸ ಪುತ್ರನಾದ ನಾರದನ ಒಂದು ಆಶೀರ್ವಾದ ಪ್ರಭಾವ ಮುಟ್ಟಿದ ಕೂಡಲೇ ಆ ತಾಯಿ ಸತ್ಯವತಿಗೆ ಶಾಪ ವಿಮೋಚನೆಯಾಗಿ ಹೋಯಿತು. ಹೆಣ್ಣಾಗಿ ನಿಂತಳು. ಹೆಣ್ಣಾಗಿ ನಿಂತ ಕೂಡಲೇ ಬಲರಾಮದೇವರು ಆಕೆಯ ತಲೆ ಕೂದಲನ್ನು ಹಿಡ್ಕೊಂಡು ನಿಂತಿದ್ರು. ಅವರು ನೋಡಿದ್ರು, ಅಯ್ಯಯ್ಯೋ ಇದೇನಿದು, ಇದೇನು ಕುದುರೆ ಅಲ್ಲ, ಇದು ಹೆಣ್ಣು ಅಂತ ಅವರು ಬಿಟ್ಟರು. ಸೆರಗನ್ನು ಹಿಡಿದು ನಿಂತಿದ್ದ ಭೀಮಸೇನ, ಅಯ್ಯೋ ಇದೇನು ಗ್ರಹಚಾರ, ಇದ್ಯಾವುದೋ ಹೆಣ್ಣು ಅಂತ ತಾನು ಬಿಟ್ಟ. ಕುತ್ತಿಗೆಯ ಮುತ್ತಿನ ಸರವನ್ನು ಹಿಡಿದು ನಿಂತಿದ್ದ ಜಗದೊಡೆಯನಾದ ಮಾಧವ, ಇದೇನ ನ್ಯಾಯ, ಇದು ಹೆಣ್ಣು ಅಂತ ತಾನು ಬಿಟ್ಟ. ಇವರೆಲ್ಲರೂ ಬಿಟ್ಟರು, ದುರ್ಯೋಧನ ಮಾತ್ರ ಕಾಲು ಹಿಡ್ಕೊಂಡೇ ಕೂತಿದ್ದ. ನಾರದರು ಬಂದರು, ನಾರಾಯಣ ನಾರಾಯಣ ನಾರಾಯಣ, ಇದೇನು ಚಕ್ರವರ್ತಿ ಸಾರ್ವಭೌಮ, ಅಲ್ಲ ಹೋಗಿ ಹೋಗಿ ಒಂದು ಹೆಣ್ಣನ ಕಾಲು ಹಿಡ್ಕೊಂಡು ಕೂತಿದ್ದೀಯಲ್ಲ. ತಲೆ ತಗ್ಗಿಸಿ ಪಾದವನ್ನು ಹಿಡಿದು ನಿಂತಿದ್ದ ದುರ್ಯೋಧನ ಆಗ ತಲೆ ಎತ್ತಿ ನೋಡ್ತಾನೆ ಹೆಣ್ಣು. ಅಯ್ಯಯ್ಯ ಗುರುಗಳೇ, ಇದೇನು ಹೀಗಾಯಿತು ಅಂತ ತಾನು ಪಾದವನ್ನು ಬಿಟ್ಟು ಹಿಂದಕ್ಕೆ ಸರಿದನಂತೆ. ಎಲ್ಲರೂ ಆಶ್ಚರ್ಯ ಪಡುತ್ತಿದ್ದರೆ ನಾರದರು ಬಂದರು, ನಾರಾಯಣ ನಾರಾಯಣ, ಪರಮಾತ್ಮ ಇದೇನಿದು ಎಂದು ಆಶ್ಚರ್ಯ ಪಡುತ್ತಿದ್ದೀಯಾ ನೋಡು ಎಂಬುದಾಗಿ ತಮ್ಮ ಹಸ್ತವನ್ನು ಮತ್ತೊಂದು ಕಡೆಗೆ ತೋರಿದರಂತೆ. ಭೂಮಿ ಢಮ್ಮನೆ ಬಾಯಿ ಬಿಟ್ಟಿದೆ. ಅಲ್ಲಿ ಈ ಸತ್ಯವತಿಯ ಪತಿಯಾಗಿರ್ತಕ್ಕಂಥ ಕೃತವರ್ಮ ತಾನು ಮೇಲಕ್ಕೆದ್ದು ಬಂದ. ಮೇಲಕ್ಕೆದ್ದು ಬಂದರೆ ನಾರದರು ಹೇಳುತ್ತಿದ್ದಾರೆ, ಪರಮಾತ್ಮ ಅಂದೊಂದು ದಿನ ನಿನ್ನ ಸಂದರ್ಶನಕ್ಕಾಗಿ ನಾನು ಬಂದೆ ದ್ವಾರಕೆಗೆ, ಆಗ ನಿಮ್ಮಣ್ಣನಾದ ಬಲರಾಮ ನನ್ನೊಡನೆ ಬಾ ಕುಸ್ತಿ ಮಾಡು ಅಂತ ಕರೆದ. ಆಗ ತಪ್ಪಿಸಿಕೊಂಡು ನಿನ್ನ ಬಳಿಗೆ ಓಡಿ ಬಂದೆ. ನೀನು ಒಂದು ಅಪರೂಪವಾದ ಕಥೆಯನ್ನು ಹೇಳಿ ನಾರದರೆ, ಹಿಂದೆ ಯಾರು ಕೇಳಿರಬಾರದು, ಮುಂದಕ್ಕಾರು ಕೇಳಬಾರದು ಅಂಥ ಕತೆ ಹೇಳಿ ಅಂತ ನೀ ಕೇಳಿದೆ. ಕೃಷ್ಣ, ಭಾಗವತೋತ್ತಮನಾದ ನಾನು ಈ ಎರಡನ್ನು ಒದಗಿಸುವ ಸಲುವಾಗಿ, ಅಂದರೆ ಬಲರಾಮನಿಗೊಂದು ಜೊತೆ ನಿನಗೊಂದು ಕಥೆ, ಇಷ್ಟನ್ನು ಒದಗಿಸುವ ಸಲುವಾಗಿ ಹವಣಿಸುತ್ತಿದ್ದೆ ಈ ನಾಟಕದ ರಚನೆಯನ್ನು ಮಾಡಿದೆ. ಕೃಷ್ಣ, ಈ ಸತ್ಯವತಿಯು ನನ್ನ ಪ್ರಿಯ ಶಿಷ್ಯನಾಗಿರ್ತಕ್ಕಂಥ ಕೃತವರ್ಮನ ಹೆಂಡತಿ. ಆದಿಶೇಷಾವತಾರಿಯಾಗಿರ್ತಕ್ಕಂಥ ಬಲರಾಮನಿಗೂ, ಶ್ರೀಮನ್ ನಾರಾಯಣಾವತಾರಿಯಾಗಿರುವ ಜಗದೊಡೆಯನಾದ ಕೃಷ್ಣ, ನಿನಗೂ ನಿಮ್ಮಿಬ್ಬರಿಗೂ ಈ ಒಂದು ಸಾಧನವನ್ನು ನಾನು ಹುಡುಕಿಕೊಂಡೆ. ಮಹಾಸತಿಯಾಗಿರ್ತಕ್ಕಂಥ ಸತ್ಯವತಿಯನ್ನ ಇವರಿಗೆ ಆಶೀರ್ವಾದವನ್ನು ಮಾಡು. ಕೃತವರ್ಮ ಬಾ ಇಲ್ಲಿ. ಕೃತವರ್ಮ ಬಂದಾಗ ನಾರದರು ಹೇಳಿದರಂತೆ, ನೀನು ನಿನ್ನ ಸಂಸಾರವನ್ನು ನಾನು ಹಾಳು ಮಾಡಿದೆ ಎಂದು ಭಾವಿಸಿದೆಯಲ್ಲವೇ, ಕೇಳು. ಗುರುಬುದ್ಧಿ ಎಂಬತಕ್ಕಂಥದ್ದು ವಿಶೇಷವಾದಂಥದ್ದು. ನೀವಿಬ್ಬರೂ ಬಹಳ ಅನ್ಯೋನ್ಯ ಪ್ರೀತಿಯಿಂದ ಬಾಳುವ ದಂಪತಿಗಳು, ಆದರೆ ನಿಮ್ಮಿಬ್ಬರಿಗೂ ವಿಯೋಗವೆಂಬತಕ್ಕಂಥದ್ದೊಂದಿತ್ತು. ನಿನಗೆ ಸತಿವಿಯೋಗ ಎಂಬುದು ಇರುವುದನ್ನ ನಾನು ಬಲ್ಲೆ. ನನ್ನ ಪ್ರಿಯ ಶಿಷ್ಯನಾಗಿರ್ತಕ್ಕಂಥ ಕೃತವರ್ಮನಿಗೆ ಸತಿವಿಯೋಗವಾಗಬಾರದು ಎಂಬತಕ್ಕಂಥ ಭಾವನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾನೀ ಒಂದು ಕಥೆಯನ್ನು ರಚನೆ ಮಾಡಿ ಸ್ವಲ್ಪ ಕಾಲ ನಿಮ್ಮಿಬ್ಬರಿಗೂ ವಿಯೋಗವನ್ನು ತಂದೊಡ್ಡಿ ಈ ರೂಪದಲ್ಲಿ ಚಿರವಾಗಿ ಎಂದೆಂದಿಗೂ ಅಳಿದು ಹೋಗಬೇಕಾಗಿರುವ ನಿನ್ನ ಹೆಂಡತಿಗೆ ಪುನರ್ಜನ್ಮವನ್ನು ದಯಪಾಲಿಸಿದ್ದೇನೆ. ಈಗ ಇನ್ನು ಮುಂದೆ ನಿಮ್ಮಿಬ್ಬರ ದಾಂಪತ್ಯ ಜೀವನದಲ್ಲಿ ಎಂದು ವಿರಸವಿಲ್ಲ, ಎಂದೆಂದಿಗೂ ವಿಯೋಗವಿಲ್ಲ, ಬಹುಕಾಲ ಸುಖದಿಂದ ಬಾಳುವಂತಹದ್ದಾಗಿದೆ. ಇದು ನಾನು ಹೂಡಿದಂತ ಒಂದು ನಾಟಕದ ಸೂತ್ರ. ಶಿಷ್ಯ ಕೈ ಜೋಡಿಸಿದ. ಗುರುಗಳೇ, ನಿಮ್ಮ ವಿಷಯವನ್ನು ಅರ್ಥ ಮಾಡಿಕೊಳ್ಳಲಾರದೆ ಕೇವಲ ನಾನು
ನಮ್ಮ ಸಂಸಾರವನ್ನು ಹಾಳು ಮಾಡಿದವರು ಎಂದುಕೊಂಡಿದ್ದೆ. ಆದರೆ ಗುರುಬುದ್ಧಿ ವಿಶೇಷಿತ, ಗುರುಗಳ ಬುದ್ಧಿಯು ವಿಶೇಷವಾದದ್ದು ಎಂಬತಕ್ಕಂಥ ವಿಚಾರ ನನಗೀಗ ತಿಳಿಯಿತು. ತಪ್ಪಾಯಿತು, ನನ್ನನ್ನು ಆಶೀರ್ವಾದ ಮಾಡಿ ಎಂದಾಗ ನಾರದ ಮಹರ್ಷಿಗಳು ಆ ಗಂಡ ಹೆಂಡರಿಬ್ಬರನ್ನು ಕರೆತಂದು ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿಸಿದರಂತೆ. ಕೃಷ್ಣ ಹೇಳಿದ, ನಾರದರೆ ನೀವು ತೋರಿದ ಈ ನಾಟಕ ಯಾರೂ ಮರೆಯುವಂಥದ್ದಲ್ಲ, ಇನ್ನು ಮುಂದೆ ಎಲ್ಲೂ ನಡೆಯುವಂಥದ್ದಲ್ಲ, ಹಿಂದೆ ನಡೆದದ್ದು ಅಲ್ಲ, ಬಹಳ ವಿಚಿತ್ರವಾಗಿದೆ. ಅಂದ ವೇಳೆ ಕೃತವರ್ಮ, ಸತ್ಯವತಿ, ನೀವು ಬಹುಕಾಲ ಬಾಳುವಂತಹವರಾಗಿ ಹೋಗಿ ಬನ್ನಿ ಎಂಬುದಾಗಿ ಹೇಳಿ ಆ ಗಂಡ ಹೆಂಡರಿಗೆ ಆಶೀರ್ವಾದ ಮಾಡಿ ಕಳುಹಿಸಿದರಂತೆ. ಅವರೀರ್ವರೂ ಸಹ ತಮ್ಮ ಸ್ವಸ್ಥಾನವನ್ನು ಸೇರಿಕೊಂಡಿದ್ದೆ, ಬಹುಕಾಲ ಸುಖದಿಂದ ಕಾಲಯಾಪನೆಯನ್ನು ಮಾಡುತ್ತಾ ಇದ್ದಾರೆ. ಈ ಕಡೆಯಲ್ಲಿ ಮಹಾನುಭಾವನಾದ ಕೃಷ್ಣ, ಅರ್ಜುನ, ಭೀಮ ಓಡಿ ಬಂದಿದ್ದೆ. ಪಾದಕ್ಕೆ ನಮಸ್ಕಾರ ಮಾಡಿದ, ಒಡೆಯ ನನ್ನ ಅಪರಾಧವನ್ನು ಮನ್ನಿಸು ಕೃಷ್ಣ, ನಿನ್ನ ಪಾದದ ಮೇಲಿಟ್ಟ ಆಣೆಯನ್ನ ನಾನು ತಪ್ಪಬಾರದು ಎಂಬ ದೃಷ್ಟಿಯಿಂದ ಯುದ್ಧಕ್ಕೆ ಸಿದ್ಧನಾದೆ. ತಮ್ಮಂದಿರು ಅಣ್ಣ ಇವರೂ ಸಹ ಇದಕ್ಕೆ ಪಾತ್ರರಾದರು. ಅಂದ ಮೇಲೆ ದಯಮಾಡಿ ನಮ್ಮ ಅಪರಾಧವನ್ನು ಮನ್ನಿಸು ಎಂದರೆ ಅವರಿಬ್ಬರ ಹೆಗಲ ಮೇಲೆ ತಾನು ಕೈ ಹಾಕೊಂಡಿದ್ದಾನೆ ಕೃಷ್ಣ. ಅಯ್ಯ, ಇದೆಲ್ಲವೂ ನಡೀಬೇಕಾದ್ದೇ, ಸಹಜವಾಗಿದೆ, ನಡೀರಿ ಹೋಗೋಣ. ದೂರದಲ್ಲಿ ದುರ್ಯೋಧನ ನೋಡುತ್ತಿದ್ದ. ಶಕುನಿ ಎಂದ, ನೋಡು ನೋಡಿದೆಯಾ ದುರ್ಯೋಧನ, ಎಲ್ಲ ನಾರದರು ತಂತ್ರ ಮಾಡಿ ಪಾಂಡವರಿಗೆ ಒಳ್ಳೆಯದನ್ನೇ ಮಾಡಿದರೆ ವಿನಃ ನಿನ್ನ ಕಡೆ ಗಮನವೇ ಇಲ್ಲ. ದುರ್ಯೋಧನ ಅಂದ, ಗುರುಗಳೇ ಇರಲಿ ಇರಲಿ, ಎಂದಾದರೂ ಸಿಕ್ಕಿ ನೀವು ಈ ವಿಚಾರವನ್ನು ಮಾಡಿಕೊಳ್ತೇನೆ. ಮಾವ ಈಗೇನು ಮಾಡೋಣ, ಅಪ್ಪ ಬಂದ ದಾರಿಗೆ ಸುಂಕವಿಲ್ಲ, ನಡಿ ಹೋಗೋಣ ಎಂದು ಹೇಳಿದಾಗ ದುರ್ಯೋಧನಾದಿಗಳು ಸೈನ್ಯ ಸಹಿತರಾಗಿ ಹಿಂತಿರುಗಿ ಹಸ್ತಿನಾಪುರಕ್ಕೆ ಹೋಗಿದ್ದಾರೆ. ಜಗದೊಡೆಯನಾದ ಕೃಷ್ಣ ತನ್ನ ಅಣ್ಣನಾದ ಬಲರಾಮನಿಂದೊಡಗೂಡಿ ಪಾಂಡವರ ಸಂಗಡಲೇ ತಾನು ನಗುನಗುತ್ತಾ ಸಂತೋಷವಾಗಿ ಕಾಲವನ್ನು ಕಳೆಯುತ್ತಾ ಭಕ್ತವತ್ಸಲನಾದ ಪರಮಾತ್ಮ ತನ್ನ ಭಕ್ತರ ಪ್ರತಿಭೆಯನ್ನ ಲೋಕಕ್ಕೆ ಎತ್ತು ಸಾರಲು ಇದೊಂದು ನಾಟಕವನ್ನು ಹೂಡಿದ. ತಾನು ಸರ್ವದಾ ಭಕ್ತರಿಗಾಗಿಯೇ ಸರ್ವಸ್ವವನ್ನೂ ತ್ಯಾಗ ಮಾಡಲು, ಅವರ ಕಥೆ ಬೆಳಗಲಿ ಎಂಬುದಾಗಿ ನಾಟಕವಾಡಲು ಸಿದ್ಧ ಎಂದರೆ ಭಕ್ತವತ್ಸಲನಾಗಿರ್ತಕ್ಕಂಥ ಪರಮಾತ್ಮನ ಕರುಣೆಯಲ್ಲಿ ನಡೆದಂಥ ಈ ಮೂರುವರೆ ವಜ್ರ ಎಂಬತಕ್ಕಂಥ ಕಥಾಭಾಗವನ್ನು ನಾವು ಮಂಗಳ ಹಾಡುವ ಮೊದಲು ಈ ಕಥೆಯನ್ನು ಕೇಳಿದವರಿಗೂ ಇದನ್ನು ಪಠನಗೈ

0: ಇದುವರೆಗೂ ಗುರುರಾಜಲು ನಾಯ್ಡು ಅವರ ಕಂಠಸಿರಿಯಲ್ಲಿ ಕೇಳಿದಿರಿ ಹರಿಕಥೆ ಮೂರುವರೆ ವಜ್ರಗಳು. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
3: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಚೌಡಿಕೆ ಪದಗಳನ್ನು ಕೇಳಲಿದ್ದೀರಿ.

ಬೇಕು ಮಾಯದ ಸಂಸಾರ ಎಲ್ಲ ಇಲ್ಲಿ ಬೆಟ್ಟೆ ಕೊಟ್ಟೆ ಹೋಗುದತಿ ಬಾರ ವೇದ ಶಾಸ್ತ್ರಗಳ ವಿಚಾರ ಮಾಡರಿ ಜರ

ಏಳು ಕಳ್ಳದ ವಾಸಿ ಹುಣ್ಣೂರಲ್ಲೇ ನೆಲಸೆ, ಏಳು ಕಳ್ಳದ ವಾಸಿ ಹುಣ್ಣೂರಲ್ಲೇ ನೆಲಸೆ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

ಚಟ್ಟ ಪುಡೆ ಮ್ಯಾಲೆ ಮೆಣಸ ಹಾಕಿ ಮ್ಯಾಲೆ ಮೊಸರ ದಳೆ ಪಾನ್ ಬೆಲ್ಲದ ಚಟ್ಟ ಪುಡೆ ಮೇಲೆ ಮೆಣಸ ಹಾಕಿ ಮ್ಯಾಲ ಮೊಸರ ದಳೆ ಅಂಗಡಿಗೆ ಹೋಗಿ ಅಕ್ಕಿ ತಂದ ಹುರ್ದ ಮುರ್ದ

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು. ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

ಲೈಕ್ ಇನ್ ಏನಾತ ಗುತ್ತಿಗೆ ಬಿಕ್ತಿ ಯಾಕ.

ತೀರಿಸೋ ಹುಡುಗ ದಿಕ್ಕ ಏನ ಕಾಡತೈತಿ ದಿಕ್ಕ ನನಗ ತಪ್ಪತೈತಿ ಕುಕ್ಕಿ ಮನಸ್ಸು ಕಾಡತೈತಿ ಹೋಯವ್ವ ನನಗ ಹಿಂಗ ಯಾಕ

0: ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಹೊರಗಿಚ್ಚ ಹೊರಗಿಚ್ಚ ಹೊರಗಿಚ್ಚ ಹೊರಗಿಚ್ಚ ಹೊರಗಿಚ್ಚ ಹೊರಗಿಚ್ಚ ಹೊರಗಿಚ್ಚ ಹೊರಗಿಚ್ಚ ಹೊರಗಿಚ್ಚ ಹೊರಗಿಚ್ಚ ಹೊರಗಿಚ್ಚ ಹೊರಗಿಚ್ಚ ಹೊರಗಿಚ್ಚ ಹೊರಗಿಚ್ಚ ಹೊರಗಿಚ್ಚ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು ಉಪಯೋಗಿಸಿದ್ರೆ
0: ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಅತಣಿಯ ವಾಸ ಶಿವಯೋಗಿ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಕೆ ಯುವರಾಜ್ ಹಾಗೂ ಮಹಾಲಕ್ಷ್ಮಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಭರತ್ ಜೈನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಭಕ್ತಿ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಸ್ಪೈಡರ್ಮ್ಯಾನ್. ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಶ್ರೀ ವರ್ಷ ಅವರು ಹಾಡಿರುವಂತಹ ಒಂದು ಅಯ್ಯಪ್ಪ ಸ್ವಾಮಿಯ ಮೇಲಿನ ಅದ್ಭುತವಾದಂತ ಗೀತೆಯನ್ನ ಇದೀಗ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದು ಶ್ರೀ ಚಂದ್ರು ಅವರು ಬರೆದಿರುವಂತಹ ಒಂದು ರಚನೆ, ಹಾಗೆ ರಾಮ್ ಸುಂದರ್ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನದ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಅಂದಗಾತಿ ದಾನೇಶ್ವರಿಗೆ ಎನ್ನುವಂಥ ಒಂದು ಅದ್ಭುತವಾದಂಥ ಭಕ್ತಿ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ, ಮನೋರಂಜನ್ ಪ್ರಭಾಕರ್ ಅವರ ಒಂದು ಅಮೋಘವಾದಂಥ ಸಂಗೀತ ನಿರ್ದೇಶನದ ಈ ಒಂದು ಭಕ್ತಿ ಗೀತೆಯನ್ನು ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತಾ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಬನ್ನಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಈ ದಿವ್ಯ ಭವ್ಯ ಧರ್ಮಸ್ಥಳ ಎನ್ನುವಂತ ಒಂದು ಗೀತೆಯನ್ನ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಶೇಷಚಂದ್ರ ಅವರ ಒಂದು ರಚನೆ, ಹನುಮಂತ ಆಚಾರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಯ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಅದುವೇ ಬ್ರಹ್ಮಲಿಂಗೇಶ್ವರ ಸ್ವಾಮಿಯ ಮೇಲಿನ ಒಂದು ಗೀತೆ, ಅದುವೇ ಕರುಣಾಳು ಬ್ರಹ್ಮಲಿಂಗೇಶ ಬ್ರಹ್ಮಲಿಂಗೇಶ ಎನ್ನುವಂಥ ಒಂದು ಅದ್ಭುತವಾದಂಥ ಗೀತೆಯನ್ನು ನಮ್ಮ ರಕ್ಷಿತ್ ಕದಳಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಎಲ್ಲಿ ನಿನ್ನ ಭಕ್ತರು ಅಲ್ಲೇ ಮಂತ್ರಾಲಯ ಎನ್ನುವಂಥ ಒಂದು ಅದ್ಭುತವಾದಂಥ ಗೀತೆಯನ್ನ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.